ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮೆಲ್ಲ ಪ್ರೀತಿಯ ರೇಡಿಯೋ ಕೇಳುಗರಿಗೂ ಮತ್ತು ಸಮಸ್ತ ಕನ್ನಡ ನಾಡಿನ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯನ, ಚಂದ್ರಮಾನ ಶ್ರಾವಣ, ಭಾದ್ರಪದ ಮಾಸ, ಸೌರಸಿಂಹ ಗರಜಕರ್ಣ, ಯೋಗ ಬ್ರಹ್ಮ, ತದಿಗೆ ಚಿತ್ತ, ಭಾದ್ರಪದ ಶುದ್ಧ. ಸೆಪ್ಟೆಂಬರ್ 14, 2026 ಸೋಮವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆಯ ಮಾತು, ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರೂಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ಗಣೇಶ ಚತುರ್ಥಿಯ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಶ್ವೇತಾ. 6:45 ಗಾಂಧಿ ಹೋದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ, ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕವಲಕ್ಕಿರವರು ವಚನಗಳನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಗಣೇಶ್ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ಪೊನ್ನಜ್ಜಿಯ ಕಥೆಗಳನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರ ಸ್ನೇಹಿ ಗಣಪತಿಯ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಅರ್ಪಿತಾ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚೆಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಆರ್ಜೆ ರಕ್ಷಿತಾ ಹೊಳ್ಳರವರು ತ್ರಿಸುಂಡ ಗಣಪತಿಯ ಬಗ್ಗೆ ತಿಳಿಸಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿಯವರು ಗಣೇಶನ ಕಥೆಯ ಜೊತೆಗೆ ಭಕ್ತಿಗೀತೆಗಳನ್ನು ಹಾಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ನಡೆಸಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳನ್ನು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಇದರಲ್ಲಿ ಆರ್ಜೆ ರಕ್ಷಿತಾ ಹೊಳ್ಳರವರು ಗಣಪತಿಯ ಕಥೆಯ ಬಗ್ಗೆ ತಿಳಿಸಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30 ದೇಶ ಎಂದಿಗೂ ಮರೆಯದ ಭಾರತರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸಿಹಿಗಡುಬು ಮತ್ತು ಮೋದಕದ ರೆಸಿಪಿ ಬಗ್ಗೆ ತಿಳಿಸಲಿದ್ದಾರೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ನಡೆಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾವರ

0: ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜೆರವರ ಪಂಪ ಭಾರತ ಪ್ರಸಾರವಾಗಲಿದೆ ಮತ್ತು ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಈ ಕಾರ್ಯಕ್ರಮವನ್ನು ವಿಜಯ ಎಚ್ಎಸ್ ರವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಕನ್ನಡ ಚಲನಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4 ಗಂಟೆಗೆ ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5 ಗಂಟೆಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30ಕ್ಕೆ ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳನ್ನು, ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾ ನಡೆಸಲಿದ್ದಾರೆ. ಸಂಜೆ 6 ಗಂಟೆಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಸಂಜೆ 6:30ಕ್ಕೆ ಬಿಸ್ನೆಸ್ ಬಜ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಲಿದ್ದಾರೆ. ಇದರಲ್ಲಿ ಗಣೇಶ್ ಸ್ವೀಟ್ ಹೌಸ್ನ ಮಾಲೀಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್. ರಾತ್ರಿ 8:20ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 5:30ರವರೆಗೂ ರೇಡಿಯೋ ಶಿವಮೊಗ್ಗ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ರಾತ್ರಿ 8:30ರಿಂದ 9:30ರವರೆಗೂ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಭಕ್ತಿಗೀತೆ ಕಾರ್ಯಕ್ರಮ ಮೂಡಿಬರಲಿದೆ ಮತ್ತು 9:30ರಿಂದ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಸೆಪ್ಟೆಂಬರ್ 14, ನಮ್ಮೆಲ್ಲರ ಮನೆಗಳಲ್ಲಿ ದೀಪಗಳ ಬೆಳಕು, ಮಂಟಪಗಳ ಹೂವಿನ ಅಲಂಕಾರ, ಸಿಹಿಯ ಗಮಲು ಹಬ್ಬಿರುವ ಅಪ್ಪಟ ಸಾಂಪ್ರದಾಯಿಕ ದಿನ. ಶ್ರೋತೃಗಳೆಲ್ಲರಿಗೂ, ಅಕ್ಕ ತಂಗಿಯರಿಗೆ ಹಾಗೆ ಅಣ್ಣ ತಮ್ಮಂದರಿಗೆ ನಿಮ್ಮ ನೆಚ್ಚಿನ ಆರ್ಜೆ ಸ್ಮೈಲಿಂಗ್ ಶ್ವೇತಾಳ ಕಡೆಯಿಂದ ಸ್ವರ್ಣ ಗೌರಿ ಹಾಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಹೌದು ಸ್ನೇಹಿತರೆ, ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಈಗ ಹಬ್ಬದ ಕಳೆ ಸಂಪೂರ್ಣವಾಗಿ ಕಳೆಗಟ್ಟಿದೆ. ಊರೆಲ್ಲ ಬಾಳೆ ಕಂಬಗಳ ತೋರಣ, ಮನೆ ಮುಂದೆ ಸುಂದರವಾದ ಬಣ್ಣ ಬಣ್ಣದ ರಂಗೋಲಿ, ಗಲ್ಲಿ ಗಲ್ಲಿಯಲ್ಲೂ ವಿನಾಯಕನ ಆಗಮನದ ಸಡಗರ, ಗಾಳಿಯಲ್ಲಿ ಮಲ್ಲಿಗೆ ಹಾಗೂ ಸಂಪಿಗೆ ಹೂವಿನ ಘಮಲು, ಅಡುಗೆ ಮನೆಯಲ್ಲಿ ಘಮ್ಮನಿಸುತ್ತಿರುವ ಕಡುಬು, ಮೋದಕಗಳ ಸವಿಸುವಾಸನೆ, ಆಹಾ, ಈ ಕ್ಷಣವೇ ಒಂದು ದಿವ್ಯ ಅನುಭೂತಿ ಅಲ್ವಾ? ಹೌದು ಸ್ನೇಹಿತರೆ, ಹಬ್ಬದಲ್ಲಿ ಒಂದು ರೋಮಾಂಚಕ ಸರ್ಪ್ರೈಸ್ ಇದೆ, ಒಂದು ಅಪರೂಪದ ಯೋಗ ಕೂಡಿ ಬಂದಿದೆ. ಅದೇನ್ ಗೊತ್ತಾ, ಈ ಬಾರಿ ತಾಯಿ ಗೌರಿ ಮತ್ತು ಗಣೇಶನ ಹಬ್ಬ ಬೇರೆ ಬೇರೆ ದಿನಗಳಲ್ಲಿ ಬಂದಿಲ್ಲ, ಒಂದೇ ದಿನದಲ್ಲಿ ಬಂದಿದೆ. ಸಾಮಾನ್ಯವಾಗಿ ನಾವು ಹಿಂದಿನ ವರ್ಷಗಳಲ್ಲಿ ಗೌರಿ ಹಬ್ಬ ಮುಗಿದು ಮರುದಿನ ಗಣೇಶನನ್ನು ಕೂರಿಸೋದನ್ನ ನೋಡಿದ್ವಿ. ಆದ್ರೆ ಈ ಬಾರಿಯ ಪಂಚಾಂಗದ ವಿಶೇಷತೆ ಏನು ಅಂದ್ರೆ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ಮತ್ತು ಚತುರ್ಥಿ ತಿಥಿಗಳ ಈ ಅಪರೂಪದ ಸಂಗಮದಲ್ಲಿ ಗೌರಿ ಹಾಗೂ ಗಣಪನ ಪೂಜೆ ಒಂದೇ ದಿನ ಒಗ್ಗೂಡಿ ಬಂದಿದೆ. ಅಂದ್ರೆ ತಾಯಿ ಬಂದ ಬೆನ್ನಲ್ಲೇ ಮಗನ ಆಗಮನ, ಒಂದೇ ದಿನ ತಾಯಿ ಅನುಗ್ರಹವೂ ಹೌದು, ವಿಘ್ನ ನಿವಾರಕನ ಕೃಪೆಯೂ ಹೌದು. ಅಬ್ಬಬ್ಬಾ, ಮನೆಯಲ್ಲಿ ಹಬ್ಬದ ಸಂಭ್ರಮ ಯಾವ ಮಟ್ಟಕ್ಕಿರಬೇಕು ಅಂತ ಒಮ್ಮೆ ಕಲ್ಪನೆ ಮಾಡಿ ನೋಡಿ. ಎಸ್, ಮೊದಲನೇದಾಗಿ ನಮ್ಮ ತಾಯಿ ಸ್ವರ್ಣ ಗೌರಿಯನ್ನು ಸ್ಮರಿಸೋಣ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯಂದು ಆಚರಿಸುವ ಸ್ವರ್ಣ ಗೌರಿ ವ್ರತವು ಸೌಭಾಗ್ಯದ ಸಂಕೇತ. ತಾಯಿ ಗೌರಿಯು ಶಕ್ತಿ, ಮಾತೃತ್ವ ಮತ್ತು ಧೈರ್ಯದ ಪ್ರತೀಕ. ಮುತ್ತೈದೆಯರು ತಮ್ಮ ಕುಟುಂಬದ ಒಳಿತಿಗಾಗಿ, ಮಾಂಗಲ್ಯ ಬಲಕ್ಕಾಗಿ ಮತ್ತು ಸುಖ ಶಾಂತಿಗಾಗಿ ಭಕ್ತಿಯಿಂದ ತಾಯಿಯನ್ನು ಪೂಜಿಸುತ್ತಾರೆ. ಹಾಗೆ ಇಂದು ಪ್ರಥಮ ಪೂಜಿತನಾದ ಶ್ರೀ ಗಣೇಶನ ಆಗಮನ ಅಂದರೆ ಜೀವನದ ಎಲ್ಲ ಅಡೆತಡೆಗಳ ನಿವಾರಣೆ, ಬುದ್ಧಿವಂತಿಕೆ ಮತ್ತು ಹೊಸ ಆರಂಭದ ಮುನ್ಸೂಚನೆ. ವಿನಾಯಕ ಅಂತಂದರೆ ನಾಯಕನಿಲ್ಲದವನಿಗೆ ನಾಯಕ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರಿಗೂ ಅಚ್ಚುಮೆಚ್ಚಿನ ದೇವನೀತ. ಮಣ್ಣಿನಿಂದ ಮೂಡಿದ ಗಣಪತಿಯನ್ನು ಭಕ್ತಿಯಿಂದ ಪ್ರತಿಷ್ಠಾಪಿಸಿ ಕುಟುಂಬದವರೆಲ್ಲರೂ ಒಟ್ಟಾಗಿ ಸೇರಿ ಹಬ್ಬ ಆಚರಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಅತಿ ದೊಡ್ಡ ಹೆಮ್ಮೆ. ಬನ್ನಿ ಸ್ನೇಹಿತರೆ, ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಅತೀವ ಉತ್ಸಾಹದಿಂದ ಈ ಅಪರೂಪದ ಗೌರಿ ಗಣೇಶ ಹಬ್ಬವನ್ನು ಸ್ವಾಗತಿಸೋಣ. ತಾಯಿ ಸ್ವರ್ಣ ಗೌರಿಯ ಹಬ್ಬದ ಹಿಂದೆ ಅದೆಷ್ಟು ಸುಂದರವಾದ ಪೌರಾಣಿಕ ಹಿನ್ನೆಲೆ ಮತ್ತು ಭಾವನೆ ಇದೆ ಗೊತ್ತಾ? ಒಂದು ಸಣ್ಣ ಕಥೆಯ ಮೂಲಕ ಆ ಹಿನ್ನೆಲೆಯನ್ನು ಮೆಲುಕು ಹಾಕೋಣ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ತಾಯಿ ಸ್ವರ್ಣಗೌರಿಯ ಹಬ್ಬದ ಹಿಂದೆ ಅದೆಷ್ಟೋ ಸುಂದರವಾದ ಪೌರಾಣಿಕ ಹಿನ್ನೆಲೆ ಮತ್ತು ಭಾವನೆ ಇದೆ. ಒಂದು ಸಣ್ಣ ಕಥೆಯ ಮೂಲಕ ಆ ಹಿನ್ನೆಲೆಯನ್ನ ಮೆಲುಕು ಹಾಕೋಣ, ಬನ್ನಿ. ಪ್ರಾಚೀನ ಕಾಲದಲ್ಲಿ ಒಮ್ಮೆ ಕೈಲಾಸದಲ್ಲಿ ತಾಯಿ ಪಾರ್ವತೀದೇವಿ ಮತ್ತು ಪರಮೇಶ್ವರನ ನಡುವೆ ಲೋಕ ಕಲ್ಯಾಣ ಹಾಗೂ ಸಂಸಾರದ ಧರ್ಮದ ಕುರಿತು ಚರ್ಚೆ ನಡೆಯುತ್ತೆ. ಭೂಲೋಕದಲ್ಲಿರುವ ಹೆಣ್ಣು ಮಕ್ಕಳು ತಮ್ಮ ಕುಟುಂಬದ ಒಳಿತಿಗಾಗಿ, ಮಾಂಗಲ್ಯ ಸೌಭಾಗ್ಯಕ್ಕಾಗಿ ಮತ್ತು ಕಷ್ಟ ನಷ್ಟಗಳಿಂದ ಪಾರಾಗಲು ಸದಾ ಪರಿತಪಿಸ್ತಾ ಇರ್ತಾರೆ. ಅವರಿಗೆಲ್ಲರಿಗೂ ನೇರವಾಗಿ ತನ್ನ ಅನುಗ್ರಹವನ್ನು ಕರುಣಿಸಲು ಮತ್ತು ಸಂಸಾರದಲ್ಲಿ ಸೌಭಾಗ್ಯವನ್ನು ಸ್ಥಿರವಾಗಿಡಲು ತಾಯಿ ಗೌರಿಯು ಒಂದು ವ್ರತದ ಮಾರ್ಗವನ್ನು ಭೂಲೋಕದ ಜನರಿಗೆ ಪರಿಚಯಿಸಲು ಬಯಸುತ್ತಾಳೆ. ಆಗ ಪರಶಿವನ ಆಶೀರ್ವಾದದೊಂದಿಗೆ ತಾಯಿ ಗೌರಿಯು ಭೂಮಿಗೆ ಇಳಿದು ಬಂದು ಸ್ವರ್ಣಗೌರಿ ವ್ರತದ ಆಚರಣೆಯನ್ನು ಆರಂಭಿಸುತ್ತಾಳೆ. ಈ ವ್ರತದ ಪ್ರಮುಖ ಸಂಕೇತವೇ ಆ 16 ಗಂಟುಗಳ ಹಳದಿ ದಾರ. ಕಷ್ಟಗಳು ಬಂದಾಗ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬಲು, ಆಯಸ್ಸು, ಆರೋಗ್ಯ ಹಾಗೂ ಸೌಭಾಗ್ಯವನ್ನು ಕರುಣಿಸಲು ತಾಯಿ ಈ ದಾರದ ರೂಪದಲ್ಲಿ ಬಂದು ಭಕ್ತರ ಕೈ ಸೇರ್ತಾಳೆ ಅನ್ನೋದು ಪುರಾಣದ ನಂಬಿಕೆ. ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಸಂಸ್ಕೃತಿಯಲ್ಲಿ ಈ ಹಬ್ಬವು ಸ್ತ್ರೀ ಶಕ್ತಿಯ ಆರಾಧನೆಯಾಗಿ, ಕುಟುಂಬದ ಬಾಂಧವ್ಯದ ಪ್ರತೀಕವಾಗಿ ಆಚರಿಸಲ್ಪಡುತ್ತದೆ. ತಾಯಿ ಆದಿಶಕ್ತಿಯ ಸ್ವರೂಪಳಾದ ಗೌರಿಯು ಸೌಭಾಗ್ಯ ಶಕ್ತಿ ಮತ್ತು ಮಾತೃತ್ವದ ಸಂಕೇತ. ನಿಸರ್ಗದೊಂದಿಗೆ ನಮ್ಮ ನಂಟನ್ನು ಗಟ್ಟಿಗೊಳಿಸುವ ಸಾಕ್ಷಿ ಈ ಮಣ್ಣಿನ ಗೌರಿ. ಈ ದಿನ ಮುತ್ತೈದೆಯರು ಬಲಗೈಗೆ ಕಟ್ಟಿಕೊಳ್ಳುವ 16 ಗಂಟುಗಳ ಹಳದಿ ದಾರವೇ ಗೌರಿ ದಾರ. ಇದು 9 ಎಳೆಗಳ ದಾರಕ್ಕೆ ಅರಿಶಿನ ಸವರಿ 16 ದೇವತೆಗಳನ್ನು ಆವಾಹನೆ ಮಾಡಿ ಕಟ್ಟಿಕೊಳ್ಳುವ ವಿಶೇಷ ರಕ್ಷಾ ಕವಚ. ಹಾಗೆ ಈ ದಿನ ಮುತ್ತೈದೆಯರು ಮಂಗಳಕರ ಬಾಗಿನವನ್ನ ಅರ್ಪಣೆ ಮಾಡ್ತಾರೆ. ಗೋಧಿ ಅಥವಾ ಅಕ್ಕಿ, ಬೆಲ್ಲ, ಅರಿಶಿನ, ಕುಂಕುಮ, ಬಳೆ, ಕನ್ನಡಿ, ಬಾಚಣಿಗೆ ಮತ್ತು ರವಿಕಾಕಣವನ್ನು ಬಿದಿರಿನ ಮೊರದಲ್ಲಿ ಇಟ್ಟು ತಾಯಿ ಗೌರಿಗೆ ಸಮರ್ಪಿಸಿ ನಂತರ ಪರಸ್ಪರ ಮುತ್ತೈದೆಯರಿಗೆ ಬಾಗಿನವನ್ನು ನೀಡುತ್ತಾರೆ. ಸ್ವರ್ಣಗೌರಿ ಹಬ್ಬದ ದಿನದ ವಿಶೇಷ ಅಡುಗೆಯಾದ ಕಡುಬು, ಪಾಯಸ, ಹೋಳಿಗೆಯಂತಹ ತಿನಿಸುಗಳನ್ನು ಮಾಡಿ ನೈವೇದ್ಯ ಮಾಡುವುದು ಸಂಪ್ರದಾಯ. ತಾಯಿ ಗೌರಿಯ ಆಶೀರ್ವಾದದಿಂದ ಪ್ರತಿಯೊಬ್ಬರ ಬದುಕು ಸದಾ ನಗುನಗುತ್ತಾ ಸೌಭಾಗ್ಯದಿಂದ ಕಳೆಗಟ್ಟಲಿ ಅಂತ ಹೇಳ್ತಾ ಇನ್ನ ಮುಂದಿನ ಭಾಗದಲ್ಲಿ ಗಣೇಶ ಹಬ್ಬದ ಒಂದು ಪೌರಾಣಿಕ ಕಥೆಯನ್ನ ತಿಳಿಯೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ತಾಯಿ ಗೌರಿಯ ಹಬ್ಬದ ಸಂಭ್ರಮ ಕಣ್ಮುಂದೆ ಇರುವಾಗಲೇ ವಿಘ್ನಗಳನ್ನೆಲ್ಲ ದೂರ ಮಾಡಿ ನಮ್ಮ ಬದುಕಿಗೆ ಸೌಭಾಗ್ಯ ತರುವ ವಿಘ್ನಹರ್ತನ ಆಗಮನವಾಗುತ್ತೆ. ಗಣೇಶ ಚತುರ್ಥಿಯ ಈ ಆಚರಣೆಯ ಹಿಂದೆ ಇರುವ ಆ ರೋಮಾಂಚಕ ಹಾಗೂ ಭಕ್ತಿಪೂರ್ಣ ಪೌರಾಣಿಕ ಕಥೆ ಏನು ಗೊತ್ತಾ? ಬನ್ನಿ ಆ ಸುಂದರ ಕಥೆಯನ್ನ ಮೆಲುಕು ಹಾಕೋಣ. ಒಮ್ಮೆ ಕೈಲಾಸದಲ್ಲಿ ತಾಯಿ ಪಾರ್ವತಿ ದೇವಿ ಸ್ನಾನಕ್ಕೆ ತೆರಳುವ ಮುನ್ನ ತನ್ನ ಮೈಯ ಅರಿಶಿನದ ಲೇಪನದಿಂದ ಒಂದು ಸುಂದರವಾದ ಬಾಲಕನ ಮೂರ್ತಿಯನ್ನು ಸೃಷ್ಟಿಸಿ ಅದಕ್ಕೆ ಜೀವ ತುಂಬುತ್ತಾಳೆ. ಆ ಬಾಲಕನನ್ನು ಪ್ರೀತಿಯಿಂದ ತನ್ನ ಮಗನೆಂದು ಸ್ವೀಕರಿಸಿ, ಮಗು, ನಾನು ಸ್ನಾನ ಮುಗಿಸಿ ಬರುವವರೆಗೂ ಯಾರಿಗೂ ಒಳಗೆ ಪ್ರವೇಶಿಸಲು ಬಿಡಬೇಡ, ದ್ವಾರಪಾಲಕನಾಗಿ ಕಾವಲು ಕಾಯಿ ಎಂದು ಹೇಳಿ ಒಳಗೆ ಹೋಗ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಕೈಲಾಸಕ್ಕೆ ಬಂದ ಪರಶಿವನು ಒಳಗೆ ಹೋಗಲು ಮುಂದಾಗುತ್ತಾನೆ. ಆದರೆ ಅಲ್ಲಿ ಕಾವಲು ನಿಂತಿದ್ದ ಆ ಪುಟ್ಟ ಬಾಲಕ ತನ್ನ ತಾಯಿಯ ಆಜ್ಞೆಯಂತೆ ಶಿವನ ದಾರಿಯನ್ನು ತಡೆಯುತ್ತಾನೆ. ಶಿವನ ಗಣಗಳು ಬಂದು ಬಾಲಕನನ್ನು ಎಚ್ಚರಿಸಿದರೂ ಅವನು ಜಗ್ಗುವುದಿಲ್ಲ. ಕೊನೆಗೆ ಶಿವನಿಗೆ ಇದು ಯಾರು ಎಂದು ತಿಳಿಯದೆ ಆ ವಿನಯವಿಲ್ಲದ ಬಾಲಕನ ವರ್ತನೆಯಿಂದ ಕೋಪಗೊಂಡು ತನ್ನ ತ್ರಿಶೂಲದಿಂದ ಆ ಬಾಲಕನ ಶಿರಚ್ಛೇದ ಮಾಡುತ್ತಾನೆ. ಸ್ನಾನ ಮುಗಿಸಿ ಹೊರಬಂದ ಪಾರ್ವತಿ ದೇವಿಗೆ ತನ್ನ ಮಗ ಪ್ರಾಣ ಬಿಟ್ಟು ಬಿದ್ದಿರುವುದನ್ನು ನೋಡಿ ದಿಗ್ಭ್ರಮೆ ಆಗುತ್ತಾಳೆ. ದುಃಖದ ಜೊತೆಗೆ ತೀವ್ರವಾದ ಕೋಪ ಉಕ್ಕಿ ಬರುತ್ತೆ. ಆಕೆಯ ಮಾತೃ ಹೃದಯದ ಆಕ್ರೋಶಕ್ಕೆ ಇಡೀ ವಿಶ್ವವೇ ನಡುಗಿ ಹೋಗುತ್ತೆ. ಪ್ರಕೃತಿಯ ವಿನಾಶವನ್ನು ತಡೆಯಲು ಮತ್ತು ಪತ್ನಿಯ ದುಃಖವನ್ನು ಶಮನ ಮಾಡಲು ಪರಶಿವನು ತನ್ನ ಗಣಗಳಿಗೆ ಆಜ್ಞೆ ಮಾಡುತ್ತಾರೆ. ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಿರುವ ತನ್ನ ಮಗುವಿನ ಕಡೆಗೆ ಬೆನ್ನು ಮಾಡಿ ತಾಯಿಯ ಪ್ರೀತಿಯಿಂದ ವಂಚಿತವಾಗಿರುವ ಯಾವುದೇ ಪ್ರಥಮ ಪ್ರಾಣಿಯ ತಲೆಯನ್ನು ತಂದುಕೊಡಿ ಎಂದು ಶಿವನು ಆಜ್ಞೆ ಮಾಡ್ತಾನೆ. ಗಣಗಳು ಹುಡುಕಿಕೊಂಡು ಹೋದಾಗ ಒಂದು ಆನೆಯು ಹಾಗೆ ಮಲಗಿರುವುದು ಕಾಣಿಸುತ್ತೆ. ಅದರ ಶಿರವನ್ನು ತಂದು ಬಾಲಕನ ದೇಹಕ್ಕೆ ಜೋಡಿಸಿ ಶಿವನು ತನ್ನ ದಿವ್ಯ ದೃಷ್ಟಿ ಮತ್ತು ಮಂತ್ರಶಕ್ತಿಯಿಂದ ಜೀವ ತುಂಬುತ್ತಾರೆ. ಆನೆಯ ಮುಖದೊಂದಿಗೆ ಎದ್ದು ಬಂದ ಆ ಮಗುವನ್ನು ಕಂಡು ಪಾರ್ವತಿದೇವಿ ಕಣ್ಣೀರಿನಲ್ಲೇ ನಕ್ಕು ಆಲಿಂಗಿಸಿ ಸಂತೋಷ ಪಡ್ತಾಳೆ. ಆಗ ಪರಶಿವನು ಆ ಬಾಲಕನಿಗೆ ಗಣೇಶ ಹಾಗೂ ವಿನಾಯಕ ಎಂದು ನಾಮಕರಣ ಮಾಡಿ, ಇಂದಿನಿಂದ ಸಕಲ ಗಣಗಳಿಗೂ ಇವನೇ ನಾಯಕ, ಯಾವುದೇ ಪೂಜೆ, ಹೋಮ ಅಥವಾ ಹೊಸ ಕಾರ್ಯವನ್ನು ಆರಂಭಿಸುವುದಕ್ಕೂ ಮುನ್ನ ಇವನ ಪ್ರಥಮ ಪೂಜೆ ಸಲ್ಲಿಸಬೇಕು, ಇವನನ್ನು ಸ್ಮರಿಸಿದವರ ಸಕಲ ವಿಘ್ನಗಳು ದೂರವಾಗ್ತವೆ ಎಂದು ಮಹಾವರವನ್ನು ನೀಡುತ್ತಾರೆ. ಅವತ್ತಿನಿಂದ ಇವತ್ತಿನವರೆಗೆ ನಾವು ಯಾವುದೇ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದರೂ, ಯಾವುದೇ ಹಬ್ಬ ಹರಿದಿನಗಳನ್ನು ಆಚರಿಸಿದರೂ ಮೊದಲು ನೆನೆಯುವುದು ನಮ್ಮ ಪ್ರೀತಿಯ ಗಜಮುಖನನ್ನೇ. ಈ ಬಾರಿಯ ಗಣೇಶ ಚತುರ್ಥಿಯಂದು ನಮ್ಮ ನಿಮ್ಮ ಬದುಕಿನ ಕಷ್ಟಗಳೆಂಬ ವಿಘ್ನಗಳನ್ನೆಲ್ಲ ಕರಗಿ ಬದುಕು ಹಸನಾಗಲಿ ಅಂತ ಹಾರೈಸುತ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವು ಗಣೇಶನಿಗೆ 21 ಗರಿಕೆಗಳನ್ನ ಅರ್ಪಿಸುತ್ತೇವೆ. ಆದ್ರೆ ಯಾಕೆ ಅಂತ ಗೊತ್ತಾ? ಆ ಒಂದು ಪೌರಾಣಿಕ ಕತೆ ಏನು ಅಂತ ಈಗ ನಾವು ತಿಳಿಯೋಣ. ಗಣೇಶನಿಗೆ ಅತ್ಯಂತ ಪ್ರೀತಿಯ ಹಾಗೂ ಶ್ರೇಷ್ಠವಾದ ಅರ್ಪಣೆಗಳಲ್ಲಿ ಗರಿಕೆಗೆ ಅಗ್ರಸ್ಥಾನವಿದೆ. ಸ್ನೇಹಿತರೆ, ಪುರಾಣಗಳ ಪ್ರಕಾರ ಅನಲಾಸುರನೆಂಬ ರಾಕ್ಷಸನ ವಧೆಯ ಬಳಿಕ ಗಣೇಶನ ದೇಹದಲ್ಲಿ ಅತಿಯಾದ ಉಷ್ಣತೆ ಉಂಟಾಯಿತು. ಆಗ ಋಷಿ ಮುನಿಗಳು ತಂಪಾದ 21 ಗರಿಕೆಗಳ ದಳವನ್ನು ಒಟ್ಟುಗೂಡಿಸಿ ಗಣೇಶನ ಮಸ್ತಕಕ್ಕೆ ಹಾಗೂ ಮೈಗೆ ಸಮರ್ಪಿಸಿದರು. ಇದರಿಂದ ಗಣೇಶನ ಒಳಬಾಧೆ ತಣಿದು ಆತನಿಗೆ ಪರಮ ಪ್ರೀತಿಯಾಯಿತು. ಅಂದಿನಿಂದ ಗಜಮುಖನಿಗೆ ಗರಿಕೆ ಪೂಜೆ ಅತ್ಯಂತ ಶ್ರೇಷ್ಠವಾಯಿತು. ಆರೋಗ್ಯ ದೃಷ್ಟಿಯಿಂದಲೂ ಗರಿಕೆಯಲ್ಲಿ ಔಷಧೀಯ ಗುಣಗಳಿದ್ದು ಇದು ದೈಹಿಕ ಉಷ್ಣತೆಯನ್ನು ತಗ್ಗಿಸಿ ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆಯನ್ನ ತರುತ್ತೆ. ಹಬ್ಬದ ಸಂಭ್ರಮದ ಜೊತೆಗೆ ನಮ್ಮ ಪರಿಸರ ಮತ್ತು ಸಮಾಜದ ಕುರಿತು ಜಾಗೃತಿ ವಹಿಸುವುದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತೆ. ಸೊ ಸ್ನೇಹಿತರೆ, ಸಾರ್ವಜನಿಕ ಗಣೇಶೋತ್ಸವದ ಸಂದರ್ಭದಲ್ಲಿ ಒಂದಷ್ಟು ಗಮನವನ್ನ ಇಟ್ಕೊಳ್ಬೇಕಾಗುತ್ತೆ. ಏನಪ್ಪಾ ಅಂದ್ರೆ, ಉತ್ಸವದ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಹಾಗೂ ಥರ್ಮಾಕೋಲ್ ಬಳಕೆಯನ್ನ ಸಂಪೂರ್ಣವಾಗಿ ದೂರವಿಟ್ಟು ಪರಿಸರ ಸ್ನೇಹಿ ಅಲಂಕಾರಗಳನ್ನ ಬಳಸೋಣ. ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚು ಶಬ್ದ ಮಾಲಿನ್ಯವನ್ನ ಉಂಟು ಮಾಡದೆ ಹಿರಿಯರು, ರೋಗಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಹಬ್ಬವನ್ನ ಆಚರಿಸೋಣ. ಇನ್ನ ವಿಸರ್ಜನೆಯ ಸಮಯದಲ್ಲಿ ಜಲಮೂಲಗಳು ಕಲುಷಿತಗೊಳ್ಳದೆ ಮುನ್ಸೂಚನೆ ವಹಿಸಿ ಸ್ಥಳೀಯ ಆಡಳಿತದ ಮಾರ್ಗಸೂಚಿಯಂತೆ ನಡೆದುಕೊಳ್ಳೋಣ ಅಂತ ಹೇಳ್ತಾ, ಸ್ನೇಹಿತರೆ, ಬಾಳಿನ ಹಾದಿಯಲ್ಲಿ ಎಷ್ಟೇ ವಿಘ್ನಗಳಿರಲಿ, ನಗು ನಗುತ್ತಾ ಎಲ್ಲವನ್ನು ಎದುರಿಸುವ ಧೈರ್ಯವನ್ನು ಈ ವಿಘ್ನೇಶ್ವರ ನಮ್ಮೆಲ್ಲರಿಗೂ ಕರುಣಿಸಲಿ. ನಮ್ಮ ಬದುಕಿನ ಬಂಗಾರದ ಹಬ್ಬ ಸ್ವರ್ಣ ಗೌರಿ ಹಾಗೂ ಸಡಗರದ ಗಣೇಶ ಚತುರ್ಥಿಯ ಈ ವಿಶೇಷ ದಿನದಂದು ನಿಮ್ಮ ಮನೆ ಮನಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಸಮೃದ್ಧಿ ಸದಾ ನೆಲೆಸಲಿ ಎಂದು ಹಾರೈಸುತ್ತಾ, ಪ್ರಕೃತಿಯನ್ನು ಪ್ರೀತಿಸೋಣ, ಪರಿಸರವನ್ನು ಉಳಿಸೋಣ, ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹೆಂಗಮ್ಮ ಮಲ್ಗೆ ಮಾರು,
3: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
2: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
3: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
4: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 8. ಓದುತ್ತಿರುವವರು ಶಾಲಿನಿ ವಿ ಭಟ್. ಪ್ರಿಟೋರಿಯಾಕ್ಕೆ ಹೋಗುವಾಗ ಡರ್ಬಾನಿನಲ್ಲಿ ವಾಸಿಸುತ್ತಿದ್ದ ಭಾರತೀಯ ಕ್ರೈಸ್ತರೊಂದಿಗೆ ನನಗೆ ಬಹುಬೇಗ ಸಂಪರ್ಕ ಉಂಟಾಯಿತು. ನ್ಯಾಯಾಲಯದ ದುಭಾಷಿ ಪಾಲ್ ಅವರು ರೋಮನ್ ಕ್ಯಾಥೋಲಿಕರಾಗಿದ್ದರು. ನನಗೆ ಅವರ ಪರಿಚಯವಾಯಿತು. ಹಾಗೆಯೇ ನನಗೆ ಆಗ ಪ್ರೊಟೆಸ್ಟೆಂಟ್ ಮಿಷನ್ನಲ್ಲಿ ಉಪಾಧ್ಯಾಯರಾಗಿದ್ದ ಸುಬಾನ್ ಗಾಡ್ಫ್ರೇಯರ ಪರಿಚಯವೂ ಆಯಿತು. ಅವರು 1924 ಭಾರತಕ್ಕೆ ಆಗಮಿಸಿದ ದಕ್ಷಿಣ ಆಫ್ರಿಕಾದ ನಿಯೋಗದ ಸದಸ್ಯರಾದ ಮಿಸ್ಟರ್ ಜೇಮ್ಸ್ ಗಾಡ್ಫ್ರೇಯರ ತಂದೆಯವರು. ನಾನು ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಕಾಲದಲ್ಲಿಯೇ ದಿವಂಗತ ಪಾರ್ಸಿ ರೊಸ್ತುಂಜಿ ಮತ್ತು ದಿವಂಗತ ಆಡಮ್ಜಿ ಮಿಯಾ ಖಾನ್ ಇವರನ್ನು ಸಂಧಿಸಿದೆ. ಅಲ್ಲಿವರೆಗೆ ವ್ಯಾಪಾರೋದ್ಯಮಕ್ಕಾಗಿ ಮಾತ್ರವೇ ಆಗಾಗ ಸೇರುತ್ತಿದ್ದ ಈ ಎಲ್ಲ ಮಿತ್ರರು ಒಬ್ಬರೊಂದಿಗೆ ಒಬ್ಬರು ನಿಕಟ ಬಾಂಧವ್ಯವನ್ನು ಹೊಂದಿದರು. ಈ ವಿಷಯ ಮುಂದೆ ನೋಡೋಣ. ನಾನು ಹೀಗೆ ನನ್ನ ಪರಿಚಯವನ್ನು ವಿಸ್ತಾರಗೊಳಿಸುವುದರಲ್ಲಿ ನಿರತನಾಗಿದ್ದಾಗ ದಾದಾ ಅಬ್ದುಲ್ಲಾ ಸೇಠರಿಗೆ ಅವರ ವಕೀಲರಿಂದ ಕಾಗದ ಬಂದಿತು. ಮೊಕದ್ದಮೆ ನಡೆಸಲು ಸಿದ್ಧರಾಗಬೇಕಾಗಿದೆ. ನೀವೇ ಪ್ರಿಟೋರಿಯಾಕ್ಕೆ ಬನ್ನಿ, ಇಲ್ಲದಿದ್ದರೆ ನಿಮ್ಮ ಪ್ರತಿನಿಧಿಯೊಬ್ಬರನ್ನು ಕಳುಹಿಸಿ ಎಂದು. ಅಬ್ದುಲ್ಲಾ ಸೇಠರು ಓದಿ ಎಂದು ಕಾಗದವನ್ನು ನನಗೆ ಕೊಟ್ಟರು. ಪ್ರಿಟೋರಿಯಾಕ್ಕೆ ನೀವು ಹೋಗುತ್ತೀರಾ ಎಂದು ಕೇಳಿದರು. ನಾನು ನಿಮ್ಮಿಂದ ಮೊಕದ್ದಮೆಯ ವಿವರಗಳನ್ನು ತಿಳಿದುಕೊಂಡು ನಂತರ ಹೇಳುತ್ತೇನೆ. ಅಲ್ಲಿ ನಾನು ಹೋಗಿ ಮಾಡಬೇಕಾದದ್ದು ಏನು ಎಂಬುದು ನನಗೆ ಸ್ವಲ್ಪವೂ ತಿಳಿಯದು ಎಂದು ಹೇಳಿದೆ. ಅವರು ಮೊಕದ್ದಮೆಯ ವಿಷಯವನ್ನು ನನಗೆ ತಿಳಿಸುವಂತೆ ಗುಮಾಸ್ತರಿಗೆ ಹೇಳಿದರು. ಮೊಕದ್ದಮೆಯ ಅಧ್ಯಯನ ನಾನು ಪ್ರಾರಂಭಿಸಿದೆ. ಓದುತ್ತಾ ಅದನ್ನು ಪ್ರಾರಂಭದಿಂದಲೇ ಮೊದಲು ಮಾಡಬೇಕೆಂದು ನನಗೆ ತೋರಿತು. ನಾನು ಜಾನ್ಜಿಬಾರ್ನಲ್ಲಿ ಕೆಲವು ದಿವಸಗಳು ಅಲ್ಲಿಯ ನ್ಯಾಯಸ್ಥಾನಕ್ಕೆ ಕಾರ್ಯವನ್ನು ನೋಡಲು ಹೋಗಿದ್ದೆ. ಒಬ್ಬ ಪಾರಸಿ ವಕೀಲರು ಸಾಕ್ಷಿಯನ್ನು ವಿಚಾರಣೆ ಮಾಡುತ್ತಿದ್ದರು. ಲೆಕ್ಕದ ಪುಸ್ತಕದಲ್ಲಿ ಜಮಾ ಖರ್ಚು ಅಂಕಿಅಂಶಗಳನ್ನು ಕುರಿತು ಪ್ರಶ್ನೆ ಹಾಕುತ್ತಿದ್ದರು. ಅವೊಂದೂ ನನಗೆ ಅರ್ಥವಾಗಲಿಲ್ಲ. ಲೆಕ್ಕಗಳನ್ನು ಜಮಾ ಖರ್ಚು ಬರೆಯುವುದನ್ನು ನಾನು ಪಾಠಶಾಲೆಗೆ ಹೋದಾಗಲೂ ಕಲಿಯಲಿಲ್ಲ, ಇಂಗ್ಲೆಂಡ್ನಲ್ಲಿದ್ದಾಗಲೂ ಕಲಿಯಲಿಲ್ಲ. ನಾನು ದಕ್ಷಿಣ ಆಫ್ರಿಕಾಕ್ಕೆ ಬಂದಿದ್ದುದು ಮುಖ್ಯವಾಗಿ ಲೆಕ್ಕ ಅಂಕಿ ಜಮಾ ಖರ್ಚಿಗೆ ಸಂಬಂಧಪಟ್ಟ ಮೊಕದ್ದಮೆಯಲ್ಲಿ ವ್ಯವಹರಿಸುವುದಕ್ಕಾಗಿ. ಲೆಕ್ಕ ಮತ್ತು ಜಮಾ ಖರ್ಚು ತಿಳಿದವರು ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ವಿವರಿಸಲು ಶಕ್ತರಾಗಿದ್ದರು. ಗುಮಾಸ್ತರು ಇದು ಜಮಾ, ಇದು ಖರ್ಚು ಎಂದು ವಿವರಿಸುತ್ತಾ ಹೋದಂತೆಲ್ಲ ನನಗೆ ಹೆಚ್ಚು ಹೆಚ್ಚು ದಿಗ್ಭ್ರಮೆ ಉಂಟಾಯಿತು. ಪಿ ನೋಟ್ ಎಂದರೆ ಏನೆಂಬುದು ನನಗೆ ಅರ್ಥವೇ ಆಗಲಿಲ್ಲ. ಶಬ್ದಕೋಶದಲ್ಲಿ ಸಹ ಈ ಪದ ನನಗೆ ಸಿಕ್ಕಲಿಲ್ಲ. ನಾನು ಗುಮಾಸ್ತನಿಗೆ ನನಗೆ ಈ ವಿಷಯ ಒಂದು ತಿಳಿಯದು ಎಂದು ಹೇಳಿದೆ. ಆತ ಪಿ ನೋಟ್ ಅಂದರೆ ಪ್ರಾಮಿಸರಿ ನೋಟು ಎಂದು ವಿವರಿಸಿದ. ಲೆಕ್ಕಪತ್ರಗಳನ್ನು ನೀಡುವ ಕ್ರಮಕ್ಕೆ ಸಂಬಂಧಪಟ್ಟ ಒಂದು ಪುಸ್ತಕವನ್ನು ಕೊಂಡು ಓದಿದೆ. ಅದರಿಂದ ಸ್ವಲ್ಪ ಧೈರ್ಯ ಉಂಟಾಯಿತು. ಮೊಕದ್ದಮೆ ನನಗೆ ಅರ್ಥವಾಯಿತು. ಅಬ್ದುಲ್ಲಾ ಸೇಠರಿಗೆ ಜಮಾ ಖರ್ಚು ಬರೆಯುವುದು ತಿಳಿದಿರಲಿಲ್ಲ, ಆದರೆ ಅವರ ವ್ಯವಹಾರ ಜ್ಞಾನ ಪೂರ್ಣವಾಗಿತ್ತು. ಜಮಾ ಖರ್ಚು ಲೆಕ್ಕದಲ್ಲಿ ಉಂಟಾಗಬಹುದಾದ ತೊಡಕುಗಳನ್ನು ಅವರು ತತ್ಕ್ಷಣ ಬಿಡಿಸಿ ಬಿಡುತ್ತಿದ್ದರು. ನಾನು ಪ್ರಿಟೋರಿಯಾಕ್ಕೆ ಹೋಗಲು ಸಿದ್ಧನಾಗಿದ್ದೇನೆ ಎಂದು ಅವರಿಗೆ ತಿಳಿಸಿದೆ. ಸೇಠರು ಅಲ್ಲಿ ಎಲ್ಲಿ ಇಳಿದುಕೊಳ್ಳುತ್ತೀರಿ ಎಂದು ಕೇಳಿದರು. ನೀವು ಎಲ್ಲಿ ಇಳಿದುಕೊಳ್ಳಿ ಎಂದರೆ ಅಲ್ಲಿ ಎಂದು ಉತ್ತರವಿದ್ದೆ. ಹಾಗಾದರೆ ನಮ್ಮ ವಕೀಲರಿಗೆ ಬರೆಯುತ್ತೇನೆ, ನೀವು ಇಳಿದುಕೊಳ್ಳಲು ಅವರು ಏರ್ಪಾಡು ಮಾಡುತ್ತಾರೆ. ಅಲ್ಲಿರುವ ನನ್ನ ಮೇಮನ್ ಮಿತ್ರರಿಗೂ ಬರೆಯುತ್ತೇನೆ, ಆದರೆ ಅವರ ಜೊತೆ ನೀವು ಉಳಿಯಬಾರದೆಂಬುದು ನನ್ನ ಸಲಹೆ. ನಮ್ಮ ಪ್ರತಿಪಕ್ಷಕ್ಕೆ ಪ್ರಿಟೋರಿಯಾದಲ್ಲಿ ಬಹಳ ಪ್ರಭಾವವಿದೆ. ಅವರ ಪೈಕಿ ಯಾರಿಗಾದರೂ ನನ್ನ ನಿಮ್ಮ ಅಂತರಂಗದ ಕಾಗದ ಪತ್ರಗಳು ದೊರೆತು ಅವರು ಅದನ್ನು ಓದಿಕೊಂಡರೆ ನಮಗೆ ಅದರಿಂದ ಬಹಳ ಕೇಡು ಉಂಟಾಗುವುದು. ಅವರೊಂದಿಗೆ ಪರಿಚಯವನ್ನು ನೀವು
ಎಷ್ಟು ಕಡಿಮೆ ಇಟ್ಟುಕೊಂಡರೆ ನಮಗೆ ಅಷ್ಟು ಒಳ್ಳೆಯದು ಎಂದು ಸೇಠ್ ಹೇಳಿದರು. ನಿಮ್ಮ ವಕೀಲರು ಎಲ್ಲಿ ಏರ್ಪಾಡು ಮಾಡುತ್ತಾರೋ ಅಲ್ಲಿಯೇ ಇರುತ್ತೇನೆ, ಇಲ್ಲದಿದ್ದರೆ ನಾನೇ ಬೇರೆ ತಂಗುವ ಸ್ಥಳವನ್ನು ಗೊತ್ತು ಮಾಡಿಕೊಳ್ಳುತ್ತೇನೆ. ನಮ್ಮಿಬ್ಬರಲ್ಲಿ ರಹಸ್ಯವಾಗಿರುವ ವಿಷಯ ಮತ್ತೆ ಯಾವ ಪ್ರಾಣಿಗೂ ತಿಳಿಯುವುದಿಲ್ಲ. ಈ ವಿಷಯದಲ್ಲಿ ಯೋಚಿಸದೆ ಸ್ನೇಹದಿಂದಿರಬೇಕೆಂಬುದು ನನ್ನ ಇಷ್ಟ. ಸಾಧ್ಯವಾದರೆ ಮೊಕದ್ದಮೆಯನ್ನು ನ್ಯಾಯಸ್ಥಾನದ ಹೊರಗಡೆಯೇ ತೀರ್ಮಾನ ಮಾಡಿಸುವುದಕ್ಕೂ ನಾನು ಪ್ರಯತ್ನಿಸುತ್ತೇನೆ. ಇಷ್ಟಾದರೂ ತಯ್ಯಾಬ್ ಸೇಠರು ನಮ್ಮ ನೆಂಟರೇ ಅಲ್ಲವೇ ಎಂದೆ. ತಯ್ಯಾಬ್ ಹಾಜಿ ಖಾನ್ ಮೊಹಮ್ಮದ್ ಸೇಠರು ಅಬ್ದುಲ್ಲಾ ಸೇಠರ ಸಮೀಪ ಬಂಧು. ಮೊಕದ್ದಮೆ ನ್ಯಾಯಸ್ಥಾನದ ಹೊರಗೆ ತೀರ್ಮಾನವಾಗಬಹುದೆಂಬುದನ್ನು ಕೇಳಿ ಸೇಠರು ಗಾಬರಿಯಾದುದು ನನಗೆ ಕಂಡಿತು. ನಾನು ಆ ವೇಳೆಗಾಗಲೇ ಡರ್ಬಾನಿನಲ್ಲಿ 6-7 ದಿನಗಳು ನೆರೆಸಿದ್ದಾಗಿತ್ತು. ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದೆವು. ನಾನು ಒಂದು ಬಿಳಿಯ ಆನೆ ಎಂದು ಸೇಠರು ಈಚೆಗೆ ಭಾವಿಸಿರಲಿಲ್ಲ ಎಂದು ಅವರು ಹೇಳಿದರು. ನಮ್ಮ ನಮ್ಮಲ್ಲಿ ಮೊಕದ್ದಮೆಯನ್ನು ತೀರ್ಮಾನ ಮಾಡಿಕೊಳ್ಳುವುದಕ್ಕೆ ಸಮಾನವಾದುದು ಮತ್ತಾವುದಿದೆ? ಹೌದು, ನಾವೆಲ್ಲ ಬಂಧುಗಳು, ಒಬ್ಬರನ್ನೊಬ್ಬರು ಚೆನ್ನಾಗಿ ಬಲ್ಲೆವು. ತಯ್ಯಾಬ್ ಸೇಠರು ಯಾವುದಕ್ಕೂ ಸುಲಭವಾಗಿ ಒಪ್ಪುವವರಲ್ಲ. ನಾವು ಸ್ವಲ್ಪ ಎಚ್ಚರ ತಪ್ಪಿದರೆ ತೀರಿಯಿತು. ನಮ್ಮಿಂದ ಎಲ್ಲವನ್ನು ಕಸಿದುಕೊಂಡು ನಮ್ಮನ್ನು ಹಾಳು ಮಾಡಿಬಿಡುತ್ತಾರೆ. ಆದುದರಿಂದ ಚೆನ್ನಾಗಿ ಆಲೋಚನೆ ಮಾಡದೆ ಏನನ್ನೂ ಮಾಡಬೇಡಿ. ಆ ವಿಷಯದಲ್ಲಿ ಯೋಚಿಸಬೇಡಿ. ಮೊಕದ್ದಮೆಯನ್ನು ಕುರಿತು ತಯ್ಯಾಬ್ ಸೇಠರೊಂದಿಗೆ ಮಾತನಾಡುವುದಿಲ್ಲ, ಯಾರೊಂದಿಗೂ ಮಾತನಾಡುವುದಿಲ್ಲ. ನೀವಿಬ್ಬರು ಒಟ್ಟಿಗೆ ಸೇರಿ ಒಂದು ಒಪ್ಪಂದಕ್ಕೆ ಬನ್ನಿ. ಕೋರ್ಟಿಗೆ ಹಣ ಸುರಿಯುವುದನ್ನು ನಿಲ್ಲಿಸಿ ಎಂದು ನಾನು ತಯ್ಯಾಬ್ ಸೇಠರಿಗೆ ಸೂಚಿಸುತ್ತೇನೆ ಅಷ್ಟೇ. ಈ ಅಧ್ಯಾಯ ಮುಂದುವರಿಯುವುದು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ನಂದಿನಿ,
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
7: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
9: ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ನಮ್ಮ ಭಾರತೀಯ ಸಂಸ್ಕೃತಿ ಮತ್ತೆ ಪರಂಪರೆಯಲ್ಲಿ ಗುರು ಹಿರಿಯರನ್ನ ಗೌರವದಿಂದ ಕಾಣಬೇಕು. ಎಂದೇ ಗುರು ಹಿರಿಯರನ್ನ ಯಾವ ಮನೆಯಲ್ಲಿ ಗೌರವಿಸ್ತಾರೋ, ಅವರಿಗೆ ಬೆಲೆಯನ್ನ ಕೊಡ್ತಾರೋ, ಅವರ ಗುರು ಹಿರಿಯರನ್ನ ಪ್ರೀತಿಯಿಂದ ಕಾಣ್ತಾರೋ, ಆ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಎಂಬ ನಂಬಿಕೆ ಇದೆ. ಆದ್ರಿಂದ ಸ್ನೇಹಿತರೆ, ಗುರು ಹಿರಿಯರ ಕುರಿತಾಗಿ ನಮ್ಮ ವಚನಗಳಲ್ಲಿ ಕೂಡ ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಅಂತ ಹೇಳಿ ತಿಳಿದುಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನವರೇ ಆದ ಪ್ರೌಢಶಾಲಾ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಹಾಗೆ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರು ಆಗಿರುವಂತಹ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕ್ಕಿಯವರು ನಮ್ಮ ಜೊತೆಗಿದ್ದಾರೆ. ಇವರು ಗುರು ಹಿರಿಯರನ್ನ ಗೌರವಿಸುವುದರ ಕುರಿತು ನಮ್ಮ ವಚನಗಳಲ್ಲಿ, ಅದರಲ್ಲಿಯೂ ಸರ್ವಜ್ಞರು ಏನೆಲ್ಲ ಹೇಳಿದ್ದಾರೆ ಎಂಬ ವಿಚಾರವಾಗಿ ಮಾತಾಡ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೇಡಮ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರು ಹಿರಿಯರನ್ನ ಗೌರವಿಸುವುದರ ಕುರಿತು ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ಹೇಳ್ಬೋದಾ?
10: ನಮಸ್ಕಾರ ವೈತರ ಮೇಡಮ್. ಇವತ್ತು ನಾವು ಹಿರಿಯರಿಗೆ ಗೌರವ ನೀಡುವುದು ಅಂದರೆ ಹಿರಿಯರ ಸನ್ಮಾನದ ಶ್ರೇಷ್ಠತೆಯನ್ನು ಕುರಿತು ಸರ್ವಜ್ಞನ ವಚನಗಳಲ್ಲಿ ತಿಳಿಸಿದ ವಿಚಾರಧಾರೆಯನ್ನು ತಿಳಿಯೋಣ. ಮೊದಲನೆಯದಾಗಿ ಹಿರಿಯರಿಗೆ ಸನ್ಮಾನ ಅಂದರೆ ಗೌರವ ಮರ್ಯಾದೆಯನ್ನು ಕೊಡುವುದು, ಅದು ಎಷ್ಟು ಮುಖ್ಯವೆಂದರೆ ಇದು ನಮ್ಮ ಸಮಾಜದ ಮೂಲಭೂತ ಮೌಲ್ಯವಾಗಿದೆ ಹಾಗೂ ಅವರ ಜೀವಿತಾವಧಿಯ ಅನುಭವಕ್ಕೆ ಸಲ್ಲಿಸುವ ಗೌರವವಾಗಿದೆ. ಹಿರಿಯರನ್ನು ಗೌರವಿಸುವುದು ನಮ್ಮ ಸಂಸ್ಕೃತಿಯ ಪ್ರಮುಖ ಅಂಗವಾಗಿದೆ. ಅವರು ನಮಗಾಗಿ ಪಟ್ಟ ಶ್ರಮ, ಮಾಡಿದ ತ್ಯಾಗ ಮತ್ತು ನಮಗೆ ನೀಡಿದ ಸಂಸ್ಕಾರವನ್ನು ಸ್ಮರಿಸಲು ಗೌರವ ತೋರುವುದು ನಮ್ಮ ಕರ್ತವ್ಯವಾಗಿದೆ. ಕಷ್ಟ ಕಾಲದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಹಿರಿಯರ ಸಲಹೆಗಳು ಅತ್ಯಂತ ಉಪಯುಕ್ತವಾಗಿರುತ್ತದೆ. ಹಿರಿಯರನ್ನು ಗೌರವಿಸುವುದು ಕೇವಲ ಮಾತಿನಲ್ಲಿ ಇದ್ದರೆ ಸಾಲದು, ಅದು ನಮ್ಮ ದೈನಂದಿನ ನಡವಳಿಕೆಯಲ್ಲಿ ಕಾಣಿಸಬೇಕು. ಇದರ ಕುರಿತಾದ ಸಂಸ್ಕೃತದ ಒಂದು ಸುಭಾಷಿತವನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಪ್ರತಿದಿನ ಹಿರಿಯರಿಗೆ ನಮಸ್ಕರಿಸುವ ಹಾಗೂ ಅವರ ಸೇವೆಯನ್ನು ಮಾಡುವ ವ್ಯಕ್ತಿಗೆ ಆಯಸ್ಸು

0: ಅನ್ಯರಿಗೆ ಅಂಟದು. ಹಿರಿಯರೊಡನೆ ಹಿರಿಯರಾಗಬೇಕು, ಕಿರಿಯರೊಡನೆ ಕಿರಿಯರಾಗಬೇಕು. ಹಿರಿಯರೊಡನೆ ಹಿರಿಯರಾಗಬೇಕು, ಕಿರಿಯರೊಡನೆ ಕಿರಿಯರಾಗಬೇಕು. ಜಗದ ಜನ್ಮವ ಗೆಲ್ಲಬೇಕಾದರೆ ನಡೆ ನುಡಿ ಶುದ್ಧವಾಗಿರಬೇಕು. ಕೂಡಲ ಸಂಗಮ ದೇವ. ಅಂದರೆ ಬದುಕಿನಲ್ಲಿ ಯಶಸ್ಸು ಪಡೆಯಲು ನಡವಳಿಕೆ ಶುದ್ಧವಾಗಿರಬೇಕು. ಹಿರಿಯರ ಜೊತೆ ಮಾತನಾಡುವಾಗ ಅವರ ವಯಸ್ಸು ಮತ್ತು ಅನುಭವಕ್ಕೆ ತಕ್ಕಂತೆ ಅತ್ಯಂತ ಗೌರವದಿಂದ ಹಾಗೂ ವಿನಯದಿಂದ ಹಿರಿಯರೊಡನೆ ಹಿರಿಯರಾಗಿ ನಡೆದುಕೊಳ್ಳಬೇಕು. ಹಿರಿಯರಿಗೆ ಗೌರವ ನೀಡುವೆಡೆ ದೇವರ ನೆಲೆ. ಸತ್ಯ ಪ್ರಾಮಾಣಿಕತೆ ಹಿರಿಯರಿಗೆ ಗೌರವ ನೀಡುವ ಸ್ಥಳಗಳಲ್ಲಿ ದೇವರು ಶಾಶ್ವತವಾಗಿ ನೆಲೆಯೂರಿರುತ್ತಾರೆ. ಭೂಮಿಗೆ ಬಿದ್ದ ಬೀಜ ಹೇಗೆ ಮೊಳಕೆಯಿಡಿದು ಗಿಡವಾಗುತ್ತದೆಯೋ ಅದೇ ರೀತಿ ಈ ಮಣ್ಣಿನಲ್ಲಿ ದೈವೀ ಶಕ್ತಿಯು ಅಂತರ್ಗತವಾಗಿದೆ ಎಂದು ಜಾನಪದ ವಿದ್ವಾಂಸ ಡಾಕ್ಟರ್ ಗಣೇಶ ಮೀನ್ ಸಂಕಮಾರ್ ಅವರು ಹೇಳಿದ್ದಾರೆ. ದಾಸ ಸಾಹಿತ್ಯದಲ್ಲಿಯ ಪುರಂದರದಾಸರ ದಾಸ ಪದದ ಈ ಸಾಲುಗಳು ಹಿರಿಯರನ್ನು ಹೇಗೆ ನಡೆಸಿಕೊಳ್ಳಬೇಕು ಎಂಬುದರ ಕುರಿತಾಗಿದೆ. ಹಿರಿಯರ ಮಾತು ವೇದದ ನುಡಿಯು, ಹಿರಿಯರ ಮಾತು ವೇದದ ನುಡಿಯು, ಮೀರದೆ ನಡೆದರೆ ಸುಖದ ಗಣಿಯು, ಮೀರದೆ ನಡೆದರೆ ಸುಖದ ಗಣಿಯು. ಹಿರಿಯರ ನಿಂದಿಸಬೇಡವೋ ಮನವೇ, ಹಿರಿಯರ ನಿಂದಿಸಬೇಡವೋ ಮನವೇ, ನರಕದ ಹಾದಿಗೆ ರಹದಾರಿಯದು, ನರಕದ ಹಾದಿಗೆ ರಹದಾರಿಯದು. ಇದರ ಭಾವಾರ್ಥವೇನೆಂದರೆ ಹಿರಿಯರು ಆಡುವ ಮಾತುಗಳು ವೇದದ ವಾಕ್ಯಗಳಷ್ಟೇ ಸತ್ಯ ಮತ್ತು ಮೌಲ್ಯಯುತವಾದವುಗಳು. ಅವರ ಮಾರ್ಗದರ್ಶನವನ್ನು ಮೀರದೆ ನಡೆದರೆ ಜೀವನದಲ್ಲಿ ಸುಖ ಶಾಂತಿ ಸಿಗುತ್ತದೆ. ಹಿರಿಯರನ್ನು ಎಂದಿಗೂ ನಿಂದಿಸಬಾರದು, ಅದು ನಮ್ಮನ್ನು ತಪ್ಪುದಾರಿಗೆ ಎಳೆಯುತ್ತದೆ. ಆದ್ದರಿಂದ ತಂದೆ ತಾಯಿ ಗುರು ಹಿರಿಯರು ದೈವ ಸ್ವರೂಪ ಎಂದು ಭಾವಿಸಿ ಗೌರವಿಸಬೇಕು. ಹಿರಿಯರು ನೆಲೆಸಿರುವ ಮನೆಯಲ್ಲಿ ನೆಮ್ಮದಿ ಮತ್ತು ಸಂಸ್ಕಾರದ ಬೇರುಗಳು ಗಟ್ಟಿಯಾಗಿರುತ್ತದೆ.
1: ನಮ್ಮ ಹಿರಿಯರನ್ನು ಗೌರವಿಸಬೇಕು. ಗೌರವದಿಂದ ಕಂಡ್ರೆ ಆ ಮನೆ ಶಾಂತಿಯಿಂದ ಇರುತ್ತೆ, ಸುಖ ಶಾಂತಿ ನೆಲೆಸಿರುತ್ತೆ. ಯಾಕೆಂದರೆ ನಮ್ಮ ಹಿರಿಯರು ನಮಗೋಸ್ಕರ ತಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಕೂಡ ನಮಗಾಗಿ ಮೀಸಲಾಗಿಟ್ಟಿರ್ತಾರೆ. ಅವರಿಗೆ ಈಗ ವಯಸ್ಸಾಯಿತು ಅಂಥೇಳಿ ನಾವು ಅವರನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಥವಾ ಅವರನ್ನು ಕಡೆಗಾಣಿಸಬಾರ್ದು. ಅವರನ್ನು ಯಾವಾಗಲೂ ಕೂಡ ಗೌರವದಿಂದ ಕಾಣಬೇಕು. ಅವರ ಮಾತನ್ನು ನಾವು ಕೇಳಬೇಕು. ಅವರು ಒಳ್ಳೆಯ ವಿಚಾರವನ್ನು ತಿಳಿಸಿದಾಗ ಅದನ್ನು ಪಾಲಿಸಬೇಕು, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು ಎಂಬುದನ್ನು ಶಿವಶರಣರು ಸಹ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನು ಶ್ರೀಮತಿ ಭಾಗೀರಥಿ ಈಶ್ವರ ಹೆಗ್ಡೆ ಕೌಲಕ್ಕಿಯವರು ತುಂಬ ಚೆನ್ನಾಗಿ ತಿಳಿಸಿದರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನು ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳಿಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಚನಗಳಲ್ಲಿ ಗುರು ಹಿರಿಯರ ಕುರಿತು ಗೌರವದಿಂದ ಹೇಗೆ ಕಾಣಬೇಕು ಎಂಬುದನ್ನು ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ಬೆಂಗಳೂರಿನವರೇ ಆದ ಪ್ರೌಢಶಾಲಾ ಶಿಕ್ಷಕರಾದ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕ್ಕಿಯವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
1: ಸರ್ವಜ್ಞನ ವಚನಗಳಲ್ಲಿ ಹಿರಿಯರ ಸನ್ಮಾನದ ಶ್ರೇಷ್ಠತೆಯ ಕುರಿತು ತಿಳಿಯೋಣ. ತಂದೆ ತಾಯಿಗಳ ಘನದಿಂದ ವಂದಿಸುವಂಗೆ ಬಂದ ಕುತ್ತುಗಳು ಬಯಲಾಗಿ ಸ್ವರ್ಗವದು ಮುಂದೆ ಬಂದಕ್ಕೂ ಸರ್ವಜ್ಞ ಇದರ ಭಾವಾರ್ಥವೇನೆಂದರೆ, ತಂದೆ ತಾಯಿಯನ್ನು ಭಕ್ತಿಯಿಂದ ನಮಸ್ಕಾರ ಮಾಡುವವರಿಗೆ ಜೀವನದಲ್ಲಿ ಬಂದ ಕುತ್ತುಗಳು ಅಂದರೆ ಸಂಕಟಗಳು ದೂರಾಗಿ ಅವರಿಗೆ ಸ್ವರ್ಗವು ಲಭಿಸುತ್ತದೆ. ಸ್ವರ್ಗ ಸಿಗುವುದು ಅಂದರೆ ಜೀವನದಲ್ಲಿ ಸಂತೋಷ, ನೆಮ್ಮದಿ ಮತ್ತು ಯಶಸ್ಸು ದೊರೆಯುತ್ತದೆ ಎಂಬುದಾಗಿದೆ. ಸರ್ವಜ್ಞನ ಇನ್ನೊಂದು ವಚನ, ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ನರಸುರರು ಒಲಿದು ಸಿರಿ ಸುರಿಯೇ ಕೈಲಾಸ ಕರತಲಾಮಲಕ ಸರ್ವಜ್ಞ. ಅಂದರೆ ಗುರುಗಳಿಗೂ ಹಿರಿಯರಿಗೂ ತಲೆ ಬಗ್ಗಿಸಿ ನಮಸ್ಕಾರ ಮಾಡಿದರೆ ಜನರು, ದೇವತೆಗಳು ಒಲಿಯುವರು. ಅಲ್ಲದೆ ಐಶ್ವರ್ಯವು ವೃದ್ಧಿಯಾಗುತ್ತದೆ. ಅವರಿಗೆ ಕೈಲಾಸ ಅಂದರೆ ಮುಕ್ತಿಯು ಅಂಗೈ ಕರತಲಾಮಲಕ ಅಂದರೆ ಕರ ಅಂದರೆ ಕೈಯ ಅಂಗೈ, ಅಂಗೈಯೊಳಗಿನ ನೆಲ್ಲಿಕಾಯಿಯಂತೆ ಅಂದರೆ ಸುಲಭವಾಗಿ ಸಾಧ್ಯವಾಗುತ್ತದೆ. ಅಂಗೈ ನೆಲ್ಲಿಕಾಯಿ ಅಂದರೆ ಸ್ಪಷ್ಟವಾಗಿರುವ ಅಥವಾ ಕಣ್ಣಿಗೆ ಕಾಣುವ ಸತ್ಯ ಎಂಬುದಾಗಿದೆ, ಅಥವಾ ಹತ್ತಿರದಲ್ಲೇ ಇರುವಂತಹ ಇತ್ಯಾದಿ ಅರ್ಥವನ್ನು ಕೊಡುತ್ತದೆ. ಅಂಗೈಯಲ್ಲಿರುವ ನೆಲ್ಲಿಕಾಯಿಗೆ ಕನ್ನಡಿ ಬೇಕೇ ಎಂಬ ಪ್ರಸಿದ್ಧ ಗಾದೆ ಮಾತೆ ಈ ಒಂದು ವಚನಕ್ಕೆ ಪುಷ್ಟಿಯನ್ನು ಕೊಡುತ್ತದೆ. ಯಾವುದೇ ಸಾಕ್ಷಿಯ ಅಗತ್ಯವಿಲ್ಲದೆ ಎಲ್ಲರಿಗೂ ಸ್ಪಷ್ಟವಾಗಿ ಗೋಚರಿಸುವ ಸಂಗತಿ ಎಂಬುದನ್ನು ವಿವರಿಸಲು ಅಂಗೈಯಲ್ಲಿಯ ನೆಲ್ಲಿಕಾಯಿ ಈ ಕರತಲಾಮಲಕ ಹೇಳುವಂಥ ಪದವನ್ನು ಬಳಕೆಯನ್ನು ಮಾಡಲಾಗುತ್ತದೆ. ಸರ್ವಜ್ಞನ ಈ ವಚನದಲ್ಲಿ ವಯಸ್ಸು ಮತ್ತು ಜ್ಞಾನದಲ್ಲಿ ನಮಗಿಂತ ದೊಡ್ಡವರಾದ ಗುರುಗಳು ಮತ್ತು ಹಿರಿಯರಿಗೆ ತಲೆಬಾಗಿ ನಮಸ್ಕರಿಸಿದರೆ ಅಂದರೆ ಗೌರವಿಸಿದರೆ ಇದು ಕೇವಲ ದೈಹಿಕ ಕ್ರಿಯೆಯಲ್ಲೇ ಅಲ್ಲ, ನಮ್ಮಲ್ಲಿರುವ ಅಹಂಕಾರವನ್ನು ಬಿಟ್ಟುಕೊಡುವ ಸಂಕೇತವಾಗಿದೆ. ಗುರು ಹಿರಿಯರ ಸೇವೆಯನ್ನು ಶ್ರದ್ಧೆಯಿಂದ ಮಾಡುವವರಿಗೆ ಸಿರಿ ಸುರಿಯೇ ಅಂದರೆ ಕೇವಲ ಸಂಪತ್ತಿನ ಮಳೆ ಅಥವಾ ಸಿರಿ ಎಂದರೆ ಕೇವಲ ಹಣವಲ್ಲ, ನೆಮ್ಮದಿ, ಕೀರ್ತಿ, ಆರೋಗ್ಯ ಮತ್ತು ಉತ್ತಮ ಬುದ್ಧಿ ಎಂಬ ಮಹಾಸಂಪತ್ತು ಅಂತಹವರಿಗೆ ಲಭಿಸುತ್ತದೆ ಎಂಬುದಾಗಿದೆ. ಅಂಗೈಯಲ್ಲಿರುವ ನೆಲ್ಲಿಕಾಯಿ ನೋಡುವುದು ಎಷ್ಟು ಸುಲಭವೋ ಅಷ್ಟೇ ಸುಲಭವಾಗಿ ಇವರಿಗೆ ಯಶಸ್ಸು ಸಿಗುತ್ತದೆ ಮತ್ತು ಮೋಕ್ಷ ಅಥವಾ ಕೈಲಾಸವು ತುಂಬ ಹತ್ತಿರವಾಗುತ್ತದೆ ಎಂಬ ಅರ್ಥವನ್ನು ನೀಡುತ್ತದೆ.
0: ಗುರು ಹಿರಿಯರನ್ನ ಗೌರವದಿಂದ ಕಾಣೋದ್ರಿಂದ ನಮಗೆ ಸ್ವರ್ಗವೇ ನಮಗೆ ಸಿಗುವಷ್ಟು ಶಾಂತಿ ಸುಖ ಸಿಗುತ್ತೆ ಎಂಬುದನ್ನ ಸರ್ವಜ್ಞರು ಸಹ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕ್ಕಿಯವರು ತುಂಬಾ ಚೆನ್ನಾಗಿ ತಿಳಿಸಿದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ವಜ್ಞರು ಹೇಳಿರುವಂತೆ ಗುರು ಹಿರಿಯರನ್ನ ಗೌರವದಿಂದ ಕಾಣೋದ್ರಿಂದ ಸ್ವರ್ಗವೇ ಸಿಕ್ಕಷ್ಟು ಒಂದು ಆನಂದ ಸಿಗುತ್ತೆ ಎಂಬುದನ್ನು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಬೆಂಗಳೂರಿನವರೇ ಆದ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಹಾಗೆ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರಾದ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕ್ಕಿಯವರು ತಿಳಿಸ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
1: ಸರ್ವಜ್ಞನ ಇನ್ನೊಂದು ವಚನ: ಅವರೆಂದರವನು ತಾನವರಂತೆ ಆಗುವನು, ಅವರೆಂದರವನು ತಾನವರಂತೆ ಆಗುವನು, ಅವರೆನ್ನದವನು ಜಗದೊಳಗೆ ಬೆಂದಿರ್ದ ಅವರೆಯಂತಕ್ಕೂ ಸರ್ವಜ್ಞ. ಅವರೆನ್ನದವನು ಜಗದೊಳಗೆ ಬೆಂದಿರ್ದ ಅವರೆಯಂತಕ್ಕೂ ಸರ್ವಜ್ಞ. ಇದರ ಭಾವಾರ್ಥವೇನೆಂದರೆ, ಅವರು ಎಂದನು ಅಂದರೆ ಗುರು ಹಿರಿಯರಿಗೆ ಮರ್ಯಾದೆಯನ್ನು ಕೊಟ್ಟು ಬಹುವಚನದಿಂದ ಮರ್ಯಾದಾಪೂರ್ವಕವಾಗಿ ಮಾತನಾಡಿದರೆ ಅವರಂತೆಯೇ ತಾನಾದರೂ ಮರ್ಯಾದೆಗೆ ಪಾತ್ರನಾಗುವನು. ಅವರು ಎನ್ನದವನು ಅಂದರೆ ಹಿರಿಯರಿಗೆ ಅವನು ಇವನು ಎಂದು ಏಕವಚನದಿಂದ ಮರ್ಯಾದೆಯನ್ನು ಕೊಡದೆ ಮಾತನಾಡಿದವನು ಬೇಯಿಸಿದ ಅವರೆಕಾಳಿನಂತೆ ಮೆತ್ತಗಾಗಿ ನುಗ್ಗಾಗಿ ಹೋಗುವನು. ಅಂದರೆ ಜೀವನದಲ್ಲಿ ಯಾವುದೇ ಏಳ್ಗೆಯನ್ನು ಕಾಣಲಾರನು ಎಂಬುದು ಈ ವಚನದ ತಾತ್ಪರ್ಯವಾಗಿದೆ. ಹಿರಿಯರಿಗೆ ಗೌರವವನ್ನು ಕೊಡದೆ ನಾಶವಾದಂತಹ ಅನೇಕ ವ್ಯಕ್ತಿಗಳ ಉದಾಹರಣೆಗಳು ನಮ್ಮ ಪುರಾಣ ಇತಿಹಾಸಗಳಲ್ಲಿ ಕಾಣಬಹುದಾಗಿದೆ. ಅವರಲ್ಲಿ ಮುಖ್ಯರಾದವರೆಂದರೆ, ಭಾರತೀಯ ಪುರಾಣಗಳಲ್ಲಿ ಮತ್ತು ಇತಿಹಾಸದಲ್ಲಿ ಹಿರಿಯರನ್ನು, ಗುರುಗಳನ್ನು ಹಾಗೂ ತಂದೆ ತಾಯಂದಿರನ್ನು ಗೌರವಿಸದ ವ್ಯಕ್ತಿಗಳು ತಮ್ಮ ಸರ್ವನಾಶವನ್ನು ತಾವೇ ತಂದುಕೊಂಡ ನೂರಾರು ಉದಾಹರಣೆಗಳಿವೆ. ಹಿರಿಯರ ಅನುಭವ ಮತ್ತು ಆಶೀರ್ವಾದವನ್ನು ಧಿಕ್ಕರಿಸಿ ಅಹಂಕಾರದಿಂದ ನಡೆದು ನಾಶವಾದ ಪ್ರಮುಖ ಪುರಾಣ ಕಥೆಗಳು ಇವು. ಮಹಾಭಾರತದಲ್ಲಿ ದುರ್ಯೋಧನ. ದುರ್ಯೋಧನನು ತನ್ನ ಇಡೀ ಜೀವನದಲ್ಲಿ ಹಿರಿಯರ ಮಾತಿಗೆ ಬೆಲೆ ಕೊಡಲಿಲ್ಲ. ಕುರುಸಭೆಯಲ್ಲಿ ಭೀಷ್ಮ ಪಿತಾಮಹರು, ದ್ರೋಣಾಚಾರ್ಯರು, ವಿದುರ ಹಾಗೂ ಸ್ವತಃ ತಂದೆ ಧೃತರಾಷ್ಟ್ರ ಮತ್ತು ತಾಯಿ ಗಾಂಧಾರಿ ಪಾಂಡವರಿಗೆ ಅವರ ಹಕ್ಕನ್ನು ನೀಡುವಂತೆ ಅದೆಷ್ಟೋ ಬಾರಿ ಬುದ್ಧಿಯನ್ನು ಹೇಳಿದರು. ಆದರೆ ದುರ್ಯೋಧನನು ಹಿರಿಯರ ಎಲ್ಲ ಮಾತುಗಳನ್ನು ಕಡೆಗಣಿಸಿ ಅವರನ್ನು ಅವಮಾನಿಸಿದನು. ಹಿರಿಯರ ಮಾರ್ಗದರ್ಶನವನ್ನು ಧಿಕ್ಕರಿಸಿದ ಕಾರಣ ಇಡೀ ಕೌರವ ವಂಶವೇ ಕುರುಕ್ಷೇತ್ರ ಯುದ್ಧದಲ್ಲಿ ಸಂಪೂರ್ಣವಾಗಿ ನಾಶವಾಯಿತು. ಇನ್ನು ರಾಮಾಯಣದಲ್ಲಿ ರಾವಣ. ರಾವಣ ಮಹಾಪಂಡಿತನಾಗಿದ್ದರೂ ಅಹಂಕಾರದಿಂದ ಕುರುಡಾಗಿದ್ದನು. ಸೀತೆಯನ್ನು ಅಪಹರಿಸಿ ತಂದಾಗ ಅವನ ಅಜ್ಜ ಮೌಲ್ಯವಂತ ಅಣ್ಣ ಕುಬೇರ ಹಾಗೂ ಸೋದರ ವಿಭೀಷಣ ಮುಂತಾದ ಹಿರಿಯರು ಪರಸ್ತ್ರೀ ಮೋಹ ಕುಲಕ್ಕೆ ನಾಶ ತರುತ್ತದೆ, ಸೀತೆಯನ್ನು ಗೌರವದಿಂದ ರಾಮನಿಗೆ ಒಪ್ಪಿಸು ಎಂದು ಕಾಲಿಗೆ ಬಿದ್ದು ಬೇಡಿಕೊಂಡರು. ಆದರೆ ರಾವಣನು ಆ ಹಿರಿಯರನ್ನು ಸಭೆಯಿಂದ ಒದ್ದು ಓಡಿಸಿದನು. ಅದರ ಪರಿಣಾಮವಾಗಿ ಹಿರಿಯರ ಹಿತವಚನವನ್ನು ಮೀರಿದ ಕಾರಣ ಲಂಕಾಧಿಪತಿ ರಾವಣನು ತನ್ನ ಸರ್ವಸ್ವವನ್ನು ಕಳೆದುಕೊಂಡು ಇಡೀ ರಾಕ್ಷಸ ಕುಲದೊಂದಿಗೆ ಸಂಪೂರ್ಣವಾಗಿ ವಿನಾಶವನ್ನು ಹೊಂದಿದನು. ಇನ್ನು ಪ್ರಜಾಪತಿ ದಕ್ಷ ಬ್ರಹ್ಮ. ದಕ್ಷನು ಬ್ರಹ್ಮನ ಮಾನಸ ಪುತ್ರ ಮತ್ತು ದೇವತೆಗಳಿಗೆ ರಾಜನಾಗಿದ್ದರೂ ತೀವ್ರ ಅಹಂಕಾರಿಯಾಗಿದ್ದನು. ತನಗಿಂತ ಹಿರಿಯ ಮತ್ತು ಜಗದ್ಗುರುವಾದ ಮಹಾದೇವನನ್ನು ಅಂದರೆ ಶಿವನನ್ನು ಕೇವಲ ಅವನ ರೂಪ ಮತ್ತು ವೇಷಭೂಷಣ ನೋಡಿ ದಕ್ಷನು ಸದಾ ನಿಂದಿಸುತ್ತಿದ್ದನು. ಒಮ್ಮೆ ತಾನು ಹಮ್ಮಿಕೊಂಡ ಮಹಾಯಜ್ಞಕ್ಕೆ ಶಿವ ಮತ್ತು ತನ್ನ ಮಗಳು ಸತಿಯನ್ನು ಆಹ್ವಾನಿಸದೆ ಬಂದ ಸತಿ ಎದುರೇ ಶಿವನನ್ನು ಘೋರವಾಗಿ ಅವಮಾನಿಸಿದನು. ಅದರ ಪರಿಣಾಮವಾಗಿ ಹಿರಿಯರಿಗೆ ಮಾಡಿದ ಅಪಚಾರವನ್ನು ತಡೆಯಲಾರದೆ ಸತೀದೇವಿ ಯಜ್ಞಕುಂಡದಲ್ಲೇ ಆತ್ಮಾರ್ಪಣೆ ಮಾಡಿಕೊಂಡಳು. ಇದರಿಂದ ಕೋಪಗೊಂಡ ಶಿವನು ವೀರಭದ್ರನನ್ನು ಸೃಷ್ಟಿಸಿ ದಕ್ಷನ ತಲೆಯನ್ನು ಕತ್ತರಿಸಿ ಅವನ ಯಜ್ಞ ಮತ್ತು ಅಹಂಕಾರವನ್ನು ಧ್ವಂಸಗೊಳಿಸಿದನು. ಹೀಗೆ ಇತಿಹಾಸ ಪುರಾಣಗಳಲ್ಲಿ ಹಿರಿಯರನ್ನು ಧಿಕ್ಕರಿಸಿ ಅಥವಾ ಗೌರವಿಸದೆ ಕೈಗೊಂಡ ಕಾರ್ಯಗಳೆಲ್ಲವೂ ವಿನಾಶವಾದಂತಹ ಅನೇಕ ಉದಾಹರಣೆಗಳು ನಮ್ಮ ಮುಂದಿದೆ. ಆದ್ದರಿಂದ ಹಿರಿಯರನ್ನು ಗೌರವಿಸುವುದು, ಅವರಿಗೆ ಗೌರವದಿಂದ ನಡೆದುಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಹೇಳುತ್ತಾ, ಹಿರಿಯರನ್ನು ಗೌರವಿಸೋಣ, ಹಿರಿಯರನ್ನು ಪ್ರೀತಿಯಿಂದ ನೋಡಿಕೊಳ್ಳೋಣ, ಹಾಗೆ ಹಿರಿಯರ ಮಾತಿಗೆ ಮತ್ತು ಅಭಿಪ್ರಾಯಗಳಿಗೆ ಬೆಲೆ ಕೊಡೋಣ.
0: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಗುರು ಹಿರಿಯರನ್ನ ಗೌರವದಿಂದ ಕಾಣಬೇಕು, ಗುರು ಹಿರಿಯರು ಗೌರವದಿಂದ ಕಂಡಾಗ ಮಾತ್ರ ನಮ್ಮ ಯಶಸ್ಸು ಸಾಧ್ಯ. ಏಕೆಂದರೆ ಇತಿಹಾಸದ ಪುಟಗಳು, ಪುರಾಣದ ಪುಟಗಳನ್ನು ನಾವು ತೆರೆದು ನೋಡಿದ್ರೆ ರಾಮಾಯಣ ಮಹಾಭಾರತ ಎಲ್ಲ ಕಡೆ ಕೂಡ ಹಿರಿಯರನ್ನ ಆ ಗೌರವದಿಂದ ಕಂಡು ಹಿರಿಯರು ಹೇಳಿದಂತಹ ಮಾತನ್ನು ಕೇಳದೆ ಸರ್ವನಾಶ ಆದಂತಹ ಸಾಕಷ್ಟು ಉದಾಹರಣೆಗಳನ್ನು ನೀವು ತಿಳಿಸಿದ್ರಿ. ಜೊತೆಗೆ ನಾವು ಕೂಡ ಇಂದಿನ ಮಕ್ಕಳಿಗೂ ಸಹ ಗುರು ಹಿರಿಯರ ಬಗ್ಗೆ ಭಕ್ತಿ ಭಾವವನ್ನು ತೋರಬೇಕು, ಜೊತೆಗೆ ಗುರು ಹಿರಿಯರು ಹೇಳಿದ ಮಾತನ್ನ ಕೇಳಬೇಕು, ಪಾಲಿಸಬೇಕು. ಯಾಕೆಂದ್ರೆ ಅವರು ತಮ್ಮ ಅನುಭವದ ಮಾತುಗಳನ್ನು ಹೇಳ್ತಾರೆ, ಸುಮ್ಮನೆ ಯಾವುದೋ ವಿಚಾರವನ್ನ ಸುಮ್ಮನೆ ಹೇಳಲ್ಲ, ಅವರು ತಾವು ಅನುಭವಿಸಿದಂತಹ ಅನುಭವದ ಸಾರವನ್ನ ನಮಗೆ ಹೇಳ್ತಾರೆ. ಜೊತೆಗೆ ಬುದ್ಧಿವಾದವನ್ನ ಹೇಳಿದಾಗ, ಒಳ್ಳೆಯ ವಿಚಾರವನ್ನ ತಿಳಿಸಿದಾಗ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಹಾಗೆ ಅವರಿಗೆ ಯಾವಾಗ್ಲೂ ಕೂಡ ರೆಸ್ಪೆಕ್ಟ್ ಕೊಡೋಣ, ಗೌರವಿಸೋಣ ಅಂತ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಹಾಗೆ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರಾದ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕ್ಕಿಯವರು ಭಾಗವಹಿಸಿ ಸರ್ವಜ್ಞರು ಬಸವಣ್ಣ ಇವರೆಲ್ಲರೂ ಕೂಡ ಗುರು ಹಿರಿಯರನ್ನ ಗೌರವದಿಂದ ಕಾಣಬೇಕು ಎಂಬುದನ್ನು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನು ತಿಳಿಸಿಕೊಟ್ರು. ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲ ಖುಷಿಯಿಂದ ಆಚರಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಮೊಂದಿಗೆ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
8: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ದೈವ ಕೃಪೆ. ಗಗನ ಬಿಸಿಗವಸಾಗಿ ಕೆರೆಗಳಾವಿಗೆಯಾಗಿ ಜಗದುಸಿರೆ ಹೊಗೆಯಾಗಿ ಧಗಧಗಿಸುವಂದು ಒಗೆದೆದೆತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರೆವ ಮುಗಿಲವೊಲು ದೈವ ಕೃಪೆ ಮಂಕುತಿಮ್ಮ. ಗಗನ ಬಿಸಿಗವಸಾಗಿ, ಬಿಸಿ ಗವಸು ಅಂದರೆ ಬಿಸಿಯಾದ ಹೊದಕೆಯಾಗಿ, ಆಕಾಶ ಬಿಸಿಯಾದ ಹೊದಕೆ ಆದಾಗ. ಕೆರೆಗಳಾವಿಗೆಯಾಗಿ, ಆವಿಗೆ ಅಂತಂದರೆ ಮಡಕೆ ಬೇಯಿಸುವಂತಹ ಒಲೆ ಅಂತ ಹೇಳ್ಬೋದು. ಕೆರೆಗಳೆಲ್ಲ ಆವಿಯಾಗಿ ಎಷ್ಟು ಬಿಸಿಯಾದಾಗ ಜಗದುಸಿರೆ ಹೊಗೆಯಾಗಿ, ಜಗದಲ್ಲಿ ಇರುವಂತಹ ಗಾಳಿಯೇ ಹೊಗೆಯಾಗಿ ಧಗಧಗಿಸು ಒಂದು, ಧಗಧಗಿಸ್ತಾ ಇದ್ದಾಗ ಕುದಿತಾ ಇದ್ದಾಗ ಒಗೆದೆತ್ತಣಿನೋ ರಾತ್ರಿಯಲ್ಲಿ, ಒಗೆದು ಎತ್ತಣಿನೋ ಮತ್ತೆ ಹುಟ್ಟಿ ಎಲ್ಲಿಂದಲೋ ಬಂದೋ ರಾತ್ರಿಯಲ್ಲಿ ಧರೆಗೆ ತಂಪೆರೆವ, ನಮ್ಮ ಈ ಭೂಮಿಗೆ ತಂಪನ ಎರೆವ, ಮುಗಿಲ ಓಲು ದೈವ ಕೃಪೆ, ಆ ಮುಗಿಲು ಇದ್ದಾಗೆ ಈ ದೈವ ಕೃಪೆ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಗಗನ ಬಿಸಿ ಗವಸಾಗಿ ಕೆರೆಗಳಾವಿಗೆಯಾಗಿ ಜಗದುಸಿರೆ ಹೊಗೆಯಾಗಿ ಧಗಧಗಿಸುವಂದು ಒಗೆದೆತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರೆವ ಮುಗಿಲ ಓಲು ದೈವ ಕೃಪೆ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಆಕಾಶನೇ ಬಿಸಿಯ ಹೊದಿಕೆಯಾಗಿ, ಕೆರೆಗಳೆಲ್ಲ ಕುಂಬಾರನ ಉರಿವ ಒಲೆಯಾಗಿ, ಬೀಸೋ ಗಾಳಿ ಕಾದು ಧಗಧಗಿಸುವ ಉರಿ ಬೇಸಿಗೆ ಕಾಲದಲ್ಲಿ ರಾತ್ರಿ ಆಗ್ತಾನೆ ಭೂಮಿಗೆ ತಂಪೆರೆವ ಮುಗಿಲು ಎಲ್ಲಿಂದಲೋ ಬಂದು ಹಾಯ್ ಅನ್ಸತ್ತೆ, ಇದೇ ದೈವ ಕೃಪೆ ಅಂತಿದ್ದಾರೆ ಗುಂಡಪ್ಪನವರು. ನೋಡಿ, ಯಾವುದೇ ಸಾಧನೆಗೆ ಪೂರಕವಾದ ಪ್ರಯತ್ನ ಅರ್ಹತೆ ಬೇಕಾಗತ್ತೆ. ವೈದ್ಯರಾಗಬೇಕು ಅಂತಿದ್ರೆ 10 ವರ್ಷಕ್ಕೂ ಹೆಚ್ಚಿನ ಸತತ ಪರಿಶ್ರಮ ಅಗತ್ಯ. ಒಂದು ಆಟದಲ್ಲಿ ರಾಜ್ಯವನ್ನೋ ರಾಷ್ಟ್ರವನ್ನೋ ಪ್ರತಿನಿಧಿಸಬೇಕಾದ್ರೆ 10 ವರ್ಷಗಳ ಅವಿರತ ದುಡಿಮೆ, ಗುರಿಯೆಡೆಗಿನ ದೃಷ್ಟಿ, ಅಲುಗದ ನಿಷ್ಠೆ ಬೇಕು. 30-40 ವರ್ಷಗಳ ಕಾಲ ನಡುವೆ ಬರೋ ವೈಫಲ್ಯಗಳನ್ನು ಮರೆತು ಸಿದ್ಧಿಯತ್ತ ದುಡಿಯುತ್ತಾನೆ ಹೋದಾಗ ಅಂತಾರಾಷ್ಟ್ರೀಯ ಮನ್ನಣೆ ಪ್ರಶಸ್ತಿ ಸಿಗ್ಬೋದು. ಸಾಧನೆಯಾಗೋವರೆಗಿನ ಕಷ್ಟ ಏನು ಸುಲಭನ ಅರಗಿಸ್ಕೊಳ್ಳೋದಿಕ್ಕೆ, ಮನಸ್ಸು ಕುದಿದು ಹೋಗ್ಬೋದು, ಕೆಲವೊಮ್ಮೆ ಜೀವನೋತ್ಸಾಹನೇ ಕುಂದಬಹುದು, ಬದುಕು ಭಾರ ಅನಿಸಿ ಕೆಲಸನೇ ಸಾಕು ಅನ್ನಿಸ್ಬೋದು. ಇವೆಲ್ಲ ಹಂತಗಳನ್ನು ದಾಟಿದ ಮೇಲೇ ಸಾಧನೆಯ ಶಿಖರ ಗೋಚರ ಆಗೋದು. ಆದರೆ ಕೊನೆಗೆ ಗುರಿ ತಲುಪಿದಾಗ, ಸಾಧನೆಯ ಸಿದ್ಧಿಯಾದಾಗ ಕಾದ ನೆಲ ತಂಪಾದ ಹಾಗೆ ಸಂತೃಪ್ತಿ ಆವರಿಸತ್ತೆ. ಒಂದು ಸಾಧನೆಯ ಕೈಗೂಡುವಿಕೆಗೆ ಇಷ್ಟೊಂದು ಶ್ರಮ, ಏಕಾಗ್ರತೆಯ ಅವಶ್ಯಕತೆ ಇದ್ದರೆ ಆ ದೇಹ ಇಲ್ಲದೆ ಇರೋ, ಆಕಾರ ಇಲ್ಲದೆ ಇರೋ, ಎಲ್ಲೆಲ್ಲೂ ಇರುವ, ಆದರೆ ಒಂದು ಸಾಧನೆಯ ಕೈಗೂಡುವಿಕೆಗೆ ಇಷ್ಟೊಂದು ಶ್ರಮ, ಏಕಾಗ್ರತೆಯ ಅವಶ್ಯಕತೆ ಇದ್ದರೆ ದೇಹ ಇಲ್ಲದೆ ಇರೋ, ಆಕಾರ ಇಲ್ಲದೆ ಇರೋ, ಎಲ್ಲೆಲ್ಲೂ ಇರುವ, ಆದರೆ ಅಗೋಚರ ಶಕ್ತಿಯಾದ ಭಗವಂತನನ್ನು ಪಡೆಯುವ, ಅವನ ಕೃಪೆಗೆ ಪಾತ್ರರಾಗೋ ಕ್ರಿಯೆ ಅದೆಷ್ಟು ಕಠಿಣವಾಗಿರಬೇಕು. ದೇವಕೃಪೆ ದೊರೆಯೋದು ಅರ್ಹನಾದವನಿಗೆ ಮಾತ್ರ. ಅರ್ಹತೆ ಇಲ್ಲದೆ ಅಪೇಕ್ಷಿಸಿದರೆ ಅದು ಸಿಗೋದಲ್ಲ. ಅದಕ್ಕೆ ಮೊದಲು ಭಗವಂತ ಪರೀಕ್ಷೆ ಮಾಡ್ತಾನಂತೆ. ಹರಿಶ್ಚಂದ್ರನಿಗಾದ ಪರೀಕ್ಷೆಗಳೇನು ಕಡಿಮೆನಾ? ವಿಶ್ವಾಮಿತ್ರ ಬ್ರಹ್ಮರ್ಷಿ ಆಗೋವರೆಗೆ ಪಟ್ಟ ಕಷ್ಟಗಳೆಷ್ಟು? ಬೇಡರ ಕಣ್ಣಪ್ಪ ತನ್ನ ಕಣ್ಣುಗಳನ್ನು ತೆಗೆಯೋವರೆಗೂ ಪರೀಕ್ಷೆ ನಡೀತು ತಾನೆ. ಮನ ಬರಿದಾಗಿ, ಭಾವ ನಿರ್ಭಾವವಾಗಿ, ಧ್ಯಾನ ತಾನೇ ತಾನಾದಾಗ ಭಗವಂತನ ಕೃಪೆಯಾಗತ್ತೆ. ಜಗತ್ತಿನ ಸುಖಗಳು ಎಲ್ಲವೂ ಅಶಾಶ್ವತ, ಕ್ಷಣಿಕ ಮತ್ತು ಸಂಪೂರ್ಣ ತೃಪ್ತಿಯನ್ನು ನೀಡಲಾಗದವು ಅಂತ ನಮಗೇನಾದರೂ ಅರಿವು ಮೂಡಿದರೆ ಮನಸ್ಸು ಆ ದೈವದ ಕಡೆ ತಿರುಗಬಹುದು. ಆದರೆ ಆ ಅರಿವು ಮೂಡೋದು ಯಾವಾಗ? ಆ ಅರಿವು ಮೂಡೋದಕ್ಕೆ ಎಷ್ಟು ಕಷ್ಟಗಳನ್ನು ಅನುಭವಿಸಬೇಕು, ಯಾವ ಸಮಯದಲ್ಲಿ, ಯಾವ ವಯಸ್ಸಲ್ಲಿ ಮೂಡತ್ತೆ ಅನ್ನೋ ಪ್ರಶ್ನೆಗಳಿಗೆಲ್ಲ ಸ್ಪಷ್ಟ ಉತ್ತರ ಸಿಗೋದಿಲ್ಲ. ಇದು ದೈವ ರಹಸ್ಯ. ಸೂರ್ಯನ ಶಾಖದಿಂದ ಕಾದ ನೀರು ಹೇಗೆ ಆವಿಯಾಗಿ ಮೇಲೇರಿ ತನ್ನನ್ನು ತಾನೇ ತಂಪಾಗಿಸಿಕೊಳ್ಳೋದಕ್ಕೆ ಮೋಡದ ಮೂಲಕ ಮಳೆಯಾಗಿ ಹೇಗೆ ಧರೆಗೆ ಇಳಿಯತ್ತೋ, ಹಾಗೆ ಸಂಸಾರದಲ್ಲಿ ಅನುಭವಗಳನ್ನು ಪಡೆದು ಪರದಾಡಿ ತಾಪತ್ರಯಗಳನ್ನು ಅನುಭವಿಸಿದ ಮಾನವರೂ ಸಹ ಸಾಂಸಾರಿಕ ಬಂಧನಗಳನ್ನು ಬಿಟ್ಟು ಮನಸ್ಸನ್ನು ಪರಮಾತ್ಮನ ಕಡೆಗೆ ತಿರುಗಿಸಿ ಶರಣಾಗಿ ಶುದ್ಧ ಭಕ್ತಿ ಭಾವದಲ್ಲಿ ಮನದಲ್ಲಿ ತಳೆದ್ರೆ ಮಾನಸಿಕ ಕ್ಲೇಶ ಕಡಿಮೆ ಆಗಿ ನಿಜವಾದ ಆನಂದ ಲಭ್ಯವಾದಾಗ ಅದನ್ನೇ ಗುಂಡಪ್ಪನವರು ಹೇಳೋ ದೈವ ಕೃಪೆ ಅಂತ ತಿಳ್ಕೊಳ್ಬೇಕು. ಆ ನೀರು ಕಾದು ಆವಿಯಾಗಿ ಜಗತ್ತಿನ ನಂಟನ್ನು ಬಿಟ್ಟು ಮೇಲೇರಿದ ಹಾಗೆ ನಾವು ಸಹ ಜಗತ್ತಿನ ನಂಟಿನಿಂದ ಬಿಡಿಸ್ಕೊಂಡು ನಮ್ಮ ಆಲೋಚನೆ ಮತ್ತು ಧ್ಯಾನವನ್ನು ಊರ್ಧ್ವಮುಖವಾಗಿಸ್ಕೊಂಡ್ರೆ ನಮಗೆ ಆ ದೈವ ಕೃಪೆ ಸಿಗೋದು ಖಂಡಿತ. ಬಿಡಿಸ್ಕೊಂಡು ಮೇಲೇರೋ ಪ್ರಯತ್ನನ ಮಾಡಬೇಕು ಅಷ್ಟೇ. ಏನಂತೀರಾ? ನಿಮ್ಮ ಅನಿಸಿಕೆನ ಕಳಿಸಿಕೊಡ್ಬೋದು. ನಾನು ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
7: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
9: ಪೊನ್ನಜ್ಜಿ, ಇವತ್ತು ಬಾಲಗೋಕುಲ ಕ್ಲಾಸ್ನಲ್ಲಿ ಗಣಪತಿ ಸ್ತೋತ್ರ ಬೆನಕ ಬೆನಕ ಹೇಳ್ಕೊಟ್ರು.
10: ಅದನ್ನ ನಿಂಗೆ ಹೇಳಿ ತೋರಿಸ್ತೀವಿ, ಕೇಳು.
11: ಹೌದಾ? ಹೇಳಿ ಹೇಳಿ, ನಾನು ಕೇಳ್ತೀನಿ. ನಂಗೆ ಇಷ್ಟ ಸ್ತೋತ್ರ ಅಂದ್ರೆ.

0: ಎಷ್ಟು ಚೆಂದಾಗಿ ಗಣಪತಿ ಸ್ತೋತ್ರ ಹೇಳಿದ್ರಿ ಮಕ್ಳೆ.
1: ಅಲ್ಲಿ ಮಾತಾಜಿ ಹೇಳಿದ್ರು ಯಾವ ಕೆಲಸ ಮಾಡಕ್ಕಿಂತ ಮುಂಚೆ ಗಣಪತಿ ಪೂಜೆ ಮಾಡಬೇಕು ಅಂತ.
2: ಹೌದಪ್ಪ ಅಜ್ಜಿ.
0: ಹೌದು ಮಕ್ಕಳೇ, ಮುಕ್ಕೋಟಿ ದೇವರುಗಳಲ್ಲಿ ಗಣಪನನ್ನೇ ಅಗ್ರ ಪೂಜೆಗೆ ಯಾಕೆ ಆಯ್ಕೆ ಮಾಡಲಾಯಿತು ಅನ್ನೋದಕ್ಕೆ ಬಹಳ ಕುತೂಹಲಕಾರಿಯಾದ ಕತೆ ಒಂದಿದೆ ಮಕ್ಕಳೇ. ಒಂದ್ಸಲ ದೇವಗಣಗಳೆಲ್ಲ ಕೈಲಾಸದಲ್ಲಿ ಸಭೆ ಸೇರ್ತಾರೆ. ಏನಾದರೂ ಮಹತ್ವಪೂರ್ಣ ವಿಚಾರಗಳ ಪರಾಮರ್ಶೆ ಇದ್ದರೆ ಇಂತಹ ಸಭೆಯನ್ನು ಕರೀತಾ ಇದ್ರು. ಅವತ್ತು ಕೂಡ ಬ್ರಹ್ಮ, ವಿಷ್ಣು, ಇಂದ್ರ, ವರುಣ, ಅಗ್ನಿ, ವಾಯು ಹೀಗೆ ಎಲ್ಲ ದೇವಾನುದೇವತೆಗಳು ಆ ಸಭೆಗೆ ಆಗಮಿಸಿದರು. ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮುಗಿದ ನಂತರ ವಿಷ್ಣು ಎಲ್ಲರನ್ನ ಉದ್ದೇಶಿಸಿ ಹೀಗೆ ಹೇಳ್ತಾನೆ. ಮಹಾದೇವ, ನಿನ್ನ ಪುತ್ರ ಗಣಪತಿ ಅತ್ಯಂತ ಕುಶಾಗ್ರಮತಿಯಾಗಿದ್ದಾನೆ, ಅಂದರೆ ಬುದ್ಧಿವಂತನಾಗಿದ್ದಾನೆ, ಬಲಶಾಲಿಯಾಗಿದ್ದಾನೆ, ಮಾತಾ ಪಿತೃರಲ್ಲಿ ಅತಿ ವಿಧೇಯಕನಾಗಿದ್ದಾನೆ, ಜ್ಞಾನಿಯಾಗಿದ್ದಾನೆ. ಹಾಗಾಗಿ ಮುಕ್ಕೋಟಿ ದೇವರುಗಳಲ್ಲಿ ಅಗ್ರ ಪೂಜೆಗೆ ಈತ ಅರ್ಹನಾಗಿದ್ದಾನೆ. ಆದ ಕಾರಣ ಪ್ರಥಮ ಪೂಜೆಯ ಶ್ರೇಯ ಗಣೇಶನಿಗೇ ಸಲ್ಲತಕ್ಕದ್ದು ಎಂದು ನಾನು ಅಭಿಪ್ರಾಯವನ್ನು ಪಡ್ತೇನೆ ಅಂತ ಹೇಳ್ತಾನೆ. ವಿಷ್ಣುವಿನ ಮಾತಿನಿಂದ ಮಹಾದೇವ ಅತೀ ಪ್ರಸನ್ನನಾಗ್ತಾನೆ. ತಾಯಿ ಪಾರ್ವತಿಯ ಆನಂದಕ್ಕೆ ಎಣೆಯೇ ಇಲ್ಲದ ಹಾಗಾಗುತ್ತೆ. ಆದರೆ ಮಹಾದೇವ ಪಾರ್ವತಿಯರ ಜ್ಯೇಷ್ಠ ಪುತ್ರ, ಅಂದರೆ ಮೊದಲನೆಯ ಮಗ ಕಾರ್ತಿಕೇಯನಿಗೆ ಈ ಮಾತು ಇಷ್ಟ ಆಗೋದಿಲ್ಲ. ಆತ, ಪ್ರಿಯ ತಂದೆ, ಅದು ಹೇಗೆ ನೀವೆಲ್ಲರೂ ಗಣೇಶನನ್ನು ಅಗ್ರ ಪೂಜೆಗೆ ಆಯ್ಕೆ ಮಾಡಿದ್ದೀರಿ? ಗಣಪ ನನ್ನ ತಮ್ಮ ನಿಜ, ಒಪ್ಪುತ್ತೇನೆ. ಆದರೆ ನಾನು ಎಲ್ಲ ವಿಷಯದಲ್ಲೂ ಅವನಿಗಿಂತ ಉತ್ತಮ ಸ್ಥಾನದಲ್ಲಿದ್ದೇನೆ. ಹಾಗಾಗಿ ಈ ಗೌರವಕ್ಕೆ ನಾನೇ ಅರ್ಹ ವ್ಯಕ್ತಿ ಅನ್ನೋದು ನನ್ನ ಅಭಿಪ್ರಾಯ ಅಂತ ಅಂದುಬಿಟ್ಟ. ಮಹಾದೇವ ಪಾರ್ವತಿಯರಿಗೆ ಮಗನ ಈ ಮಾತನ್ನು ಕೇಳಿ ಬಹಳ ದುಃಖವಾಗುತ್ತೆ. ಸ್ವಂತ ಅಣ್ಣನಾದ ಕಾರ್ತಿಕೇಯ ತಮ್ಮ ಗಣಪನ ಶ್ರೇಯ ನೋಡಿ ಇಂತಹ ಒಡಕು ಮಾತನ್ನು ಆಡಿಬಿಟ್ನಲ್ಲ ಅಂತ ಅವರಿಬ್ಬರು ಬೇಸರ ಪಟ್ಕೋತಾರೆ. ಆದರೆ ಆ ಸಭೆಯಲ್ಲಿ ಕಾರ್ತಿಕೇಯನ ಮಾತನ್ನು ಕೇಳಿ ತಣ್ಣನೆ ಹಾಲು ಕುಡಿದಷ್ಟೇ ಒಳಗೊಳಗೆ ಆನಂದ ಪಟ್ಟವರು ಹಲವರಿದ್ದರು. ಇಂದ್ರ, ನಾನು ವಾಯು, ವರುಣ, ಅಗ್ನಿ ದಿಕ್ಪಾಲಕರಿಗೆ ಅಧಿಪತಿ, ಶೂರಾದಿ ಶೂರ. ಹಾಗಿರ್ಬೇಕಾದ್ರೆ ನನ್ನ ಅರ್ಹತೆಗೆ ಏನೂ ಕಡಿಮೆ ಇಲ್ಲ. ಹೀಗಿರ್ಬೇಕಾದ್ರೆ ಈ ಬಾಲಕ ಗಣೇಶನಿಗೆ ಅಗ್ರ ಪೂಜೆಯ ಸಮ್ಮಾನ ಸಿಕ್ಕೋದು ಅಂದ್ರೇನು? ಇದು ನನಗೆ ಮಾಡ್ತಾ ಇರೋ ಅವಮಾನವೇ ಸರಿ ಅಂತ ಒಳಗೆ ಕುದೀತಿದ್ದ. ಇದೇ ರೀತಿ ವರುಣ, ವಾಯು, ಅಗ್ನಿದೇವರು ಎಲ್ಲರೂ ಕೂಡ ಅಸಂತುಷ್ಟರಾಗಿದ್ದರು. ಈ ಪದವಿಗೆ ತಾವು ಅರ್ಹರು ಅಂತ ತಮ್ಮ ತಮ್ಮಲ್ಲೇ ಅಂದುಕೊಂಡಿದ್ರು. ಆದರೆ ಯಾರಿಗೂ ಮಹಾದೇವನ ಸಮ್ಮುಖದಲ್ಲಿ ಈ ಮಾತನ್ನು ಹೇಳೋ ಧೈರ್ಯ ಮಾತ್ರ ಇರಲಿಲ್ಲ. ಕಾರ್ತಿಕೇಯನ ಮಾತಿನಿಂದ ಮಹಾದೇವ ತನ್ನ ಮಗನ ಮತ್ತು ಇತರ ದೇವತೆಗಳ ಇಂಗಿತವನ್ನು ಅರ್ತುಕೊಳ್ತಾನೆ. ಅವನಿಗೆ ಮಹಾ ಬೇಸರವಾಗುತ್ತೆ. ತಂದೆಯೇ ಈ ಬೇಸರವನ್ನು ಗುರುತಿಸಿದ ಕಾರ್ತಿಕೇಯ, ತಂದೆಯೇ, ನನ್ನ ಮನಸ್ಸಿನಲ್ಲಿ ಇದ್ದುದನ್ನು ನಾನು ಹೇಳಿದೆ. ನಿಮಗೆ ಬೇಸರವಾಗಿದ್ದರೆ ನಿಮ್ಮ ಇಷ್ಟದಂತೆ ಆಗಲಿ ಅಂತ ಹೇಳ್ದ. ಆಗ ಮಹಾದೇವ, ನನಗೆ ಎಲ್ಲರೂ ಒಂದೇ, ತೀರ್ಮಾನ ನ್ಯಾಯಸಮ್ಮತವಾಗಿರಬೇಕು. ಹಾಗಾಗಿ ನಾನೊಂದು ಪಂಥವನ್ನು ಇಡ್ತೇನೆ. ಇದರಲ್ಲಿ ವಿಜಯಶಾಲಿಗಳಾದವರು ಅಗ್ರ ಪೂಜೆಗೆ ಬಾಧ್ಯರಾಗ್ತಾರೆ ಅಂತ ಹೇಳ್ದ. ಎಲ್ಲರೂ ಒಳಗೆ ಖುಷಿಪಟ್ರು. ಮಹಾದೇವ, ಪಂಥ ಏನು ಅಂದರೆ, ಯಾರು ಈ ಬ್ರಹ್ಮಾಂಡವನ್ನು ಮೂರು ಸಲ ಪರಿಕ್ರಮಣ ಮಾಡಿ, ಅಂದರೆ ಸುತ್ತ ಹಾಕಿ, ಮೊದಲು ನನ್ನ ಹತ್ರ ಬಂದು ನನ್ನ ಆಶೀರ್ವಾದವನ್ನು ಪಡಿತಾರೋ ಅವರಿಗೆ ಈ ಸಮ್ಮಾನ ಸಿಗುತ್ತೆ. ಸತ್ಯಾಸತ್ಯತೆ ಎದುರಿಗೆ ಬಂದುಬಿಡಲಿ ಅಂತ ಹೇಳ್ದ. ಸರಿ, ಇಂದ್ರ, ವರುಣ, ವಾಯು, ಅಗ್ನಿ ಹೀಗೆ ಎಲ್ಲರೂ ಸ್ಪರ್ಧೆಗೆ ಸಿದ್ಧರಾಗ್ತಾರೆ. ಕಾರ್ತಿಕೇಯ ತನ್ನ ವಾಹನ ನವಿಲನ್ನು ಏರಿ ಬರ್ತಾನೆ. ಗಣೇಶ ತನ್ನ ಮಾತಾಪಿತೃರನ್ನು ವಂದಿಸಿ ತನ್ನ ವಾಹನ ಮೂಷಿಕದೊಂದಿಗೆ ಬರ್ತಾನೆ. ಸ್ಪರ್ಧೆ ಆರಂಭ ಆದಾಗ ಕಾರ್ತಿಕೇಯ ಶರವೇಗದಿಂದ ಮುನ್ನುಗ್ತಾನೆ. ಇತರರೂ ಕೂಡ ತಮ್ಮ ತಮ್ಮ ವಾಹನದ ಜೊತೆಗೆ ಹೊರಟು ಬಿಡ್ತಾರೆ. ಆದರೆ ಬ್ರಹ್ಮಾಂಡಕ್ಕೆ ಮೂರು ಪ್ರದಕ್ಷಿಣೆ ಹಾಕೋದು ಅಂದರೆ ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಒಬ್ಬೊಬ್ಬರೇ ದಾರಿ ಮಧ್ಯದಲ್ಲಿ ಕುಸಿತು ಸೋತು ನಿರಾಶರಾಗ್ತಾರೆ. ಸ್ಪರ್ಧೆಯಿಂದ ಅವರೆಲ್ಲ ಹೊರಗೆ ಬೀಳ್ತಾರೆ. ಕಾರ್ತಿಕೇಯ ಮಾತ್ರ ಮುಂದೆ ಮುಂದೆ ಸಾಕ್ತಾನೇ ಇದ್ದ. ಅವನು ಗೆಲುವು ತನ್ನದೇ ಅಂತ ಅಂದ್ಕೊಂಡು ತಮ್ಮ ಗಣೇಶೆಯಲ್ಲಿ ಅಂತ ತಿರುಗಿ ನೋಡ್ದ. ಮೂಷಿಕನ ಮೇಲೆ ಆರೂಢನಾದ ಗಣಪ ಶಾಂತವಾಗಿ ನಿಧಾನವಾಗಿ ಬರ್ತಾ ಇದ್ದ. ಕಾರ್ತಿಕೇಯನಿಗೆ ಜೋರಾಗಿ ನಗು ಬಂದ್ಬಿಡತ್ತೆ. ಇವನು ನನ್ನನ್ನು ಸರಿಗಟ್ಟೋಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾ ಭರದಿಂದ ಮುನ್ನುಗ್ತಾನೆ ಕಾರ್ತಿಕೇಯ.
3: ಮತ್ತೆ ಕಾರ್ತಿಕೇಯನೇ ಮುಂದೆ ಹೋಗ್ತಿದ್ದಾನಲ್ಲ,
4: ಗಣಪತಿಗೆ ಹೇಗೆ ಅಗ್ರ ಪೂಜೆ ಸ್ಥಾನ ಸಿಕ್ತು?
0: ಏನಾಯ್ತು ಅಂತ ಹೇಳ್ತೀನಿ ಕೇಳಿ. ಇತ್ತ ಗಣಪ ನೋಡ್ತಾನೆ, ತನ್ನ ವಾಹನ ಇಲಿ ತಿಣ್ಕಾ ಹಾಡ್ತಾ ಮುಂದೆ ಹೋಗ್ತಾ ಇದೆ.
2: ಪಾಪ ಇಲಿ
1: ಗಣಪತಿನ ಹೊತ್ಕೊಂಡೋಗ್ಬೇಕಲ್ವಾ.
0: ನಿಮ್ಮ ಹಾಗೆ ಗಣಪನಿಗೂ ತನ್ನ ಅವಸ್ಥೆ ನೋಡಿ ನಗು ಬರುತ್ತೆ. ಇದ್ರ ಮೇಲೆ ಕೂತು ತಾನು ಬ್ರಹ್ಮಾಂಡ ಸುತ್ತಿದ ಹಾಗೇನೆ ಅಂತ ತಿಳ್ಕೊಂಡು ಮರಳಿ ಬಂದು ತನ್ನ ತಂದೆ ತಾಯಿಗೆ ಮೂರು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಭಜನೆ ಮಾಡ್ತಾ ಧ್ಯಾನಸ್ಥನಾಗ್ತಾನೆ. ಅತ್ತ ಕಾರ್ತಿಕೇಯ ಬ್ರಹ್ಮಾಂಡಕ್ಕೆ ಮೂರು ಸುತ್ತು ಸುತ್ತಿ ಕೈಲಾಸವನ ಪ್ರವೇಶ ಮಾಡಿ ಹೆಮ್ಮೆಯಿಂದ ಬೀಗ್ತಾನೆ. ಶಿವಗಣರು ದೇವಾನುದೇವತೆಗಳು ಪ್ರಥಮ ವಂದಿತ ಕಾರ್ತಿಕೇಯನಿಗೆ ಜಯವಾಗಲಿ ಜಯವಾಗಲಿ ಅಂತ ಜೈಕಾರ ಹಾಕ್ತಾರೆ. ಕಾರ್ತಿಕೇಯ ಗಣಪನಿಗೆ ನೀನ್ಯಾಕೆ ಸ್ಪರ್ಧೆ ಮಾಡಲಿಲ್ಲ ಅಂತ ಕೇಳ್ದ. ಗಣಪ ಶಾಂತವಾಗಿ ನಕ್ಕಬಿಡ್ತಾನೆ. ಆಮೇಲೆ ಈ ಜಗತ್ತಿಗೆ ಒಡೆಯ ನಮ್ಮ ತಂದೆ ಮಹಾದೇವ, ತಾಯಿ ಪಾರ್ವತಿ, ಈ ಬ್ರಹ್ಮಾಂಡವೇ ಅವರದ್ದು, ಮಾತಾ ಪಿತೃರೇ ಎಲ್ಲೂ ಆಗಿದ್ದಾರೆ. ಹಾಗಾಗಿ ನಾನು ಅವರಿಗೆ ಮೂರು ಸುತ್ತು ಬಂದು ನಮಸ್ಕಾರ ಮಾಡಿದ್ದೀನಿ. ಅಲ್ಲಿಗೆ ನಾನು ಬ್ರಹ್ಮಾಂಡಕ್ಕೆ ಮೂರು ಪ್ರದಕ್ಷಿಣೆ ಹಾಕಿದಾಗಾಯ್ತಲ್ಲ ಅಂತ ಅಂದ್ಬಿಟ್ಟ. ನೆರೆದ ಎಲ್ಲರೂ ಗಣಪತಿಯ ಚಾತುರ್ಯಕ್ಕೆ, ಬುದ್ಧಿಮತ್ತೆಗೆ, ತಂದೆ ತಾಯಿಯರ ಮೇಲಿನ ಭಕ್ತಿಗೆ ದಿಗ್ಮೂಢರಾಗ್ತಾರೆ. ಅವನ ವಾದವನ್ನು ಯಾರೂ ಅಲ್ಲಗಳೆಯುವ ಹಾಗೆ ಇರಲಿಲ್ಲ. ಎಲ್ಲರೂ ಈಗ ಶಿವ ಏನು ಹೇಳ್ತಾನೆ ಅಂತ ಶಿವನ ಘೋಷಣೆಗಾಗಿ ಕಾಯ್ತಾ ಇದ್ರು. ಆಗ ಶಿವ ಗಣೇಶ ಸರಿಯಾಗಿ ಹೇಳಿದ್ದಾನೆ, ಹಾಗಾಗಿ ಪ್ರಥಮ ಪೂಜೆಯ ಸಮ್ಮಾನ ಅವನಿಗೇ ಸೇರತಕ್ಕದ್ದು ಅಂತ ಘೋಷಿಸ್ತಾನೆ. ನಂದಿ ಶಿವಗಣರು ಎಲ್ಲರೂ ಕೂಡ ಸಂತೋಷದಿಂದ ಪ್ರಥಮ ಪೂಜ್ಯ ಗಣೇಶನಿಗೆ ಜಯವಾಗಲಿ ಜಯವಾಗಲಿ ಅಂತ ಜಯಘೋಷವನ್ನು ಮಾಡ್ತಾರೆ. ಇದನ್ನು ನೋಡಿ ಕಾರ್ತಿಕೇಯನಿಗೆ ಮತ್ತೆ ಅಸಮಾಧಾನವಾಗುತ್ತೆ. ಶಿವ ಪಾರ್ವತಿಯರು ಮಗ ಕಾರ್ತಿಕೇಯನಿಗೆ ತಿಳಿ ಹೇಳಿ ಸಮಾಧಾನ ಪಡಿಸ್ತಾರೆ. ಕಾರ್ತಿಕೇಯ ಕೊನೆಗೆ ಸಮಾಧಾನಗೊಂಡು ಸಹೋದರ ಗಣಪನನ್ನು ಅಭಿನಂದಿಸ್ತಾನೆ.
4: ಈಗ ಗಣಪತಿ ಪಂತ ಗೆದ್ದಿದ್ದು
3: ಇಂಟ್ರೆಸ್ಟಿಂಗ್ ಆಗಿತ್ತು ಕತೆ.
0: ಹ್ಞೂ ಮಕ್ಕಳೇ, ವಿನಯ, ಬುದ್ಧಿಮತ್ತೆ, ಚಾತುರ್ಯ, ಜ್ಞಾನ ಇದ್ದವರನ್ನ ಅರ್ಹತೆ ತಾನಾಗೆ ಹುಡ್ಕೊಂಡು ಬರುತ್ತೆ.
5: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇಳ್ತಾವ್ ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
1: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
2: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
3: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಹೆಂಗಮ್ಮ ಮಲ್ಗೆ ಮಾರು,
6: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
5: ಇದೇನೆ ಹೊಸ್ತ ಕೇಳ್ತಿದ್ಯಾ, ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
6: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ, ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬಿರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
7: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
8: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಮಹಾಲಕ್ಷ್ಮಿ ಸ್ವೀಟ್ಸ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
13: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
14: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
15: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
16: ನಂದಿನಿ.
8: ಎಲ್ರಿಗೂ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನನ್ನೆಲ್ಲ ಪ್ರೀತಿಯ ರೇಡಿಯೋ ಕೇಳುಗ ಬಳಗದವರಿಗೂ, ಸಮಸ್ತ ಕನ್ನಡ ನಾಡಿನ ಜನತೆಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನನ್ನ ಮೊದಲ ಆದ್ಯತೆಯಾಗಿದೆ ಎಂದು ಪೂರ್ವ ವಲಯ ನೂತನ ಐಜಿಪಿ ಎನ್ ಸತೀಶ್ ಕುಮಾರ್ ಹೇಳಿದರು. ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೂರ್ವ ವಲಯದಲ್ಲಿ ಶಿವಮೊಗ್ಗ ಕೋಮು ಸೂಕ್ಷ್ಮ ಜಿಲ್ಲೆ ಆಗಿರುವುದರಿಂದ ಆ ಜಿಲ್ಲೆಯ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕಿದೆ ಎಂದು ತಿಳಿಸಿದರು. ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ಮೊದಲಿನಿಂದಲೂ ಪಾಲಿಸಿಕೊಂಡು ಬಂದಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಸಾರ್ವಜನಿಕರಿಗೂ ಸಾಕಷ್ಟು ಅರಿವು ಮೂಡಿದೆ. ಬೆಂಗಳೂರು ನಗರದಲ್ಲಿ ಪ್ರತಿಯೊಂದು ಸಂದರ್ಭವನ್ನು ಸೂಕ್ಷ್ಮವಾಗಿ ನಿಭಾಯಿಸುತ್ತೇವೆ. ಪೊಲೀಸರ ಬಳಿ ಬಾಡಿ ವೋರ್ನ್ ಕ್ಯಾಮರಾ ಇರುತ್ತವೆ. ಸಾರ್ವಜನಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿರುತ್ತಾರೆ. ಆ ಸೂಕ್ಷ್ಮತೆ ಇಲ್ಲಿಯೂ ಬರಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಸಹಾಯವಾಣಿ 112 ಸೇವೆಯನ್ನು ಸಾರ್ವಜನಿಕರು ಹೆಚ್ಚಾಗಿ ಬಳಸಿಕೊಳ್ಳುವಂತೆ ಅರಿವು ಮೂಡಿಸಬೇಕಿದೆ. ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದಾಗ 112 ಕರೆ ಮಾಡಿದರೆ ಪೊಲೀಸರು ನಿಮ್ಮ ನೆರವಿಗೆ ಧಾವಿಸುತ್ತಾರೆ. ಈ ಸೇವೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿರಿಸುವುದು ಮತ್ತೊಂದು ಆದ್ಯತೆಯ ವಿಷಯ ಎಂದು ನೂತನ ಐಜಿಪಿ ಸತೀಶ್ ಕುಮಾರ್ ಹೇಳಿದರು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಡಿಸಿಪ್ಲಿನ್ ಪಾಲಿಸಬೇಕು. ಹೆದ್ದಾರಿ ಪಕ್ಕದಲ್ಲಿ ಲಾರಿ ಇನ್ನಿತರ ವಾಹನಗಳನ್ನು ನಿಲುಗಡೆ ಮಾಡುತ್ತಾರೆ. ಸಿಸಿ ಕ್ಯಾಮೆರಾಗಳನ್ನು ಬಳಸಿಕೊಂಡು ಈ ವ್ಯವಸ್ಥೆಯನ್ನು ಶಿಸ್ತುಬದ್ಧವಾಗಿ ಸುಗಮವಾಗಿ ನಿರ್ವಹಿಸಬೇಕಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ವೀರ ಸಾರ್ವರ್ಕರ್ ಹಿಂದೂ ಸಂಘಟನಾ ಮಹಾಮಂಡಳಿಯಿಂದ 82ನೇ ವರ್ಷದ ಗಣೇಶೋತ್ಸವವನ್ನು ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸೆಪ್ಟೆಂಬರ್ 14-25 ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ರಾಜ್ಯ ಬ್ರಾಹ್ಮಣ ಮಹಾಮಂಡಳಿ ನಿರ್ದೇಶಕ ವಿಎಂ ಮಾಲತೇಶ್ ಹೇಳಿದರು. 1945 ಮಹಾಮಂಡಳಿ ಗಣೇಶೋತ್ಸವ ಆಚರಿಸುತ್ತಿದೆ. 14 ಬೆಳಗ್ಗೆ 11:30 ಕೋಟೆ ಶ್ರೀ ಭೀಮೇಶ್ವರ ದೇವಸ್ಥಾನದಲ್ಲಿ ಶ್ರೀ ವರಸಿದ್ದೇವಿನಾಯಕ ಸ್ವಾಮಿಯ ಪ್ರತಿಷ್ಠಾಪನೆ ನೆರವೇರಲಿದೆ. ಪ್ರತಿದಿನ ಸಂಜೆ 7 ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಅಂದು ಶ್ರೀ ಮಹಾಗಣಪತಿ ಪ್ರತಿಷ್ಠಾಪನೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 15 ಶಿವಮೊಗ್ಗದ ಸ್ನೇಹ ಸಮ್ಮಿಲನ ಕಲಾತಂಡದಿಂದ ಸುಗಮ ಸಂಗೀತ ಕಾರ್ಯಕ್ರಮ, 16 ಶ್ರೀ ಮಹಾಗಣಪತಿ ಯಕ್ಷಗಾನ ಬಳಗದಿಂದ ಪೌರಾಣಿಕ ಯಕ್ಷಗಾನ, 17 ರಾಜಶೇಖರ್ ಮತ್ತು ಸಂಗಡಿಗರಿಂದ ರಸಮಂಜರಿ, 18 ಯಕ್ಷಾನುಗ್ರಹ ಸಂಸ್ಕೃತಿ ಸಂವರ್ಧನಾ ಸಭಾದಿಂದ ಇಂದ್ರಜಿತ್ ಕಾಳಗ ಯಕ್ಷಗಾನ ಪ್ರದರ್ಶನ, 19 ಬೆಂಗಳೂರಿನ ಚಲನಚಿತ್ರ ನಟ ಹಾಗೂ ಜಾನಪದ ಕಲಾವಿದ ಗುರುರಾಜ ಹೊಸಕೋಟೆ ತಂಡದಿಂದ ಜಾನಪದ ಸಂಭ್ರಮ, 20 ಯಕ್ಷ ಸಮೂಹ ಯಕ್ಷಕಲಾ ಪ್ರತಿಷ್ಠಾನದ ಕೆಳಕುಂಜಾಲು ನೀಲಾವರ ಅವರಿಂದ ಪೌರಾಣಿಕ ಯಕ್ಷಗಾನ ನಡೆಯಲಿದೆ ಎಂದು ಹೇಳಿದರು. 21 ಹಾವೇರಿಯ ಶಾರ್ವರೀಶ ನಾಟ್ಯ ಕೇಂದ್ರ ಹಾಗೂ ಶ್ರುತಿ ಜೋಶಿ ಮತ್ತು ತಂಡದಿಂದ ಭರತನಾಟ್ಯ, 22 ಶಿವಮೊಗ್ಗದ ಪುಷ್ಪಲತಾ ಮತ್ತು ಸಂಗಡಿಗರಿಂದ ಸುಗಮ ಸಂಗೀತ, 23 ಧಾರೇಶ್ವರದ ಶ್ರೀ ಸಿದ್ದಿವಿನಾಯಕ ಯಕ್ಷಗಾನ ನಾಟ್ಯ ಸಂಘದಿಂದ ಭಸ್ಮಾಸುರ ಮೋಹಿನಿ ಯಕ್ಷಗಾನ, 24 ವೀರಶಿವಮೂರ್ತಿ ಅವರ ಪುಣ್ಯಸ್ಮರಣೆ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗವಿದೆ. 25 ಬೆಳಗ್ಗೆ 9:30 ಶ್ರೀ ವರಸಿದ್ದಿವಿನಾಯಕ ಸ್ವಾಮಿಯ ರಾಜಬೀದಿ ಉತ್ಸವ ಹಾಗೂ ವಿಸರ್ಜನೆ ನಡೆಯಲಿದೆ ಎಂದರು. ಮಹಾಮಂಡಳಿ ಸಂಚಾಲಕ ದತ್ತಾತ್ರೇಯ, ನಿರ್ದೇಶಕ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ಹಿಂದೂ ಸಂಘಟನಾ ಮಹಾಮಂಡಳ ನೂತನ ಅಧ್ಯಕ್ಷರಾಗಿ ಸರಾಫ್ ಶ್ರೀಧರ್ ರಾವ್ ಆಯ್ಕೆಯಾದರು. ಮಹಾಮಂಡಳ ಅಧ್ಯಕ್ಷ ಎಂಕೆ ಸುರೇಶ್ ಕುಮಾರ್ ನಿಧನರಾದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಶ್ರೀಧರ್ ರಾವ್ ಹಾಗೂ ಕಾರ್ಯದರ್ಶಿಯಾಗಿ ಎಎನ್ ಸತ್ಯನಾರಾಯಣ್ ಅವರನ್ನು ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು. ಸಹ ಕಾರ್ಯದರ್ಶಿ ಎಸ್ಎನ್ ಚನ್ನಬಸಪ್ಪ, ಖಜಾಂಚಿ ಎಸ್ಎಂ ದತ್ತಾತ್ರೇಯ ರಾವ್, ಹರಿಗೆ ಗೋಪಾಲಸ್ವಾಮಿ, ನಿರಂಜನ್, ರಾಜಶೇಖರ್ ಅಲಸೆ, ಎಸ್ ಚೇತನ್ ಮತ್ತು ಚಂದ್ರಶೇಖರ್ ಸಭೆಯಲ್ಲಿದ್ದರು. ನೂತನ ಪದಾಧಿಕಾರಿಗಳ ನೇತೃತ್ವದಲ್ಲಿ 82ನೇ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಹಾಗೂ ಸಂಘಟನೆ

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಶಿವಮೊಗ್ಗ ನಗರದ ಮೆಗಾನ್ ಆಸ್ಪತ್ರೆಗೆ ಭೇಟಿ ನೀಡಿದ ವೇಳೆ ಅಲ್ಲಿನ ಸಮಸ್ಯೆಗಳು, ಅವ್ಯವಸ್ಥೆ ಕಂಡು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಇದೇ ವೇಳೆ ಆಸ್ಪತ್ರೆಯ ಮಹಿಳಾ ಹಾಗೂ ಹೆರಿಗೆ ವಾರ್ಡ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದ ರೋಗಿಗಳು, ಅವರ ಆರೈಕೆದಾರರು, ಸಂಬಂಧಿಕರು

ಆಸ್ಪತ್ರೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಸೂಕ್ತವಾಗಿಲ್ಲ, ಕೆಲ ದಿನಗಳ ಹಿಂದೆ ನೀರೇ ಇರಲಿಲ್ಲ, ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆ ಇಲ್ಲ, ಔಷಧಗಳನ್ನು ಹೊರಗಿನಿಂದ ತರುವಂತೆ ಚೀಟಿ ಬರೆದುಕೊಡುತ್ತಿರುವುದಾಗಿ ಸಾಲು ಸಾಲು ದೂರುಗಳನ್ನು ಹೇಳಿದರು. ದೂರುಗಳನ್ನು ಕೇಳಿದ ಆಯೋಗದ ಅಧ್ಯಕ್ಷೆ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಜೊತೆಗೆ ಮಹಿಳಾ ವಾರ್ಡ್ನಲ್ಲಿ ಅವ್ಯವಸ್ಥೆಯನ್ನು ಕೂಡಲೇ ಸರಿಪಡಿಸಬೇಕು, ಯಾವುದೇ ಕಾರಣಕ್ಕೂ ಹೊರಗಿನ ಮೆಡಿಕಲ್ ಶಾಪ್ಗಳಿಂದ ಔಷಧ ತರಲು ಚೀಟಿ ಬರೆಯಬಾರದು, ರೋಗಿಗಳಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು, ಇದು ಮತ್ತೆ ಮರುಕಳಿಸದಂತೆ ಸೂಕ್ತ ವ್ಯವಸ್ಥೆಯನ್ನು ಆಸ್ಪತ್ರೆ ಆಡಳಿತ ಮಂಡಳಿ ಮಾಡಬೇಕು, ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದರು. ಇದೇ ವೇಳೆ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಡಾ ನಾಗಲಕ್ಷ್ಮಿ ಚೌಧರಿ ಠಾಣೆಯ ಮೂಲ ಸೌಕರ್ಯ, ದೂರುಗಳ ನಿರ್ವಹಣೆ ಹಾಗೂ ನಾಪತ್ತೆ ಪ್ರಕರಣಗಳ ತನಿಖೆಯ ಕುರಿತು ಪರಿಶೀಲಿಸಿದರು. ಮಹಿಳಾ ಸಿಬ್ಬಂದಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸಲು ಆಂತರಿಕ ದೂರು ಸಮಿತಿ ರಚಿಸಬೇಕು, ಪ್ರತಿ 3 ತಿಂಗಳಿಗೊಮ್ಮೆ ಕಡ್ಡಾಯ ಸಭೆ ನಡೆಸುವಂತೆ ನಿರ್ದೇಶನ ನೀಡಿದರು. ಠಾಣೆಗೆ ದೂರು ನೀಡಲು ಬರುವ ಮಹಿಳೆಯರ ಕುಂದುಕೊರತೆಗಳಿಗೆ ತಕ್ಷಣ ಸ್ಪಂದಿಸಿ ನ್ಯಾಯ ಒದಗಿಸಬೇಕು. ಠಾಣೆಯ ಪ್ರವೇಶದ್ವಾರದಲ್ಲೇ ಸಹಾಯವಾಣಿ ಸಂಖ್ಯೆಗಳು ಹಾಗೂ ಕ್ಯೂಆರ್ ಕೋಡ್ ಅನ್ನು ದೊಡ್ಡದಾಗಿ ಪ್ರದರ್ಶಿಸುವಂತೆ ಸೂಚಿಸಿದರು. ಭೇಟಿ ವೇಳೆ ಸಿಮ್ಸ್ ನಿರ್ದೇಶಕ ಡಾ ರಮೇಶ್ ಬಾಬು, ವೈದ್ಯಕೀಯ ಅಧೀಕ್ಷಕ ಡಾ ತಿಮ್ಮಪ್ಪ, ಡಿಎಚ್ಒ ಡಾ ನಟರಾಜ್, ವೈದ್ಯಕೀಯ ಸಿಬ್ಬಂದಿ, ಮಹಿಳಾ ಠಾಣಾ ಸಿಬ್ಬಂದಿ ಇದ್ದರು. ಮುಂದಿನ ವಿವರ. ಸರ್ಕಾರದ ನಿರ್ದೇಶನದಂತೆ ಸೆಪ್ಟೆಂಬರ್ 15 ಬೆಳಗ್ಗೆ 10 ಗಂಟೆಗೆ ಶಿವಮೊಗ್ಗ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ. ಶಿವಮೊಗ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯ ಜನಪ್ರತಿನಿಧಿಗಳು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೂ ಎಲ್ಲ ಇಲಾಖೆಯ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭಾಗವಹಿಸುವಂತೆ ಕೋರಲಾಗಿದೆ. ಮುಂದಿನ ವಿವರ. ಸಾಮಾನ್ಯ ಪ್ರಜೆಯೊಬ್ಬನಿಗೆ ಅಧಿಕಾರದ ಗದ್ದುಗೆ ದೊರೆತಾಗ ಜನರ ಬದುಕಿನಲ್ಲಿ ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಬದಲಾವಣೆ ತರಬಹುದು ಎಂಬುದನ್ನು ಬಿಂಬಿಸುವ ಕಾಮನ್ ಮ್ಯಾನ್ ನಾನೇ ಸಿಎಂ ಕನ್ನಡ ಚಲನಚಿತ್ರ ಸೆಪ್ಟೆಂಬರ್ 25 ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಕದಂಬ ಸೈನ್ಯ ಕನ್ನಡ ಸಂಘಟನೆ ರಾಜ್ಯ ಘಟಕ ಅಧ್ಯಕ್ಷ ಬೇಕ್ರಿ ರಮೇಶ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುರಭಿ ಫಿಲಂ ಸಂಸ್ಥೆಯಡಿ ರಂಗಭೂಮಿ ಕಲಾವಿದ ಡಾ ಎನ್ ನರಸಿಂಹಮೂರ್ತಿ ಕತೆ ನಿರ್ಮಾಣದ ಜತೆಗೆ ಮುಖ್ಯಮಂತ್ರಿ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹಿರಿಯ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಎಂದರು. ಸಾಮಾನ್ಯ ಜನರ ಬದುಕಿನೊಂದಿಗೆ ಬೆಸೆದುಕೊಂಡಿರುವ ಪ್ರಜ್ಞಾವಂತ ವಕೀಲನೊಬ್ಬನಿಗೆ ಅಧಿಕಾರ ದೊರೆತರೆ ಆತ ಏನು ಮಾಡಬಹುದು ಎಂಬುದು ಚಿತ್ರದ ಪ್ರಮುಖ ಕಥಾವಸ್ತು. ರಾಜಕೀಯವೆಂದರೆ ಕೇವಲ ಅಧಿಕಾರದ ಚದುರಂಗದಾಟವಲ್ಲ, ಜನರ ಬದುಕನ್ನು ಬದಲಿಸುವ ಜವಾಬ್ದಾರಿ ಎಂಬ ಸಂದೇಶವನ್ನು ಚಿತ್ರ ನೀಡುತ್ತದೆ ಎಂದು ತಿಳಿಸಿದರು. ನಾಯಕಿಯಾಗಿ ಸೋನಾ ಲಾಡ್ವಾ ಹಾಗೂ ಸಬ್ಬಿ ಸೂರಿ ಅಭಿನಯಿಸಿದ್ದಾರೆ. ಡಾ ಎನ್ ನರಸಿಂಹಮೂರ್ತಿ ಅವರ ಮುಖ್ಯಮಂತ್ರಿ ಪಾತ್ರದ ಅಭಿನಯ ಗಮನ ಸೆಳೆಯುತ್ತದೆ. ಯುವಜನರಿಗೆ ರಾಜಕೀಯ ಹಾಗೂ ಆಡಳಿತದ ಜವಾಬ್ದಾರಿಗಳ ಕುರಿತು ಚಿಂತನೆ ಮೂಡಿಸುವ ರೀತಿಯಲ್ಲಿ ಚಿತ್ರ ಮೂಡಿಬಂದಿದೆ ಎಂದರು. ಡಾ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಮಹಾದೇವ್ ಸ್ವಾಮಿ, ಸತೀಶ್, ಎಲೆಚಾರನಹಳ್ಳಿ, ವೈಎನ್ ಮಹೇಶ್, ಎಮ್ಮರಡ್ಡಿ ನಾಗೇಶ್ ಇದ್ದರು. ಮುಂದಿನ ವಿವರ. ವಿದ್ಯಾರ್ಥಿಗಳು ಜೀವನದಲ್ಲಿ ಎದುರಾಗುವ ಸವಾಲು, ಅವಮಾನ, ಅವಹೇಳನ ಶಕ್ತಿಗಳನ್ನೇ ಶಕ್ತಿಯಾಗಿ ಮಾಡಿಕೊಂಡರೆ ಗುರಿ ಸಾಧನೆ ಸಾಧ್ಯ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಹೇಳಿದರು. ಶಿವಮೊಗ್ಗದ ಹಾಲುಮತ ಮಹಾಸಭಾ ಜಿಲ್ಲಾ ಘಟಕ ಕನಕ ನೌಕರರ ಸಂಘದಿಂದ ಶಿವಮೊಗ್ಗ ನಗರದ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಲುಮತ ಚೇತನ ಪ್ರಶಸ್ತಿ ಪ್ರದಾನ ಸಮಾರಂಭ ಜನಜಾಗೃತಿ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ತಕ್ಷಣ ಎಲ್ಲವನ್ನೂ ಕಳೆದುಕೊಂಡಿದ್ದೀರಿ ಎಂದಲ್ಲ, ದೃಢ ಸಂಕಲ್ಪದಿಂದ ಮತ್ತೆ ಪ್ರಯತ್ನ ಮಾಡಿದಾಗ ಗುರಿ ಸಾಧನೆ ಸಾಧ್ಯ. ನೀವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಿಮ್ಮ ತಂದೆ ತಾಯಿಯ ಸೇವೆ ಮಾಡಿ ಅವರನ್ನು ಗೌರವಿಸಿ ಎಂದರು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮಾತನಾಡಿ, ಪ್ರತಿಭಾವಂತ ಮಕ್ಕಳಿಗೆ ಶಿಕ್ಷಣ ಪಡೆಯಲು ಸಮಸ್ಯೆ ಬಂದರೆ ಅವರಿಗೆ ಮಹಾಸಭಾ ಸಹಾಯ ಮಾಡುತ್ತದೆ ಎಂಬ ಭರವಸೆ ಎಲ್ಲರಲ್ಲೂ ಮೂಡಬೇಕು. ನೀವು ಉತ್ತಮ ಅಂಕ ಗಳಿಸುವಲ್ಲಿ ತಂದೆ ತಾಯಿಯ ಪಾತ್ರ ಇರುತ್ತದೆ. ಓದಿ ಉನ್ನತ ಸ್ಥಾನಕ್ಕೆ ಹೋದಾಗ ದೇಶದ ಆಸ್ತಿ ಆಗುತ್ತೀರಿ. ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಬಂದರೆ ನನ್ನ ಬಳಿ ಬನ್ನಿ, ನಾವು ವ್ಯವಸ್ಥೆ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದರು. ಸಾನ್ನಿಧ್ಯ ವಹಿಸಿ ಮಾತನಾಡಿದ ಹೊಸದುರ್ಗ ಶಾಖಾ ಮಠದ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿ,
ಹಾಲುಮತ ಚೇತನ ಪ್ರಶಸ್ತಿ ಪುರಸ್ಕೃತರಾದ ಕುಂಸೆಯ ರಾಮಪ್ಪ ಉತ್ತಮ ಹೆಸರು ಮಾಡಿದ್ದಾರೆ. ಅವರಿಗೆ ಈ ಪ್ರಶಸ್ತಿ ನೀಡಿರುವುದು ಸೂಕ್ತವಾಗಿದೆ. ಯಾವುದೇ ಸಮಾಜ ಅಭಿವೃದ್ಧಿ ಆಗಲು ಶಿಕ್ಷಣ ಸಂಘಟನೆ ಮುಖ್ಯ ಎಂದರು. ಕುಂಸಿಯ ಹರಳೆಣ್ಣೆ ರಾಮಪ್ಪ ಅವರಿಗೆ ಹಾಲುಮತ ಚೇತನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮಹಾಸಭಾ ಜಿಲ್ಲಾಧ್ಯಕ್ಷ ದಾನೇಶ್ ಅಧ್ಯಕ್ಷತೆ ವಹಿಸಿದ್ದರು. ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ನಗರದ ಮಹಾದೇವಪ್ಪ, ಮಹಾಸಭಾ ಉಪಾಧ್ಯಕ್ಷ ಡಾ ಪ್ರಶಾಂತ್, ಪ್ರಮುಖರಾದ ಆರ್ ಪ್ರಸನ್ನಕುಮಾರ್, ಕೆಇ ಕಾಂತೇಶ್, ಕನಕ ನೌಕರರ ಸಂಘದ ಅಧ್ಯಕ್ಷ ಸಿದ್ದಪ್ಪ ಮತ್ತಿತರರಿದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಲ್ಯ ವಿವಾಹದ ವಿರುದ್ಧ ತಳಮಟ್ಟದಲ್ಲಿ ಜಾಗೃತಿ ಮೂಡಿಸುತ್ತಿರುವ ಆಶ್ರಿತ ಸಂಸ್ಥೆಯ ಕಾರ್ಯಕ್ಕೆ ವಿಶ್ವಸಂಸ್ಥೆಯ ಮಾನ್ಯತೆ ದೊರೆತಿರುವುದು ಖುಷಿಯ ಸಂಗತಿ ಎಂದು ಶಿವಮೊಗ್ಗ ಸಂಸ್ಥೆಯ ಜಿಲ್ಲಾ ಸಂಯೋಜಕ ಹನುಮಂತಪ್ಪ ಎಸ್ ಹೇಳಿದರು. ಶಿವಮೊಗ್ಗ ಜಿಲ್ಲಾ ಆಶ್ರಿತ ಸಂಸ್ಥೆ ವತಿಯಿಂದ ಶಿವಮೊಗ್ಗ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಇತ್ತೀಚೆಗೆ ನಡೆದ ಶಿಕ್ಷಕರ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಬಾಲ್ಯ ವಿವಾಹ, ಬಾಲ್ಯಾವಸ್ಥೆಯಲ್ಲಿನ ಹಾಗೂ ಬಲವಂತದ ವಿವಾಹಗಳ ನಿರ್ಮೂಲನೆಗಾಗಿ ನವೆಂಬರ್ 27 ಅಂತಾರಾಷ್ಟ್ರೀಯ ದಿನವನ್ನಾಗಿ ಘೋಷಿಸುವ ವಿಶ್ವಸಂಸ್ಥೆಯ ನಿರ್ಧಾರವು ಐತಿಹಾಸಿಕವಾಗಿದೆ. ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಜಾಲದ ನಿರಂತರ ಪ್ರಯತ್ನಗಳಿಗೆ ಇದರಿಂದ ಜಾಗತಿಕ ಮಾನ್ಯತೆ ದೊರೆತಂತಾಗಿದೆ ಎಂದರು. 2024 ನವೆಂಬರ್ 27 ಭಾರತದಲ್ಲಿ ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನ ಆರಂಭಿಸಲಾಗಿತ್ತು. ಇದೀಗ ಜಾಗತಿಕ ಮಟ್ಟದಲ್ಲಿ ದಿನವೊಂದನ್ನು ಘೋಷಿಸಿರುವುದು ಸಂತಸದ ವಿಷಯವಾದರೂ ಬಾಲ್ಯ ವಿವಾಹ ಸಂಪೂರ್ಣ ನಿರ್ಮೂಲನೆಯಾಗುವವರೆಗೆ ಹೋರಾಟ ಮುಂದುವರಿಯಬೇಕು ಎಂದರು. ಶಾಲೆಗಳು, ಗ್ರಾಮ ಪಂಚಾಯಿತಿಗಳು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಅಭಿಯಾನ ನಡೆಸುವುದು, ಬಾಲ್ಯ ವಿವಾಹದ ವಿರುದ್ಧ ಪ್ರತಿಜ್ಞೆ ಕೈಗೊಳ್ಳುವಂತೆ ಪ್ರೇರೇಪಿಸುವುದು, ಅಪಾಯದಲ್ಲಿರುವ ಆರ್ಥಿಕವಾಗಿ ದುರ್ಬಲ ಕುಟುಂಬಗಳನ್ನು ಸರ್ಕಾರಿ ಯೋಜನೆಗಳಿಗೆ ಸಂಪರ್ಕಿಸುವುದು ಹಾಗೂ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಮರಳಿ ಶಾಲೆಗೆ ಸೇರಿಸುವ ಕಾರ್ಯಗಳನ್ನು ಸಂಸ್ಥೆ ಕೈಗೊಳ್ಳುತ್ತಿದೆ ಎಂದು ತಿಳಿಸಿದರು. ಜೆಆರ್ಸಿ ಸಂಸ್ಥಾಪಕ ಭುವನ್ ರಿಬು ಅವರು ವಿಶ್ವಸಂಸ್ಥೆಯಲ್ಲಿ ಬಾಲ್ಯ ವಿವಾಹ ನಿರ್ಮೂಲನೆಗೆ ಮೀಸಲಾದ ಜಾಗತಿಕ ದಿನ ಘೋಷಿಸುವಂತೆ ಒತ್ತಾಯಿಸಿದರು. ಸಿಯೆರಾ ಲಿಯೋನ್ ಸೇರಿದಂತೆ ಹಲವು ರಾಷ್ಟ್ರಗಳ ಬೆಂಬಲದೊಂದಿಗೆ ನಿರ್ಣಯ ಮಂಡನೆಯಾಗಿದ್ದು ಸೆಪ್ಟೆಂಬರ್ 4 ವಿಶ್ವಸಂಸ್ಥೆ ಅದನ್ನು ಅಂಗೀಕರಿಸಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿ ಶಾಲಾ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಹಾಗೂ ರಾಜ್ಯ ಬೀದಿಬದಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಚನ್ನವೀರಪ್ಪ ಗಾಮನಗಟ್ಟಿ ಮಾತನಾಡಿ, ಬಾಲ್ಯ ವಿವಾಹ ಹಾಗೂ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಆಶ್ರಿತ ಸಂಸ್ಥೆ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. ಸಾಮಾಜಿಕ ಸಮುದಾಯದ ಕಾರ್ಯಕರ್ತೆ ಸವಿತಾ ಮಕ್ಕಳ ಹಕ್ಕುಗಳ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಉಪಪ್ರಾಂಶುಪಾಲೆ ಎಸ್ಸಿ ಪಂಕಜ ಮಾತನಾಡಿ, ಮಕ್ಕಳ ಹಕ್ಕುಗಳ ಸಂರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದರು. ಸಹಶಿಕ್ಷಕರಾದ ಅಶೋಕ್ ಬಿ, ಚಿದಾನಂದ ಎಸ್ಎಂ, ಪವಿತ್ರ ಎ, ಸ್ಮಿತಾ ರಾವ್, ಎಸ್ಎಲ್ ಶೇಖರ್ ನಾಯಕ್, ವಸಂತ್ ಕುಮಾರ್ ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಕವಿತಾ ಆರ್, ಸಹಶಿಕ್ಷಕಿ ನಿರ್ಮಲಾ ಬಿ, ಶೋಭಾ ಬಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಉನ್ನತ ಪದವಿ ಪಡೆದ ಮಾತ್ರಕ್ಕೆ ವ್ಯಕ್ತಿ ಶಿಕ್ಷಣ ಪಡೆದಿದ್ದಾನೆ ಎಂದು ಹೇಳಲಾಗದು. ಅಕ್ಷರ ಜ್ಞಾನಕ್ಕೂ ಶಿಕ್ಷಣಕ್ಕೂ ದೊಡ್ಡ ವ್ಯತ್ಯಾಸವಿದೆ. ವ್ಯಕ್ತಿಯಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ಸೂಕ್ತ ತರಬೇತಿ ನೀಡಿ ಸಮಾಜ ಹಾಗೂ ಜಗತ್ತಿನ ಬೆಳವಣಿಗೆಗಳ ಕುರಿತು ಅರಿವು ಮೂಡಿಸುವುದೇ ಸಮಗ್ರ ಶಿಕ್ಷಣದ ಉದ್ದೇಶವಾಗಬೇಕು ಎಂದು ಮಾಜಿ ಸಂಸದ ಹಾಗೂ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಹೇಳಿದರು. ಅಚೀವರ್ಸ್ ಟ್ರಸ್ಟ್ ಹಾಗೂ ಕೋಚಿಂಗ್ ಸೆಂಟರ್ ಮತ್ತು ಬೆಂಗಳೂರಿನ ಸ್ಪರ್ಧಾ ಅರಿವು ಅಕಾಡೆಮಿ ಹಾಗೂ ಶಿಕಾರಿಪುರದ ಸಾಧನಾ ಅಕಾಡೆಮಿ ಸಹಯೋಗದಲ್ಲಿ ಡಾ ಶರತ್ ಮರಿಯಪ್ಪ ಫೌಂಡೇಶನ್ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಯುವಕ ಯುವತಿಯರಿಗಾಗಿ ಆಯೋಜಿಸಿರುವ ಉದ್ಯೋಗ ಪಥ ಉಚಿತ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ವೈದ್ಯರು, ಇಂಜಿನಿಯರ್ಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಪದವೀಧರರು ಹೊರಬರುತ್ತಿದ್ದಾರೆ. ಆದರೆ ಪದವಿ ಪಡೆದ ಎಲ್ಲರೂ ತಮ್ಮ ವೃತ್ತಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕೇವಲ ಪಠ್ಯಕ್ರಮದ ಜ್ಞಾನ ಸಾಕಾಗುವುದಿಲ್ಲ. ಕಾಮನ್ ಸೈನ್ಸ್, ಸೃಜನಶೀಲತೆ, ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಹಾಗೂ ತಮ್ಮಲ್ಲಿರುವ ಪ್ರತಿಭೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮನೋಭಾವ ಅಗತ್ಯ ಎಂದು ಹೇಳಿದರು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವ ಯುವಕರು ಕೇವಲ ಪರೀಕ್ಷಾ ಜ್ಞಾನಕ್ಕೆ ಸೀಮಿತವಾಗದೆ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು ಹಾಗೂ ಸಮಾಜದ ಆಗುಹೋಗುಗಳ ಬಗ್ಗೆಯೂ ಅರಿವು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಶಿಕ್ಷಣವು ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗುತ್ತದೆ. ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ಯುವಕರಿಗೆ ತರಬೇತಿ ಹಾಗೂ ಮಾರ್ಗದರ್ಶನ ನೀಡುತ್ತಿರುವ ಡಾ ಶರತ್ ಮರಿಯಪ್ಪ ಅವರ ಪ್ರಯತ್ನ ಶ್ಲಾಘನೀಯವಾಗಿದ್ದು ಯುವಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಶಿಕ್ಷಣ ತಜ್ಞ ಹಾಗೂ ಆರ್ಯಪಿಯು ಕಾಲೇಜಿನ ಮುಖ್ಯಸ್ಥ ಎನ್ ರಮೇಶ್ ಮಾತನಾಡಿ, ಆರ್ಥಿಕವಾಗಿ ಸದೃಢರಾಗಲು ಉದ್ಯೋಗ ಅತ್ಯಗತ್ಯ. ಆದರೆ ಪ್ರಸ್ತುತ ದೇಶದಲ್ಲಿ ಸರ್ಕಾರಿ ಹಾಗೂ ಸಾರ್ವಜನಿಕ ವಲಯದ ಉದ್ಯೋಗಾವಕಾಶಗಳು ಸೀಮಿತವಾಗುತ್ತಿವೆ. ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಉದ್ಯೋಗಾವಕಾಶಗಳು ಅದೇ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿಲ್ಲ. 100 ಉದ್ಯೋಗಗಳಿಗೆ 1,000+ ಮಂದಿ ಅರ್ಜಿ ಸಲ್ಲಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಕೃತಕ ಬುದ್ಧಿಮತ್ತೆ ವೇಗವಾಗಿ ಉದ್ಯೋಗ ಕ್ಷೇತ್ರವನ್ನು ಬದಲಾಯಿಸುತ್ತಿರುವ ಸಂದರ್ಭದಲ್ಲಿ ಕೇವಲ ಅಂಕಗಳಿಗೆ ಮಹತ್ವ ನೀಡದೆ ಅಂಕಗಳ ಜೊತೆಗೆ ಕೌಶಲ್ಯವನ್ನು ಬೆಳೆಸಿಕೊಳ್ಳುವುದು ಅನಿವಾರ್ಯ ಎಂದು ಹೇಳಿದರು. ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಯುವ ನಾಯಕ ಡಾಕ್ಟರ್ ಶರತ್ ಮರಿಯಪ್ಪ ಮಾತನಾಡಿ, ಒಬ್ಬ ಯುವಕ ಸರ್ಕಾರಿ ಉದ್ಯೋಗ ಪಡೆದರೆ ಅದು ಕೇವಲ ಆತನ ವೈಯಕ್ತಿಕ ಆರ್ಥಿಕ ಬಲವಲ್ಲ, ಇಡೀ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ನೀಡುತ್ತದೆ. ಆತನ ಯಶಸ್ಸು ಸ್ನೇಹಿತರು ಹಾಗೂ ಸುತ್ತಮುತ್ತಲಿನ ಇತರ ಯುವಕರಿಗೂ ಪ್ರೇರಣೆಯಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ಯುವಕರಿಗೆ ಉಚಿತ ತರಬೇತಿ ನೀಡುವ ಉದ್ದೇಶದಿಂದ ಉದ್ಯೋಗ ಪಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಬಿಎಡ್ ವಿದ್ಯಾರ್ಥಿಗಳಿಗೂ ವಿಶೇಷ ಉಚಿತ ತರಬೇತಿ ನೀಡಲು ನಿರ್ಧರಿಸಲಾಗಿದೆ. ಸೆಪ್ಟೆಂಬರ್ 26ರಿಂದ 15 ದಿನಗಳ ಕಾಲ ತರಬೇತಿ ಆಯೋಜಿಸಲಾಗುತ್ತಿದ್ದು, ಶಿವಮೊಗ್ಗ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಸರ್ಕಾರಿ ಶಿಕ್ಷಕರಾಗಿ ಆಯ್ಕೆಯಾಗಬೇಕು ಎಂಬುದು ಇದರ ಉದ್ದೇಶವಾಗಿದೆ ಎಂದರು. ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ಮಾತನಾಡಿ, ಜೀವನದಲ್ಲಿ ಅವಕಾಶಗಳು ಎದುರಾದಾಗ ಬೈ ಚಾನ್ಸ್ಗಿಂತ ಬೈ ಚಾಯ್ಸ್ ಮೂಲಕ ನಿರ್ಧಾರ ಕೈಗೊಂಡು ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು. ಇಂದಿನ ನಿರ್ಧಾರವೇ ಮುಂದಿನ ದಿನಗಳಲ್ಲಿ ನಾವು ಏನಾಗಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ಮುಂದಿನ ವರ್ಷ, 5 ವರ್ಷ ಅಥವಾ 20 ವರ್ಷಗಳ ನಂತರ ನಮ್ಮನ್ನು ಯಾವ ಸ್ಥಾನದಲ್ಲಿ ನೋಡಿಕೊಳ್ಳಬೇಕು ಎಂಬ ಸ್ಪಷ್ಟ ಗುರಿಯೊಂದಿಗೆ ಪ್ರತಿಯೊಂದು ಆಯ್ಕೆಯನ್ನು ಮಾಡಿಕೊಳ್ಳಬೇಕು. ಯಾವುದೋ ಒಂದು ಕೆಲಸ ಸಿಕ್ಕಿತು ಎಂದು ಅದನ್ನು ಒಪ್ಪಿಕೊಳ್ಳುವುದಕ್ಕಿಂತ ನಮ್ಮ ಸಾಮರ್ಥ್ಯ ಹಾಗೂ ಭವಿಷ್ಯಕ್ಕೆ ಸೂಕ್ತವಾದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದು ಮುಖ್ಯ ಎಂದು ಹೇಳಿದರು. ಶಿಕ್ಷಕರ ನೇಮಕಾತಿಯೂ ಸೇರಿದಂತೆ ಮುಂದಿನ ಸರಿ ಸುಮಾರು 72,000 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಪೂರಕವಾಗಿ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ವತಿಯಿಂದ ಆಸಕ್ತ ಯುವಕ ಯುವತಿಯರಿಗೆ 2 ತಿಂಗಳ ಕಾಲ ಉಚಿತ ತರಬೇತಿ ನೀಡುತ್ತಿದ್ದು, ಇದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕಿಕ್ಕಿರಿದ ಕುವೆಂಪು ರಂಗಮಂದಿರ ಸಾಕ್ಷಿಯಾಯಿತು. ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿದ್ದ ಬೆಂಗಳೂರಿನ ಪಿಎಸ್ಐ ಕಿಟ್ಟಿ ಸರ್, ಸಾಧನ ಅಕಾಡೆಮಿಯ ಬಿ ಮಂಜುನಾಥ್, ಸ್ಪರ್ಧಾ ಅರಿವು ಅಕಾಡೆಮಿಯ ಪಿವಿ ಭೈರಪ್ಪ, ಮಾತುಗಳನ್ನು ಗಂಭೀರವಾಗಿ ಆಲಿಸಿದ ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿ ಪಡೆದರು. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಎಷ್ಟು ಚೆನ್ನಾಗಿ ಗಾಡಿ ಏಳಿದ್ರು ಕೂಡ ಕುದುರೆಗೆ ಚಾಟಿ ಇಟ್ಟು ತಪ್ಪಿದ್ದಲ್ಲ. ಹಾಗೇನೆ ಮರ ಎಷ್ಟೇ ರುಚಿಕರ ಹಣ್ಣು ಕೊಟ್ಟರು ಕೂಡ ಆ ಮರಕ್ಕೂ ಕೂಡ ಕಲ್ಲಿನೇಟು ತಪ್ಪಿದಲ್ಲ. ಹಾಗೆ ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದರೂ ಕೂಡ ಜನರ ನಿಂದನೆ ತಪ್ಪಿದಲ್ಲ. ಹಾಗಾಗಿ ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಲಿ. ನಿಮ್ಮ ಮನಸ್ಸಿಗೆ ಮುಟ್ಟುವಂಥ ಕೆಲಸಗಳನ್ನು ಮಾಡಿ ನಿಂದನೆಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆಲ್ ಈಸ್ ವೆಲ್.
2: SSLC ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
3: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
2: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು, ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
3: ಕೋರ್ಸ್ ಮುಗಿದ ತಕ್ಷಣ ಕೈತುಂಬ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
2: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
3: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.
4: ಹೇ ನೇಹ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ?
5: ಏನ್ ಸೀಕ್ರೆಟ್?
4: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
5: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
4: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ, ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
5: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
6: LIC ಹರ್ ಪಲ್ ಆಪ್ಕೆ ಸಾಥ್.
7: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮ್ಯೂಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮ್ಯೂಚುವಲ್.
8: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
9: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.

0: ಮಾತಿನರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
1: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
2: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ತಾನೆ? ಖುಷಿಯಾಗಿದ್ದೀರಾ ತಾನೆ? ಹಾಗೆ ಯಾವಾಗ್ಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಪ್ರೀತಿಯ ರೇಡಿಯೋ ಶಿವಮೊಗ್ಗದ ಕೇಳುಗರೆಲ್ಲರಿಗೂ ಕೂಡ ಗಣಪತಿ ಬಪ್ಪ ಮೋರೆಯ ಗಣೇಶ ಚತುರ್ಥಿಯ ಶುಭಾಶಯಗಳು. ಗಣೇಶ ಹಬ್ಬ ಬಂತು ಅಂದ್ರೆ ಸಾಕು, ಎಲ್ರಿಗೂ ಖುಷಿ, ಎಲ್ಲೆಲ್ಲೂ ಖುಷಿ. ನಮ್ಮ ಭಾರತೀಯರು ತುಂಬಾ ಅದ್ದೂರಿಯಾಗಿ, ಅಚ್ಚುಕಟ್ಟಾಗಿ, ಖುಷಿಯಿಂದ ಸಂಭ್ರಮಿಸುವಂತ ಹಬ್ಬನೇ ಗಣೇಶ ಹಬ್ಬ. ಅದರಲ್ಲೂ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಗಣೇಶ ಹಬ್ಬನ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಮಾತಾಡ್ಲೇಬೇಕಲ್ವಾ. ಗಣೇಶನಿಗೂ ಕೂಡ ಪರಿಸರದ ಬಗ್ಗೆ ಕಾಳಜಿ ಇತ್ತು. ಹಾಗೆ ಈ ಗಣೇಶ ಹಬ್ಬವನ್ನ ಎಲ್ಲ ಕಡೆ ಅದ್ದೂರಿಯಿಂದ ಆಚರಿಸ್ತಾರೆ ಅಂತ ಹೇಳಿದೆ. ನಿಮಗೆಲ್ಲ ಇತಿಹಾಸ ಗೊತ್ತಿರುವಂತದೇ, ಗಣೇಶನು ಪಾರ್ವತಿ ದೇವಿಯ ಸೃಷ್ಟಿ ಅಂತ ನಂಬಲಾಗಿದೆ. ಇನ್ನು ಮನೆಗಳಲ್ಲಿ, ದೇವಾಲಯಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ವಿಗ್ರಹವನ್ನ ಪೆಂಡಲ್ಗಳಲ್ಲಿ ಇರಿಸಿ ಹೆಚ್ಚುವರಿ ಪ್ರತಿಮೆಯನ್ನ ಅಲಂಕರಿಸಿ ಹೂಗಳಿಂದ, ಹೂಮಾಲೆಗಳಿಂದ, ದೀಪಗಳಿಂದ ಬಳಸಿ ಪೂಜೆಯನ್ನ ಮಾಡ್ತಾರೆ. ಅದರಲ್ಲೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನನ್ನ ಇಟ್ಟು ಪೂಜೆ ಮಾಡುವಾಗ ಅಲ್ಲಿ ಯಾರಾದರೂ ಒಬ್ರು ಪುರೋಹಿತರನ್ನ ಕರೆಸಿ ದೇವತೆಗೆ ಜೀವ ತುಂಬಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಕೂಡ ಮಾಡ್ತಾರೆ ಮಂತ್ರಗಳ ಮುಖಾಂತರ. ಇನ್ನು ಕೆಲವು ಭಕ್ತರು ಮನೆಯಲ್ಲೇನೆ ಗಣೇಶವನ್ನ ಕೂರಿಸಿ ಪೂಜೆ ಮಾಡ್ತಾರೆ. ಹಾಗೆ ಗಣೇಶನನ್ನ ಕೂರಿಸಿ ಪೂಜೆ ಮಾಡುವಾಗ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರ ಗಣಪತಿ ಬಗ್ಗೆ ಮಾತನಾಡಬೇಕಲ್ವಾ? ಅರೆ, ಪರಿಸರ ಗಣಪತಿ ಎಲ್ಲೋ ಕೇಳಿದಿನಲ್ಲ ಅಂತ ಅನ್ನಿಸ್ತಾ ಇರಬೇಕು. ಹೌದು, ಪರಿಸರ ಗಣಪತಿ, ಹೆಸರು ಹೇಳೋ ಹಾಗೇನೆ ಪರಿಸರಕ್ಕೆ ಪೂರಕವಾದ ಗಣಪತಿ ಅಂತಾನೆ ಹೇಳ್ಬೋದು. ನಾವೆಲ್ಲರೂ ಗಣಪತಿ ಹಬ್ಬವನ್ನ ಅಷ್ಟು ಅದ್ದೂರಿಯಾಗಿ ಆಚರಣೆ ಮಾಡ್ತೀವಲ್ಲ, ಅದರಿಂದ ಪರಿಸರಕ್ಕೆ ಎಷ್ಟೆಲ್ಲ ಹಾನಿ ಆಗ್ತಾ ಇದೆ ಅಂತ ಯಾರಾದ್ರೂ ಯೋಚನೆ ಮಾಡಿದೀರಾ? ಇಲ್ಲ ಅಲ್ವಾ? ಎಲ್ರೂ ಹಬ್ಬದ ಆಚರಣೆಯಲ್ಲೇ ಮುಳುಗಿಬಿಟ್ಟಿರ್ತೀರಾ. ಪರಿಸರದ ಬಗ್ಗೆ ಯಾರು ಕೂಡ ಕಾಳಜಿ ವಹಿಸೋದಿಲ್ಲ. ವರ್ಷದಲ್ಲಿ ಒಂದು ದಿನ ಬರುವಂತ ಹಬ್ಬಕ್ಕೆ ವರ್ಷವಿಡೀ ಶ್ರಮವನ್ನ ಪಟ್ಟು ಹಬ್ಬವನ್ನ ಆಚರಿಸ್ತೀವಿ. ಆದ್ರೆ ನಾವು ಜೀವನ ಪರ್ಯಂತ ನಮ್ಮ ಜೊತೆ ಇರುವಂತಹ ಪರಿಸರದ ಬಗ್ಗೆ ನಾವ್ ಯಾರು ಕಾಳಜಿನೆ ಮಾಡಿರೋದಿಲ್ಲ. ಪರಿಸರ ಕಾಳಜಿ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು, ಹಬ್ಬದ ಆಚರಣೆಯಿಂದ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗಬಾರದು ಅನ್ನೋದು ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅದಕ್ಕಾಗಿ ಈ ಒಂದು ಗಣೇಶ ಹಬ್ಬವನ್ನ ಪರಿಸರ ಗಣಪತಿಯೊಂದಿಗೆ ಆಚರಿಸಿಕೊಂಡಾಗ ಇನ್ನಷ್ಟು ಖುಷಿ ಕೊಡುತ್ತೆ, ಮತ್ತಷ್ಟು ಅರ್ಥಪೂರ್ಣವಾಗಿರುತ್ತೆ. ಏನಂತೀರಾ ಅಲ್ವಾ? ಹಾಗಿದ್ರೆ ಈ ಪರಿಸರ ಗಣಪತಿ ಅಂದ್ರೆ ಏನು, ಯಾಕೆ ಈ ಒಂದು ಗಣಪತಿಯನ್ನ ಇಟ್ಟು ಪೂಜೆ ಮಾಡಿದಾಗ ಪರಿಸರಕ್ಕೆ ಪೂರಕವಾಗಿರುತ್ತೆ ಅಂತೆಲ್ಲ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಇದಕ್ಕೆ ಉತ್ತರವನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಗಣಪತಿ ಹಬ್ಬದ ದಿನ ಗಣಪತಿದೇ ಒಂದು ಹಾಡನ್ನ ಕೇಳ್ಕೊಂಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಡನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ಗಜಾನನ ಒಮ್ಮೆ ನೆನಪು ಮಾಡ್ಕೊಳ್ತಾ ಮನಸಾರೆ ಒಂದು ನಮಸ್ಕರಿಸ್ತಾ ಕಾರ್ಯಕ್ರಮವನ್ನ ಮುಂದುವರೆಸ್ತೀನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ, ವಿದ್ಯೆ ಬುದ್ಧಿ ಯಶಸ್ಸಿನ ಅಧಿಪತಿ. ಪ್ರಥಮ ಪ್ರಯತ್ನದ ಆರಂಭಕ್ಕೆ ಪ್ರತಿ ಕರುಣಿಸು ನಮಗೆ ಯಶಸ್ಸಿನ ಫಲಶ್ರುತಿ. ಪಾರ್ವತಿ ಪರಶಿವನ ಮಾನಸ ಕುವರ, ಕಾರ್ತಿಕೇಯ ನಿನಗೆ ಸಹೋದರ. ಶಿವ ಗಣಗಳೇ ನಿನ್ನಯ ಪರಿವಾರ, ಮೂಷಿಕ ವಾಹನ ನಿನ್ನ ಮಹಿಮೆ ಅಪಾರ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಹೌದು, ಗಣಪತಿಯನ್ನ ನೆನಪು ಮಾಡ್ಕೊಳ್ತಾ ಜೊತೆಗೆ ಗಣೇಶ ಹಬ್ಬವನ್ನ ಆಚರಿಸುವಂತಹ ಸುದಿನ ಈ ಒಂದು ದಿನ. ಈ ಗಣಪತಿ ಹಬ್ಬದಂದು ಪರಿಸರ ಸ್ನೇಹಿ ಗಣಪತಿಯನ್ನ ತಂದು ಪೂಜೆ ಮಾಡಿದಾಗ ಪರಿಸರಕ್ಕೂ ಕೂಡ ಪೂರಕವಾಗಿರುತ್ತೆ ಅಂತ ಹೇಳಿದೆ. ಈ ಪರಿಸರ ಸ್ನೇಹಿಯಲ್ಲಿ ಅಂತಹ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ಇದನ್ನ ಮಣ್ಣಿನಲ್ಲೇ ತಯಾರಿಸ್ತಾರೆ. ಜೊತೆಗೆ ಈ ರಾಸಾಯನಿಕ ಬಣ್ಣಗಳು ಅಂದ್ರೆ ಕೆಮಿಕಲ್ ಕಲರ್ಸ್ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಬಳಸೋದಿಲ್ಲ. ನ್ಯಾಚುರಲ್ ಕಲರ್ಸ್ಗಳನ್ನ ಬಳಸ್ಕೊಂಡು ಈ ಒಂದು ಗಣಪತಿಯ ಮೂರ್ತಿಯನ್ನ ತಯಾರ್ ಮಾಡ್ತಾರೆ. ಹಾಗೆ ಗಣಪತಿ ಮೂರ್ತಿಯನ್ನ ತಯಾರು ಮಾಡಿದ ನಂತರ ಗಣಪತಿ ವಿಸರ್ಜನೆ ಸಮಯದಲ್ಲಿ ಕೂಡ ನದಿಗಳಿಗೆ, ಕೆರೆಗಳಿಗೆ ಎಲ್ಲೇ ಕೂಡ ಬಿಟ್ಟರು ಅದು ನೀರಿನಲ್ಲಿ ಕರಗುವಂಥದ್ದು. ಆದ್ರೆ ನಾವು POP ಗಣಪತಿಯನ್ನ ತಂದು ತುಂಬಾ ಕೆಮಿಕಲ್ಸ್ ಇರುವಂತಹ ಗಣಪತಿ

0: ಪ್ರತಿಮೂರ್ತಿಯನ್ನ ತಂದು ನದಿಗಳಿಗೆ ಅಥವಾ ಯಾವುದೇ ಒಂದು ನೀರಿನ ಸಂಪನ್ಮೂಲಗಳಿಗೆ ನಾವು ವಿಸರ್ಜಿಸಿದಾಗ ಆ ನೀರು ಕಲುಷಿತವಾಗುತ್ತೆ, ಜೊತೆಗೆ ಆ ನೀರಿನಲ್ಲಿರುವಂತಹ ಜಲಚರಗಳು ಏನಿರುತ್ತೆ ಅವುಗಳಿಗೂ ಕೂಡ ಪ್ರಾಣಾಪಾಯ ಆಗುತ್ತೆ ಅಲ್ವಾ. ಅದಕ್ಕಾಗಿ ಪರಿಸರ ಸ್ನೇಹಿ ಗಣಪತಿಯನ್ನ ಎಲ್ಲರೂ ಬಳಸಬೇಕು, ಎಲ್ಲರೂ ಕೂಡ ಹೆಚ್ಚು ಇದಕ್ಕೆ ಪೂಜೆ ಮಾಡಬೇಕು ಅಂತ ಹೇಳೋದು. ಹಾಗಿದ್ರೆ ಈ ಒಂದು ಗಣಪತಿ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣಪತಿ ಕುರಿತು ಮಾತಾಡೋಕೆ ನಮ್ಮ ಜೊತೆ ಒಬ್ರು ಅತಿಥಿ ಇದ್ದಾರೆ. ಅವರೇನೇ ಸ್ಕೌಟ್ಸ್ ಗೈಡ್ಸ್ ನ ರಾಜೇಶ್ ಅವಲಕ್ಕಿ ಅವರು. ಸರ್ ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆ ಗಣಪತಿ ಹಬ್ಬದ ಶುಭಾಶಯಗಳು. ಸರ್, ನೀವು ಈ ಪರಿಸರ ಗಣಪತಿ ಕುರಿತು ಹಾಗೆ ಗಣಪತಿ ಹಬ್ಬದ ಆಚರಣೆ ಕುರಿತು ಏನ್ ಹೇಳೋಕೆ ಇಷ್ಟಪಡ್ತೀರಾ ಸರ್?
1: ಎಲ್ಲರಿಗೂ ನಮಸ್ಕಾರಗಳು. ಶಿವಮೊಗ್ಗ FM 90.8 ನ ವತಿಯಿಂದ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ವತಿಯಿಂದಲೂ ಸಹ. ಈ ವರ್ಷ ಶಿವಮೊಗ್ಗ FM 90.8 ವತಿಯಿಂದ ಗಣಪತಿ ಹಬ್ಬದ ಅಂಗವಾಗಿ ಪರಿಸರ ಸ್ನೇಹಿ ಗಣಪತಿಯನ್ನು ನಾವು ಏಕೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಜಾಗೃತಿಯನ್ನು, ಅರಿವನ್ನು ಸಾರ್ವಜನಿಕರಲ್ಲಿ ಮೂಡಿಸ್ತಾ ಇದ್ದಾರೆ. ಆ ಸಂಬಂಧವಾಗಿ ನನ್ನ ಕೆಲವು ಅಭಿಪ್ರಾಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ತಮಗೆಲ್ಲ ತಿಳಿದಿರುವಂತೆ ಗಣಪತಿ ಹಬ್ಬವು ರಾಷ್ಟ್ರದ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಆಚರಿಸುವಂತಹ ಹಬ್ಬವಾಗಿದೆ. ಒಬ್ಬ ಮನೆ ಮಗನನ್ನು ಮನೆಗೆ ಕರೆದುಕೊಂಡು ಬಂದು ಅವನಿಗೆ ಸತ್ಕರಿಸಿ ಮತ್ತು ಮನೆ ಮಗನನ್ನು ವಿದಾಯ ಮಾಡುವಂತಹ ಸಂಪ್ರದಾಯಗಳು ಈ ಗಣಪತಿ ಹಬ್ಬದಲ್ಲಿ ನಾವು ಕಾಣಬಹುದಾಗಿದೆ. ಪ್ರತಿಯೊಬ್ಬರಿಗೂ ಈ ಗಣಪ ನಮ್ಮವನೇ, ನಮ್ಮ ಮನೆಯ ಮಗನೇ, ನಮ್ಮ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವಂಥವನು, ನಮ್ಮ ಎಲ್ಲ ವಿಘ್ನಗಳನ್ನು ನಿವಾರಿಸುವಂಥವನು ಎನ್ನುವಂತಹ ದೊಡ್ಡ ಭಾವನೆ, ಭಕ್ತಿ, ನಂಬಿಕೆ, ಶ್ರದ್ಧೆ, ವಿಶ್ವಾಸ ಹೊಂದಿದ್ದಾರೆ. ಇಂತಹ ಗಣಪತಿ ಆಚರಣೆ ಶತಶತಮಾನಗಳಿಂದಲೂ ಭಾರತೀಯರ ಮನೆಯಲ್ಲಿ ಆಚರಣೆಗೊಳ್ತಾ ಇದೆ. ಇತ್ತೀಚೆಗೆ ಒಂದು ಅರಿವು, ಒಂದು ಜಾಗೃತಿಯನ್ನು ಸಾರ್ವಜನಿಕರಲ್ಲಿ ಮೂಡಿಸ್ತಾ ಇದ್ದೆ ಹಲವಾರು ಸಂಸ್ಥೆಗಳು, ಅದರಲ್ಲಿ ಪರಿಸರ ಸ್ನೇಹಿ ಗಣಪತಿ. ಪರಿಸರ ಸ್ನೇಹಿ ಗಣಪತಿಯನ್ನು ಯಾಕೆ ನಾವು ಪ್ರತಿಷ್ಠಾಪನೆ ಮಾಡಬೇಕು, ಅದರಿಂದ ಪರಿಸರಕ್ಕೆ ಏನು ಒಳ್ಳೆಯದಾಗುತ್ತದೆ, ಅಥವಾ ಬೇರೆ ರೀತಿಯ ಮೂರ್ತಿಯನ್ನು ಇಟ್ಟರೆ ಪರಿಸರಕ್ಕೆ ಏನು ಆಗುತ್ತದೆ, ತಪ್ಪೇನಾಗುತ್ತದೆ, ಹಾನಿ ಏನಾಗುತ್ತದೆ ಎನ್ನುವುದನ್ನು ಒಂದೆರಡು ಮಾತುಗಳಲ್ಲಿ ತಿಳಿಸಿಕೊಡುತ್ತೇನೆ. ತಮಗೆಲ್ಲ ತಿಳಿದಿರೋ ಹಾಗೆ ಈ ಹಿಂದೆ ಎಲ್ಲ ಜೇಡಿ ಮಣ್ಣಿನಿಂದನೇ ಈ ನಮ್ಮ ದಕ್ಷಿಣ ಭಾಗದಲ್ಲಿ ಗಣಪತಿಯನ್ನು ಮಾಡುತ್ತಿದ್ದರು. ತದನಂತರ ಬೇರೆ ಕಡೆಯಿಂದೆಲ್ಲ ಗಣಪತಿ ಬರುವಂಥ ಸಂದರ್ಭಗಳಲ್ಲಿ ಗಣಪತಿ ಮೂರ್ತಿಯನ್ನು ತರುವಂಥ ಸಂದರ್ಭದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡುವಂಥ ಗಣಪತಿಗಳು ನಮ್ಮ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದಾವೆ. ಆದರೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಗಣಪತಿ ವಾಪಸ್ ನಾವು ವಿಸರ್ಜನೆ ಮಾಡಿ ನದಿಗೆ ಅಥವಾ ಕೆರೆಯಲ್ಲಿ ಅಥವಾ ಬಾವಿಯಲ್ಲಿ ವಿಸರ್ಜನೆ ಮಾಡಿದಾಗ ಅದು ಸಂಪೂರ್ಣ ಕರಗದೆ ಹಾಗೆಯೇ ಉಳಿದುಕೊಂಡು ಬಿಡುತ್ತಿದ್ದವು. ಆ ಮೂಲಕ ಅದು ನೀರಲ್ಲೂ ಕರಗದೆ, ಮಣ್ಣಲ್ಲೂ ಮಣ್ಣಾಗದೆ ಪರಿಸರಕ್ಕೆ ಮಾರಕವಾಗಿ ಪರಿಣಮಿಸಿ ಯಾವುದಕ್ಕೂ ಉಪಯೋಗ ಇಲ್ಲದ ಒಂದು ವಸ್ತುವಾಗಿ ಪರಿವರ್ತಿತಗೊಳ್ಳುತ್ತಿದ್ದವು. ಹಾಗಾಗಿ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ಇಲಾಖೆ, ನಮ್ಮ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ಎಲ್ಲ ಜಿಲ್ಲಾ, ರಾಜ್ಯ, ಜಿಲ್ಲಾ ಮತ್ತು ಸ್ಥಳೀಯ ಸಂಸ್ಥೆಗಳ ಪದಾಧಿಕಾರಿಗಳು, ಮಕ್ಕಳು ಈ ಒಂದು ಪರಿಸರ ಸ್ನೇಹಿ ಗಣಪತಿಯನ್ನು ನಾವು ಜಾಗೃತಿಯನ್ನು ಮೂಡಿಸಬೇಕು, ಸಾರ್ವಜನಿಕರಲ್ಲಿ ಮಣ್ಣೇ ಗಣಪತಿ, ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪನೆ ಪೂಜೆ ಮಾಡಬೇಕು ಅನ್ನುವಂತಹ ಒಂದು ಅರಿವನ್ನು ಮೂಡಿಸ್ತಾ ಬರ್ತಾ ಇದೆ. ಈ ಪರಿಸರ ಸ್ನೇಹಿ ಗಣಪತಿನಲ್ಲಿ ಮಣ್ಣಿಂದಲ್ಲದೆ ನಮ್ಮ ಮಕ್ಕಳು ಅರಿಶಿನ ಮತ್ತು ಗೋಧಿ ಹಿಟ್ಟು, ಅರಿಶಿನ ಮತ್ತು ಮೈದಾ ಹಿಟ್ಟು ಮತ್ತು ಬರೀ ಅರಿಶಿನ ಗಣಪತಿಯನ್ನು ಮಾಡಿ ಒಂದು ದಿನ ಪೂಜೆ ಮಾಡಿ ವಿಸರ್ಜನೆ ಮಾಡುವಂತಹ ಪದ್ಧತಿಯನ್ನು ಇತ್ತೀಚೆಗೆ ನಾವು ಕಾಣ್ತಾ ಇದ್ದೇವೆ. ಆ ಮೂಲಕ ಆ ಮಣ್ಣು ಮಣ್ಣ ಜೊತೆಗೆ ಸೇರಿಕೊಂಡು ಮಣ್ಣಾಗಿ ಹೋಗುತ್ತದೆ. ಹಾಗೆಯೇ ನೀರಿನಲ್ಲಿ ಕರುವಿ ಹೋಗುವಂತಹ ಅರಿಶಿನ ಆಗಲಿ ಅಥವಾ ಗೋಧಿ ಹಿಟ್ಟಾಗಲಿ ಅಥವಾ ಮೈದಾ ಹಿಟ್ಟಿನಿಂದ ಮಾಡಿ ಅದನ್ನು ಮಣ್ಣಲ್ಲಿ ಮಣ್ಣಾಗಿಸುವಂತಹ ಪ್ರಕ್ರಿಯೆ ಇರೋದ್ರಿಂದ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯಾಗದೆ ಪರಿಸರದೊಂದಿಗೆ ಅದು ಸೇರಿಕೊಂಡು ಅದರ ಒಂದು ಅಂಗವಾಗಿ ಭಾಗವಾಗಿ ಬಿಡುತ್ತದೆ. ಆದರೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿರುವಂತಹ ಗಣಪತಿ ಕರಗದೆ ಪರಿಸರಕ್ಕೆ ಮಾರಕವಾಗಿ ಪರಿಣಮಿಸುವುದರಿಂದ ನಾವೆಲ್ಲರೂ ಪರಿಸರ ಸ್ನೇಹಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ಆ ಗಣಪನ್ನೇ ಸ್ತುತಿ ಮಾಡಿ ಆಚರಣೆ ಗಣಪತಿ ಹಬ್ಬವನ್ನ ಆಚರಣೆ ಮಾಡಬೇಕೆಂದು ನಾನು ಕೋರುತ್ತೇನೆ.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ರಾಜೇಶ್ ಸರ್ ಅವರು ಗಣಪತಿ ಹಬ್ಬದ ಆಚರಣೆ ಬಗ್ಗೆ, ಜೊತೆಗೆ ಪರಿಸರ ಸ್ನೇಹಿ ಗಣಪತಿ ಬಗ್ಗೆ ಕೂಡ ಒಂದು ಒಳ್ಳೆ ಮಾಹಿತಿಯನ್ನ ನೀಡ್ತಾ ಇದ್ರು. ಈ ಒಂದು ಮಾತುಕತೆಯನ್ನ ಮುಂದುವರೆಸಿವಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತು ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರ ಸ್ನೇಹಿ ಗಣಪತಿ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ಈ ಒಂದು ಗಣಪತಿಯ ಬಗ್ಗೆ ನಮಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ರಾಜೇಶ್ ಅವಲಕ್ಕಿ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ಅವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸೋಣ. ರಾಜೇಶ್ ಸರ್, ಈಗ ಪರಿಸರ ಸ್ನೇಹಿ ಗಣಪತಿನೇ ಯಾಕೆ ಹೆಚ್ಚಾಗಿ ಬಳಸಬೇಕು, ಅದರ ಹಿಂದಿನ ವಿಶೇಷತೆ ಏನು ಅಂತ ಸ್ವಲ್ಪ ತಿಳಿಸ್ಕೊಡ್ಬೋದಾ?
3: ಈ ಪರಿಸರ ಸ್ನೇಹಿ ಗಣಪತಿ ಏನಕ್ಕೆ ಬೇಕು ಅನ್ನೋದ್ರ ಇನ್ನೊಂದು ವಿಚಾರ ಅಂತಂದ್ರೆ ಬಣ್ಣ. ಎಲ್ಲ ಈಗ ಸಿಂಥೆಟಿಕ್ ಬಣ್ಣವನ್ನ ಉಪಯೋಗಿಸುವುದರಿಂದ ಈ ಬಣ್ಣವೂ ಸಹ ನೀರಿನಲ್ಲಿ ಕರಗದೆ ಅದೇ ರೀತಿ ತೇಲುತ್ತಾ ಇರುವುದರಿಂದ ಜಲಚರಗಾಗಲಿ ಅಥವಾ ಮನುಷ್ಯನಿಗೆ ಆಗಲಿ ಅದನ್ನು ವಾಪಸ್ ಕುಡಿಯ ನೀರನ್ನು ಮುಖಾಂತರ ಆಗಿರ್ಬೋದು ಅಥವಾ ಆಹಾರದ ಮುಖಾಂತರವಾಗಿ ಮತ್ತೆ ನಾವೇ ಸ್ವೀಕರಿಸುವಂತ ಪರಿಸ್ಥಿತಿ ಬರೋದ್ರಿಂದ ನಮಗೆ ಹಲವಾರು ಕಾಯಿಲೆಗಳು ಬರುವಂತಹ ವಿಚಾರಗಳಿದೆ. ಹಾಗಾಗಿ ಮಣ್ಣಿನ ಗಣಪತಿ, ಅರಿಶಿನ ಗಣಪತಿ ಮತ್ತು ಬೇರೆ ಗಣಪತಿಗಳನ್ನು ನಾವು ಉಪಯೋಗಿಸುವುದು, ಜೊತೆಗೆ ಬಣ್ಣದ ಗಣಪತಿ ಬೇಕು ಅಂತಂದಾಗ ನೈಸರ್ಗಿಕ ಬಣ್ಣಗಳನ್ನು ಹಚ್ಚಿರುವಂಥ ಗಣಪತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ವಿಸರ್ಜನೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ನಾವೆಲ್ಲರೂ ಪರಿಸರ ಸ್ನೇಹಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ಆ ವಿಘ್ನ ವಿನಾಯಕನ ಒಂದು ಆಶೀರ್ವಾದ ಕೃಪೆಯನ್ನು ನಾವು ಪಡೆಯಬೇಕೆಂದು ಈ ಮೂಲಕ ನಾನು ತಮ್ಮಲ್ಲೆಲ್ಲ ಕೇಳಿಕೊಳ್ಳುತ್ತೇನೆ.
2: ಓಕೆ ಸರ್, ಹಬ್ಬದ ಆಚರಣೆ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀರಾ. ಹಾಗೇನೆ ರಾಜೇಶ್ ಸರ್, ಈಗ ನೀವು ಕೂಡ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಸಾಕಷ್ಟು ವರ್ಷಗಳಿಂದ ಕಾರ್ಯನಿರತರಾಗಿದ್ದೀರಾ. ಹೀಗೆಲ್ಲ ಇರುವಾಗ ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮುಖಾಂತರ ಜನರಲ್ಲಿ ಇರ್ಬೋದು ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಪರಿಸರ ಸ್ನೇಹಿ ಗಣಪನ ಬಗ್ಗೆ ಹೇಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ರ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ನಮ್ಮ ಕರ್ನಾಟಕ ರಾಜ್ಯ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ರಾಜ್ಯ ಮುಖ್ಯ ಆಯುಕ್ತರಾದ ಮಾಜಿ ಸಚಿವರೂ ಆದಂತಹ ಸನ್ಮಾನ್ಯ ಶ್ರೀ PGR ಸಿಂಧ್ಯರವರ ಒಂದು ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಪ್ರತಿ ವರ್ಷ ಗಣಪತಿ ಹಬ್ಬದ ಒಂದು ತಿಂಗಳು ಮುಂಚಿನಿಂದಲೇ ಆನ್ಲೈನ್ನಲ್ಲಿ ನಾವು ಪರಿಸರ ಸ್ನೇಹಿ ಗಣಪತಿಯ ವಿಡಿಯೋಗಳನ್ನು ಮಾಡಿ ಈ ಆನ್ಲೈನ್ ಮುಖಾಂತರ ನಮ್ಮ ಜಿಲ್ಲಾ ಸಂಸ್ಥೆ ಎಲ್ಲ ಜಿಲ್ಲೆಗಳ ಜಿಲ್ಲಾ ಪದಾಧಿಕಾರಿಗಳಿಗೆ, ಜಿಲ್ಲಾ ಸಂಸ್ಥೆಯ ಎಲ್ಲ ಸದಸ್ಯರುಗಳಿಗೆ, ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ ಇದರ ಒಂದು ಪ್ರತ್ಯಕ್ಷತೆ ಮೂಲಕ ತಾವು ಸಹ ಹೇಗೆ ಪರಿಸರ ಗಣಪತಿಯನ್ನು ತಯಾರಿಸ್ಬೋದು, ಅದನ್ನು ಯಾವ ರೀತಿ ಪೂಜೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆನ್ಲೈನ್ ಮುಖಾಂತರನೇ ಅವರಿಗೆ ತರಬೇತಿ ಕೊಡುತ್ತಾ ಇದೆ. ಇದರೊಂದಿಗೆ ನಮಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಹಯೋಗವೂ ಸಹ ಇದೆ. ಅವರೂ ಸಹ ಈ ಪರಿಸರ ಸ್ನೇಹಿ ಗಣಪತಿಯನ್ನು ನಾವು ಯಾವ ರೀತಿ ತಯಾರು ಮಾಡಬಹುದು, ಅದರಿಂದ ಪರಿಸರಕ್ಕೆ ಏನು ಉಪಯೋಗ ಆಗುತ್ತದೆ, ಹಾಗೂ ಪರಿಸರ ಸ್ನೇಹವಲ್ಲದ ಗಣಪತಿಯನ್ನು ನಾವು ತಯಾರು ಮಾಡಿ ಪ್ರತಿಷ್ಠಾಪನೆ ಪೂಜೆ ಮಾಡಿದರೆ ಪರಿಸರಕ್ಕೆ ಯಾವ ರೀತಿಯಲ್ಲಿ ಮಾರಕ ಆಗುತ್ತದೆ ಅನ್ನೋದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಆನ್ಲೈನ್ ಮುಖಾಂತರ ಮಾಹಿತಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ದಳ ಮಟ್ಟಗಳಲ್ಲಿ ಅಂದರೆ ಶಾಲಾ ಕಾಲೇಜಿನ ಸ್ಕೌಟ್ ಗೈಡ್ ದಳಗಳಿರುವಂತಹ ದಳ ಮಟ್ಟದಲ್ಲಿ ಮಕ್ಕಳಿಗೆ ಒಂದು ದಿನ ನಾವು ಈ ರೀತಿ ಅರಿಶಿನ ಸ್ನೇಹಿ ಗಣಪತಿ, ಅರಿಶಿನದಲ್ಲಿ ಮಾಡುವಂಥ ಗಣಪತಿ, ಮಣ್ಣಲ್ಲಿ ಮಾಡುವಂಥ ಗಣಪತಿಯನ್ನು ತಯಾರು ಮಾಡುವಂಥ ಪ್ರಾತ್ಯಕ್ಷತೆಯನ್ನು ತಿಳಿಸ್ಕೊಡ್ತೇವೆ. ಆ ರೀತಿ ಮಾಡುವಂಥ ಕಲಾವಿದರನ್ನು ಕರೆಸಿ ಅವರ ಮುಖಾಂತರನೇ ಮಕ್ಕಳಿಗೆ ತಿಳಿಸ್ಕೊಟ್ಟು ಅವರು ಗಣಪತಿಯನ್ನು ಮಾಡಿ ಆ ಗಣಪತಿಯನ್ನೇ ಅವರು ಅವತ್ತಿನ ದಿನವೂ ಮಾಡಿ ಪೂಜೆ ಮಾಡುವಂಥ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಇದು ಕಳೆದ ಒಂದು 7-8 ವರ್ಷಗಳಿಂದ ಅಥವಾ 10 ವರ್ಷಗಳಿಂದನೂ ಅಂತ ಹೇಳ್ಬೋದು ನಮ್ಮ ರಾಜ್ಯ ಮುಖ್ಯ ಆಯುಕ್ತರಾದ ಶ್ರೀಯುತ PGR ಸಿಂಧ್ಯ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ರಾಜ್ಯದಾದ್ಯಂತ ನಮ್ಮ ಸ್ಕೌಟ್ ಗೈಡ್ ಮಕ್ಕಳು ಮಾಡ್ತಾ ಬರ್ತಾ ಇದ್ದಾರೆ. ಬಹಳಷ್ಟು ಬದಲಾವಣೆಗಳನ್ನು ನಮ್ಮ ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಪರಿಸರ ಸ್ನೇಹಿ ಗಣಪತಿಯಲ್ಲಿ ಗಣಪತಿಯನ್ನ ತಯಾರಿಸುವಲ್ಲಿ, ಪ್ರತಿಷ್ಠಾಪಿಸುವಲ್ಲಿ, ಪೂಜಿಸುವಲ್ಲಿ ನಮ್ಮ ಸ್ಕೌಟ್ ಗೈಡ್ ಮಕ್ಕಳು ರಾಜ್ಯದಾದ್ಯಂತ ತಮ್ಮ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರದು. ಇಂತಹ ಒಂದು ಮಾರ್ಗದರ್ಶನ ನೀಡಿದಂತಹ ನಮ್ಮ ಮಾನ್ಯ ರಾಜ್ಯ ಮುಖ್ಯ ಆಯುಕ್ತರಾದ ಶ್ರೀಯುತ PGR ಸಿಂಧ್ಯ ಸರ್ ಅವರಿಗೆ, ಹಾಗೆ ನಮ್ಮ ಜಿಲ್ಲಾ ಸಂಸ್ಥೆಯ ಎಲ್ಲ ಜಿಲ್ಲಾ ಸಂಸ್ಥೆಯ ಜಿಲ್ಲಾ ಮುಖ್ಯ ಆಯುಕ್ತರುಗಳಿಗೆ, ಜಿಲ್ಲಾ ಪದಾಧಿಕಾರಿಗಳಿಗೆ, ಸ್ಥಳೀಯ ಸಂಸ್ಥೆಯ ಪದಾಧಿಕಾರಿಗಳಿಗೆ, ದಳ ಮಟ್ಟದ ದಳ ನಾಯಕ ನಾಯಕಿಯರಿಗಳಿಗೆ, ಮಕ್ಕಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ನಿಮ್ಮ ಒಂದು ವಾಹಿನಿಯ ಮೂಲಕ. ಜೊತೆಗೆ ಸರ್ವರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಗಣಪತಿ ತಮ್ಮ ಬಾಳಿನಲ್ಲಿ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿ ಎಲ್ಲವನ್ನ ಅಷ್ಟೈಶ್ವರನ್ನ ಕರುಣಿಸಿಕೊಟ್ಲಿ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸುತ್ತ ಎಲ್ಲರೂ ಪರಿಸರ ಸ್ನೇಹಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ಅವನ ಒಂದು ಆಶೀರ್ವಾದವನ್ನು ಪಡೆಯುವಂತಾಗಲಿ ಅಂತೇಳಿ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
2: ನಿಮಗೂ ಕೂಡ ಮತ್ತೊಮ್ಮೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಪರಿಸರ ಸ್ನೇಹಿ ಗಣಪತಿ ಬಗ್ಗೆ ಒಂದಿಷ್ಟು ಒಳ್ಳೆಯ ಮಾಹಿತಿನ ಹಂಚಿಕೊಂಡ್ರಿ, ಹಾಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ವತಿಯಿಂದ ಪರಿಸರ ಸ್ನೇಹಿ ಗಣಪತಿಯ ಕುರಿತು ಸಾಕಷ್ಟು ಕಾರ್ಯಕ್ರಮಗಳ ಬಗ್ಗೆ ಕೂಡ ಮಾತಾಡಿದ್ರಿ. ಕೇಳುಗರೆ, ರಾಜೇಶ್ ಅವಲಕ್ಕಿ ಅವರ ಮಾತುಗಳು ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಗಣಪತಿ ಹಬ್ಬದ ಶುಭಾಶಯನ ಕೋರ್ತಾ ಆದಷ್ಟು ಪರಿಸರ ಸ್ನೇಹಿ ಗಣಪತಿಯನ್ನೇ ಪೂಜಿಸೋಣ, ಜೊತೆಗೆ ಪರಿಸರ ಕಾಳಜಿಯನ್ನ ಮಾಡೋಣ. ಯಾಕಂದ್ರೆ ವರ್ಷಕ್ಕೆ ಒಮ್ಮೆ ಬರುವಂತಹ ಗಣಪತಿ ಹಬ್ಬಕ್ಕಾಗಿ ವರ್ಷ ಪೂರ್ತಿ ನಾವು ಪರಿಸರವನ್ನ ಹಾಳು ಮಾಡ್ಕೋಬಾರದು ಅಲ್ವಾ? ಪರಿಸರ ಕಾಳಜಿ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ. ನೀವು ಇಷ್ಟೋ ತನಕ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
5: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
4: ಏನು? ಏನ್ ವಿಷಯ ಅಮ್ಮ?
5: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
6: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ,
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
7: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
6: ಹೌದಾ, ಅದ್ ಹೇಗೆ?
7: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
8: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
10: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
11: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದಿಷ್ಟು ಜನ ಮನೆಯಲ್ಲೇ ಗಣಪತಿಯನ್ನ ಕೂರಿಸಿ ಗಣಪತಿ ಹಬ್ಬವನ್ನ ಆಚರಿಸ್ತಾ ಇರಬಹುದು. ಹಾಗೆ ಇನ್ನೊಂದಿಷ್ಟು ಜನ ಗಣಪತಿ ದೇವಸ್ಥಾನಗಳಿಗೆ ಹೋಗಿ ಅರ್ಚನೆಯನ್ನ ಸಲ್ಲಿಸಿ ದೇವರ ದರ್ಶನವನ್ನ ಪಡೆದುಕೊಂಡು ಗಣಪತಿ ಹಬ್ಬವನ್ನ ಆಚರಿಸ್ತಾ ಇರ್ತೀರಾ ಅಲ್ವಾ? ಸೊ ಅದೇ ರೀತಿಯಾಗಿ ಇವತ್ತು ಗಣಪತಿ ಹಬ್ಬ ಆಗಿರೋದ್ರಿಂದ ನಿಮ್ಮನ್ನ ಗಣಪತಿ ದೇವಸ್ಥಾನಕ್ಕೆ ಟ್ರಾವೆಲಿಂಗ್ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಯಾವ ಸ್ಥಳಕ್ಕೆ, ಎಲ್ಲಿದೆ ಆ ಸ್ಥಳ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ. ಸೊ ಹಾಗೆ ಗಣಪತಿ ಅಂದ ತಕ್ಷಣ ನಮಗೆಲ್ಲ ಏನು ನೆನಪಾಗುತ್ತೆ ಹೇಳಿ? ಗಣಪತಿ ಅಂದ ತಕ್ಷಣ ಗಣಪತಿಯ ಸಣ್ಣ ಕಣ್ಣು, ದೊಡ್ಡದಾದ ಕಿವಿ, ಹಾಗೆ ವಿಶೇಷವಾಗಿ ಗಣಪತಿಯ ಸೊಂಡಿಲು ಕೂಡ ನೆನಪಾಗುತ್ತೆ. ಗಣಪತಿಗಿರೋದು ಒಂದೇ ಸೊಂಡಿಲಲ್ವಾ? ಆದ್ರೆ ಇವತ್ತು ನಾನು ನಿಮ್ಗೆ ಪರಿಚಯಿಸುತ್ತಿರುವಂತಹ ಗಣಪತಿಗೆ ಮೂರು ಸೊಂಡಿಲು ಇದೆ. ಹೌದು, ಮೂರು ಸೊಂಡಿಲನ್ನ ಹೊಂದಿರುವಂತಹ ವಿಶೇಷವಾಗಿರುವಂತಹ ಗಣಪತಿಯ ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಮೂರು ಸೊಂಡಿಲುಗಳನ್ನ ಹೊಂದಿರುವಂತಹ ಗಣಪತಿಯ ದೇವಸ್ಥಾನ ಇರುವುದು ಪುಣೆಯಲ್ಲಿ. ಈ ದೇವಸ್ಥಾನವನ್ನ ತ್ರಿಸುಂಡ ಗಣಪತಿ ಅಂತ ಕೂಡ ಕರೀತಾರೆ. ಹಾಗೆ ಮಯೂರೇಶ್ವರ ಗಣಪತಿ ಮಂದಿರ ಎನ್ನುವಂತಹ ಹೆಸರು ಕೂಡ ಈ ಒಂದು ಮೂರು ಸೊಂಡಿಲನ್ನ ಹೊಂದಿರುವಂತಹ ಗಣಪತಿಯ ದೇವಸ್ಥಾನಕ್ಕೆ ಇದೆ. ಸೊ ಹಾಗಿದ್ರೆ ಇದರ ವಿಶೇಷತೆ ಏನು, ಇಲ್ಲಿನ ಸ್ಥಳ ಪುರಾಣ ಏನು, ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಇವತ್ತು ಗಣಪತಿ ಹಬ್ಬ ಇರೋದ್ರಿಂದ ಗಣಪತಿಯ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಹಾಗೆ ನಾನು ನಿಮ್ಮನ್ನ ಪುಣೆಯಲ್ಲಿರುವಂತಹ ತ್ರಿಸುಂಡ ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅನ್ನೋದಾಗಿ ಹೇಳ್ತಾ ಇದ್ದೆ. ಹಾಗೆ ಇಲ್ಲಿಯ ವಿಶೇಷತೆ ಅಂತ ಹೇಳಿದ್ರೆ ಗಣಪತಿಗೆ ಮೂರು ಸೊಂಡಿಲು ಇದೆ ಈ ದೇವಸ್ಥಾನದ ಒಂದು ವಿಶೇಷತೆ ಅಂತಾನೆ ಹೇಳ್ಬಹುದು ಇದನ್ನ ಅನ್ನೋದಾಗಿ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಗಣಪತಿಗೆ ಮೂರು ಸೊಂಡಿಲು ಇರೋದಕ್ಕೆ ಕಾರಣ ಏನು, ಯಾಕೆ ಗಣಪತಿಗೆ ಮೂರು ಸೊಂಡಿಲು ಇದೆ, ಇಲ್ಲಿಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಈ ತ್ರಿಸುಂಡ ಗಣಪತಿ ದೇವಸ್ಥಾನ ಪುಣೆಯ ಸೋಮವಾರಪೇಟೆ ಜಿಲ್ಲೆಯ ನಜಗಿರಿ ಎನ್ನುವಂತಹ ನದಿಯ ದಡದಲ್ಲಿ ಇದೆ. ಇಲ್ಲಿನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾದ ಗಣಪತಿಗೆ ಮೂರು ಸೊಂಡಿಲು ಮತ್ತೆ ಆರು ತೋಳುಗಳನ್ನ ಹೊಂದಿದ್ದಾನೆ. ಹಾಗೆಯೇ ಇಲ್ಲಿಯ ಒಂದು ಸಿಂಹಾಸನ ಕೂಡ ವಿಶೇಷತೆಯಿಂದ ಕೂಡಿದೆ. ಯಾಕೆ ಅಂತ ಹೇಳಿದ್ರೆ ನವಿಲಿನ ಸಿಂಹಾಸನದ ಮೇಲೆ ಕುಳಿತಿರುವಂತಹ ಒಂದು ಅಪರೂಪದ ವಿಗ್ರಹ ಇಲ್ಲಿ ಇದೆ. ಈ ಒಂದು ದೇವಸ್ಥಾನ ಅದ್ಭುತವಾಗಿರುವಂತಹ ವಾಸ್ತುಶಿಲ್ಪವನ್ನ ಹೊಂದಿದೆ. ಹಾಗೆಯೇ ಆಗಸ್ಟ್ 26, 1754 ಈ ದೇವಸ್ಥಾನ ಪ್ರಾರಂಭ ಆಯಿತು, ದೇವಸ್ಥಾನದ ನಿರ್ಮಾಣ ಪ್ರಾರಂಭ ಆಯಿತು. ಹಾಗೆ 1770 ಇದು ಪೂರ್ಣಗೊಂಡಿತು ಅಂತ ಹೇಳಿ ಹೇಳಲಾಗುತ್ತೆ. ಈ ದೇವಾಲಯವು ಪೇಶ್ವೆ ವಾಸ್ತುಶಿಲ್ಪ ಶೈಲಿಯಲ್ಲಿ 1725 ರಿಂದ 1800 ಸ್ಥಾಪಿಸಲಾಯಿತು. ಈ ದೇವಾಲಯದ ಗೋಡೆಗಳ ಮೇಲೆ ಸಂಸ್ಕೃತ ಹಾಗೆ ಪರ್ಷಿಯನ್ ಭಾಷೆಗಳಲ್ಲಿ ಇರುವಂತಹ ಶಾಸನಗಳನ್ನು ನೋಡಬಹುದಾಗಿದೆ. ಹಾಗೆಯೇ ದೇವಾಲಯದ ಮುಂಭಾಗದಲ್ಲಿ ಹಲವಾರು ವಿಶಿಷ್ಟ ಶಿಲ್ಪಗಳನ್ನು ಸಹ ಕೆತ್ತಲಾಗಿದೆ. ದೇವಾಲಯದ ಪ್ರಧಾನ ದೇವರು ಅಂತ ಹೇಳಿದ್ರೆ ತ್ರಿಶುಂಡ ಮಯೂರೇಶ್ವರ ಗಣಪತಿ ಅಂತ ಹೇಳಿ. ತ್ರಿಶುಂಡ ಅಂತ ಹೇಳಿದ್ರೆ ಮೂರು ಸೊಂಡಿಲುಳ್ಳವನು, ಹಾಗೆ ಮಯೂರೇಶ್ವರ ದೇವಾಲಯ ಅಂತ ಹೇಳಿದ್ರೆ ಮಯೂರದ ಮೇಲೆ ಅಂದ್ರೆ ನವಿಲಿನ ಮೇಲೆ ಕುಳಿತಿರುವಂತಹ ದೇವನಾಗಿರುವುದರಿಂದ ತ್ರಿಶುಂಡ ಮಯೂರೇಶ್ವರ ಗಣಪತಿ ಎನ್ನುವಂತಹ ಒಂದು ಹೆಸರು ಈ ದೇವರಿಗೆ ಬಂದಿದೆ. ಹಾಗೆಯೇ ದೇವರ ವಿಗ್ರಹವನ್ನ ಶುದ್ಧ ಕಪ್ಪು ಬಸಾಲ್ಟ್ ಕಲ್ಲಿನಿಂದ ಕೆತ್ತಲಾಗಿದೆ. ಹಾಗೆಯೇ ದೇವಸ್ಥಾನದ ಮುಂಭಾಗದಲ್ಲಿ ಶಿವ, ವಿಷ್ಣು, ನವಿಲುಗಳು, ಗಿಳಿಗಳು, ಖಡ್ಗಮೃಗ ಸೇರಿದಂತೆ ವಿವಿಧ ಜೀವಿಗಳ ಚಿತ್ರಣವನ್ನ ಇಲ್ಲಿ ಚಿತ್ರಿಸಲಾಗಿದೆ. ಹಾಗೆ ಗರ್ಭಗೃಹದ ಪ್ರವೇಶ ದ್ವಾರದಲ್ಲಿ ಎರಡು ಆನೆಗಳೊಂದಿಗೆ ಲಕ್ಷ್ಮೀದೇವಿಯ ಶಿಲ್ಪವನ್ನ ಕೂಡ ಇಲ್ಲಿ ಚಿತ್ರಿಸಲಾಗಿದೆ. ದೇವಾಲಯದಲ್ಲಿ ಒಂದು ನೆಲಮಾಳಿಗೆ ಕೂಡ ಇದೆ, ಇದನ್ನ ತಪಸ್ವಿಗಳು ಧ್ಯಾನಕ್ಕಾಗಿ ಬಳಸ್ತಾ ಇದ್ರು ಅಂತ ಹೇಳಿ ನಂಬಲಾಗಿದೆ. ಈ ನೆಲಮಾಳಿಗೆ ಎರಡು ಸ್ತಂಭಗಳನ್ನ ಹೊಂದಿದೆ, ಹಾಗೆ ತೆರೆದ ಸಭಾಂಗಣ ಕೂಡ ಇದೆ. ಜೊತೆಗೆ ಈ ಗಣಪತಿ ಮಂದಿರದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೂಡ ಅನೇಕ ದೇವಾಲಯಗಳು ಕೂಡ ಇದೆ. ಇವುಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದ್ದು ಅಂತ ಹೇಳಿದ್ರೆ ನಾಗೇಶ್ವರ ಮಂದಿರ, ಇದು ವಿಠಲ ಮಾರುತಿ ಕಾಲರಾಮನಿಗೆ ಸಮರ್ಪಿತವಾದಂತಹ ದೇವಾಲಯವಾಗಿದೆ. ಜೊತೆಗೆ ಬೇರೆ ಬೇರೆ ದೇವಾಲಯಗಳು ಕೂಡ ಇಲ್ಲಿ ಇದೆ. ಇನ್ನು ಇಲ್ಲಿ ಗಣಪತಿ ಹಬ್ಬವನ್ನ ತುಂಬಾ ವಿಶೇಷವಾಗಿ ಆಚರಿಸಲಾಗುತ್ತೆ ಅಂತಾನೆ ಹೇಳಬಹುದು. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೂಡ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಪುಣೆಯಲ್ಲಿರುವಂತಹ ತ್ರಿಶುಂಡ ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ. ಸೊ ಹಾಗೆ ಆ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಇನ್ನು ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಈ ದೇವಾಲಯ ಡೆಕ್ಕನ್ ಬಸಾಲ್ಟ್ ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದೆ. ಮುಂಭಾಗದಲ್ಲಿ ಸಣ್ಣ ಅಂಗಳವಿರುವ ಎತ್ತರದ ವೇದಿಕೆ ಮೇಲೆ ಇದನ್ನು ನಿರ್ಮಿಸಲಾಗಿದೆ. ಹಾಗೆಯೇ ಈ ದೇವಸ್ಥಾನದ ವಾಸ್ತುಶಿಲ್ಪ ರಾಜಸ್ಥಾನಿ, ಮಾಲ್ವಾ ಮತ್ತು ದಕ್ಷಿಣ ಭಾರತೀಯ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಗರ್ಭಗುಡಿಯ ಮೇಲಿರುವಂತಹ ಶಿಖರ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಅಂತಲೇ ಹೇಳ್ಬೋದು. ಆದರೆ ಇದಕ್ಕೆ ಕಾರಣ ಏನು, ಅಥವಾ ಪೂರ್ಣಗೊಂಡು ಈಗ ಏನಾದರೂ ಅದು ಶಿಥಿಲಾವಸ್ಥೆಗೊಂಡಿದೆಯಾ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಇನ್ನು ಇಲ್ಲಿ ಭಗವದ್ಗೀತೆಯ ಶ್ಲೋಕಗಳನ್ನು ನೋಡಬಹುದಾಗಿದೆ. ಹಾಗೆ ಪರ್ಷಿಯನ್ ಭಾಷೆಯಲ್ಲಿ ಎರಡು ಶಾಸನಗಳಿದೆ. ಇದು ಗುರುದೇವದತ್ತನ ದೇವಾಲಯವನ್ನು ನಿರ್ಮಿಸಲಾಗಿದೆ ಅಂತ ಹೇಳಿ ತಿಳಿಸುತ್ತದೆ. ಹಾಗೆ ದೇವಸ್ಥಾನದ ಪ್ರವೇಶ ಮಂಟಪದಲ್ಲಿ ಶಿವಾಜಿಯ ಚಿತ್ರವಿರೋದನ್ನು ನೋಡಬಹುದಾಗಿದೆ. ಇನ್ನು ದೇವಾಲಯ ಇತ್ತೀಚೆಗೆ ಜೀರ್ಣೋದ್ಧಾರವನ್ನು ಕೂಡ ಮಾಡಲಾಯಿತು. ಇನ್ನು ಈ ತ್ರಿಶುಂಡ ಗಣಪತಿ ದೇವಾಲಯ ಪುಣೆ ನಗರದ ಹೃದಯ ಭಾಗದಲ್ಲಿದೆ. ಸೋಮವಾರ ಪೇಟ್ ಪ್ರದೇಶದಲ್ಲಿ ಇದೆ. ಬೈಕ್ ಅಥವಾ ಕಾರಿನ ಮೂಲಕವಾಗಿ ದೇವಸ್ಥಾನಕ್ಕೆ ಹೋಗಬಹುದು. ಮತ್ತೆ ಇಲ್ಲಿ ಹಾಗೆ ಕ್ಯಾಬ್ ವ್ಯವಸ್ಥೆ ಕೂಡ ಇಲ್ಲಿದೆ. ಹಾಗಾಗಿ ಕ್ಯಾಬ್ ಮಾಡಿಕೊಂಡು ಕೂಡ ನೀವು ದೇವಾಲಯಕ್ಕೆ ಹೋಗಬಹುದಾಗಿದೆ. ಶನಿವಾರ ವಾಡದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಇಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ದಾರಿಯಲ್ಲಿ ಕನ್ಫ್ಯೂಷನ್ಸ್ ಆಗ್ಬೋದು. ಸೊ ಹಾಗಾಗಿ ಸ್ಥಳೀಯರನ್ನ ಕೇಳಿಕೊಂಡು ಈ ದೇವಸ್ಥಾನಕ್ಕೆ ಹೋಗೋದು ಸೂಕ್ತವಾಗಿದೆ. ಇನ್ನು ಈ ಶನಿವಾರ ವಾಡ 1732 ನಿರ್ಮಿಸಲಾದ ಒಂದು ಸಾಂಪ್ರದಾಯಿಕ ಕೋಟೆಯಾಗಿದೆ. ಇದು ಮರಾಠ ಸಾಮ್ರಾಜ್ಯದ ಪೇಶ್ವೆಗಳ ಒಂದು ಸ್ಥಳವಾಗಿತ್ತು. ಇದು ಭವ್ಯವಾದ ವಾಸ್ತುಶಿಲ್ಪ ಮತ್ತು ಐತಿಹಾಸಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ. ಹಾಗೆ ಈ ಒಂದು ದೇವಸ್ಥಾನಕ್ಕೆ ಬಂದಂತಹ ಟೈಮ್ನಲ್ಲಿ ನೀವು ಲಾಲ್ ಮಹಲ್ಗೆ ಕೂಡ ಭೇಟಿಯನ್ನು ನೀಡಬಹುದು. ಇದು ಶಿವಾಜಿ ಮಹಾರಾಜರು ತಮ್ಮ ಬಾಲ್ಯವನ್ನು ಕಳೆದಂತಹ ಐತಿಹಾಸಿಕ ಅರಮನೆ. ಮರಾಠ ಯೋಧ ರಾಜ ಮತ್ತು ಅವರ ಕುಟುಂಬದ ಜೀವನದ ಒಂದು ಚಿತ್ರಣವನ್ನು ಇಲ್ಲಿ ನೀವು ನೋಡಬಹುದಾಗಿದೆ. ಹಾಗೆ ಇಲ್ಲಿ ದಗದು ಶೇಠ ಗಣಪತಿ ದೇವಸ್ಥಾನ ಇದೆ. ಇದು ಪುಣೆಯಲ್ಲಿ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಗಣೇಶನ ದೇವಸ್ಥಾನವಾಗಿದೆ ಇದು. ಇಲ್ಲಿ ಪ್ರತಿ ಗಣೇಶ ಚತುರ್ಥಿಯಂದು ಕೂಡ ತುಂಬ ವಿಶೇಷವಾಗಿ ದೇವಸ್ಥಾನದಲ್ಲಿ ಪೂಜೆಗಳು ಇರೋದನ್ನು ನೋಡಬಹುದಾಗಿದೆ. ಹಾಗೆ ಇಲ್ಲಿ ಓಂಕಾರೇಶ್ವರ ದೇವಸ್ಥಾನಕ್ಕೆ ಕೂಡ ಹೋಗಬಹುದಾಗಿದೆ. ಇದು ಮುತಾ ನದಿಯ ದಡದಲ್ಲಿರುವ ಶಿವನಿಗೆ ಅರ್ಪಿತವಾದಂತಹ ಪ್ರಾಚೀನ ದೇವಸ್ಥಾನವಾಗಿದೆ. ಇದು ಸುಂದರವಾದ ವಾಸ್ತುಶಿಲ್ಪ ಮತ್ತು ಶಾಂತಿಯುತವಾದ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ. ಹಾಗೆ ಪಾತಾಳೇಶ್ವರ ಗುಹೆಗಳು ಕೂಡ ನೀವು ಭೇಟಿಯನ್ನು ನೀಡಬಹುದು. ಇದು ಶಿವನಿಗೆ ಅರ್ಪಿತವಾದ 8ನೇ ಶತಮಾನದಲ್ಲಿ ಬಂಡಿಯನ್ನು ಕೆತ್ತಿದ ಗುಹಾ ದೇವಾಲಯವಾಗಿದೆ. ಇದು ಪ್ರಾಚೀನ ವಾಸ್ತುಶಿಲ್ಪ ಮತ್ತು ಪ್ರಶಾಂತ ಪರಿಸರಕ್ಕೆ ಹೆಸರುವಾಸಿಯಾಗಿದೆ. ಇನ್ನು ಈ ದೇವಾಲಯದ ಒಂದು ಗೋಡೆಯ ಮೇಲೆ ಕತ್ತಿ ಹಿಡಿದ ಪ್ರಾಣಿಯನ್ನ ಕಬ್ಬಿಣದ ಸರಪಳಿಗಳಿಂದ ಬಂಧಿಸಿರುವ ಅಮೆರಿಕನ್ ಸೈನಿಕನ ಶಿಲ್ಪವನ್ನ ಕೂಡ ಇಲ್ಲಿ ನೋಡಬಹುದು. ಇದು ನಮ್ಮ ದೇಶದ ಬೇರೆ ಯಾವುದೇ ದೇವಾಲಯಗಳಲ್ಲಿ ಕೂಡ ಕಂಡುಬರುವುದಿಲ್ಲ. ಇನ್ನು ಈ ದೇವಾಲಯದ ಕೆಳಭಾಗದಲ್ಲಿ ಒಂದು ಕೊಳವನ್ನ ನಿರ್ಮಿಸಲಾಗಿದೆ. ಇಲ್ಲಿ ವರ್ಷ ಪೂರ್ತಿ ನೀರಿನಿಂದ ತುಂಬಿರುವಂತಹ ಕೊಳವನ್ನ ನೋಡಬಹುದಾಗಿದೆ. ಗುರು ಪೂರ್ಣಿಮೆಯ ದಿನದಂದು ನೀರನ್ನ ಖಾಲಿ ಮಾಡಿ ಒಣಗಿಸಲಾಗುತ್ತೆ. ಹಾಗೆ ಈ ದೇವಸ್ಥಾನವನ್ನ ನಿರ್ಮಿಸಿರುವಂತಹ ಗೋಸಾವಿಗೆ ವಿಶೇಷ ಪೂಜೆಯನ್ನು ಕೂಡ ಇಲ್ಲಿ ನೆರವೇರಿಸಲಾಗುತ್ತೆ. ಸ್ನೇಹಿತರ, ಇದಿಷ್ಟು ಕೂಡ ಪುಣೆಯಲ್ಲಿರುವಂತಹ 3 ಸೊಂಡಿಲನ್ನು ಹೊಂದಿರುವ ಗಣೇಶ ದೇವಸ್ಥಾನ ಅಥವಾ ಗಣಪತಿ ದೇವಸ್ಥಾನದ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಒಂದು ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ, ಇಲ್ಲ ವಾಯ್ಸ್ ನೋಟನ್ನು ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವು ಕೂಡ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ಗೆ ವಿಸಿಟ್ ಮಾಡಿದರೆ ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲೂ ಕೂಡ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ದರೆ ಅದರ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ತಿಳಿಸಬಹುದಾಗಿದೆ. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆಗೆ ಒಂದು ಮೆಸೇಜನ್ನು ಹಾಕಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಹಾಗೆ ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸೊ ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
4: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
3: ರೇಡಿಯೋದಲ್ಲಿ ಕತೆನಾ?
4: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
5: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
6: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
7: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
6: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.

0: ಬೇಕು.
1: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. SSLC ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
3: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
6: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
3: ಕೋರ್ಸ್ ಮುಗಿದ ತಕ್ಷಣ ಕೈ ತುಂಬಾ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
6: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
3: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.
7: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನನ್ನೆಲ್ಲ ಪ್ರೀತಿಯ ರೇಡಿಯೋ ಕೇಳುಗರಿಗೂ, ಸಮಸ್ತ ಕನ್ನಡ ನಾಡಿನ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಗೌರಿ ಗಣೇಶ ಹಬ್ಬ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡಲಿ, ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಹೆಚ್ಚಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಸ್ನೇಹಿತರೆ, ಈ ಹಬ್ಬಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಭಕ್ತಿ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲಾಗುವಂತಹ ಹಬ್ಬಗಳಾಗಿವೆ. ವಿಶೇಷವಾಗಿರುವಂತಹ ಸಂಸ್ಕೃತಿ ಸಂಪ್ರದಾಯವನ್ನು ತೋರಿಸುವಂತಹ, ಬಿಂಬಿಸುವಂತಹ ಈ ಹಬ್ಬಗಳು ಸಾಕಷ್ಟು ವೈಜ್ಞಾನಿಕ ಹಿನ್ನೆಲೆಯನ್ನು ಕೂಡ ಹೊಂದಿವೆ. ವಿಘ್ನ ನಿವಾರಕನಾದ ಗಣೇಶನ ಜನನವನ್ನು ಸ್ಮರಿಸುವಂತಹ ಹಬ್ಬ ಈ ಗಣೇಶ ಚತುರ್ಥಿ ಹಬ್ಬ. ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿಯಂದು ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಮನೆಗಳಲ್ಲಿ ಹಾಗೆ ಬೀದಿಗಳಲ್ಲಿ, ವಿಶೇಷ ಸ್ಥಳಗಳಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲಾಗುತ್ತೆ. ಮೋದಕ, ಕಡುಬು ಮತ್ತು ವಿವಿಧ ಸಿಹಿ ತಿನಿಸುಗಳನ್ನು ನೈವೇದ್ಯ ಮಾಡಲಾಗುತ್ತೆ. ಸಾರ್ವಜನಿಕವಾಗಿ ದೊಡ್ಡ ಪೆಂಡಾಲ್ಗಳನ್ನು ಹಾಕಿ ಸಾಕಷ್ಟು ದಿನಗಳ ಕಾಲ ಉತ್ಸವವನ್ನು ಕೂಡ ಆಚರಣೆ ಮಾಡಲಾಗುತ್ತೆ. ವಿಶೇಷವಾಗಿ ವಿಘ್ನ ನಿವಾರಕನ ಬಗ್ಗೆ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ, ಪ್ರಥಮ ಪೂಜಿತ ಗಣೇಶನನ್ನು ನೋಡೋದೇ ಒಂದು ಚಂದ. ಗಣೇಶನು ಬುದ್ಧಿ, ಸಮೃದ್ಧಿ ಮತ್ತು ಅದೃಷ್ಟದ ದೇವನಾಗಿದ್ದಾನೆ. ಸ್ನೇಹಿತರೆ, ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಯಾವುದೇ ಹೊಸ ಕಾರ್ಯ ಆರಂಭಿಸುವ ಮೊದಲು ಗಣೇಶನನ್ನು ಪೂಜಿಸುವ ವಾಡಿಕೆ ಕೂಡ ಇದ್ದೇ ಇದೆ. ಈ ಹಬ್ಬವನ್ನು ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚೌತಿಯ ದಿನ ಆಚರಣೆ ಮಾಡಲಾಗುತ್ತೆ. ಇನ್ನು ಗಣಪತಿಯನ್ನು 108 ಹೆಸರುಗಳಿಂದ ಪೂಜೆ ಮಾಡಲಾಗುತ್ತೆ ಕೂಡ. ಸಾಕಷ್ಟು ಹೆಸರುಗಳಿಂದ ಕರೆಯಲಾಗುತ್ತೆ. ಗಣಪತಿ, ಗಣೇಶ, ವಿನಾಯಕ, ಗಜಾನನ, ಲಂಬೋದರ, ವಿಘ್ನೇಶ್ವರ, ಏಕದಂತ, ವಕ್ರತುಂಡ, ಮೋದಕ ಪ್ರಿಯ, ಹೇರಂಬ, ಬಾಲಚಂದ್ರ, ಸಿದ್ಧಿವಿನಾಯಕ, ಇನ್ನು ಈ ರೀತಿಯಲ್ಲಿ ಸಾಕಷ್ಟು ಹೆಸರುಗಳಿಂದ ವಿನಾಯಕನನ್ನು ಕರೆಯಲಾಗುತ್ತೆ. ಸೊ ಈ ದಿನ ಸ್ನೇಹಿತರೆ, ಗೌರಿ ಗಣೇಶ ಹಬ್ಬದ ವಿಶೇಷತೆ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಶಿವಮೊಗ್ಗದ ಇಂದುಮತಿ ಅವರು ಇದ್ದಾರೆ. ಇಂದುಮತಿ ಮೇಡಮ್ ಅವರಿಂದ ಗೌರಿ ಗಣಪತಿ ಹಬ್ಬದ ಕತೆ ಬಗ್ಗೆ ಜೊತೆಗೆ ಕೆಲವು ಭಕ್ತಿಗೀತೆಗಳನ್ನು ಅವರಿಂದ ಕೇಳೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ.
0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮೊದಲಿಗೆ ಸಮಸ್ತರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾನು ಗಣಪನಿಗೇಕೆ ಸುಂಡಿಲಮ್ಮ ಎನ್ನುವ ಕಥೆಯನ್ನು ಹೇಳ್ತಾ ಇದ್ದೇನೆ. ಮಾಧುರಿ ಮನೆಯಲ್ಲಿ ಗೌರಿ ಗಣೇಶ ಪೂಜೆ ಮುಗಿಸಿ ಗಣಪತಿ ನೋಡಲು ಬಂದ ವಠಾರದ ಮಕ್ಕಳಿಗೆ ಚಕ್ಕುಲಿ, ಕರಿಗಡುಬು, ಮೋದಕ, ಪಂಚಕಜ್ಜಾಯ ಹೀಗೆ ಎಲ್ಲವನ್ನೂ ಕೊಟ್ಟಳು. ಮಕ್ಕಳು ಗಣಪತಿಗೆ, ಗೌರಮ್ಮನಿಗೆ ನಮಸ್ಕರಿಸಿ ಸಂತೋಷದಿಂದ ಮಾಧುರಿ ಕೊಟ್ಟ ಪ್ರಸಾದವನ್ನು ತಿಂದರು. ಆದರೆ ಎಲ್ಲ ಮಕ್ಕಳಿಂದ ದೂರ ಕುಳಿತು ಅಭಿಜಿತ್ ಏನೋ ಯೋಚನೆ ಮಾಡುತ್ತಿದ್ದನು. ಮಾಧುರಿ ಮಗನ ಬಳಿ ಬಂದು, ಅಭಿ, ಇದೇನು ಇಲ್ಲಿ ಕುಳಿತು ಏನು ಮಾಡುತ್ತಿರುವೆ? ಅಲ್ಲಿ ನೋಡು, ವಠಾರದ ಮಕ್ಕಳೆಲ್ಲ ಬಂದಿದ್ದಾರೆ. ಅಭಿ ವಠಾರದ ಮಕ್ಕಳ ಹತ್ತಿರ ಬಂದು ಕುಳಿತನು. ಅಭಿ, ನಿನಗೆ ಏನಾಯಿತು? ಯಾಕೆ ಹೀಗಿದ್ದೀರಿ? ಅಮ್ಮ, ನನಗೆ ಒಂದು ಅನುಮಾನ. ಏನದು? ಅಮ್ಮ, ಗಣಪನಿಗೇಕೆ ಸೊಂಡಿಲ್ಲಮ್ಮ? ಅಮ್ಮ ಹೇಳಮ್ಮ, ಮುದ್ದು ಗಣಪನ ಕಥೆಯ? ಸರಿ, ಇಲ್ಲಿ ಬನ್ನಿ, ಕುಳಿತುಕೊಳ್ಳಿ, ಕಥೆ ಹೇಳುತ್ತೇನೆ. ಪ್ರಥಮ ಪೂಜಿತ ಗಣಪನಿಗೆ ಮೊದಲ ಪೂಜೆ ಹೇಗೆ ಬಂದಿತು ಎಂದು ಹೇಳುತ್ತೇನೆ. ಒಮ್ಮೆ ಮಾತೆ ಪಾರ್ವತೀದೇವಿಯು, ನಾನು ಸ್ನಾನಕ್ಕೆ ತೆರಳಬೇಕಾಗಿದೆ, ನನ್ನ ಆಜ್ಞೆ ಇಲ್ಲದೆ ಯಾರಿಗೂ ಒಳಗೆ ಬಿಡಬೇಡ ಎಂದು ನಂದಿಗೆ ಆಜ್ಞೆ ಇತ್ತಳು. ಸ್ವಲ್ಪ ಹೊತ್ತಿಗೆ ಅಡವಿಗೆ ಧ್ಯಾನಕ್ಕೆಂದು ಹೋಗಿದ್ದ ಮಹಾದೇವ ಬಂದರು. ನಂದಿಯು ಅವರಿಗೆ ಅಡ್ಡಗಟ್ಟಿದನು. ಮಾತೆ ಪಾರ್ವತೀದೇವಿಯ ಆಜ್ಞೆ ಇದೆ, ಅವರ ಅಪ್ಪಣೆ ಇಲ್ಲದೆ ಯಾರನ್ನೂ ಒಳಗೆ ಬಿಡುವಂತಿಲ್ಲ ಎಂದಿದ್ದಾರೆ ಎಂದು ನಂದಿಯು ಹೇಳಿದನು. ಅದಕ್ಕೆ ಮಹಾದೇವ, ಅರೆ ಮೂರ್ಖ, ಈ ಆಜ್ಞೆ ಬೇರೆಯವರಿಗೆ, ನನಗಲ್ಲ, ನಾನು ಅವರ ಪತಿ ಮಹಾದೇವ ಎಂದನು. ಹಾಗೇ ಹೇಳುತ್ತಾ ಒಳಗಡೆ ಇಡುತ್ತಾರೆ. ಮಹಾದೇವರು ಪ್ರಿಯೆ ಎಂದಾಗ ಪಾರ್ವತಿಯು ಕೋಪಗೊಳ್ಳುತ್ತಾರೆ. ನಂದಿಯು ನನ್ನ ಆಜ್ಞೆಯನ್ನು ಪಾಲಿಸಬೇಕಿತ್ತು. ನಂದಿಯು ನನ್ನ ಮಾತನ್ನು ಮೀರಿದ್ದರಿಂದ ನಾನು ನಂದಿಯನ್ನು ಕ್ಷಮಿಸಲಾರೆ ಎಂದು ಹೇಳಿದರು. ಅದಕ್ಕೆ ಪರಮೇಶ್ವರ, ನಂದಿಯ ತಪ್ಪೇನೂ ಇಲ್ಲಿಲ್ಲ, ಅವನು ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಆದರೆ ನಾನು ಅವನಿಗೆ ಒಳಗೆ ಬರುವಂತೆ ಕೇಳಿ ಬಂದಿದ್ದೇನೆ, ಅವನ ತಪ್ಪಿಲ್ಲ, ಅವನನ್ನು ಕ್ಷಮಿಸಿಬಿಡು ಎಂದು ಹೇಳುತ್ತಾರೆ. ನನ್ನ ಆಜ್ಞೆಯನ್ನು ಪಾಲಿಸುವವರು ಬೇಕಾಗಿದ್ದಾರೆ, ನಾನು ಸ್ವತಃ ಗಣಪತಿಯನ್ನು ಮಾಡುವೆನು, ಬುದ್ಧಿವಂತ ಸಾಹಸವಂತ ಗಣಪತಿ ಮಾಡುತ್ತೇನೆ ಎಂದು ಮಾತೆ ಪಾರ್ವತೀದೇವಿ ಹೇಳುತ್ತಾರೆ. ಅಲ್ಲದೆ ಸಾಹಸವಂತ ಗಣಪತಿಯನ್ನು ತಯಾರಿಸುತ್ತಾರೆ, ಜೀವ ತುಂಬಿ ಪ್ರೀತಿಯಿಂದ ಗಣಪನನ್ನು ಅಪ್ಪಿಕೊಳ್ಳುತ್ತಾರೆ. ಮತ್ತೆ ಪಾರ್ವತೀದೇವಿಯು ಸ್ನಾನಕ್ಕೆ ಹೋಗಬೇಕಾಗುತ್ತದೆ. ನೀನು ಬಾಗಿಲಲ್ಲಿ ಕುಳಿತಿರುವ ಬಾಲಗಣಪ, ನಾನು ಆಜ್ಞೆ ಮಾಡುವ ತನಕ ನೀನು ಯಾರನ್ನೂ ಒಳಗೆ ಬಿಡಬೇಡ ಎನ್ನುತ್ತಾನೆ. ಅಮ್ಮ, ಚಿಂತಿಸದಿರಿ, ನಾನು ಯಾರನ್ನೂ ಒಳಗೆ ಬಿಡಲಾರೆ ಎಂದು ಬಾಲಗಣಪತಿಯು ಹೇಳುತ್ತಾರೆ. ಮಹಾದೇವ ಮತ್ತೆ ಧ್ಯಾನ ಮುಗಿಸಿ ಬರುತ್ತಾರೆ. ಗಣಪತಿ ಅವರನ್ನು ತಡೆಯುತ್ತಾರೆ. ಮಹಾದೇವ ಮಾತೆ ಹೇಳುವ ತನಕ ಯಾರನ್ನು ಒಳಗೆ ಬಿಡಲಾರೆ ಎಂದು ಬಾಲಗಣಪ ಹೇಳುತ್ತಾರೆ. ನೋಡು ಬಾಲಕ, ಈ ಆಜ್ಞೆ ನನಗಲ್ಲ, ಖಂಡಿತ ಸಾಧ್ಯವಿಲ್ಲ. ಮಾತೆ ಹೇಳುವ ತನಕ ನಾನು ಒಂದು ಅಡಿಯನ್ನು ಒಳಗೆ ಇಡಲು ಬಿಡಲಾರೆ. ಮತ್ತೆ ಈ ಅಡ್ಡ ಗಟ್ಟಿ ನಾನು ಸರಿಯಲಾರೆ. ನನ್ನ ಸಿಟ್ಟಿನಲ್ಲೂ ನೀನು ನೋಡಿಲ್ಲ, ಮೂರ್ಖ ಬಾಲಕ, ಒಳಗೆ ಬಿಡು ಎಂದು ಮಹಾದೇವ ಸಿಟ್ಟಾಗುತ್ತಾರೆ. ಅಷ್ಟರಲ್ಲಿ ನಂದಿಯು ಅಡ್ಡ ಬಂದು ತಿಳಿ ಹೇಳುತ್ತಾರೆ. ನೀನೊಬ್ಬ ಹೆದರು ಬುರುಕ, ಅಂಜು ಬುರುಕ, ನೀನು ನನ್ನನ್ನು ತಡೆಯುತ್ತೀಯಾ ಎಂದು ನಂದಿಯನ್ನು ಬಾಲಗಣಪತಿಯು ಕೇಳುತ್ತಾನೆ. ನೀನು ನನ್ನ ಸಾಹಸವನ್ನು ನೋಡಿಲ್ಲ ಎಂದು ಶಕ್ತಿ ಪ್ರದರ್ಶನ ಮಾಡುತ್ತಾರೆ. ಮಹಾ ಗಣಪತಿಯ ತುಂಟಾಟಕ್ಕೆ ನಂದಿ ಸೋತು ಬಿಡುತ್ತಾನೆ. ಮಹಾದೇವನ ಸಿಟ್ಟು ಅತಿಯಾಗುತ್ತದೆ. ಮಹಾದೇವರು ಸಹಚರರಿಗೆ ಹೇಳಿ ಅವನಿಗೆ ಸರಿಯಾದ ಬುದ್ಧಿ ಕಲಿಸಲು ಹೇಳುತ್ತಾರೆ. ಯುದ್ಧದ ನಂತರ ಬ್ರಹ್ಮದೇವ ಅವರನ್ನು ತಡೆಯುತ್ತಾರೆ. ಪುಟ್ಟ ಬಾಲಕನ ಮೇಲೆ ಯುದ್ಧಕ್ಕೆ ಹೋಗುತ್ತಿದ್ದೀರಾ? ಬ್ರಹ್ಮದೇವ ಪುಟ್ಟ ಬಾಲಕನಿಗೆ ತಿಳಿ ಹೇಳುತ್ತಾರೆ. ನೀನು ತಂದೆಯವರ ಮಾತನ್ನು ಕೇಳು, ಹಾಗೆ ಕೇಳಿದರೆ ಮಾತಿಗೆ ಮಾತು ಕೊಟ್ಟದ್ದು ಮುರಿದಂತಾಗುತ್ತದೆ ಎಂದಾಗ ಬ್ರಹ್ಮದೇವರು ಕುಪಿತರಾಗುತ್ತಾರೆ.
4: ಮುಂದೆ ಕತೆ ಏನಾಗತ್ತೆ, ಯಾವ ರೀತಿಯಲ್ಲಿ ಬದಲಾವಣೆ ಆಗತ್ತೆ, ಪ್ರಥಮ ಪೂಜಿತ ಗಣಪ ಏನ್ ಹೇಳ್ತಾನೆ, ಏನಾಗತ್ತೆ ಅನ್ನೋದನ್ನ ಇಂದು ಮತ್ತೆ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ವಿಶೇಷತೆಯ ಕುರಿತು ಶಿವಮೊಗ್ಗದ ಇಂದುಮತಿ ಮ್ಯಾಡಮ್ ಅವರು ಕಥೆಯ ಮೂಲಕ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಪ್ರಥಮ ಪೂಜಿತ ಗಣಪನ ಕಥೆ ಮುಂದೆ ಏನಾಗತ್ತೆ ಅನ್ನೋದನ್ನು ಇಂದುಮತಿ ಅವರಿಂದ ಕೇಳೋಣ.
3: ಮತ್ತೊಮ್ಮೆ ಬಾಲಗಣಪತಿಗೂ ಬ್ರಹ್ಮದೇವರಿಗೂ ಯುದ್ಧವಾಗುತ್ತದೆ. ಆ ಯುದ್ಧದಲ್ಲಿಯೂ ಬ್ರಹ್ಮದೇವ ಸೋತು ಓಡಿ ಹೋಗುತ್ತಾರೆ. ಆ ಯುದ್ಧದಲ್ಲಿ ಗಣಪತಿಯೇ ಗೆಲ್ಲುತ್ತಾರೆ. ಮಹಾದೇವ ಮತ್ತಷ್ಟು ಕುಪಿತರಾಗುತ್ತಾರೆ. ಮಹಾದೇವ ತಾಂಡವ ನೃತ್ಯ ಮಾಡುತ್ತಾರೆ. ಅವರ ಕೋಪ ತಣ್ಣಗಾಗಲು ಮಹಾವಿಷ್ಣು ಲಕ್ಷ್ಮಿಗೆ ಹೇಳುತ್ತಾರೆ, ಬಹಳ ಅನರ್ಥವಾಗಲಿದೆ ದೇವಿ, ನಾವು

0: ಈಗಲೇ ಕೈಲಾಸಕ್ಕೆ ಹೋಗಬೇಕಾಗಿದೆ ಎನ್ನುವಷ್ಟರಲ್ಲಿ ಶಿವ ಕುಪಿತರಾಗಿ ಗಣಪತಿಯ ತಲೆಯನ್ನು ಕಡಿಯುತ್ತಾರೆ. ಪಾರ್ವತೀ ದೇವಿಯು ಸ್ನಾನ ಮುಗಿಸಿ ನೋಡಿ ಕ್ರೋಧದಿಂದ ದುಃಖಿಸುತ್ತಾರೆ. ಪುತ್ರ ಗಣೇಶ ಎಂದು ನೊಂದು ದುಃಖಿಸುತ್ತಾರೆ. ಸ್ವಾಮಿ, ನೀವು ಇದೇನು ಮಾಡಿದಿರಿ? ಸೂರ್ಯ ಚಂದ್ರ ಆದಿ ನಕ್ಷತ್ರಗಳು ದೇವಾನುದೇವತೆಗಳಿರಲು ಗಣಗಳಿರಲು ನಿಮ್ಮ ಮಗನನ್ನು ನಮ್ಮ ಮಗನನ್ನು ಕಾಪಾಡಲು ಆಗಲಿಲ್ಲವೇ? ನನ್ನ ಮಗನ ಸಾವನ್ನು ತಡೆಯಲು ಆಗಲಿಲ್ಲವೇ ಎಂದು ಪಾರ್ವತಿ ನೊಂದು ದುಃಖಿಸುತ್ತಾರೆ. ಏನಾದರಾಗಲಿ, ನನ್ನ ಮಗ ಜೀವಂತವಾಗಿ ಬೇಕು. ನಿರ್ದೋಷಿಯಾದ ನನ್ನ ಮಗನನ್ನು ಬದುಕಿಸಿ, ಇಲ್ಲದಿದ್ದರೆ ನಾನು ಪ್ರಾಣತ್ಯಾಗ ಮಾಡುತ್ತೇನೆ ಎನ್ನುತ್ತಾರೆ. ಅಷ್ಟೇ ಅಲ್ಲದೆ ಪಾರ್ವತೀ ದೇವಿಯು ಪಟ್ಟು ಹಿಡಿಯುತ್ತಾರೆ. ಮಹಾದೇವಿ ಪಾರ್ವತಿ, ನನ್ನ ಶಸ್ತ್ರದಿಂದ ತುಂಡಾದ ಈ ಶರೀರಕ್ಕೆ ಜೀವ ತುಂಬಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಬ್ರಹ್ಮದೇವರು ಒಂದು ಉಪಾಯ ಹೇಳುತ್ತಾರೆ. ನಿಮ್ಮ ಗಣಗಳಿಗೆ ಯಾರು ಉತ್ತರ ದಿಕ್ಕಿಗೆ ಮಲಗಿರುತ್ತಾರೆಯೋ ಅವರ ತಲೆಯನ್ನು ತನ್ನಿ ಎಂದು ಆಜ್ಞೆ ಹೊರಡಿಸಿ ದೇವ ಎಂದು ಹೇಳಿದಾಗ ಮಹಾದೇವರು ಅದೇ ರೀತಿ ಗಣಗಳಿಗೆ ಆಜ್ಞೆ ಮಾಡುತ್ತಾರೆ. ಗಣಗಳು ಎಲ್ಲ ಕಡೆ ಪರ್ಯಟನೆ ಮಾಡಿ ಉತ್ತರ ದಿಕ್ಕಿಗೆ ಮಲಗಿದ ಆನೆಯ ತಲೆಯನ್ನು ಕಡಿದು ತರುತ್ತಾರೆ. ಮಹಾದೇವ ಆ ಬಾಲಕರಿಗೆ ಜೀವ ತುಂಬುತ್ತಾರೆ. ಜೀವ ತುಂಬಿದ ಬಾಲಕನನ್ನು ಮಾತೆ ಪಾರ್ವತೀ ದೇವಿ ಮಹಾದೇವ ಗಣಪತಿ ಎಂದು ನಾಮಕರಣ ಮಾಡುತ್ತಾರೆ. ಬ್ರಹ್ಮದೇವರು ಬಾಲಕನಿಗೆ ವರ ಕೊಡುತ್ತಾರೆ. ಪ್ರತಿ ಪ್ರಥಮ ಪೂಜೆಯಲ್ಲೂ ಗಣಪತಿಗೆ ಮೊದಲ ಪೂಜೆ ಎಂದು ವರ ನೀಡುತ್ತಾರೆ. ಮೋದಕ, ಕರಿಗಡಬು, ಕಡಲೆಕಾಳಿನ ಹಾರ, ಪಂಚಭಕ್ಷ್ಯ ಭೋಜನಗಳನ್ನು ನೈವೇದ್ಯಗಳಾಗಬೇಕು ಎನ್ನುತ್ತಾರೆ. ಮಹಾದೇವರು ಈ ಮಾತಿನಿಂದ ಸಂತುಷ್ಟರಾಗುತ್ತಾರೆ. ನಮ್ಮ ಪುತ್ರ ಮಹಾನ್ ಪುತ್ರ ಎಂದು ಸಂತೋಷದಿಂದ ನಲಿಯುತ್ತಾರೆ. ಮಾಧುರಿಯು ಮಕ್ಕಳಿಗೆ ಗೌರಿ ಗಣೇಶ ಹಬ್ಬದ ಮಹತ್ವದ ಕಥೆಗಳನ್ನು ಹೇಳಿ ಭಕ್ತಿಪೂರ್ವಕವಾಗಿ ಗೌರಿ ಗಣಪತಿಗೆ ನಮಿಸುತ್ತಾ ಮಂಗಳಾರತಿ ಮಾಡಿ ಮಕ್ಕಳಿಗೆಲ್ಲರಿಗೂ ಭಕ್ತಿಯಿಂದ ಬೇಡಿಕೊಳ್ಳುವಂತೆ ಹೇಳುತ್ತಾಳೆ. ಧನ್ಯವಾದಗಳು.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ಇದಾಗಿತ್ತು ಪ್ರಥಮ ಪೂಜಿತ ಗಣಪತಿಯ ವಿಶೇಷ ಕಥೆ. ಇದರೊಟ್ಟಿಗೆ ಸಾಕಷ್ಟು ಭಕ್ತಿಗೀತೆಗಳನ್ನು ಕೂಡ ಹಾಡಿದ್ದಾರೆ. ಆ ಗೀತೆಗಳನ್ನು ಕೇಳೋಣ.
2: ಭಾದ್ರಪದ ಶುಕ್ಲದ ಚೌತಿ ಎಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ಭಾದ್ರಪದ ಶುಕ್ಲದ ಚೌತಿ ಎಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ನರವೇಷಧಾರಿ ಹರಿಕೃಷ್ಣನ ಗುಳಿದು ಉಳಿದಂಥ ನರರಿಗೂ ಇದು ಬೆನ್ನ ಬಿಡದು. ಯಾದವ ಕುಲವನು ಪಾವನಗೊಳಿಸಿ

ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನಿಗಪವಾದ. ಈ ಕತೆ ಕೇಳಲು ದೊರೆವುದು ಜನರಿಗೆ ದೋಷದ ಪರಿಹಾರ. ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಕಾರ್ಯಸಿದ್ಧಿಯ ಒಳ್ಳೆ ಬುದ್ಧಿಯ ಕೊಡುವನು ವರಸುತ್ತದ

0: నమామి విఘ్నేశ్వర పాద పంకజం.
1: విఘ్న నివారక విద్యాపతి మంగళమూర్తి, వృతాపతి గజానన గణపతి వినాయక బాలచంద్ర, ಧೂಮ್ರವರ್ಣ ವಿಘ್ನೇಶ ವಿಕಟ ಅಂತ ಕರೆಯಲ್ಪಡುವಂತಹ, ಇನ್ನೂ ಸಾಕಷ್ಟು ಹೆಸರುಗಳಿಂದ ಕರೆಯಲ್ಪಡುವಂತಹ ಗಣಪತಿಯ ಒಂದು ಭಕ್ತಿಗೀತೆ ತುಂಬಾ ಅದ್ಭುತವಾಗಿತ್ತು. ಇಂತಹ ಮತ್ತಷ್ಟು ಗೀತೆಗಳನ್ನು ಇಂದುಮತಿ ಮೇಡಮ್ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಗೌರಿ ಗಣಪತಿ ಹಬ್ಬದ ವಿಶೇಷತೆ ಬಗ್ಗೆ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಕಥೆಯನ್ನು ತಿಳಿಸಿದ್ರು, ಜೊತೆಗೆ ಭಕ್ತಿಗೀತೆಗಳನ್ನು ಕೂಡ ಹಾಡ್ತಾ ಇದ್ದಾರೆ. ಏಕದಂತ, ಕೃಷ್ಣ ಪಿಂಗಾಕ್ಷ, ಗಜವಕ್ರ, ಲಂಬೋದರ, ವಿಕಟ, ವಿಘ್ನೇಶ, ವಕ್ರತುಂಡ ಅಂತ ಕರೆಯಲ್ಪಡುವಂತಹ ವಿಘ್ನ ನಿವಾರಕನನ್ನು ಕುರಿತು ಮತ್ತಷ್ಟು ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಆ ಎಲ್ಲ ಗೀತೆಗಳನ್ನು ಇಂದುಮತಿ ಮೇಡಮ್ ಅವರಿಂದ ಕೇಳೋಣ.

ಾಯಕಂ ಪಾಪಕಳಿತ ಪಾದುಕಂ ಶಾಪತಾಪಮೋಷಕಂ ಮುದಾಕರತ್ತ ಮೋದಕಂ ಮುದಾತ್ತ ಮುಕ್ತಿದಾಯಕಂ ಪಾಪಕಳಿತ ಪಾದುಕಂ ಶಾಪತಾಪಮೋಷಕಂ ಅನಂತಲೋಕನಾಯಕಂ ಅಪಾರಶಕ್ತಿದಾಯಕಂ ಅನಂತಲೋಕನಾಯಕಂ

0: ನಮಸ್ಕಾರ, ಧನ್ಯವಾದಗಳು. ಈ ಹಾಡುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಎಫ್ಎಂ ರೇಡಿಯೋ ವಾಹಿನಿಯವರಿಗೂ, ಮಹಾಲಕ್ಷ್ಮಿ ಮೇಡಮ್ ಅವರಿಗೂ ನಮಸ್ಕಾರ, ಧನ್ಯವಾದಗಳು. ಮತ್ತೊಮ್ಮೆ ಆತ್ಮೀಯ ಕೇಳುಗರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ನಿಮಗೂ ಕೂಡ ಇಂದು ಮತ್ತೆ ಮೇಡಮ್ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಜೊತೆಗೆ ಈ ದಿನ ನೀವು ತಿಳಿಸಿಕೊಟ್ಟಂತಹ ಕತೆ ಕೂಡ ಚೆನ್ನಾಗಿತ್ತು, ಹಾಗೆ ಭಕ್ತಿಗೀತೆಗಳು ಕೂಡ ಒಂದಕ್ಕಿಂತ ಒಂದು ಕೇಳಲಿಕ್ಕೂ ಕೂಡ ಸೊಗಸಾಗಿದ್ವು. ಮತ್ತೊಮ್ಮೆ ನಿಮಗೆ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಭಾದ್ರಪದ ಶುಕ್ಲ ಚತುರ್ಥಿಯಂದು ಗಣಪತಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ. ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾವು ಯಾವ ಕೆಲಸ ಶುರು ಮಾಡಿದರೂ ಮೊದಲ ಪೂಜೆ ಗಣಪತಿಗೆ ಸಲ್ಲತ್ತೆ. ನಮ್ಮ ಯಾವುದೇ ವಿಘ್ನಗಳಿರಲಿ, ಅಡೆತಡೆಗಳು ನಿವಾರಣೆ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡೋದು ಉಂಟು. ಬುದ್ಧಿವಂತಿಕೆಯ ದೇವರು, ವಿದ್ಯಾಬುದ್ಧಿ ಕೊಡುವವನು ಈ ಗಣಪತಿ. ನಿಮ್ಮೆಲ್ರಿಗೂ ಕೂಡ ಈ ಗಣಪತಿ ಹಬ್ಬ ಸುಖ ಸಂತೋಷ ನೆಮ್ಮದಿ ತರಲಿ, ಆನಂದ ಹೆಚ್ಚಾಗಲಿ ಅಂತ ಆಶಿಸ್ತಾ, ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ, ಸಮಸ್ತ ಕನ್ನಡ ನಾಡಿನ ಜನತೆಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
7: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರೂ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಬೆಳಗಿನ ಸಮಯ 10 ಆಗಿದೆ. ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ, ಆರ್ಜೆ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ನಮ್ಮ ರೇಡಿಯೋ ಶಿವಮೊಗ್ಗದ ಎಲ್ಲ ಶ್ರೋತೃಗಳಿಗೂ ಕೂಡ ಸ್ವರ್ಣ ಗೌರಿ ವೃತ ಮತ್ತು ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆನಲ್ಲಿ ನೀವು ಕೂಡ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆಯೇ ಇವತ್ತು ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಭಕ್ತಿಗೀತೆಗಳನ್ನು ಕೂಡ ಹಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಹೇಳಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಶುರು ಮಾಡೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರು ಮೇ ದೇವ ಶುಭ ಕಾರ್ಯೇಷು ಸರ್ವದಾ. ವಿಘ್ನಗಳನ್ನು ದೂರ ಮಾಡಿ ನಮ್ಮೆಲ್ಲರ ಬದುಕಿನಲ್ಲಿ ಜ್ಞಾನ, ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸನ್ನು ತುಂಬಲಿ ಅಂತ ಹೇಳಿ ಬೇಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಹಾಗೆ ಇವತ್ತು ಗಣಪತಿಯ ಒಂದು ಹಾಡಿನೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಹಾಡನ್ನು ಕೇಳಿಕೊಂಡು ಬನ್ನಿ. ಹಾಗೆ ನೀವು ಕೂಡ ಇವತ್ತು ಭಕ್ತಿಪೂರ್ವಕವಾಗಿ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿ ಅಂತ ಹೇಳ್ತಾ, ನಿಮ್ಮ ಮನೆಯಲ್ಲಿ ಕೂಡ ಗಣಪತಿಯನ್ನು ಕೂರಿಸಿದರೆ ಗಣಪತಿಯ ಅಲಂಕಾರ ಹೇಗಿದೆ, ನಿಮ್ಮ ಮನೆಯಲ್ಲಿ ಏನೆಲ್ಲ ನೈವೇದ್ಯಕ್ಕೆ ಮಾಡಿದಿರಾ, ಹಾಗೆ ನಿಮ್ಮ ಮನೆಯ ಗಣಪತಿನ ನೀವು ಪ್ರೀತಿಯಿಂದ ಏನೆಲ್ಲ ಕರಿತೀರಾ, ಸೊ ಅದರ ಬಗ್ಗೆ ಕೂಡ ಮಾತಾಡಬಹುದು. ಕರೆ ಮಾಡಬೇಕಾದಂತಹ ಸಂಖ್ಯೆ 9686609662799. ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಬಹುದು ಅಂತ ಹೇಳ್ತಾ ಇವಾಗ ಗಣಪತಿಯ ಹಾಡನ್ನು ಕೇಳ್ಕೊಂಬರೋಣ.

0: ಓಕೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಗಣಪತಿಯ ಹಾಡನ್ನು ಕೇಳ್ಕೊಂಡು ಬರ್ತಾ ಇದ್ದೀರಾ. ನಾನು ಆರ್ಜ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಯಲ್ಲಿ ಗಣೇಶನನ್ನು ಕೂರಿಸಿದರೆ, ಸೊ ನಿಮ್ಮ ಮನೆಯ ಗಣಪತಿ ಹೇಗಿದೆ, ಮತ್ತು ಯಾವ ರೀತಿ ಅಲಂಕಾರ ಮಾಡಿದಿರಾ, ಮತ್ತು ಗಣಪತಿಗೋಸ್ಕರ ಯಾವೆಲ್ಲ ನೈವೇದ್ಯಗಳನ್ನು ಮಾಡಿದಿರಾ, ಅದ್ರ ಬಗ್ಗೆಯೂ ಕೂಡ ಮಾತಾಡಬಹುದು. ಹಾಗೆ ಇವತ್ತು ಭಕ್ತಿಗೀತೆಗಳನ್ನು ಕೂಡ ಹಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆ ಮಾಡಬೇಕಾದಂತಹ ಸಂಖ್ಯೆ 9686609962729 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ ಸರ್, ಗಂಗಾವತಿಯಿಂದ ಸುಧಾ ಮಾತಾಡ್ತಿದ್ದೀನಿ.
0: ಸುಧಾ ಅವರು ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ?
0: ನಾವು ಚೆನ್ನಾಗಿದ್ದೀವಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
1: ಹಾರ್ದಿಕ ಶುಭಾಶಯಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮಗೂ ಕೂಡ.
1: ಎಲ್ಲರಿಗೂ ಕೂಡ ಸರ್.
0: ಓಕೆ, ಸೊ ಮೇಡಮ್,

0: ನಿಮ್ಮ ಮನೇಲಿ ಗಣಪತಿ ಕೂರಿಸ್ತೀರಾ?
1: ಹೌದು ಸರ್, ಅಂದ್ರೆ ನನ್ನ ತವ್ರ ಮನೇಲಿ ಕೂಡಿಸ್ತಿದ್ದಾರೆ, ಅಲ್ಲಿಗೆ ಬಂದಿದ್ದೀನಿ ಕೂಡ.
0: ಓಕೆ, ಹೇಳಿ, ನಿಮ್ಮ ಮನೆಯ ಗಣಪತಿ ಹೇಗಿದೆ?
1: ಚಂದ ಇದೆ ಸರ್, ಇವತ್ತೊಂದ್ ದಿನದ್ದು ಗಣಪ, ಇವತ್ ನೈಟ್ ಹೋಗ್ಬಿಡ್ತಾನೆ, ತಗೊಂಡ್ ಬಂದಿರ್ತಾರೆ. ಇವತ್ತ ಎಲ್ಲ ಪೂಜೆ ಮಾಡಿ ಅದ ಕಡುಬು ಎಲ್ಲ ತಿನ್ಸಿ.
0: ಓಕೆ, ಏನ್ ನೈವೇದ್ಯ ಮಾಡಿದಿರಾ? ಕಡುಬು ಮತ್ತೆ
1: ಕಡುಬು ಮೋದಕ, ಸಂಡಿಗೆ, ಹಪ್ಪಳ.
0: ಓಕೆ, ಹಾಗೆ ಯಾವ ರೀತಿ ಅಲಂಕಾರ ಮಾಡಿದ್ರ ಮೇಡಮ್?
1: ತುಂಬಾ ಚಂದ ಅಲಂಕಾರ ಮಾಡಿದಾರೆ ನಮ್ಮ ತಮ್ಮನವರೆಲ್ಲ, ಬರದ್ರಾಗೆಲ್ಲ ಮಾಡಿಟ್ಟಿದ್ದಾರೆ.
0: ಹೂವಿನ ಅಲಂಕಾರ ಜಾಸ್ತಿನಾ ಅಥವಾ ಹಾಗೆ ಮೇಡಮ್? ಭಕ್ತಿ ಗೀತೆನ ಹಾಡ್ಬೋದು, ಗಣಪತಿಯ ಯಾವ ಹಾಡನ್ನ ಹಾಡ್ತಿದ್ದೀರಾ ನೀವು? ಗಣಪತಿ
1: ಇದು ಹಳೇವೆ ಅಂದ್ರೆ ಪಿ ವಿ ಶ್ರೀನಿವಾಸ್, ಜಾನಕಮ್ಮನ್ ಹಳೇವ ಹಾಡುಗಳಿದ್ವಲ್ಲ ಸರ್, ಒಂದ್ ಲಿಸ್ಟ್ ಇದ್ವಲ್ಲ, ಅದ್ರಾಗಿಂದ ಒಂದ್ ತಗೊಂಡಿದ್ದೀನಿ.
0: ಹಾಡಿ
1: ತನ್ನವ್ರು ಇದ್ದಾಗೆಲ್ಲ ಕೇಳಿ ಕೇಳಿ ಕೇಳಿ ಅದು ರೂಢಿ ಆಗಿದೆ ಒಂದ್ ಹಾಡು.

0: ಯ ಬಾಳೆಲ್ಲ ಬೆಳಗುವ ಬೆಳಕ, ನಿನ್ನ ನಂಬಿದ ಜನಕ್ಕೆ ಹೃದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ಎಲ್ಲರೂ ಒಂದಾಗಿ ನಿನ್ನ ನಮಿಸಿನಲಿಯೋದು ನೋಡೋಕೆ ಚೆನ್ನ, ಎಲ್ಲರೂ ಒಂದಾಗಿ ನಿನ್ನ ನಮಿಸಿನಲಿಯೋದು ನೋಡೋಕೆ ಚೆನ್ನ, ಧರೆಗೆ ಬಂದರೆ ನೀನು ಕೊಡುವೆ ವರವನ್ನ, ನೀಡಯ್ಯ ಗಣಪನೇ ಕೈ ಹಿಡಿಯುವ ಮುನ್ನ, ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ, ಬೆನಕ ಬೆನಕ ಏಕದಂತ, ಪಚ್ಚೆ ಕಲ್ಲು ಪಾಣಿ ಬಿಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಥ್ಯಾಂಕ್ ಯು ಸರ್.
1: ತುಂಬಾ ಚೆನ್ನಾಗಿ ಹಾಡಿದ್ರಿ.
0: ಮೊದಲಿಗೆ
1: ಗಂಗಾವತಿಯಿಂದ ಸುಧಾವರ್ ಕರೆ ಮಾಡಿದ್ರು, ಅವರ ತವರು ಮನೆಗೆ ಹೋಗಿದೀವಿ ಅಂತ ಹೇಳಿದ್ರು, ಮತ್ತೆ ಅಲ್ಲಿ ಗಣೇಶನನ್ನ ಕೂರಿಸಿದೀವಿ ಅಂತ ಹೇಳ್ತಾ ಇದ್ರು, ಹಾಗೆ ತುಂಬಾ ಚೆನ್ನಾಗಿ ಹಾಡನ್ನು ಕೂಡ ಹಾಡ್ತಾ ಇದ್ರು. ನೀ ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಮನೆಯಲ್ಲಿ ಕೂಡ ಗಣಪತಿನ ಕೂರಿಸಿದ್ರೆ, ಸೊ ನಿಮ್ಮ ಮನೆಯ ಗಣಪತಿಯನ್ನ ಹೇಗೆ ಅಲಂಕಾರ ಮಾಡಿದಿರಾ, ಒಂದು ಮಾತಲ್ಲಿ ಹೇಳೋದಾದ್ರೆ ಯಾವ ರೀತಿ ಅಲಂಕಾರ ಮಾಡಿದಿರಾ, ಜೊತೆಗೆ ಏನೆಲ್ಲ ನೈವೇದ್ಯಕ್ಕೆ ಮಾಡಿದಿರಾ, ಜೊತೆಗೆ ಗಣಪತಿಗೆ ಭಕ್ತಿಪೂರ್ವಕವಾಗಿ ಹಾಡನ್ನು ಕೂಡ ಹಾಡಬಹುದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಹಲೋ, ನಮಸ್ತೆ ಸರ್.
1: ನಮಸ್ತೆ, ಶುಭೋದಯ.
2: ಆರಾಮ ಸರ್?
1: ಆರಾಮಾಗಿದ್ದೀವಿ. ಉಮಾ ಅವರು, ನೀವು ಹೇಗಿದ್ದೀರಾ?
2: ಆರಾಮಿದ್ದೀವಿ ಸರ್. ಹಬ್ಬ ಎಲ್ಲ ಆಯ್ತಾ ಸರ್ ನಿಮ್ಮ ಮನೇಲಿ?
1: ಹಬ್ಬ ಆಗ್ತಾ ಇದೆ ಮೇಡಮ್, ಈಗ ನಿಮ್ಮ ಜೊತೆ ಸೆಲೆಬ್ರೇಟ್
2: ಮಾಡ್ತಾರೆ ಸರ್ ಇವತ್ತು.
1: ಹೌದು,
2: ನಮ್ಮ ಮನೆಗೆ ಹುಡುಗರು ಇದ್ರು ಸರ್, ಸಣ್ಣ ಮಕ್ಳು ಮಾಡ್ತಾ ಇದ್ವಿ. ಈಗೆಲ್ಲ ಆಗ್ಲೇ ದೊಡ್ಡವರಾಗಿ ಮದ್ವೆ ಆಗಿದೆ, ಇನ್ನೇನ್ ನಾವಿಬ್ರೆ ಇರೋದು. ಮಾಡಿದ್ರು ನಾವೇ ತಿನ್ಬೇಕು, ಏನೇ ಮಾಡಿದ್ರು. ಹಂಗ ಪಂಚಕಜ್ಜಾಯ ಒಂದ್ ಮಾಡಿದೀವಿ ಸರ್. ಮತ್ತೆ ಇರೋ ವಿಗ್ರಹಕ್ಕೆ ಗೋಲ್ಡ್ ಕವರಿಂಗ್ ಮಾಡ್ಬಿಟ್ಟು ಅದಕ್ಕೆ ಅದೇ ಬೇರೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಸರ್
1: ಅಷ್ಟೇ.
2: ಗಣಪತಿ ಅಂತ ಇರೋದಿಲ್ಲ ಸರ್ ನಮ್ಮ ಮನೆಗೆ.
1: ಹೌದಾ? ಓಕೆ.
2: ಹೌದು ಸರ್.
1: ಸೊ ಹಾಗಾದ್ರೆ ಮೇಡಮ್, ಗಣಪತಿಯ ಯಾವ ಹಾಡನ್ನ ಹಾಡ್ತಿದ್ದೀರಾ?
2: ಒಂದ್ ಹಾಡ್ ತಗೊಂಡಿದೀನಿ ಸರ್, ಅದೆಲ್ಲ ಸಣ್ಣವರಿಂದ ನಾವು ಕೇಳ್ಕೊಂಡೇ ಬಂದಿರೋದು. ಗಜಮುಖನೆ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು, ನಿನ್ನ ಸನ್ನಿಧಾನದ ಕಲೆ ಬಾಗಿತಯ್ಯ ಮುಗಿದು, ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೆ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈ ಏಳು ಲೋಕದ ಅಣು ಅಣುವಿನ ಇಹಪರದ ಸಾಧನಕ್ಕೆ ನೀ ಕಾರಣ, ನಿನ್ನಲು ಮೇನೋಟದ ಒಂದು ಇಲ್ಲ ಸರ್.
1: ಓಕೆ, ಲಿರಿಕ್ಸ್ ಮಾಡ್ದೋಯ್ತಾ? ಇರ್ಲಿ, ಚೆನ್ನಾಗಿ ಹಾಡಿದ್ರಿ, ಚೆನ್ನಾಗಿ ಹಾಡಿದ್ರಿ. ಓಕೆ, ಉಮಾರ್ ಕರೆ ಮಾಡಿದ್ರು, ಶಿವಮೊಗ್ಗದಿಂದ ಕರೆ ಮಾಡಿ. ಅವರು ಕೂಡ ಚೆನ್ನಾಗಿ ಹಾಡ್ತಾ ಇದ್ರು, ಅವ್ರ ಮನೆಯಲ್ಲಿ ಗಣಪತಿ ಕೂರಿಸಲ್ಲ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ಇವತ್ತು ಗಣಪತಿಯ ಹಾಡುಗಳನ್ನು ಕೂಡ ಹಾಡಬಹುದು. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
3: ನಮಸ್ತೆ ಸರ್.
1: ನಮಸ್ತೆ
3: ಸರ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್.
1: ತಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಯಾರಿದು
3: ಸರ್? ಪ್ರಕಾಶ್ ಸಿಕೆ ಅರ್ಸಿಕೆರೆಯಿಂದ ಸರ್.
1: ಪ್ರಕಾಶ್ ಅವರು, ನಿಮ್ಮ ಮನೇಲಿ ಗಣಪತಿ ಕೂರಿಸಿದಿರಾ?
3: ಇಲ್ಲ ಸರ್, ಗಣಪತಿ ಕೂರಿಸಿಲ್ಲ ಸರ್, ಹಬ್ಬ ಮಾಡ್ತಾ ಇದೀವಿ.
1: ಹಬ್ಬ ಮಾಡ್ತಾ ಇದ್ದೀರಾ? ಹೇಗೆ ಅಲ ಏನು ಅರ್ಸಿಕೆರೆಯಲ್ಲಿ ಹೇಗೆ ನಡೀತಾ ಇದೆ?
3: ಪರವಾಗಿಲ್ಲ ಸರ್.
1: ಹೌದಾ? ಓಕೆ. ಸೊ ಇವತ್ತು ಭಕ್ತಿ ಗೀತೆಯನ್ನು ಕೂಡ ಹಾಡ್ಬೋದು, ಹಾಡ್ಬೋದಾ ಸರ್?
3: ಹೌದು, ಕರೆಕ್ಟ್ ಸರ್, ನನ್ನ ಮೆಚ್ಚಿನ ಕಾರ್ಯಕ್ರಮ ಇವತ್ತ. ಹಾಡಲ ಸರ್?
1: ಹಾಡಿ ಹಾಡಿ.
3: ಮೂಷಿಕವಾನ ಮೋದಕಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ನಮಸ್ತೆ ನಮಸ್ತೆ ನಮಃ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ನಿನ್ನ ನಂಬಿದ ಜನಕ್ಕೆ ಉದಯ್ಯ ಎಲ್ಲ ಸುಖ, ತಂದೆ ಕಾಯೋ ನನ್ನ ಕರಿಮುಖ, ಶರಣು ಶರಣಯ್ಯ ಎರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಥ್ಯಾಂಕ್ ಯು ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಪ್ರಕಾಶ್ ಅವರು, ನಿಮಗೂ ಕೂಡ
3: ಥ್ಯಾಂಕ್ ಯು ಸರ್. ಬೇರೆ ಅವಕಾಶ ಇರಲಿ ಅಂತ ಸರ್.
1: ಓಕೆ, ಒಳ್ಳೇದಾಗ್ಲಿ ಸರ್.
3: ಥ್ಯಾಂಕ್
1: ಪ್ರಕಾಶ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡಿದ್ರು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
4: ಶ್ರೀಧರ್ ಸರ್, ನಮಸ್ತೆ ಸರ್.
1: ನಮಸ್ತೆ ಕೃಷ್ಣಪ್ಪ ಅವರು. ಹೇಗಿದ್ದೀರಾ ಕೃಷ್ಣಪ್ಪ ಅವರೇ?
4: ಆರಾಮಿದ್ದೀವಿ ಸರ್. ಹ್ಯಾಪಿ ಗಣಪತಿ ಹಬ್ಬ ಸರ್ ನಿಮಗೆ.
1: ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೂ ಕೂಡ,
4: ನಿಮ್ಮ ಸಿಬ್ಬಂದಿ ವರ್ಗ ಎಲ್ಲ ಸರ್.
1: ಓಕೆ, ನೀವು ಕೂಡ ನಿಮ್ಮ ಕುಟುಂಬದವರು ಎಲ್ಲಿಗೂ ಗಣಪತಿ ಹಬ್ಬದ ಶುಭಾಶಯಗಳು. ಹಾಗೆ
4: ನಮ್ ಕಡೆ ಸರ್ ಗಣಪತಿ ಹಬ್ಬ ಹೆಂಗ್ ಮಾಡ್ತಾ ಗೊತ್ತಾ ಸರ್, ಊರಲ್ಲಿ ಒಂದು ಗಣಪತಿ ಇಡ್ತಾರೆ.
1: ಓಕೆ,
4: ಮುಂಚೆ ಊರ ಒಂದು, ಇವಾಗೆಲ್ಲ ಸರ್ ಊರ ಬೀದಿಗಳು ಕೂಡ ಮಕ್ಕಳುಗಳು ಇಡ್ತಾ ಸರ್ ಇಡ್ತಾರೆ ಈಗೆಲ್ಲ. ನಮ್ ಕಡೆ ಸಂಜೆ ಹಬ್ಬ ಸರ್, ಈಗ ಸಂಜೆ ಮಾಡೋದು ನಾವು ಮಾಮೂಲಿ ಸರ್ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಮನೆಗಳಿಗೆ. ಇದ್ದಂತಾರ ಒಪ್ಪೇಟ್ ಮಾಡ್ತಾರೆ, ಇಲ್ಲದಂತಾರ ಅಂದಾಸಾರ ಮಾಡ್ತಾರೆ, ಇಲ್ಲದ ಚಿತ್ರಾನ್ನ ಪಾಂಡ ಮಾತ್ರ ಈ ಟೈಪ್ ಅವರ ಅನುಸಾರ
1: ಏನಿದೆ.
4: ಈ ಸರಿ ಸರ್ ಬರಗಲ್ಲ, ಮಳೆ ಜಾಸ್ತಿ ಇಲ್ವಲ್ಲ, ಹಂಗಾಗಿ ಅಷ್ಟು ಅದ್ದೂರಿ ಏನು ಹಬ್ಬ ಇಲ್ಲ ಸರ್, ಸಿಂಪಲ್
1: ಮಾಡ್ತಾರೆ,
4: ಬರಗಲ್ಲ ಮಳೆ ಇಲ್ಲ ಅಂತೇಳಿ.
1: ಸೊ ಹಾಗೆ ಸರ್, ಇವತ್ತು ಭಕ್ತಿ ಗೀತೆನ ಕೂಡ ಹಾಡಬಹುದು.
4: ಶರವು ಮಹಾ ಗಣಪತಿ ನಮಗೆ ನಿನ್ನದೆ ಸ್ತುತಿ, ಅನುದಿನವೋ ಭಕ್ತರು ನಿನ್ನ ನಂಬಿ ಇರುವರು, ಶರವು ಮಹಾ ಗಣಪತಿ ಪುಣ್ಯ ಪ್ರಸಾದವೇ ಪಂಚ ಕಜ್ಜಾಯ, ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ, ಪುಣ್ಯ ಪ್ರಸಾದವೇ ಪಂಚ ಕಜ್ಜಾಯ, ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ, ಸತ್ಯ ಧರ್ಮ ನಿಂತರೋ ನಿನ್ನ ಮಾಯೆಯ, ಶಾಸ್ತ್ರೀತ ಪೂಜಿತ ಸಿದ್ಧಿವಿನಾಯಕ, ಶಾಸ್ತ್ರೀತ ಪೂಜಿತ ಸಿದ್ಧಿವಿನಾಯಕ, ಶರವು ಮಹಾಗಣಪತಿ ನಮಗೆ ನಿನ್ನ ಸ್ತುತಿ, ಅನುದಿನವೋ ಭಕ್ತರು ನಿನ್ನ ನಂಬಿರುವರು, ಶರವು ಮಹಾಗಣಪತಿ. ಸಾಕ ಸರ್?
1: ಓಕೆ, ಚೆನ್ನಾಗಿ ಹೇಳಿದ್ರಿ ಸರ್. ಓಕೆ, ಥ್ಯಾಂಕ್ ಯು. ನೀವು ಕೂಡ ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಇವತ್ತು ಗಣಪತಿಯ ಹಾಡುಗಳನ್ನು ಕೂಡ ಹಾಡ್ತಾ ನಿಮ್ಮ ಭಕ್ತಿಯನ್ನು ಕೂಡ ಅರ್ಪಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಬೇಕು ಅಂತ ಇದ್ರೆ ನಮ್ಮ ಸಂಖ್ಯೆ 9686860969 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಇವಾಗ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ ನಾಡಿ ಪುನೋ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
7: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಗಣಪತಿಯ ಹಾಡುಗಳನ್ನು ಕೂಡ ಹಾಡಬಹುದು, ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಗಣಪತಿಯನ್ನು ಅಲಂಕಾರ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡ. ಹಲೋ,
1: ನಮಸ್ಕಾರ ಸರ್.
0: ನಮಸ್ತೆ, ಯಾರಿದು? ಸೋಮಶೇಖರ್ ಅವರು. ಹೇಗಿದ್ರ ಸೋಮಶೇಖರ್ ಅವರೇ?
1: ಆರಾಮ್ ಸರ್, ನೀವು?
0: ಓ, ನಾವು ಆರಾಮಾಗಿದ್ದೀವಿ. ಓಕೆ, ಹೇಗಿದೆ ನಿಮ್ ಕಡೆಗೆಲ್ಲ ಹಬ್ಬದ ಆಚರಣೆ ಹೇಗ್ ನಡೀತಾ ಇದೆ?
1: ಹಬ್ಬ ಜೋರಿದೆ ಸರ್. ಇದು
0: ಜೋರಾಗಿದೆಯಾ? ಓಕೆ, ನಿಮ್ಮನೇಲಿ ಗಣಪತಿ ಕೂರಿಸ್ತೀರಾ?
1: ಇಲ್ಲ ಸರ್, ನಮ್ಮ ಮನೇಲಿ ಕೂರಿಸಲ್ಲ, ಇಲ್ಲಿ ನಮ್ಮ ಅಂಗಡಿ ಎದುರಿಗೆ ಒಂದು ಗಣಪತಿ
0: ಕೂರಿಸಿದ್ದಾರೆ. ಹಲೋ
1: ಸರ್, ಹೇಳ ಸರ್.
0: ಹಾ, ಹಾಡಿ ಸರ್.
1: ಸರ್, ಮರ್ಯಾದೆ ಮಾಲ ಚಿತ್ರದಿಂದ ಒಂದು ಹಾಡು ಹೇಳ್ತೀನಿ ನೋಡಿ ಸರ್. ಓಂಕಾರ ಗಣಪತಿ ಕೋಟಿ ವಂದನೆ, ಎಂದೆಂದು ಬೇಡುವೆನು ನಿನ್ನಯ ಕರುಣೆ. ಓಂಕಾರ ಗಣಪತಿಯೇ ಕೋಟಿ ವಂದನೆ, ಎಂದೆಂದು ಬೇಡುವೆನು ನಿನ್ನಯ ಕರುಣೆ. ಐದೋರಿ ಸಲಹು ಸ್ವಾಮಿ ಲಂಬೋದರನೆ, ವಿಘ್ನಗಳ ನೀಗೋ ವಿಘ್ನೇಶ್ವರನೆ. ಭಕ್ತಿಯ ನೆಪದಲ್ಲಿ ಯುಕ್ತಿಯ ನಡೆಸುವರು, ಧರ್ಮದ ಹೆಸರಲ್ಲಿ ನಿಧಿ ಗಳಿಸಿ ನುಂಗುವ, ಬೂಟಾಟಿಕೆ ಮಾಡುವ ಗಂಟು ಕಳ್ಳರು. ಸತ್ಯವ ಮರೆಮಾಚಿ ಸುಳ್ಳನೆ ಮರೆಸುವರು, ತ್ಯಾಗದ ಕತೆ ಹೇಳಿ ಭೋಗವ ಪಡೆಯುವರು. ಆದರ್ಶ ಸಾರುವ ಹಗಲು ಸುಳ್ಳರು, ನೂರೆಂಟು ಪರಿವಾರ ಮಾಡುತ್ತ ನಡೆಯೋರ. ಕಣ್ಣ ತೆರೆಸು ಬುತ್ತಿ ಕಲಿಸು ಮಹಾಕಾಯನು, ಓಂಕಾರ ಗಣಪತಿಯೇ ಕೋಟಿ ವಂದನೆ, ಎಂದೆಂದು ಬೇಡುವೆವು ನಿನ್ನಯ ಕರುಣೆ.
0: ಓಕೆ, ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು. ಓಕೆ, ಸೋಮಶೇಖರ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ಭಕ್ತಿಪೂರ್ವಕವಾದಂತಹ ಹಾಡುಗಳನ್ನ ಹಾಡಬಹುದು ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ಶ್ರೀಧರ್ ಸರ್. ನಾನು ಬ್ರಹ್ಮಾನಂದ ರಾಣೆ, ವಿದ್ಯಾನಗರ, ಶಿವಮೊಗ್ಗ.
0: ವೆರಿ ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದೆ ಸರ್, ತಾವ್ ಹೇಗಿದ್ದೀರಾ? ತಿಂಡಿ ಆಯ್ತಾ?
0: ಹಾ, ಆಗಿದೆ. ನಿಮ್ದು ಆಯ್ತಾ?
2: ಹಾ, ನಂದು ತಿಂಡಿ ಆಯ್ತಾ. ಅವಲಕ್ಕಿ ಸರ್ ಇವತ್ತು ನಿಮ್ದು?
0: ಓಕೆ, ನಮ್ದು ಅದೇ ಅವಲಕ್ಕಿನೇ.
2: ಇಬ್ಬರು ಸೇಮ್ ಸೇಮ್ ಇವತ್ತು ತಿಂಡಿ.
0: ಹೌದು,
2: ಇವತ್ತು ವಿಶೇಷ ಅಂದ್ರೆ ನಮ್ಮ ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಎಲ್ಲರೂ ಸೇರಿ ಕೂಡಿ ನಲಿಯುತ್ತಾ ಸಂತೋಷ ಪಡುತ್ತಾ ಇರ್ತಕ್ಕಂತ ಹಬ್ಬ ಅಂದ್ರೆ ಗಣಪತಿ ಹಬ್ಬ. ನಾವೆಲ್ಲರೂ ಶಾಂತಿ, ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ಸ್ನೇಹದಿಂದ ಈ ಹಬ್ಬವನ್ನ ಆಚರಿಸಿ ಎಲ್ಲರೂ ಸಂತೋಷ ಪಡೋಣ ಸರ್. ನಮ್ಮ ಇಂಡಿಯಾದಲ್ಲಿ ಹಬ್ಬ ಇರೋದೇ ನಮಗೆ ಸಂತೋಷ ಪಡಕ್ಕೋಸ್ಕರ. ನಾವು ಆಕ್ಚುಲಿ ಇಂಡಿಯಾದಲ್ಲಿ ಹುಟ್ಟಿರೋದೇ ಒಂದ್ ಸಂತೋಷ ಅನ್ಸುತ್ತೆ, ಯಾಕಂದ್ರೆ ಪ್ರತಿ ಹಬ್ಬದಲ್ಲಿ ಏನಾದ್ರೂ ಒಂದ್ ಸಂಭ್ರಮವನ್ನ ಕಾಣ್ತೀವಿ. ಹಾಗಾಗಿ ಸರ್, ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲ FM ಬಳಗದವರಿಗೆ, ಕೇಳಿದರಿಗೆ ನಾನು ಗೌರಿ ಗಣೇಶ ಹಬ್ಬದ ಶುಭಾಶಯ ಕೊಡ್ತೀನಿ, ಹಾಗೂ ಗಣಪತಿಯ ಒಂದು ಹಾಡನ್ನ ಒಂದ್ 4 ಲೈನ್ ಹಾಡ್ಲಿಕ್ಕೆ ಇಷ್ಟಪಡ್ತೀನಿ.
0: ಓಕೆ, ಹಾಡಿ.
2: ಹಾಡ್ತೀನಿ ಸರ್.

0: ಗಣಪತಿ ಮತ್ತೆ ಗೌರಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ.
1: ಓಕೆ ಓಕೆ, ಚೆನ್ನಾಗಿ ಹಾಡಿದ್ರಿ. ನೀವು ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
0: ಥ್ಯಾಂಕ್ ಯು, ಇದಕ್ಕೆಲ್ಲ ನಿಮ್ಮ ಎಫ್ಎಂ ಏ ಕಾರಣ ಸರ್.
1: ಓಕೆ ಸರ್, ಓಕೆ,
0: ಥ್ಯಾಂಕ್ ಯು.
1: ಓಕೆ, ಬ್ರಹ್ಮಾನಂದ್ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಇವತ್ತು ಗಣಪತಿಯ ಹಾಡುಗಳನ್ನು ಕೂಡ ಹಾಡಬಹುದು. ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಒಂದು ಲೈನ್ನ ಕೂಡ ನೋಡಿದೆ, ಈ ಪೇಜ್ ಹೆಸರು ಭಾವಗಳ ಬೀಸಣಿಗೆ ಅಂಥೇಳಿ. ಸೊ ಅವ್ರು ಬರ್ದಿರೋದೇನಂತಂದರೆ, ಕಲೆಗಾರನ ಹಸಿವು ನೀಗಿಸಲು ವರ್ಷಕ್ಕೊಮ್ಮೆ ದೇವನೇ ಮಾರಾಟಕ್ಕೆ ನಿಲ್ತಾನೆ, ಇನ್ನು ನಿನ್ನ ಹರಕೆಗಳ ಹರಿಸದೆ ಮಾರಿಕೊಳ್ತಾನ ಅಂಥೇಳಿ ಹಾಕಿದ್ದಾರೆ. ಅದ್ರ ಕೆಳಗಡೆ ನಿನ್ನ ಧೈರ್ಯವೇ ನಂಬಿಕೆ, ಕಾಯುವಿಕೆಯೇ ಪ್ರಾರ್ಥನೆ ಅಂತ ಕೂಡ ಹಾಕಿದ್ದಾರೆ. ಇದು ಎಷ್ಟು ನಿಜವಾದಂತಹ ಮಾತಲ್ವಾ, ತುಂಬಾ ಅರ್ಥಪೂರ್ಣವಾದಂತಹ ಮಾತು. ಇದನ್ನು ಕೇಳಿದಾಗ ನನಗೆ ಹೇಳಬೇಕು ಅಂತ ಅನ್ನಿಸ್ತು, ಸೊ ಹಾಗಾಗಿ ಹೇಳಿದೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ, ಇವತ್ತು ನಿಮ್ಮ ಮನೆಯಲ್ಲಿ ಗಣಪತಿಯನ್ನು ಕೂರಿಸಿದ್ರೆ ಯಾವ ರೀತಿ ಅಲಂಕಾರವನ್ನು ಮಾಡಿದಿರಾ, ಏನೆಲ್ಲ ನೈವೇದ್ಯಕ್ಕೆ ಮಾಡಿದಿರಾ, ಹಾಗೆ ಒಂದು ಹಬ್ಬದ ಆಚರಣೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ,
2: ನಮಸ್ತೆ ಶ್ರೀಧರ್.
1: ನಮಸ್ತೆ ಕುಸುಮಾ ಅವರು.
2: ಕುಸುಮಾ, ಕೃಷಿ ನಗರ.
1: ಹೇಗಿದ್ದೀರಾ ಕುಸುಮಾ ಅವರೇ?
2: ಶ್ರೀಧರ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ.
2: ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
1: ಥ್ಯಾಂಕ್ ಯು, ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
2: ಥ್ಯಾಂಕ್ ಯು ಶ್ರೀಧರ್, ಮತ್ತೆ ಎಲ್ಲ ಎಫ್ಎಂ ಬಳಗಕ್ಕೂ ಕೂಡ ನನ್ನ ಶುಭಾಶಯಗಳು, ನಮಸ್ಕಾರಗಳು.
1: ಓಕೆ, ಥ್ಯಾಂಕ್ ಯು. ಸೋ ಮೇಡಮ್, ನಿಮ್ಮಲ್ಲಿ ಗಣೇಶ ಕೂರಿಸಿದಿರಾ?
2: ಗಣೇಶನ್ ಕೂಸಿಲ್ಲ ಶ್ರೀಧರ್, ಮನೇಲಿರೋ ಅಂತ ಗಣೇಶನ್ಗೆನೆ ಗೌರಿ ಇರುತ್ತಲ್ವಾ, ಅದಕ್ಕೇನೆ ಏನು ಕೂರಿಸ್ದಾಗ ಏನು ಪೂಜೆ ಎಲ್ಲ ಮಾಡ್ತೀವೋ ಅದೇ ತರ ಎಲ್ಲ ಮಾಡ್ತೇವೆ. ಬಟ್ ಗಣಪತಿ ಒಂದ್ ತರದಿಲ್ಲ ಹೊರಗಡೆಯಿಂದ, ಮನೇಲಿ ಎಲ್ಲ ಪದ್ಧತಿ ಸಂಪ್ರದಾಯ ಪ್ರಕಾರ ಎಲ್ಲ ಪೂಜೆ ಎಲ್ಲದು ಅಡ್ಗೆ ಎಲ್ಲ ಮಾಡ್ತೇವೆ.
1: ಏನೆಲ್ಲ ನೈವೇದ್ಯಕ್ಕೆ ಮಾಡಿದಿರಾ?
2: ನೈವೇದ್ಯಕ್ಕೆ ಮೊದಲನೇದಾಗಿ ಕರ್ಜಿಕಾಯಿ, ಮತ್ತೆ ಮೋದಕ ಮಾಡಿದ್ದೀನಿ, ಮತ್ತೆ ಚಕ್ಲಿ ಮಾಡಿದ್ದೀನಿ, ಮತ್ತೆ ಉಂಡೆ ಎಳ್ಳು ಶೇಂಗಾ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡಿದ್ದೀನಿ. ಇವಾಗ ಅಕ್ಕಿ ತರಿದು ಕಡುಬು ಇರುತ್ತಲ್ವಾ, ಅದನ್ನ ಈಗ ಮಧ್ಯಾಹ್ನಕ್ಕೆ ನೈವೇದ್ಯ ಮಾಡೋದು. ಈಗ ಬೆಳಗ್ಗೆ ಅಷ್ಟನ್ ಮಾಡಿಟ್ಟಿದೀವಿ. ಗೌರಿಗೆ ಇನ್ನ ಉಡಿ ಎಲ್ಲ ತರದ ಹಣ್ಣುಗಳು ರೀತಿ ಉಮ್ಮಡಿ ಉಡಿ ತುಂಬಿಟ್ಟು ಪೂಜೆ ಮಾಡಿ
1: ಶ್ರೀಧರ್. ಗಣಪತಿಯ ಹಾಡನ್ನ ಹಾಡ್ಬೋದಾ?
2: ಹೌದು ಶ್ರೀಧರ್, ಖಂಡಿತ ಇವತ್ತು ವಿಘ್ನೇಶ್ವರನ ಹಾಡನ್ನೇ ಹಾಡ್ತೀನಿ. ಪಾದ ಕಮಲಗಳಿಗೆ ನಮಸ್ಕಾರಗಳು ಅಂತ ಅನ್ನ ಹಾಡಿದು,

0: ನಾ
1: ಓಕೆ,
0: ಶ್ರೀಧರ್,
1: ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಕುಸುಮ ಅವರೇ.
0: ಥ್ಯಾಂಕ್ ಯು ಶ್ರೀಧರ್,
1: ಓಕೆ
0: ಎಲ್ರಿಗೂ ಒಳ್ಳೇದು ಮಾಡಲಿ ಗಣೇಶ.
1: ಓಕೆ, ಥ್ಯಾಂಕ್ ಯು, ನಿಮಗೂ ಕೂಡ ಒಳ್ಳೇದಾಗಲಿ.
0: ಥ್ಯಾಂಕ್ ಯು.
1: ಓಕೆ, ಕುಸುಮಾ ಅವರು ಕರೆ ಮಾಡಿದರು ಶಿವಮೊಗ್ಗದ ಕೃಷ್ಣನಗರದಿಂದ. ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು, ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಇವತ್ತು ಗಣಪತಿಯ ಹಾಡುಗಳನ್ನು ಕೂಡ ಹಾಡಬಹುದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ಗುಡ್ ಮಾರ್ನಿಂಗ್ ಸರ್.
1: ವೆರಿ ಗುಡ್ ಮಾರ್ನಿಂಗ್.
2: ಹ್ಯಾಪಿ ಗೌರಿ ಗಣೇಶ ಆಲ್ ಆಫ್ ಯು.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
2: ಥ್ಯಾಂಕ್ ಯು ಸರ್.
1: ಗೀತಾ ಅವರ?
2: ಹಾ ಸರ್.
1: ಹೇಗಿದ್ದೀರಾ ಗೀತಾ ಅವರೇ?
2: ಹಾ ಸರ್, ಫೈನ್. ಟಿಫನ್ ಆಯ್ತಾ ಸರ್?
1: ಆಗಿದೆ. ನಿಮ್ದು ಆಯ್ತಾ?
2: ಆಗಿಲ್ಲ ಸರ್, ಕಾಲ್ ಟ್ರೈ ಮಾಡ್ತಿದ್ದೆ, ಆಮೇಲೆ ತಿನ್ನೋಣ ಅಂತ.
1: ಓಕೆ,
2: ನಿಮ್ದು ಹಬ್ಬ ಆಯ್ತಾ ಸರ್?
1: ಹಾ, ಹಬ್ಬ ಆಗ್ತಾ ಇದೆ ಮೇಡಮ್. ನಿಮ್ ಜೊತೆಗೆಲ್ಲ ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಮತ್ತೆ ಮನೆಗೆ ಹೋದ್ಮೇಲೆ ಹಬ್ಬ ಸೆಲೆಬ್ರೇಟ್ ಮಾಡೋದು.
2: ಓಕೆ ಸರ್, ನಾನು ಗಣೇಶನ್ ಒಂದು ಸಾಂಗ್ ಹೇಳ್ತೀನಿ.
1: ಓಕೆ ಹಾಡಿ.
2: ಓಕೆ. ಬೆನಕ

ಮಾಡಿಟ್ಟ ತಂಬಿಟ್ಟು ಚಕ್ಕುಲಿ, ಕಾಯುತ್ತಿವೆ ನಿನ್ನ ಸ್ವೀಕಾರಕ್ಕಾಗಿ. ನಿನಗಾಗಿ ಮಾಡಿಟ್ಟ ತಂಬಿಟ್ಟು ಚಕ್ಕುಲಿ, ಕಾಯುತ್ತಿವೆ.

0: ಕಾದಿಹುದು ನಿನ್ನವರ ಭಿಕ್ಷೆಗಾಗಿ ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ.
1: ಓಕೆ, ಥ್ಯಾಂಕ್ ಯು ಗೀತಾ ಅವರೇ, ಚೆನ್ನಾಗಿ ಹಾಡಿದ್ರಿ. ಓಕೆ, ಗೀತಾ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ ಪ್ರೇಮ ಅವರು.
2: ಹೌದು ಸರ್,
1: ಹೇಗಿದ್ದೀರಾ ಪ್ರೇಮ ಅವರು?
2: ಚೆನ್ನಾಗಿದ್ದೀನಿ ಸರ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್.
1: ನೀವು ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಓಕೆ, ಹೇಗ್ ಸೆಲೆಬ್ರೇಟ್ ಮಾಡ್ತೀರಾ ಮೇಡಮ್? ಹಾಸನದಲ್ಲಿ ಹೊಸ ಮನೆಯಲ್ಲಿ?
2: ಹೊಸ ಮನೆಯಲ್ಲಿ ಸರ್. ಬೆಳಗ್ಗೆ 5 ಗಂಟೆಗೆ ಗೌರಿ ಪೂಜೆ ಮಾಡಿ ಬಾಗಿಲಿಂದ ಒಳಗಡೆ ತಂದು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀವಿ ಸರ್. ಈಗ ಮಕ್ಕಳೆಲ್ಲ ಸೇರಿ ಪಕ್ಕದಲ್ಲೇ ಗಣಪತಿ ಇಟ್ಟಿದಾರೆ ಸರ್. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದು ಎಲ್ಲರಿಗೂ ಒಂಥರ ಖುಷಿ ಇರುತ್ತೆ ಸರ್. ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೆ ಈ ಹಬ್ಬ ತುಂಬಾ ಖುಷಿ ಕೊಡುತ್ತೆ ಸರ್.
1: ಏನ್ ಸ್ಪೆಷಲ್ ನೈವೇದ್ಯ ಮಾಡಿದಿರಾ?
2: ಸ್ಪೆಷಲ್ ಮೋದಕ ಸರ್ ಗಣಪತಿಗೆ. ನಾವು ಗೌರಿಗೆ ಕಿಚ್ಚುಡಿ ಅಂತ ಮಾಡ್ತೀವಿ ಸರ್. ಅದು ತರಕಾರಿ ಸಾರಲ್ಲಿ ಅದು ಗೌರಿಗೆ ಇಡ್ತೀವಿ ಸರ್. ಗಣಪತಿಗೆ ಕಡುಬು ಮತ್ತೆ ಮೋದಕ ಇಡ್ತೀವಿ. ಒಬ್ಬಟ್ಟು ಅದೆಲ್ಲ ಮಾಮೂಲಿ ಸ್ವೀಟ್ ಎಲ್ಲ ಇರುತ್ತೆ ಸರ್.
1: ಓಕೆ, ಸೊ ಹಾಗೆ ಮೇಡಮ್ ಗಣಪತಿಯ ಹಾಡನ್ನು ಕೂಡ ಹಾಡ್ಬೋದು.
2: ಹಾಡ್ತೀನಿ ಸರ್.
1: ಹಾಡಿ.
2: ಕಡಿಬಿಗೆ ತುಪ್ಪ ಹಾಕಿದೆನಪ್ಪ ಸ್ವೀಕರಿಸಪ್ಪ ಓ ಬೆನಕಪ್ಪ ಸಾವಿರ ತಪ್ಪ ಮನ್ನಿಸೆಯಪ್ಪ ಓಗಡು ನೀ ಗಣಪತಿ ಬಪ್ಪ ಮೂಡಣದಲ್ಲಿ ದಿನಕರ ಬರುವ ಶುಭಕರ ವೇಳೆ ಪರಿಮಳ ಚೆಲ್ಲುವ ಮಲ್ಲಿಗೆ

0: ಗಣಪತಿ ಬಪ್ಪ. ಇಷ್ಟ ಆಗ್ಲಿ ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು. ಪ್ರೇಮ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮೌನಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುರಾಣ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣಪತಿಯ ಹಾಡುಗಳನ್ನು ಕೂಡ ಹಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಾಗೆ ನೀವು ಕೂಡ ಗೌರಿ ಗಣೇಶ ಹಬ್ಬವನ್ನು ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರೆ, ಹಾಗೆ ಗಣಪತಿಯನ್ನು ಕೂರಿಸಿದ್ರೆ, ಸೊ ನಿಮ್ಮ ಮನೆಯಲ್ಲಿ ಗಣಪತಿನ ಯಾವ ರೀತಿ ಅಲಂಕಾರ ಮಾಡಿದಿರಾ, ಹಾಗೆ ನೈವೇದ್ಯಕ್ಕಾಗಿ ಏನೆಲ್ಲ ಮಾಡಿದಿರಾ, ಅದ್ರ ಬಗ್ಗೆನೂ ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಬಹುದು. ಹಾಗೆ ವಿಶೇಷವಾಗಿ ನೀವು ಗಣಪತಿಯನ್ನು ನಿಮ್ಮ ಮನೆಯಲ್ಲಿ ಏನಂತ ಕರಿತೀರಾ, ಅದ್ರ ಬಗ್ಗೆನೂ ಕೂಡ ಹೇಳಿ. ಆ್ಯಂಡ್ ಹಾಗೆ ನೀವು ನಿಮ್ಮ ಮನೆಯಲ್ಲಿರುವಂತಹ ಗಣಪತಿಯನ್ನು ಒಂದು ಮಾತಿನಲ್ಲಿ ಡಿಸ್ಕ್ರೈಬ್ ಮಾಡೋದಾದರೆ ಯಾವ ರೀತಿ ಅಲಂಕಾರ ಮಾಡಿದಿರಾ, ಅದ್ರ ಬಗ್ಗೆ ಹೇಳ್ಬೋದು. ಲೈಕ್ ಹೂವಿನ ಅಲಂಕಾರ ಮಾಡಿರೋದು, ಅಥವಾ ಪರಿಸರ ಸ್ನೇಹಿ ಗಣಪತಿನ ಮಾಡಿದಿರೋ, ಅಥವಾ ಮಕ್ಕಳು ಮಾಡಿರುವಂತಹ ಡೆಕೋರೇಷನ್ ಬಗ್ಗೆ ಕೂಡ ಹೇಳ್ಬೋದು. ಸೊ ಹಾಗಿದ್ರೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
6: ಹಲೋ ಸರ್, ನಮಸ್ಕಾರ ಸರ್.
1: ನಮಸ್ತೆ ಚಿಕ್ಕಪ್ಪ ಅವರು.
6: ಮೊದಲನೇದಾಗಿ ನಿಮ್ಮ ಒಂದು ಶಿವಮೊಗ್ಗ ರೇಡಿಯೋ ಬಳಗದವರಿಗೂ ಮತ್ತೆ ಸಮಸ್ತ ಎಲ್ಲೆಲ್ಲಿ ರೇಡಿಯೋ ಕೇಳ್ತಿದಾರೆ ಅವ್ರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಚಿಕ್ಕಪ್ಪ, ಕೃಷಿ ನಗರ ಶಿವಮೊಗ್ಗದಿಂದ ಸರ್.
1: ಓಕೆ, ಥ್ಯಾಂಕ್ ಯು ಚಿಕ್ಕಪ್ಪ ಅವರೇ. ನಿಮಗೂ ನಿಮ್ಮ ಕುಟುಂಬದವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
6: ಧನ್ಯವಾದಗಳು ಸರ್.
1: ಓಕೆ ಹೇಳಿ ಸರ್, ನಿಮ್ಮನೇಲಿ ಗಣಪತಿ ಕೂರಿಸಿರಾ?
6: ಇಲ್ಲ ಸರ್, ಗಣಪತಿ ಕೂರ್ಸೋ ಪದ್ಧತಿ ಇಲ್ಲ ಸರ್, ಮೊದ್ಲಿಂದನೂ ಇಲ್ಲ. ಹಾಗಾಗಿ ನಾವು ಕೂರ್ಸಕ್ ಹೋಗೋದಿಲ್ಲ, ಯಾಕಂದ್ರೆ ನಾವು ಮಧ್ಯಾಂತರ ಅದು ಯಾವ್ದನ್ನು ಕಾರ್ಯಕ್ರಮ ಮಾಡಬಾರ್ದು. ಮೊದ್ಲಿಂದ ಏನು ಪಾಲಿಸ್ಕೊಂಡ್ ಬಂದಿರ್ತಾರೋ ಹಿರಿಯರು ಅದನ್ನೇ ನಾವು ಪಾಲಿಸ್ಬೇಕಾಗತ್ತೆ. ಮಧ್ಯಾಂತರ ಏನಾದ್ರೂ ನಾವು ಅದನ್ನ ಮತ್ತೆ ಕಾರ್ಯಕ್ರಮ ಮಾಡಿದಾಗ ಅದರಿಂದ ಏನಾದ್ರೂ ಕೆಟ್ಟದಾದಾಗ ಓ ನಾವು ಈ ತರ ಮಾಡಿದ್ದಕ್ಕೆ ಈ ತರ ಆಯ್ತನೋ ಅನ್ನೋ ಭಾವನೆ ಬರಬಾರ್ದು ಎಂದು ನಾವು ಎಲ್ಲಿ ನಮ್ಮ ಏರಿಯಾಗಳಲ್ಲಿ ಸಾಮಾನ್ಯ ಪ್ರತಿ ಒಂದು ಏರಿಯಾದಲ್ಲೂ ಒಂದೊಂದು ದೇವಸ್ಥಾನಗಳು ಇರ್ತಾವ, ಅಲ್ಲಿ ಏನ್ ಗಣಪತಿ ಕೂರಿಸಿರ್ತಾರ ಅಲ್ಲಿ ಹೋಗಿ ನಾವು ಅಣ್ಣಕ ಮಾಡಿಸ್ಕೊಂಡು ನಾವು ಮನೆಗೆ ಬರ್ತೇವೆ. ಮತ್ತೆ ಮನೆಯಲ್ಲಿ ಕೂಡ ಹಬ್ಬವನ್ನು ಮಾಡಿರ್ತೇವೆ, ಹೋಳಿಗೆ ಮಾಡಿರ್ತೇವೆ.
1: ಓಕೆ ಓಕೆ, ಒಳ್ಳೇದು. ಸೊ ಹಾಗೆ ಸರಿ, ಇವತ್ತು ಗಣಪತಿಯ ಹಾಡನ್ನು ಕೂಡ ಹಾಡ್ಬೋದು.
6: ಹೌದು ಸರ್.
1: ಯಾವ ಹಾಡನ್ನು ಹಾಡ್ತೀರಾ?
6: ಒಂದ್ ಎರಡ್ ಸಾಲ ಹಾಡ್ಲೇನ್ರಿ ಸರ್.
1: ಹಾಡಿ ಹಾಡಿ.
6: ದಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ, ಕೋಟಿ ಕೋಟಿ ಸೂರ್ಯನ

0: ವಿನಾಯಕ ಜಯ ನೋ ನೋಡೋ ವಿನಾಯಕ. ಧನ್ಯವಾದಗಳು ಸರ್.
1: ಓಕೆ, ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು.
0: ಧನ್ಯವಾದಗಳು ಸರ್, ನಮಸ್ಕಾರ.
1: ನಮಸ್ತೆ. ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ, ಗಣಪತಿಯ ಹಾಡುಗಳನ್ನು ಕೂಡ ಹಾಡಬಹುದು. ಸೊ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686860926279 ಈ ಸಂಖ್ಯೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಹಾಡುಗಳನ್ನು ಕೂಡ ಹಾಡಿ ಅಂತ ಹೇಳ್ತಾ, ಈಗ ಗಣಪತಿಯ ಇನ್ನೊಂದು ಹಾಡನ್ನು ಕೂಡ ಕೇಳ್ಕೊಂಡು ಬರೋಣ.

0: ಓಕೆ, ಗಣಪತಿಯ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಕೂಡ ಚೆನ್ನಾಗಿ ಮೂಡಿಬರ್ತಾ ಇದೆ ಅಂತ ಅನ್ಕೊಳ್ತೀನಿ. ಹಾಗೆ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಣಪತಿಯ ಹಾಡುಗಳನ್ನು ಹಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಶುಭೋದಯ ಸರ್.
0: ಶುಭೋದಯ.
1: ಷಡಾಕ್ಷರಿ ನ್ಯಾಮತಿಯಿಂದ.
0: ಷಡಾಕ್ಷರಿ ಅವರು ಹೇಗಿದ್ದೀರಾ?
1: ಆರಾಮಿದ್ದೀವ್ರಿ.
0: ಓಕೆ, ಗೌರಿ ಗಣೇಶ ಹಬ್ಬದ ಶುಭಾಶಯ.
1: ಇಲ್ಲ ಹೊರಗೆ ಬಿಟ್ರೆ ಎಲ್ಲ ಆರಾಮಿದ್ದೀವಿ.
0: ಹೇಳಿ.
1: ಮಳೆ ಇಲ್ಲ ಅನ್ನೋದನ್ನ ಕೊರಗ್ ಬಿಟ್ರೆ ಎಲ್ಲದ್ರಲ್ಲೂ ಆರಾಮಿದೆ.
0: ಹೌದು, ಈ ಬಾರಿ ಮಳೆ ತುಂಬಾನೇ
1: ಕೈ ಕೊಟ್ಟಿದೆ. ಅದು ನಾವು ಮಾಡಿದ್ದುಣ್ಣ ಮರ ಅನ್ನಂಗೆ, ನಾವು ಏನು ಕೊಡ್ತೇವೋ ಪರಿಸರಕ್ಕೆ ಅದು ನಮಗೆ ವಾಪಸ್ ಕೊಡುತ್ತೆ.
0: ನಿಜ ಅದು. ಓಕೆ ಸರ್,
1: ಎಲ್ಲ ಎಲ್ಲ ನಮ್ಮ ಕೇಳುಗ ಮಿತ್ರರಿಗೂ ಹಾಗೂ ನಮ್ಮ ಶಿವಮೊಗ್ಗ ಎಫ್ ಎಂ ಬಳಗದವರಿಗೂ ಗಣಪತಿ ಹಬ್ಬದ ಶುಭಾಶಯಗಳು.
0: ಥ್ಯಾಂಕ್ ಯು. ಸೊ ಹಾಗೆ ನಿಮ್ಮೂರಲ್ಲಿ ಹೇಗೆ ಸರ್ ಗೌರಿ ಗಣೇಶ ಹಬ್ಬ ಹೇಗೆ ನಡೀತಾ ಇದೆ?
1: ಎಲ್ಲಾ ಅಲ್ಲೇ ಒಂದೊಂದು ಸರ್ಕಲ್ಗಳಲ್ಲಿ ಗಣಪತಿಯನ್ನ ಕೂರಿಸ್ತಾರೆ. ಹಾಗೆ ನಾವು ಒಂದು ತರಕಾರಿ ಗಣಪತಿ ಅಂತ ಕೂರಿಸ್ತಾ ಇದ್ವಿ. ಸುಮಾರು 34 ವರ್ಷದಿಂದ ಇಡ್ತಾ ಬಂದಿದ್ವಿ, ಈ ವರ್ಷ ಇಡ್ತಾ ಇಲ್ಲ. ಅಂದ್ರೆ ನಾವು ಮೊದಲು ಸ್ಟಾರ್ಟ್ ಮಾಡಿದ್ ನಾವು ನಾವು ಸುಮಾರು 30 ವರ್ಷನ ನಾವು ಇಟ್ವಿ. ಆಮೇಲೆ ನಮ್ಮ ಮಕ್ಳುಗಳಿಗೆ ಅವರು ನಮ್ಮ ಸ್ನೇಹಿತರು ಮಕ್ಕಳು ಅವರೆಲ್ಲ ಸೇರಿ ಇಡ್ತಾ ಇದ್ರು. ಅವರೊಂದು 5-6 ವರ್ಷ ಕಂಟಿನ್ಯೂ ಮಾಡಿದ್ರು. ಯಾಕೋ ಈ ಸರಿ ಇಡ್ತಾ ಇಲ್ಲ, ಏನ್ ಬರಗಾಲ ನಿಮಿತ್ತ ಅಂತಾನೋ ಏನೋ ಗೊತ್ತಿಲ್ಲ, ಕೇಳಿದ್ರೆ ಅದೇ ತರ ಅಂದ್ರು.
0: ಹಾಗಾಗಿ ಈ ಸರಿ ಗಣಪತಿಯನ್ನ ಕೂರಿಸಲ್ಲ ನಿಮ್ಮ ಮನೆ?
1: ಇಲ್ಲ, ತುಂಬಾ ನಮ್ಮ ನ್ಯಾಮತಿಯಲ್ಲೇ ನಾವು ಮೊದಲಿಗೆ ಒಂದು ಸ್ಥಾನ ಪಡಿತಾ ಇದ್ವಿ ಅಷ್ಟು ಅದ್ದೂರಿಯಾಗಿ. ಹಾಗೆ ನೋಡ್ಲಿಕ್ಕೆ ತುಂಬಾ ಬೇರೆ ಬೇರೆ ಹಳ್ಳಿ ಕಡೆಯಿಂದ ಬರೋರು ಆತರ ನಾವು ಒಂದು ಆಕರ್ಷಣೆ ಮಾಡಿ ಇಡ್ತಾ ಇದ್ವಿ ಜನನ ಆಕರ್ಷಣೀಯವಾಗಿ. ಏನು ಈ ಹಳೆ ನಮ್ಮ ಪರಂಪರೆಯ ಇತಿಹಾಸಗಳಿದಾವಲ್ಲ ಆತರದ್ದು ಏನಾರ ಒಂದು ಇತಿಹಾಸದ ಪರಿಚಯವನ್ನು ಮಾಡ್ತಾ ಇದ್ವಿ. ಈ ಕೊಡಗಿನ ಕೊಡಗು, ಸೊ ಆಮೇಲೆ ಉಡುಪಿ ಶ್ರೀಕೃಷ್ಣ ಯಾತ್ರ, ಈ ಭಕ್ತ ಪ್ರಹ್ಲಾದನಿಗೆ ದರ್ಶನ ಕೊಟ್ಟ, ಈ ತರ ಹಲವಾರು ಮಾಡಿದೀವಿ. ಆಮೇಲೆ ಏಕದಂತನಿಗೆ ಏಕ ಚಕ್ರದ ಒಂದು ಮೆರವಣಿಗೆಯನ್ನು ಕೂಡ ಮಾಡಿದ್ವಿ. 5 ಎತ್ತು ಕಟ್ಬಿಟ್ಟು ಒಂದೇ ಗಾಲೆ. ತುಂಬಾ ನಮಗೆ ಇಲ್ಲಿ ಸುತ್ತಮುತ್ತಲು ಗ್ರಾಮದಲ್ಲ ಬಂದು ತುಂಬಾ ಇದು ಮಾಡಿದ್ರು. ಒಂದೇ ಗಾಲೆಯಲ್ಲಿ ಇಷ್ಟು ಭವ್ಯವಾದ ಇದನ್ನ ರಥ ಮಾಡಿದಿರ್ಲ ಅಂತಂದ ಹೇಳಿ ಈ ತರ ಏನಾದ್ರು ಒಂದು ಸಾಧನೆ ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಡಿಜೆ ಹಾವಳಿಯಿಂದ ಅರ್ಧ ನಮಗೆ ಎಸತ್ತು ಬಿಡ ಅವಶ್ಯಕತೆ ಬಂತು. ಹಾಗಾಗಿ ಆಮೇಲೆ ನಾವ್ ಒಂಥರ ಮಕ್ಕಳು ಬಂದ್ರು, ಅವರು ಈಗ ಇದು ಮಾಡ್ತಿದ್ದಾರೆ. ನಮ್ ಮನೆಯಲ್ಲಂತೂ ಕೂರ್ಸೋದಿಲ್ಲ. ಆಮೇಲೆ ಕೂರಿಸಿರ್ತಾಲೆ ಹೋಗ್ಬಿಟ್ಟು ನಾವೆಲ್ಲ ನಮ್ಗೇನು ಭಕ್ತಿ ಪೂರ್ವಕವಾಗಿ ಹೋಗಿ ಬರ್ತೇವೆ.
0: ಓಕೆ. ಓಕೆ ಸರ್, ಹಾಗೆ ಇವತ್ತು ಗಣಪತಿಯ ಹಾಡನ್ನು ಕೂಡ ಹಾಡುವುದು.
1: ಒಂದೆರಡು ಲೈನ್ ಅಲ್ಲಿ ಮುಗಿಸ್ಬಿಡ್ತೇನೆ.
0: ಹಾಡಿ ಹಾಡಿ.
1: ಇದು ಗಣೇಶನ ಮಹಿಮೆ ಚಿತ್ರದ. ಜಯ ಗಣೇಶ, ಜಯ ಗಣೇಶ, ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ನಮ್ಮ ನೀನು ಕಳಿಸು. ಜಯ ಗಣೇಶ, ಜಯ ಜಯ ಜಯ ಗಣೇಶ. ಸರ್, ಎಲ್ಲ ಬೇರೆಯವರಿಗೆ ಅವಕಾಶ ಸಿಗ್ತದೆ.
0: ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು. ಸೊ ಷಡಾಕ್ಷರಿ ಅವ್ರು ಕರೆ ಮಾಡಿದ್ರು ನ್ಯಾಮತಿಯಿಂದ, ಅವರು ಕೂಡ ಕರೆ ಮಾಡಿ ಹಾಡ್ತಾ ಇದ್ರು. ಸೊ ಹಾಗೆ ಅವರು ಈ ಸರಿ ಗಣಪತಿಯನ್ನು ಕೂರಿಸಲ್ಲ ಅಂತ ಹೇಳ್ತಾ ಇದ್ರು. ಅಂಡ್ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ.
2: ಗಣೇಶ ಹಬ್ಬ ಶುಭಾಶಯ ರೀ.
0: ಹಾ, ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ.
2: ಗಣೇಶ ಹುಟ್ಟುಹಬ್ಬ ಶುಭಾಶಯ ಅನ್ಬೇಕ್ರಿ. ಗಣೇಶ ಅಂದ ಹುಟ್ಟುಹಬ್ಬ ಶುಭಾಶಯ ಅನ್ಬೇಕ್ರಿ.
0: ಹೇಳಿ, ಪ್ರೀತಿಯಿಂದ ನೀವ್ ಏನ್ ಹೇಳಿದ್ರು ಆಗತ್ತೆ
2: ಅನ್ಬೋದಲ್ಲ ಅಂತ.
0: ಓಕೆ, ಸೊ ಅಕ್ಕ ಮಾದಿಯವ್ರ ಮಾತಾಡ್ತಿರೋದು?
2: ಹಾ ಸರ್.
0: ಓಕೆ, ನಿಮ್ಮೂರಲ್ಲಿ ಹೇಗೆ ಮೇಡಮ್ ಆಚರಣೆ ಹೇಗಿದೆ, ನಡೀತಾ ಇದೆ?
2: ಚೆನ್ನಾಗಿ ನಡೀತದೆ ಸರ್.
0: ನಿಮ್ಮನೇಲಿ ಇಡ್ತೀರಾ ಗಣಪತಿನ?
2: ಮನೇಲಿ ಇಡ್ತಿದ್ದೆ ಸರ್ ಇಷ್ಟ ದಿನ. ಈಗ ಒಂದ್ 4 ವರ್ಷದಿಂದ ಒಂದ್ಸರು ಸುತ್ತಬಹುದು ಮನೆ ಎಣ್ಣೆ ಅಂತ.
0: ಇಡ್ತಾ ಇಲ್ವಾ? ಓಕೆ ಓಕೆ,
2: ಸದ್ಯ ಇಡ್ತಾ ಇಲ್ಲ ಸರ್, ಇಡಬಾರ್ದಂತ ಬಂತು ಬಿಟ್ಟರ. ಇಲ್ಲಿ ಆಜುಬಾಜು ಎಲ್ಲ ಇಡ್ತಲ್ರ ಸರ್ ಚೆನ್ನಾಗಿ. ನಾವೆಲ್ಲ ಚಿನ್ನ ಚಿಕ್ಕಿ ಇರ್ಬೋದು, ಕಡುಬು ಹಿಂಗತಿ ಎಲ್ಲ ಮಾಡ್ಕೊಡ್ತೀವಿ ಸರ್. ಎಡಿ ಇಲ್ಲ, ಮನೆಯಲ್ಲಿ ಪೂಜೆ ಮಾಡ್ತೀವಿ ಸರ್. ಮನೆಯಲ್ಲಿ ಗಣಪತಿ ಇರ್ತಾವಲ್ಲ, ಬೆಳಿಗ್ಗೆ ಎದ್ದು ಇದು ಗರ್ಕಿ ಏರ್ಸೋದ್ರ, ಪತ್ರೆ ಏರ್ಸೋದು, ಹೂ ಏರ್ಸೋದು ಎಲ್ಲ ದಿನ ಹೆಂಗ್ ಪೂಜೆ ಮಾಡ್ತಾ ಹಂಗೆ. ಇವತ್ತು ವಿಶೇಷ ಗರ್ಕಿ ಹರ್ಕೊಂಡ್ಬಂದು ವಿಶೇಷ ಪೂಜೆ ಮಾಡ್ತೀವಿ ಸರ್.
0: ಓಕೆ, ಸೊ ಹಾಗೆ ಮೇಡಮ್ ಗಣಪತಿಯ ಹಾಡನ್ನು ಕೂಡ ಹಾಡ್ಬೋದು.
2: ಹಾಡಿ
0: ಹಾಡ್ತೀನಿ.

0: ಅಕ್ಕ ಹಲೋ.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಓಕೆ, ಅಕ್ಕ ಮಹಾದೇವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿರಿ ಎಲ್ಲರೂ ಕೂಡ ಧನ್ಯವಾದಗಳು. ಹಾಗೆ ಯಾರಿಗೆಲ್ಲ ಕರೆ ಸಿಕ್ಕಲ್ಲ ಯಾರು ಕೂಡ ಬೇಜಾರಾಗಬೇಡಿ. ಮತ್ತೆ ಸಂಜೆ ಕಾರ್ಯಕ್ರಮ ಇರುತ್ತೆ 4 ಗಂಟೆಗೆ, ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ ನಿಮ್ಮ ಮನೆಯ ಗಣಪತಿ ಹಬ್ಬ ಹೇಗೆ ಆಚರಣೆ ಮಾಡಿದ್ರಿ ಅದ್ರ ಬಗ್ಗೆ ನಮಗೆ ಮೆಸೇಜ್ ಕೂಡ ಮಾಡಿ ತಿಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686860969 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮಗೆ ನಿಮ್ಮ ಮನೆಯ ಗಣಪತಿ ಹಬ್ಬ ಹೇಗೆ ಆಚರಣೆ ಮಾಡಿದ್ರಿ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮಗೂ ನಿಮ್ಮ ಕುಟುಂಬದವರಿಗೂ ಆರೋಗ್ಯವನ್ನು ಕೊಡಲಿ, ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ. ಆ್ಯಂಡ್ ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂತಂದರೆ, ಗಣಪತಿ ಹಬ್ಬದ ಸಂಭ್ರಮದ ಜೊತೆಗೆ ನಮ್ಮ ಪರಿಸರವನ್ನು ಕೂಡ ನಾವು ಕಾಪಾಡಿಕೊಳ್ಬೇಕಾಗಿದೆ. ಸಾಧ್ಯವಾದರೆ ಪರಿಸರ ಸ್ನೇಹಿ ಗಣಪತಿಯನ್ನು ಕೂರಿಸಿ, ಹಾಗೆ ನೈಸರ್ಗಿಕವಾಗಿ ಅಲಂಕಾರವನ್ನು ಮಾಡಿ, ಅಂದರೆ ಹೂವು ಇದರಿಂದ, ಮತ್ತು ನೀರಿನ ಮೂಲಗಳನ್ನು ಕಾಪಾಡುವಂತಹ ರೀತಿಯ ವಿಸರ್ಜನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂತಹ ಸಣ್ಣ ಸಣ್ಣ ಪ್ರಯತ್ನಗಳನ್ನು ನಾವು ಮಾಡ್ತಾ ಹೋದರೆ ಖಂಡಿತವಾಗಲೂ ದೊಡ್ಡ ಬದಲಾವಣೆಯನ್ನು ತಗೊಬರ್ಬೋದು. ಈಗಾಗಲೇ ಮಳೆಯಿಲ್ಲದೆ ಭಾಳಷ್ಟು ಕಡೆಗಳಲ್ಲಿ ನೀರು ಕೂಡ ಕಡಿಮೆ ಆಗಿದೆ. ಹಾಗೆ ನೀರನ್ನು ನಾವು ಕಲುಷಿತ ಮಾಡ್ತಾ ಹೋದರೆ ನಾವು ಕುಡಿಯುವಂತಹ ನೀರೇ ನಮಗೆ ಆರೋಗ್ಯದ ತೊಂದರೆಗಳನ್ನು ಮಾಡಬಹುದು. ಹಾಗಾಗಿ ಪರಿಸರ ಸ್ನೇಹಿಯಾಗಿರುವಂತಹ ಗಣಪತಿಯನ್ನು ಕೂರಿಸಿ ಆದಷ್ಟು ಬಣ್ಣಗಳನ್ನು ಅಥವಾ ಬೇರೆ ಬೇರೆ ಏನು ಹೂವಿನ ಹಾರಗಳು ಆಗಿರ್ಬೋದು ಅಥವಾ ಇನ್ನಿತರ ಏನೇ ನಿಮ್ಮ ಅಲಂಕಾರಕ್ಕೋಸ್ಕರ ತಂದಿರುವಂಥದ್ದನ್ನು ನೀರಿಗೆ ಎಸೆಯುವಂಥದ್ದು ಅಥವಾ ಹೊಳೆಗಳಿಗೆ ಕೆರೆಗಳಿಗೆ ಈ ಥರದಕ್ಕೆ ಎಸೆಯುವಂಥದ್ದು ಈ ಥರದನ್ನೆಲ್ಲ ಮಾಡೋಕೆ ಹೋಗಬೇಡಿ. ವಿಸರ್ಜನೆ ಟೈಮಲ್ಲೂ ಅಷ್ಟೇ ಹುಷಾರಾಗಿ ವಿಸರ್ಜನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ನಾವೆಲ್ಲರೂ ಕೂಡ. ಆ್ಯಂಡ್ ಈ ಒಂದು ನೀರಿನ ಮೂಲಗಳನ್ನು ಕೂಡ ಕಾಪಾಡಿಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆ ಇವತ್ತಿನ ಕಾರ್ಯಕ್ರಮ ಹೇಗೆ ಅನ್ನಿಸ್ತು ಅದ್ರ ಬಗ್ಗೆನೂ ಕೂಡ ನಮಗೆ ನಿಮ್ಮ ಅನಿಸಿಕೆಗಳನ್ನು ಕಳಿಸಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಇಷ್ಟು ತನಕ ನೀವು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಆ್ಯಂಡ್ ಎಲ್ಲರೂ ಕೂಡ ಗಣಪತಿ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಿ, ಎಂಜಾಯ್ ಮಾಡಿ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
1: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
0: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986757661. ಸಂಖ್ಯೆ ಮತ್ತೊಮ್ಮೆ 9986757961.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೇಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ನಾನಿವತ್ತು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಏನಪ್ಪ ಅಂತ ಹೇಳಿದ್ರೆ, ಕೋಪ ತಂದ ಆಪತ್ತು ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ, ಕಥೆಯನ್ನ ಪ್ರಾರಂಭಿಸೋಣ. ಕೋಪ ತಂದ ಆಪತ್ತು. ಅದೊಂದು ದಟ್ಟವಾದ ಕಾಡು. ಅದರ ಮಧ್ಯೆ ಒಂದು ಚಿಕ್ಕದಾದ ಮನೆಯಿತ್ತು. ಬಡಗಿಯೊಬ್ಬ ತನ್ನ ಹೆಂಡತಿಯೊಂದಿಗೆ ಅಲ್ಲಿ ವಾಸಿಸ್ತಾ ಇದ್ದ. ದಿನಾಲೂ ಬೆಳಗ್ಗೆ ಹೋಗಿ ಕಟ್ಟಿಗೆ ಕಡಿದು ಅದನ್ನೆಲ್ಲ ಸಮೀಪದ ಪಟ್ಟಣಕ್ಕೆ ಒಯ್ದು ಮಾರ್ತಾ ಇದ್ದ. ಬಂದ ಆದಾಯದಿಂದ ಜೀವನ ಸಾಗಿಸುತ್ತಿದ್ದ. ಒಂದು ದಿನ ಬಡಗಿ ಕಟ್ಟಿಗೆ ಕಡಿಯಲು ಹೋಗಿ ಒಂದು ವೃಕ್ಷದ ಬಳಿ ನಿಂತು ಅದನ್ನ ಕತ್ತರಿಸಲು ಯೋಚಿಸಿದ. ಅಷ್ಟರಲ್ಲಿ ವೃಕ್ಷ ದೇವತೆ ಪ್ರತ್ಯಕ್ಷಳಾದ್ಲು. ಆಕೆಯನ್ನ ನೋಡಿದ ಬಡಗಿ ವಿಸ್ಮಯಗೊಂಡು ಕೇಳ್ದ, ನೀನ್ ಯಾರು? ಇಲ್ಲಿಗೆ ಯಾಕೆ ಬಂದಿದ್ಯಾ? ನಾನು ವೃಕ್ಷ ದೇವತೆ, ನೀನು ಈ ಮರವನ್ನ ಕಡಿಯಬೇಡ. ಯಾಕೆ? ನಾನದನ್ನ ಖಂಡಿತವಾಗಿ ಕಡಿಯುವೆ ಎಂದ ಬಡಗಿ. ವನದೇವತೆ ಹೇಳಿದ್ಲು, ನೀನು ಈ ಮರ ಕಡಿಯದಿದ್ದರೆ ನಿನಗೆ 3 ವರಗಳನ್ನ ಕೊಡುತ್ತೇನೆ, ಅದರಿಂದ ನೀನು ಬಯಸಿದ್ದು ಸಿಗುತ್ತದೆ. ಆ ಮಾತಿಗೆ ಬಡಗಿ ಹೇಳ್ದ, ನನ್ನ ಹೆಂಡತಿಗೆ ಒಂದು, ನನಗೆ 2 ವರ ಕೊಡುವೆಯಾ? ಯಾಕಂದ್ರೆ ಆಕೆ ನನ್ನ ಜೀವನದ ಸಂಗಾತಿಯಲ್ವೇ. ವನದೇವತೆ ತಥಾಸ್ತು ಎಂದ್ಲು. ಸಂತೋಷಗೊಂಡು ಬಡಗಿ ಮನೆಗೆ ಬಂದ. ಅವನ ಬಂದ ಕೂಡ್ಲೆ ಅವನ ಹೆಂಡತಿಗೆ ಬಿಸಿ ಬಿಸಿಯಾದ ತಿಂಡಿ ತಂದುಕೊಟ್ಲು. ಅದನ್ನ ತಿನ್ನುತ್ತಾ ಬಡಗಿ ವನದೇವತೆ ಹಾಗೆ ತನ್ನ ನಡುವೆ ನಡೆದಿದ್ದಂತಹ ಸಂಭಾಷಣೆಯನ್ನ ವಿವರಿಸಿದ. ಹೆಂಡತಿಗೆ ತುಂಬಾ ಖುಷಿಯಾಯ್ತು. ಅದೇ ಉತ್ಸಾಹದಿಂದ ತಾನು ಒಂದು ವರ ಕೇಳುವುದಾಗಿ ಹೇಳಿ ಕೂಡಲೇ ನನ್ನ ಮುಂದೆ ಒಂದು ತಟ್ಟೆ ತುಂಬಾ ಕೇಕ್ ಬರ್ಲಿ ಅಂದ್ಬಿಟ್ಲು. ಏನಾಶ್ಚರ್ಯ, ಕ್ಷಣಾರ್ಧದಲ್ಲಿ ಕೇಕ್ ಪ್ರತ್ಯಕ್ಷ ಆಯ್ತು. ಹೆಂಡತಿಗೆ ಇದರಿಂದ ಸಂತೋಷವಾದ್ರೂ ಬಡಗಿಗೆ ಮಾತ್ರ ಕೋಪ ಬಂದಿತ್ತು. ಅವನು ಕೂಡ್ಲೇ, ಏನಿದು, ಬರೀ ಕೇಕ್ ಆಗಿ ನಿನ್ನ ವರವನ್ನ ಹಾಳು ಮಾಡಿದೆಯಲ್ಲ, ಅದು ನಿನ್ನ ಮೂಗಿಗೆ ಗಟ್ಟಿಯಾಗಿ ಅಂಟ್ಕೊಳ್ಳಿ ಅಂದ್ಬಿಟ್ಟ. ತಕ್ಷಣವೇ ಇಡೀ ಕೇಕ್ ಹೆಂಡತಿ ಮೂಗಿಗೆ ಗಟ್ಟಿಯಾಗಿ ಅಂಟ್ಕೊಂಡ್ಬಿಡ್ತು. ಅವಳು ಎಷ್ಟು ಪ್ರಯತ್ನ ಪಟ್ಟರು ಅದನ್ನ ಕೀಳಲು ಆಗ್ಲೇ ಇಲ್ಲ. ಈಗ ಬಡಗಿಗೆ ಜ್ಞಾನೋದಯವಾಯ್ತು. ನಾನು ಕೂಡ ಒಂದು ವರವನ್ನ ಬಳಸ್ಬಿಟ್ಟೆ, ಅದರಿಂದ ಪ್ರಯೋಜನವಾಗುವ ಬದಲು ಹೆಂಡತಿಯ ಮುಖ ವಿಕಾರವಾಯ್ತು. ಅದನ್ನ ತೊಡೆದು ಹಾಕಲು ಅವನು ಕೊನೆಯಲ್ಲಿ ವರವನ್ನ ಉಪಯೋಗಿಸಿ ಹೇಳ್ದ, ನನ್ನ ಹೆಂಡತಿಯ ಮುಖದ ಮೇಲೆ ಅಂಟಿರುವ ಕೇಕ್ ಕೆಳಗೆ ಬಿದ್ದು ಅವಳ ಮುಖ ಮೊದಲಿನಂತಾಗ್ಲಿ. ಈಗ ಕೇಕ್ ಮುಖದಿಂದ ಕೆಳಗೆ ಬಿದ್ದಿತು. ಬಡಗಿ ಹೆಂಡತಿಗೆ ಹೇಳ್ದ, ನಾವು ವನದೇವತೆ ವರಗಳಿಂದ ಶ್ರೀಮಂತರಾಗ್ಲಿಲ್ಲ, ಮತ್ತೆ ಬಡವರಾಗಿಯೇ ಉಳಿದೆವು.

ಆದ್ರೆ ನೆಮ್ಮದಿಯಿಂದ ಇದ್ದೇವೆ ಅಲ್ವೇ? ಹೆಂಡತಿಯು ಈ ಮಾತಿಗೆ ಸಮ್ಮತಿಸಿದ್ಲು. ಸ್ನೇಹಿತರೆ, ಕೋಪದಿಂದ ತಂದ ಆಪತ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಕಥೆ? ಹಾಗೆಯೇ ಕಥೆಯಲ್ಲಿ ಹೇಳೋ ಹಾಗೆ ಜೀವನದಲ್ಲಿ ನೆಮ್ಮದಿ ಮುಖ್ಯವೇ ಹೊರತು ಹಣ ಮುಖ್ಯವಲ್ಲ. ಹಣ ಬೇಡವೇ ಬೇಡ ಅಂತ ಅಲ್ಲ, ಖಂಡಿತವಾಗ್ಲೂ ನಮಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ತೆಗೆದುಕೊಳ್ಳಿಕ್ಕೆ, ನಮಗೆ ಒಂದು ಸೆಟಲ್ ಆಗಿರೋ ಲೈಫ್ನ ಲೀಡ್ ಮಾಡೋದಕ್ಕೆ ಹಣ ಬೇಕು. ಆದರೆ ಅತಿಯಾಸೆಯಿಂದ ಯಾವತ್ತೂ ಕೂಡ ಹಣವನ್ನು ಬಯಸಬಾರದು. ಯಾವಾಗಲೂ ಅಷ್ಟೇ, ನೆಮ್ಮದಿ ಆರೋಗ್ಯ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಜೀವನದಲ್ಲಿ ಆರೋಗ್ಯ ಮತ್ತು ನೆಮ್ಮದಿ ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅಲ್ವಾ? ಹಾಗೆ ಈ ಒಂದು ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತು ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಬುದ್ಧಿವಂತ ಬಾಲಕ ಅಂತ ಹೇಳಿ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ. ಬುದ್ಧಿವಂತ ಬಾಲಕ. 200 ವರ್ಷಗಳ ಹಿಂದೆ ಚಂದ್ರತೇಜ ಎಂಬ ಒಬ್ಬ ಬಾಲಕನಿದ್ದ. ಆತ ಬಡ ಕುಟುಂಬದಲ್ಲಿ ಹುಟ್ಟಿದವನಾಗಿದ್ದ. ಒಬ್ಬ ಶ್ರೀಮಂತನ ಬಳಿ ಮನೆ ಕೆಲಸ ಮಾಡ್ತಿದ್ದ. ಚಂದ್ರತೇಜ ತನ್ನ ಯಜಮಾನನ ಸೇವೆಯನ್ನ ನಿಷ್ಠೆಯಿಂದ ಮಾಡ್ತಿದ್ದ. ಯಜಮಾನ ದಯಾಳು ಆಗಿದ್ದ. ಒಂದು ದಿನ ಚಂದ್ರತೇಜನ ಬುದ್ಧಿವಂತಿಕೆಯನ್ನ ಪರೀಕ್ಷಿಸಲು ಒಂದು ಕುರಿಯನ್ನಿತ್ತು. ಇದನ್ನ ಕೊಂದು ಇದರ ಶರೀರದಿಂದ ಒಳ್ಳೆಯ ಭಾಗವನ್ನ ತೆಗೆದುಕೊಂಡು ಬಾ ಎಂದು ತಿಳಿಸಿದ. ಚಂದ್ರತೇಜ ಕುರಿಯನ್ನ ಕೊಂದು ಅದರ ಹೃದಯ ಮತ್ತು ನಾಲ್ಕಿಯನ್ನ ಕತ್ತರಿಸಿ ಯಜಮಾನನ ಮುಂದೆ ಇಟ್ಟ. ಮರುದಿನ ಯಜಮಾನ ಮತ್ತೊಂದು ಕುರಿಯನ್ನ ಕೊಟ್ಟು ಅದರ ಶರೀರದಿಂದ ಕೆಟ್ಟ ಅಂಗವನ್ನ ತರುವಂತೆ ಹೇಳಿದ. ಅದರ ಶರೀರದಿಂದ ಹೃದಯ ಮತ್ತು ನಾಲ್ಗೆಯನ್ನೇ ಕತ್ತರಿಸಿ ಯಜಮಾನನ ಮುಂದೆ ತಂದಿಟ್ಟ. ಯಜಮಾನ ಅದನ್ನ ನೋಡಿ, ಈ ಅಂಗಗಳನ್ನ ನೀನು ಈ ಮೊದಲೇ ತಂದಿದ್ದೀಯಲ್ಲ ಎಂದು, ಶರೀರದಲ್ಲಿರುವ ಒಳ್ಳೆಯ ಮತ್ತೆ ಕೆಟ್ಟ ಅಂಗಗಳು ಇವೇ ಆಗಿದೆ ಯಜಮಾನ್ರೆ. ಹೃದಯ ನಿರ್ಮಲವಾಗಿತ್ತು, ನಾಲಿಗೆ ಹತೋಟಿಯಲ್ಲಿದ್ದರೆ ಆಗ ಶರೀರ ಎಲ್ಲಾ ಅಂಗಗಳಿಗಿಂತಲೂ ಹೃದಯ ಮತ್ತೆ ನಾಲಿಗೆಯೇ ಒಳ್ಳೆಯದು. ಆದರೆ ಹೃದಯವು ಕಲ್ಮಶದಿಂದ ಕೂಡಿದ್ದು, ನಾಲಿಗೆಯು ಹತೋಟಿಯಲ್ಲಿ ಇಲ್ಲದಿದ್ರೆ ಆಗ ಶರೀರದ ಎಲ್ಲಾ ಅಂಗಗಳಿಗಿಂತಲೂ ಹೃದಯ ಮತ್ತೆ ನಾಲಿಗೆ ಹೆಚ್ಚು ಕೆಟ್ಟವು ಅನಿಸಿಕೊಳ್ಳುತ್ತದೆ. ಮನುಷ್ಯನ ಗುಣ ಒಳ್ಳೆಯದು ಕೆಟ್ಟದ್ದು ಎಂದು ಹೃದಯ ಮತ್ತೆ ನಾಲಿಗೆಯೇ ಸರಿಯಾದ ಮಾನದಂಡಗಳು ಎಂದು ಚಂದ್ರತೇಜ ಹೇಳ್ತಾನೆ. ಇಂತಹ ಅರ್ಥಗರ್ಭಿತವಾದ ಮಾತನ್ನ ಕೇಳಿದ ಯಜಮಾನ ಚಂದ್ರತೇಜನ ಬುದ್ಧಿಶಕ್ತಿಯೇ ಮೆಚ್ಚುತ್ತಾನೆ. ಎಂತಹ ಒಂದು ಮೀನಿಂಗ್ಫುಲ್ ಆಗಿರೋ, ಅರ್ಥಪೂರ್ಣವಾಗಿರೋ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ನಿಜ ಅಲ್ವಾ? ನಮ್ಮ ನಾಲಿಗೆ ನಮ್ಮ ಹಿಡಿತದಲ್ಲಿ ಇರಬೇಕು ಅಂತ ಹಿರಿಯರು ಹೇಳ್ತಾರಲ್ವಾ. ಸೊ ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟರಾ ಬಾಯ್, ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ, ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-2404142. ಮೊಬೈಲ್ ಸಂಖ್ಯೆ 9535191545.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸೌಲಭ್ಯಗಳು, ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
1: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಸ್ರೀನ್ ಮಿಠಾಯಿ. ನಾನು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯವಳು. ಇವತ್ತು ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಓದು ಸರಣಿ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳ 20ನೇ ಸಂಪುಟದಿಂದ 87ನೇ ಅಧ್ಯಾಯನ ಓದ್ತಾ ಇದ್ದೀನಿ. ಬಾಯಲ್ಲಿ ರಾಷ್ಟ್ರೀಯವಾದದ ಉದೋ ಉದೋ, ಕೃತಿಯಲ್ಲಿ ಮಾತ್ರ ಜಾತ್ಯಾಂಧತೆ. ಮುಂಬೈಯಲ್ಲಿ ಉಚ್ಚ ಶಿಕ್ಷಣ ಪಡೆಯಬಯಸುವ ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ತೊಂದರೆಯಾಗತೊಡಗಿದಾಗ ಅವರಿಗೆ ವಿಶೇಷ ಸವಲತ್ತುಗಳು ದೊರೆಯಬೇಕೆಂದು ಪೀಪಲ್ಸ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿ ಅದರ ಮುಖಾಂತರ ಸಿದ್ಧಾರ್ಥ ಕಾಲೇಜನ್ನು ತೆಗೆಯುವ ನಿರ್ಧಾರ ಕೈಗೊಂಡರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು. ಆ ಕಾಲೇಜಿಗಾಗಿ ಮಧ್ಯವರ್ತಿ ಸರ್ಕಾರದಿಂದ ಅನುದಾನ ಪಡೆದು ಮುಂಬೈ ವಿಶ್ವವಿದ್ಯಾಲಯದಿಂದ ಮಾನ್ಯತೆಯನ್ನು ದೊರಕಿಸಿದರು. ಇದನ್ನು ಕಂಡು ಸವರ್ಣೀಯ ಹಿಂದೂಗಳ ಹೊಟ್ಟೆಯಲ್ಲಿ ಆ ದ್ವೇಷ ರೂಪಿ ತಳಮಳ. ಹಿಂದೂ ಧರ್ಮ ರೂಪಿ ಹೊಟ್ಟೆಯ ಕೂಗು 1946 ಮಾರ್ಚ್ 26ರಂದು ಮಧ್ಯವರ್ತಿ ವಿಧಿ ಮಂಡಳದಲ್ಲಿ ಕೇಳಿಬಂತು. ಆ ಮಾಲನೀಯವರ ಪುತ್ರ ಪಂಡಿತ್ ಗೋವಿಂದ ಮಾಲವೀಯರು ಸಿದ್ಧಾರ್ಥ ಕಾಲೇಜಿಗೆ ಸಂಬಂಧಿಸಿದಂತೆ ತುಟಿ ತೂಗಿ ಪ್ರಶ್ನೆಗಳನ್ನೆತ್ತಿ ಇಂತಹ ಕಾಲೇಜಿನ ಅವಶ್ಯಕತೆ ಇಲ್ಲವೆಂದು ಹೇಳಿದರು. ಅಸ್ಪೃಶ್ಯರ ಶೈಕ್ಷಣಿಕ ಅವಶ್ಯಕತೆಗಳನ್ನು ಹಿಂದೂ ಸಮಾಜ ಪೂರೈಸುತ್ತಿದೆ, ಆದ್ದರಿಂದ ಪ್ರತ್ಯೇಕ ಕಾಲೇಜಿನ ಅವಶ್ಯಕತೆ ಏನು ಎಂದು ಕೇಳಿದ ಪ್ರಶ್ನೆಗೆ ಡಾಕ್ಟರ್ ಬಾಬಾ ಸಾಹೇಬರು ವಿಧಿಮಂಡಳದಲ್ಲಿ ಕೊಟ್ಟ ಉತ್ತರವನ್ನೇ ಇಲ್ಲಿ ಕೊಡುತ್ತಿದ್ದೇವೆ. ಅಧ್ಯಕ್ಷ ಮಹೋದಯರೇ, ಫೈನಾನ್ಸ್ ಬಿಲ್ ಮೇಲೆ ನಡೆದ ಚರ್ಚೆಯಲ್ಲಿ ಭಾಗವಹಿಸಲು ನನಗೆ ಸಂಧಿ ಕೊಟ್ಟಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ಆಭಾರಿಯಾಗಿದ್ದೇನೆ. ನಾನು ಈಗ ಹೇಳಬಯಸುವ ವಿಷಯ ನನ್ನ ಖಾತೆಯ ಬಗ್ಗೆ ಇಲ್ಲಿಯವರೆಗೆ ನಡೆದ ಚರ್ಚೆಯಲ್ಲಿ ನನ್ನ ಖಾತೆಯ ವಿಷಯವಾಗಿ ಯಾರೂ ಬೇಡಿಕೆ ಮಾಡಿಲ್ಲ. ಅದಕ್ಕಾಗಿ ನನಗೆ ಸಮಾಧಾನವಿದೆ. ಆದರೂ ನಾನು ಮಾತನಾಡಲು ನಿಂತಿದ್ದೇನೆ. ಅದಕ್ಕೆ ಮುಖ್ಯ ಕಾರಣ, ನಿನ್ನೆ ಫೈನಾನ್ಸ್ ಬಿಲ್ ಬಗ್ಗೆ ಮಾತನಾಡುವಾಗ ನನ್ನ ಮಿತ್ರ ಪಂಡಿತ್ ಗೋವಿಂದ ಮಾಲವೀಯರು ಅಸ್ಪೃಶ್ಯರಿಗಾಗಿ ತೆಗೆಯುತ್ತಿರುವ ಕಾಲೇಜಿನ ಯೋಜನೆಯ ಬಗ್ಗೆ ಕೆಲ ಮಾತುಗಳನ್ನು ಹೇಳಿದ್ದಾರೆ. ಕಾಲೇಜಿನ ಯೋಜನೆಯ ಪರೀಕ್ಷಣೆಯನ್ನು ಶಿಕ್ಷಣ ವಿಭಾಗದವರು ಮಾಡಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಮಾನ್ಯತೆ ಕೊಟ್ಟಿದ್ದಾರೆ. ಹೀಗಿರುವಾಗ ಆ ವಿಷಯದ ಬಗ್ಗೆ ಇಲಾಖೆಯವರೇ ಮಾಡಿದ್ದರೆ ಚೆನ್ನಾಗಿರುತ್ತದೆ. ನಾನು ಈ ಯೋಜನೆಗೆ ಕೇವಲ ಚಾಲನೆ ನೀಡಿದ್ದೇನೆ. ಹೀಗಿರುವಾಗಲೂ ನನ್ನ ಮಿತ್ರ ಗೋವಿಂದ ಮಾಳವೀಯರು ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಕೆಲಸವನ್ನು ಉಪರಿನಿರ್ದಿಷ್ಟ ಖಾತೆಯ ಕಡೆಗೆ ಕೊಡದೆ ನಾನೇ ಕೊಡುತ್ತಿದ್ದೇನೆ. ಅದಕ್ಕೊಂದು ಕಾರಣವೂ ಇದೆ. ಕಾಲೇಜಿನ ಯೋಜನೆ ಕುರಿತು ಟೀಕೆ ಮಾಡುವಾಗ ನನ್ನ ಮಿತ್ರರು ರಾಜಕೀಯ ಸ್ವರೂಪ ಕೊಡುವ ಪ್ರಯತ್ನ ಮಾಡುತ್ತಿದ್ದಾರೆ. ಈ ಯೋಜನೆಯ ಕುರಿತಾಗಿ ಮಾತನಾಡುವಾಗ ನನ್ನ ಮಿತ್ರರು ಆರಂಭದಲ್ಲಿಯೇ ಈ ಯೋಜನೆಯ ಬಗ್ಗೆ ನನಗೆ ಆಶ್ಚರ್ಯವೆನಿಸುತ್ತದೆ ಎಂದು ಹೇಳಿದರು. ನಾನು ಅವರ ಭಾಷಣವನ್ನು ಓದಿದಾಗ ಅವರಿಗೆ ಆಶ್ಚರ್ಯವೆನಿಸಲು ಕಾರಣ ತಿಳಿಯಿತು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಪಕ್ಷಾಂಧತೆಯ ಭೂತವನ್ನು ತರೆಯಲು ಪ್ರಯತ್ನಿಸಲಾಗಿದೆ. ಇಲ್ಲಿ ನನ್ನ ಮಿತ್ರನಿಗೆ ಒಂದು ಪ್ರಸಿದ್ಧ ಗಾದೆ ಮಾತನ್ನು ಹೇಳಬೇಕೆನಿಸುತ್ತದೆ. ಗಾಜಿನ ಮನೆಯಲ್ಲಿ ವಾಸ ಮಾಡುವವರು ಇತರರ ಮನೆಯ ಮೇಲೆ ಕಲ್ಲೆಸೆಯಬಾರದು. ಪಂಡಿತರಿಗೆ ಈ ಗಾದೆಯ ಅರ್ಥವಾಯಿತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಆಶ್ಚರ್ಯದ ಸಂಗತಿ ಎಂದರೆ, ಪಂಡಿತ್ಜಿ ರಾಷ್ಟ್ರವಾದದ ಮಾತುಗಳನ್ನು ಆಡುತ್ತಾರೆ. ಬ್ರಾಹ್ಮಣರ ಕೈಯಿಂದಲೂ, ತಮ್ಮ ಕ್ಷೇತ್ರ ಗೋತ್ರಕ್ಕೆ ಒಳಪಡದ ಬ್ರಾಹ್ಮಣರ ಕೈಯಿಂದ ನೀರನ್ನು ಕುಡಿಯದ ಪಂಡಿತ್ಜಿ ಅಂತವರು ರಾಷ್ಟ್ರವಾದದ ಮಾತನ್ನು ಹೇಳುತ್ತಿದ್ದಾರೆ. ನನಗಂತೂ ಆಶ್ಚರ್ಯವೆನಿಸುತ್ತದೆ. ಧರ್ಮಾಂಧತೆಯಿಂದ ಮುಸುಕಿದ ಪಾವಿತ್ರ್ಯ ಇತರರು ಮೈಲಿಗೆ ಮಾಡಬಾರದೆಂದು ಎಚ್ಚರಿಕೆ ವಹಿಸುವವರು, ರಾಷ್ಟ್ರವಾದದ ಜಾತೀಯವಾದ ಮುಂತಾದ ವಾದಗಳನ್ನು ಹುಟ್ಟು ಹಾಕುವವರು, ಇನ್ನೊಬ್ಬರ ಮೇಲೆ ಜಾತಿವಾಚಕದ ಪಕ್ಷಾಂಧತೆಯ ಪಕ್ಷಪಾತತನದ ಆರೋಪ ಮಾಡುವುದಕ್ಕಿಂತ ಮೊದಲು ಬಹಳ ವಿಚಾರ ಮಾಡಬೇಕು. ಬನಾರಸ್ದಲ್ಲಿನ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದೊಂದಿಗೆ ಪಂಡಿತ್ಜಿಯವರ ಸಂಬಂಧವಿತ್ತು ಹಾಗೂ ಇದೆ ಎನ್ನುವುದನ್ನು ಪಂಡಿತ್ಜಿ ಮರೆಯಬಾರದು. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಜಾತಿವಾಚಕ ಸಂಸ್ಥೆಯಲ್ಲವೇ? ನಾನಂತೂ ಈ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಎಲ್ಲಿ ಹಿಂದೂ ಧರ್ಮದವರಿಗಾಗಿ ಇರದೆ ಕೇವಲ ಹಿಂದೂ ಧರ್ಮದ ಒಂದು ವಿಶಿಷ್ಟ ಜಾತಿಯ ಮೇಲ್ವಿಚಾರಣೆಯಲ್ಲಿ ಅವರಿಗಾಗಿಯೇ ನಡೆಸುತ್ತಾ ಬಂದ ಸಂಸ್ಥೆ ಎಂದೇ ಹೇಳುತ್ತೇನೆ. ಈ ವಿಶ್ವವಿದ್ಯಾಲಯದ ಅಧ್ಯಾಪಕ ವರ್ಗದಲ್ಲಿ ಬ್ರಾಹ್ಮಣ್ಯೇತರರು ಇಲ್ಲವೇ ಇಲ್ಲ ಎನ್ನುವ ಮಾತನ್ನು ನನ್ನ ಮಿತ್ರರು ನಿರಾಕರಿಸಬಲ್ಲರೇ? ಹಿಂದೂ ಧರ್ಮಶಾಸ್ತ್ರವನ್ನು ಕಲಿಸುವವರು ಅದೆಷ್ಟೇ ಉದ್ದರ್ಜೆಯ ಶೈಕ್ಷಣಿಕ ಹಿನ್ನೆಲೆ ಇದ್ದರೂ ಬ್ರಾಹ್ಮಣ್ಯೇತರರಿಗೆ ಇರಕೂಡದು ಎಂದು 1916ರಲ್ಲಿಯೇ ಈ ವಿಶ್ವವಿದ್ಯಾಲಯ ನಿಯಮವನ್ನು ಮಾಡಿರಲಿಲ್ಲವೇ? ಮೊನ್ನೆ ತಾನೇ ಒಬ್ಬ ಕಾಯಸ್ಥ ಜಾತಿಯ ಹುಡುಗಿಗೆ ಬ್ರಹ್ಮಜ್ಞಾನದ ಅಭ್ಯಾಸಕ್ಕಾಗಿ ವಿಶ್ವವಿದ್ಯಾಲಯದಲ್ಲಿ ಅವಕಾಶ ನಿರಾಕರಿಸಿದ್ದರಿಂದ ಉಪವಾಸ ಮಾಡಲು ಕುಳಿತ ಘಟನೆಯನ್ನು ನನ್ನ ಮಿತ್ರರು ಮರೆತಿರಲಿಕ್ಕಿಲ್ಲ. ಈ ಎಲ್ಲ ಉದಾಹರಣೆಗಳು ಏನನ್ನು ತೋರಿಸುತ್ತವೆ? ಇವೆಲ್ಲ ಜಾತ್ಯಾಂಧತೆ ಧರ್ಮಾಂಧತೆ ಪಕ್ಷಪಾತ ಅಲ್ಲವೇ? ಇದಕ್ಕೆ ಪಂಡಿತ್ಜಿಯವರ ಬಳಿ ಉತ್ತರವಿದೆಯೇ? ಅಸ್ಪೃಶ್ಯರಿಗಾಗಿ ಸ್ವತಂತ್ರ ಕಾಲೇಜನ್ನು ಸ್ಥಾಪಿಸುವ ವಿಷಯದಲ್ಲಿ ನನ್ನ ಚರ್ಚೆಯ ವರದಿಯನ್ನು ಓದಿದಾಗ ನನ್ನ ಇನ್ನೊಬ್ಬ ಮಿತ್ರ ಶ್ರೀ ಅಯ್ಯಂಗಾರರ ಕೆಲ ಉದ್ಗಾರಗಳು ನನಗೆ ಕಂಡವು. ಶ್ರೀ ಅಯ್ಯಂಗಾರರ ಊರಿನಲ್ಲಿಯೇ ನಡೆಯುತ್ತಿರುವ ಘಟನೆಗಳನ್ನು ಅವರು ಬೇಕಂದೇ ಗಮನಿಸುತ್ತಿಲ್ಲ ಎಂದೆನಿಸುತ್ತದೆ. ಅವರು ಈ ತಿಂಗಳ 12ನೇ ತಾರೀಕಿನ ಹಿಂದೂ ಪತ್ರಿಕೆಯನ್ನು ಓದಬೇಕೆಂದು ನಾನು ಸೂಚಿಸುತ್ತೇನೆ. ಅದರಲ್ಲಿ ಸೆಲಂನಲ್ಲಿ ಅವರ ಜಾತಿಯವರೇ ದೊಡ್ಡ ಸಭೆಯೊಂದನ್ನು ಸೇರಿಸಿ ಬ್ರಾಹ್ಮಣಿಯರಿಗಾಗಿಯೇ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಆ ಸಂಸ್ಥೆಯಿಂದ ಬ್ರಾಹ್ಮಣರ ಹಿತರಕ್ಷಣೆ, ಬ್ರಾಹ್ಮಣಿಯರಿಗಾಗಿ ಕಾಲೇಜು ಹಾಗೂ ಬ್ರಾಹ್ಮಣರಿಗಾಗಿ ಉದ್ಯೋಗ ಮುಂತಾದವುಗಳನ್ನು ಒದಗಿಸಬೇಕೆಂದು ನಿರ್ಧರಿಸಲಾಗಿದೆ. ಆ ಬ್ರಾಹ್ಮಣ ಪರಿಷತ್ತಿನ ಅಧ್ಯಕ್ಷರು ಸರ್ ಸಿವಿ ರಾಮಸ್ವಾಮಿ ಅಯ್ಯರ್ರಂತಹ ವಿಭೂತಿ ಪುರುಷರು. ಈ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಬಾಯಿಯಿಂದ ರಾಷ್ಟ್ರವಾದದ ಉದೋ ಉದೋ ಮಾಡುತ್ತಾರೆ. ಆದರೆ ಕೃತಿಯಲ್ಲಿ ಜಾತ್ಯಾಂಧತೆ ಪಕ್ಷಾಂಧತೆಗಳೇ ಕಂಡುಬರುತ್ತವೆ. ತಮ್ಮ ಉನ್ನತಿಗಾಗಿ ಅಸ್ಪೃಶ್ಯರು ಒಂದು ಸಂಸ್ಥೆಯನ್ನು ಕಟ್ಟಿ ಕಾಲೇಜು ಸ್ಥಾಪಿಸ ಬಯಸಿದರೆ ಅದಕ್ಕೆ ಪಕ್ಷಾಂಧತೆ ಮತಾಂಧತೆ ಎಂದು ಕೂಗಾಡುತ್ತಾರೆ. ಇಲ್ಲಿನ ಎಲ್ಲ ಸಭಾಸದರಿಗೆ ನಾನು ಇನ್ನೊಂದು ಮಹತ್ವದ ವಿಷಯವನ್ನು ಹೇಳಬಯಸುತ್ತೇನೆ. ಈ ಕಾಲೇಜು ಕೇವಲ ಅಸ್ಪೃಶ್ಯರಿಗಾಗಿ ಇದೆ ಎನ್ನುವ ವಿಚಾರವೇ ತಪ್ಪು. ಇತರೆಲ್ಲ ಕಾಲೇಜುಗಳಂತೆ ಇಲ್ಲಿ ಕೂಡ ಯಾರೂ ಬಂದು ಪ್ರವೇಶ ಪಡೆಯಬಹುದು. ಇದಷ್ಟೇ ಅಲ್ಲ, ಈ ಕಾಲೇಜಿಗಾಗಿ ಆರಿಸಲ್ಪಡುವ ಅಧ್ಯಾಪಕ ವರ್ಗಕ್ಕೂ ಇದೇ ಮಾರ್ಗ ಅನ್ವಯಿಸುತ್ತದೆ. ಎಲ್ಲ ಜಾತಿಯ ಅಧ್ಯಾಪಕರಿದ್ದಾರೆ. ಇಲ್ಲಿ ಹಿಂದೂ ಬ್ರಾಹ್ಮಣರು, ಬ್ರಾಹ್ಮಣೇತರರು ಇದ್ದಾರೆ, ಪಾರ್ಸಿ ಜನರಿದ್ದಾರೆ, ಕ್ರಿಶ್ಚಿಯನ್ ಮುಸ್ಲಿಂ ಸಮುದಾಯದವರೂ ಇದ್ದಾರೆ. ಈ ಕಾಲೇಜಿಗೆ ಮಾನ್ಯತೆಯನ್ನು ಪಡೆಯುವುದಕ್ಕಾಗಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಅರ್ಜಿ ಸಲ್ಲಿಸಿದಾಗ ಅಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯ ಶಂಕೆ ಸಂಶಯ ವ್ಯಕ್ತಪಡಿಸದೆ ಬೇಗನೆ ಮಾನ್ಯತೆ ಕೊಟ್ಟಿರೆಂದು ಇಲ್ಲಿ ನೆರೆದವರ ಮುಂದೆ ಹೇಳಲು ನನಗೆ ಅತೀನ ಆನಂದವಾಗುತ್ತದೆ. ಇಂತಹ ಒಂದು ಪ್ರಸ್ತಾವನೆ ಇಲ್ಲಿಯವರೆಗೆ ಮುಂಬೈ ವಿಶ್ವವಿದ್ಯಾಲಯದ ಮುಂದೆ ಬಂದಿರಲಿಲ್ಲವೆಂಬ ಮಾತನ್ನೂ ಹೇಳಿದರು. ನಾನು ವಿಶೇಷವಾಗಿ ಒತ್ತು ಕೊಟ್ಟು ಹೇಳು ಬಯಸುವ ವಿಷಯವೆಂದರೆ ಈ ಕಾಲೇಜಿನ ರಚನೆ, ಅಧ್ಯಾಪಕ ವರ್ಗ ಮತ್ತು ಇತರ ವ್ಯವಸ್ಥೆಗಳು ವಿಶ್ವವಿದ್ಯಾಲಯಕ್ಕೆ ಅದೆಷ್ಟು ಸೇರಿದವೆಂದರೆ ಇಲ್ಲಿವರೆಗೆ ಯಾವುದೇ ಕಾಲೇಜಿಗೆ ಆರಂಭ ವರ್ಷದಲ್ಲಿಯೇ ವರ್ಗಗಳನ್ನು ನಡೆಸುವ ಅನುಮತಿ ಕೊಡದವರು ಕಾಲೇಜಿಗೆ ಅನುಮತಿ ಕೊಟ್ಟರು. ಈ ಕಾಲೇಜಿಗೆ ಕೇವಲ ಅಸ್ಪೃಶ್ಯರ ಕಾಲೇಜು ಎಂದು ಹಣೆಪಟ್ಟಿ ಕೊಡುವುದು ಯೋಗ್ಯವಲ್ಲ ಎಂದೇ ಹೇಳಬಯಸುತ್ತೇನೆ. ಈ ಕಾಲೇಜಿನಲ್ಲಿ ಪ್ರವೇಶ, ಶಿಷ್ಯವೃತ್ತಿ ಹಾಗೂ ಹಾಸ್ಟೆಲ್ನಲ್ಲಿ ಸ್ಥಳಾವಕಾಶ ವಿಷಯಗಳಲ್ಲಿ ಮಾತ್ರ ಅಸ್ಪೃಶ್ಯರಿಗೆ ವಿಶೇಷ ಸವಲತ್ತುಗಳನ್ನು ಕೊಡಲಾಗುವುದು ಅಷ್ಟೇ. ಈ ಕಾಲೇಜನ್ನು ಸ್ಥಾಪಿಸುವ ಅವಶ್ಯಕತೆ ಏನಿತ್ತು ಎನ್ನುವುದನ್ನು ಹೇಳಬಯಸುತ್ತೇನೆ. ಮುಂಬೈ ಪ್ರಾಂತ್ಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೊಂದು ಬೆಳೆದಿದೆ ಎನ್ನುವ ಕಲ್ಪನೆಯೂ ಇಲ್ಲಿರುವವರಿಗಿಲ್ಲ. ಆ ಬದಿ ತುಳಿತ ನನ್ನ ಮಿತ್ರ ಗಾಡಗೀಳರಿಗೆ ಗೊತ್ತಿದೆ. ಕಳೆದ ವರ್ಷ 9 ಕಾಲೇಜುಗಳಿಗೆ ಮುಂಬೈ ವಿಶ್ವವಿದ್ಯಾಲಯ ಅನುಮತಿ ಕೊಡಬೇಕಾಯಿತು. ಇದರಿಂದ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವುದು ಅದೆಷ್ಟು ಕಠಿಣವಾಗಿದೆ ಎನ್ನುವ ಕಲ್ಪನೆ ಬರುತ್ತದೆ. ಅದರಲ್ಲೂ ದಲಿತ ವಿದ್ಯಾರ್ಥಿಗಳಿಗೆ ಇನ್ನೂ ಕಠಿಣವಾಗುತ್ತದೆ. ಮ್ಯಾಟ್ರಿಕ್ ಪರೀಕ್ಷೆ ಪಾಸಾದ ನಂತರ ಅಸ್ಪೃಶ್ಯರಿಗೆ ಕಾಲೇಜುಗಳಲ್ಲಿ ಪ್ರವೇಶ ದೊರೆಯುತ್ತಿಲ್ಲ. ಆದ್ದರಿಂದ ದಲಿತ ವಿದ್ಯಾರ್ಥಿಗಳ ಈ ತೊಂದರೆಯ ಕಡೆಗೆ ನಾನು ಸರ್ಕಾರದ ಗಮನ ಸೆಳೆದೆ. ಅಸ್ಪೃಶ್ಯ ವಿದ್ಯಾರ್ಥಿಗಳಿಗಾಗಿ ಈ ತೊಂದರೆಯನ್ನು ದೂರ ಮಾಡುವುದಕ್ಕಾಗಿ ಸಂಸ್ಥೆ ಸ್ಥಾಪಿಸುವ ವಿಷಯ ಹೇಳಿದೆ. ಆದ್ದರಿಂದಲೇ ಈಗ ನಾವೆಲ್ಲ ಕಾಲೇಜು ಕಲಿಕೆಗಾಗಿ ಮಾತನಾಡುತ್ತಿದ್ದೇವೆ. ಸಿದ್ಧಾರ್ಥ ಕಾಲೇಜಿನ ಕಲ್ಪನೆ ಯೋಜನೆ ಬಗ್ಗೆ ಆಕ್ಷೇಪಣೆ ಮಾಡುವ ಕಾರಣವೇ ಇಲ್ಲ. ನನ್ನ ಮಿತ್ರರು ಈ ಚರ್ಚೆಯಲ್ಲಿ ಇನ್ನೊಂದು ವಿಷಯವನ್ನು ಎತ್ತಿದ್ದಾರೆ. ಅವರು ಆ ವಿಷಯವನ್ನೇಕೆ ಎತ್ತಿದ್ದಾರೆ ಎನ್ನುವುದು ತಿಳಿಯುವುದು ಕಠಿಣ. ವಿಷಯವೆಂದರೆ ರಾಜಕಾರಣ. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ನಾನು ಸಂಪೂರ್ಣವಾಗಿ ಸೋತಿದ್ದೇನೆ ಎಂದರು. ಹೀಗೆ ಹೇಳುವುದರಿಂದ ಅವರಿಗೇನು ಸಾಧಿಸುವುದೇ ಅವರಿಗೇ ಗೊತ್ತು. ಆದರೆ ನನ್ನ ಸೂಚನೆಗೆ ಭಾರತ ಸರ್ಕಾರ ಮಾನ್ಯತೆ ಕೊಡಬಾರದಿತ್ತು ಎನ್ನುವುದನ್ನೇ ಹೇಳಬೇಕಿತ್ತು. ಅದೇನೇ ಇರಲಿ, ನನ್ನ ಸ್ಥಿತಿ ಒಣಗಿನಿಂದ ಸಸಿಯಂತಾಗಿದೆ ಎಂದು ಹೇಳಲಾಗುತ್ತಿದೆ. ಇದು ವಸಂತ ಋತುವಿನ ಪೂರ್ವದ ಸ್ಥಿತಿ ಎಂದು ಆ ವಿರೋಧಕರಿಗೆ ಹೇಳಬೇಕಾಗಿದೆ. ನನ್ನ ಚಳುವಳಿ ಅಮರವಾಗಿದೆ. ಚುನಾವಣೆಯ ಪರಿಣಾಮದ ಬಗ್ಗೆ ಮಿತ್ರರು ಮಾತನಾಡಿ ಅದರಲ್ಲಿ ಅವರು ಅಸ್ಪೃಶ್ಯರಿಗೆಂದು ಮೀಸಲಾಗಿದ್ದ ಸ್ಥಳಗಳನ್ನು ಕಾಂಗ್ರೆಸ್ ಗೆದ್ದಿದೆ ಎಂದರು. ಆದರೆ ಕಾಂಗ್ರೆಸ್ಸಿಗರು ಯಾವ ಮಾರ್ಗದಿಂದ ಆ ಸ್ಥಳಗಳನ್ನು ಗೆದ್ದಿದ್ದಾರೆ ಎನ್ನುವುದು ಒಂದು ಬಾರಿ ಅವಲೋಕಿಸಿದ್ದಾರೆಯೇ ಎಂದು ಕೇಳಬಯಸುತ್ತೇನೆ. ಅವರು ಅವಲಂಬಿಸಿದ ಮಾರ್ಗಗಳನ್ನು ಸಾಕ್ಷಿ ಪುರಾವೆ ಸಹಿತ ಒಪ್ಪಿಸುತ್ತೇನೆ. ಅನೇಕ ಕಡೆಗಳಲ್ಲಿ ಮತದಾರರಿಗೆ ಮತದಾನ ಕೇಂದ್ರದವರೆಗೆ ಹೋಗಲು ಅವಕಾಶವನ್ನೇ ಕೊಡಲಿಲ್ಲ. ಸತಾರಾ ಜಿಲ್ಲೆಯಲ್ಲಿ ಇದು ಹೆಚ್ಚಾಗಿ ನಡೆದಿದೆ. ಸರ್ಕಾರ ಅಸ್ತಿತ್ವದಲ್ಲಿದ್ದ ಆ ಜಿಲ್ಲೆಯ ಸದಸ್ಯರಿಗೂ ಈ ವಿಷಯ ಗೊತ್ತಿರಬೇಕು. 361 ಹಳ್ಳಿಗಳ ಅಸ್ಪೃಶ್ಯ ಮತದಾರನನ್ನೆಲ್ಲ ಕಚೇರಿಯಲ್ಲಿ ಸೇರಿಸಿ ನೀವು ಕಾಂಗ್ರೆಸ್ಸಿನ ಮತ ಕೊಡುವಿರೋ ಇಲ್ಲವೋ ಎಂದು ಬಲವಂತ ಮಾಡಿದರು. ಅಸ್ಪೃಶ್ಯರೆಲ್ಲ ಒಂದಾಗಿ ಕಾಂಗ್ರೆಸ್ಸಿಗೆ ಮತ ಕೊಡುವುದನ್ನು ನಿರಾಕರಿಸಿದಾಗ ಅವರನ್ನೆಲ್ಲ ಕೂಡಿ ಹಾಕಿ ಅವರು ಆ ಕಡೆಗೆ ಈ ಕಡೆಗೆ ಹೋಗದಂತೆ ಕಾವಲಿಟ್ಟರು. ಈ ರೀತಿಯ ಅನೇಕ ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಇಷ್ಟೇ ಅಲ್ಲ, ಕಾಂಗ್ರೆಸ್ ಅನ್ನು ವಿರೋಧಿಸಲು ನಿಂತ ಅಸ್ಪೃಶ್ಯ ಉಮೇದುವಾರರಿಗೆ ಹೊಡೆತ ಬಡಿತ ಮಾಡಿದರು. ನಿನ್ನೆ ಮೊನ್ನೆ ಚುನಾವಣೆ ನಡೆದ ಆಗ್ರಾ ನಗರದ ಉದಾಹರಣೆ ತೆಗೆದುಕೊಳ್ಳಿ. ಚುನಾವಣೆ ದಿನ ಅಸ್ಪೃಶ್ಯರ 50 ಮನೆಗಳನ್ನು ಸುಡಲಾಯಿತು. ಅಸ್ಪೃಶ್ಯ ಮತದಾರರು ಮತದಾನಕ್ಕೆ ಹೋದ ಸಮಯದಲ್ಲಿ ಅವರಲ್ಲಿನ 20 ಜನರ ಮನೆಗಳನ್ನು ಲೂಟಿ ಮಾಡಲಾಯಿತು. ನಾಗಪುರದಲ್ಲಿ 2 ಜನರ ಕೊಲೆಯಾಯಿತು. ಇದೆಲ್ಲವನ್ನೂ ಕಾಂಗ್ರೆಸ್ಸಿನ ಸವರ್ಣ ಹಿಂದೂಗಳೇ ಮಾಡಿದ್ದಾರೆ. ಚುನಾವಣೆಗಳನ್ನು ಗೆಲ್ಲುವುದಕ್ಕಾಗಿ ಬಳಸಿದ ಮಾರ್ಗಗಳು ಇವು. ಇಂಥವು ಈ ಸ್ಥಳಗಳನ್ನು ಕಾಂಗ್ರೆಸ್ ಗೆದ್ದಿತೋ, ಅದು ನಾನು ಪ್ರತಿನಿಧಿಸುತ್ತಿರುವ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಗೆದ್ದಿತೋ, ಇದನ್ನು ನಿರ್ಧರಿಸುವುದು ಚುನಾವಣೆಯ ಪರಿಣಾಮದ ಮೇಲೆ ನಿರ್ಧರಿಸುವುದು ಕೇವಲ ಮೂರ್ಖತನವಾಗುವುದು. ಏಕೆಂದರೆ ಸರ್ವಸಾಧಾರಣ ಚುನಾವಣೆಯಲ್ಲಿ ಅಸ್ಪೃಶ್ಯರು 5%, ಹಿಂದೂಗಳು 15% ಇದ್ದಾರೆ. ಹೀಗಿರುವಾಗ ಯಾರು ಯಾರ ಪ್ರತಿನಿಧಿ ಎನ್ನುವುದನ್ನು ನಿರ್ಧರಿಸುವುದು ಹೇಗೆ? ಆದ್ದರಿಂದಲೇ ಚುನಾವಣೆಯ ಪರಿಣಾಮದ ನಿಜವಾದ ಪರೀಕ್ಷೆ ಪ್ರಾಥಮಿಕ ಚುನಾವಣೆಯ ಪರಿಣಾಮ ದೊರೆತ ಮೇಲೆ ಮಾಡಬೇಕು. ಅಸ್ಪೃಶ್ಯರ ಪ್ರಾಥಮಿಕ ಚುನಾವಣೆಗಳು ಸ್ವತಂತ್ರ ಮತದಾರ ಸಂಘದ ತತ್ವಗಳನ್ನು ಆಧರಿಸಿ ನಡೆದಿವೆ. ಈ ಪ್ರಾಥಮಿಕ ಚುನಾವಣೆಗಳ ಪರಿಣಾಮ ಹೇಗೆ ಬಂದಿತು? ನನ್ನ ಎದುರಿಗೆ ಕುಳಿತವರಿಗೆ ಆ ವಿಷಯದ ಕಲ್ಪನೆ ಬರಬೇಕು ಎಂದು ಕೆಲ ಸ್ಥಳಗಳ ಪರಿಣಾಮವನ್ನು ನಾನಿಲ್ಲಿ ಹೇಳಬಯಸುತ್ತೇನೆ. ಪಂಜಾಬ್ದಲ್ಲಿ 3 ಸ್ಥಳಗಳಲ್ಲಿ ಪ್ರಾಥಮಿಕ ಚುನಾವಣೆಗಳು ನಡೆದವು. ಮುಂಬೈಯಲ್ಲಿ ಕೂಡ 3 ಸ್ಥಳಗಳಲ್ಲಿ, ಮಧ್ಯ ಪ್ರಾಂತ್ಯದಲ್ಲಿ 4 ಸ್ಥಳಗಳಲ್ಲಿ, ಮದ್ರಾಸ್ನಲ್ಲಿ 10 ಸ್ಥಳಗಳಲ್ಲಿ ಹಾಗೂ ಸಂಯುಕ್ತ ಪ್ರಾಂತ್ಯದಲ್ಲಿ 2 ಸ್ಥಳಗಳಲ್ಲಿ ಪ್ರಾಥಮಿಕ ಚುನಾವಣೆಗಳು ನಡೆಯಲೇಬೇಕು ಎನ್ನುವ ಒತ್ತಾಯ ಇರುವುದಿಲ್ಲವೆನ್ನುವುದನ್ನು ಎಲ್ಲ ಸದಸ್ಯರಿಗೂ ಗಮನಿಸಬೇಕು. ಅಸ್ಪೃಶ್ಯರ 5 ಜನ ಉಮೇದವಾರರು ಚುನಾವಣೆ ನಿಲ್ಲುವವರೆಗೆ ಪ್ರಾಥಮಿಕ ಚುನಾವಣೆಗಳು ನಡೆಯುವುದು ಸಾಧ್ಯವಿಲ್ಲ. ಚುನಾವಣೆಗಳಲ್ಲಿ ನೀರಿನಂತೆ ಹರಿಸಲು ಅಸ್ಪೃಶ್ಯರ ಬಳಿ ಕಪ್ಪು ಹಣ ಇಲ್ಲ. ಅದಕ್ಕಾಗಿ ಅವರಿಗೆ ಪ್ರಾಥಮಿಕ ಚುನಾವಣೆಗಳು ಬೇಡವಾಗಿರುತ್ತವೆ. ಒಟ್ಟು 22 ಸ್ಥಳಗಳಲ್ಲಿ ಪ್ರಾಥಮಿಕ ಚುನಾವಣೆಗಳು ನಡೆದವು. ಪ್ರತಿಯೊಂದು ಸ್ಥಳಕ್ಕೂ ಕಾಂಗ್ರೆಸ್ ತನ್ನ ಉಮೇದುವಾರನನ್ನು ನಿಲ್ಲಿಸಿತ್ತು. ಆ 22ರಲ್ಲಿ 19 ಸ್ಥಾನಗಳಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ದ ಉಮೇದುವಾರಿಗೆ ಎಲ್ಲಕ್ಕೂ ಹೆಚ್ಚು ಮತಗಳು ಬಿದ್ದಿವೆ. ಕಾಂಗ್ರೆಸ್ನ ಉಮೇದುವಾರರಿಗೆ ಕೇವಲ 2096 ಮತ ಬಿದ್ದವು. ಮುಂಬೈಯಲ್ಲಿ 2 ಸ್ಥಳಗಳಲ್ಲಿ ನಡೆದ ಚುನಾವಣೆಯಲ್ಲಿ ಬಾಯ್ಖಳ ವಿಭಾಗದ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ದ ಉಮೇದುವಾರನಿಗೆ 1134 ಮತಗಳು ಬಿದ್ದವು. ಮುಂಬೈ ಜಿ ಹಾಗೂ ಉಪನಗರದ ವಿಭಾಗದಲ್ಲಿ ಫೆಡರೇಷನ್ನ ಉಮೇದುವಾರನಿಗೆ 12899 ಹಾಗೂ ಕಾಂಗ್ರೆಸ್ನ ಉಮೇದುವಾರನಿಗೆ 2088 ಮತಗಳು ದೊರೆತವು. ಮಧ್ಯ ಪ್ರಾಂತ್ಯದಲ್ಲಿ ನಾನು ಕೇವಲ 2 ಸ್ಥಾನಗಳ ಅಂಕಿಅಂಶಗಳನ್ನು ಮಾತ್ರ ಕೊಡುತ್ತೇನೆ. ನಾಗಪುರ ಮತದಾರ ಸಂಘದಲ್ಲಿ ಫೆಡರೇಷನ್ನ ಉಮೇದುವಾರನಿಗೆ 1933 ಮತ ಹಾಗೂ ಕಾಂಗ್ರೆಸ್ಗೆ ಕೇವಲ 270 ಮತ ಬಿದ್ದವು. ಭಂಡಾರ ವಿಭಾಗದಲ್ಲಿ ಫೆಡರೇಷನ್ಗೆ 3187 87 ಕಾಂಗ್ರೆಸ್ ಹಾಗೂ ಇತರ ಸ್ವತಂತ್ರ ಉಮೇದುವಾರರಿಗೆ 976. ಆಗ್ರಾ ವಿಭಾಗದಲ್ಲಿ ಫೆಡರೇಷನ್ಗೆ 2248 ಮತ ಹಾಗೂ ಕಾಂಗ್ರೆಸ್ ಹಾಗೂ ಇತರ ಸ್ವತಂತ್ರ ಉಮೇದುವಾರವನ್ನು ಸೇರಿಸಿ ಕೇವಲ 840 ಮತಗಳು. ಪಂಜಾಬ್ದ ಲೂಧಿಯಾನ ಫಿರೋಜ್ಪುರ ವಿಭಾಗದಲ್ಲಿ ಫೆಡರೇಷನ್ಗೆ 1900 ಮತ ದೊರೆತರೆ ಕಾಂಗ್ರೆಸ್ಸಿಗೆ ಕೇವಲ 500 ಮತ ದೊರೆತಿವೆ. ಡಾಕ್ಟರ್ ಬಾಬಾ ಸಾಹೇಬರು ಮಾತನಾಡುತ್ತಿರುವಾಗ ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಸದಸ್ಯರಾದ ದಿವಾನ್ ಚಮನ್ಲಾಲರು ನಡುವೆಯೇ ಇದ್ದು ಡಾಕ್ಟರ್ ಅಂಬೇಡ್ಕರ್ ಬರೀ ಸುಳ್ಳು ಹೇಳುತ್ತಿದ್ದಾರೆ ಎಂದರು. ಡಾಕ್ಟರ್ ಅಂಬೇಡ್ಕರ್ರು ಕೋಪದಿಂದ ಕೆಂಪಾದರು. ದಿವಾಣರು ಬಳಸಿದ ಶಬ್ದಕ್ಕೆ ಆಕ್ಷೇಪ ತೆಗೆದರು. ಆಗ ಅಧ್ಯಕ್ಷರು ದಿವಾಣ ಚಮನ್ಲಾಲರನ್ನು ಉದ್ದೇಶಿಸಿ ವಿಧಾನಸಭಾ ಸದಸ್ಯರು ತಮ್ಮ ಮಾತನ್ನು ಸಾಕ್ಷಿ ಸಮೇತ ಹೇಳುತ್ತಿದ್ದಾಗ ನಡುವೆ ಇದ್ದು ಹೀಗೆ ಗದ್ದಲು ಮಾಡುವುದು ಸರಿಯಲ್ಲ, ಇಲ್ಲಿ ಮಂಡಿಸಲಾದ ಎಲ್ಲ ವಿಷಯಗಳಿಗೆ ಉತ್ತರ ಕೊಡುವಾಗ ಸದಸ್ಯರ ಹೇಳಿಕೆಯನ್ನು ಶಾಂತ ರೀತಿಯಿಂದ ಕೇಳಬೇಕು. ಸಂಸತ್ ಸದಸ್ಯರು ಮಾತನಾಡುವಾಗ ವಿಧಾನಸಭಾ ಸದಸ್ಯರು ಅವರು ಸುಳ್ಳು ಹೇಳುತ್ತಿದ್ದಾರೆ ಎನ್ನುವುದು ತಪ್ಪು ಎಂದು ಹೇಳಿದಾಗ ದಿವಾನ ಚಮನ್ಲಾರರು ಕೆಳಗೆ ಮುಖ ಹಾಕಿಕೊಂಡರು, ತಮ್ಮ ಶಬ್ದಗಳನ್ನು ಹಿಂತೆಗೆದುಕೊಂಡರು. ನಂತರ ಡಾಕ್ಟರ್ ಬಾಬಾ ಸಾಹೇಬರು ತಮ್ಮ ಮಾತನ್ನು ಆರಂಭಿಸಿದರು. ಮದ್ರಾಸ್ ಪ್ರಾಂತ್ಯದ ಕೇವಲ 1 ಸ್ಥಳದ ಅಂಕಿಗಳನ್ನು ಕೊಡುತ್ತೇನೆ. ಅಮಲಾಪುರಂ ವಿಭಾಗದ ಫೆಡರೇಷನ್ನ ಉಮೇದುವಾರನಿಗೆ 10540 ಹಾಗೂ ಕಾಂಗ್ರೆಸ್ಸಿನ ಉಮೇದುವಾರನಿಗೆ 3383 ಮತ ದೊರೆತವು. ಪ್ರಾಥಮಿಕ ಚುನಾವಣೆಯ ಅಂಕಿ ಸಂಖ್ಯೆಗಳು ಹೀಗಿವೆ. ಇದರಿಂದ ಪ್ರಾಥಮಿಕ ಚುನಾವಣೆಯ ಪರಿಣಾಮವೇ ನಿಜವಾದ ಪ್ರತಿನಿಧಿತ್ವದ ನಿಜವಾದ ಸ್ವರೂಪವನ್ನು ತಿಳಿಸುತ್ತದೆ. ಅದನ್ನೇ ನಾವು ನಿರೂಪಿಸಬೇಕು. ಈ ಚುನಾವಣೆಯಿಂದ ಕಾಂಗ್ರೆಸ್ ಈ ಚುನಾವಣೆಗಳೆಂದರೆ ಕೇವಲ ಮೋಸ ವಂಚನೆಯಾಗಿತ್ತು ಎನ್ನುವುದನ್ನು ಪ್ರಮಾಣ ಪೂರ್ಣವಾಗಿ ತೋರಿಸಿಕೊಟ್ಟಿದ್ದಾರೆ. ಇದರ ಜೊತೆಗೆ ನಾನು ಇಲ್ಲಿವರೆಗೆ ಹೋರಾಡುತ್ತಾ ಬಂದ ಅಸ್ಪೃಶ್ಯರಿಗಾಗಿ ಸ್ವತಂತ್ರ ಮತದಾರ ಸಂಘ ದೊರೆಯಬೇಕು ಎನ್ನುವ ಸಂಗತಿ ನನ್ನ ಹೋರಾಟಕ್ಕೆ ಚುನಾವಣೆಗಳು ಉತ್ತಮ ಆಧಾರವನ್ನು ಒದಗಿಸಿಕೊಟ್ಟಿವೆ. ಪಂಡಿತ್ ಮಾಲವೀಯರು ಇನ್ನೊಂದು ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. ಅಸ್ಪೃಶ್ಯರು ನೈತಿಕ ಹಾಗೂ ಮಹತ್ವಪೂರ್ಣ ಉನ್ನತಿಗಾಗಿ ನೀರಿನಂತೆ ಹಣ ವೆಚ್ಚ ಮಾಡುತ್ತಾರೆ. ಇದಕ್ಕೆ ನನ್ನ ಉತ್ತರ ಒಂದೇ, ಹೊರಗಂತೂ ಬಿಡಿ, ಆದರೆ ಈ ಸಭಾಗೃಹದ 4 ಗೋಡೆಗಳ ನಡುವೆ ನಡೆಯುವ ಸಂಗತಿಗಳ ಮೇಲೆ ಏನನ್ನಾದರೂ ನಿರ್ಧರಿಸುವುದಾದರೆ ಪಕ್ಷಪಾತತನದ ಬಗ್ಗೆ ಪಂಡಿತ್ ಮಾಲವೀಯರ ಉಪರಿ ನಿರ್ದಿಷ್ಟ ಮಾತುಗಳಲ್ಲಿ ಏನೂ ಅರ್ಥವಿಲ್ಲವೆನ್ನುವುದು ತಿಳಿದು ಬರುತ್ತದೆ. ಈ ಸಭಾಗೃಹದಲ್ಲಿ ಬಂದು ನನಗೆ ಕೆಲವೇ ದಿನಗಳಾಗಿವೆ ಎನ್ನುವುದೇನೋ ನಿಜ, ಆದರೆ ಈ ಸಭಾಗೃಹದಲ್ಲಿನ ಕೆಲಸದ ವರದಿಯನ್ನು ನಾನು ಚಾಚೂ ತಪ್ಪದೇ ಓದುತ್ತೇನೆ. ವಾಚನೀಯವಾಗಿರುವುದನ್ನೆಲ್ಲ ನಾನು ಓದಿದ್ದೇನೆ. ಅದರಲ್ಲಿ ನಾನು ಗಮನಿಸಿದ್ದೇನೆಂದರೆ ಅಸ್ಪೃಶ್ಯರ ಮೇಲೆ ಊರೂರಲ್ಲಿ ದಿನಾಲೂ ನಡೆಯುವ ಅನ್ಯಾಯ ಅತ್ಯಾಚಾರದ ಹಾಗೂ ಜುಲುಮೆಗಳ ವಿಷಯ ಕುರಿತು ಒಬ್ಬರೂ ಸಭಾಸದರು ಒಂದು ಪ್ರಶ್ನೆಯನ್ನೂ ಕೇಳಲಿಲ್ಲ. ಅಸ್ಪೃಶ್ಯರಿಗಾಗಿ ಏನನ್ನಾದರೂ ಮಾಡಬೇಕೆಂಬ ಒಂದು ಠರವನ್ನು ಸದಸ್ಯರು ಮಂಡಿಸಿದ ವಿವರಗಳು ಎಲ್ಲಿಯೂ ಇಲ್ಲ. ಇಲ್ಲವೆನ್ನಲು 1933 ಮುಂದೆ ಕುಳಿತ ಕೆಲ ಸಭಾಸದಸ್ಯರು ಅಸ್ಪೃಶ್ಯತೆಯನ್ನು ಇಲ್ಲವಾಗಿಸುವ ಧೈರ್ಯ ಮಾಡಿದ್ದರು. ಮಂದಿರ ಪ್ರವೇಶದ ಬಿಲ್ಲನ್ನು ಮಂಡಿಸುವುದಕ್ಕಾಗಿ ಬಂದಿದ್ದರು. ಆ ಬಿಲ್ಲಿಗೆ ರಾಯಸರಾಯರು ಮಾನ್ಯತೆ ಕೊಡಲು ನಿರಾಕರಿಸಿದಾಗ ಎಷ್ಟೊಂದು ಗಲಾಟೆಯಾಗಿತ್ತು. ಆ ಬಿಲ್ಗೆ ಅನುಮತಿ ಕೊಡಲಿಲ್ಲವೆಂದರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಅನೇಕರು ಬೆದರಿಕೆ ಹಾಕಿದ್ದಾರೆ. ಆದರೆ ಬಿಲ್ಲಿಗೆ ಪರವಾನಗಿ ದೊರೆತಾಗ ಏನಾಯಿತು ಗೊತ್ತಿದೆಯೇ? ಆ ಬಿಲ್ಲನ್ನು ತಿರುಗಿ ಕಳಿಸಲಾಯಿತು. ರಂಗ ಅಯ್ಯರರ ಪರಿಸ್ಥಿತಿ ಶೋಚನೀಯವಾಗಿತ್ತು. ಬಿಲ್ಲನ್ನು ಮಂಡಿಸಿದ್ದ ಅವರ ಸಹಕಾರಿಗಳೇ ಅವರಿಗೆ ಮೋಸ ಮಾಡಿದ್ದಾಗ ಅವರು ಬಹಳ ಸಿಟ್ಟಿಗೆದ್ದರು. ಅವರಿಗೆಲ್ಲ ಬೈದರು, ಆದರೇನು ಪ್ರಯೋಜನ? ಇನ್ನೂ ಎರಡು ಪ್ರಸಂಗಗಳಲ್ಲಿ ಅಸ್ಪೃಶ್ಯರ ಬಗ್ಗೆ ಪ್ರಶ್ನೆಗಳನ್ನು ಎತ್ತಲಾಗಿದ್ದು ನನಗೆ ಗೊತ್ತಿದೆ. ಒಂದು 1916 ಅಸ್ಪೃಶ್ಯರ ತಕರಾರುಗಳನ್ನು ಕೇಳುವುದಕ್ಕಾಗಿ ಒಂದು ಸಮಿತಿಯನ್ನು ನೇಮಿಸುವುದಕ್ಕಾಗಿ ಮಾಣಿಕ್ಜಿ ದಾದಾಬಾಯಿ ಪ್ರಸ್ತಾವವನ್ನು ಮಂಡಿಸಿದ್ದರು. ಆಗ ಈ ಚರ್ಚೆಯಲ್ಲಿ ಇಷ್ಟೊಂದು ಮಾತನಾಡುತ್ತಿರುವ ಶ್ರೀ ಗೋವಿಂದ ಮಾಳವೀಯರ ತಂದೆ ಈ ಪ್ರಸ್ತಾಪವನ್ನು ವಿರೋಧಿಸಿದ್ದರು. ಎರಡನೇ ಪ್ರಸಂಗ 1927, ಆಗ ಲಾರ್ಡ್ ಬರ್ಕನ್ ಹೆಡ್ರು ಅಸ್ಪೃಶ್ಯ ಜನಾಂಗ ಅಲ್ಪಸಂಖ್ಯಾತವಾಗಿರುವುದರಿಂದ ಅವರಿಗೆ ಘಟನಾತ್ಮಕ ಸಂರಕ್ಷಣೆ ಕೊಡಬೇಕೆಂದು ಸೂಚಿಸಿದರು. ಆದರೆ ನಾವೆಲ್ಲ ಒಂದಾಗಿ ಹೋರಾಟಕ್ಕೆ ಸಿದ್ಧರಾಗಿ ನಮ್ಮ ಅಸ್ತಿತ್ವದ ಅರಿವು ಮೂಡಿಸುತ್ತೇವೆ. ಆಗೆಲ್ಲ ಆ ಬದಿ ಕುಳಿತವರಿಗೆ ನಮ್ಮ ವಿಷಯದಲ್ಲಿ ಕರುಣೆ ಮೂಡುತ್ತದೆ. ನಾವು ನಮಗೆ ಸ್ವತಂತ್ರ ಮತದಾರ ಸಂಘ ಬೇಕು, ನೌಕರಿಯಲ್ಲಿ ಕೆಲ ಸ್ಥಳಗಳಲ್ಲಿ ಆರಕ್ಷಣೆ ಬೇಕು, ಶಿಕ್ಷಣಕ್ಕಾಗಿ ಸರ್ಕಾರಿ ಸವಲತ್ತು ಬೇಕು ಎಂದು ಬೇಡಿಕೆಗಳನ್ನು ಮುಂದಿಟ್ಟಾಗ ಮಾತ್ರ ನಾವು ಅಸ್ಪೃಶ್ಯರು ಇನ್ನೂ ಬದುಕಿದ್ದೇವೆ ಎಂದು ಅವರಿಗೆ ತಿಳಿಯುತ್ತದೆ. ಇಲ್ಲವಾದರೂ ನಾವು ಸತ್ತೇ ಹೋಗಿದ್ದೇವೆ ಎಂದೇ ಅವರು ಭಾವಿಸುತ್ತಾರೆ. ಉಳಿದ ಸಮಯದಲ್ಲಿ ನಮ್ಮನ್ನು ಸಹಜವಾಗಿ ಕೇಳುವವರೂ ಯಾರೂ ಇಲ್ಲ. ನಮಗೆ ಸಾಮಾಜಿಕ ರಾಜಕೀಯ ಹಕ್ಕುಗಳನ್ನು ಕೊಡಬೇಕಾಗಿ ಬಂದಾಗ ಮಾತ್ರ ನೀವು ಹಿಂದೂಗಳೇ ಅಲ್ಲವೇ ಎನ್ನುತ್ತಾ ಸಹೋದರತ್ವ ತೋರಿಸುತ್ತಾರೆ. ಏನಾದರೂ ಕೈ ಎತ್ತಿ ಕೊಡುವ ಪ್ರಸಂಗ ಬಂದಾಗ ಬಾದರಾಯಣ ಸಂಬಂಧ ಎಂದು ಹೇಳಿ ದೂರವಿಡುತ್ತಾರೆ. ಅಂದರೆ ನಮ್ಮಿಂದ ಪ್ರಯೋಜನವಾಗುತ್ತಿದ್ದರೆ ನಾವು ಬಂಧುಗಳು, ಇವರ ಸಹೋದರತ್ವವೇ? ಹಿಂದೂಗಳ ದಾನ ಧರ್ಮದ ಮೇಲೆ ಬದುಕಿರುವ ಇಚ್ಛೆ ನಮಗಿಲ್ಲವೆಂದು ನಾನಿಲ್ಲಿ ಎದೆ ತಟ್ಟಿ ಹೇಳುತ್ತೇನೆ. ಅವರ ದಾನ ಧರ್ಮ ನಮಗೆ ಬೇಡ. ನಾವು ಈ ದೇಶದ ವಾಸಿಗಳು, ನಾಗರಿಕರು. ನಮ್ಮನ್ನು ಗುಲಾಮಗಿರಿಗೆ ತಳ್ಳುವ ನಿಮ್ಮ ನೀತಿ, ಸಾಕ್ಷರತೆಯನ್ನು ಭ್ರಷ್ಟಗೊಳಿಸುವ ಭಿಕ್ಷೆ ನಮಗೆ ಬೇಡ. ನಾವು ನಮ್ಮ ನ್ಯಾಯಯುತ ಹಕ್ಕಿಗಾಗಿ ಹೋರಾಟ ಮಾಡುತ್ತಿದ್ದೇವೆ. ಅದು ನಮಗೆ ದೊರೆಯಲೇಬೇಕು. ನಮ್ಮ ಈ ನ್ಯಾಯಯುತ ಹೋರಾಟಕ್ಕೆ ಯಾರಾದರೂ ವಿರೋಧ ಮಾಡಿದರೆ ರಕ್ತ ಚೆಲ್ಲಾಡಿ ನಾವು ನಮ್ಮ ಹಕ್ಕು ಪಡೆಯುತ್ತೇವೆ, ನಮ್ಮ ಧ್ಯೇಯವನ್ನು ತಲುಪುತ್ತೇವೆ ಎಂದು ನಾನಿಲ್ಲಿ ಎಲ್ಲರಿಗೂ ಗಟ್ಟಿಯಾಗಿ ದೃಢವಾಗಿ ಹೇಳಬಯಸುತ್ತೇನೆ. ನನಗೆ ಅಂಬೇಡ್ಕರ್ ಓದು ಸರಣಿಯಲ್ಲಿ ಅವಕಾಶ ಮಾಡಿಕೊಟ್ಟ ಅರುಣ್ ಜೋಳದ ಕೂಡ್ಲಿ ಕಣ್ಣನಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಮೂಲಕ ನಾನು ಅಂಬೇಡ್ಕರ್ನ ಹೆಚ್ಚು ಅರ್ಥ ಮಾಡ್ಕೊಳ್ಳೋಕ್ಕೆ ಓದ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರ.
8: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road.

0: ನಮಸ್ಕಾರ, ನಾನು ಉಷಾ ಕಟ್ಟೆಮನೆ, ಪಹಣಿ ಪತ್ರವನ್ನು ಹೊಂದಿರುವ ರೈತ ಮಹಿಳೆ. ಇಂದು ನಾನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 1934 ಡಿಸೆಂಬರ್ 15 ಭಾನುವಾರದಂದು ಆಲಿಬಾಗ್ ತಾಲೂಕಿನ ಚೌರಿ ಎಂಬಲ್ಲಿ ನಡೆದ ಕೊಲಬಾ ಜಿಲ್ಲೆಯ ಕೃಷಿಕರ ಸಮ್ಮೇಳನದ ಅಧ್ಯಕ್ಷ ಸ್ಥಾನದಿಂದ ಮಾಡಿದ ಭಾಷಣವನ್ನು ಓದುತ್ತಿದ್ದೇನೆ. ಈಗ ವರ್ತಮಾನದಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ರೈತ ಮಸೂದೆಯನ್ನು ವಿರೋಧಿಸಿ ದೇಶದ ಉದ್ದಗಲಕ್ಕೂ ಮುಷ್ಕರ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಈ ಭಾಷಣ ಬಹು ಮುಖ್ಯವೆನಿಸುತ್ತದೆ. ಈಗ ನಾನು ಓದುತ್ತಿರುವ ಅಂಬೇಡ್ಕರ್ ಭಾಷಣದಲ್ಲಿ ಬರುವ ಕೋರ್ಟ್ ವ್ಯವಸ್ಥೆ ಎಂಬುದನ್ನು ಗಮನವಿಟ್ಟು ಕೇಳಿ. ಅದು ಈಗ ಜಾರಿಗೆ ಬಂದಿರುವ ಕೃಷಿ ಮಸೂದೆಯನ್ನು ನೆನಪಿಸುತ್ತದೆ ಮತ್ತು ಅಂದು ರೈತರು ಭೂಮಾಲೀಕರ ಹಿಡಿತದಲ್ಲಿ ನರಳಿದರೆ ಇಂದು ಉದ್ಯಮಪತಿಗಳ ಹಿಡಿತದಲ್ಲಿ ರೈತರು ನರಳುವ ಸಾಧ್ಯತೆಯನ್ನು ಹೇಳುತ್ತದೆ. ಅವರ ಭಾಷಣದ ಶೀರ್ಷಿಕೆ ಹೀಗಿದೆ: ನಿಮ್ಮ ಹಿತಾಸಕ್ತಿಗಳನ್ನು ಮುಂದು ಬಾಡಬಲ್ಲ ಜನಗಳನ್ನು ಹುಡುಕಿಕೊಳ್ಳಿ. ಈ ದಿನ ನೀವು ನಿಮ್ಮ ಕುಂದುಕೊರತೆಗಳನ್ನು ನಿವಾರಿಸಿಕೊಳ್ಳಲು ದಾರಿಯನ್ನು ಹುಡುಕಿಕೊಳ್ಳುವುದಕ್ಕೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಕು. ಶೇತ್ಕಾರಿ ಎಂಬ ಪದ ಈ ದಿನಗಳಲ್ಲಿ ಸಾಧಾರಣವಾಗಿ ಬಳಕೆಯಲ್ಲಿ ಇರುವಂತ ಪದ, ಆದರೆ ಈ ಪದವನ್ನು ತಪ್ಪಾಗಿ ಉಪಯೋಗಿಸಲಾಗುತ್ತಿದೆ. 100 ಎಕರೆ ವಿಸ್ತಾರವಿರುವ ಭೂಮಿಗಳನ್ನು ಹೊಂದಿದ್ದು ತಾವೇ ಕೃಷಿ ಕೆಲಸ ಮಾಡಬೇಕಾಗಿಲ್ಲದವರನ್ನೂ, 1 ತುತ್ತು ಅನ್ನಕ್ಕಾಗಿ ಫಾರ್ಮ್ಗಳಲ್ಲಿ ದುಡಿಯಬೇಕಾದ ಒಂದಂಗುಲ ಭೂಮಿಯೂ ಇಲ್ಲದವರನ್ನೂ ಒಂದೇ ಎಂದು ವರ್ಗೀಕರಣ ಮಾಡಲಾಗಿದೆ. ಈ ಎರಡೂ ವರ್ಗಗಳ ಜನರ ಹಿತಾಸಕ್ತಿಗಳಲ್ಲಿ ಬಹುದೊಡ್ಡದಾದ ಭೇದವಿದ್ದು ಪರಸ್ಪರ ವಿರೋಧಿಯಾಗಿದೆ. ಒಂದನ್ನು ಇನ್ನೊಂದರ ಜೊತೆ ಹೆಣೆಯುವುದು ತಪ್ಪಾಗುತ್ತದೆ. ಆದುದರಿಂದ ಶೇತ್ಕಾರಿ ಎಂಬ ಪದಕ್ಕೆ ಸ್ಪಷ್ಟವಾದ ವಿವರಣೆಯನ್ನು ಕೊಡಬೇಕೆಂದು ನಾನು ಸಲಹೆ ಮಾಡುತ್ತೇನೆ. ನಾನೀಗ ಚಾರಿಯ ಜನಗಳ ಮನಸ್ಸಿನಲ್ಲಿ ಬಹಳ ಮೇಲೆ ಇರುವಂತ ಪ್ರಶ್ನೆಯನ್ನು ಕುರಿತು ಮಾತನಾಡ ಬಯಸುತ್ತೇನೆ. ಅದೆಂದರೆ, ಕಳೆದ 2 ವರ್ಷಗಳಿಂದ ಚಾರಿಯ ಗೇಣಿಕಾರರು ತಮ್ಮ ಸಾಹುಕಾರರುಗಳ ಮತ್ತು ಭೂಮಾಲೀಕರುಗಳ ವಿರುದ್ಧ ನಡೆಸುತ್ತಿರುವ ಮುಷ್ಕರ, ಆ ಮುಷ್ಕರದ ನ್ಯಾಯಾನ್ಯಾಯವನ್ನು ವಿಮರ್ಶಿಸದೆ ಗೇಣಿದಾರರ ಮತ್ತು ಭೂಮಾಲೀಕರ ನಡುವಿನ ಇಂಥ ವ್ಯಾಜ್ಯಗಳನ್ನು ರಾಜಸಂಧಾನದ ಮೂಲಕ ಇತ್ಯರ್ಥಪಡಿಸಬಹುದೆಂದು ನನ್ನ ನಂಬಿಕೆ ಅನಿಸಿಕೆ. ಇದಕ್ಕಾಗಿ ಒಂದು ಮಧ್ಯಸ್ಥಿಕ ಮಂಡಳಿಯನ್ನು ರಚಿಸಿ ಅದರಲ್ಲಿ ಎರಡೂ ಪಕ್ಷಗಳ ಪ್ರತಿನಿಧಿಗಳು ಇದ್ದು ಅವರ ಜೊತೆಗೆ ಸರ್ಕಾರದಿಂದ ನಾಮನಿರ್ದೇಶಿತರಾದ ವ್ಯಕ್ತಿಯೊಬ್ಬರಿದ್ದು ಆ ಮಂಡಳಿಗೆ ಕಾನೂನಿನ ಸ್ಥಾನಮಾನವನ್ನು ಕೊಡಬೇಕು. ಈ ಮಧ್ಯಸ್ಥಿಕೆ ಮಂಡಳಿಯ ತೀರ್ಮಾನಕ್ಕೆ ಎರಡೂ ಪಕ್ಷಗಳು ಬದ್ಧರಾಗಿರುತ್ತಾರೆ. ಇಂಥ ಪ್ರಸಂಗಗಳಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿ ಇಂಥದೊಂದು ಮಂಡಳಿಯನ್ನೂ ಏಕೆ ನೇಮಿಸಬಾರದೆಂಬುದಕ್ಕೆ ನನಗೆ ಕಾರಣಗಳು ಗೊತ್ತಾಗುತ್ತಿಲ್ಲ. ಪ್ರೆಸಿಡೆನ್ಸಿಯ ಈ ಭಾಗದಲ್ಲಿ ಅನೇಕ ಕುಂದುಕೊರತೆಗಳು ಇವೆಯೆಂದು ನನಗೆ ಗೊತ್ತು. ಇವುಗಳು ಹುಟ್ಟಿಕೊಂಡಿರುವುದು ಜನಗಳು ಸಾಮಾನ್ಯವಾಗಿ ಕರೆಯುವ ಕೋಟಿ ವ್ಯವಸ್ಥೆಯಿಂದ. ಈ ಕೋರ್ಟ್ಗಳ ಮುಷ್ಟಿಯಲ್ಲಿ ಸಿಲುಕಿಕೊಂಡಿರುವ ಇಷ್ಟಪರ್ಯಂತ ಗೇಣಿದಾರರ ದುರಾವಸ್ಥೆಯ ಬಗ್ಗೆ ನನಗೆ ಅರಿವಿದೆ. ಗೇಣಿದಾರರನ್ನು ಭೂಮಾಲೀಕ ತನಗಿಷ್ಟ ಬಂದ ಹಾಗೆ ಹೊರಗೆ ದಬ್ಬಬಹುದಾಗಿದ್ದು ಇದರಿಂದ ಗೇಣಿದಾರನ ಆದಾಯ ಅಭದ್ರವಾಗಿದ್ದು ಅವರ ಜೀವನ ಚಿಂತಾಜನಕವಾಗುತ್ತದೆ. ಇಂಥ ಕಣ್ಣಿಗೆ ರಾಚುವ ಅನ್ಯಾಯದಿಂದ ಗೇಣಿದಾರರು ಕೆಲಸ ಮಾಡುತ್ತಿದ್ದಾರೆ. ದಿಢೀರನೆ ಗೇಣಿದಾರನನ್ನು ಉಚ್ಚಾಟಿಸಲು ಕೋರ್ಟಿಗೆ ಇರುವ ಈ ಸ್ವಾತಂತ್ರ್ಯದಿಂದ ಗೇಣಿದಾರ ತಾನು ಜಮೀನಿನ ಮೇಲೆ ವರ್ಷಾನುಗಟ್ಟಲೆ ಮಾಡಿದ ಶ್ರಮದ ಪ್ರತಿಫಲ ಅವನಿಗೆ ದೊರಕದ ಹಾಗೆ ಮಾಡುತ್ತದೆ. ಇಂಥ ಇಷ್ಟಪರ್ಯಂತ ಗೇಣಿದಾರನ ಗೋಳನ್ನು ಪರಿಹರಿಸಲು ಕೂಡಲೇ ಶಾಸನ ಮಾಡಿ ಕೋರ್ಟ್ನಿಂದ ಅವನಿಗೆ ಸಾಕಷ್ಟು ಪರಿಹಾರ ಸಿಗುವಂತೆ ಮಾಡಬೇಕು. ಕೋರ್ಟ್ನ ಭೂಮಿಯ ಮೇಲೆ ಗೇಣಿದಾರ ಕಟ್ಟಿಕೊಂಡಿರುವ ಮನೆಯನ್ನು ಕೆಡವಿ ಹಾಕುತ್ತೇನೆ ಎಂದು ಅವನನ್ನು ಬೆದರಿಸುವ ಭೂಮಾಲೀಕನ ದೌರ್ಜನ್ಯ ನನ್ನ ಅಭಿಪ್ರಾಯದಲ್ಲಿ ಪರಾಕಾಷ್ಠೆಯನ್ನು ಮುಟ್ಟಿದೆ. ಒಬ್ಬ ಕೋರ್ಟ್ ಮತ್ತು ಒಬ್ಬ ಗೇಣಿಕಾರನ ನಡುವೆ ವ್ಯಾಜ್ಯ ಪ್ರಾರಂಭವಾದಾಗಲೆಲ್ಲ ತಾನು ಹೇಳಿದ ಹಾಗೆ ಕೇಳುವಂತೆ ಗೇಣಿಕಾರನನ್ನು ಬಲಾತ್ಕರಿಸಲು ಕೋರ್ಟ್ ಅನುಕರಿಸುವ ಮಾರ್ಗ. ಇಂಥ ಕಣ್ಣಿಗೆ ರಾಚುವ ಅನ್ಯಾಯವನ್ನು ಹೇಗೆ ಮುಂದುವರಿಯಲು ಆಸ್ಪದ ಕೊಡಲಾಗುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಇಂಥದೊಂದು ಅಮಾನುಷವಾದ ಅನ್ಯಾಯ ಆಗುತ್ತಿದ್ದರೂ ಅದನ್ನು ಕಂಡರೂ ಕಾಣದೇ ಇರುವ ಸರ್ಕಾರ ಒಂದು ಗಂಭೀರವಾದ ಅಪರಾಧ ಮಾಡಿದ ತಪ್ಪಿತಸ್ಥವಾಗುತ್ತದೆ. ಉದಾಹರಣೆಗೆ, ಬೊಂಬಾಯಿಯ ಕೆಲವು ಗಿರಣಿ ಮಾಲೀಕರನ್ನು ತೆಗೆದುಕೊಳ್ಳೋಣ. ಅವರು ಕೆಲಸಗಾರರಿಗೆ ವಸತಿಗಳನ್ನು ಕೊಟ್ಟಿದ್ದಾರೆ. ಆದರೆ ಮುಷ್ಕರದ ಸಂದರ್ಭದಲ್ಲಿ ಕೆಲಸಗಾರರಿಗೆ ತಮ್ಮ ಕೆಲಸವನ್ನು ಕಳೆದುಕೊಳ್ಳುವುದರ ಜೊತೆಗೆ ಮನೆಯನ್ನು ಕಳೆದುಕೊಳ್ಳುವ ಹೆದರಿಕೆಯಿಂದ ಅವರ ಹೋರಾಟದಲ್ಲಿನ ಅರ್ಧ ಮನಚೇ ಹೋಗಿಬಿಡುತ್ತದೆ. ಇಂಥದೊಂದು ಪರಿಸ್ಥಿತಿಯನ್ನು ಮುಂದುವರಿಯಲು ಬಿಡಬಾರದು. ಈ ಸಮ್ಮೇಳನ ಈ ಕುರಿತು ಅದರ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಸಂದರ್ಭವನ್ನು ಹುಡುಕಬೇಕು. ನಾನು ಈಗ ತಾನೇ ಪ್ರಸ್ತಾಪಿಸಿದ ಕುಂದುಕೊರತೆಗಳನ್ನು ನಿವಾರಿಸಲು ಸಾಧ್ಯವಾಗುವುದು ಪರಿಣಾಮಕಾರಿಯಾದ ಒಂದು ಶಾಸನದಿಂದ ಮಾತ್ರ ಎಂದು ನೀವು ಮರೆಯಲೇಬಾರದು. ಮುಷ್ಕರದಂತ ಒಂದು ವಿಧಾನ ನಿಮ್ಮ ಕುಂದುಕೊರತೆಗಳನ್ನು ನಿವಾರಿಸಿಕೊಳ್ಳುವುದಕ್ಕೆ ಇರುವ ಒಂದು ಖಚಿತವಾದ ಉಪಾಯವಲ್ಲ. ನೊಂದವರಿಗೆ ಇರುವ ಮುಷ್ಕರ ಮಾಡುವ ಹಕ್ಕಿನ ಬಗ್ಗೆ ನಾನೇನು ಕರುಗುವುದಿಲ್ಲ. ಆದರೆ ಅದು ಪದೇ ಪದೇ ಉಪಯೋಗಿಸಬಹುದಾದಂಥ ಆಯುಧವಲ್ಲ. ಇಂಥದೊಂದು ಕಾನೂನನ್ನು ಶಾಸನದ ಪುಸ್ತಕದೊಳಗೆ ಸೇರಿಸುವುದು ಹೇಗೆ ಎಂಬ ಪ್ರಶ್ನೆಗೆ ನೀವೀಗ ಉತ್ತರಿಸಬೇಕಾಗಿದೆ. ವಿಧಾನ ಪರಿಷತ್ತುಗಳಲ್ಲಿ ನಿಮ್ಮವರೇ ಆದ ಪ್ರತಿನಿಧಿಗಳು ಇಲ್ಲದಿದ್ದರೆ ನಿಮಗೆ ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಹಿತಾಸಕ್ತಿಗಳನ್ನು ಮುಂದೆ ಮಾಡುವವರನ್ನು ನೀವು ಹುಡುಕಬೇಕು. ಹೀಗೆ ನಿಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಕಾಂಗ್ರೆಸ್ನಲ್ಲಿ ಇರುವಂತಹ ನಾಯಕರುಗಳು ಮಾತ್ರವೇ ನಿಮ್ಮ ಧ್ಯೇಯ ಸಾಧನೆಗಾಗಿ ಹೋರಾಡುವವರು ಎಂದು ನಂಬಬೇಡಿ. ಈ ದಿನ ಕಾಂಗ್ರೆಸ್ ಏನನ್ನಾದರೂ ಪ್ರತಿನಿಧಿಸುತ್ತಾ ಇದ್ದರೆ ಅದು ಬ್ರಿಟಿಷರ ವಿರುದ್ಧವಲ್ಲದೆ ಬೇರೇನೂ ಅಲ್ಲ. ನಮಸ್ಕಾರ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
5: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
4: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
6: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಸಿಹಿ ರೆಸಿಪಿಗಳನ್ನು ತಿಳಿಯೋದಕ್ಕಿಂತ ಮುಂಚೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಈ ಹಬ್ಬಗಳು ವಿಶೇಷವಾಗಿ ಸಂಸ್ಕೃತಿ ಸಂಪ್ರದಾಯವನ್ನು ಬಿಂಬಿಸುವಂತಹ ಹಬ್ಬಗಳಷ್ಟೇ ಅಲ್ಲದೆ ತರತರಹದ ಸಿಹಿ ತಿಂಡಿಗಳಿರ್ಬೋದು, ತರತರಹದ ವಿಶೇಷ ಅಡುಗೆಗಳನ್ನು ಮಾಡಲಿಕ್ಕೂ ಕೂಡ ಈ ಹಬ್ಬಗಳು ಸ್ಪೆಷಲ್ ಆಗಿರುತ್ತೆ. ಈ ಹಬ್ಬಗಳ ದಿನಗಳಲ್ಲಿ ಮಾಡುವಂತಹ ತರೇವಾರಿ ತಿಂಡಿ ತಿನಿಸುಗಳು ವಿಶೇಷವಾಗಿರುವಂತಹ ರುಚಿಯನ್ನು ಕೊಡುತ್ತೆ ಕೂಡ. ದೇವರ ಹೆಸರಿನಲ್ಲಿ ಭಕ್ತಿ ಭಾವದಿಂದ, ಜೊತೆಗೆ ಇಷ್ಟಪಟ್ಟು ಪ್ರೀತಿಯಿಂದ ಮಾಡುವಂತಹ ಆ ವಿಶೇಷ ಖಾದ್ಯಗಳು, ಸಿಹಿ ತಿನಿಸುಗಳು, ಖಾರದ ತಿನಿಸುಗಳು ಸ್ಪೆಷಲ್ ರುಚಿಯನ್ನು ಕೂಡ ಕೊಡ್ತವೆ. ಈ ಹಬ್ಬದ ದಿನಗಳಲ್ಲಿ ಮಾಡುವಂತಹ ವಿಶೇಷ ತಿಂಡಿ ತಿನಿಸುಗಳು ಈ ಕೋಸಂಬರಿ ಇರ್ಬೋದು, ಚಿತ್ರಾನ್ನ, ಬಜ್ಜಿ, ವಡೆ, ಪಾಯಸ, ಗೀ ರೈಸು, ಪಲಾವು, ಬಿಸಿಬೇಳೆಬಾತು, ಮೋದಕ, ಕಡುಬು, ಕರ್ಜಿಕಾಯಿ, ಉಂಡೆ, ಅಕ್ಕಿ ಕಡುಬು, ಖಾರದ ಕಡುಬು, ಸಿಹಿಗಡುಬು, ಇವೆಲ್ಲವೂ ಕೂಡ ಸ್ಪೆಷಲ್ ಆಗಿರುವಂತಹ ಹಬ್ಬದ ದಿನಗಳಲ್ಲಿ ಮಾಡುವಂತಹ ಅಡುಗೆಗಳಾಗಿವೆ. ಹೋಳಿಗೆ, ಕರ್ಜಿಕಾಯಿ, ರವೆ ಉಂಡೆ, ಇನ್ನೂ ಸಾಕಷ್ಟು ಸಿಹಿ ತಿನಿಸುಗಳು. ಒಂದೊಂದು ಸಿಹಿ ತಿನಿಸುಗಳು ಕೂಡ ಒಂದೊಂದು ರೀತಿಯಲ್ಲಿ ರುಚಿಯನ್ನು ಕೊಡುತ್ತೆ. ಈ ಹಬ್ಬಗಳ ಸಮಯದಲ್ಲಿ ಹೊಸ ಬಟ್ಟೆ, ಹೊಸ ರೀತಿಯ ತಿಂಡಿ ತಿನಿಸುಗಳನ್ನು, ಸಿಹಿ ಖಾದ್ಯಗಳನ್ನು ತಿನ್ನೋದಷ್ಟೇ ಅಲ್ಲ, ಕುಟುಂಬದಲ್ಲಿ ಸಾಮರಸ್ಯ, ಪ್ರೀತಿಯನ್ನು ಹೆಚ್ಚಿಸುತ್ತೆ, ಜೊತೆಗೆ ಬಂಧಗಳನ್ನು ಗಟ್ಟಿ ಮಾಡುತ್ತೆ. ಮನೆಯಲ್ಲಿ ಅಪ್ಪ, ಅಮ್ಮ, ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ಅಜ್ಜಿ, ತಾತ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಕೂಡ ಬಂಧುಗಳು, ಅಕ್ಕಪಕ್ಕದವರು, ನಂಟರಿಷ್ಟರು, ಸ್ನೇಹಿತರು, ಹಿತೈಷಿಗಳು ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸುವಂತಹ ಹಬ್ಬಗಳಾಗಿವೆ. ಈ ಹಬ್ಬಗಳ ಸಮಯದಲ್ಲಿ ಇದೊಂದು ನಮಗೆ ಸಿಕ್ಕಂತಹ ಅವಕಾಶ ಕೂಡ ಆಗತ್ತೆ. ಈ ಒತ್ತಡದ ಜೀವನದಲ್ಲಿ ಈ ಹಬ್ಬಗಳು ನಮಗೆ ಒಂದಿಷ್ಟು ವಿರಾಮವನ್ನು ಕೂಡ ಕೊಡುತ್ತೆ. ಈ ಹಬ್ಬಗಳು ಒಂದಿಷ್ಟು ವಿರಾಮವನ್ನು ಕೊಡ್ತವೆ. ಬೇರೆ ಬೇರೆ ಊರುಗಳಲ್ಲಿ ಓದ್ತಾ ಇದ್ದಂತಹ ಮಕ್ಕಳು ಮನೆಗೆ ಬರ್ತಾರೆ, ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಂತಹ ಮಕ್ಕಳು ಮನೆಗೆ ಬರ್ತಾರೆ, ಅಪ್ಪ ಅಮ್ಮನ ಜೊತೆ ಇರ್ತಾರೆ. ಒಟ್ಟಿಗಿರುವಂತಹ ಆ ದಿನಗಳು, ಆ ಕ್ಷಣಗಳು ಈ ಹಬ್ಬಗಳ ಮೂಲಕ ಮತ್ತೆ ಮತ್ತೆ ಖುಷಿ ಸಿಗುತ್ತೆ. ಕೇವಲ ಈ ಹಬ್ಬಗಳು ಮನರಂಜನೆಗಾಗಿ ಅಲ್ಲ, ಪ್ರೀತಿ ವಿಶ್ವಾಸವನ್ನು, ವಾತ್ಸಲ್ಯವನ್ನು ಹೆಚ್ಚಿಸುವಲ್ಲಿ ಮುಖ್ಯ ಕಾರಣವಾಗುತ್ತೆ. ಕುಟುಂಬದಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲಿ ಕೂಡ ಒಂದು ಬಂಧುತ್ವವನ್ನು ಗಟ್ಟಿಗೊಳಿಸುತ್ತೆ. ಎಲ್ಲರೂ ಒಂದಾಗಿ ಹಬ್ಬವನ್ನು ಆಚರಿಸಿದಾಗ ಅಲ್ಲಿ ಒಗ್ಗಟ್ಟಿನ ಬಲ ಕೂಡ ಹೆಚ್ಚಾಗತ್ತೆ. ಏನೇ ಹೇಳಿ ಸ್ನೇಹಿತರೆ, ಈ ಹಬ್ಬಗಳು ವಿಶೇಷವಾಗಿರುವಂತಹ ಆರೋಗ್ಯದ ದೃಷ್ಟಿಯಿಂದ ಮಾನಸಿಕವಾಗಿ, ದೈಹಿಕವಾಗಿ ನೆಮ್ಮದಿಯನ್ನು ಕೊಡೋದಷ್ಟೇ ಅಲ್ಲದೆ ಸುಖ ಸಂತೋಷಕ್ಕೂ ಕೂಡ ಕಾರಣವಾಗುತ್ತೆ. ಅದರಲ್ಲೂ ಈ ಗಣಪತಿ ಹಬ್ಬ ಕುಟುಂಬದಲ್ಲಷ್ಟೇ ಅಲ್ಲದೆ ಸಮಾಜದಲ್ಲೂ ಕೂಡ ಸಾಮರಸ್ಯವನ್ನು ಮೂಡಿಸುವಂತಹ ಹಬ್ಬ, ಸ್ನೇಹಿತರ ಬಳಗವನ್ನು ಹೆಚ್ಚಿಸುವಂತಹ ಹಬ್ಬ. ಈ ಗಣಪತಿ ಹಬ್ಬದ ದಿನದಂದು ವಿಶೇಷವಾಗಿ ಈ ದಿನ ಸಿಹಿ ಖಾದ್ಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸ್ಪೆಷಲ್ ಆಗಿ ವಿಘ್ನ ನಿವಾರಕನಿಗೆ, ವಿನಾಯಕನಿಗೆ, ಗಣಪತಿಗೆ, ಗಣೇಶನಿಗೆ, ವಕ್ರತುಂಡನಿಗೆ

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸಿಹಿಗಡುಬು ಮತ್ತು ಮೋದಕವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರಿದ್ದಾರೆ. ತಡ ಮಾಡೋದು ಬೇಡ, ರೋಷನ್ ಅವರಿಂದ ಈ ಸಿಹಿಗಡುಬನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ಮೆಥಡಲ್ಲಿ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ರೋಷನ್ ಅವರಿಂದ ಕೇಳೋಣ.
5: ಈ ಸಿಹಿ ಕಡುಬು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಬಾಣಲೆನ ಬಿಸಿ ಮಾಡಿಕೊಂಡು ಇದಕ್ಕೆ ನಾನು 2 ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. 1 ಕಪ್ ಫುಲ್ ಅಕ್ಕಿ ಹಿಟ್ಟಿಗೆ 2 ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇವಾಗ ನೋಡಿ, 1/4 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಈ ನೀರಿಗೆ. ಹಾಗೆಯೇ ನೀರು ಕುದಿ ಬರ್ತಾ ಇದಕ್ಕೆ 1-2 ಟೀಸ್ಪೂನಷ್ಟು ಇಲ್ಲಿ ತುಪ್ಪನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಒಂದ್ಸಲ ನೀರನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ನೀರು ಕುದಿ ಬರ್ತಾನೆ, ಇದಕ್ಕೆ 1 ಫುಲ್ ಕಪ್, ನೀವು ನೋಡ್ತಾ ಇರ್ಬೋದು ಕಪ್ಪಿನ ಅಳತೆಯಲ್ಲಿ ಸ್ವಲ್ಪ ಜಾಸ್ತಿನೇ ಹಿಟ್ಟಿದೆ, ಇದನ್ನು ಹಾಕ್ಕೋಬೇಕು. ಈ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಮೀಡಿಯಂ ಫ್ಲೇಮಲ್ಲಿ ಇದನ್ನು ನೀವು ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಸಾಫ್ಟಾಗಿ ಆ ಹಿಟ್ಟು ರೆಡಿ ಆಗ್ತಾ ಇದೆ ಅಂತ, ಸುಮಾರು 1-30 ಸೆಕೆಂಡ್ ಮಾತ್ರ ಸಾಕು ಇದಕ್ಕೆ. ಇದನ್ನು ನೀವು ಮಿಕ್ಸ್ ಮಾಡ್ತಾನೆ ಅದು ಗಟ್ಟಿಯಾಗಿಬಿಡುತ್ತೆ, ಹಾಗೆಯೇ ಸಾಫ್ಟ್ ಆದ ಹಿಟ್ಟು ರೆಡಿಯಾಗಿಬಿಡುತ್ತೆ. ಇದನ್ನು ಮುಚ್ಚಳ ಮುಚ್ಚಿ ಸೈಡಿಗೆ ಇಟ್ಬಿಡಬೇಕು. ಇವಾಗ ಇನ್ನೊಂದು ಬಾಣಲೆಯಲ್ಲಿ ನೋಡಿ, ನಾನು 1-1.5 ಟೇಬಲ್ ಸ್ಪೂನಷ್ಟು ಇಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಪರಿಮಳ ಬಂದರೆ ಸಾಕು. ಅದಕ್ಕೆ ನಾವು ತುರ್ಕೊಂಡಿರುವಂತಹ 1/2 ತೆಂಗಿನ ತುರಿನ ಹಾಕಬೇಕು, 1/2 ಭಾಗದಷ್ಟು. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು 3-4 ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು. ಈ ಥರ ಮಾಡೋದ್ರಿಂದ ಅದರಲ್ಲಿರುವಂತಹ ನೀರಿನ ಪಸೆ ಏನಿದೆ ಅದು ಆವಿಯಾಗ್ತಾ ಹೋಗುತ್ತೆ, ಹಾಗೆಯೇ ನಮಗೆ

0: ಆ ಹೂರಣ ಪರ್ಫೆಕ್ಟಾಗಿ ರೆಡಿಯಾಗಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ. ಇವಾಗ ಇದಕ್ಕೆ ಸುಮಾರು ಒಂದು 150 ಗ್ರಾಮ್ನಷ್ಟು ನಾನು ಬಿಳಿ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲದ ಪುಡಿ ಇದ್ರೆ ನೀವು ಅದನ್ನ ಹಾಕೋಬಹುದು, ಅಥವಾ ಬೆಲ್ಲದಲ್ಲೆಲ್ಲಾದರೂ ಕಲ್ಮಶ ಇದೆ ಅಂತ ಆದರೆ ನೀವು ಅದನ್ನ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಡು ಕೂಡ ಆ ನೀರನ್ನ ಇದಕ್ಕೆ ಸೇರಿಸ್ಕೋಬಹುದು. ಆದರೆ ನಾನು ಈ ಥರನೇ ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ನಮಗೆ ಆ ಹೂರಣ ಏನಿದೆ ಅದು ಚೆನ್ನಾಗಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ನೀವು ನೋಡ್ಬೋದು ಆ ಬಾಣಲೆಯಲ್ಲಿ ಇನ್ನೂ ನೀರಿನ ಪಸೆ ಕಾಣ್ತಾ ಇದೆ. ಸೊ ಅದು ಹೋಗೋ ತನಕ ಅಂದರೆ ಒಂದು 2-3 ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡು ಕೊನೆಗೆ ಒಂದು 2 ಏಲಕ್ಕಿನ ಪುಡಿ ಮಾಡಿಕೊಂಡು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ನೀರಿನ ಪಸೆ ಕೂಡ ತುಂಬಾ ಕಮ್ಮಿ ಆಗಿದೆ ಒಂದು 3-4 ನಿಮಿಷದಲ್ಲಿ. ಇವಾಗ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಪರ್ಫೆಕ್ಟ್ ಆದಂಥ ಹೂರಣ ಇವಾಗ ಸಿದ್ಧವಾಗಿದೆ. ಹಾಗೆಯೇ ಹಿಟ್ಟು ಕೂಡ ನೋಡಿ, ಆ ಹೂರಣ ಆಗೋ ತನಕ ನಾನು ಹಾಗೆಯೇ ಬಿಟ್ಟಿದ್ದೆ, ಲೈಟಾಗಿ ತಣ್ಣಗಾಗಿದೆ. ಅದು ಅಲ್ಲದೆ ಆ ಹಿಟ್ಟು ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಈ ಥರ ಬಂದರೆ ಮಾತ್ರ ಅದು ಬ್ರೇಕ್ ಆಗೋದಿಲ್ಲ, ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾದರೂ ಕೂಡ ಅಥವಾ ಸ್ವಲ್ಪ ತೆಳು ಆದರೂ ಕೂಡ ನಿಮಗೆ ಸಿಹಿ ಕಡುಬು ಅಥವಾ ಮೋದಕ ಏನು ಮಾಡ್ತೀರಾ ಅದು ಚೆನ್ನಾಗಿ ಬರೋದಿಲ್ಲ. ಇಲ್ಲಿ ನಾನು ಬಟರ್ ಪೇಪರ್ನ ಯೂಸ್ ಮಾಡಿದ್ದೀನಿ, ನೀವು ಬಾಳೆಎಲೆ ಯೂಸ್ ಮಾಡ್ಬೋದು ಅಥವಾ ಅಡುಗೆ ಎಣ್ಣೆ ಪ್ಲಾಸ್ಟಿಕ್ ಏನಿದೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಒಂದು ಮೀಡಿಯಂ ಸೈಜ್ ಬಾಲ್ನ ಮಾಡಿಕೊಂಡು ಆ ತುಪ್ಪದ ಸಹಾಯದಿಂದ ಅದನ್ನು ಚೆನ್ನಾಗಿ ತಟ್ಕೊಂಡು ಅದರಲ್ಲಿ ಸ್ವಲ್ಪನೇ ಸ್ವಲ್ಪ ಹೂರಣ ಹಾಕಿ ಬಟರ್ ಪೇಪರ್ ಈ ಥರ ಮುಚ್ಚುತ್ತಾ ಇದ್ದೀನಿ. ಅವಾಗ ಏನು ಬ್ರೇಕ್ ಆಗೋದಿಲ್ಲ ನಮ್ಮ ಕೈಯಲ್ಲಿ, ಹಾಗೆಯೇ ಸೂಪರ್ ಆದಂತಹ ಸಿಹಿ ಕಡುಬು ರೆಡಿಯಾಗುತ್ತೆ. ಸೊ ಈ ಥರ ಎಲ್ಲ ಸೈಡನ್ನು ಒತ್ತಿ ಅಕಸ್ಮಾತ್ ನಿಮಗೆ ಚೆನ್ನಾಗಿ ಶೇಪ್ ಬೇಕು ಅಂದರೆ ನೀವಿಲ್ಲಿ ಅಚ್ಚಿನ ಸಹಾಯದಿಂದ ಅದನ್ನು ಮಾಡ್ಕೋಬಹುದು. ಎಕ್ಸ್ಟ್ರಾ ಆ ಹಿಟ್ಟು ಏನಿದೆ ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ. ಹಾಗೆಯೇ ಯಾವ ಕಾರಣಕ್ಕೂ ಈ ಸಿಹಿ ಕಡುಬು ಬ್ರೇಕ್ ಆಗೋದೇ ಇಲ್ಲ ನೋಡಿ, ಪರ್ಫೆಕ್ಟಾಗಿ ಬಂದಿದೆ. 2 ಪೂರಿಯದಷ್ಟು ದಪ್ಪನಾಗಿರಬೇಕು, ಅವಾಗ ಕರೆಕ್ಟಾಗಿ ಅದು ಬರುತ್ತೆ. ಸೊ ಎಲ್ಲ ಸಿಹಿ ಕಡುಬುಗಳನ್ನು ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಅಕಸ್ಮಾತ್ ಎಲ್ಲಾದರೂ ಮೋದಕದ ಹಚ್ಚಿದ್ರೆ ಅದನ್ನು ಕೂಡ ನೀವು ಮಾಡ್ಕೋಬಹುದು. ಇವಾಗ ನಾನು ಆ ಬಟರ್ ಪೇಪರ್ನ ಸೇಮ್ ಬಟರ್ ಪೇಪರ್ ನಾನು ಏನು ತಟ್ಕೊಂಡಿದ್ದೆ ಆ ಹಿಟ್ಟನ್ನು ಅದೇ ಬಟರ್ ಪೇಪರ್ನ ಯೂಸ್ ಮಾಡಿದ್ದೀನಿ. ಹಾಗೆಯೇ ನೀರನ್ನು ಬಿಸಿ ಮಾಡಿಕೊಂಡು ಎಲ್ಲ ಸಿಹಿ ಕಡುಬುಗಳನ್ನು ಅದರಲ್ಲಿಟ್ಟು ಇದನ್ನು ಸುಮಾರು 10 ನಿಮಿಷ ನಾನು ಬೇಯಿಸ್ತಾ ಇದ್ದೀನಿ. ನೀವು ಜಾಸ್ತಿ ಹೊತ್ತು ಏನು ಇಡಬೇಕು ಅಂತಿಲ್ಲ, ನಾವು ಬೇರೆ ಕಡುಬು ಎಲ್ಲ ಮಾಡ್ತೀವಲ್ಲ ಆ ಥರ ಎಲ್ಲ ಜಾಸ್ತಿ ಹೊತ್ತು ಇಡಬೇಕು ಅಂತಿಲ್ಲ. 10 ನಿಮಿಷ ಮಾಡಿ ಸ್ವಲ್ಪ ತಣ್ಣಗಾದರೆ ಸಾಕು, ಈ ಸೂಪರ್ ಆಗಿರುವಂತಹ ಸಿಹಿ ಕಡುಬು ರೆಡಿಯಾಗುತ್ತೆ. ಮೋದಕ ಆದರೆ ಅಕಸ್ಮಾತ್ ಚಿಕ್ಕದಿರುತ್ತೆ, ಅದಕ್ಕೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿಲ್ಲ, ಸ್ವಲ್ಪ ಹೊತ್ತಲ್ಲಿ ಅದು ಬೆಂದು ಹೋಗುತ್ತೆ. ಇದು ನಾನು ಅಚ್ಚು ಸ್ವಲ್ಪ ದೊಡ್ಡದಿರೋದ್ರಿಂದ ಸ್ವಲ್ಪ ಬೇಯಕ್ಕೆ ಜಾಸ್ತಿ ಟೈಮ್ ತಗೋಬಹುದು. ಈ ಥರನೇ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ಹೇಳ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ.
1: ಖಂಡಿತವಾಗ್ಲೂ ರೋಷನ್ ಸರ್ ಅವರು ಹೇಳಿದ ಮೆಥಡಲ್ಲಿ ಈ ಸಿಹಿ ಗಡ್ಬನ್ನು ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಹಾಗೆ ಆಗುತ್ತೆ. ಸ್ನೇಹಿತರೆ, ರೋಷನ್ ಸರ್ ಅವರು ಮಾಡುವುದರ ಮುಖಾಂತರ ಸಿಹಿ ಗಡ್ಬನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ನೀವು ಕೂಡ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ಇವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು ಸಿಹಿ ಗಡ್ಬನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಮಾಡುವುದರ ಮುಖಾಂತರ ತಿಳಿಸ್ಕೊಟ್ರು. ಅದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ರೆಸಿಪಿನ ಮಾಡೋದು ತಿಳಿಸ್ತಾ ಇದ್ದಾರೆ, ಅದೇ ಮೋದಕ. ಈ ಸಿಹಿ ಮೋದಕವನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರಿಂದ ಕೇಳೋಣ.
1: ಮೊದಲಿಗೆ ಇಲ್ಲಿ ನಾನು ಒಂದು ಗ್ಲಾಸ್ನಷ್ಟು ಅಕ್ಕಿನ ನೆನೆ ಹಾಕಿದ್ದೀನಿ. ಇದನ್ನು ನಾನು ರಾತ್ರಿನೇ ನೆನೆ ಹಾಕಿದ್ದೆ. ನೀವು ಒಂದು 2-3 ಗಂಟೆ ಆದರೂ ಮಿನಿಮಮ್ ಇದನ್ನು ನೆನೆ ಇಡಬೇಕು. ನೀವು ಇಮಿಡಿಯೇಟಾಗಿ ಮಾಡಬೇಕು ಅಂದರೆ 1 ಗಂಟೆ ಬಿಸಿ ನೀರಲ್ಲಿ ನೆನೆ ಇಟ್ಟರೂ ಆಗುತ್ತೆ. ಸೊ ಇಲ್ಲಿ ನಾನು ಸೊಸೈಟಿ ಅಕ್ಕಿನ ತಗೊಂಡಿದ್ದೀನಿ. ನೀವು ಬೇರೆ ಅಕ್ಕಿನ ಕೂಡ ತಗೋಬಹುದು, ಬಟ್ ಸೊಸೈಟಿ ಅಕ್ಕಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ತಿಂಡಿ ಮಾಡಿದರೂ ನಿಮಗೆ ಜಾಸ್ತಿ ಅಂಟಂಟಾಗದೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಅಕ್ಕಿನೆಲ್ಲ ಒಂದು ಜಾರ್ಗೆ ಹಾಕಿಬಿಟ್ಟು ಇವಾಗ ಇದಕ್ಕೆ 1/4 ಟೀಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಾಗೆಯೇ 1/4 ಭಾಗದಷ್ಟು ತೆಂಗಿನಕಾಯಿನ ಸೇರಿಸ್ಕೋಬೇಕು. ಇದರಿಂದ ಆ ಹಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ, ಇಲ್ಲಾಂದರೆ ಸಪ್ಪೆ ಇರುತ್ತೆ ಆ ಹಿಟ್ಟು. ಇದನ್ನು ಇವಾಗ ನಾವು ರುಬ್ಕೋಬೇಕು. ಇಲ್ಲಿ ಹೂರಣ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾನು 1/4 ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1/4 ಕಪ್ನಷ್ಟು ಇಲ್ಲಿ ಬಿಳಿ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಇದರ ಜೊತೆಗೆ 1 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಹಾಗೆಯೇ 1 ಏಲಕ್ಕಿನ ಪುಡಿ ಮಾಡಿ ಹಾಕ್ಕೋಬೇಕು. ಇದನ್ನು ಇವಾಗ ನೀವು ಫ್ಲೇಮನ್ನು ಮೀಡಿಯಂ ಇಟ್ಕೊಂಡು ಇದನ್ನು 1-3-4 ನಿಮಿಷ ಚೆನ್ನಾಗಿ ಸ್ಟರ್ ಮಾಡ್ಕೋಬೇಕು. ಯಾಕಂತ ಹೇಳಿದರೆ ನೀವು ಡೈರೆಕ್ಟಾಗಿ ಕೂಡ ಹಾಕ್ಕೋಬಹುದು, ಬಟ್ ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಬೆಲ್ಲ ಚೆನ್ನಾಗಿ ಕರಗಿರುತ್ತೆ. ಹಾಗೆಯೇ ತೆಂಗಿನಕಾಯಿ ಜೊತೆಗೆ ಹಾಗೆಯೇ ನಾವು ಏಲಕ್ಕಿ ಪುಡಿ ಏನು ಹಾಕ್ತೀವಿ ಅದ್ರ ಜೊತೆಗೆ ಚೆನ್ನಾಗಿ ಕಂಬೈನ್ ಆಗಿರುತ್ತೆ. ಅದರಿಂದ ನಿಮಗೆ ತಿನ್ನೋಕ್ಕೂ ಚೆನ್ನಾಗಾಗುತ್ತೆ. ಇವಾಗ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಇವಾಗ ಇಲ್ಲಿ ಹಿಟ್ಟು ಕೂಡ ರೆಡಿಯಾಗಿದೆ. ಹಾಗೆಯೇ ಇಲ್ಲಿ ಎಲೆಗಳನ್ನು ನಾನು ತಗೊಂಡಿದ್ದೀನಿ. ತುಂಬ ದೊಡ್ಡ ಎಲೆಗಳಿದ್ದರೆ ನೀವು ಅದನ್ನು ಮಧ್ಯಭಾಗದಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅದು ಇಡ್ಲಿ ಪಾತ್ರೆಯಲ್ಲಿ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ, ಮುದ್ದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಪ್ರತಿಯೊಂದು ಎಲೆಗಳನ್ನು ತಗೊಂಡು ಹಿಟ್ಟನ್ನು ನೀವು ರುಬ್ಕೋಬೇಕಾಗುತ್ತೆ. ಜಾಸ್ತಿ ದಪ್ಪ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ತರಬೇಕು. ಯಾಕಂತ ಹೇಳಿದರೆ ತುಂಬ ದಪ್ಪನಾಗಿ ಮಾಡಿದರೆ ನೀವು ಏನು ಆ ಸಿಹಿ ಕಡುಬನ್ನು ತಿಂತೀರಾ, ಆವಾಗ ಮೇಲಿನ ಪದರ ಹಿಟ್ಟಿಂದು ಪದರ ಏನಿರುತ್ತೆ ಅದು ದಪ್ಪ ಆಗಿರುತ್ತೆ. ಅದರಿಂದಾಗಿ ಆ ಟೇಸ್ಟ್ ನಿಮಗೆ ಸಿಗೋದಿಲ್ಲ. ತುಂಬ ತೆಳುವಾಗಿ ಪೇಪರ್ ಥರ ಬಂದಿರಬೇಕು. ಆವಾಗ ನೀವು ಅದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಸೊ ಒಂದ್ಸಲ ಇದಕ್ಕೆ ಹಿಟ್ಟನ್ನು ಹರಡಿಕೊಂಡು ಎಲೆ ಮೇಲೆ, ಅದಾದಮೇಲೆ ಅದರ ಒಳಗಡೆ ಮಧ್ಯದಲ್ಲಿ ನಿಮಗೆ ಎಷ್ಟು ಹೂರಣ ಬೇಕೋ ಅಷ್ಟು ಹೂರಣನ ಹಾಕಿ ಮುಚ್ಕೋಬೇಕು. ಹಾಗೆಯೇ ನಿಮಗೆ ಹೂರಣ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಅಗ್ಲ ಇರೋ ಎಲೆಗಳನ್ನು ನೀವು ತಗೋಬೇಕಾಗುತ್ತೆ. ಇದರಿಂದ ನಿಮಗೆ ಹೂರಣ ಅದರಲ್ಲಿ ಜಾಸ್ತಿ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇವಾಗ ಎಲ್ಲದನ್ನು ಇದೇ ಥರ ನೀವು ರೆಡಿ ಮಾಡಿಕೊಂಡು, ನೀವು ಆಲ್ರೆಡಿ ಇದನ್ನು ಮಾಡ್ತಾನೆ, ನೀವು ನೀರನ್ನು ಬಿಸಿಯಾಗಕ್ಕಿಡಿ ಇಡ್ಲಿ ಪಾತ್ರೆಯಲ್ಲಿ. ಬಿಸಿಯಾಗಕ್ಕಿಟ್ಟು ಇದನ್ನು ಎಲ್ಲ ಇದನ್ನು ಕರೆಕ್ಟಾಗಿ ಇದರೊಳಗಡೆ ಜೋಡಿಸ್ಕೊಳ್ಳಿ. ದೊಡ್ಡದಾದರೆ ನೀವು ಮಧ್ಯದಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ. ಓಕೆ, ಇದನ್ನು ಇವಾಗ 20-25 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಬೇಯಿಸಿ ಮಧ್ಯದಲ್ಲಿ ಒಂದ್ಸಲ ನೀವು ತೆಗೆದು ನೋಡ್ಬೋದು. ಒಂದನ್ನು ತೆಗೆದು ಜಸ್ಟ್ ಚೆಕ್ ಮಾಡ್ಕೊಳ್ಳಿ, ಚೆನ್ನಾಗಿ ಬೆಂದಿದೆ ಅಂದರೆ ಎಲ್ಲದನ್ನು ನೀವು ತೆಕ್ಕೋಬಹುದು. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ತೆಗೆದು ಆರಾಮಾಗಿ ತಿಂದು ಎಂಜಾಯ್ ಮಾಡ್ಬೋದು. ನಾನು ಹೇಳಿರೋ ಥರನೇ ಆ ಹಿಟ್ಟಿನ ಲೇಯರ್ ಏನಿದೆ ನಿಮಗೆ ಒಳಗಡೆದು ಹೂರಣ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದರೆ ಆ ಹಿಟ್ಟಿನ ಲೇಯರ್ ತುಂಬ ತೆಳುವಾಗಿ ಬಂದಿದೆ ಅಂತ ಅರ್ಥ. ಆ ಥರ ಬಂದರೆ ನಿಮಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಸ್ವೀಟ್ನೆಸ್ ಕೂಡ ನನಗೆ ಬೇಕಾಗಿರೋ ಥರ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಸಿಹಿ ಬೇಕು ಅಂದರೆ ನೀವು ಬೆಲ್ಲನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಕೆಲವರು ಇದಕ್ಕೆ ಅವಲಕ್ಕಿ ಕೂಡ ಹಾಕ್ತಾರೆ, ಬಟ್ ಅವಲಕ್ಕಿ ಹಾಕಿದರೆ ಆ ಟೇಸ್ಟ್ ನಿಮಗೆ ಅಷ್ಟೊಂದು ಸಿಗೋದಿಲ್ಲ. ಅದಕ್ಕೋಸ್ಕರ ಬರೀ ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕ್ಕೊಂಡು ಇದನ್ನು ಮಾಡಿ. ತುಂಬ ಸಾಫ್ಟಾಗಿನೂ ಬರುತ್ತೆ, ತುಂಬ ಟೇಸ್ಟಿಯಾಗಿನೂ ಬರುತ್ತೆ. ನಾನು ಹೇಳಿರೋ ಹದದಲ್ಲಿ ನೀವು ಇದನ್ನು ರೆಡಿ ಮಾಡಿದರೆ.
0: ಸ್ನೇಹಿತರೆ, ಹಬ್ಬಗಳು ಅಂತ ಬಂದಾಗ ಯಾವ ರೀತಿಯೆಲ್ಲ ಸಿಹಿ ಖಾದ್ಯಗಳನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಕೆಲವರಿಗೆ ಪಾಯಸ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಹೋಳಿಗೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಲಾಡು ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಕರ್ಜಿಕಾಯಿ, ಈ ಥರ ಮೋದಕ ಹಾಗೆ ಸಿಹಿಗಡುಬು, ಖಾರದ ಕಡುಬುಗಳು ಇಷ್ಟ ಆಗುತ್ತೆ. ಆದರೆ ಕೆಲವೊಂದು ಹಬ್ಬಗಳಲ್ಲಿ ಕೆಲವೊಂದು ಸಿಹಿ ಖಾದ್ಯಗಳು ಕೂಡ ಸ್ಪೆಷಲ್ಲೇ ಆಗಿರುತ್ತೆ. ಈ ಗಣಪತಿ ಹಬ್ಬದಲ್ಲಿ ಈ ಮೋದಕ, ಕಡುಬು, ಕರ್ಜಿಕಾಯಿ, ಲಾಡು, ಚಕ್ಕುಲಿ ಇವೆಲ್ಲವೂ ಕೂಡ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಈ ದಿನ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ತಿಳಿಸ್ಕೊಟ್ಟಂತಹ ಈ ಖಾದ್ಯಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೊಳ್ತೀನಿ. ಎಣ್ಣೆಯಲ್ಲಿ ಫ್ರೈ ಮಾಡಿ ತಿನ್ನುವಂತಹ ಪದಾರ್ಥಗಳು ಇವಲ್ಲ, ಹಬೆಯಲ್ಲಿ ಬೇಯಿಸಿ ತಿನ್ನುವಂತಹ ಪದಾರ್ಥಗಳು ಇವಾಗಿವೆ. ಆರೋಗ್ಯಕ್ಕೂ ಸೈ, ರುಚಿಗೂ ಸೈ. ನೀವು ಕೂಡ ಈ ರೀತಿಯ ಸಿಹಿಗಡುಬು ಮತ್ತು ಮೋದಕವನ್ನು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ವಿಶೇಷವಾಗಿ ಮಾಡುವುದರ ಮುಖಾಂತರ ಸಿಹಿಗಡುಬು ಮತ್ತು ಮೋದಕವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದಂತಹ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ರೇಡಿಯೋ ಕೇಳುಗ ಬಳಗದವರಿಗೆ, ಸಮಸ್ತ ಕನ್ನಡ ನಾಡಿನ ಜನತೆಗೆ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: SSLC ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
0: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
6: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
0: ಕೋರ್ಸ್ ಮುಗಿದ ತಕ್ಷಣ ಕೈತುಂಬ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
6: ಪ್ರವೇಶಕ್ಕೆ ಕೇವಲ 15 ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
0: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್, ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.
7: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ದೇಶದಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ದು, ಶಿವಮೊಗ್ಗದ ಸೈನ್ಸ್ ಮೈದಾನದಲ್ಲಿ ಮಾರಾಟಕ್ಕೆ ಇಟ್ಟಿದ್ದ ಗಣೇಶ ಮೂರ್ತಿಗಳು ಒಂದಕ್ಕಿಂತ ಒಂದು ಸುಂದರವಾಗಿದ್ದವು. ವಿವಿಧ ವಿನ್ಯಾಸ ಭಂಗಿಗಳಲ್ಲಿ ಆಸೀನ ಗಣೇಶನ ಮೂರ್ತಿಗಳು ಗಮನ ಸೆಳೆಯುತ್ತಿದ್ದವು. ಉಗ್ರ ನರಸಿಂಹನ ತೊಡೆಯ ಮೇಲೆ ಆಸೀನನಾದ ಗಣಪ, ನಂದಿಯ ಮೇಲೆ ಕುಳಿತಿರುವ ವಿನಾಯಕ ಸೇರಿದಂತೆ ವಿವಿಧ ಮಾದರಿಯ ಗಣಪನ ಮೂರ್ತಿಗಳು ಮಾರಾಟಕ್ಕೆ ಇದ್ದವು. ಗಣೇಶನ ಮೂರ್ತಿಗಳ ಗಾತ್ರ, ಎತ್ತರ, ಅಲಂಕಾರದ ಆಧಾರದ ಮೇಲೆ ದರ ನಿಗದಿಪಡಿಸಲಾಗಿದೆ. ಇವುಗಳಲ್ಲಿ ಆರಂಭಿಕ ಬೆಲೆ 400 ಗರಿಷ್ಠ 15,000 ಗಣೇಶನ ದೊಡ್ಡ ವಿಗ್ರಹಗಳು ಮಾರುಕಟ್ಟೆಯಲ್ಲಿ ಇದ್ದವು. ಬಹುತೇಕ ಮೂರ್ತಿಗಳು ಪರಿಸರ ಸ್ನೇಹಿಯಾಗಿದ್ದವು. ಹಬ್ಬಗಳ ಸಂದರ್ಭದ ಕಾರಣ ಮಾರುಕಟ್ಟೆಯಲ್ಲಿ ಹೂವು, ಹಣ್ಣು, ತರಕಾರಿ, ಬಾಳೆಕಂದಿನ ಬೆಲೆಗಳಲ್ಲಿ ಅಲ್ಪ ಏರಿಕೆ ಕಂಡಿತ್ತು. ಆದರೂ ಸಾರ್ವಜನಿಕರು ಸಂಭ್ರಮದಿಂದ ಹಬ್ಬ ಆಚರಿಸಲು ಅಗತ್ಯ ವಸ್ತುಗಳನ್ನು ಖರೀದಿಸಿದರು. ನಗರದ ಪ್ರಮುಖ ವಾಣಿಜ್ಯ ಕೇಂದ್ರವಾದ ಗಾಂಧಿ ಬಜಾರ್ನಲ್ಲಿ ಬೆಳಗ್ಗೆಯಿಂದಲೇ ಜನಸಂದಣಿ ಹೆಚ್ಚಾಗಿತ್ತು. ಮುಂದಿನ ವಿವರ. ಅಸ್ಸಾಂನ ಬಾಕ್ಸಾ ಜಿಲ್ಲೆಯಲ್ಲಿ ಆಗಸ್ಟ್ 27-29 ನಡೆದ ಜವಾಹರ್ ನವೋದಯ ವಿದ್ಯಾಲಯಗಳ ರಾಷ್ಟ್ರಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ HD ಮನಮೋಹನ್ 14 ವಯೋಮಿತಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು SGFI ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಮನಮೋಹನ್ ಗಾಜನೂರು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 7 ತರಗತಿ ವ್ಯಾಸಂಗ ಮಾಡುತ್ತಿದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕಿ BM ತ್ರಿವೇಣಿ ತರಬೇತಿ ನೀಡಿದ್ದಾರೆ. ಮುಂದಿನ ವಿವರ. ವಿಶ್ವ ಕೌಶಲ್ಯ ಸ್ಪರ್ಧೆ 2026 ಹಾಗೂ ರಾಜ್ಯದಲ್ಲಿ ನಡೆಯುವ ಇಂಡಿಯಾ ಸ್ಕಿಲ್ ಕಾಂಪಿಟೇಷನ್ ಕರ್ನಾಟಕ 2026 ವಿವಿಧ ಕೌಶಲ್ಯ ಸ್ಪರ್ಧೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು www.skillindiadigital.gov.in ಜಾಲತಾಣದಲ್ಲಿ September 15 ಒಳಗೆ ನೋಂದಾಯಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ https://www.skillindiadigital.gov.in/home ಗೆ ಭೇಟಿ ನೀಡಬಹುದು ಅಥವಾ ಸಹಾಯವಾಣಿ ಸಂಖ್ಯೆ 9606 9221216 ಅಥವಾ 7204237323 ಸಂಪರ್ಕಿಸಬಹುದು ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಎಸ್ ಅಶೋಕ್ ತಿಳಿಸಿದ್ದಾರೆ. ಮುಂದಿನ ವಿವರ. ಮಾನಸ ಟ್ರಸ್ಟ್ನ ಮಾನಸ ವೃತ್ತಿ ತರಬೇತಿ ಕೇಂದ್ರದ ವತಿಯಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ವೃತ್ತಿ ಕೌಶಲ್ಯ ತರಬೇತಿ ಕೋರ್ಸ್ಗೆ ದಾಖಲಾತಿ ನಡೆಯುತ್ತಿದೆ. ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ ಎನ್ಸಿವಿಟಿ ಮಾನ್ಯತೆ ಹೊಂದಿರುವ ನರ್ಸಿಂಗ್ ಅಸಿಸ್ಟೆಂಟ್ ತರಬೇತಿಗೆ 10ನೇ ತರಗತಿ ಉತ್ತೀರ್ಣರು ಹಾಗೂ ಪಿಯುಸಿ ಪೂರ್ಣಗೊಳಿಸಿದ ವಿದ್ಯಾರ್ಥಿನಿಯರು ಅರ್ಜಿ ಸಲ್ಲಿಸಬಹುದು. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿನಿಯರಿಗೆ ಆದ್ಯತೆ ನೀಡಲಾಗುವುದು. ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳು 900 ರೂಗಳ ಸ್ಟೈಫಂಡ್, ಉಚಿತ ಊಟ ಹಾಗೂ ವಸತಿ ಸೌಲಭ್ಯ ಕಲ್ಪಿಸಲಾಗುತ್ತದೆ. 2 ವರ್ಷಗಳ ತರಬೇತಿ ಪೂರ್ಣಗೊಂಡ ಬಳಿಕ ಉತ್ತಮ ಉದ್ಯೋಗ ಅವಕಾಶಗಳು ಲಭ್ಯವಾಗಲಿವೆ. ಗ್ರಾಮೀಣ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಹೆಣ್ಣುಮಕ್ಕಳು ಕೋರ್ಸ್ಗೆ ಸೇರಲು ಇನ್ನೂ 15 ದಿನಗಳ ಕಾಲಾವಕಾಶವಿದೆ ಎಂದು ಮಾನಸ ನರ್ಸಿಂಗ್ ಹೋಂನ ಮುಖ್ಯಸ್ಥೆ ಡಾಕ್ಟರ್ ಪ್ರೀತಿ ಶಾನಭಾಗ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆಸಕ್ತರು ಮಾನಸ ನರ್ಸಿಂಗ್ ಹೋಂ ಕಚೇರಿಯನ್ನು ಖುದ್ದಾಗಿ ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ 9448288489 ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನ ಕೊಡ್ತೀವಿ. ಇಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುರೋಣ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಆಯೋಜಿಸಿರುವ ಕಲಾ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರವು ದಿನಾಂಕ 25/9/2026 27/9/2026 ಕಲಾ ಸಂಗಮ ಕನ್ನಡ ಪುಸ್ತಕ ಮಾರಾಟ ಮೇಳ 2026 ರವೀಂದ್ರ ಕಲಾಕ್ಷೇತ್ರ ಆವರಣ, ಜೆಸಿ ರಸ್ತೆ, ಬೆಂಗಳೂರು ಇಲ್ಲಿ ಏರ್ಪಡಿಸಿದೆ. ಈ ಪುಸ್ತಕ ಮೇಳದಲ್ಲಿ ಕನ್ನಡ ಪ್ರಕಾಶಕರು ಅಥವಾ ಮಾರಾಟಗಾರರು ಭಾಗವಹಿಸಬಹುದಾಗಿದ್ದು, ಮಳಿಗೆಯೊಂದಕ್ಕೆ 1,000 ರುಗಳ ಭದ್ರತಾ ಠೇವಣಿ ಡಿಡಿಯನ್ನು ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಅವರ ಹೆಸರಿನಲ್ಲಿ ಡಿಡಿ ಸಲ್ಲಿಸಬೇಕು. ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಪ್ರಕಾಶಕರು ಅಥವಾ ಮಾರಾಟಗಾರರು ನಿಗದಿತ ಅರ್ಜಿ ನಮೂನೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು ಕಚೇರಿ ಅಥವಾ ಪ್ರಾಧಿಕಾರದ ವೆಬ್ಸೈಟ್ https://kpp.karnataka.gov.in ಉಚಿತವಾಗಿ ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಡಿಡಿಯೊಂದಿಗೆ ದಿನಾಂಕ 22/9/2026 ಸಂಜೆ 5 ಒಳಗೆ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು ಇವರಿಗೆ ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಸಲ್ಲಿಸಲು ಕೋರಲಾಗಿದೆ. ಸೀಮಿತ ಮಳಿಗೆಗಳು ಲಭ್ಯವಿರುವುದರಿಂದ ಮೊದಲು ಪ್ರಾಧಿಕಾರದಲ್ಲಿ ಸ್ವೀಕೃತವಾದ ಅರ್ಜಿಗಳಿಗೆ ಆದ್ಯತೆಯ ಮೇರೆಗೆ ಹಂಚಿಕೆ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಆಡಳಿತ ಅಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು ದೂರವಾಣಿ ಸಂಖ್ಯೆ 0802242845116 ಸಂಪರ್ಕಿಸಬಹುದಾಗಿದೆ ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯು 2026-27 ಜಿಲ್ಲಾ ವಲಯ ಮೀನುಗಾರಿಕೆ ಯೋಜನೆಯಡಿ ಮೀನುಮರಿ ಖರೀದಿಗೆ ಸಹಾಯಧನ ಪಡೆಯಲು ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಸ್ವಂತ ಕೊಳ ಅಥವಾ ಇಲಾಖೆಯಿಂದ ಗುತ್ತಿಗೆ ಹರಾಜಿನಲ್ಲಿ ಪಡೆದ ಕೆರೆಗಳಲ್ಲಿ ವೈಜ್ಞಾನಿಕವಾಗಿ ಮೀನುಮರಿ ಬಿತ್ತನೆ ಅಥವಾ ಸ್ವಂತ ಕೊಳ ನಿರ್ಮಿಸಿಕೊಂಡು ಮೀನುಮರಿ ಪಾಲನೆಗೆ ಬಳಸಲು ಖರೀದಿಸುವವರಿಗೆ ಮಾತ್ರ ಸಹಾಯಧನ ನೀಡಲಾಗುವುದು. ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲೆಗಳೊಂದಿಗೆ ಜಿಲ್ಲಾ ಪಂಚಾಯತ್ ಯೋಜನೆಗಳ ಅಧಿಕೃತ ಪೋರ್ಟಲ್ https://shimoga.nic.in ಮುಖಾಂತರ ಆನ್ಲೈನ್ನಲ್ಲಿ 30 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಆಯಾ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ ಶಿವಮೊಗ್ಗ 9186040981, ಭದ್ರಾವತಿ 97433708115, ಶಿಕಾರಿಪುರ 9686939028, ಸಾಗರ 95380444365, ಸೊರಬ 95353864449, ತೀರ್ಥಹಳ್ಳಿ 86551324038 ಇವರುಗಳನ್ನು ಸಂಪರ್ಕಿಸಬಹುದೆಂದು ಮೀನುಗಾರಿಕೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಆಧುನಿಕ ಲಾಂಡ್ರಿ, ಬೆಂಗಳೂರು ಮತ್ತು ಮೈಸೂರು ನಗರ ಧೋಬಿ ಘಾಟುಗಳಲ್ಲಿ ಮಡಿವಾಳ ಸಮಾಜದವರಿಗೆ ವಾಷಿಂಗ್ ಮಷಿನ್ ಮತ್ತು ಐರನಿಂಗ್ ಮಷಿನ್ ಇತ್ಯಾದಿ ಸಾಮಗ್ರಿಗಳನ್ನು ಒಳಗೊಂಡಂತೆ ತಲಾ 75 ರುಗಳ ವೆಚ್ಚದಲ್ಲಿ ಆಧುನಿಕ ಲಾಂಡ್ರಿಗಳನ್ನು ಸ್ಥಾಪಿಸುವುದು ಈ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 2A ಸೇರಿದ ಮಡಿವಾಳ ಮತ್ತು ಅದರ ಉಪಜಾತಿಗಳಿಗೆ ಸೇರಿದ ಸಮುದಾಯಗಳ ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು. ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 2024-25 ಮತ್ತು 2025-26 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1, ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ 30 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ kmmd.karnataka.gov.in ರಲ್ಲಿ ಹಾಗೂ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ, 1 ತಿರುವು, ಗಾಂಧಿನಗರ, ಶಿವಮೊಗ್ಗ, ದೂರವಾಣಿ ಸಂಖ್ಯೆ 0818222
9634 ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನ ಕೊಡ್ತೀವಿ. ಇಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುರಂಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹ ವಾಹಿನಿ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘವು 2025-26 ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಸೆಪ್ಟೆಂಬರ್ 24 ಬೆಳಗ್ಗೆ 10:30 ನಗರದ ಗಾಂಧಿ ಪಾರ್ಕ್ ಎದುರು ಮಥುರಾ ಪ್ಯಾರಡೈಸ್ ಸಭಾಂಗಣದಲ್ಲಿ ನಡೆಯಲಿದ್ದು, ಸಂಘದ ಸದಸ್ಯರು ನಿಗದಿತ ಸಮಯದಲ್ಲಿ ಹಾಜರಾಗುವಂತೆ ಸಂಘದ ಕಾರ್ಯದರ್ಶಿಗಳು ತಿಳಿಸಿರುತ್ತಾರೆ. ಮುಂದಿನ ವಿವರ. ಕರ್ನಾಟಕ ಆರ್ಯವೈಶ್ಯ ಸಮುದಾಯದ ಅಭಿವೃದ್ಧಿ ನಿಗಮದ ವತಿಯಿಂದ 2026-27 ಸಾಲಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಬ್ಯಾಂಕ್ಗಳ ಸಹಯೋಗದೊಂದಿಗೆ ಆರ್ಯವೈಶ್ಯ ಆಹಾರ ವಾಹಿನಿ ಅಥವಾ ವಾಹಿನಿ ಯೋಜನೆ, ವಾಸವಿ ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ನೇರ ಸಾಲ ಯೋಜನೆಗಳ ಅಡಿಯಲ್ಲಿ ಆರ್ಯವೈಶ್ಯ ಸಮುದಾಯದ ಆಸಕ್ತರು ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಸಾಮಾನ್ಯ ವರ್ಗದಲ್ಲಿನ ಆರ್ಯವೈಶ್ಯ ಸಮುದಾಯಕ್ಕೆ ಸೇರಿದವರಾಗಿದ್ದು, ನಮೂನೆ ಜಿಯಲ್ಲಿ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು. ಅರ್ಜಿದಾರರು ಆಧಾರ್ ಜೋಡಣೆಯಾದ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಆಧಾರ್ ಕಾರ್ಡಿನಲ್ಲಿರುವಂತೆ ಅರ್ಜಿದಾರರ ಹೆಸರು, ಇತರೆ ದಾಖಲಾತಿಗಳಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ ಪುಸ್ತಕದಲ್ಲಿ ಇರುವಂತೆ ಹೊಂದಾಣಿಕೆಯಾಗಿರಬೇಕು. ಆಸಕ್ತ ಆರ್ಯವೈಶ್ಯ ಸಮುದಾಯದ ಅರ್ಜಿದಾರರು ವೆಬ್ ಪೋರ್ಟಲ್ https://kscdc.karnataka.gov.in ಮೂಲಕ 15 ಒಳಗೆ ಅರ್ಜಿ ಸಲ್ಲಿಸುವಂತೆ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ದೂರವಾಣಿ ಸಂಖ್ಯೆ 9448451111 ಅಥವಾ 9611612302 ಅಥವಾ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಭವನ, ಬಾಲರಾಜ ಅರಸ್ ರಸ್ತೆ, KEB ಸರ್ಕಲ್ ಹತ್ತಿರ, ಶಿವಮೊಗ್ಗ. ಕಚೇರಿಯ ದೂರವಾಣಿ ಸಂಖ್ಯೆ 0818222294 ಸಂಪರ್ಕಿಸಬಹುದು. ಮುಂದಿನ ವಿವರ. ಕಂದಾಯ ಇಲಾಖಾ ನೌಕರರ ವಸತಿ ಸಹಕಾರ ಸಂಘವು 2025-26 ಸಾಲಿನ ಸರ್ವ ಸದಸ್ಯರ ಸಭೆಯನ್ನು ಸೆಪ್ಟೆಂಬರ್ 20 ಬೆಳಗ್ಗೆ 11:25 ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಜಿಲ್ಲಾ ನಿವೃತ್ತ ನೌಕರರ ಸಂಘದ ಕಟ್ಟಡದಲ್ಲಿ ಸಂಘದ ಅಧ್ಯಕ್ಷ ಶಿವಮೂರ್ತಿ ಎಕೆ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಸಂಘದ ಸದಸ್ಯರು ನಿಗದಿತ ಸಮಯದಲ್ಲಿ ಹಾಜರಾಗುವಂತೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಡಿ ದಾನಪ್ಪ ತಿಳಿಸಿರುತ್ತಾರೆ. ಮುಂದಿನ ವಿವರ. 2026-27 ಸಾಲಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಪರಿಶಿಷ್ಟ ವರ್ಗ ಜನಾಂಗದ ಏಳಿಗೆಗಾಗಿ ಶ್ರಮಿಸಿದ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಶೈಕ್ಷಣಿಕ, ಸಾಮಾಜಿಕ, ಸಾಹಿತ್ಯ ಹಾಗೂ ಇನ್ನಿತರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಸ್ಮರಣಾರ್ಥ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಅರ್ಜಿಯನ್ನು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ, ಶ್ರೀ ಮಹರ್ಷಿ ವಾಲ್ಮೀಕಿ ಭವನ, ಕಂಟ್ರಿ ಕ್ಲಬ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸೆಪ್ಟೆಂಬರ್ 30 ಒಳಗಾಗಿ ಪೂರ್ಣ ದಾಖಲಾತಿಗಳೊಂದಿಗೆ ಈ ಕಚೇರಿಗೆ ಸಲ್ಲಿಸುವಂತೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ SG ಶ್ರೀನಿವಾಸ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಮಾನತು ಪಡಿಸಿಕೊಂಡ 2 ಟ್ರ್ಯಾಕ್ಟರ್ ಟ್ರಾಲಿಗಳನ್ನು ನ್ಯಾಯಾಲಯದ ಆದೇಶದಂತೆ ವಿಲೇವಾರಿ ಮಾಡಲು ಸೆಪ್ಟೆಂಬರ್ 15 ಬೆಳಗ್ಗೆ 10 ಹರಾಜು ನಡೆಸುತ್ತಿದ್ದು, ಆಸಕ್ತರು ನಿಗದಿತ ಅವಧಿಯಲ್ಲಿ ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿ ನಡೆಯುವ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಗಳನ್ನು ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಪುರಂಡ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ
0: ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರು ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣ ಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ஜான அறிமே.
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ

0: ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
1: ವಿಸ್ಮಯಕ್ಕಿಂತ ವಿಸ್ಮಯ. ಎರವಲು ಪೋಷಕರ ಅದ್ಭುತ ಪ್ರಪಂಚ. ಮನುಷ್ಯನ ವಿವಿಧ ಸಂಸ್ಕೃತಿಗಳ ಕಲ್ಪನೆಗಳಲ್ಲಿ ಸಾವಿರಾರು ವರ್ಷಗಳಿಂದಲೂ ಕೋಗಿಲೆ ಒಂದು ಪ್ರಧಾನ ಸ್ಥಾನವನ್ನು ಆಕ್ರಮಿಸಿದೆ. ಪ್ರಾಯಶಃ ಎರಡು ವಿಭಿನ್ನ ಹಾಗೂ ವಿಪರ್ಯಾಸದ ಕಾರಣಗಳಿಂದಾಗಿ ನಮ್ಮ ಮನಸ್ಸನ್ನು ಆವರಿಸಿಕೊಂಡಿರುವ ಸಂಗತಿಗಳಲ್ಲಿ ಕೋಗಿಲೆಯ ಸ್ಥಾನ ಅನನ್ಯ. ನಾವು ಗಂಡು ಕೋಗಿಲೆಯ ಸುಶ್ರಾವ್ಯ ಹಾಡನ್ನು ಎಷ್ಟು ಇಷ್ಟಪಡುತ್ತೇವೆಂದರೆ ಅದು ಮುದಗೊಳಿಸುವ ಸಂಗೀತಕ್ಕೆ ಒಂದು ರೂಪಕವಾಗಿ ಬಿಟ್ಟಿದೆ. ವಸಂತ ಕೋಗಿಲೆ ಎನ್ನುವ ಬಿರುದು ಅದಕ್ಕೆ ದಕ್ಕಿರುವುದು ಗಂಡು ಕೋಗಿಲೆಯ ಈ ಹಾಡಿಗಾಗಿ. ಇನ್ನೊಂದೆಡೆ ಕೋಗಿಲೆ ಒಂದು ಪರಪುಟ್ಟ ಹಕ್ಕಿ. ಅದು ತನಗೆಂದು ಗೂಡನ್ನು ಎಂದಿಗೂ ಕಟ್ಟುವುದಿಲ್ಲ, ತನ್ನ ಮರಿಗಳನ್ನು ಆರೈಕೆ ಮಾಡುವುದೂ ಇಲ್ಲ. ಬದಲಿಗೆ ಹೆಣ್ಣು ಕೋಗಿಲೆಯು ಬೇರೆ ಪ್ರಭೇದಗಳ ಹಕ್ಕಿಗಳ ಗೂಡಿನಲ್ಲಿ ಕಳ್ಳತನದಿಂದ ಮೊಟ್ಟೆಯಿಟ್ಟು ಮೊಟ್ಟೆಗಳನ್ನು ಆ ಹಕ್ಕಿಗಳು ಮರಿಯಾಗುವವರೆಗೂ ರಕ್ಷಿಸಿ ಆರೈಕೆ ಮಾಡುವಂತೆ ಮೋಸ ಮಾಡುತ್ತದೆ. ಹಾ, ಅವುಗಳ ಮರಿಗಳ ಜೊತೆಗೆ ಅಲ್ಲ, ಅವುಗಳ ಮರಿಗಳಲ್ಲಿ ಕೆಲವದರ ಸ್ಥಾನದಲ್ಲಿ ಹೀಗೆ ತನ್ನ ಮೊಟ್ಟೆಗಳನ್ನು ಸೇರಿಸುತ್ತದೆ. ಚಿರಪರಿಚಿತವಾದ ಮಾತೃಪ್ರೇಮದ ಬದಲಿಗೆ ತಾಯಿಯ ಈ ನಿರ್ಲಕ್ಷ್ಯದ ನಡೆಯಿಂದ ಜನಕ್ಕೆ ಎಂತಹ ಆಘಾತವಾಗಿದೆ ಎಂದರೆ ಈ ನಡತೆಯನ್ನೂ ರೂಪಕವಾಗಿಸಿ ಕಪಟತನಕ್ಕೆ ಆಂಗ್ಲದಲ್ಲಿ ಕಕೂಡ್ ಎಂದು ಹೆಸರಿಸಿಬಿಟ್ಟಿದ್ದಾರೆ. ಕೋಗಿಲೆಯ ಹಾಡು ಹಾಗೂ ಅದರ ಈ ಕಪಟತನ ಎರಡರ ಬಗ್ಗೆಯೂ ವಿಕಾಸದ ವಿಜ್ಞಾನಿಗಳಿಗೆ ತಮ್ಮದೇ ಆದ ಕುತೂಹಲವಿದೆ. ಮೊದಲನೆಯದಾಗಿ ಈ ಎರಡನೆಯದರ ಬಗ್ಗೆ ತಿಳಿಯೋಣ. ಹೆಣ್ಣು ಕೋಗಿಲೆ ಮೋಸ ಮಾಡಲೆಂದೇ ಹಲವು ಅದ್ಭುತ ಹೊಂದಾಣಿಕೆಗಳ ವರವನ್ನು ಪಡೆದಿದೆ. ಅದು ತನ್ನ ಸೀಮೆಯಲ್ಲಿರುವ ಹಕ್ಕಿಗಳ ಗೂಡುಗಳಲ್ಲಿ ಯಾವುದರಲ್ಲಿ ಮೊಟ್ಟೆ ಇಡಲು ಅವಕಾಶ ಇದೆ ಎಂದು ಬಹಳ ಎಚ್ಚರಿಕೆಯಿಂದ ಸರ್ವೇಕ್ಷಣೆ ನಡೆಸುತ್ತದೆ. ಆನಂತರ ಆ ಹಕ್ಕಿ ಮೊಟ್ಟೆ ಇಡುವ ಬಗ್ಗೆ ನಿಗಾ ಇಡುತ್ತದೆ. ಅತಿಥೇಯ ಹಕ್ಕಿಗಳು ಮೊಟ್ಟೆ ಇಡಲು ಆರಂಭಿಸಿದ ಮೇಲೆ ಹಾಗೂ ಆಯಾ ಪ್ರಭೇದಗಳಿಗೆ ನಿರ್ದಿಷ್ಟವಾದ ಸಂಖ್ಯೆ ಮೊಟ್ಟೆಗಳಲ್ಲಿ ಕೊನೆಯ ಮೊಟ್ಟೆಯನ್ನು ಇಡುವುದಕ್ಕೂ ಮುನ್ನ ಆ ಗೂಡಿಗೆ ಹೋಗಿ ಕೋಗಿಲೆ ಅಲ್ಲಿದ್ದ ಒಂದು ಮೊಟ್ಟೆಯನ್ನು ಕದ್ದು ತಿನ್ನುತ್ತದೆ ಹಾಗೂ ಅದರ ಜಾಗದಲ್ಲಿ ತನ್ನ ಮೊಟ್ಟೆಯನ್ನು ಸೇರಿಸಿಬಿಡುತ್ತದೆ. ಇವೆಲ್ಲ ಕೇವಲ 10 ಸೆಕೆಂಡುಗಳಲ್ಲಿ ನಡೆಯುತ್ತವೆ. ಸಾಮಾನ್ಯವಾಗಿ ಹಕ್ಕಿಗಳು ಮೊಟ್ಟೆ ಇಡಲು ಅಂದಾಜು 20 ನಿಮಿಷಗಳನ್ನು ತೆಗೆದುಕೊಳ್ಳುತ್ತವೆ ಎನ್ನುವುದಕ್ಕೆ ಇದನ್ನು ಹೋಲಿಸಿ. ಅತಿಥೇಯ ಹೆಣ್ಣು ಹಕ್ಕಿಯು ಮೊಟ್ಟೆಯನ್ನು ಮುಂಜಾವಿನಲ್ಲಿ ಇಟ್ಟಿದ್ದರೆ ಹೆಣ್ಣು ಕೋಗಿಲೆ ಬಹಳ ಜಾಗೃತಿಯಿಂದ ತನ್ನ ಮೊಟ್ಟೆಯನ್ನು ನಡು ಮಧ್ಯಾಹ್ನ ಇಡುತ್ತದೆ. ತಮ್ಮ ಮೊಟ್ಟೆಗಳು ಅತಿಥೇಯ ಹಕ್ಕಿಯ ಮೊಟ್ಟೆಗಳ ಗಾತ್ರದಷ್ಟೇ ಇರುವಂತೆ ಈ ಪರಪುಟ್ಟ ಕೋಗಿಲೆಗಳಲ್ಲಿ ಹೊಂದಾಣಿಕೆ ಇರುತ್ತದೆ. ಹಾಗೆಯೇ ಹೀಗೆ ಬೇರೆ ಗಾತ್ರದಷ್ಟೇ ಇರುವಂತೆ ಈ ಪರಪುಟ್ಟ ಕೋಗಿಲೆಗಳಲ್ಲಿ ಹೊಂದಾಣಿಕೆ ಇರುತ್ತದೆ. ಹಾಗೆಯೇ ಹೀಗೆ ಬೇರೆ ಗೂಡುಗಳಲ್ಲಿ ಮೊಟ್ಟೆ ಇಡದಿದ್ದರೆ ಎಷ್ಟು ಮೊಟ್ಟೆಗಳನ್ನು ಇಡಬೇಕಾಗುತ್ತಿತ್ತೋ ಅದರ 1/3 ಸಂಖ್ಯೆಯ ಮೊಟ್ಟೆಗಳನ್ನಷ್ಟೇ ಇವು ಇಡುತ್ತವೆ. ಪ್ರಾಯಶಃ ಅವುಗಳ ಅತ್ಯುತ್ತಮ ಹೊಂದಾಣಿಕೆ ಎಂದರೆ ತಮ್ಮ ಅತಿಥೇಯ ಹಕ್ಕಿಗಳ ಮೊಟ್ಟೆಗಳ ಬಣ್ಣ ಹಾಗೂ ಅವುಗಳ ಮೇಲಿರುವ ಚುಕ್ಕೆಗಳ ವಿನ್ಯಾಸದಂತೆಯೇ ತಮ್ಮ ಮೊಟ್ಟೆಗಳೂ ಇರುವಂತೆ ವಿಕಾಸವಾಗಿರುವುದು. ಇದು ವಿಶೇಷ, ಏಕೆಂದರೆ ಕೋಗಿಲೆಗಳ ವಿವಿಧ ತಳಿಗಳು ವಿಭಿನ್ನ ಅತಿಥೇಯ ಹಕ್ಕಿಗಳ ಗೂಡುಗಳಲ್ಲಿ ಪ್ರತಿ ಅತಿಥೇಯ ಹಕ್ಕಿಗೆ ವಿಶಿಷ್ಟವಾದ ಮೊಟ್ಟೆಗಳನ್ನು ಇಡಬೇಕಾಗುತ್ತದೆ. ಇದು ವಿಶೇಷ, ಏಕೆಂದರೆ ಕೋಗಿಲೆಗಳ ವಿವಿಧ ತಳಿಗಳು ವಿಭಿನ್ನ ಅತಿಥೇಯ ಹಕ್ಕಿಗಳ ಗೂಡುಗಳಲ್ಲಿ ಪ್ರತಿಯೊಂದು ಅತಿಥೇಯ ಹಕ್ಕಿಗೆ ವಿಶಿಷ್ಟವಾದ ಮೊಟ್ಟೆಗಳನ್ನು ಇಡಬೇಕಾಗುತ್ತದೆ. ಈ ಎಲ್ಲ ಹೊಂದಾಣಿಕೆಗಳು ಕೋಗಿಲೆಯ ಸ್ಥಿರವಾದ ಪರಿಸರಕ್ಕೆ ಬೇಕಾದ ಹೊಂದಾಣಿಕೆಗಳಲ್ಲ. ಇವು ಜೀವಂತ, ವಿಕಾಸವಾಗುತ್ತಿರುವ ಹಾಗೂ ಆ ಮೂಲಕ ಕೋಗಿಲೆಯ ಈ ನಡತೆಗೆ ಪೆಟ್ಟು ಕೊಡಬಲ್ಲ ಅತಿಥೇಯ ಹಕ್ಕಿಗಳಿಗೆ ತಕ್ಕಂತೆ ಹೊಂದಿಕೊಳ್ಳುವಂತೆ ಬೆಳೆಸಿಕೊಂಡ ಗುಣಗಳು ಎನ್ನುವುದು ವಿಶೇಷ. ಅತಿಥೇಯ ಹಕ್ಕಿಗಳು ಕೂಡ ತಿರುಗೇಟು ನೀಡುತ್ತವೆ. ಈ ಬಗೆಯಲ್ಲಿ ಪರಜೀವಿಗಳಿಂದ ಬಾಧೆಯನ್ನು ಕಡಿಮೆ ಮಾಡಲು ಅವುಗಳಲ್ಲಿ ಇರುವ ಹೊಂದಾಣಿಕೆಯೂ ಅದ್ಭುತ.

ಕಾಲದಲ್ಲಿ ಅವರು ಒಂದೊಂದೇ ತರ್ಕ ಹಾಗೂ ಪ್ರಯೋಗಗಳ ಮೂಲಕ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟು ಮುಂದುವರೆದರು. ತಮ್ಮ ವಿವಿಯಿಂದ 15 ಕಿಲೋಮೀಟರ್ ದೂರವಿದ್ದ ಪಾಳುಬೀಡಿನಲ್ಲಿ ನೆಲೆ ಇದ್ದ ಅಕ್ರೋಕೆಫಾಲಸ್ ಸಿರ್ಫೇಸಿಯಸ್ ಎನ್ನುವ ಬೆಳ್ಳಕ್ಕಿಗಳ ಗೂಡುಗಳನ್ನು ಇವರು ಅಧ್ಯಯನ ಮಾಡಿದರು. ಇದು ಸಾಮಾನ್ಯ ಕೋಗಿಲೆಯ ಆತಿಥೇಯ ಹಕ್ಕಿ. ಇವರು ನಡೆಸಿದ ಪ್ರಯೋಗಗಳು ಅವುಗಳ ಫಲಿತಾಂಶಗಳಷ್ಟೇ ಸ್ವಾರಸ್ಯಕರವಾಗಿತ್ತು ಎನ್ನಿ. ಇವರು ತಾವೇ ಕೋಗಿಲೆಗಳಂತೆ ಆಡಿ ಆತಿಥೇಯ ಹಕ್ಕಿಗಳ ನಿಸರ್ಗ ಸಹಜವಾದ ಗೂಡುಗಳನ್ನು ಅಧ್ಯಯನ ಮಾಡಿದ್ದರು. ಇದಕ್ಕಾಗಿ ಇವರು ಕೋಗಿಲೆಯ ಮೊಟ್ಟೆಗಳ ರೀತಿಯೇ ಇರುವ ಮಾದರಿ ಮೊಟ್ಟೆಗಳನ್ನು ಕೃತಕವಾಗಿ ತಯಾರಿಸಿ ಅವನ್ನು ಎಷ್ಟು ಸಾಧ್ಯವೋ ಅಷ್ಟೂ ಕಳ್ಳತನದಿಂದ ಬೆಳ್ಳಕ್ಕಿಯ ಗೂಡುಗಳೊಳಗೆ ಇಟ್ಟರು. ಈ ಮಾದರಿ ಮೊಟ್ಟೆಗಳನ್ನು ಬೆಳ್ಳಕ್ಕಿಗಳು ಅವು ನಿಜವಾದ ಕೋಗಿಲೆಯ ಮೊಟ್ಟೆಗಳೋ ಏನೋ ಎಂಬಂತೆ ಒಪ್ಪಿಕೊಂಡವು. ಇದನ್ನು ಅವರು ಮೊದಲು ಕಂಡಾಗ ಎಂಥ ಪುಳಕವಾಗಿರಬೇಕು. ಇವರ ಪ್ರಯೋಗಗಳಲ್ಲಿ ನಿರ್ಣಾಯಕವಾಗಿದ್ದ ಅಂಶವೇನೆಂದರೆ ಇವರೇ ಪೆದ್ದ ಕೋಗಿಲೆಗಳಂತೆ ವರ್ತಿಸುವುದು. ಬೆಳ್ಳಕ್ಕಿಯ ಗೂಡಿನೊಳಗೆ ಕಳ್ಳತನದಿಂದ ಕೃತಕ ಮೊಟ್ಟೆಗಳನ್ನು ಇಡುವುದಕ್ಕೆ ಮುನ್ನ ಡೇವಿಸ್ ಮತ್ತು ಬ್ರೂಕ್ ಕೆಲವು ಕೃತಕ ಮೊಟ್ಟೆಗಳ ಬಣ್ಣ ಮತ್ತು ಮೈಮೇಲಿನ ಚುಕ್ಕೆಗಳನ್ನು ಬೇಕೆಂದೇ ಬೆಳ್ಳಕ್ಕಿಗಳ ಮೊಟ್ಟೆಗಳಿಗಿಂತ ಭಿನ್ನವಾಗಿರುವಂತೆ ಇನ್ನು ಕೆಲವು ಮೊಟ್ಟೆಗಳ ಗಾತ್ರ ದೊಡ್ಡದಾಗಿರುವಂತೆ ಮಾಡಿದರು. ಈ ಮೊಟ್ಟೆಗಳನ್ನು ಆತಿಥೇಯ ಹೆಣ್ಣು ಮೊಟ್ಟೆ ಇಡುವ ಮುನ್ನ ಹಾಗೂ ಮೊಟ್ಟೆ ಇಟ್ಟ ನಂತರ ಮಧ್ಯಾಹ್ನದ ವೇಳೆ ಇಡುವ ಬದಲಿಗೆ ಬೆಳ್ಳಂಬೆಳಗ್ಗೆಯೇ ಗೂಡಿನೊಳಗೆ ಸೇರಿಸಿ ಪರೀಕ್ಷಿಸಿದರು. ಕೋಗಿಲೆಗಳು ಮಾಡುವಂತೆ ಕೃತಕ ಮೊಟ್ಟೆಗಳನ್ನು ಗೂಡಿನೊಳಗೆ ಸೇರಿಸುವ ಮೊದಲು ಅಲ್ಲಿದ್ದ ಮೊಟ್ಟೆಗಳನ್ನು ಒಮ್ಮೊಮ್ಮೆ ತೆಗೆದರು, ಒಮ್ಮೊಮ್ಮೆ ತೆಗೆಯದೆ ಹಾಗೆಯೇ ಬಿಟ್ಟು ಪರೀಕ್ಷಿಸಿದರು. ಉದ್ದೇಶಪೂರ್ವಕವಾಗಿ ಮಾಡಿದ ಇಂತಹ ತಪ್ಪುಗಳು ಕೋಗಿಲೆಗೆ ಶಿಕ್ಷೆಯಾಗುವುದೇ ಎಂದು ಪರೀಕ್ಷಿಸುವುದೇ ಇವರ ಗುರಿಯಾಗಿತ್ತು. ಕೋಗಿಲೆಯು ಸಹಜವಾಗಿ ಮಾಡುವುದರಿಂದ ಒಂದಿಷ್ಟು ವ್ಯತ್ಯಾಸವಿದ್ದರೂ ಹೆಚ್ಚು ಕೃತಕ ಮೊಟ್ಟೆಗಳನ್ನು ಈ ಹಕ್ಕಿಗಳು ತ್ಯಜಿಸುತ್ತಿದ್ದವು. ಕೋಗಿಲೆಗಳು ಮಾಡುವುದೇನೆಂಬುದನ್ನು ತಿಳಿಯಲು ಇವರಿಬ್ಬರು ಕೋಗಿಲೆಯನ್ನೇ ಅಣಕಿಸಿದರೂ ಕೆಟ್ಟದಾಗಿ ಅಣಕಿಸಿದಂತೆ ನಟಿಸಿದರು. ಎಂಥ ಮಜಾ ಅಲ್ಲವೇ. ಈ ಆಟ ಆಡಲು ಅವರಿಗೆ ಹೆಚ್ಚೇನೂ ಬೇಕಿರಲಿಲ್ಲ. ವಿಶೇಷವಾದ ಪ್ರಯೋಗಾಲಯವಾಗಲಿ ಸಾಧನಗಳಾಗಲಿ ಅಥವಾ ಧನವಾಗಲಿ ಬೇಕಿರಲಿಲ್ಲ. ಬೇಕಿದ್ದೆಲ್ಲ ಒಂದು ಬೈಸಿಕಲ್ಲು, ಒಂದು ಬೈನಾಕ್ಯುಲರು ಹಾಗೂ ಸುಲಭವಾಗಿ ತಯಾರಿಸಬಹುದಾದ ಮಾದರಿ ಮೊಟ್ಟೆಗಳು ಮತ್ತು ನಿಸರ್ಗದಲ್ಲಿ ಕಾಣುವ ಇಂತಹ ರಹಸ್ಯಗಳನ್ನು ಬಯಲಿಗೆಳೆಯುವ ಅದಮ್ಯ ಹುಮ್ಮಸ್ಸು ಅಷ್ಟೇ. ಯಾರು ಬೇಕಿದ್ದರೂ ಮಾಡಬಹುದಾದಂತಹ ಸಂಶೋಧನೆಗಳೆಂದರೆ ನನಗೂ ಬಲು ಇಷ್ಟ. ಇವರಿಬ್ಬರು ಹೀಗೆ ಆತಿಥೇಯ ಹಕ್ಕಿಗಳ ಗೂಡಿನಲ್ಲಿ ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡಲು ಬೇಕಾದ ಹೊಂದಾಣಿಕೆ ಕೋಗಿಲೆಗೆ ಇದೆ ಎಂದು ನಿರೂಪಿಸಿದರು. ಹಾಗಿದ್ದರೆ ಆತಿಥೇಯ ಹಕ್ಕಿಗಳ ಕಥೆ ಏನು ಎಂದಿರಾ? ಅವು ನೈಜವೋ ಕೃತಕವೋ, ಒಟ್ಟಾರೆ ಕೋಗಿಲೆಗಳ ಮೊಟ್ಟೆಗಳೆಲ್ಲವನ್ನೂ ಗೂಡಿನಿಂದ ಹೊರಗೆ ತಳ್ಳುವುದಿಲ್ಲಬೇಕೆ? ಇದಕ್ಕೆ ಉತ್ತರ ಇಷ್ಟೆ, ಇದು ಕೆಲವೊಮ್ಮೆ ದುಬಾರಿಯಾಗಬಹುದು. ತಮ್ಮ ಮೊಟ್ಟೆಗಳಿಗಿಂತ ತುಸು ಭಿನ್ನವಾಗಿರುವ ಮೊಟ್ಟೆಗಳನ್ನು ಇಟ್ಟುಕೊಳ್ಳದೆ ಬಿಸಾಡುವುದೇ ಆದರೆ ಅವು ತಮ್ಮದೇ ಮೊಟ್ಟೆಗಳನ್ನು ಬಿಸಾಡಿಬಿಡುವ ಸಾಧ್ಯತೆಯೂ ಇದೆ. ಹೀಗೆ ಆತಿಥೇಯ ಹಾಗೂ ಪರಜೀವಿಗಳ ನಡುವೆ ಒಂದು ಜಿದ್ದಾಜಿದ್ದಿ ನಡೆಯುತ್ತದೆ. ಇದು ವಿಕಾಸ ನಡೆಯುವ ದೀರ್ಘಾವಧಿಯ ಕಾಲದಲ್ಲಿ ನಡೆಯುವ ಸ್ಪರ್ಧೆ ಅಷ್ಟೆ. ಇದರ ಫಲವಾಗಿ ತಮ್ಮಿಬ್ಬರ ಸಂತತಿಯೂ ಮಿಲಿಯನ್ ಗಟ್ಟಲೆ ವರ್ಷ ಅಳಿಯದೆಯೇ ಉಳಿಯುವಂತಹ ಒಂದು ಸಮತೋಲನವನ್ನು ಇವೆರಡೂ ಕಂಡುಕೊಂಡಿವೆ ಎನ್ನಬಹುದು. ಎಂಥ ಅದ್ಭುತ! ಇದರಿಂದ ಅಚ್ಚರಿಗೊಳ್ಳದೇ ಇರಲು ನನಗೆ ಸಾಧ್ಯವಿಲ್ಲ. ಆದರೆ ಇಲ್ಲೂ ಒಂದು ನಿಗೂಢವಿದೆ. ಹೆಣ್ಣು ಕೋಗಿಲೆ ಆತಿಥೇಯ ಗೂಡಿನೊಳಗೆ ತನ್ನ ಮೊಟ್ಟೆಯನ್ನು ಸೇರಿಸಲು ಅಲ್ಲಿಂದ ಒಂದೇ ಒಂದು ಮೊಟ್ಟೆಯನ್ನು ತೆಗೆದು ಬಿಸಾಡುತ್ತದೆ. ಅದಕ್ಕಿಂತ ಹೆಚ್ಚನ್ನು ತೆರವುಗೊಳಿಸಿದರೆ ಆತಿಥೇಯ ಹಕ್ಕಿ ಗೂಡನ್ನೇ ತೊರೆದು ಹೋಗುವ ಸಂಭವವೂ ಇದ್ದೀತು. ಆದ್ದರಿಂದ ಒಂದು ಕೋಗಿಲೆಯ ಮೊಟ್ಟೆಯ ಜೊತೆಗೆ ಮೂರು ಆತಿಥೇಯ ಮೊಟ್ಟೆಗಳು ಒಡೆದು ಹಸಿದ ಮರಿಗಳಾಗುತ್ತವೆ. ಆನಂತರ ನಡೆಯುವ ನಾಟಕ ಇನ್ನೂ ವಿಸ್ಮಯಕಾರಿ. ಮೊಟ್ಟೆಯೊಡೆದ 24 ಗಂಟೆಗಳೊಳಗೆ ಇನ್ನೂ ಕಣ್ಣೂ ಕೂಡ ತೆರೆಯದ, ರೆಕ್ಕೆ ಪುಕ್ಕ ಮೊಳೆಯದ ಬೆತ್ತಲೆ ಮೈಯ ಕೋಗಿಲೆಯ ಮರಿ ಅತ್ಯಂತ ಜಟಿಲವಾದ ನಡೆಗಳಿಂದ ತನ್ನ ಮೈಯನ್ನೇ ಬಳಸಿಕೊಂಡು ಅಲ್ಲಿ ಉಳಿದ ಇತರೆ ಮೊಟ್ಟೆಗಳು ಹಾಗೂ ಮರಿಗಳನ್ನು ಗೂಡಿನಿಂದ ಹೊರಗೆ ತಳ್ಳಿಬಿಟ್ಟು ತಾನೊಬ್ಬನೇ ಗೂಡಿನ ನಿವಾಸಿಯಾಗುತ್ತದೆ. ಆತಿಥೇಯನೋ ಈ ಮರಿ ಬೆಳೆದು ತನಗಿಂತಲೂ 5 ಪಟ್ಟು ದೊಡ್ಡದಾಗಿ ಇಡೀ ಗೂಡನೇ ತುಂಬಿಕೊಂಡಾಗಲೂ ಅದಕ್ಕೆ ಉಣಿಸು ತಂದು ನೀಡುತ್ತಿರುತ್ತದೆ. ಡೇವಿಸ್ ಮತ್ತು ಅವರ ವಿದ್ಯಾರ್ಥಿಗಳು ಈ ರೀತಿಯಲ್ಲಿ ಆತಿಥೇಯ ಹಕ್ಕಿ ಮತ್ತೆ ಮೋಸ ಹೋಗುವುದೇಕೆ ಎನ್ನುವ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಲು ಆತಿಥೇಯ ಹಾಗೂ ಕೋಗಿಲೆಯ ಮರಿಗಳ ನಡುವಣ ಸಂಬಂಧಗಳನ್ನು ಅಧ್ಯಯನ ಮಾಡಿದ್ದಾರೆ. ಈ ಕೋಗಿಲೆಯ ಮರಿ ತೋರುವ ನಡೆಗಳು ಹಾಗೂ ಮಾಡುವ ಸದ್ದುಗಳಲ್ಲಿ ಉತ್ಪ್ರೇಕ್ಷೆ ಎಷ್ಟಿರುತ್ತದೆ ಎಂದರೆ ಅವು 4 ಹಸಿದ ಮರಿಗಳದ್ದರಂತೆ ತೋರಿ

0: ಆತಿಥೇಯ ಹಕ್ಕಿ ಗುಟುಕು ನೀಡುವಂತೆ ಅವನ್ನು ಮರುಳು ಮಾಡುತ್ತವೆ. ಆದರೆ ಈಗಿನ ಸಮಸ್ಯೆ ಏನೆಂದರೆ, ಈ ದೊಡ್ಡ ಬಾಯಿಯ ಕೋಗಿಲೆಯ ಮರಿಗೆ ಗುಟುಕು ನೀಡದೆ ಇರುವುದು ತನ್ನ ಮರಿಗಳನ್ನು ಬೆಳೆಸಲು ನೆರವಾಗುವುದಿಲ್ಲ. ಅಲ್ಲದೆ ಹೀಗೆ ಗುಟುಕು ಬೇಡುವ ಕೋಗಿಲೆಯ ಹಕ್ಕಿಯ ಈ ಅಣಕಾಟಗಳು ಆತಿಥೇಯ ಹಕ್ಕಿಯ ತಾಯಿಯ ಭಾವನೆಯನ್ನು ಬರೇ ಮೊಟ್ಟೆಗಳಿಗಿಂತಲೂ ಪ್ರಭಾವಶಾಲಿಯಾಗಿ ಕೆಣಕುತ್ತವೆ. ನಮ್ಮಂತೆಯೇ ಹಕ್ಕಿಗಳಲ್ಲಿಯೂ ಮರಿಗಳ ಆರೈಕೆಗೆ ಪ್ರೇರೇಪಿಸುವ ಬಲು ಜಟಿಲವಾದ ಹಾರ್ಮೋನುಗಳ ವ್ಯವಸ್ಥೆ ಇದೆ. ಅಳುತ್ತಾ ಗುಟುಕು ಬೇಡುವ ಮರಿಗಳನ್ನು ಕಂಡಾಗ ಆ ವ್ಯವಸ್ಥೆಯನ್ನು ಬೇಕೆಂದರೂ ನಿಲ್ಲಿಸುವುದು ಸುಲಭವಲ್ಲ. ಇರಲಿ, ನಿಸರ್ಗದಲ್ಲಿ ಕಾಣುವ ಇಂತಹ ವಿದ್ಯಮಾನಗಳ ಬಗ್ಗೆ ನಾವು ಭಾವುಕರಾಗದೆ ಈ ಹಗ್ಗ ಜಗ್ಗಾಟದ ಪಾತ್ರಧಾರಿಗಳಲ್ಲಿ ಯಾರ ಪರವಾಗಿಯೂ ವಕಾಲತ್ತು ಮಾಡದೇ ಇರೋಣ. ಈ ಪರಜೀವಿಯ ನಡೆ ಕ್ರೂರ ಹಾಗೂ ಅನ್ಯಾಯದ್ದು ಎನ್ನುವ ಭಾವನೆ ನಮಗೆ ಇರುವುದರಿಂದ ಆತಿಥೇಯ ಹಕ್ಕಿಗೆ ಹೆಚ್ಚು ನಷ್ಟವಾಗಿದೆ ಎಂಬ ಅನಿಸಿಕೆ ಸಹಜವೇ. ಆದರೆ ಆತಿಥೇಯ ಹಕ್ಕಿ ಪರಪುಟ್ಟನ ಮೊಟ್ಟೆಗಳನ್ನು ಬಿಸಾಡಿದರೆ ಪರಪುಟ್ಟನಿಗೂ ನಷ್ಟವಾಗುತ್ತದೆ. ಪರಪುಟ್ಟನ ನಡವಳಿಕೆಗಳಿಂದ ಆತಿಥೇಯ ಹಕ್ಕಿಗಳಿಗೆ ಆಗುವ ಅನ್ಯಾಯ ಹೆಚ್ಚೋ ಅಥವಾ ಆತಿಥೇಯನ ನಡವಳಿಕೆಗಳಿಂದ ಪರಪುಟ್ಟನ ಸಮುದಾಯಕ್ಕೆ ಆಗುವುದು ಹೆಚ್ಚೋ ಎನ್ನುವುದನ್ನು ಗಣಿಸುವುದು ಸುಲಭವಲ್ಲ. ಇದು ಹಕ್ಕಿಗಳ ವಿವಿಧ ಪ್ರಭೇದಗಳಲ್ಲಿ ವಿಭಿನ್ನವಾಗಿರಬಹುದು. ಅವವೇ ಹಕ್ಕಿಗಳಿದ್ದರೂ ವಿವಿಧ ಋತುಗಳಲ್ಲಿಯೂ ವಿವಿಧ ಸ್ಥಳಗಳಲ್ಲಿಯೂ ಬೇರೆಯಾಗಿರಬಹುದು. ನಿಜ ಹೇಳಬೇಕೆಂದರೆ ನಿಸರ್ಗದಲ್ಲಿರುವ ಈ ಸೂಕ್ಷ್ಮ ಸಮತೋಲನವನ್ನು ಹೊರಗಿನ ಯಾವುದಾದರೂ ಬಲ ಏರುಪೇರು ಮಾಡದಿದ್ದರೆ ಎರಡೂ ಪಕ್ಷಗಳು ಸೋಲುವುದಿಲ್ಲ, ಗೆಲ್ಲುವುದೂ ಇಲ್ಲ. ನಿಸರ್ಗದಲ್ಲಿ ವಿವಿಧ ಜೀವಿಗಳ ನಡುವಿನ ಇಂತಹ ಸಂಬಂಧಗಳಲ್ಲಿ ಆಗುವ ಏರುಪೇರುಗಳನ್ನು, ಅದರಲ್ಲೂ ನಮ್ಮಿಂದಾಗಿ ಉಂಟಾಗುವುಗಳನ್ನು ಗುರುತಿಸಿ ಸಮತೋಲನವನ್ನು ಪುನಃಸ್ಥಾಪಿಸುವುದು ಪ್ರಕೃತಿಯನ್ನು ಅತ್ಯುತ್ತಮವಾಗಿ ಸಂರಕ್ಷಿಸಲು ನೆರವಾಗುತ್ತದೆ. ಇದರ ಅರ್ಥವೇನೆಂದರೆ, ಕೆಲವೊಮ್ಮೆ ನಾವು ಈ ಕ್ರೂರ ಪರಪುಟ್ಟುಗಳ ಪರವಾಗಿಯೂ ಕಣ್ಣೀರು ಸುರಿಸಬೇಕಾಗಬಹುದು. ನಿಜ ಹೇಳಬೇಕೆಂದರೆ ಕೋಗಿಲೆಗೆ ನಮ್ಮ ನೆರವು ಬೇಕು. ವಸಂತದ ರಾಜ ಕೋಗಿಲೆಗಳ ಸಂಖ್ಯೆಯಲ್ಲಿ ಇತ್ತೀಚೆಗೆ ಇಳುಮುಖವಾಗಿರುವುದು ನಿಸರ್ಗದಲ್ಲಿನ ಈ ಸಮತೋಲನ ಕಡಿಮೆಯಾಗುತ್ತಿರುವುದರ ಸ್ಪಷ್ಟ ಸೂಚನೆ. 1980ರಿಂದ ಈಚೆಗೆ ಇಂಗ್ಲೆಂಡಿನಲ್ಲಿ ಕೋಗಿಲೆಗಳ ಸಂಖ್ಯೆ 65%ರಷ್ಟು ಕಡಿಮೆಯಾಗಿದೆ. ಗಾಬರಿಗೊಳಿಸುವ ಈ ಕುಸಿತದಿಂದಾಗಿ ಅವನ್ನು ಸಂರಕ್ಷಿಸಬೇಕಾದ ಹಕ್ಕಿಗಳ ಪಟ್ಟಿಯಲ್ಲಿ ಅಳಿವಿನ ಅಂಚಿನಲ್ಲಿರುವ ಹಕ್ಕಿ ಎಂದು ಕೆಂಪು ಪಟ್ಟಿಯಲ್ಲಿ ನಮೂದಿಸಲಾಗಿದೆ ಎನ್ನುತ್ತಾರೆ ಡೇವಿಸ್. ಭಾರತದ ಕೋಗಿಲೆಗಳ ಬಗ್ಗೆಯೂ ನಮಗೆ ಇಂತಹದೇ ಮಾಹಿತಿ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತೋ ಏನೋ. ನಿಸರ್ಗದಲ್ಲಿನ ಈ ಸಮತೋಲನ ಎಷ್ಟು ಸೂಕ್ಷ್ಮವಾಗಿದ್ದು ಎನ್ನುವುದಕ್ಕೆ ಒಂದು ಉದಾಹರಣೆಯನ್ನು ನಾನು ಇತ್ತೀಚೆಗೆ ಗಮನಿಸಿದ ಅರ್ಜೆಂಟೀನಾದ ಬ್ಯೂನೋಸ್ ಐರಿಸ್ನಲ್ಲಿ ನಡೆದ ಮತ್ತೊಂದು ಅಧ್ಯಯನ ಸಾದರಪಡಿಸುತ್ತದೆ. ಈ ಅಧ್ಯಯನದಲ್ಲಿ ಆತಿಥೇಯ ಹಕ್ಕಿಗಳು ತಮ್ಮ ಗೂಡಿನಲ್ಲಿರುವ ಪರಪುಟ್ಟ ಮೊಟ್ಟೆಗಳನ್ನು ಹೆಚ್ಚೆಚ್ಚು ಹೊರಹಾಕಿದ್ದರಿಂದಾಗಿ ಪರಪುಟ್ಟಗಳ ಸಮುದಾಯವೇ ಅಳಿವಿನ ಅಂಚಿಗೆ ಬಂದು ನಿಂತಿತೆಂಬುದನ್ನು ನನ್ನನ್ನು ಚಕಿತಗೊಳಿಸಿತು. ಇದಕ್ಕೆ ಪರಿಸರದ ಮೇಲೆ ಹೊರಗಿನಿಂದ ಬಂದ ಇನ್ಯಾವುದೋ ಪ್ರಭಾವ ಕಾರಣ. ಹೆಟ್ರೋನೆಟ್ಟಾ ಎಟ್ರಿಕ್ಯಾಪಿಲಾ ಎನ್ನುವ ಕರಿತಲೆಯ ಬಾತು ಇಲ್ಲಿ ಪರಪುಟ್ಟ. ಇದು ಎರಡು ವಿಭಿನ್ನ ಪ್ರಭೇದಗಳ ಬೊಕ್ಕಬಾತುಗಳ ಗೂಡಿನಲ್ಲಿ ಮೊಟ್ಟೆ ಇಡುತ್ತದೆ. ಫ್ಯೂಲಿಕಾ ಆರ್ಮಿಲೇಟಾ ಅಥವಾ ಕೆಂಪು ಪಾದದ ಬಾತು ಹಾಗೂ ಫ್ಯೂಲಿಕಾ ರಫಿಫ್ರಾನ್ಸ್ ಅಥವಾ ಕೆಂಪು ಅಂಗಿಯ ಬಾತು ಎನ್ನುವುದೇ ಈ ಬಾತುಗಳು. ತಮ್ಮ ಮರಿಗಳ ಆರೈಕೆಯನ್ನು ಬೇರೆ ಹಕ್ಕಿಗಳ ತಲೆಗೆ ಕಟ್ಟುಬಿಡುವಂತಹ ಪರಪುಟ್ಟ ಹಕ್ಕಿಗಳಲ್ಲಿ ಈ ಕರಿತಲೆಯ ಬಾತು ಸ್ವಲ್ಪ ವಿಶಿಷ್ಟವೇ. ಕೋಗಿಲೆ ಹಾಗೂ ಬೆಳ್ಳಕ್ಕಿಗಳ ಕಥೆಯಂತೆ ಬಹುತೇಕ ಪಕ್ಷಿಗಳಲ್ಲಿ ಮೊಟ್ಟೆ ಒಡೆದು ಬಂದ ಮರಿಗಳು ರೆಕ್ಕೆಪುಕ್ಕಗಳು ಇಲ್ಲದ ಬೆತ್ತಲೆ ಮರಿಗಳು. ಕಣ್ಣು ಬಿಡದ ಅವು ಬಲು ಅಸಹಾಯಕ ಜೀವಿಗಳು. ಆದ್ದರಿಂದ ಆರೈಕೆಯೂ ಚೆನ್ನಾಗಿರಬೇಕು. ಇಂತಹ ಅಸಹಾಯಕ ಮರಿಗಳನ್ನು ಆಲ್ಟ್ರಿಶಿಯಲ್ ಅಥವಾ ಅಪಕ್ವ ಮರಿಗಳು ಎಂದು ಕರೆಯುತ್ತೇವೆ. ಬಹುತೇಕ ಪರಪುಟ್ಟಗಳ ಮರಿಗಳು ಅಪಕ್ವ ಸಂತಾನಗಳು. ತಮ್ಮ ಮರಿಗಳ ಆರೈಕೆಯನ್ನು ಬೇರೆ ಹಕ್ಕಿಗಳ ಹೆಗಲಿಗೇರಿಸುವುದರಿಂದಾಗಿ ಈ ಪರಪುಟ್ಟ ಹಕ್ಕಿಗಳು ತಮ್ಮ ಸಮಯ ಹಾಗೂ ಶಕ್ತಿಯನ್ನು ಉಳಿಸಿಕೊಂಡು ಹೆಚ್ಚೆಚ್ಚು ಮೊಟ್ಟೆಗಳನ್ನು ಇಡುತ್ತವೆ ಎನ್ನುವುದನ್ನು ನಾವು ಮನಗಣಬೇಕು. ಆದರೆ ಸಾಕುಕೋಳಿಯಂತಹ ಹಲವು ಪಕ್ಷಿಗಳಲ್ಲಿ ಮೊಟ್ಟೆಯೊಡೆದು ಹುಟ್ಟುವ ಮರಿಗಳು ಅದಾಗಲೇ ಕಣ್ಣು ತೆರೆದಿರುತ್ತವೆ. ಪುಟ್ಟ ಪುಟ್ಟ ಉಣ್ಣೆಯಂತಹ ಮೃದು ತುಪ್ಪಳ ಮೈಯನ್ನು ಆವರಿಸಿರುತ್ತದೆ ಹಾಗೂ ಅವು ಆ ಕೂಡಲೇ ಓಡಾಡುತ್ತಾ ಕಾಳನ್ನು ತಾವೇ ಹೆಕ್ಕಿಕೊಂಡು ತಿನ್ನಬಲ್ಲವು. ಇಂತಹ ಪಕ್ವ ಸಂತಾನ ಇರುವಂತಹ ಪರಪುಟ್ಟಗಳು ಬಲು ಅಪರೂಪ. ಏಕೆಂದರೆ ಇಂತಹ ಮರಿಗಳನ್ನು ಬೇರೆಯದರ ಗೂಡಿನಲ್ಲಿ ಇಟ್ಟಾಗ ದೊರೆಯುವ ಲಾಭ ಕಡಿಮೆಯೇ. ಆದರೆ ಕರಿತಲೆಯ ಬಾತು ಈ ನಿಯಮಕ್ಕೆ ಅಪವಾದ. ಅದರ ಮರಿಗಳು ಪಕ್ವವಷ್ಟೇ ಅಲ್ಲ, ಬೇರೆಯದರ ಗೂಡಿನಲ್ಲಿಯೇ ಬೆಳೆಯುವ ಕಟ್ಟಾಪರ ಜೀವಿಗಳು. ಅಮೆರಿಕೆಯ ಡೇವಿಸಿನಲ್ಲಿರುವ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ವನ್ಯಜೀವಿ, ಮೀನು ಹಾಗೂ ಸಂರಕ್ಷಣಾ ಜೀವಿ ವಿಜ್ಞಾನ ವಿಭಾಗದ ತಜ್ಞ ಜಾನ್ ಎಂ ಇಡಿ ಮತ್ತು ಸಾಂತಾಕ್ರೂಸ್ನಲ್ಲಿರುವ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನ ಹಾಗೂ ಜೀವಿ ವಿಕಾಸ ವಿಜ್ಞಾನದ ವಿಭಾಗದ ಬ್ರೂಸಿ ಲಿಯಾನ್ ಈ ಬಾತುಗಳು ಹಾಗೂ ಬೊಕ್ಕ ಬಾತುಗಳ ನಡುವಣ ಸಂಬಂಧಗಳನ್ನು ಕೆಲವು ವರ್ಷಗಳಿಂದಲೂ ಅಧ್ಯಯನ ಮಾಡುತ್ತಾ ಬಂದಿದ್ದಾರೆ. ಕೋಗಿಲೆಗಳ ವಿಷಯದಲ್ಲಿ ಡೇವಿಸ್ ಮತ್ತು ಬ್ರೂಕ್ಸ್ ಮಾಡಿದಂತೆಯೇ ಇವರೂ ಕೂಡ ಬೊಕ್ಕ ಬಾತುಗಳ ಗೂಡಿನಲ್ಲಿ ಕೃತಕ ಮೊಟ್ಟೆಗಳನ್ನು ಇಟ್ಟು ಇವನ್ನು ಆತಿಥೇಯ ಹಕ್ಕಿಗಳು ಎಷ್ಟರ ಮಟ್ಟಿಗೆ ಬಿಸಾಡಬಹುದು ಎಂಬುದನ್ನು ನಿಶ್ಚಯಿಸಿದ್ದಾರೆ. ಬೊಕ್ಕಬಾತು, ಬಾತು ಹಾಗೂ ಸಾಕುಕೋಳಿಯ ಮೊಟ್ಟೆಗಳೆಲ್ಲದರ ಆಕಾರ ಹಾಗೂ ಗಾತ್ರ ಒಂದೇ ಇದ್ದುದರಿಂದ ಅವರು ಸಾಕುಕೋಳಿಯ ಮೊಟ್ಟೆಗಳಿಗೆ ಬಣ್ಣ ಬಳಿದು ಬಾತಿನ ಮೊಟ್ಟೆಗಳಂತೆಯೇ ಕಾಣುವ ಕೃತಕ ಮಾದರಿಗಳನ್ನು ರೂಪಿಸಿದರು. ಸಾಧಾರಣವಾಗಿ ಬೊಕ್ಕಬಾತುಗಳು ತಮ್ಮ ಗೂಡಿನಲ್ಲಿರುವ ಬಾತಿನ ಮೊಟ್ಟೆಗಳಲ್ಲಿ ಶೇಕಡಾ 35-65% ಬಿಸಾಡಿಬಿಡುತ್ತವೆ. ಇವು ತಮ್ಮ ಸಂಖ್ಯೆಯನ್ನು ಸುಸ್ಥಿರವಾಗಿರಿಸಿಕೊಳ್ಳಲು ಅವಕ್ಕೆ ನೆರವಾಗುತ್ತದೆ. ಆದರೆ ಪ್ರವಾಹಗಳು ಬಂದಾಗ ಅಥವಾ ಅಲ್ಲಿನ ಸಸ್ಯರಾಶಿ ಕಡಿಮೆ ಆದಾಗ ಈ ಬೊಕ್ಕಬಾತುಗಳು ಶೇಕಡಾ 85-95% ಬಾತುಗಳ ಮೊಟ್ಟೆಗಳನ್ನು ಬಿಸಾಡುತ್ತವೆ ಎಂದು ಇಡಿ ಮತ್ತು ಲಿಯಾನ್ ಕಂಡುಕೊಂಡಿದ್ದಾರೆ. ಇದು ಬಾತುಕೋಳಿಗಳಿಗೆ ಶುಭ ಸುದ್ದಿ ಏನಲ್ಲ. ಸರಳ ಗಣಿತೀಯ ಮಾದರಿಗಳನ್ನು ಬಳಸಿಕೊಂಡು ಇದನ್ನು ಲೆಕ್ಕ ಹಾಕಿರುವ ಇಡಿ ಮತ್ತು ಲಿಯಾನ್ ಅತ್ಯಂತ ಸಮೃದ್ಧಿಯ ಕಾಲದಲ್ಲಿಯೂ ಕರಿತಲೆಯ ಬಾತುಕೋಳಿಗಳ ಬದುಕು ಬಲು ದುಸ್ತರವಾದದ್ದು ಎನ್ನುತ್ತಾರೆ. ಪರಿಸರದಲ್ಲಿ ಆಗಾಗ್ಗೆ ಉಂಟಾಗುವ ಪ್ರವಾಹ ಹಾಗೂ ಸಸ್ಯರಾಶಿಯ ನಷ್ಟಗಳು ದೀರ್ಘಾವಧಿಯಲ್ಲಿ ಇವುಗಳ ಉಳಿವಿಗೆ ಸಂಚಕಾರವನ್ನು ತರಬಹುದು ಎಂದು ಲೆಕ್ಕ ಹಾಕಿದ್ದಾರೆ. ಆತಿಥೇಯ ಹಕ್ಕಿಗಳು ಆರಾಮವಾಗಿದ್ದು ಈ ಪರಪುಟ್ಟ ಜೀವಿಗೆ ಅಳಿವಿನ ಅಪಾಯ ಹೆಚ್ಚು. ಇವನ್ನು ಸಂರಕ್ಷಿಸುವ ಪ್ರಯತ್ನಗಳು ಆಗಬೇಕಿದೆಯಷ್ಟೆ. ವನ್ಯಜೀವಿ ಸಂರಕ್ಷಣೆಯಲ್ಲದೆ ಈ ಶೋಧಗಳು ಹಲವು ಸ್ವಾರಸ್ಯಕರ ವೈಜ್ಞಾನಿಕ ಪ್ರಶ್ನೆಗಳನ್ನೂ ಮುಂದಿಟ್ಟಿವೆ. ನಿಸರ್ಗದ ಗುಟ್ಟುಗಳನ್ನು ಪತ್ತೆ ಮಾಡಲು ಹೊಸ ಅವಕಾಶಗಳನ್ನು ಮಾಡಿಕೊಟ್ಟಿವೆ. ಪ್ರವಾಹ ಬಂದಾಗಲಷ್ಟೇ ಬೊಕ್ಕಬಾತುಗಳು ಬಾತುಗಳ ಮೊಟ್ಟೆಗಳನ್ನು ಹೆಚ್ಚೆಚ್ಚು ಬಿಸಾಡುತ್ತವೆ ಎಂದರೆ ಅವು ಬಾತಿನ ಮೊಟ್ಟೆಗಳು ಯಾವುವು ಎಂದು ಗುರುತಿಸಿ ಅವನ್ನಷ್ಟೇ ಬಿಸಾಡುತ್ತವೆ ಎಂದಾಯಿತು. ಹಾಗಿದ್ದರೂ ಅವು ಪ್ರವಾಹ ಇಲ್ಲದಿದ್ದಾಗಲೂ ಹೆಚ್ಚು ಬಾತು ಮೊಟ್ಟೆಗಳನ್ನು ಬಿಸಾಡಬಹುದಲ್ಲ, ಹಾಗೆ ಮಾಡುವುದಿಲ್ಲವೇಕೆ? ಬ್ರೂಸ್ ಲಿಯಾನರಂತಹ ವಿಜ್ಞಾನಿಗಳ ತಂಡಗಳು ನಡೆಸುತ್ತಿರುವ ಸಂಶೋಧನೆಗಳು ಇಂತಹ ಹಲವು ಅನಿರೀಕ್ಷಿತ ಫಲಿತಾಂಶಗಳನ್ನು ತೋರಿದ್ದು ಈ ಬಾತು ಬೊಕ್ಕ ಬಾತುಗಳ ನಡುವಣ ಸಂಬಂಧ ಕೋಗಿಲೆ ಬೆಳ್ಳಕ್ಕಿಗಳ ನಡುವೆ ಇರುವುದಕ್ಕಿಂತಲೂ ಬೇರೆಯೇ ಎಂದು ತೋರಿಸಿವೆ. ಮೊದಲಿಗೆ ಬೊಕ್ಕಬಾತುಗಳು ಬಾತಿನ ಮೊಟ್ಟೆಗಳು ಯಾವುದೆಂದು ಗುರುತಿಸಿದ್ದರೂ ಯಾವಾಗೆಂದರೆ ಆವಾಗ ಗೂಡಿನಿಂದ ಹೊರಬಿಸಾಡುವುದಿಲ್ಲ. ಅವುಗಳ ಬಗ್ಗೆ ದಿವ್ಯ ನಿರ್ಲಕ್ಷ್ಯವನ್ನೇ ತೋರುತ್ತವೆ. ಈ ದಿವ್ಯ ನಿರ್ಲಕ್ಷ್ಯ ಏಕೆಂದರೆ ಬಾತುಗಳ ಮರಿಗಳಿಗೆ ಇವು ಗುಟಕು ನೀಡಬೇಕಲ್ಲ. ಬಾತು ಹಾಗೂ ಬೊಕ್ಕಬಾತುಗಳೆರಡರ ಮರಿಗಳು ಪಕ್ವ ಸಂತಾನಗಳೇ. ಆದ್ದರಿಂದ ಅವು ತಮ್ಮ ಆರೈಕೆಯನ್ನು ತಾವೇ ಮಾಡಿಕೊಳ್ಳಬಲ್ಲವು. ಈ ಮರಿಗಳನ್ನು ಗೂಡಿನಿಂದ ಹೊರಗೆ ತಳ್ಳುವುದರಿಂದ ಅಂತಹ ದೊಡ್ಡ ಲಾಭವೇನೂ ಆಗದು. ಅದೇ ಪ್ರವಾಹ ಬಂದಾಗಲೋ ಸಾಕಷ್ಟು ಸಸ್ಯರಾಶಿ ಇಲ್ಲವಾದಾಗಲೋ ಅವು ತಮ್ಮ ಗೂಡಿನ ಎತ್ತರವನ್ನು ಹೆಚ್ಚಿಸಿ ತಮ್ಮ ಮೊಟ್ಟೆಗಳನ್ನಷ್ಟೇ ಎತ್ತರಕ್ಕೆ ದೂಡುತ್ತವೆ. ಬಾತಿನ ಮೊಟ್ಟೆಗಳನ್ನು ಇದ್ದಲ್ಲಿಯೇ ಬಿಡುತ್ತವೆ. ತಂದೆ ತಾಯಿಯ ಹೊಣೆಯನ್ನು ಹೀಗೆ ಬೇರೆಯವರ ಹೆಗಲಿಗೇರಿಸುವುದು ಇಂತಹ ಪಕ್ವ ಸಂತಾನಗಳನ್ನು ಹುಟ್ಟಿಸುವ ಹಕ್ಕಿಗಳಿಗೆ ಲಾಭದಾಯಕವಾಗಿರಲಿಕ್ಕಿಲ್ಲ. ಪಾಲಕರ ಹೊಣೆ ಬಲು ಹಗುರವಿರುವಂತಹ ಈ ಸಂದರ್ಭದಲ್ಲಿಯೇ ಪಾಲನೆಯನ್ನು ಗುತ್ತಿಗೆ ನೀಡುವುದು ಲಾಭದಾಯಕವಲ್ಲ ಎನ್ನುವ ಸಂಗತಿ ವಿಪರ್ಯಾಸವೇ ಸರಿ. ಇಂತಹ ಅಧ್ಯಯನಗಳು ಜೀವಿಗಳ ನಡವಳಿಕೆಗಳನ್ನು ಅವುಗಳ ಸಹಜ ನೆಲೆಯಲ್ಲಿಯೇ ಅಧ್ಯಯನ ಮಾಡಬೇಕೆನ್ನುವುದು ಸಂರಕ್ಷಣೆಯ ದೃಷ್ಟಿಯಿಂದ ಎಷ್ಟು ಅವಶ್ಯಕ ಎಂದು ತೋರಿಸಿವೆ. ಜೊತೆಗೆ ಸಂರಕ್ಷಣಾ ನಡವಳಿಕೆ ವಿಜ್ಞಾನ ಎನ್ನುವ ಹೊಸ ಶಾಸ್ತ್ರ ಶಾಖೆಯನ್ನು ಹುಟ್ಟುಹಾಕಿವೆ. ಈ ಜಗತ್ತಿನಲ್ಲಿ ನಡೆಯುವ ನಾಟಕಗಳು ಎಷ್ಟೋ, ಅವುಗಳಲ್ಲಿನ ಗುಟ್ಟುಗಳನ್ನು ನಾವು ಅರಿಯುವುದು ಸಾಧ್ಯವಾದರೆ ನಮ್ಮ ಬದುಕು ಇನ್ನಷ್ಟು ಸೊಗಸಾದೀತು. ಇದು ಆಗಬೇಕಾದರೆ ನಾವು ನಿಸರ್ಗದಲ್ಲಿರುವ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು. ಪ್ರಜ್ಞಾವಂತ ಜೀವಿಗಳಾಗಿ ನಾವು ಇದನ್ನು ಮಾಡಲು ಸಮರ್ಥರು ಎಂಬುದು ನನ್ನ ವಿಶ್ವಾಸ. ಕನಿಷ್ಠ ನಮ್ಮ ಬದುಕನ್ನೇ ಇನ್ನಷ್ಟು ಹಸನುಗೊಳಿಸಿಕೊಳ್ಳುವ ಸ್ವಾರ್ಥದಿಂದಲಾದರೂ ಇದನ್ನು ಮಾಡಬೇಕು. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಡಾ ಜೆ ಆರ್ ಮಂಜುನಾಥ, ಮೂಲ ಲೇಖನ ದಿ ವೈರ್ ಸೈನ್ಸ್ ಜಾಲಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 42ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅರೋರಾ ಅಥವಾ ಧ್ರುವ ಪ್ರಭೆ, ಧ್ರುವ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಕಂಡುಬರುವ ಬೆಳಕು. ಇದು ಆಕಾಶದಲ್ಲಿ ತೀಕ್ಷ್ಣ ವರ್ಣಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಸೌರ ಕಣಗಳು 100 to 130 ಕಿಲೋಮೀಟರ್ ಎತ್ತರದಲ್ಲಿರುವ ವಾತಾವರಣದ ಅಯಾನ್ಗೋಳವನ್ನು ಅಧಿಕ ವೇಗದಿಂದ ಪ್ರವೇಶಿಸುವಾಗ ಧ್ರುವ ಪ್ರಭೆ ಉಂಟಾಗುತ್ತದೆ. ಸಾಮಾನ್ಯವಾಗಿ ಇದು ಚಳಿಗಾಲದಲ್ಲಿ ಉಂಟಾಗುತ್ತದೆ. ಸೌರಕಿರಣಗಳು ಅಯಾನ್ಗೋಳಗಳ ವಾಯುವಿನಲ್ಲಿರುವ ಪರಮಾಣುಗಳ ಎಲೆಕ್ಟ್ರಾನ್ಗಳನ್ನು ಉದ್ರೇಕಿಸುತ್ತವೆ. ಉದ್ರೇಕಗೊಂಡ ಎಲೆಕ್ಟ್ರಾನ್ಗಳು ಮರುಸ್ಥಾಪನೆ ಪುನಃ ತಮ್ಮ ಜಾಗಗಳಿಗೆ ವಾಪಸ್ ಹೋಗುತ್ತವೆ. ಆಗ ಧ್ರುವ ಪ್ರಭೆ ಕಾಣಿಸಿಕೊಳ್ಳುತ್ತದೆ. ಕೆಲವೊಮ್ಮೆ ಈ ಬೆಳಕು ಉಜ್ವಲ ಬಣ್ಣಗಳಲ್ಲಿ, ವಿಶೇಷವಾಗಿ ಕೆಂಪು ಹಸಿರು ಬಣ್ಣಗಳಲ್ಲಿ ಕಾಣಿಸಿಕೊಳ್ಳಬಹುದು. ಇತ್ತೀಚಿನ ದಿನಗಳಲ್ಲಿ ನಾವು ಫೇಸ್ಬುಕ್ಗಳಲ್ಲಿ ಇದನ್ನು ನಾವು ನೋಡಬಹುದು. ಅವರು ಅಲ್ಲಿಂದನೇ ಆ ಬೆಳಕನ್ನು ನೋಡಿ ಅದನ್ನು ಕ್ಯಾಮರಾಗಳಲ್ಲಿ ಸೆರೆ ಹಿಡಿದು ಫೇಸ್ಬುಕ್ಗಳಿಗೆ ಅಪ್ಲೋಡ್ ಮಾಡುತ್ತಾರೆ. ಇದು ವರ್ತುಲ ಅಥವಾ ಪಟ್ಟೆಯಾಕಾರದ ವಿಶಾಲವಾಗಿ ಕಾಣಿಸಿಕೊಳ್ಳಬಹುದು. ವರ್ತುಲ ಅಂದರೆ ಸರ್ಕ್ಯುಲರ್ ಅಥವಾ ಪಟ್ಟಿಯಂತೆ ಅಥವಾ ಉದ್ದವಾಗಿ ವಿಶಾಲವಾಗಿ ಕಾಣಿಸಿಕೊಳ್ಳಬಹುದು. ಈ ಪರಿಣಾಮವನ್ನು ಉತ್ತರ ಗೋಳದಲ್ಲಿ ಉತ್ತರದ ಬೆಳಕು ಅಥವಾ ಅರೋರಾ ಬೋರಿಯಾಲಿಸ್ ಎಂತಲೂ, ದಕ್ಷಿಣ ಅರ್ಧಗೋಳದಲ್ಲಿ ದಕ್ಷಿಣದ ಬೆಳಕು ಅಥವಾ ಅರೋರಾ ಆಸ್ಟ್ರಲಿಸ್ ಎಂದು ಕರೆಯುವರು. ಇಂಥ ಪ್ರಕ್ಷೋಭೆಗಳು ಸೂರ್ಯಕಲೆ ಚಕ್ರದ ಸಮಯದಲ್ಲಿ ಸೂರ್ಯನ ಮೇಲೆ ಉಂಟಾಗುವ ಸಂಕ್ಷೋಭೆಗಳ ಪರಿಣಾಮಗಳಾಗಿರುತ್ತವೆ. ಆಸ್ಟ್ರೇಲಿಯನ್ ಸಾಮ್ರಾಜ್ಯ ಅಥವಾ ಆಸ್ಟ್ರೇಲಿಯನ್ ಪ್ರಾಂತ್ಯ ಎಂದು ಹೇಳಬಹುದು. ಆಸ್ಟ್ರೇಲಿಯವು ಒಂದು ದೊಡ್ಡ ಖಂಡವಾಗಿದೆ. ಅದು ದಕ್ಷಿಣದ ಗೋಳದ ಹತ್ತಿರವಿದೆ. ಸಮುದ್ರಗಳಿಂದ ಸುತ್ತುವರಿದಿದೆ. ಹಾಗಾಗಿ ಇಲ್ಲಿರುವ ಜೀವ ವೈವಿಧ್ಯಗಳು ಬೇರೆದಕ್ಕಿಂತ ಒಂದು ಥರ ವಿವಿಧ ಬೇರೆ ರೂಪದಲ್ಲಿಯೇ ಇರುತ್ತವೆ. ಹಾಗಾಗಿ ಇದನ್ನು ಇಲ್ಲಿ ಸ್ವಲ್ಪ ವಿವರವನ್ನು ಕೊಡಲಾಗಿದೆ. ಆಸ್ಟ್ರೇಲಿಯಾ, ಟಾಸ್ಮೇನಿಯಾ, ನ್ಯೂಗಿನಿ, ನ್ಯೂಜಿಲ್ಯಾಂಡ್ ಮತ್ತು ದಕ್ಷಿಣ ಪೆಸಿಫಿಕ್ ದ್ವೀಪಗಳನ್ನು ಒಳಗೊಂಡ ಜೀವ ಭೌಗೋಳಿಕ ಪ್ರಾಂತ್ಯ. ಆಸ್ಟ್ರೇಲಿಯಾದ ಜೊತೆಗೆ ಟಾಸ್ಮೇನಿಯಾ, ನ್ಯೂಗಿನಿ, ನ್ಯೂಜಿಲ್ಯಾಂಡ್ ಮತ್ತು ದಕ್ಷಿಣ ಪೆಸಿಫಿಕ್ ದ್ವೀಪಗಳನ್ನು ಸಹ ಇವರು ಸೇರಿಸಿಕೊಂಡಿರುತ್ತಾರೆ. ಆಸ್ಟ್ರೇಲಿಯನ್ ಸಾಮ್ರಾಜ್ಯವೆಂದು ಕರೆಯಲ್ಪಡುವ ಇದು ಪ್ರಪಂಚದ 6 ಜೀವ ಭೌಗೋಳಿಕ ಪ್ರಾಂತ್ಯಗಳಲ್ಲಿ ಒಂದು. ಪ್ರಪಂಚದಲ್ಲಿ 6 ಜೀವ ಭೌಗೋಳಿಕಗಳಿವೆ, ಅದರಲ್ಲಿ ಆಸ್ಟ್ರೇಲಿಯವೂ ಸಹ ಒಂದು. ಆಸ್ಟ್ರೇಲಿಯಾದ ಮಧ್ಯ ಮರುಭೂಮಿಯು ಹುಲ್ಲುಗಾವಲುಗಳಿಂದ ಆವೃತ್ತವಾಗಿದೆ. ಅಲ್ಲಲ್ಲಿ ತೇಪಿ ಹಾಕಿದಂತೆ ಕಂಡುಬರುವ ಉಷ್ಣವಲಯದ ಕಾಡುಗಳಿವೆ. ಇತರ ದ್ವೀಪಗಳಲ್ಲಿ ಹುಲುಸು ಕಾಡುಗಳಿಂದ ನ್ಯೂಗಿನಿ ಹಿಡಿದು ಸಮಶೀತೋಷ್ಣ ಕಾಡುಗಳವರೆಗೆ ನ್ಯೂಜಿಲ್ಯಾಂಡ್. ಅರಣ್ಯ ವೈವಿಧ್ಯ. ಹಲವಾರು ವರ್ಷಗಳ ಹಿಂದೆ ಇದ್ದ ಭೂಸೇತುವೆಗಳು ಕಣ್ಮರೆಯಾಗಿ ಇದೊಂದು ಪ್ರತ್ಯೇಕ ಪ್ರಾಂತ್ಯವಾಗಿದೆ. ಇಲ್ಲಿರುವ ಜೀವಿಗಳು ವಿಶಿಷ್ಟವಾಗಿವೆ. ಪ್ರಧಾನವಾಗಿ ಕಾಂಗೋರುಗಳು, ಉದರ ಸಂಚಿ ಸಸ್ತನಿ ಪ್ರಾಣಿಗಳು ಮತ್ತು ಏಮು ಕಿವಿಗಳಂಥ ಆಹಾರಲಾರದ ಪಕ್ಷಿಗಳು ಕಂಡುಬರುತ್ತವೆ. ಇಲ್ಲಿ ಕಂಡುಬರುವ ಮುಖ್ಯ ಬಯೋಮ್ಗಳೆಂದರೆ ಮರಳುಗಾಡು, ಸವನ್ನ ಹುಲ್ಲುಗಾವಲು ಮತ್ತು ಉಷ್ಣವಲಯದ ಕಾಡುಗಳು. ಮರಳುಗಾಡಿನಲ್ಲಿ ಅಕೇಶಿಯಾ, ನೀಲಗಿರಿ, ಮುಂತಾದ ಮರಗಳು ಹಾಗೂ ಮೋಲ್ ಹಾರುವ ಇಲಿ, ಜೇರ್ಬೋವಾ ಎಂಬ ಇಲಿ, ದೈತ್ಯಹಲ್ಲಿ, ಪ್ಯಾರಾಕಿಟ್ ಎಂಬ ಗಿಳಿ ಜಾತಿಗೆ ಸೇರಿದ ಹಕ್ಕಿಗಳು ಕಂಡುಬರುತ್ತವೆ. ಸವನ್ನಾ ಹುಲ್ಲುಗಾವಲಿನಲ್ಲಿ ಸಣ್ಣ ಮರ ಪೊದೆಗಳಿವೆ. ಇಲ್ಲಿ ಕಾಂಗರುಗಳಂತಹ ಪ್ರಾಣಿಗಳು, ಯಮು ಹಾಗೂ ಇತರ ಹಾರಲಾರದ ಪಕ್ಷಿಗಳು ಮುಖ್ಯವಾಗಿ ಕಂಡುಬರುತ್ತವೆ. ಉಷ್ಣವಲಯದ ಕಾಡುಗಳಲ್ಲಿ ದುರ್ಗಮ ಮಳೆಯ ಕಾಡು ಹಾಗೂ ನೀಲಗಿರಿ ಕಾಡುಗಳು ಮುಖ್ಯವಾದವು. ಈ ನೀಲಗಿರಿಯ ಮರವನ್ನು ಭಾರತದಲ್ಲಿರುವ ನೀಲಗಿರಿಯ ಮರವನ್ನು ಆಸ್ಟ್ರೇಲಿಯಾದಿಂದ ತಂದಿರಬಹುದು ಎಂದು ಒಂದು ವಾದವಿದೆ. ಇಲ್ಲಿ ಕಂಡುಬರುವ ಉದರ ಸಂಚಿ ಸಸ್ತನಿ ಪ್ರಾಣಿಗಳೆಂದರೆ ಕಾಂಗರು, ವಾಲ್ಬಿ, ಅಪೋಸಮ್, ಉದರ ಸಂಚಿ ತೋಳಗಳು, ಇಲ್ಲಿ ಹಾರುವ ನರಿಗಳು, ಮೊಟ್ಟೆ ಇಡುವ ಸಸ್ತನಿ ಪ್ರಾಣಿಗಳು, ಪ್ಲಾಟಿಪಸ್ಗಳು ಸಹ ಇವೆ. ಹಾಗಾಗಿ ಇದೊಂದು ವಿಶೇಷವಾದ ವೈವಿಧ್ಯಮಯವಾದ ಜಾಗವಾಗಿದೆ. ಹಾಗೆ ಸಸ್ಯ ವೈವಿಧ್ಯ, ಪ್ರಾಣಿ ವೈವಿಧ್ಯವು ವಿಶೇಷವಾಗಿದೆ. ಆಟೋಮೊಬೈಲ್ ಎಮಿಷನ್ ಅಂದರೆ ವಾಹನದ ಮೋಟಾರ್ ವಾಹನಗಳಿಂದ ವಿಸರ್ಜಿಸಲ್ಪಡುವ ಹೊಗೆ ಉತ್ಸರ್ಜನ ಅಂತ ಹೇಳಬಹುದು. ಹೊಗೆ ಅಥವಾ ಉತ್ಸರ್ಜನ, ವಾಹನದ ಹೊಗೆ ಅಥವಾ ಉತ್ಸರ್ಜನ. ಮೋಟಾರ್ ವಾಹನಗಳಿಂದ ಹೊಮ್ಮುವ ಹೊಗೆಯು ವಾಹನಗಳಿಂದ ಉಂಟಾಗುವ ಅನೇಕ ಉತ್ಸರ್ಜನಗಳು ಗಂಭೀರ ವಾಯುಮಾಲಿನ್ಯಕ್ಕೆ ಕಾರಣವಾಗುತ್ತವೆ. ಮುಖ್ಯ ಮಲಿನಕಾರಕಗಳೆಂದರೆ ಹೈಡ್ರೋಕಾರ್ಬನ್ಸ್, ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್, ಕಾರ್ಬನ್ ಮಾನಾಕ್ಸೈಡ್, ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಇಂಗಾಲ, ಸಾರಜನಕ ಮತ್ತು ಗಂಧಕದ ಆಕ್ಸೈಡ್ಗಳು, ಸೀಸ, ಕ್ಯಾಡ್ಮಿಯಂ, ನಿಕ್ಕಲ್ ಮತ್ತು ಇತರ ಸಾಂಕಲ್ಯಗಳು. ವಿಷಕರ ಉತ್ಸರ್ಜನೆ ಅಥವಾ ವಿಷಕರ ಹೊಗೆಗಳನ್ನು ಉತ್ಪತ್ತಿ ಮಾಡುತ್ತವೆ. ವಾಹನಗಳ ಹೊಗೆ ವರ್ಷದಿಂದ ವರ್ಷಕ್ಕೆ ಆತಂಕಕಾರಿಯಾಗಿ ಹೆಚ್ಚುತ್ತಿದೆ. 1997 ಭಾರತದಲ್ಲಿ ನೋಂದಾಯಿತ ವಾಹನಗಳ ಸಂಖ್ಯೆ 37.23 ಮಿಲಿಯನ್ ಇತ್ತು. ಬೆಂಗಳೂರಿನಲ್ಲಿ ಪ್ರತಿದಿನ 1,000 ಹೊಸ ವಾಹನಗಳು ನೋಂದಾಣಿಕೆಯಾಗುತ್ತಿವೆ. 2 ಲಕ್ಷಕ್ಕಿಂತ ಹೆಚ್ಚು ಆಟೋಗಳಿವೆ. 4 ಲಕ್ಷಕ್ಕಿಂತ ಹೆಚ್ಚು ಟೂ ವೀಲರ್ ವಾಹನಗಳಿವೆ. ಮುಖ್ಯ ಮಹಾನಗರಗಳಲ್ಲಿರುವ ವಾಹನಗಳು ವಾತಾವರಣದಲ್ಲಿರುವ ಕಾರ್ಬನ್ ಮಾನಾಕ್ಸೈಡ್ನ ಒಟ್ಟು 50%, ಸಾರಜನಕದ ಆಕ್ಸೈಡ್ಗಳು 30-40% ಮತ್ತು 100ಕ್ಕೆ 100 ಭಾಗ ಸೀಸವನ್ನು ಹೊರಸೂಸುತ್ತವೆ ಎಂದು ಅಂದಾಜು ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸೀಸವನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಪೆಟ್ರೋಲ್ಗೆ ಬಳಸುತ್ತಾರೆ. ಇಲ್ಲವೆಂದರೆ ಇದಕ್ಕೆ ಸೀಸದ ಕಾಂಪೌಂಡ್ಗೆ ಬದಲಾಗಿ ಇತ್ತೀಚೆಗೆ ಬೇರೆಯ ವಸ್ತುವನ್ನು ಬಳಸುವುದರಿಂದ ವಾತಾವರಣದಲ್ಲಿ ಸೀಸದ ಪ್ರಮಾಣ ಅತ್ಯಂತ ಕಡಿಮೆ ಅಥವಾ ಇಲ್ಲವೆಂದೇ ಹೇಳಬಹುದು. ಬಸ್ಗಳು, ರೈಲುಗಳು, ವಿಮಾನಗಳು, ಜಲವಾಹನಗಳು, ಲಾರಿಗಳು, ಈ ಎಲ್ಲವೂ ಮಲಿನಕಾರಕಗಳನ್ನು ಹೊರಸೂಸುತ್ತವೆ. ಒಂದು ಕಾರು ದಿನವೊಂದಕ್ಕೆ 8-10 ಗಂಟೆಗಳಷ್ಟು ಚಲಿಸಿದಾಗ ಸುಮಾರು 1.5 ಕಿಲೋಗ್ರಾಂನಷ್ಟು ಮಲಿನಕಾರಕಗಳು ಹೊರಹೊಮ್ಮುತ್ತವೆ. ಅಲ್ಲದೆ ಈ ಮಲಿನಕಾರಕಗಳು ಸಹ ವಾಹನದ ವಯಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತವೆ. ಅತ್ಯಂತ ಹೆಚ್ಚು ವಾಹನಗಳು 3 ಕಿಲೋಗ್ರಾಂಕ್ಕಿಂತ ಹೆಚ್ಚು ಮಲಿನಕಾರಕಗಳನ್ನು ಹೊರಸೂಸಬಹುದು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು 10-15 ವರ್ಷ ವಯಸ್ಸಾಗಿರುವ ವಾಹನಗಳನ್ನು ಬ್ಯಾನ್ ಮಾಡುವಂತೆ ಕೋರಿಕೊಂಡಿತ್ತು. ಆದರೆ ಇದನ್ನು ಬ್ಯಾನ್ ಮಾಡಲು ಲಾರಿ ಮಾಲೀಕರ ಸಂಘ ಒಪ್ಪಿಲ್ಲವಾದ ಕಾರಣ 25 ವರ್ಷದ ಹಳೆಯ ವಾಹನಗಳು ಸಹ ರಸ್ತೆಗಳಲ್ಲಿ ಓಡಾಡುತ್ತವೆ. ಇಂಥ ವಾಹನಗಳಿಂದ ಅತ್ಯಂತ ಹೆಚ್ಚು ಮಲಿನವಾಗುತ್ತದೆ. ಅಲ್ಲದೆ ಭಾರತೀಯರಲ್ಲಿ ವಾಹನಗಳನ್ನು ಸರಿಯಾದ ಸಮಯಕ್ಕೆ ಸರ್ವಿಸ್ ಮಾಡಿಸಿಕೊಳ್ಳುವುದಿಲ್ಲ. ವಾಹನಗಳು ಸರಿಯಾದ ಸಮಯಕ್ಕೆ ಸರ್ವಿಸ್ ಆಗದೇ ಇದ್ದ ಪಕ್ಷದಲ್ಲಿ ಈ ಮಲಿನಕಾರಕಗಳು ಹೆಚ್ಚು ಹೆಚ್ಚು ವಾತಾವರಣಕ್ಕೆ ಬಿಡುಗಡೆಯಾಗುತ್ತವೆ. ಈ ಹೊಗೆಯಲ್ಲಿ ದಹನಗೊಳ್ಳದ ಹೈಡ್ರೋಕಾರ್ಬನ್ಗಳು ಇರುತ್ತವೆ. ದಹನ ಕ್ರಿಯೆಯು ಸರಿಯಾಗಿ ನಡೆಯದೇ ಇದ್ದ ಪಕ್ಷದಲ್ಲಿ ಹೈಡ್ರೋಕಾರ್ಬನ್ಗಳು ಎಕ್ಸಾಸ್ಟ್ಗಳ ಮೂಲಕ ಹೊರಬರುತ್ತವೆ. ಕಾರ್ಬನ್ ಮಾನಾಕ್ಸೈಡ್ ಹೊರಬರುತ್ತದೆ. ಕ್ಯಾನ್ಸರ್ ಜನಕಗಳು, ರಂಜಕ ಮತ್ತು ಗಂಧಕದ ಆಕ್ಸೈಡ್ಗಳು ಮತ್ತು ಸೂಕ್ಷ್ಮಾತಿಸೂಕ್ಷ್ಮ ಕಣಗಳು, ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಹಾಗೂ ವಾಸನೆ ಹೊರಬರುತ್ತದೆ. ವಾಹನದ ಹೊಗೆಗಳನ್ನು ಅವುಗಳ ಮೂಲದ ಆಧಾರದ ಮೇಲೆ ಮೂರು ಗುಂಪುಗಳಾಗಿ ವಿಂಗಡಿಸಬಹುದು. ಇವುಗಳೆಂದರೆ ನಿಷ್ಕಸ ಎಕ್ಸಾಸ್ಟ್ ಅಥವಾ ಹೊಗೆ, ಅವೀಕರಣ ಹೊಗೆ, ವಕ್ರದಂಡ ಸಂಪುಟದ ಹೊಗೆ, ಕ್ರ್ಯಾಂಕ್ ಶಾಫ್ಟ್ ಕೇಸ್ ಬ್ಲೋ ಬೈ ಅಂತ ಇಂಗ್ಲೀಷ್ನಲ್ಲಿ ಹೇಳ್ಬೋದು. ನಿಷ್ಕಸ ಹೊಗೆ ಮುಖ್ಯವಾಗಿ ಕಾರ್ಬನ್ ಮಾನಾಕ್ಸೈಡ್, 98-99% ಇರುತ್ತದೆ. ಕಾರ್ಬನ್ ಮಾನಾಕ್ಸೈಡ್ ಸಾಮಾನ್ಯವಾಗಿ ಪೆಟ್ರೋಲ್ ಇಂಜಿನ್ಗಳಿಂದ ಹೊರಬರುತ್ತದೆ. ಕಾರ್ಬನ್ ಮಾನಾಕ್ಸೈಡ್ ಅತ್ಯಂತ ಪಾಯ್ಜನಸ್, ಟಾಕ್ಸಿಕ್ ಆದ ಒಂದು ಅನಿಲ. ಅದೇ ರೀತಿ ಸಾರಜನಕದ ಆಕ್ಸೈಡ್ 98-90% ಇರುತ್ತದೆ. ಈ ಸಾರಜನಕದ ಆಕ್ಸೈಡ್ ಹಾಗೂ ಸಲ್ಫರ್ ಆಕ್ಸೈಡ್ಗಳು ಅತ್ಯಂತ ಹೆಚ್ಚು ಮಲಿನಕಾರಕ, ಏಕೆಂದರೆ ಇವುಗಳು ನೀರಿನ ಅಂಶದಲ್ಲಿ, ನೀರಿನ ವಾತಾವರಣದಲ್ಲಿ ಕರಗಿದಾಗ ಇವು ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ಗಳಾಗಿ ಪರಿವರ್ತನೆ ಹೊಂದಿ ವಾತಾವರಣಕ್ಕೆ ಹಾಗೂ ಜಲಚರಗಳಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಸಸ್ಯಗಳಿಗೆ ಅತ್ಯಂತ ಹೆಚ್ಚು ಡ್ಯಾಮೇಜ್ ಮಾಡುತ್ತವೆ. ಮತ್ತು ಹೀಲಿಯಂ 65% ಇರುತ್ತದೆ. ಇವಲ್ಲದೆ ಭಾಗಶಃ ಆಕ್ಸಿಡೀಕರಣಗೊಂಡ ಆಲ್ಡಿಹೈಡ್ಸ್ಗಳು ಸಹ ಅತ್ಯಂತ ಟಾಕ್ಸಿಕ್, ವಿಷಕಾರಿಗಳು. ವಾಯು ಇಂಧನ ಪ್ರಮಾಣ, ದಹನದ ಅವಧಿ, ಅವಿಕಾರಕ ಉಪಕರಣದ ವಿನ್ಯಾಸ, ವಾಹನದ ವೇಗ, ಅದು ಹೊರುವ ಭಾರ, ಈ ಒಂದು ಬೈಕ್ನಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಇದ್ದರೆ ಅದರ ಮೇಲೆ 3-4 ಜನ ಕುಳಿತಾಗ ಆ ವಾಹನಕ್ಕೆ ಹೆಚ್ಚು ಭಾರವಾಗುತ್ತದೆ. ಅಂಥ ಸಮಯದಲ್ಲಿ ಹೆಚ್ಚು ಮಲಿನಕಾರಕಗಳು ಪರಿಸರಕ್ಕೆ ಹೊಗೆಯ ಮೂಲಕ ಬಿಡುಗಡೆಯಾಗುತ್ತವೆ. ಅದೇ ರೀತಿ ಬಸ್ಗಳು ಸಹ 42 ಜನರನ್ನು ಹೊರಲು ಸಮರ್ಥವಾಗಿರುತ್ತವೆ, ಆದರೆ ಅದರಲ್ಲಿ 60-70 ಹೆಚ್ಚು ಜನರನ್ನು ತುಂಬಿದಾಗ ಅಲ್ಲಿ ಹೆಚ್ಚು ಹೆಚ್ಚು ಹೊಗೆಯು ಹೊರಸೂಸಿ ವಾತಾವರಣವು ಮಲಿನವಾಗುತ್ತದೆ. ಅಲ್ಲದೆ ಇಂಜಿನ್ ಉಷ್ಣತೆಯನ್ನು ಸಹ ಇದು ಅವಲಂಬಿಸಿದೆ. ಇಂಜಿನ್ ಉಷ್ಣತೆ ಹೆಚ್ಚಾಗಿದೆ ಎಂದರೆ ಅಲ್ಲಿ ಕೂಲೆಂಟ್ ವರ್ಕ್ ಆಗುತ್ತಿಲ್ಲ ಎಂದು ಅರ್ಥ. ಕೂಲೆಂಟನ್ನು ಸರಿಯಾದ ಸಮಯಕ್ಕೆ ಚೇಂಜ್ ಮಾಡದಿದ್ದರೆ ಅಲ್ಲಿ ಹೆಚ್ಚು ಮಲಿನಕಾರಕಗಳು ಉತ್ಪತ್ತಿಯಾಗಿ ಹೊಗೆಯ ಮೂಲಕ ಹೊರಗೆ ಬೀಳುತ್ತವೆ ಹಾಗೂ ಪರಿಸರದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತವೆ. ವಾಹನದ ಎಪಿಸೋಡ್ 42 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಕೃತಿಯ ಆಶ್ವಾಸದ 10ನೆಯ ಪದ್ಯ. ಆ ಪದ್ಯ ಹೀಗಿದೆ. ಪದುಮಲದಂತಿದಂತ ಮುಸುಲ ಪ್ರವಿಭಗ್ನ ಮಹಾಮಹೀರುಹಾಸ್ಪದಂ ಅದು ಸಿಂಹನಾದ ಜನಿತ ಪ್ರತಿಶಬ್ದ ಮಹಾಭಯಾನಕ ಪದಂ ಅದು ನಿರ್ಜರೋಚ್ಚರಿತ ಶೀಕರ ಶೀತಳ ವಾತ ನರ್ತಿತೋನ್ಮದ ಶಬರೀ ಜನಾಳಕ ಪದಾಯದ ವೇತ್ರ ಲತಾ ವಿಧಾನಕಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಅದು ಮದದಂತಿ ದಂತ ಮುಸುಲ ಮುಸಲ ಪ್ರವಿಭಗ್ನ ಮಹಾಮಹಿರುಹ ಆಸ್ಪದಂ ಅದು ಸಿಂಹನಾದ ಜನಿತ ಪ್ರತಿಶಬ್ದ ಮಹಾಭಯಾನಕ ಭಯಾನಕ ಪ್ರದಂ ಅದು ನಿರ್ಜರೋ ಚಳಿತ ಶೀಕರ ಶೀತಳ ವಾತ ನರ್ತಿತೋನ್ಮದ ಶಬರೀ ಜನ ಅಳಕಂ. ಅದು ಆಯತವೇತ್ರನೇ ತಥಾ ವಿತಾನಕಂ ಎನ್ನುವ ಹೀಗೆ ವ್ಯಾಖ್ಯಾನ ಮಾಡಬಹುದು. ಅದು ಅಂದರೆ ಆ ಹಿಡಿಂಬವನ ಎನ್ನುವುದು ಮದಿಸಿದ ದಂತಿ, ಮದದಂತಿ ದಂತ, ಮದಿಸಿದ ದಂತಿ ಆನೆಯ ದಂತ, ದಂತ ಅಂದರೆ ಅದರ ಕೋರೆ ದಾಡೆ. ಮುಸುಲ ಅಂದರೆ ಒನಕೆ, ಒನಕೆ ಹಾಗೆ ಅಷ್ಟು ದಪ್ಪ ಇರುವ ಮದಿಸಿದ ದಂತಿಯ ದಂತದಿಂದ. ಪ್ರವಿಭಗ್ನ, ಪ್ರವಿಭಗ್ನ ಅಂದರೆ ಮುರಿದ. ಮಹಾಮಹಿರುಹಾಸ್ಪದ ಅಂದರೆ ಆ ಹಿಡಿಂಬವನದಲ್ಲಿ ಎಲ್ಲಿ ನೋಡಿದರಲ್ಲಿ ಮದಿಸಿದ ಆನೆ ತನ್ನ ಒನಕೆಯಂತಹ ದಂತದಿಂದ ತುಂಡು ಮಾಡಿ ಬೀಳಿಸಿದ ದೊಡ್ಡ ದೊಡ್ಡ ಮರಗಳು ಬಿದ್ದುಕೊಂಡು ಇದ್ದವು. ಅದು ಸಿಂಹನಾದಜನಿತ ಪ್ರತಿಶಬ್ದ ಮಹಾಭಯಾನಕಂ. ಆ ಹಿಡಿಂಬವನದಲ್ಲಿ ಎಲ್ಲೆಂದರಲ್ಲಿ ಸಿಂಹ ಗರ್ಜನೆ ಮಾಡುತ್ತಿರುವ ಕಾರಣದಿಂದಾಗಿ ಆ ಗರ್ಜನೆಯಿಂದ ಪ್ರತಿಧ್ವನಿ ಅಡವಿಯ ತುಂಬಿ ಮಹಾಭಯಾನಕ ಆಗಿತ್ತು. ಅದು ನಿರ್ಜರೋಚ್ಚರಿತ ಶೀಕರ ಶೀತಳ ವಾತ ನರ್ತಿತೋನ್ಮದ ಶಬರೀಜನ ಅಳಕಂ. ಅದು ನಿರ್ಜರೋಚ್ಚರಿತ ಅಂದರೆ ಬೆಟ್ಟದ ಝರಿಗಳಿಂದ ಮೇಲಕ್ಕೆ ಎದ್ದ ಶೀಕರ ತುಂತುರು, ಶೀತಳ ತಂಪಾದ ವಾತ ಗಾಳಿಯ ನರ್ತಿತ ಅದರಿಂದ ನಟಿಸುವ ನರ್ತಿತ ಉನ್ಮದ ಶಬರೀಜನ ಅಳಕಂ ಅಂದರೆ ಬೆಟ್ಟದ ಝರಿಗಳಿಂದ ಮೇಲಕ್ಕೆ ಎದ್ದ ತುಂತುರು ಹನಿಗಳು ಗಾಳಿಯಿಂದ ತುಂತುರು ಹನಿಗಳ ಮೂಲಕ ಗಾಳಿ ಬೀಸಿದಾಗ ಅದರಿಂದ ಅಲುಗಾಡಿಸಲ್ಪಟ್ಟ ಅಳಕ ಮುಗುರುಗಳನ್ನು ಉಳ್ಳಂತಹ ಶಬರೀಜನ ಅಂದರೆ ಬೇಡಪಿಯರ ನರ್ತನೆಯಿಂದ ನಾಟ್ಯದಿಂದ ಕೂಡಿಕೊಂಡಿದ್ದಂತಹ ಜನಾಳಕಂ. ಅದು ಆಯತವೇತ್ರ, ಅದು ವಿಸ್ತಾರವಾದಂಥ ವೇತ್ರ ಅಂದರೆ ಬೆತ್ತ ಮತ್ತು ಲತೆ ಬಳ್ಳಿಗಳಿಂದ ತುಂಬಿಕೊಂಡಿದ್ದುದು ಆಗಿತ್ತು. ಅಂದರೆ ಆ ಹಿಡಿಂಬವನದಲ್ಲಿ ಎಲ್ಲೆಂದರಲ್ಲಿ ಸಿಂಹದ ಗರ್ಜನೆ ಪ್ರತಿಧ್ವನಿಸ್ತಾ ಇತ್ತು ಮತ್ತು ಎಲ್ಲೆಂದರಲ್ಲಿ ಮದಿಸಿದ ಆನೆಗಳ ಒನಕೆಯಂತಹ ದಂತದಿಂದ ಮುರಿಯಲ್ಪಟ್ಟ ದೊಡ್ಡ ದೊಡ್ಡ ಮರಗಳ ತುಂಡುಗಳಿದ್ದವು ಮತ್ತು ಎಲ್ಲೆಂದರಲ್ಲಿ ಬೆಟ್ಟದ ಝರಿಗಳಿಂದ ಮೇಲಕ್ಕೆ ಎದ್ದ ತುಂತುರು ಹನಿಗಳು ಇನ್ನು ಅದಕ್ಕೆ ತಾಗಿದಂತಹ ಗಾಳಿಯ ಅಲುಗಾಟಕ್ಕೆ ನರ್ತಿಸುವಂಥ ಶಬರಿಯರಿದ್ದರು ಮತ್ತು ಆ ಇಡೀ ವನದಲ್ಲಿ ವಿಸ್ತಾರವಾದ ಬೆತ್ತಗಳು ಮತ್ತು ದೊಡ್ಡ ದೊಡ್ಡ ನತೆಗಳು ತುಂಬಿ ತುಳುಕುತ್ತಾ ಇದ್ದವು. ಅಂಥ ಭಯಾನಕವಾದಂತಹ ಒಂದು ಕಡೆ ಸಿಂಹ, ಒಂದು ಕಡೆಗೆ ಆನೆ, ಒಂದು ಕಡೆಗೆ ನಿಬಿಡವಾದಂತಹ ಬೆತ್ತ, ನಿಬಿಡವಾದಂತಹ ಮಹಾ ವೃಕ್ಷಗಳು, ಅದರ ಜೊತೆಗೆ ಅದಕ್ಕೆ ಹಬ್ಬಿರುವಂಥ ಬಳ್ಳಿ, ಅದರಲ್ಲಿ ಓಲಾಡುತ್ತಿರುವಂಥ ನರ್ತಿಸುವಂತಹ ಶಬರೀ ವೃಂದದವರು, ಇವರುಗಳಿಂದ ಅಂದರೆ ಒಂದಕ್ಕೊಂದು ಭಯಾನಕ ಮತ್ತು ಕ್ರೂರ ಆಗಿದಂಥ ಒಂದು ಅಡವಿಗೆ ಅದರ ರಾಜ ಮತ್ತು ಹಿಡಿಂಬ ಕೇಳಬೇಕೆ. ಅಂತಹ ಅಡವಿಗೆ ಭೀಮ ತನ್ನ ಅಣ್ಣ ಮತ್ತು ತಮ್ಮಂದಿರ ಜೊತೆಗೆ ತಾಯಿಯನ್ನು ಸೇರಿಕೊಂಡು ಬಂದ ಎನ್ನುವುದು ಈ ಪದ್ಯದ ವರ್ಣನೆ. ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 10ನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ. ಆವನಾಂತರಾಳ ಮಧ್ಯಸ್ಥಿತ ವಿಶಾಳ ವಟ ವಿಟಪಿಯನೈ ತಂದದರ ಕೆಳಗುವೆ ಐವರು ಇಳಿಪಿದೊಡೆ ಅಧ್ವಾನ ಪದ ಪರಿಶ್ರಮಾಶಾಂತರ್ ನಿದ್ರಾಭರ ಪರವಶರಾಗಿದೆ ಭೀಮಂ ಜಾವಮಿರ್ದು ತನ್ನೊಡ ಹುಟ್ಟಿದರ್ಗಾದ ಪ್ರವಾಸಾಯ ಸಂಗಳ್ಗಂ ದೆಸೆಗಂ ಮನ್ಯು ಮಿಕ್ಕುಬರೇ ಕಣ್ಣ ನೀರಂ ತುಂಬಿ. ಇದನ್ನು ಹೀಗೆ ಬಿಡಿಸಿ ಓದಬಹುದು. ಆ ವನಾಂತರಾಳ ಮಧ್ಯಸ್ಥಿತ ವಿಶಾಳ ವಟವಿಟಪಿಯಂ ಐ ತಂದು ಅದರ ಕೆಳಗೆ ಅಯುರ್ಮಂ ಇಳಿಪಿದೊಡೆ ದ್ವಾನ ಅಧ್ವಾನ ಪದ ಪರಿಶ್ರಮ ಶಾಂತ ನಿದ್ರಾಭರ ಪರವಶರಾಗಿರಿ ಭೀಮಂ ಜಾವಂ ಇರ್ದು ತನ್ನಡ ಹುಟ್ಟಿದರಿಗೆ ಆದ ಪ್ರವಾಸ ಆಯಾಸಂಗಳ್ಗಂ ದೆಸೆಗಂ ಮನ್ಯುಮಿಕ್ಕು ಬರೆ ಕಣ್ಣ ನೀರಂ ತುಂಬಿ. ಇದನ್ನು ಈಗ ನಾನು ಅರ್ಥ ಹೇಳ್ತೇನೆ. ಆ ವನಾಂತರಾಳ ಮಧ್ಯಸ್ಥಿತ ಆ ಕಾಡಿನ ಆಳದಲ್ಲಿ ಅಂದರೆ ಆ ಕಾಡಿನ ನಟ್ಟ ನಡುವೆ ಇರುವ ಮಧ್ಯಸ್ಥಿತ ಮಧ್ಯದಲ್ಲಿರುವ ವಿಶಾಲವಾದ ವಟವಿಟಪಿ ಆಲದ ಮರ, ವಟವಿಟಪಿಯಂ ಐತಂದು, ವಟವಿಟಪಿಯಂ ಐತಂದು ಅಂದರೆ ಆಲದ ಮರದ ಕೆಳಗಡೆಗೆ ಬಂದು ಅದರ ಕೆಳಗೆ ಐವರ್ಮ ಅದರ ಕೆಳಗೆ ಐದು ಮಂದಿಯನ್ನು ಕೂಡ ಇಳಿಸಿದಡೆ ಅಧ್ವಾನ, ಅಧ್ವಾನ ಅಂದರೆ ದಾರಿ, ಪದ ಪರಿಶ್ರಮ ಶಾಂತರ್ ಅಂದರೆ ದಾರಿ ನಡೆದ ಕಾರಣಕ್ಕಾಗಿ ಉಂಟಾದ ಶ್ರಮ ಅಥವಾ ಆಯಾಸ, ಶಾಂತರ್ ಅದಕ್ಕಾಗಿ ವಿಶ್ರಾಂತಿಯನ್ನು ಬಯಸಿದವರು ನಿದ್ರಾಭರ ಪರವಶರಾಗಿರಿ ಅವರು ಅಂದರೆ ಧರ್ಮರಾಯ, ಅರ್ಜುನ, ನಕುಲ ಸಹದೇವ ಮತ್ತು ಕುಂತಿ ಇವರು ನಿದ್ರಾಭರ ಪರವಶರಾಗಿರಿ. ಅವರು ನಿದ್ರೆ ಅಂದರೆ ಅವ್ರಿಗೆ ನಿದ್ರೆ ಬಂದಿತೋ ಇಲ್ಲ ಗೊತ್ತಿಲ್ಲ, ಅವರು ಎದ್ದೇ ಹೇಳಿಲ್ಲ. ಅವರು ನಿದ್ರೆಯಲ್ಲಿ ಮುಳುಗಿದ್ದಾಗ ಭೀಮಂ ಜಾವಮಿರ್ದು, ಭೀಮಂ ಅಂದರೆ ಹೊತ್ತಾರೆ ಅಂದರೆ ಎಷ್ಟು ಹೊತ್ತು ಸಾಧ್ಯನೋ ಅಷ್ಟು ಹೊತ್ತಿಗೆ ತನಕ ಇದ್ದು ತನ್ನೊಡ ಹುಟ್ಟಿದವರಿಗಾದ ಅಥವಾ ಜಾವಮಿರ್ದು ಎನ್ನುವುದಕ್ಕಿಂತ ಇಲ್ಲಿ ಇಲ್ಲಿ ಭೀಮ ಎಚ್ಚರ ಇದ್ದು, ಜಾವಮಿರ್ದು ಅಂದರೆ ಎಚ್ಚರವಿದ್ದು ತನ್ನೊಡ ಹೊಟ್ಟಲು ತನ್ನೊಡೆ ಹುಟ್ಟಿದವರಿಗೆ ತನ್ನ ಜೊತೆಗೆ ಹುಟ್ಟಿದವರಿಗೆ ಸಹೋದರರಿಗೆ ಆದ ಪ್ರವಾಸ ಅಂದರೆ ಆಯಾಸ, ಪ್ರವಾಸ ಅಂದರೆ ಪ್ರಯಾಣ ಮತ್ತು ಆಯಾಸ, ಆಯಾಸಗಳಿಗೆ ಮತ್ತು ದೆಸೆಗೆ ಅವರಿಗೆ ಬಂದಂಥ ಒಂದು ಅಪದೆಸೆಗೆ ಮಣ್ಣು ಮುಕ್ಕುವರೆ ದುಃಖ, ಮಣ್ಣು ಅಂದರೆ ದುಃಖ, ದುಃಖ ಉಕ್ಕಿ ಬರಲು ಕಣ್ಣನೀರನ್ನು ತುಂಬಿ, ಕಣ್ಣನೀರನ್ನು ತುಂಬಿದ. ಮೇಲ್ನೋಟಕ್ಕೆ ಈ ವಚನ ಸರಳವಾಗಿದೆ ಮತ್ತು ಅಂತಹ ದೊಡ್ಡ ಕಠಿಣವಾದ ಯಾವ ಪದಗಳನ್ನು ಒಳಗೊಂಡಿಲ್ಲ, ಅಥವಾ ಕಠಿಣ ಪದಗಳಿದ್ದರೂ ಕೂಡ ಅರ್ಥಕ್ಕೆ ತುಂಬ ತೊಡಕು ಉಂಟಾಗುವುದಿಲ್ಲ. ಸಂಕ್ಷಿಪ್ತವಾಗಿ ಹೇಳುದಿದ್ದರೆ ಹಿಡಿಂಬವಾನದ ನಟ್ಟ ನಡುವೆ ಭೀಮ ತನ್ನ ಸಹೋದರರು ಮತ್ತು ತಾಯಿಯನ್ನು ಎತ್ತಿಕೊಂಡೇ ಬಂದ. ಅಲ್ಲಿ ಒಂದು ವಿಶಾಲವಾದಂಥ ಆಲದ ಮರ ಇತ್ತು, ಆ ಆಲದ ಮರದ ಕೆಳಗೆ ಐವರನ್ನು ಕೂಡ ಇಳಿಸಿದ. ಇಳಿಸಿದಾಗ ನಡೆದು ನಡೆದು ಉಂಟಾದಂಥ ದಣಿವಿಗೆ ಅವರಿಗೆ ಎಲ್ಲ ನಿದ್ರೆ ಬಂದಿತ್ತು, ಅವರು ಗೊತ್ತಿಲ್ಲದೆಯೇ ನಿದ್ರಾ ಪರವಶರಾದರು. ಆಗ ಭೀಮ ಎಚ್ಚರಾಗಿದ್ದ, ಎಚ್ಚರ ಆದಾಗ ಅಲ್ಲಿ ತನ್ನ ಸಹೋದರರಿಗೆ ಮತ್ತು ತಾಯಿಗೆ ಆದಂಥ ಆಯಾಸ ಮತ್ತು ಪ್ರಯಾಣ ಮತ್ತು ಅವರ ಇವತ್ತಿನ ಪರಿಸ್ಥಿತಿ ದೆಸೆ ಅಂದರೆ ಪರಿಸ್ಥಿತಿಗೆ ಅವನಿಗೆ ಅತ್ಯಂತ ದುಃಖವಾಗ್ತದೆ, ಕಣ್ಣನೀರು ಬರ್ತದೆ. ಈ ಭೀಮನಿಗೆ ಕಣ್ಣನೀರು ಬಂತು ಎನ್ನುವುದು ಬಹಳ ಮುಖ್ಯವಾದ, ಯಾಕಂದರೆ ಬಹುಶಃ ಮಹಾಭಾರತದಲ್ಲಿ ಭೀಮ ಅಳುವುದು ಇದು ಮೊದಲ ಬಾರಿ, ಭೀಮ ಅತ್ತದೇ ಇಲ್ಲ ಅಂದರೆ ಭೀಮನ ಕಣ್ಣಲ್ಲಿ ನೀರು ಬರುವುದೇ ಇಲ್ಲ. ನಮಗೆ ಗೊತ್ತಿದ್ದ ಹಾಗೆ ಈ ಮಹಾಭಾರತದಲ್ಲಿ ಕಥೆಯಲ್ಲಿ ಮೊದಲ ಬಾರಿಗೆ ಭೀಮ ಅಳುತ್ತಾನೆ. ಅದಕ್ಕಾಗಿ ಮಣ್ಣಿಮೆಕ್ಕು ಬರೆ ಕಣ್ಣನೀರಂ ತುಂಬಿ ಅನ್ನುವ ಪದ ಭೀಮನ ಸಂದರ್ಭದಲ್ಲಿ ವಿಶೇಷವಾದುದು. ಯಾಕಂದರೆ ಭೀಮ ಗಂಡಿಯೊಳು ಭೀಮಸೇನ ಅಂತ ಪಂಪ ಮುಂದೆ ಹೇಳ್ತಾನೆ. ಅದಕ್ಕೆ ಒಂದೇ ಒಂದು ಅಪವಾದ ಅಂದರೆ ಗಂಡಾಗಿದ್ದರೆ ಗಂಡಿ ಪರಾಕ್ರಮ ಅಂತ ನೀನು ಹೇಳ್ತೀಯಲ್ಲ ಮತ್ತು ಅವನು ಹತ್ತಿಲ್ವೆ ಅಂತ ಯಾರಾದರೂ ಕೇಳಬಹುದಾದಂಥ ಒಂದು ಸಂದರ್ಭ ಇದು. ಭೀಮಸೇನ ನಮಗೆ ಗೊತ್ತಿದ್ದ ಹಾಗೆ ಇನ್ನೆಲ್ಲೋ ಒಂದು ಕಡೆ ಆಡುತ್ತಾನೆ, ಅದು ಬಿಟ್ಟರೆ ಭೀಮನಿಗೆ ಕಣ್ಣೀರು ಬರುವುದಿಲ್ಲ, ಯಾಕಂದರೆ ಭೀಮ ಗಂಡಸು, ಗಂಡಸರಿಗೆ ಕಣ್ಣೀರು ಬರಬಾರ್ದು ಎನ್ನುವುದು ಸಂಪ್ರದಾಯ, ಆದರೂ ಭೀಮ ಆಡುತ್ತಾನೆ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
6: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ, ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಸಂಕೇತಗಳು ಅಂದರೆ ಸಿಗ್ನಲ್ಸ್ ಬಗ್ಗೆ ತಿಳ್ಕೊಂಡ್ವಿ, ಅದರ ಜೊತೆಯಲ್ಲಿ ವಿಶೇಷಣ ಮತ್ತು ಕ್ರಿಯಾಪದ ಶಬ್ದಗಳನ್ನು ಹೇಗೆ ಸುಲಭವಾಗಿ ಗುರುತಿಸಬೇಕು ಅನ್ನೋದು ನಾವು ಒಂದಷ್ಟು ಎಕ್ಸಾಂಪಲ್ಸ್ ಜೊತೆಯಲ್ಲಿ ಹೇಳಿದೆ. ಇವತ್ತು ನಾನು ಆಫೀಸಿನಲ್ಲಿ ವ್ಯವಹರಿಸೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಇಲ್ಲಿ ನೀವೊಂದು ಗಮನಿಸಬೇಕು, ಆಫೀಸ್ ಅಂದ್ರೇನು? ಕಚೇರಿ. ಇಲ್ಲಿ ನಾವು ಬಳಸಬೇಕಾಗಿರುವಂತಹ ಇಂಗ್ಲೀಷ್ ವಾಕ್ಯಗಳನ್ನೇನೋ ಕಲಿತಾ ಇದ್ದೀವಿ, ಆದರೆ ಇದ್ರ ಜೊತೆಯಲ್ಲಿ ಕನ್ನಡ ಕೂಡ ಕಲಿತೀವಿ. ಇದೇನು ಹೀಗೆ ಹೇಳ್ತಿದ್ದಾರೆ ಅನ್ಕೊಂಡ್ರ? ಹೌದು, ನಾವು ಈಗ ಆಲ್ರೆಡಿ ಎಷ್ಟೋ ಪದಗಳ ಇಂಗ್ಲೀಷ್ ಪದಗಳನ್ನು ಅಡಾಪ್ಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ, ಸುಮಾರು ಇಂಗ್ಲೀಷ್ನ ಮಾತಾಡ್ತೀವಿ, ವಾಕ್ಯ ರಚನೆ ಮಾಡದೇ ಇದ್ದಿರಬಹುದು, ಆದರೆ ನಮ್ಮ ಕನ್ನಡದ ವಾಕ್ಯದಲ್ಲೇ ಇಂಗ್ಲೀಷ ಹಾಸು ಹೋಗ್ಬಿಟ್ಟಿದೆ. ಆದರೆ ಮೂಲ ಕನ್ನಡ ಪದಗಳೇ ನಾವು ಮರ್ತೋಗಿರೋ ಸಾಧ್ಯತೆನೂ ಇದೆ. ಹಾಗಾಗಿ ಕನ್ನಡದ ವಾಕ್ಯ ಹೇಳಬೇಕಾದ್ರೆ ನಾನು ಪಕ್ಕಾ ಕನ್ನಡದ ಪದಗಳನ್ನೇ ಬಳಸಿ ಹೇಳ್ತೀನಿ, ಸೊ ದ್ಯಾಟ್ ನಿಮಗೆ ಇಂಥ ಪದಕ್ಕೆ, ಈಗ ಫಾರ್ ಎಕ್ಸಾಂಪಲ್ ಸ್ವಿಚ್ ಆನ್ ಮಾಡು, ಸ್ವಿಚ್ ಆಫ್ ಮಾಡು ಅಂತೀವಿ. ಸ್ವಿಚ್ ಅಂತ ಅನ್ನೋದಕ್ಕೆ ಏನಂತೀವಿ ಕನ್ನಡದಲ್ಲಿ? ಒತ್ತುಗುಂಡಿ ಅಂತೀವಿ ಅಲ್ವಾ. ಆಫೀಸ್ಗೆ ಹೋಗ್ಬರ್ತೀನಿ ಅಂತಲೇ ಹೇಳೋದಿದೆ, ಕಚೇರಿಗೆ ಹೋಗ್ಬರ್ತೀನಿ ಅಂತ ನಾವು ಹೇಳೋದು ಕಡಿಮೆ. ಇಲ್ಲೊಂದು ಸೈನ್ ಮಾಡಿ ಅಂದ್ಬಿಡ್ತೀವಿ, ಅದಕ್ಕೇನಂತೀವಿ? ಸಹಿ ಹಾಕಬೇಕು ಅಂತೀವಿ. ಈ ಥರ ತುಂಬ ಇಂಗ್ಲೀಷ್ ಪದಗಳನ್ನು ನಾವು ಆಲ್ರೆಡಿ ಬಳಸ್ತಾ ಇದ್ದೀವಿ, ಆದರೆ ಅದ್ರ ಕನ್ನಡ ಪದನ ಮರ್ತು ಬಿಟ್ಟಿರ್ತೀವಿ. ಹಾಗಾಗಿ ಕನ್ನಡದನ್ನ ಶುದ್ಧ ಕನ್ನಡದಲ್ಲೇ ವಾಕ್ಯನ ರಚನೆ ಮಾಡ್ತೀನಿ, ಸೊ ದ್ಯಾಟ್ ನಿಮಗೆ ಈ ಪದಕ್ಕೆ ಈ ಥರ ಕನ್ನಡದಲ್ಲಿ ಹೇಳ್ತಾರೆ ಅನ್ನೋದು ಕೂಡ ಗೊತ್ತಾಗಲಿ. ಅದರ ಜೊತೆಯಲ್ಲಿ ಶುದ್ಧವಾದ ಕ್ಲಿಯರ್ ಆದ ಇಂಗ್ಲೀಷ್ ವಾಕ್ಯ ರಚನೆಯನ್ನು ಮಾಡೋದನ್ನ ಕೂಡ ನಾವು ಕಲ್ತ್ಕೊಳ್ಳೋಣ. ಆಫೀಸ್ಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಅಂದಮೇಲೆ ನಮಗೆ ಬ್ಯಾಂಕಿನ ಬಗ್ಗೆ ಕೂಡ ನಾಲೆಜ್ ಇದ್ದಿರಲೇಬೇಕು, ಒಂದಷ್ಟು ವ್ಯವಹಾರಗಳು ಹೇಗೆ ಮಾಡಬೇಕು ಅನ್ನೋದು ಬರೀ ಆಫೀಸ್ ವರ್ಕ್ ಮಾಡೋರು ಅಂತಲೇ ಅಲ್ಲ, ಪ್ರತಿಯೊಬ್ಬ ನಾಗರಿಕಂಗೂ ಗೊತ್ತಿರಬೇಕು. ಏನೋ ಒಂದು ಕಾರಣಕ್ಕೆ ದುಡ್ಡು ತಗೊಳ್ಳೋದಿರುತ್ತೆ, ಹಾಕೋದಿರುತ್ತೆ, ಏನೋ ಇನ್ಸೂರೆನ್ಸ್ ಮಾಡೋದಿರುತ್ತೆ ಅಲ್ವಾ. ಓಕೆ, ಈಗ ಒಂದು ಬ್ಯಾಂಕಿನ ಬಗ್ಗೆ ಮಾತಾಡೋಣ. ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಚೆಕ್. ಹೇಗೆ ಹೇಳ್ತೀರಾ ಇದನ್ನು? ದಿಸ್ ಈಸ್ ಅ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಚೆಕ್. CHEQUE ಚೆಕ್ ಸ್ಪೆಲ್ಲಿಂಗ್ ಇದು. CHECK ಬರೆದ್ರೆ ಚೆಕ್, ಅದನ್ನು ಪರೀಕ್ಷೆ ಮಾಡೋದು ಅಂತಾಗತ್ತೆ. ಬಟ್ ನೋಡಿ, ಬರೀಬೇಕಾದ್ರೆ ಸರಿಯಾಗಿ ಬರೀಬೇಕು, ಹೇಳಬೇಕಾದ್ರೆ ಯಾವ ಪದದ ಬಗ್ಗೆ ಹೇಳ್ತಿದ್ದೀನಿ ಅನ್ನೋ ಗಮನ ಕೂಡ ನಮಗಿರಬೇಕು. ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಚೆಕ್. ಹೇಗೆ ಹೇಳ್ತೀರಾ? ದಿಸ್ ಈಸ್ ಅ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಚೆಕ್. ಶಾಲೆ ಆಗಿರಲಿ, ಕಾಲೇಜ್ ಆಗಿರಲಿ, ಆಫೀಸಲ್ಲಾಗಿರಲಿ, ಒಬ್ಬರು ಫೇವ್ರೆಟ್ ಪರ್ಸನ್ ಅಂತ ಇನ್ನೊಬ್ರಿಗೆ ಇದ್ದೇ ಇರ್ತಾರಲ್ವಾ. ಈ ಗುಮಾಸ್ತ ಅಧಿಕಾರಿಗಳಿಗೆ ಬಹಳ ಪ್ರಿಯವಾದವನು. ಇದನ್ನು ಹೇಗೆ ಹೇಳ್ತೀರಾ? ಗುಮಾಸ್ತ ಅಂದರೆ ಕ್ಲರ್ಕ್. ದಿಸ್ ಕ್ಲರ್ಕ್ ಈಸ್ ಅ ಫೇವ್ರೆಟ್ ಆಫ್ ದಿ ಆಫೀಸರ್ಸ್. ದಿಸ್ ಕ್ಲರ್ಕ್ ಈಸ್ ಅ ಫೇವ್ರೆಟ್ ಆಫ್ ದಿ ಆಫೀಸರ್ಸ್. ಈ ಗುಮಾಸ್ತ ಅಧಿಕಾರಿಗಳಿಗೆ ಬಹಳ ಪ್ರಿಯವಾದವನು. ನೀನು ಎಷ್ಟು ದಿವಸ ರಜೆ ತಗೊಳ್ತೀಯ ಅಥವಾ ಮುಂದೆ ತಗೊಳ್ಬೇಕಂತಿದೆಯಾ? ನೀನು ಎಷ್ಟು ದಿವಸ ರಜೆ ತಗೊಳ್ತಾ ಇದೆಯಾ? ಫಾರ್ ಹೌ ಮೆನಿ ಡೇಸ್ ವುಡ್ ಯು ಹ್ಯಾವ್ ಟು ಟೇಕ್ ಲೀವ್? ಫಾರ್ ಹೌ ಮೆನಿ ಡೇಸ್ ವುಡ್ ಯು ಹ್ಯಾವ್ ಟು ಟೇಕ್ ಲೀವ್? ನೀನು ಎಷ್ಟು ದಿನ ರಜೆ ತಗೊಳ್ತಾ ಇದೆಯಾ? ಫಾರ್ ಹೌ ಮೆನಿ ಡೇಸ್ ವುಡ್ ಯು ಹ್ಯಾವ್ ಟು ಟೇಕ್ ಲೀವ್? ಈ ದಿನದಲ್ಲಿ ಕೆಲಸದ ಒತ್ತಡ ಬಹಳ ಹೆಚ್ಚಾಗಿದೆ. ವರ್ಕ್ ಪ್ರೆಷರ್ ಈಸ್ ವೆರಿ ಹೆವಿ ದೀಸ್ ಡೇಸ್. ಈ ಕೆಲಸದ ಒತ್ತಡಕ್ಕೂ ಕೆಲವೊಂದು ಸೀಸನ್ಗಳು ಎಫೆಕ್ಟ್ ಆಗುತ್ತಲ್ವಾ. ಫೈನಾನ್ಷಿಯಲ್ ಇಯರು ಮಾರ್ಚ್, ಏಪ್ರಿಲ್, ಮೇ, ಈ ಟೈಮಲ್ಲಿ ಕೆಲವರಿಗೆ ಪ್ರೆಷರ್ ಇರುತ್ತೆ. ಇನ್ನು ಕೆಲವರಿಗೆ ಬೇರೆ ಬೇರೆ ಈವೆಂಟು, ಸ್ಕೀಮ್ಸು, ಫೆಸ್ಟಿವಲ್ಸು, ಸೇಲ್ಸು ಹೆಚ್ಚಿರುತ್ತೆ. ಹೀಗೆ ಏನೋ ಈ ಕಾರಣಕ್ಕೆ ಕೆಲವರಿಗೆ ಕೆಲಸದ ಒತ್ತಡ ಬಹಳ ಹೆಚ್ಚಾಗಿರುತ್ತೆ. ಅದಕ್ಕೆ ಹೇಗೆ ಹೇಳ್ತೀರಾ? ವರ್ಕ್ ಪ್ರೆಷರ್ ಈಸ್ ವೆರಿ ಹ್ಯಾವಿ ದೀಸ್ ಡೇಸ್. ನಾನೊಂದು ಫೋನ್ ಮಾಡೋದಿದೆ. ಐ ವಾಂಟ್ ಟು ಮೇಕ್ ಅ ಕಾಲ್. ನಾನೊಂದು ಕರೆ ಮಾಡೋದಕ್ಕಿದೆ. ಐ ವಾಂಟ್ ಟು ಮೇಕ್ ಅ ಕಾಲ್. ನೋಟಿಸ್ ಬೋರ್ಡಿನ ಮೇಲೆ ಈ ನೋಟಿಸ್ ಹಾಕು. ಪುಟ್ ಅಪ್ ದ ನೋಟಿಸ್ ಆನ್ ದಿ ನೋಟಿಸ್ ಬೋರ್ಡ್. ನೋಟಿಸ್ ಬೋರ್ಡಿನ ಮೇಲೆ ಈ ನೋಟಿಸ್ ಹಾಕು ಅನ್ನೋದಕ್ಕೆ ಪುಟ್ ಅಪ್ ದ ನೋಟಿಸ್ ಆನ್ ದ ನೋಟಿಸ್ ಬೋರ್ಡ್. ಸಾಹೇಬ್ರು ಇದಾರಾ? ಈಸ್ ದ ಬಾಸ್ ಇನ್. ಸಾಹೇಬ್ರು ಇದಾರಾ? ಈಸ್ ದ ಬಾಸ್ ಇನ್. ಇಲ್ಲಿ ಸಹಿ ಹಾಕಿ. ಪ್ಲೀಸ್ ಸೈನ್ ಹಿಯರ್. ಇಲ್ಲಿ ಸಹಿ ಹಾಕಿ. ಪ್ಲೀಸ್ ಸೈನ್ ಹಿಯರ್. ನನ್ನ ಅರ್ಜಿ ಸ್ವೀಕೃತವಾಗಿದೆ. ಮೈ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್. ಮೈ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್. ಅವನಿಗೆ ರಜಾ ಸಿಗಲಿಲ್ಲ. ಹೀ ಡಿಡಂಟ್ ಗೆಟ್ ಲೀವ್. ಹೀ ಕುಡಂಟ್ ಗೆಟ್ ಲೀವ್ ಅಂತ ಕೂಡ ಹೇಳ್ಬೋದು. ಡಿಡಂಟ್, ಕುಡಂಟ್ ಎರಡೂ ಹೇಳ್ಬೋದು. ಅವನಿಗೆ ರಜೆ ಸಿಗಲಿಲ್ಲ. ಹೀ ಡಿಡಂಟ್ ಗೆಟ್ ಲೀವ್ ಅಥವಾ ಹೀ ಕುಡಂಟ್ ಗೆಟ್ ಲೀವ್. ಅವನಿಗೆ ಎಚ್ಚರಿಕೆ ಕೊಡಲಾಗಿದೆ. ಹೀ ಹ್ಯಾಸ್ ಬೀನ್ ವಾರ್ನ್ಡ್. ಕೆಲವರು ಪದೇ ಪದೇ ತಪ್ಪು ಮಾಡ್ತಿರ್ತಾರೆ, ಅವರಿಗೆ ಎಚ್ಚರಿಕೆ ಕೊಟ್ಟು ಟ್ರೈ ಮಾಡ್ತಾರೆ ಸರಿ ಆಗ್ತಾರಾ ಮುಂದೆ ಅಂತ. ಅದಕ್ಕಿನ್ನ ಹೇಗೆ ಹೇಳೋದು? ಹೀ ಹ್ಯಾಸ್ ಬೀನ್ ವಾರ್ನ್ಡ್. ಈ ವಿಷಯನ ಯೋಚಿಸಿ ನೋಡ್ತೀನಿ. ಐ ವಿಲ್ ಥಿಂಕ್ ಓವರ್ ದಿಸ್ ಮ್ಯಾಟರ್ ಈ ವಿಷಯದ ಬಗ್ಗೆ ಯೋಚನೆ ಮಾಡ್ತೀನಿ ನೋಡ್ತೀನಿ ಅಂತ. ಒಬ್ಬರಿಗೆ ಎಚ್ಚರಿಕೆ ಕೊಟ್ಟಿದ್ರಲ್ವಾ, ಅವನೀಗ ರಾಜೀನಾಮೆ ಕೊಟ್ಟಿದ್ದಾನೆ. ಹಿ ಹ್ಯಾಸ್ ರಿಸೈನ್ಡ್, RESIGNED, ರಿಸೈನ್ಡ್. ಹಿ ಹ್ಯಾಸ್ ರಿಸೈನ್ಡ್, ಅವನು ರಾಜೀನಾಮೆ ಕೊಟ್ಟಿದ್ದಾನೆ. ಈ ವಿಷಯದ ಬಗ್ಗೆ ಮಾತಾಡಲಿಲ್ಲ. ದಿಸ್ ಪಾಯಿಂಟ್ ವಾಸ್ ನಾಟ್ ಟಚ್ಡ್, TOUCHED, ಟಚ್ಡ್. ಈ ವಿಷಯದ ಬಗ್ಗೆ ಮಾತಾಡಲಿಲ್ಲ. ದಿಸ್ ಪಾಯಿಂಟ್ ವಾಸ್ ನಾಟ್ ಟಚ್ಡ್. ನಾನು ಈ ವಿಷಯನ ಖಂಡಿತ ಮನಸ್ಸಲ್ಲಿಟ್ಟಿರ್ತೀನಿ. I'll surely keep this in mind. ನಾನು ಈ ವಿಷಯನ ಖಂಡಿತ ಮನಸ್ಸಲ್ಲಿಟ್ಕೊಂಡಿರ್ತೀನಿ. ನೀನು ಹೇಳ್ತಿರೋದೆಲ್ಲ ನನಗೆ ಅರ್ಥ ಆಗ್ತಿದೆ. I am following whatever you are saying. ಅಥವಾ ಐ ಫಾಲೋ ಆಲ್ ವಾಟ್ ಯು ಸೇ, ನೀನು ಹೇಳ್ತಿರೋದೆಲ್ಲ ನನಗೆ ಅರ್ಥ ಆಗ್ತಿದೆ. ಈ ಕಚೇರಿಲಿ ಎಲ್ಲ ಕಾರ್ಬಾರು ಈ ಮುಖ್ಯ ಗುಮಾಸ್ತರದ್ದೇ. ಹೇಗೆ ಹೇಳ್ತೀರಾ ಇದನ್ನ? The head clerk is all in this office. ಇವರದ್ದೇ ಮುಖ್ಯವಾದ ಕಾರ್ಬಾರು ಈ ಗುಮಾಸ್ತರದ್ದೇ ಈ ಆಫೀಸ್ನಲ್ಲಿ, ಈ ಕಚೇರಿಯಲ್ಲಿ. The head clerk is all in this office. ಬರೀ ಯಾರಾದರೂ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರಾಗತ್ತಾ, ಅದನ್ನು ಸ್ವೀಕಾರ ಕೂಡ ಮಾಡಬೇಕಲ್ವಾ? ಅವನ ರಾಜೀನಾಮೆಯನ್ನು ಸ್ವೀಕರಿಸಲಾಗಿದೆ. His resignation has been accepted. ಅವನ ರಾಜೀನಾಮೆನ ಸ್ವೀಕರಿಸಲಾಗಿದೆ. ಧೂಮಪಾನಕ್ಕೆ ಅವಕಾಶ ಇಲ್ಲ, no smoking. ಈ ಗ್ರಾಫಿಕ್ ಡಿಸೈನ್ನ ನಿನ್ನ ಕಂಪ್ಯೂಟರಲ್ಲಿ ಮಾಡೋದಕ್ಕಾಗತ್ತಾ? ಕ್ಯಾನ್ ಯು ಮೇಕ್ ದಿಸ್ ಗ್ರಾಫಿಕ್ ಡಿಸೈನ್ ಆನ್ ದಿ ಕಂಪ್ಯೂಟರ್? ಈ ಗ್ರಾಫಿಕ್ ಡಿಸೈನ್ನ ನಿನ್ನ ಕಂಪ್ಯೂಟ್ರಲ್ಲಿ ಮಾಡೋದಕ್ಕಾಗತ್ತಾ? ಟೈಮ್ ನೋಡಬೇಕಿತ್ತು ಅಂದರೆ ನನ್ನ ಕೈ ಗಡಿಯಾರ ನಿಂತಿದೆ. My watch has stopped.
7: ನನ್ನ ಕೈ ಗಡಿಯಾರ ನಿಂತಿದೆ. ತಡವಾಯ್ತಾ? ಯಾರೋ ಕೇಳ್ತಿದ್ದಾರೆ ನಿಮಗೆ. ತಡವಾಯ್ತಾ? ನೀನು ಒಂದು ಗಂಟೆ ತಡವಾಗಿ ಬಂದಿದೀಯಾ. You are late by an hour.
6: ನೀನು ಒಂದು ಗಂಟೆ ತಡವಾಗಿ ಬಂದಿದೀಯಾ. ಬೇಗ ಬೇಗ ಈ ಪತ್ರನ ಟೈಪ್ ಮಾಡು. Type this letter fast.
7: ಈ ಪತ್ರನ ತ್ವರಿತವಾಗಿ ಟೈಪ್ ಮಾಡು. ಇವತ್ತು ಏನು ತಾರೀಕು? ಇವತ್ತು ದಿನಾಂಕ ಏನು?
6: What's the date today? ಅವಳು ಇವತ್ತೇ ಕೆಲಸಕ್ಕೆ ಸೇರಿದಾಳೆ, ನೌಕರಿಗೆ ಸೇರಿದಾಳೆ. She has joined today.
7: ನಂಗೆ ಯಾರಾದರೂ ಫೋನ್ ಮಾಡಿದ್ರಾ? ಯಾರಾದರೂ ಕರೆ ಮಾಡಿದ್ರಾ? Is there any phone call for me?
6: ನಂಗೆ ಯಾರಾದರೂ ಕರೆ ಮಾಡಿದ್ರಾ?
7: ಇವತ್ತು 3 ಗಂಟೆಗೆ ನಾನು ಡೈರೆಕ್ಟರ್ನ ಭೇಟಿ ಮಾಡೋದಕ್ಕೆ ಏರ್ಪಾಡಾಗಿದೆ.
6: I have fixed an appointment with the director at 3 o'clock.
7: ನಾನು ಡೈರೆಕ್ಟರ್ನ ಭೇಟಿ ಮಾಡೋದಕ್ಕೆ 3 ಗಂಟೆಗೆ ಸಮಯ ನಿಗದಿ ಆಗಿದೆ ಅನ್ನೋದಕ್ಕೆ I have fixed an appointment with the director at 3 o'clock ಅಂತ ಹೇಳಬೇಕು.
6: ನೀನು ಆ ಕಚೇರಿಗಳಿ ಕೆಲಸದಲ್ಲಿದೆಯಾ? ನೀನು ಆ ಕಚೇರಿಯ ಉದ್ಯೋಗಿನ?
7: ಹೇಗೆ ಹೇಳ್ತೀರಾ ಇದನ್ನ? Are you working in that office?
6: ಇಟ್ಸ್ ಸಿಂಪಲ್ ಅಲ್ವಾ?
7: ಅಲ್ಲೇನೋ ಕೆಲಸ ಚೆನ್ನಾಗಿರೋದಿಲ್ಲ ಅಥವಾ ಏನೋ ಎನ್ವಿರಾನ್ಮೆಂಟ್ ಸರಿ ಇರೋದಿಲ್ಲ, ನೀನು ಆ ಕೆಲಸಕ್ಕೆ ರಾಜೀನಾಮೆ ಕೊಡೋದೆ ವಾಸಿ ಅಂತೀರ.
6: It's better if you resign.
7: ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಡೋದೆ ವಾಸಿ.
6: ಅದು ಸರಿ, ನೀನು ಯಾವ ಹುದ್ದೆಯಲ್ಲಿದ್ದೀರಿ?
7: What post do you hold?
6: ನೀವು ಯಾವ ಹುದ್ದೆಯಲ್ಲಿದ್ದೀರಿ ಅಂತ ಹೇಗೆ ಹೇಳ್ತೀರಾ?
7: What post do you hold?
6: ಅವನಿಗೆ ತನ್ನ ಯಶಸ್ಸಿನ ಬಗ್ಗೆ ಮಹಾ ಗರ್ವ ಇದೆ.
7: Success has gone to his head.
6: ಕೆಲವರು ಮಹಾಗರ್ವಿಗಳಾಗ್ಬಿಟ್ಟಿರ್ತಾರಲ್ವ, ಒಳ್ಳೆ ಕೆಲಸ ಮಾಡಿಕೊಂಡು ಅಥವಾ ಯಶಸ್ಸು ತಾನು ಯಶಸ್ವಿ ವ್ಯಕ್ತಿ ಆಗಿದ್ದೀನಿ ಅಂತ ಗರ್ವ ಇರುತ್ತೆ ಕೆಲವ್ರಿಗೆ. ಅದನ್ನ ಹೇಗೆ ಹೇಳ್ತೀರಾ?
7: Success has gone to his head.
6: ಇವತ್ ನನಗೆ ಬಹಳ ಕೆಲಸ ಇದೆ. ಐ ಆಮ್ ವೆರಿ ಬ್ಯುಸಿ ಟುಡೇ. ಇವತ್ತು ನನಗೆ ಬಹಳ ಕೆಲಸ ಇದೆ. ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ಎಷ್ಟೊಂದು ವಾಕ್ಯಗಳನ್ನು ಹೇಳಿದ್ದೀನಿ. ಪ್ರತಿನಿತ್ಯ ಕಚೇರಿಗಳಲ್ಲಿ ಆಗುವಂಥ ಮಾತುಗಳೇ ಇದ್ದಿರಬಹುದು ಇವೆಲ್ಲ. ಈ ಎಲ್ಲ ವಾಕ್ಯಗಳಿಂದ ನಿಮಗೆ ಸರಳವಾಗಿ ಇಂಗ್ಲೀಷ್ ಮಾತನಾಡೋದಕ್ಕೆ ತುಂಬ ಸಹಾಯ ಕೂಡ ಆಗಬಹುದು ಅಂತ ಭಾವಿಸಿದ್ದೀನಿ. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ಬೇಕಷ್ಟು ಬಾಕಿ ಇದೆ. ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.
2: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
9: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
8: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
9: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
8: ಏ,
9: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
8: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
9: ಏನವಿ ಅದು?
8: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
9: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
8: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
9: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
8: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
10: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ ಅಗತ್ಯಿಸಿ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವುದು ಯಾರಿಗೆ ಯಾವಾಗ ಸೇರ್ಬೇಕು ಅಂತ ಇರುತ್ತೋ ಅದು ವಿಧಿಲಿಖಿತವಾಗಿರುತ್ತೆ. ಅವಾಗ ತಡವಾದ್ರೂ ಸಹ ಪರವಾಗಿಲ್ಲ, ಅದು ಅವರಿಗೆ ಸೇರುತ್ತೆ. ಅದು ವ್ಯಕ್ತಿ ಆದ್ರೂ ಸರಿ, ವಸ್ತು ಆದ್ರೂ ಸರಿ. ಯಾಕೆಂದ್ರೆ ಹೆಣ್ಣು ಹೊನ್ನು ಮಣ್ಣು ಈ ಮೂರು ಸೇರೋ ಋಣ ಇದ್ರೆ ಮಾತ್ರ ಏನೇ ಅಡೆತಡೆಗಳಿದ್ರು ಸೇರೋ ಕಾಲಕ್ಕೆ ಬಂದೇ ಬರುತ್ತೆ. ಹಾಗಾಗಿ ಕಾಯುವಂತಹ ತಾಳ್ಮೆ ಮತ್ತು ಸಂಯಮ ನಮ್ಮಲ್ಲಿರ್ಬೇಕು ಅಷ್ಟೇ. ಆಲ್ ಇಸ್ ವೆಲ್.
1: ಏನಕ್ಕ ಮಾರ್ಕೆಟ್ ಹೋಗ್ತಾಯಿದ್ಯಾ?
2: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
1: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
2: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ.
2: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
2: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
1: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಹೊಸ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಫ್ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ನೀವು ಕೇಳ್ತಾ ಇರೋದು 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ಇಡೀ ದಿನ ಮನೆ ಮನೆಗಳಲ್ಲಿ ಗೌರಿ ಗಣೇಶನ ಕಳೆ ಕಟ್ಟಿದೆ ಅಲ್ವಾ? ಬೆಳಗ್ಗೆಯಿಂದ ಬಿಸಿ ಬಿಸಿ ಹೋಳಿಗೆಯ ಘಮಲು, ಪೂಜೆ ಪುನಸ್ಕಾರಗಳ ಸದ್ದು, ಬಂದವರಿಗೆಲ್ಲ ಆ ನಗ್ತಾ ಹಂಚಿಕೊಂಡಂತಹ ಖುಷಿ, ಹೀಗೆ ಇಡೀ ದಿನ ಕಣ್ಮುಚ್ಚಿ ತೆರೆಯುವಷ್ಟರಲ್ಲಿ ಕಳೆದೆ ಹೋಗಿದೆ. ಸೊ ಈಗ ಸಂಜೆಯ ತಂಪಾದ ಗಾಳಿಯಲ್ಲಿ ಹಬ್ಬದ ದೀಪಗಳ ಬೆಳಕಿನ ನಡುವೆ ಹಬ್ಬದ ಪುಟ್ಟ ಆಯಾಸವನ್ನ ಮರೆಸೋದಕ್ಕೆ, ಮುಖದಲ್ಲಿ ಮಂದಸ್ಮಿತ ಮೂಡಿಸೋದಕ್ಕೆ ಈ ವಿಶೇಷ ಸಂಜೆಯ ವೇಳೆಯಲ್ಲಿ ನಿಮ್ಮೆಲ್ಲರಿಗೂ ಹಾಗೂ ನಿಮ್ಮೆಲ್ಲರ ಸುಂದರ ಕುಟುಂಬದವರಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ, ಎಸ್, ಬೆಳಗ್ಗೆಯಿಂದ ಇಲ್ಲಿ ತನಕ ಗಣೇಶ ಹಬ್ಬವನ್ನು ಗೌರಿ ಗಣೇಶ ಹಬ್ಬವನ್ನು ಸಂಭ್ರಮದಿಂದ ಸಂಭ್ರಮಿಸ್ತಾ ಇದ್ದೀರಿ, ಹೇಗೆಲ್ಲ ಆಚರಣೆ ಮಾಡಿದ್ರಿ. ಹಾಗೆ ನೀವು ಚಿಕ್ಕವರಿದ್ದಾಗ ಈ ಹಬ್ಬವನ್ನು ಹೇಗೆ ಸಂಭ್ರಮಿಸ್ತಾ ಇದ್ರಿ, ಆಗಿನ ನೆನಪುಗಳು ನಮ್ಮ ಜೊತೆಗೆ ಮೆಲುಕು ಹಾಕ್ಬೋದು ಅಂತ ಹೇಳ್ತಾ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
1: ಮೇಡಮ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್.
1: ಮೇಡಮ್, ನಿಮಗೆ ಮತ್ತೆ ಎಲ್ಲ ನಮ್ಮ ಮಿತ್ರರಿಗೆ, ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
0: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಹಾಗೆ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್, ಇವತ್ತಿನ ನಮ್ಮ ಟಾಪಿಕ್ ನಲ್ಲಿ ಅದೇ ಇದೆ, ವಿಶೇಷ ಹಬ್ಬ. ಬೆಳಗ್ಗೆ ಹೇಗೆ ಆಚರಣೆ ಮಾಡಿದ್ರಿ ಸರ್?
1: ಖಂಡಿತ ಮೇಡಮ್, ಏನೋ ನಮ್ಗೆ ಇವತ್ತು ಈ ಸರಿ ವಿಶೇಷ ಅಂತ ಅನ್ನಿಸ್ತು. ವಿಶೇಷ ಮಗಳಿಗೆ ಬಾಗಿನ ಕೊಡ್ತಕ್ಕಂಥದ್ದು.
0: ಹೌದು ಹೌದು.
1: ಹಾಗಾಗಿ ಮತ್ತೆ ಎಲ್ಲ ಮುತ್ತೈದೆಯರನ್ನ ಕುಂಕುಮ ಕರೆಯೋದು, ಇದೆಲ್ಲ ನಾವು ಅದೇ ನಾವು ಬಾಲ್ಯದಲ್ಲಿ ಅಜ್ಜಿ ಮತ್ತೆ ದೊಡ್ಡವರೆಲ್ಲ ಇದ್ ಮಾಡೋದು, ನಾವು ಹೊರಗಡೆ ಇರ್ತಿದ್ದು ಮೇಡಮ್ ಜಾಸ್ತಿ. ಅಲ್ಲಿ ಅರಸಿಕೆರೆಯಲ್ಲಿ ಗಣಪತಿ ಕೂರ್ಸಾರಲ್ಲ, ಅಲ್ಲಿ ಪೆಂಡಾಲ ಹತ್ರ ಹೋಗ್ಬಿಟ್ಟಿದ್ವಿ. ಆಮೇಲೆ ಅವಾಗಿನ ನೆನಪು ಅಂದ್ರೆ ಆರ್ಕೆಸ್ಟ್ರಾಗಳು ಮೇಡಮ್. ಅವಾಗ ನನ್ಗೆ ಇನ್ನು ಕೆಲವು ನೆನಪಿದೆ, ಗೀತಾಂಜಲಿ ಅಂತ ತರಿಕಡೆ ಕಡೆದು ಯಾವ್ದೋ ಮೋಹನ್ ಜಿಂಪೆಸ್ ಅಂತ ಅವರೆಲ್ಲ ಆರ್ಕೆಸ್ಟ್ರಾ ಇರೋದು. ಅವತ್ತು ನಾವು ಸಂಜೆ 6 ಗಂಟೆಗೆ ರೆಡಿ ಆಗಿ ಅಲ್ಲಿರ್ತಿದ್ವಿ, 12 ಗಂಟೆವರೆಗೂ ಆಗ್ತಾ ಇತ್ತು. ಅದೆಲ್ಲ ನೆನಪಿದೆ. ಮತ್ತೆ ಹಳ್ಳಿಯಲ್ಲಿ ಇಲ್ಲಿ ಮೇಡಮ್ ಏನು ಗೌರಮ್ಮನ್ ಮಾತ್ರ ಕೂರಿಸ್ತಾರೆ ನಮ್ಮ ದೇವಸ್ಥಾನದಲ್ಲಿ. ಗೌರಮ್ಮನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿರ್ತಾರೆ. ಪಕ್ಕದಲ್ಲಿ ಸಣ್ಣ ಗಣಪತಿ ಇಟ್ಟಿರ್ತಾರೆ, ಚಿಕ್ಕ ಗಣಪತಿ ಅವನು. ಇತ್ತೀಚೆಗೆ ಈಗ ಮೇಡಮ್ ಹುಡುಗರು ಒಂದ್ ಸ್ವಲ್ಪ ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲ ದೊಡ್ಡ ಗಣಪತಿನೇ ಇಲ್ಲಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗೆ ನಡೀತಾ ಇದೆ ಮೇಡಮ್ ಇಲ್ಲೆಲ್ಲ.
0: ಈಗ ಅಂದ್ರೆ ಮುಂಚೆ ಎಲ್ಲ ಸ್ವಲ್ಪ ಸೌಂಡ್ ಸಿಸ್ಟಮ್ ಎಲ್ಲ ಜಾಸ್ತಿ ಇರ್ತಿತ್ತು, ಈಗ ಈಗ್ಲೂ ಕೂಡ ಹಾಗೆ ಇಡ್ತಾರ ಅಂದ್ರೆ ಆತರ ಆಚರಣೆ ಇದೆಯಾ ಆ ಕಡೆ?
1: ಇಲ್ಲ ಇಲ್ಲ ಮೇಡಮ್, ಇಲ್ಲ ಒಂದ್ ಸ್ವಲ್ಪ ಅದು ಶಬ್ದ ಆಗ್ಬಾರ್ದು ಅಂತ.
0: ಹೌದು,
1: ಈಗೆಲ್ಲ ಮೈ ಕಾಸರ್ ನಾವೇ ಕಡಿಮೆ ಇದೆ ಮೇಡಮ್. ಈಗ ಏನಿಲ್ಲ, ಸುಮ್ಮನೆ ಅವ್ರು ಪೂಜೆ ಮಾಡಿ ಅಲ್ಲಿ ಏನು ಫಲಹಾರ ವಿತರಣೆ ಮಾಡೋದಷ್ಟೇನೆ. ಈ ಮೈಕ್ ಹಾಕಿ ಹಾಡುಗಳನ್ನೆಲ್ಲ ಕೂಗ್ಸೋದು ಇಲ್ಲ ಈಗ ಮೇಡಮ್. ಆಮೇಲೆ ಹಿಂದೆ ಏನು ಕೆರೆ ಕಟ್ಟೆಗಳು ತುಂಬಿಲ್ಲ, ಈಗ ನೀರಿಲ್ಲ ಮೇಡಮ್. ಈಗ ಗಣಪತಿನ ಬಿಡ್ಲಿಕ್ಕೆ ಅಲ್ಲೊಂದು ನಾವು ಯಾವತ್ ಬಿಡ್ತೀವಿ, ಹಿಂದಿನ ದಿವಸ ಎಲ್ಲ ಗುಂಡಿ ತೆಗೆದು ಟ್ಯಾಂಕರ್ ಅಲ್ಲಿ ನೀರನ್ನ ಅಲ್ಲಿ ಸಪ್ಲೈ ಮಾಡಿ ಆಮೇಲೆ ಅಲ್ಲಿ ಬಿಡ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಬಂದಿದೆ ಈಗ. ನಮ್ಮ ಮನೆಯಲ್ಲೂ ನಮ್ಮ ಮಗಳು ಒಂದು ಪ್ಲಾಸ್ ಆಫ್ ಪ್ಯಾರಿಸ್ ಮೇಡಮ್ ಬಣ್ಣ ಇಲ್ಲದೆ ಇರೋ ಗಣಪತಿ ಇವತ್ತು ಇಟ್ಟಿದೀವಿ. ಮೋದಿಸ್ ಪೂಜೆ ಮಾಡ್ಬಿಟ್ಟು ನಾನೇ ನಮ್ಮ ಜಮೀನ್ ಹತ್ರ ಒಂದು ಹೊಂಡದಲ್ಲಿ ಸ್ವಲ್ಪ ನೀರು ಇದೆ ಮೇಡಮ್, ಅಲ್ಲಿಗೆ ಬಿಡೋಣ ಅಂತ ಯೋಚನೆ ಮಾಡ್ತಾ
0: ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
0: ಎಸ್, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ನಮ್ಮ ಸೋಮಶೇಖರ್ ಸರ್ ಅವರು ಅವರ ಒಂದು ಹಬ್ಬದ ಸಂಭ್ರಮ ಹೇಗ್ ನಡೀತು, ಮುಂಚೆ ಅವರು ಕೂಡ ಬಾಲ್ಯದಲ್ಲಿ ಹೇಗ್ ಸಂಭ್ರಮದಿಂದ ಸಂಭ್ರಮಿಸಿದ್ರು ಅಂತ ತಿಳಿಸ್ತಾ ಇದ್ರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ
2: ಪ್ರಕಾಶ್ ತಾಲೂಕು.
0: ಓಕೆ ಸರ್, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
2: ನಿಮ್ಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೇಡಮ್.
0: ಓಕೆ, ಹೇಗ ಆಚರಣೆ ಮಾಡಿದ್ರಿ ಇವತ್ತು ಬೆಳಗ್ಗೆಯಿಂದ?
2: ಮೇಡಮ್, ನಮ್ಮ ಮನೆ ಗಣೇಶನ್ ಕೂರಿಸಿಲ್ಲ, ದೇವಸ್ಥಾನಕ್ಕೆಲ್ಲ ಹೋಗ್ಬಂದ ಮೇಡಮ್ ಅಷ್ಟೇ.
0: ಓಕೆ,
2: ಹಿಂದೆ ನಾವು ಹೇಗೆ ಆಚರಿಸ್ತಿದ್ವಿ ಅಂತ ಹೇಳಿದ್ರೆ ಸ್ಕೂಲ್ ನೆನಪು ಸ್ಕೂಲ್ ಡೇಸ್ ನಲ್ಲಿ ನೆನಪಿಸಬೇಕು ಅಂದ್ರೆ ಚೆನ್ನಾಗಿತ್ತು. ನಮ್ಮ ಸ್ಕೂಲ್ ಡೇಸ್ ನಲ್ಲಿ ಎಲ್ಲರೂ ಕೂಡಿ ಸೇರಿ ಗಣೇಶನ ತಂದು ಕೂರಿಸಿ ಎಲ್ಲ ಮಾಡ್ತಿದ್ವಿ ಮೇಡಮ್. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಭಜನೆ ಎಲ್ಲ ಮಾಡ್ತಾ ಇದ್ದು.
0: ಸಣ್ಣವರಿದ್ದಾಗ ನೀವು ಚಂದ ಎತ್ತಲಿಕ್ಕೆ ಏನಾರ ಹೋಗಿದ್ರ ಹೇಗೆ
2: ಮೇಡಮ್? ಇಲ್ಲ, ನಾವ್ ಅಂದ್ರೆ ನಾವಲ್ಲೇ ಸ್ಕೂಲ್ ಇರ್ತಿದ್ವಲ್ಲ, ಸ್ಕೂಲ್ ನಾವೇ ಎಲ್ಲ ಕನೆಕ್ಟ್ ಮಾಡ್ಕೊಂತೀವಿ.
0: ಸೂಪರ್ ಸೂಪರ್.
2: ನಾನೇ ಲೀಡರ್ ಆಗಿದ್ದೆ, ಲೀಡರ್ ಆಗಿದ್ದೆ ಹಾಸ್ಟೆಲ್ಗೆ.
0: ಓಕೆ,
2: ಎಲ್ಲ ನಾನೇ ಎಲ್ಲ ದುಡ್ಡು ಎಲ್ಲ ಕಲೆಕ್ಟ್ ಮಾಡ್ಕೊಂಡು.
0: ಓಕೆ, ಅದ್ರ ಅನುಭವ ಹೇಗಿತ್ತು ಅವಾಗ ಅಂತ?
2: ಚೆನ್ನಾಗಿತ್ತು ಮೇಡಮ್, ಅವಾಗ ಚೆನ್ನಾಗಿತ್ತು, ಖುಷಿ ಇತ್ತು ಮೇಡಮ್, ಖುಷಿ ಇತ್ತು ಮೇಡಮ್. ಅವಾಗ ಮಕ್ಕಳು ನಮ್ಮ ಸ್ನೇಹಿತರ ಸೇರ್ ಮಾಡ್ದಾಗ ಖುಷಿ ಇತ್ತು ಮೇಡಮ್. ಅಂದ್ರೆ ನಮ್ ಕಮಿಟಿ ಅವ್ರ ಹತ್ರ ಕೇಳ್ತಿದ್ದು, ಸರ್ ಗಣಪತಿ ಗಣಪತಿ ಇಡ್ತಾ ಇದೀವಿ, ಸರ್ ನಿಮ್ ಮುಂದೆ ಒಂದು ಏನಾದ್ರು ಸಹಾಯ ಮಾಡಿ ಅಂತ ಕೇಳ್ತಾ ಇದ್ವಿ.
0: ಅದೆಲ್ಲ ನೆನಪಾಗತ್ತೆ ಇವಾಗ.
2: ಹೌದು ಮೇಡಮ್, ಎಲ್ಲ ಕೊಡ್ತಿದ್ರು ಮೇಡಮ್, ಎಲ್ಲ ಕೊಡ್ತಾ ಇದ್ರು. ಬನ್ನಿ ಸರ್, ಅವತ್ ಬರ್ಬೇಕು ನೀವು, ಯಾವ್ದೇ ಕಣಕ್ಕೆ ತಪ್ಪಿಸ್ಬಾರ್ದು, ಬರ್ಬೇಕು ಅಂತ ಹೇಳಿ ಬರ್ತಾ ಇದ್ವಿ ಮೇಡಮ್.
0: ಸೂಪರ್ ಸೂಪರ್.
2: ಲಾಸ್ಟ್ ದಿನ ಬಿಡ್ಬೇಕಾದ್ರೆ ಅವ್ರನ್ನ ಕರ್ಸ್ತಿದ್ವಿ ಮೇಡಮ್. ಕರ್ಸ್ಬಿಟ್ಟು ಒಂದು ಹರಿಕಥೆನ ಏನಾರು ಒಂದು ಕಾರ್ಯಕ್ರಮ ಇಡ್ತಿದ್ವಿ ಮೇಡಮ್. ಅವತ್ತ ಲಾಸ್ಟ್ ದಿನ ಹರಿಕಥೆನ ಏನಾರು ಒಂದು ಕಾರ್ಯಕ್ರಮ ಇಟ್ಬಿಟ್ಟು ಎಲ್ಲರನ್ನ ಕರೆಸ್ತಿದ್ದು. ಅದೆಲ್ಲ ಮಾಡಿ ಗಣೇಶ ಬಿಡಕ್ಕೆ ವ್ಯವಸ್ಥೆ ಮಾಡ್ತೇವೆ ಮೇಡಮ್.
0: ಸೂಪರ್ ಸೂಪರ್ ಸರ್. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
2: ಥ್ಯಾಂಕ್ ಯು.
0: ಓಕೆ, ಸೂಪರ್ ಆಗಿ ತಿಳಿಸ್ತಾ ಇದ್ರು ನಮ್ಮ ಪ್ರಕಾಶ್ ಅವರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
3: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಸೂಪರ್ ಆಗಿದ್ದೀವಿ. ನೀವು ಶಿವಶರಣ ಸರ್? ತಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹೇಗೆ ಆಚರಣೆ ಮಾಡ್ತಾ ಇದ್ದೀರಿ ನಿಮ್ ಕಡೆಗೆ?
3: ನಮ್ ಕಡೆ ಮೇಡಮ್ ಸ್ವಲ್ಪ ವಿಜೃಂಭಣೆ ಹೆಚ್ಚು ಮೇಡಮ್ ಗಣಪತಿದು. ಯಾಕಂತ ನಮ್ ಬಿಜಾಪುರದಾಗ ಏನೈತಿ ಮೇಡಮ್, ಬಾಳ ಗಣಪತಿ ಬಗ್ಗೆ ಅಂದ್ರೆ ಒಂದು ಎಲ್ಲರಿಗೂ ಬಹಳ ಗೌರವ ಇದೆ ಮೇಡಮ್. ಅದು ಯಾಕೆ ಬರ್ತೇಳಿದ್ರೆ ಅದು ಏನು ಪಾರ್ವತಿ ಮಗ ಅಂತಾನೆ ಹೇಳ್ತಾರ ಅವ್ರು. ಅದಕ್ಕೆ ಒಂದು ದೃಷ್ಟಾಂತ ಪಟ್ಟು ಒಬ್ರು ಒಂದು ಮಾತನ್ನ ಹೇಳಿದಾರೆ ಮೇಡಮ್, ಸುಳ್ಳು ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಗಣಪತಿನ ನೀರಾಗ ಯಾಕೆ ಒಗಿತಾರು ಅನ್ನೋ ಒಂದು ಪ್ರಶ್ನೆ ಕೇಳಿದ್ರು ಮೇಡಮ್ ನನಗವರು. ನನಗೆ ಗೊತ್ತಾ ಇಲ್ಲ, ನಾನು ಏನ್ ಹೇಳ್ಬೇಕು. ಅವಾಗ ಅವ್ರದ್ದು ಮಾತು ಹೇಳಿದ್ರು ಮೇಡಮ್, ಪಾರ್ವತಿ ಮಗ ಹೌದು ಗಣಪತಿ, ಐದು ದಿನ ಹಾಕಿ ಮಗ್ಗದ ಕುತ್ತು ಹೋಗ್ಬಿಡ್ತಾನ, ಐದನೇ ದಿವ್ಸಕ್ಕೆ ನೀರಾಗ ಯಾಕೆ ಹೋಗಿತಾರ ಅಂತ ಕೇಳಿದ್ರು ಅವ್ರು ನನ್ನ. ಅವಾಗ ಹೇಳ್ತಾರ ಅವ್ರು, ನಿನ್ನ ಮಗ ಹೌದು, ಅದ್ರಾಗ ನಂದು ಕೂಡ ಹೇಳ್ತಕ್ಕೆ, ಆ ಮಣ್ಣಿನೊಳಗ ನೀರು ಕೂಡಿದೆ, ಐದು ದಿನ ಮಾತ್ರ ನಿನ್ನ ಅಂತೇಳಿ
0: 360
3: ದಿನ ನನ್ನ ಹತ್ರ ಇರ್ಬೇಕಂತ ಹೇಳ್ತಾ ಇದ್ದೀವಿ. ಗಂಗಾ ಮಾತೆ ಮೇಡಮ್.

0: ದೃಷ್ಟಾಂತ ಇರ್ತಾವ್ರಿ ಮೇಡಮ್. ಹಾ, ಅದ್ರ ಸಲುವಾಗಿ ಅಂದ್ರೆ ಇಬ್ರು ಮಕ್ಕಳ ಹತ್ರ ಅವನ ತಾಯಿ ತಾಯಿ ಇಬ್ರು ಅಂತ್ರಿ ಅವನಿಗೆ. ಅದ್ರ ಸಲುವಾಗಿ ಎದಿ ತಿಕ್ಕೊಳಗ ಮಣ್ಣು ಹೊಂಡಿತ್ತು, ಮಣ್ಣು ಹಂಗ ಹೊಡಿತ ಬಾತ್ಗೆ ದೌಡ್ ಬಿಟ್ಟಿಂದ ಬಂದ್ ಹೊಂಡಿತಲ್ಲ ನನ್ನ ಔಷಧ ಹೋದ್ರಾಗ ಬಹಳ ಅದಂತ ಹೇಳಿ ಗಂಗಾ ಮಾತೆ. ಅದ್ರ ಸಲುವಾಗಿ 360 ದಿನ ಅವನು ಅಕ್ಕಿ ಅಂತ ಇರ್ತಾವ, ಅವನು ಅಕ್ಕಿ ಅಂತ ಗಂಗಾ ಅಂತ ಇರ್ತಾನತ್ತವ
1: ತುಂಬಾ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ತುಂಬಾ ಚೆನ್ನಾಗಿ ನಮ್ಮ ಶಿವಶರಣ ಅವರು ಅದ್ಭುತವಾಗಿ ಮಾಹಿತಿ ತಿಳಿಸ್ಕೊಟ್ರು. ಸೊ 360 ದಿನ ಗಂಗಾ ಮಾತೆ ಹತ್ರ ಇದ್ರೆ ಇನ್ನ 5 ದಿನಗಳ ಕಾಲ ನಮ್ಮ ಗಣೇಶಪ್ಪ ಪಾರ್ವತಿಯವರ ಹತ್ರ ಇರ್ತಾರೆ ಅಂತ ತಿಳಿಸ್ತಾ ಇದ್ರು. ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ರೆ ಕಿರಣ? ಹಲೋ ಹಲೋ,
2: ಗುಡ್ ಈವ್ನಿಂಗ್.
1: ಗುಡ್ ಈವ್ನಿಂಗ್ ಕೃಷ್ಣಪ್ಪ.
2: ಗುಡ್ ಈವ್ನಿಂಗ್ ಮೇಡಮ್. ಗಣಪತಿ ಮತ್ತೆ ಗೌರಿ ಗಣೇಶ ಹಬ್ಬದ ನಿಮಗೆ, ನಿಮಗೂ ನಿಮ್ಮ ಸಿಬ್ಬಂದಿಯವರಿಗೂ ನಮ್ಮ ಕೇಳಿದ ಮಿತ್ರರಿಗೆ ಎಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳು ಮೇಡಮ್.
1: ನಿಮ್ಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
2: ನಮ್ ಕಡೆ ಮೇಡಮ್ ಹಬ್ಬನ ಸಂಜೆ ಮಾಡೋದು ಮೇಡಮ್, ಸಾಯಂಕಾಲ. ಇವತ್ತು ವಿಶೇಷ ಅಂದ್ರೆ ಮೇಡಮ್ ಈಗ 4 ಗಂಟೆಗೆ ಪೂಜೆ ಮಾಡೋದು ಅಜ್ಜನ ಗುಡ್ಡೆ ಅಂತ. ಅಜ್ಜನ ಗುಡ್ಡೆ ಅಂದ್ರೆ ಮೇಡಮ್ ಹಿರಿಯರನ್ನು ಪೂಜೆ ಮಾಡೋದು ಅಂತಾರಲ್ಲ, ಸಮಾಧಿ ಕಲ್ಲುಗಳನ್ನ ತಂದು ಒಂದ್ ಒಂದ್ ಒಂದ್ ಕಡೆ ಇಟ್ಟಿರ್ತಾರೆ ಊರಲ್ಲಿ, ಊರಿಗೆ ಹೊರಗೆ ಅಲ್ಲಿಗೋದ್ರೆ ಮೇಡಮ್ ಅವ್ರಿಗೆ ಬಟ್ಟೆ ಹಾಕ್ತಾರೆ ಮೇಡಮ್, ಪಂಚೆ ಟಬಲ್ ಶರ್ಟ್ ಹೆಣ್ಮಕ್ಳ ಸೀರೆ ಬ್ರೆಸ್ಲೆಟ್ ಕಂಬಳಿ ಈ ತರ ಎಲ್ಲ ಅವ್ರಿಗೆ ಏನ್ ಬೇಕಾದ್ರೆ ಗುಡ್ಡೆ ಕತ್ರಿಂದ ಮೇಲೆ ಹಾಕಿ ಗುಡ್ಡೆ ಕತ್ರ ಮಾಡ್ತಾರೆ ಮೇಡಮ್. ಮಾಡಾದ್ಮೇಲೆ ಮುಖ್ಯ ಮಾತ್ರ ಸಂಜೆ ದೇವ ಪೂಜೆ ಮಾಡ್ತಾರೆ ಮೇಡಮ್, ದೇವ ಪೂಜೆ ಕಣಪತ್ತಿದ್ರ ಭಜನೆ ಮಾಡ್ತಾರೆ ಮೇಡಮ್. ಇನ್ನ ಊಟ ಅಂತ ಮಾಡಿ ಸರಿ, ಮಳೆ ಬೆಳೆ ಅಂದ್ಬಿಟ್ಟು ಸ್ವಲ್ಪ ಸಿಂಪಲ್ ಮಾಡ್ತಾರೆ ಮೇಡಮ್ ಎಲ್ಲ
1: ಇದ್ರೆ.
2: ಮಳೆ ಇಲ್ವಲ್ಲ ಸರಿ, ಮಳೆ ಇಲ್ಲ ಅಂದ್ಬಿಟ್ಟು ಜನರಲ್ಲ ಕಂಗಲ್ ಹಾಕ್ಬಿಟ್ಟವ್ರೆ ನೀರಲ್ಲ, ತಂಗಾಗಿ ಸಿಂಪಲ್ ಆಗಿ ಹಬ್ಬ ಮಾಡ್ತಾ ಇದ್ವಿ ಮೇಡಮ್.
1: ಮೇಡಮ್
2: ಗಣಪತಿ ಹಾಡ್ ಆಡ್ಬೋದ ಮೇಡಮ್? ಮೊದ್ಲೇ ಒಂದ್
1: ಹಾಡಿ ಹಾಡಿ ಸರ್.
2: ಸಿದ್ದಿ ವಿನಾಯಕನೇ ಬುದ್ಧಿ ಕೊಡೆಯ ತಂದೆಯ ದಂದುಗಳಿಗೆ ನೆನೆದೇವು, ಎದ್ದೊಂದುಗಳಿಗೆ ನೆನೆದೇವು, ಕನ್ನಡದ ಮುದ್ದು ಮಕ್ಕಳ ಮೇಲೆ ದಯ ಮಾಡು, ಮುದ್ದು ಮಕ್ಕಳ ಮೇಲೆ ದಯ ಮಾಡು. ತುಂಗಭದ್ರ ನೀರ ತಂದು ನಿನ್ನ ಪಾದ ಕಂದು ನಿಂದು ಇಂದು ಮಜ್ಜಣಕ್ಕೆ ಅಣಿ ಮಾಡಿ, ಇಂದು ಮಜ್ಜಣಕ್ಕೆ ಅಣಿ ಮಾಡಿ ಬಂದಿರಿವೆ ತಂದೆ ಎಳೆಯ ಜಳಕಕ್ಕೆ, ತಂದೆ ಎಳೆಯ ಜಳಕಕ್ಕೆ. ಮಂಡ್ಯದ ಸೀಮೆಯ ಉಂಡೆ ಬೆಲ್ಲವ ತಂಡು ದುಂಡು ಊರಣ ಗಡಬವುಣ ನೆಡುವೆ, ದುಂಡು ಊರಣ ಗಡಬವುಣಿವೆ ಗಣಪಯ್ಯ. ಉಂಡೋಗ ಬಾರೋ ದಮ್ಮಯ್ಯ, ಉಂಡೋಗ ಬಾರೋ ದಮ್ಮಯ್ಯ.
1: ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ,
2: ಧನ್ಯವಾದ.
1: ಆಯ್ತು ಸರ್, ಆಯ್ತು, ಓಕೆ, ಥ್ಯಾಂಕ್ ಯು,
2: ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ.
1: ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಕೃಷ್ಣಪ್ಪ ಅವರು, ಹಾಗೆ ಮಾತಿನ ಜೊತೆ ಒಂದು ಒಳ್ಳೆ ಗೀತೆಯನ್ನು ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ. ಓಕೆ ಶಂಭುಲಿಂಗ ಸರ್, ಹೇಗಿದ್ದೀರಾ? ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
3: ಆಚರಣೆ
1: ಮಾಡಿದ್ರಿ ಬೆಳಿಗ್ಗೆಯಿಂದ?
3: ನಾವ್ ಬೆಳಿಗ್ಗೆ ಆಚರಣೆ ಬೆಳ್ಳಿ, ನನ್ನ ಮನೆಯಲ್ಲಿ ಬೆಳ್ಳಿ ಗಣಪತಿ ಇಟ್ಟು ಗೌರಮ್ಮ ಇಟ್ಟು ಪೂಜೆ ಮಾಡ್ತೀವಿ ಮೇಡಮ್. ನಾಳೆ ಒಂದ್ಸ ಮಂಗಳವಾರ ಗೌರಮ್ಮ ಇಳಿಸಕ್ ಬರಲ್ಲ, ನಾಳೆ ಸಾಯಂಕಾಲ ಒಂದು ಹೂ ಇಳಿಸ್ಬಿಟ್ಟು ಇಳಿಸ್ಬಿಡ್ತೀವಿ
1: ಮೇಡಮ್.
3: ಚೆನ್ನಾಗ್ ಮಾಡಿದ್ವಿ ಪೂಜೆ, ಚೆನ್ನಾಗಿತ್ತು ಮೇಡಮ್. ನಮ್ಮ ಮನೆ ಗಣಪತಿ ಎಲ್ಲಿ ಹೋಗಲ್ಲ ಮೇಡಮ್, ಪಟ್ಟದ ಗಣಪತಿ ಇದೆ ಮೇಡಮ್. ಇದು ನಮ್ಮನ್ನು ಬಿಟ್ಟು ಹೊರಗೆ ಹೋಗಲ್ಲ, ಒಳಗೆ ಹೋಗಲ್ಲ, ನಮ್ಮನೆಯಲ್ಲಿ ಮತ್ ನಮ್ಮನೆಗೆ ಬಂದು ಸೇರ್ತಾರೆ ಮೇಡಮ್.
1: ಸೂಪರ್ ಸೂಪರ್,
3: ದೇವ್ರ ಮನೆಯಲ್ಲಿ ಸೇರ್ಕೊಂಡ್ ಬಿಡ್ತಾರೆ. ಈಗ ಅಲಂಕಾರ ಅಲಂಕಾರ ಸುತ್ತ ಆಗ್ಬಿಡ್ತಾರೆ ವರ್ಷಕ್ಕೊಂದ್ಸಾರಿ, ಬೇರೆ ಟೈಮ್ ಮಾಮೂಲಿ ಪೂಜೆಲಿ ಇರ್ತಾನೆ. ಅದು ವಿಶೇಷ ಮೇಡಮ್, ನಮ್ ಗಣಪತಿ ಅಂತ ವಿಶೇಷ ಇದೆ. ಅದಕ್ಕೆ ಯಾವ ತರ ರೆಡಿ ಮಾಡೋಕೆಲ್ಲ ಅಲಂಗ ಇದೆಲ್ಲ ಮಾಡಿ ಮಂಟಪ ಕಟ್ಟೆ ಅದೆಲ್ಲ ಮಾಡಿ ಸಿಂಬಲ ಮಾಡಿದ್ವಿ ಮೇಡಮ್. ಬೇಕ ಆಮೇಲೆ ಒಂದು ಅದಕ್ಕೊಂದು ವಾಟ್ಸಪ್ ಬಿಡ್ತೀವಿ ಮೇಡಮ್, ನಿಮ್ಗೆ ಹೀಗೆ ನೋಡಿ ಅಂತಲ್ಲ.
1: ಆ
3: ಗಣಪತಿ ಕಾಣೋದಿಲ್ಲ ಮೇಡಮ್, ಒಂದು ನೋಡಿದಕ್ಕ ಅದು ಒಂದು ಒಂದು ದೊಡ್ಡ ಗಣಪತಿ ಇದೆ, ಇದ್ರ ಗಂಧದ ಕೆಳಗೆ ಒಂದು ಬೆಳ್ಳಿ ಗಣಪತಿ ಸಣ್ಣ ಕಾಣುತ್ತೆ, ಅದನ್ನ ನೋಡಿ ಅವಾಗ ಗೊತ್ತಾಗತ್ತೆ ನಿಮಗೆ. ಅದು ಗೊತ್ತಾಗಲ್ಲ ಹಂಗಿದೆ ಗಣಪತಿ ಅದು.
1: ಇವಾಗ ನಿಮ್ಮ ಬಾಲ್ಯದಲ್ಲಿ ಹೇಗೆ ಸಂಭ್ರಮಿಸ್ತಾ ಇದ್ರಿ ಗಣೇಶನ ಹಬ್ಬ?
3: ಗಲ್ಲಗಲದಲ್ಲಿ ಮನೇಲಿ ನಮ್ಮ ಅಪ್ಪ ಅಮ್ಮ ಇದ್ದಾಗ 11 ದಿವಸ ಗಟ್ಟಲೆ ಇಡ್ತಾ ಇದ್ವಿ. ಆಮೇಲೆ ಐದನೇ ದಿವಸ ಅಷ್ಟಮಿ ಅಂತ ಬರ್ತದೆ, ಅಷ್ಟಮಿ ಟೈಮಲ್ಲಿ ಲಕ್ಷ್ಮೀ ಪೂಜೆ ಮಾಡಿ ಅಷ್ಟಮಿ ತುಂಬ ಅಷ್ಟಮಿ ಅಂತ ಬರ್ತದೆ. ಆಮೇಲೆ ಈ ತರ ತರಕಾರಿ ಈ ತರ ಕರ್ದು ತಂದು ಪೂಜೆ ಮಾಡಿ

0: ಓಕೆ, ಬಾಗಿನದಲ್ಲಿ ಇಡ್ತಾ ಇದ್ರು ಅಮ್ಮ ಅಲ್ಲ,
1: ಬಾಗಿನಲ್ಲಿ ಗೌರಮ್ಮ ಬಾಗಿನದಲ್ಲಿ ಇಟ್ಬಿಟ್ಟಿದ್ರು, ಪೂಜೆ ಮಾಡೋದು ಐದ ಜನ ಮುತ್ತೈದೆಯರಿಗೆ ಕೊಡ್ತಾ ಇದ್ರು ಅದೆಲ್ಲ. ಮಾಮೂಲಿ ಗಣಪತಿ ಪೂಜೆ ಇರುತ್ತೆ, ಕೊನೆಯಲ್ಲಿ ಕೊನೆ ಕೊನೆ ಹನ್ನೊಂದು ಸಾವಿರ ಹನ್ನೊಂದು ದಿವಸ ಮೂರ ದಿನ ಎಲ್ಲರಿಗೆ ಕರೆದು ಊಟದ ವ್ಯವಸ್ಥೆ
0: ಮಾಡ್ತಿದ್ದೀವಿ.
1: ಬಿಡ್ಬರ್ತಾ ಇದ್ವಿ.
0: ಓಕೆ, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ, ಚೆನ್ನಾಗಿ ತಿಳಿಸ್ತಾ ಇದ್ರು ಶಂಭುಲಿಂಗ ಸರ್ ಅವರು. ಇವಾಗಿನ ಅಟ್ ಪ್ರೆಸೆಂಟ್ ಇವತ್ ಬೆಳಗಿಂದ ಹೇಗೆ ಆಚರಣೆ ಮಾಡಿದ್ರು, ಹಾಗೆ ಅವ್ರ ಬಾಲ್ಯದಲ್ಲಿ ಹೇಗೆ ಸಂಭ್ರಮಿಸ್ತಾ ಇದ್ರು ಗಣೇಶ ಹಬ್ಬನ ಅಂತ ತಿಳಿಸ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
0: ನಮಸ್ತೆ.
2: ಹಲೋ, ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ. ಓಕೆ, ಚಂದ್ರಶೇಖರ್ ಸರ್.
2: ಚಂದ್ರಶೇಖರ್,
0: ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ.
2: ಹೌದು, ನಿಮಗೂ ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಶ್ರೋತೃಗಳಿಗೆ, ಸೋದರ ಸೋದರಿಯರಿಗೆ, ಕಾಶಿ ಎಲ್ಲರಿಗೆ, ಮತ್ತೆ ರೇಡಿ ಕಂತೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.
0: ಓಕೆ ಸರ್, ಹೇಳಿ, ಇವತ್ತಿನ ಸಂಭ್ರಮ ಹೇಗಿತ್ತು ಬೆಳಗ್ಗೆ?
2: ಚಂದ್ರಶೇಖರ್ ಅತಿ ಜೋಡನೆ ಒಣಸ್ಕೊಡ್ತಾರ ಕಾಸಂದಿಲ್ಲ. 573 200 ಅನ್ನೋದು ಏನ್ ವಿಷಯ ಇವತ್ತು?
0: ಇವತ್ತಿನ ವಿಷಯ ಬೆಳಗ್ಗೆಯಿಂದ ಹೇಗೆ ಆಚರಣೆ ಮಾಡಿದ್ರಿ ಗಣಪತಿ ಹಬ್ಬನ ಅಂತ.
2: ನಾವು ಗಣಪತಿ ಹಬ್ಬನ ಈಗ ಮಾಮೂಲಿ ಈಗ ಒಂದು ಊರಲ್ಲೊಂದು ಕೋರ್ಸ್ ಮಾತಾಡ ಕೂರಿಸ್ತೀವಿ. ಕೂರಿಸ್ಬಿಟ್ಟು ಅವರೆಲ್ಲ ಇದ್ ಮಾಡಿ ಅದನ್ನ ಈಗೆಲ್ಲ ಮಾಮೂಲಿ ಸ್ವರ್ಣ ಕಟ್ಟಿ ಆಮೇಲೆ ಪೇಪರ್ದು ಇದು ಬರ್ತಾರ ಅಂತ ಚಿತ್ರಗಳು ಅದು ಇದೆಲ್ಲ ಹಂಚಿಸಿ ಕೂರಿಸಿ ಇದ್ ಮಾಡಿ ಪೂಜೆ ಮಾಡ್ದ. ಊರಕ್ಕೆ ಭಕ್ತಿಗೀತೆ ಕಳಿಸ್ತಾ ಭಕ್ತಿಗೀತೆ ಪ್ರೋಗ್ರಾಮ್ಗಳಿದೆ ಇವಾಗ ಭಕ್ತಿಗೀತೆ ಆಮೇಲೆ ಒಪ್ಪ ಮಾಡಿದ್ವಿ ಮೈತಾಕಿ ಅಷ್ಟೇ ಮಾಡಿದ್ವಿ. ಬೆಳಗ್ಗೆ ಸಂಜೆ ಪೂಜೆ ಮಾಡಿದ್ರೆ ಸಿಕ್ಬಿಟ್ಟು ಆಮೇಲೆ ಬಂದಿಸಿದ ಯಾವ್ದಾರ ಸ್ಕೂಲ್ ಹುಡುಗರನ್ನ ಮನರಂಜನೆ ಕಾರ್ಯಕ್ರಮ ಇಟ್ಬಿಟ್ಟು ಆಮೇಲೆ
0: ಬಿಡ್ತೀವಿ. ಸರ್, ಸೂಪರ್. ನೀವು ಸಣ್ಣವರಿದ್ದಾಗ ಹೇಗೆ ಆಚರಣೆ ಮಾಡ್ತಾ ಇದ್ರಿ?
2: ನಾವು ಸಣ್ಣವರಿದ್ದಾಗ ಏನ್ ಮಾಡೋದು ಅಂದ್ರೆ ಅವ್ರು ಸ್ಕೂಲಲ್ಲಿ ಆಚರಣೆ ಮಾಡೋ ಸ್ಕೂಲ್ ಆಚರಣೆ ಮಾಡೋರು ಸ್ಕೂಲಲ್ಲಿ ನಮ್ಮ ಸ್ಕೂಲ್ ಸ್ಕೂಲ್ ಹೋಗ್ಬೇಕಾದ್ರೆ ಗಣಪತಿ ಇಟ್ಟು ಒಬ್ರು ಪೂಜೆ ಮಾಡೋ ಅಂತಾರೆ ಒಬ್ರು ಪೂಜೆ ಮಾಡಿ ಮತ್ತೆ ಅವತ್ತು ಇಟ್ಬಿಟ್ಟು ಹೋಗ್ಬಿಟ್ಟು ಬೇರೆ ಪೂಜೆ ಮಾಡಿ ಮೂರನೇ ದಿವಸ ಬಿಟ್ಬಿಡೋದು. ಬಿಟ್ಟ ದಿವಸ ಅವ್ರಿಗೆ ಒಳ್ಳೆ
0: ಉಪಹಾರ
2: ಬಿಟ್ಟಾಗ ನಾವೆಲ್ಲ ನೋಡವಷ್ಟೇ ಚಿಕ್ಕ ದೊಡ್ಡವರು ಬಿಡೋದು ಕಪ್ಪ ಹಾಕೊಂಡ್ ಬಿಡೋರು. ಈಗ ಗಣಪತಿ ಬಿಡೋದು ಬಹಳ ಈಗಿನ ಇದ್ರಲ್ಲಿ ಅವಾಗ ಅಷ್ಟು ಇದಿರಲ್ಲ ಇರಲ್ಲ ಜಾಸ್ತಿ ನಮ್ ಕಾಲದಲ್ಲಿ ಬರೀ ಹೇಳ ಭಕ್ತಿ ಗೀತೆ ಹೇಳೋರು ಅಷ್ಟು ಬಿಟ್ರೆ ಗಣಪತಿ ಗೀತೆ ಕೋಲಾಟ ಅದು ಇದು ಇರ್ತಿತ್ತು ಆರ್ಕೆಸ್ಟ್ರಾ ಎಲ್ಲ ಇರ್ತಿರಲ್ಲ ಅವಾಗ ಭಕ್ತಿಯಾಗಿ ಹಾಡು ಹೇಳೋರು ಒಳ್ಳೆ ಒಬ್ಬರು ಒಳ್ಳೆ ಹಾಡು ಹೇಳೋರು ಚೆನ್ನಾಗಿತ್ತು ಅವಾಗಂತರ ಆಡಂಬರ ಇತ್ತಲ್ಲ ಜಾಸ್ತಿ
0: ಖಂಡಿತ
2: ಮಾಡ್ತಿದ್ರು ಮತ್ತೆ ಗಣೇಶನ ಯಾವಾಗ ಈಗ ಇಷ್ಟೊಂದು ಪೈಂಟ್ ನಿಂತು ಇದೆಲ್ಲ ರಾಸಾಯನಿಕ ಇರ್ತದಲ್ಲ ಸಾಮಾನ್ಯ ಮಣ್ಣಿನ ಗಣಪ ಇರ್ತಿದ್ದು ಅಂದ್ರೆ ಈಗ ಈಗ ತರ ಗಣಪ ಅಲ್ಲ ಈಗ ಹಾನಿಕಾರಕ ಗಣಪಗಳು ಜಾಸ್ತಿ ಬಂದಿದೆ ಅವಾಗ ಹಾನಿಕಾರಕ ಆಗ್ತಿರಲ್ಲ ಬಣ್ಣ ಇದ್ರು ಅಷ್ಟು ಸ್ವಲ್ಪ ರಾಸಾಯನಿಕ ಮುಕ್ತವಾಗಿರ್ತಿದ್ದು
0: ಧನ್ಯವಾದಗಳು. ಓಕೆ, ಸಿಟಿ ಚಂದ್ರಶೇಖರ್ ಅವರು ಅವರ ಒಂದು ಆಚರಣೆ ಹೇಗೆ ನಡೀತು ಬೆಳಗ್ಗೆಯಿಂದ ಅಂತ ತಿಳಿಸಿದ್ರು. ಹಾಗೆ ಅವರ ಬಾಲ್ಯದ ನೆನಪುಗಳನ್ನ ನಮ್ಮ ಜೊತೆ ಮೇಲೆ ಹಾಕೊಳ್ತಾ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ನಮಸ್ತೆ ಮೇಡಮ್.
0: ನಮಸ್ತೆ,
3: ನಾನು ರಮೇಶ್ ಕಾಡೆ ಅಂತ ಮೇಡಮ್, ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕು ಅಲಿಯಾಬಾದ್ ಇಂದ ಮೇಡಮ್.
0: ಓಕೆ ರಮೇಶ್ ಅವರೇ, ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು
3: ನಮ್ಮ ಕಡೆದಿಂದ ಮೇಡಮ್. ನಿಮಗೆ ಮತ್ತು ಕೇಳುವ ಮಿತ್ರರಿಗೂ ಮೇಡಮ್, ನಿಮ್ಮೆಲ್ಲ ಸಹೋದರ ಸಹೋದರಿಯರಿಗೆ ಮೇಡಮ್ ಹಾರ್ದಿಕ ಶುಭಾಶಯಗಳು.
0: ಓಕೆ, ಥ್ಯಾಂಕ್ ಯು ಸರ್. ಹೇಗೆ ಆಚರಣೆ ಮಾಡಿದ್ರಿ ಬೆಳಗಿಂದ?
3: ಬೆಳಗಿಂದ ಅಲಂಕಾರ ಮಾಡಿವ್ರಿ ಮೇಡಮ್, ಗಣಪ ತರ್ಲಾಕ್ ಹೋಗ್ಯಾರಿ ಮಕ್ಕಳು, ಸಾಯಂಕಾಲ ಕೂಡಿಸ್ತೇವ್ರಿ ಮೇಡಮ್ ಮನೆಯಲ್ಲಿ ಮತ್ತ ಊರಲ್ಲಿ ಕೂಡಿಸ್ತಾರ್ರಿ. ನಮ್ಮಲ್ಲಿ ಮೇಡಮ್ ಇವ್ ಸಾರ್ವಜನಿಕ ಗಣಪ ಇರ್ತಾರಲ್ರಿ ಮೇಡಮ್, ಅಲ್ಲಿ ಐದ್ ದಿನ ಐದ್ ತಂಗ ಪೂಜೆ ಮಾಡ್ತಾರ್ರಿ. ಕೊರಲ್ಲಿ ಬದಾಮು ಇವೆಲ್ಲ ಶಲ್ಯ ಇವ್ ಮುತ್ತಿನ ಹಾರ ಇವೆಲ್ಲಾರಿ ಸುಮಾರು ಒಂದ್ ಇಲ್ಲಿ ಒಂದ್ ಕಾಶಿ ಕೂಡಿಸ್ತಿರ್ತಾರ್ರಿ ಮೇಡಮ್. ನಾವು ತೋಟದಾರಿಗ್ರಿ ಮೇಡಮ್, ಒಂದ್ ಅದೇ ರೋಡ್ ಅಂತೇಳಿ ರೋಡ್ ಅದ್ರೆ ಒಂದ್ ದೇವಸ್ಥಾನಕ್ ಹೋಗ್ತಾರೆ, ಅವತ್ ಒಂದಿನ ಅನ್ನಪ್ರಸಾದ ಮಾಡ್ತಾರ ಮೇಡಮ್. ಸುಮಾರು ಅದ್ರ ಸವಾಲು ಒಂದ್ ಐವತ್ತು ಹಿಡ್ಕೊಂಡು ಒಂದ್ ಲಕ್ಷ ತನ ಆಗತ್ತೆ ಮೇಡಮ್. ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಸಾಮಾನ್ಯ ಮೇಡಮ್, ಅಂದ್ರೆ ಅದು ಎಲ್ಲ ಆ ರೀತಿ ಅದು ಎಲ್ಲ ಬೆಳ್ಕೋತ ಹೋಗ್ಲಿ ಅಂತೇಳಿ ಮಕ್ಳು ಆ ತರ ಮಾಡ್ತಾರೆ ಎಲ್ಲರೂ ಕೂಡಿ.
0: ನೀವು ಸಣ್ಣವರಿದ್ದಾಗ ಹೇಗೆ ಆಚರಣೆ ಮಾಡ್ತಾ ಇದ್ರಿ?
3: ಸಣ್ಣರಿದ್ದ ಊರ ಹೋಗ್ತಿದ್ದೀರಿ ಮೇಡಮ್ಮ, ನಮ್ಮಲ್ಲಿ ತುರು ಇಟ್ಕೊಂಡು ಮನೆಯಲ್ಲಿ ಆಚರಿಸದಂತ ಐತೀರಿ ಮೇಡಮ್. ಸಣ್ಣರಿದ್ದ ಶಾಲೆ ಆಗ್ರಿ ಮತ್ತೆ ಊರಾಗ್ರಿ ಮೇಡಮ್, ಈಗಂತೂ ತಾಡ್ದಾಗಿ ಹೋಗ್ತೇವ್ರಿ ಮೇಡಮ್, ಊರಾಗ ಹೋಗುದು ಕಳಿಂದ್ರಿ ಮನೆಯಲ್ಲಿ ಅಲಂಕಾರ ಮಾಡಿ ಇದು ಮಾಡ್ತೇವ್ರಿ
0: ಮೇಡಮ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು ರಮೇಶ್ ಅವರೇ.
3: ನಮಸ್ತೆ ಮೇಡಮ್. ನಮಸ್ತೆ.
0: ನಮಸ್ತೆ. ನಮ್ಮ ರಮೇಶ್ ಅವರು ಕರೆ ಮಾಡಿ ಅವರ ಭಾಗದಲ್ಲಿ ಹೇಗೆ ಆಚರಣೆ ಮಾಡ್ತಾ ಇದ್ರು ಅಂತ ತಿಳಿಸಿದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
4: ಹಲೋ
0: ನಮಸ್ತೆ.
4: ಹಲೋ
0: ನಮಸ್ತೆ.
4: ನಮಸ್ಕಾರ ಮೇಡಮ್.
0: ಓಕೆ, ಸೋಮಶೇಖರ್ ಸರ್. ಓಕೆ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ.
4: ನಮಸ್ಕಾರ ಮೇಡಮ್.
0: ನಮಸ್ತೆ, ಕೇಳಿಸ್ತಿದೆ ಅಲ್ವಾ?
4: ಕೇಳಿಸ್ತಾ ಇದೆ ಮೇಡಮ್, ಆರ್ಥಿಕ ಶುಭಾಶಯಗಳು ಮೇಡಮ್ ತಮ್ಮಲ್ಲೂ ಕೂಡ.
0: ಓಕೆ ಸರ್, ಹೇಗೆ ಆಚರಣೆ ಮಾಡಿದ್ರಿ ಬೆಳಗಿಂದ?
4: ಇಲ್ಲ ಮೇಡಮ್, ನಾವು ನಮ್ಮ ಮನೇಲಿ ಗಣೇಶನ ಕುಂದಿಸಲ್ಲ ಮೇಡಮ್.
0: ಓಕೆ, ಹಾ ಹಾ.
4: ಇಲ್ಲೇ ಎದುರಿಗೆ ಒಂದು ನಮ್ಮ ಅಂಗಡಿ ಎದುರಿಗೆ ಒಂದು ಗಣಪತಿ ಕುಡಿಸಿದ್ದಾರೆ ಮೇಡಮ್.
0: ಹಾ ಓಕೆ,
4: ರೂಮ್ ಇದೆ ಮೇಡಮ್, ಅಲ್ಲಿ ಕುಡಿಸಿದ್ದಾರೆ.
0: ಹಾ
4: ಹಾ, ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಮೇಡಮ್.
0: ಮಾಡಿದ್ದಾರೆ. ಓಕೆ, ಈಗ ನೀವು ಸಣ್ಣವರು ಇದ್ದಾಗ ಹೇಗೆ ಆಚರಿಸ್ತಾ ಇದ್ರಿ ಈ ಹಬ್ಬನ?
4: ಸ್ಕೂಲ್ನಲ್ಲಿ ಬೆಳಿಗ್ಗೆ 8 ಗಂಟೆಗೆ ಹೋಗ್ತಿದ್ವಿ ಮೇಡಮ್. ಎಲ್ಲ ಕೆಟ್ಲ ಹಚ್ಕೊಂತ ಇದು ಮಾಡ್ಕೊಂತ ಹೋಗ್ತಿದ್ವಿ ಮೇಡಮ್. ಸಣ್ಣ ಪಿಸ್ತಲ್ ಬರ್ತಿದ್ವಲ್ಲ ಮೇಡಮ್.
0: ಹೌದೌದು.
4: ಆತರ ಎಲ್ಲ ಪಟಾಕಿ ಪಟಾಕಿ ಅಷ್ಟು ಹಚ್ಚಿ ಬರ್ತಿದ್ವಲ್ಲ ಮೇಡಮ್ ಸ್ಕೂಲಲ್ಲಿ. ಪಿಸ್ತಲ್ ಒಂದು ಅವಕಾಶ ಇತ್ತು ಮೇಡಮ್, ಆಮೇಲೆ ಚೂರು ಚೂರು ಕಡ್ಡಿ ಅಂತಕ್ಕೆಲ್ಲ ಎಲ್ಲ ಇತ್ತು ಮೇಡಮ್ ಅಲ್ಲಿ. ಹೋಗಿ ಬಂಡಿ ತಗೊಂಡೋಗಿ ಎಲ್ಲ ಸ್ಕೂಲ್ ಹುಡ್ರಿ ಎಲ್ಲಾ ಕ್ಲಾಸ್ ಹುಡ್ರಿ ಸೇರಿ ಹೋಗಿ ತಗೊಂಡ್ಬಂದ್ಬಿಡದ್ ಮೇಡಮ್.
0: ಸೂಪರ್. ಓಕೆ,
4: ಮತ್ತೆ ಸಾಯಂಕಾಲ ಬಿಟ್ಕೊಂಡ್ ಬಿಡ್ತಿದ್ವಿ ನೋಡಿ. ಎಲ್ಲಾರು ಸ್ವಲ್ಪ ನೋಡಕ್ ಬರ್ತಿದ್ರು ಮೇಡಮ್, 4 ಗಂಟೆ 5 ಗಂಟೆಯಿಂದ ಮತ್ತೆ 6 ಗಂಟೆಯಿಂದ ಹಿಂಗ ಹೋಗಿ ಬಿಟ್ಕೊಂಡ್ಬಿಡ್ತೀವಿ.
0: ಮಿಸ್ ಮಾಡ್ಕೊಂತಿದ್ದೀರಿ ಈಗ? ಧನ್ಯವಾದಗಳು. ಓಕೆ, ನಮ್ಮ ಸೋಮಶೇಖರ್ ತಟ್ಟಿ ಅವರು ಮನೇಲಿ ಕೂರ್ಸಲ್ಲ ಅಂದ್ರು ಕೂಡ ನಾವು ಮುಂದೆ ಕೂರ್ಸಿರುವಂತಹ ಗಣಪತಿನ ನಾವು ಪೂಜೆ ಮಾಡಿದ್ವಿ ಅಂತ ತಿಳಿಸಿದ್ರು. ಹಾಗೆ ಅವರ ಒಂದು ಬಾಲ್ಯದಲ್ಲಿ ತುಂಬಾ ಚೆನ್ನಾಗಿ ನಾವು ಮಕ್ಕಳೆಲ್ಲ ಸೇರಿ ಗಣಪತಿಯನ್ನ ಕೂರಿಸ್ತಾ ಇದ್ವಿ ಅಂತ ತಿಳಿಸಿದ್ದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋದಕ್ಕಿಂತ ಮುಂಚೆ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮವನ್ನ ತಗೊಂಡು ವಾಪಸ್ ಬರ್ತೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
6: ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುವಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್, ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ ಗ್ಯಾರಂಟೀಡ್ ಅಡಿಷನ್ಸ್.
5: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ LIC ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
6: ಹೆಚ್ಚು ಮಾಹಿತಿಗಾಗಿ LIC ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LIC India.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಮಹಾಲಕ್ಷ್ಮಿ ಸ್ವೀಟ್ಸ್.
10: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
11: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
10: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
12: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
10: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
12: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
13: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಗೌರಿ ಗಣೇಶ ಹಬ್ಬದ ಒಂದು ಸಂಭ್ರಮದ ನೆನಪು, ಹಾಗೆ ನಿಮ್ಮ ಒಂದು ಸಂಭ್ರಮ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೀವು ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ,
9: ಶುಭ ಸಂಜೆ ಮೇಡಮ್.
0: ಶುಭ ಸಂಜೆ ಷಡಾಕ್ಷರಿ ಸರ್.
9: ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೇಡಮ್.
0: ತಮಗೂ ಕೂಡ ಗೌರಿ ಗಣೇಶ ಹಬ್ಬದ
9: ಶುಭಾಶಯಗಳಿಗೂ ಹಾಗೂ ಎಫ್ಎಂ ಬಳಗದವರಿಗೂ.
0: ಓಕೆ ಓಕೆ ಸರ್, ಹೇಗ್ ನಡೀತಾ ಇದೆ ಬೆಳಗಿಂದ ಗಣೇಶನ ಹಬ್ಬ?
9: ನಮ್ಮ ಮನೆಯಲ್ಲೇನು ಕೂರ್ಸೋದಿಲ್ಲ. ನಮ್ ಬೀದಿಯಲ್ಲಿ ನಾವು ಈ 34 ವರ್ಷ 34ನೇ ವರ್ಷ ಇದು 33 ವರ್ಷ ಇಡ್ತಿದ್ವಿ. ಇವಾಗ ಬಿಟ್ಟು ಬಿಡಬೇಕು ಅಂತ ಏನ್ ಮಾಡಿದ್ರು, ಮತ್ತೆ ಇದಕ್ಕಿದ್ದಂಕೆ ಮತ್ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಡು ತಂದೆ ಇವಾಗ ಇಟ್ಟರು.
0: ಅಲ್ಲ, ಗಣೇಶ ಬಿಡಲ್ಲ ಬಿಡಿ.
9: ಇಲ್ಲ
0: ಅಲ್ವಾ,
9: ಸೇರಕ್ರು ಅದ್ನ ಹೇಳೋದು.
0: ಹೌದು,
9: ನೀವು ಬಿಡ್ತೀರಿ ಬಿಡ್ತೀರಿ ಅಂತೀರಿ, ನಿಮ್ಗೆ ಬಿಟ್ಟು ಹೋಗೋದಿಲ್ಲ ಅದಂತೇಳಿ ನಾವ್ ಒಂದ್ ಮೂರ್ತಿ ಮಾಡೇ ಇಟ್ಟಿರ್ತೇನೆ ನಿಮ್ಗೆ ಯಾವಾಗ ಅಂತ ಹೇಳಿರ್ತಾರ ಅವರು. ಅದೇ ರೀತಿ ಮೂರ್ತಿ ಮಾಡಿ ಇಟ್ಟಿರ್ತಾರೆ. 34ನೇ ವರ್ಷದ ದಿವಸ ತಂದೆ ಸ್ಥಾಪನೆ ಮಾಡಿ ಈ ಕಡೆ ಜಮೀನ್ ಕಡೆ ವಾಲ್ತಿರ್ ಹೋಗೋಣ ಅಂತ ಬಂದೆ.
0: ನಿಮ್ಮ ಬಾಲ್ಯದಲ್ಲಿ ಹೇಗೆ ನಡೆಸ್ತಾ ಇದ್ರಿ?
9: ಏನ್ ಮೇಡಮ್?
0: ನಿಮ್ಮ ಬಾಲ್ಯದಲ್ಲಿ ಹೇಗೆ ಆಚರಣೆ ಮಾಡ್ತಾ ಇದ್ರಿ?
9: ನಾವು ಬಾಲ್ಯದಲ್ಲಿ ಎಲ್ಲಿ ಮನೆಯಲ್ಲೆಲ್ಲ ಕೂರ್ಸೋರು ಮೊದ್ಲು. ಅವಾಗ ಅಲ್ಲೆಲ್ಲ ಹೋಗ್ಬಿಟ್ಟು ಅಕ್ಷತೆ ಹಾಕಿ ಬರ್ತಾ ಇದ್ವಿ, ಕೊಡೋ ಪ್ರಸಾದನ್ನೆಲ್ಲ ತಿನ್ಕೊಂಡ್ ಬರ್ತಾ ಇದ್ವಿ ಸಣ್ಣ ಮಕ್ಳು ಇದ್ದಾಗ. ಆಮೇಲೆ ಏನಾಯ್ತು ಅಂದ್ರೆ, ಒಂದ್ ಇಬ್ರು SLC ಓದ್ತಾ ಇದ್ರು ಅವರು. ಅವ್ರು ಏನ್ ಮಾಡಿದ್ರು, ಗಣಪತಿ ಇಡ್ಬೇಕು ಅಂತ ಹೇಳಿ ಕೆರೆಯಲ್ಲಿ ನಮ್ ಬೀದಿಯಲ್ಲಿ ಒಂದ್ 3 ತಗಡ ಹಾಕ್ಬಿಟ್ಟು ಒಂದ್ 4 ಗುಟ ಹಾಕಿ ಇದ್ ಮಾಡ್ಬಿಟ್ರು. ಅವ್ ಮೂವರ್ನಲ್ಲರ್ ಇದ್ರು. ಅವ್ ಇದೇನದ್ ಗಲಾಟಿ ಮಾಡ್ತಾರ ಅಲ್ಲಿ ಅಂತ ನಾವ್ ನೋಡಕ್ ಹೋಗಿ, ಏ ಹಿಂಗ ಗಣಪತಿ ಇಡಕ್ ರೆಡಿ ಮಾಡ್ತದೆ. ಆಯ್ತು, ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿ ನಾವು ಒಂದ್ ಸೇರ್ಕೊಂಡ್ವಿ. ಅದ್ರಲ್ಲಿ ಸೇರ್ಕೊಂಡ್ಬಿಟ್ಟು ಮೊದಲು ಗಿಡ ಕಟ್ಟಿದ್ವಿ. ಅದು ಹೇಗಾಯ್ತು ಅನ್ನಿದ್ರೆ, ಅದೇ ಗಣಪತಿ ಒಲಿಮೆ ಅಂದ್ರೆ ಅದೊಂದ್ 3 ತಗಡ್ನಲ್ಲಿ ಎಲ್ಲ ಹಾಕ್ಬಿಟ್ಟು ಚಪ್ರ ಎಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದ್ವಿ. ರೆಡಿ ಮಾಡ್ಬಿಟ್ಟು ನಾವು, ಯಾಕೆಂದ್ರೆ ನಾವು ಇಲ್ಲಿ ತುಂಬಾ ತರಕಾರಿ ಬೆಳಿತೇವೆ, ಆ ತರಕಾರಿಗಳಿಂದಾನೇ ನಮ್ಮ ಮಂಟಪನ್ನೆಲ್ಲ ಅಲಂಕಾರ ಮಾಡ್ಬಿಟ್ಟಿ. ಒಂದು ಸೊಪ್ಪು ಇಂತ ತರಕಾರಿ ಎಲ್ಲ ನಂಗೆ, ಒಂದ್ ಸೊಪ್ಪು ಆಗ್ಲಿ, ಒಂದು ಜವಳಿಕಾಯಿ, ಬೀನ್ಸು, ಮೆಣಸು, ಕ್ಯಾರೆಟ್ ಎಲ್ಲ ಪ್ರತಿಯೊಂದು ತಗೊಂಡ್ಬಂದ ಅದನ್ನ ಅದ್ರಲ್ಲ ಅಲಂಕಾರ ಮಾಡ್ಬಿಟ್ವಿ.
0: ಅವಾಗ್ಲೇನೆ ತರಕಾರಿ ತೀಮ್ ಇಟ್ಬಿಟ್ರಿ ನೀವು ಗಣೇಶಂಗೆ?
9: ನಾವೇನ್ ಕರಲಿಲ್ಲ ಅದನ್ನ, ಬಂದವರೆಲ್ಲ ಅದನ್ನ ತಿರುಮಾರ ವರ್ಷ ತರಕಾರಿ ಗಣಪತಿ ನೋಡೋಕ್, ತರಕಾರಿ ಗಣಪತಿ ನೋಡೋಕ್ ಅಂತ ಹೇಳಿ ಅಲ್ಲಿಗೆ ನಮ್ ಹೆಸರು ಅದು ಈಗ್ಲೂ ಆ ತರಕಾರಿ ಗಣಪತಿ ಅಂತಂದೆ ಇದೆ.
0: ಸೂಪರ್.
9: ಅದನ್ನ ಕಳಿಸ್ಬೇಕಾರನ ಅಷ್ಟೇ, ಏನ ಸಣ್ಣ ಮಕ್ಳಿಗೆ ಯಾ, ನಾವೇ ಒಂದ 10-10 ರೂಪಾಯಿ ಏನಾನ ಹಾಕಿ ಇದು ಮಾಡಿದ್ರು. ಅಂತ ಅಲ್ಲಿ ನಮ್ ಪಕ್ಕದ ಒಂದು ಗ್ರಾಮ ಇದೆ, ಅವರು ನಮ್ಗೆ ಇಬ್ಬರು ಚಿರಪರಿಸ್ತಾರ ಎಲ್ಲಾರು ನಮ್ಮ ಸಂಬಂಧಿಕರು, ಅವರು ಇವೆ ಎಲ್ಲ, ಅವರು 11 ದಿವಸ ಗಣಪತಿ ಬಿಟ್ರು. ಬಿಟ್ಟಾದ್ಮೇಲೆ ನಾವು ಅದೇ ಅವ್ರಿಗೇನ್ ಹೂವಿಂದ ಅಲಂಕಾರ ಮಾಡಿದ್ರಲ್ಲ ಅದನ್ನೇ ನಾವು ಟ್ರ್ಯಾಕ್ಟರ್ ತಗೊಂಡ್ಬಂದ್ವಿ. ತಗೊಂಡ್ಬಂದ್ಬಿಟ್ವಿ ಎಲ್ಲ ಅದನ್ನ ಹಂಗೆ ಇಟ್ಕೊಂಡು ತಿರುಮಾಟ ನಾವು ಕಳಿಸ ವ್ಯವಸ್ಥೆ ಮಾಡಿದ್ವಿ. ನಾವೇ ಒಂದು 3-4 ಡಳ್ಳು ನಮ್ ಪಕ್ಕದ ಗ್ರಾಮದಲ್ಲೇ ಒಂದ್ ಡಳ್ ಇತ್ತು, 500 ರೂಪಾಯಿ ಕೊಟ್ವಿ. ಅವ್ರು ಬಡಿತೇವೆ ಅಂತ ಒಪ್ಕೊಂಡ್ರೆ ನೀವು ಫಸ್ಟ್ ಅಂತೀರಿ ಉಡ್ರೆ ಮಾಡಿದಿರಿ, ಅವ್ರು ನಾವು ಖುಷಿಲಿ ಬಡಿತೇವೆ ಅಂತ ಸುಮ್ನೆ ಬಂದ್ರೆ ಮತ್ತೆ ಬಿಡ್ಲಾರ ನಾವ್ ಒಂದ್ 500 ರೂಪಾಯಿ ಕೊಡೋ ವ್ಯವಸ್ಥೆ ಮಾಡ್ಕೊಂಡ್ವಿ. ಅವತ್ತು ದಿವಸ ಏನಾಗಿತ್ತು ಅಂದ್ರೆ, ನಾವು ಸಂಜೆ 3 ಗಂಟೆಯಿಂದ ಗಣಪತಿ ವಿಸರ್ಜನೆಗೆ ರೆಡಿ ಮಾಡಕಂತ ಮಾಡ್ತಾ ಇದ್ವಿ. ಅವತ್ತು ದಿವಸ ವೇಷಧಾರಿಗಳು ಬಂದ್ರು, ರಾಮ, ಲಕ್ಷ್ಮಣ, ಹನುಮಂತ ಹಾಕೊಂಡು PM ಪಟ್ಟಿಗೆ ತಾವಲ್ಲ ಎಲ್ಲ ತಗೊಂಡ್ ಬರ್ತಾ ಇದ್ರು ಬೀದಿಯಲ್ಲಿ. ನಮ್ಮ ಕೇರಿಯಲ್ಲಿ ಬರ್ಬೇಕಾದ್ರೆ ಒಂದ್ ನಮ್ಮ ಹಿರಿಯರು ನಮ್ಮ ಮಾವರ ಬೇಕವ್ರು ಅವರೆಲ್ಲ ಕುತ್ಕೊಂಡು ಬರ್ರಿ ಅಂತ ಕರೆದ್ರು ಅವ್ರನ್ನ. ಬಂದ್ರು, ಬಂದಾಗತ್ತು ನೀವು ದಿನ ಇಷ್ಟೆಲ್ಲ ಊರ ಅಡ್ಡಾಡಿದ್ರೆ ಎಷ್ಟು ದುಡಿಮೆ ಆಗತ್ತೆ ನಿಮ್ಗೆ ಅಂದ್ರು. ಏನು ಇಲ್ಲ ಬಿಡ್ರಿ, ಒಂದ್ 150-200 ರೂಪಾಯಿ ಹಾಕಕ್ಕೆ ಸೈ ಅಂದ್ರು. ಅಂದ್ರೆ ಇದು 92ನೇ ಇಸ್ವಿಯಲ್ಲಿ ನಾನು ಹೇಳ್ತಾ ಇರೋದು. ಅವಾಗ ನಿಮ್ಗೆ ಒಂದು 200 ರೂಪಾಯಿ ಕೂಡ ವ್ಯವಸ್ಥೆ ಮಾಡ್ತೇವೆ, ನೀವು ಇವತ್ತು ನಮ್ ಗಣಪತಿ ಕಳ್ಸೋಕ್ ಬರ್ಬೇಕು, ಉಂಡೆ ಊಟಕ್ ಮಾಡ್ಸಿದ್ವಿ ಅಂದ್ರೆ. ಊಟದ್ದು ಹೆಂಗಾಯ್ತು ಅಂದ್ರೆ, ಮನ್ ಮನೆಯಲ್ಲಿ ಎಲ್ಲರೂ ನಮ್ಗೆ ತೊಗರಿ ಬೇಳೆ ಎಲ್ಲದನ್ನು ಕೊಟ್ರು, ಪ್ರತಿ ಒಂದೊಂದು ವಸ್ತುನು ಒಬ್ಬೊಬ್ಬರು ಕೊಟ್ಟರೆ ನೀವು ಹಂಗೆ ಕಳ್ಸ್ಬೇಡ್ರಿ, ಈಗ ಇಷ್ಟೇ ಮಾಡಿದೀರಾ, ಊಟದ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ಮನೆಯಿಂದಾನೇ ಅವರೇ ತಂದು ತಂದು ಕೊಟ್ಟಂಗೆ ಊಟದ ವ್ಯವಸ್ಥೆ ಮಾಡಿದ್ವಿ. ಇಲ್ಲಿ ಊಟ ಇದೆ, ಊಟ ಮಾಡ್ಕೊಂಡು ಗಣಪತಿ ಜೊತೆಗೆ ಹೋದ್ರಿ. ಅದ್ ಹೆಂಗೇನು ಅಂದ್ರೆ, ಜನ ಸೇರ್ತು ಅಂದ್ರೆ ಹೋಗ್ತಾ ಇರ್ಬೇಕಾದ್ರೆ ಇವ್ರು ಎಲ್ಲಿಂದ ಕರ್ಸಿದಿರಿ ಅನ್ನೋರು, ನಾವ್ ಮಹಾರಾಷ್ಟ್ರದಿಂದ
0: ಕರ್ಸಿದ್ರು. ಸೊ ಆ ನೆನಪು ಇವಾಗ ನಿಮಗೆ ಇವತ್ತು ನೆನಪಾಗ್ತಾ ಇದೆ?
9: ನೆನಪು ಅಂದ್ರೆ ಅದು ಯಾಗ ಆಯ್ತು ಅಂತ ಅಂದ್ರೆ ಇವತ್ತಿಗೆ ನಮ್ಗೆ ತುಂಬಾ ಕಾಡ್ತಾ ಇದೆ. ಅಂದ್ರೆ ಮೇಡಮ್ ರೇ, ನಾವು ಅದೇ ತರನೇ ಈ ಕೊಡನಿನ ಕೊಡಸು ಅಂತಂದಿದೆಯಲ್ಲ, ಆ ತರ ದೃಶ್ಯಗಳು ಮಾಡೋದು, ಆಮ್ಯಾಗ ಭಕ್ತ ಮಾರ್ಕಂಡಯ್ಯ ಅದನ್ನು ಮಾಡಿದ್ವಿ. ಅದನ್ನ ಉದ್ಭವ ಹತ್ತಿರ ಪರಮಶಿವ ಲಿಂಗದಲ್ಲಿ ಉದ್ಭವ ಆಗಿ ಅವ್ನ ತಪ್ಕನ ತರ ಆ ತರ ಎಲ್ಲ ಮಾಡಿದ್ವಿ. ಆಮೇಲೆ ಉಡುಪಿ ಶ್ರೀಕೃಷ್ಣ ಬಾಗಿಲು ಕಿಂಡಿಯಲ್ಲಿ ದರ್ಶನ ಕೊಡೋದು ಉಲ್ಟಾ ತಿರುಗಿ ಆ ತರದ್ದೆಲ್ಲ ಮಾಡಿ ತುಂಬಾ ಫೇಮಸ್ ಆಯ್ತು. ಆಮ್ಯಾಗೆ ಏಕ ನಂತನಿಗೆ ಏಕಲ ಗಾಲೆಯ ರಥ ಅಂತಂದ ಹೇಳಿ ಮಾಡಿದ್ವಿ, ಐದು ಎತ್ತು ಒಂದೇ ಗಾಲೆ.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.
9: ಸವಿ ನೆನಪುಗಳನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಓಕೆ, ಷಡಾಕ್ಷರಿ ಸರ್ ಅವರು ಅವರ ಒಂದು ಬಾಲ್ಯದ ನೆನಪುಗಳನ್ನ ಅಂದ್ರೆ ಗಣೇಶನ್ನ ಯಾವ ರೀತಿ ಎಲ್ಲ ಕೂರಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕಿರಣ? ಹಲೋ.
14: ಹಲೋ, ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ಆನಡ, ವಿದ್ಯಾನಗರ ಶಿವಮೊಗ್ಗ.
0: ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಶುಭ ಸಂಜೆ.
14: ಶುಭ ಸಂಜೆ ಮೇಡಮ್. ಓಕೆ, ಅದರಲ್ಲೂ ವಿಶೇಷವಾಗಿ
0: ತಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಬೆಳಗ್ಗೆಯಿಂದ
14: ಮೇಡಮ್? ಅದೇ, ಇವತ್ತು ಹಬ್ಬದ ವಾತಾವರಣ ಇತ್ತು. ಬೆಳಗ್ಗೆ ಶಿವಮೊಗ್ಗದಲ್ಲಿ ನಮ್ಮನೆ ಪೂಜೆ ಮಾಡಿದ್ವಿ. ಆಮೇಲೆ ಅಲ್ಲಿಂದ ನಮ್ಮನೆಗೆ ಬಿಆರ್ ಪ್ರಾಜೆಕ್ಟ್ ಅಂತ ಇದೆ ಭದ್ರಾ ಡ್ಯಾಮ್ ಹತ್ರ, ಅಲ್ಲಿಗೆ ಬಂದ್ವಿ. ಅಲ್ಲಿ ನಾವು ಬ್ರದರ್ಸ್, ಸಿಸ್ಟರ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಗಣಪತಿ ಪೂಜೆ ಮಾಡಿ ಚೆನ್ನಾಗಿ ಊಟ ಮಾಡಿ ಮಲಗಿ ಎದ್ದುಬಿಟ್ಟು ಇವಾಗ ನಿಮಗೆ ಕಾಲ್ ಮಾಡಿದೆ. ಕಾಲ್ ಸಿಗ್ತಾ ಇದೆ, ಸಂತೋಷ. ಟಾಪಿಕ್ ನೋಡಿದೆ, ಅದೇ ಗಣಪತಿ ಹಬ್ಬದ ಆಚರಣೆ ಬಗ್ಗೆನೆ ಮಾತಾಡ್ಬೇಕು ಅಂತ ಹೇಳಿದ್ರಿ. ಈಗ ನಾವು ಚಿಕ್ಕವರಿದ್ದಾಗ್ಲೂ ಈಗ ಒಂದು 40-50 ವರ್ಷದ ಹಿಂದಿಗೂ ಈಗೂ ಬಹಳ ವ್ಯತ್ಯಾಸ ಆಗಿದೆ, ತುಂಬಾನೇ ವ್ಯತ್ಯಾಸ ಆಗಿದೆ. ಗಣಪತಿ ಹಬ್ಬ ಪ್ರತಿ ವರ್ಷನು ಬರ್ತಾ ಇದೆ, ಹೋಗ್ತಾ ಇದೆ, ಆದ್ರೆ ಅದು ಆಚರಣೆಯ ರೀತಿ ನೀತಿ ವಿಧಾನಗಳು ತುಂಬಾ ಬದಲಾಗಿದೆ. ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಮನೆ ಮನೆಗಳಲ್ಲೂ ಸಂಭ್ರಮ ಇರ್ತಿತ್ತು, ಎಲ್ಲಾ ಮನೆಯಲ್ಲೂ ಗಣಪತಿ ಇಡ್ತಾ ಇದ್ರು, ಮತ್ತೆ ತಿಂಡಿ ತಿನಿಸುಗಳನ್ನ ಮನೇಲೇ ಮಾಡ್ತಾ ಇದ್ರು. ನನಗೆ ಗೊತ್ತಿರೋ ಹಾಗೆ ನಮ್ಮಅಮ್ಮ ಒಂದೂವರೆ ತಿಂಗಳು ಮೊದಲೇ ಎಲ್ಲ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಿದ್ರು. ಚಕ್ಲಿ, ಕೋಡ್ಬಳೆ, ಕರ್ಜಿಕಾಯಿ, ಮೋದಕ 15-20 ದಿವಸದಲ್ಲೆಲ್ಲ ರೆಡಿ. ಇನ್ನೇನು ಮದ್ವೆ ಇದು ಪೂಜೆಗೆ ಒಂದು ವಾರ ಇದೆ ಅನ್ನೋ ಎಲ್ಲ ರೆಡಿ ಆಗ್ತಿತ್ತು. ಹೆಚ್ಚು ಕಡಿಮೆ ಒಂದೊಂದು ದೊಡ್ಡ ಡಬ್ಬದಲ್ಲಿ ಮಾಡಿರ್ತಾ ಇದ್ರು ನಮ್ಮ ತಾಯಿಯವರು ಅವಾಗ. ಆಮೇಲೆ 21 ಗಣಪತಿ ನೀವು ನೋಡ್ಲೇಬೇಕು ಅಂತ ಹೇಳ್ತಿದ್ರು ನಾವು ಚಿಕ್ಕವರಿದ್ದಾಗ. ಅದಕ್ಕೆ ನಾವು ಹೈಸ್ಕೂಲ್, PUC, ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ಹುಡುಕಿ ಹುಡುಕಿ ಅವ್ರು ಬೈದ್ರು ಪರವಾಗಿಲ್ಲ ಅಂತ ಹೇಳಿ ಹೋಗಿ ನುಗ್ಗಿ ನುಗ್ಗಿ ಗಣಪತಿ ನೋಡ್ಕೊಂಡ್ ಬರ್ತೀವಿ ಮನೆ ಮನೆಯಲ್ಲಿ. ಒಟ್ಟು ನಮಗೆ 21 ಲೆಕ್ಕ ಆಗ್ಬೇಕು. ಆಮೇಲೆ ಇನ್ನು ಮಜಾ ಇರ್ತಿತ್ತು. ನಾವು ಚಿಕ್ಕವರಿದ್ದಾಗ ಇದು ಚಂದ್ರ ಕಾಣ್ಬಾರ್ದು, ಚಂದ್ರ ಕಾಣ್ಬಾರ್ದು, ನೋಡ್ಬಾರ್ದು ಅಂತ ದೊಡ್ಡವ್ರು ಹೇಳ್ತಿದ್ರ. ನನಗ್ ಕುತೂಹಲ ಹಿಂಗೆ ಆಕಾಶ ನೋಡ್ಬಿಡೋದು ಕಂಡ್ಬಿಡ್ತಿತ್ತು. ಆಮೇಲೆ ಎದ್ರಕೊಂಬಂದು ನಮ್ಮ ಅಮ್ಮನ ಹತ್ರ ನಮ್ಮ ಅಕ್ಕನ ಹತ್ರ, ಅಯ್ಯೋ ಗಣಪತಿ ನೋಡ್ಬಿಟ್ಟೆ, ಅಯ್ಯೋ ಈಗ ಶಾಪ ಬರುತ್ತೆ, ಏನ್ ಮಾಡೋದು ಅಂತ ಅಳ್ತಾ ಇದ್ವಿ. ಅವಾಗ ನಮ್ಮ ಅಮ್ಮ ನಮ್ಮ ಅಕ್ಕ ಇದ್ದವ್ರು ಅದಕ್ಕೇನು ಹೆದರ್ಬೇಡ, ದೇವ್ರ ಮುಂದೆ ಕುತ್ಕೊಂಡು ಒಂದು ಗಣಪತಿ ಹಾಡು ಹೇಳ್ಬಿಡು ಸರಿ ಆಗತ್ತೆ ಅಂತಿದ್ರು. ನಾವು ಅದನ್ನೇ ನಿಜ ಅನ್ಕೊಂಡ್ಬಿಟ್ಟು ಗಣಪತಿ ನಾವು ಚಂದ್ರ ನೋಡ್ಬಿಟ್ಟೆ ದಯವಿಟ್ಟು ನಮಸ್ಬಿಡು ಅಂತ ಒಂದು ಹಾಡು ಹೇಳ್ತಿದ್ವಿ. ಬಹಳ ಚೆನ್ನಾಗಿತ್ತು ಮೇಡಮ್ ನಾವು ಚಿಕ್ಕವರಿದ್ದಾಗ. ಈಗ ಎಲ್ಲ ಸಾರ್ವತ್ರಿಕನೇ ಜಾಸ್ತಿ ಆಗ್ಬಿಟ್ಟಿದೆ, ಪರವಾಗಿಲ್ಲ, ಯಾಕಂದ್ರೆ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ಆದ್ರೆ ಅದರಿಂದ ಏನಪ್ಪಾ ಒಂದು ಖುಷಿ ಅಂದ್ರೆ ಗಣಪತಿ ಹಬ್ಬ ಅಂದ್ಕೂಡ್ಲೆ ನಾವೆಲ್ಲರೂ ಜಾತಿ ಧರ್ಮ ಮೇಲು ಕೀಳು ಬಡವ ಬಲ್ಲಿದ ಎಲ್ಲವನ್ನು ಮರೆತು ಎಲ್ಲರೂ ಸಂತೋಷದಿಂದ ಈ ಒಂದು ಹಬ್ಬವನ್ನು ಆಚರಿಸಿ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯ ಅನ್ನೋಂತ ಒಂದು ಧನ್ಯತಾ ಭಾವ ಮೂಡುತ್ತಲ್ಲ, ಅದನ್ನ ನೋಡಿ ನನಗೆ ಬಹಳ ಖುಷಿ ಆಯ್ತು. ಹೌದು ಮೇಡಮ್, ನಿಜವಾಗ್ಲು ಗಣಪತಿ ಹಬ್ಬ, ದೀಪಾವಳಿ, ನವರಾತ್ರಿ ಇದೆಲ್ಲ ಇದೆಯಲ್ಲ, ಇವೆಲ್ಲವೂ ನಮ್ಮನ್ನ ಮತ್ತಷ್ಟು ನಮ್ಮ ಸಂಸ್ಕೃತಿಯನ್ನ ನಮ್ಮ ಏಕತೆಯನ್ನ ನಾವೆಲ್ಲರೂ ಭಾರತೀಯರು ಅಂತೇಳಿ ಒಂದು ಒಗ್ಗೂಡಕ್ಕೆ ಅವಕಾಶ ಮಾಡಿಕೊಡುತ್ತಲ್ಲ, ಇದನ್ನ ನೋಡಿ ನಂಗೆ ತುಂಬಾ ಸಂತೋಷ
0: ಆಗುತ್ತೆ. ಥ್ಯಾಂಕ್ ಯು ಸರ್, ತಮ್ಮೆಲ್ಲ ಒಂದು ಸಂತೋಷದ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು.
14: ಹೌದು, ಚೆನ್ನಾಗಿರುತ್ತೆ ಮೇಡಮ್, ಈಗಲೂ ನೆನೆಸ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತೀವಿ ಬಾಲ್ಯದ ಗಣಪತಿಯ ಹಬ್ಬದ ಒಂದು ನೆನಪನ್ನ.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಕೇಳಿಸ್ಕೊಂಡಲ್ವಾ ನಮ್ಮ ಬ್ರಹ್ಮಾನಂದ ಸರ್ ಅವರು, ಅವರು ಆಚರಣೆ ಮಾಡಿರುವಂತಹ ಗಣೇಶ ಹಬ್ಬ ಹೇಗಿರ್ತಾ ಇತ್ತು ಅಂತ ತಿಳಿಸಿದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕಿರಣ? ಹಲೋ,
15: ಹಲೋ,
0: ನಮಸ್ತೆ.
15: ನಮಸ್ತೆ ಮೇಡಮ್, ಕಲ್ಲಪ್ಪ ಮೇಡಮ್, ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ.
0: ಓಕೆ ಕಲ್ಲಪ್ಪ ಸರ್, ಹೇಗಿದ್ದೀರಾ?
15: ಚೆನ್ನಾಗಿದೆ ಮೇಡಮ್.
0: ಓಕೆ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ.
15: ಶುಭಾಶಯ ಮೇಡಮ್.
0: ಹೇಗೆ ಆಚರಣೆ ಮಾಡಿದ್ರಿ ಬೆಳಗಿಂದ?
15: ಬೆಳಗಿಂದ ನಮ್ಗೆ ಊರಿಗೆ ಒಬ್ಬ ಗಣಪ ಅನ್ನಂಗೆ ಊರಿಂದ ಒಂದೇ ಗಣಪ ಕೂರಿಸ್ತೀವಿ ಮೇಡಮ್ ನಮ್ಮೂರಲ್ಲಿ. ದೇವಸ್ಥಾನದಲ್ಲಿ ಒಂದೇ ಗಣಪ.
0: ಹೌದಾ, ಬೇರೆ ಎಲ್ಲೂ ಕೂರ್ಸಲ್ವಾ? ಬೇರೆ
15: ಬೇರೆ ಎಲ್ಲ ಮನೆಗಳಲ್ಲಿ ಯಾರ ತರ ಕೂರ್ಸಲ್ಲ. ದೇವಸ್ಥಾನದ ಹತ್ರ ಒಂದು ಗಣಪನ್ನ ತಂದು ಒಳ್ಳೆ ವಿಜೃಂಭಣೆಯಿಂದ ಕೂರಿಸ್ತಾರೆ ಮೇಡಮ್ ಮುಂದೆ ಹತ್ರ. ಸಂಜೆ ಎಲ್ಲ ಪ್ರತಿ ದಿವಸ 5 ದಿವಸ ಕೂರಿಸ್ತೀವಿ. ಸಂಜೆ ಎಲ್ಲ ಮಕ್ಕಳೆಲ್ಲ ಆಡು ಹೇಳೋದು ಅವೆಲ್ಲ 11-12 ಗಂಟೆವರೆಗೂ ಮುಂದೆ ಹತ್ರ ಸೇರಿ ಹಾಡು ಹೇಳೋದು.
0: ಮುಂಚೆಯಿಂದನು ಹೀಗೇನಾ ಹೊಳಲ್ಕೆರೆಯಲ್ಲಿ?
15: ಹೌದು ಹೌದು ಮೇಡಮ್, ನಮ್ಮೂರಲ್ಲಿ ಯಾವಾಗ್ಲೂ ಹಂಗೆ ಒಂದೇ ಗಣಪ.
0: ಸೂಪರ್.
15: ಕೂರ್ಸಿರೋ ಹುಡುಗರೆಲ್ಲ ಏನ ಇನ್ನೊಂದ್ ಹತ್ರ ಎಲ್ಲಾರು ಕೂರಿಸ್ತಾರೆ. ಆದ್ರೆ ವರ್ಷ ಇಲ್ಲ ಒಂದೇ ಗಣಪ ಇರುತ್ತೆ.
0: ಓಕೆ. ಆಮೇಲೆ ನಿಮ್ಮ ಬಾಲ್ಯದಲ್ಲಿ ಹೇಗಿತ್ತು, ಅವಾಗ್ಲೂ ಹೇಗೆ ಆಚರಣೆ?
15: ಅವಾಗ್ಲೂ ಇದೇ ತರ ಮಾಡ್ತಿದ್ವಿ ನಾವು. ಮಕ್ಕಳಿದ್ದಾಗ ಎಲ್ಲ ಒಂದೇ ನಮ್ಮ ಊರಿಗೆ ಒಂದೇ ಗಣಪಲ್ಲ, ಒಂದೇ ಹತ್ರ ಸೇರ್ಬಿಟ್ಟು ಹುಡುಗರೆಲ್ಲ ಹಾಡು ಹೇಳೋದು ಕುಣಿಯೋದು ಎಲ್ಲ ಮಾಡ್ತಿದ್ರು. ನಾವು ಅದ್ರಲ್ಲಿ ಭಾಗವಹಿಸ್ತಿದ್ವಿ.
0: ಧನ್ಯವಾದಗಳು.
15: ಅದೇ ಅದೇ ರೀತಿ ಇವತ್ತು ಮತ್ತೆ ತೋಟದಲ್ಲಿ ನಾಗ ಇದನ್ನ ಪೂಜೆ ಮಾಡ್ತಾರ ಮೇಡಮ್ ನಮ್ಮೂರಲ್ಲೆಲ್ಲ.
0: ಓಕೆ.
15: ನಾಗರಕಲ್ಲು ಪೂಜೆ ಮಾಡ್ತಾರೆ ಇವತ್ತು. ಪ್ರತಿ ಎಲ್ಲರೂ ತೋಟಗಳಾಗಿ ಮರಕ್ಕೆ ಚಪ್ರ ಹಾಕ್ಬಿಟ್ಟು ಅಡಕೆ ಗಿಡಗಳಿಗೆ ಚಪ್ರ ಹಾಕ್ಬಿಟ್ಟು ಅಲ್ಲಿ ನಾಗರಕಲ್ಲು ಇಟ್ಬಿಟ್ಟು ಪೂಜೆ ಮಾಡಿ ಹಾಲೆರೆದು ಪೂಜೆ ಮಾಡ್ತಾರೆ ಮೇಡಮ್ ಇವತ್ತು.
0: ಕೆಲವರು ಪದ್ಧತಿ ಇರತ್ತೆ ಅಂದ್ರೆ ನಾಗರ ಪಂಚಮಿಲಿ ಹಾಲನ್ನ ಎರಿದೇ ಇರೋರು ಇವತ್ತು ಮಾಡ್ತಾರೆ.
15: ಇಲ್ಲ, ನಮ್ಗೆ ನಮ್ಮೂರಲ್ಲಿ ಯಾವಾಗ್ಲೂ ಗೌರವ ಗಣೇಶ ಹಬ್ಬದ ದಿವಸ ಮಾಡೋದು ಮೇಡಮ್.
0: ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್.
15: ಇದೇ ತರ ಆಚರಣೆ ಮಾಡ್ತೀವಿ ಮೇಡಮ್.
0: ಓಕೆ ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಧನ್ಯವಾದಗಳು.
15: ಧನ್ಯವಾದ ಮೇಡಮ್.
0: ಓಕೆ, ಕಲ್ಲಪ್ಪ ಅವರು ಹೊಳಲ್ಕೆರೆಯಿಂದ ಕರೆ ಮಾಡಿ ಅವರ ಒಂದು ಪದ್ಧತಿ ಅಂದರೆ ಅವರು ಹೇಗೆ ಆಚರಣೆ ಮಾಡ್ತಾ ಇದ್ರು ಗಣಪತಿ ಹಬ್ಬವನ್ನು ಅಂತ ತಿಳಿಸ್ತಾ ಇದ್ರು. ಹಾಗೆ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
16: ನಮಸ್ಕಾರ ಕನಕ.
0: ನಮಸ್ಕಾರ ಮುರಳೀಧರ್ ಸರ್.
16: ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
0: ತಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹೇಗೆ ಆಚರಣೆ
16: ಮಾಡಿದ್ರು? ಗಣಪತಿ ಕೂರಿಸಿದ್ವಿ, ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲಾರು ಸೇರ್ಕೊಂಡು ನಾನು ಫಾರ್ಮಿಗೆ ಬಂದಿನಿ. ಸಂಜೆ ರಾತ್ರಿ ಹೋಗಿ 10 ಗಂಟೆಗೆ ಚಂದ್ರ ಮುಳುಗಿದ ನಂತರ ಹೋಗಿ ಚೆನ್ನಾಗಿ ಬಿಡ್ತೀವಿ.
0: ಚಂದ್ರ ನೋಡಿದುಂಟ?
16: ಅಯ್ಯೋ ನೋಡ್ಬಾರ್ದು ಅಂತ ಕಣಕ. ನಾವ್ ಅಣ್ಣನ ಮಕ್ಕಳು ತಮ್ಮನ ಮಕ್ಳು ಮಕ್ಳು ಇರ್ತಾವಲ್ಲ ನೋಡಿ
0: ಸೇರ್ಪಿರ್ತಾರೆ.
16: ಬಾಲ್ಯದಲ್ಲಿ ನಾವು 12 ವರ್ಷ ಹುಡುಗ, ಅವಾಗೆಲ್ಲ ನಮಗೆ ಫ್ರೀ ಏನು ಎಲ್ಲಾರು ಹೋಗ್ಬೋದು ಎಲ್ಲಾರು ಬರ್ಬೋದು. ಸಣ್ಣ ಹಬ್ಬದ ಮೇಲೆ ಅಣ್ಣಾನಗರದಲ್ಲಿ ಮುಂದ ಹೊರಟು ರಾಮ ಸಿಟಿ ಪಾರ್ಕ್ ಕೋಟೆ ಮಾರಮ್ಮ ದೇವಸ್ಥಾನ ಎಲ್ಲೆಲ್ಲಿ ಎಷ್ಟು ಗಣಪತಿ ಒಟ್ಟು 21 ನೋಡಿದ್ರೆ ಮನೆಗೆ ಬರ್ತಿದ್ದಿಲ್ಲ. ಪ್ರತಿ ಒಂದು ಕೇರಿ ಕೇರಿ ಸುತ್ತಿ ಎಲ್ಲಿ ಇಟ್ಟಿರ ಅಂತ ನಡ್ಕೊಂಡು ಹೋಗಿ ಗಣಪತಿ ನೋಡ್ಕೊಂಡು ರಾತ್ರಿ 11 ಗಂಟೆ ಮನೆ ಮುಟ್ತಿದ್ದೆ. ಆ ಕಡಕ ಒಟ್ಟು 21 ಗಣಪತಿ ನೋಡೇ ನೋಡ್ತಿದ್ವಿ. ಈಗ ಹಂಗಿಲ್ಲ, ಈಗ ಕೆಲ್ಸ ಆಯ್ತು, ನಮ್ ಕೆಲ್ಸದ ಜಾಸ್ತಿ ಆಗ್ಬಿಡಿತಿ, ಏನು ಮಾಡೋದಿಲ್ಲ. ಮೊದಲ ಒಂದು ಗಣಪತಿ ಇಡ್ತೀವಿ, ನಮ್ಮ ಅಣ್ಣನ ಮಕ್ಕಳೆಲ್ಲ ಪಕ್ಕದ ಕೆರೆಯಲ್ಲಿ ಒಂದು ಗಣಪತಿ ಸಂಘ ಸೇರ್ಕೊಂಡಿದ್ದಾರೆ. ಅವ್ರಿಂದ 12 ದಿವಸ ಇರ್ತಾರೆ, ದಿನ ಒಂದು ಕಾರ್ಯಕ್ರಮ ಆಯೋಜಿಸ್ತಾರೆ. ಒಂದ್ಸಲ ರಂಗೋಲಿ ಹಾಕೋದು, ಒಂದ್ಸಲ ರನ್ನಿಂಗ್ ರೇಸ್ ಮಾಡಿಸೋದು, ಬಹುಮಾನ ಕೊಡ್ತಾರೆ. ಅದು ಮಾಡಿಸ್ತಾರೆ, ನೋಡಕ್
0: ಹೋಗ್ತೀವಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
16: ತುಂಬಾ ಧನ್ಯವಾದ ಕಾಕ. ನಿಮ್ಮಲ್ಲಿ ಗಣಪತಿ ಹಬ್ಬ ಮಾಡಿದ ಅಕ್ಕ?
0: ನಮ್ ಕಡೆ ನಮ್ಮನೇಲಿ ಪದ್ಧತಿ ಇಲ್ಲ ಸರ್, ಅದು ಇನ್ನು ನಮ್ಮ ಗಣಪತಿನ ಇಡೋ ಪದ್ಧತಿ ಇಲ್ಲ, ಬಟ್ ಆಚರಣೆ ಮಾಡ್ತೇವೆ.
16: ಏನಕ್ಕ ಆಷಾಢ
0: ಆಚರಣೆ ಮಾಡ್ತೇವೆ.
16: ಆಚರಣೆ ಮಾಡ್ತೀರಾ? ಹಂಗಾರೆ ಸಾಯಂಕಾಲ ಮನೆ ಬಂದ್ಬಿಡಿ, ಆ ಕಾರ್ಯಕ್ರಮ ಮುಗಿದ್ಮೇಲೆ ಊಟ ಮಕ್ಕಳು ಹೋಳಿಗೆ ಎಲ್ಲ ಊಟ ಮಕ್ಕಳು ಹೋಗಿರಂತೆ.
0: ಖಂಡಿತ ಸರ್, ಖಂಡಿತ. ಓಕೆ, ಥ್ಯಾಂಕ್ ಯು,
16: ಧನ್ಯವಾದಗಳು.
0: ಧನ್ಯವಾದಗಳು. ಖಂಡಿತ ಸರ್. ಓಕೆ, ತುಂಬಾ ಅಂದ್ರೆ ನಾನು ಹೇಳಿದ್ದು ಮುರಳಿದವ್ರು ಚೆನ್ನಾಗಿ ಮಾತಾಡ್ತಾ ಇದ್ರು. ನಾನು ಗಣಪತಿನ ತರೋದಿಲ್ಲ, ಬಟ್ ಆಚರಣೆ ಮಾಡ್ತೀವಿ ನಾವು ಕೂಡ. ಏನು ಹೋಳಿಗೆ, ಕರಿಗಡುಬು, ಚಕ್ಲಿ, ಕೋಡ್ಬಳೆ, ಹೀಗೆ ಗಣಪತಿಗೆ ಇಷ್ಟವಾದಂತಹ ಆಹಾರವನ್ನು ಅವ್ರ ಹೆಸರು ಹೇಳಿ ನಾವು ತಿನ್ನೋದು. ಏನು ಗಣಪತಿ ಹೆಸರಲ್ಲಿ ಹೇಳಿ ಸೊ ಈ ಒಂದು ಇವತ್ತಿನ ದಿನ ಹೆಂಗೆ ಅಂತಂದ್ರೆ ಮಕ್ಳಿಗೆ ತುಂಬಾನೇ ಫೇವ್ರೆಟ್ ದಿನ, ಅಂದ್ರೆ ತುಂಬಾನೇ ಖುಷಿ ಪಟ್ಟಿ ಗಣಪತಿನ ನೆನ್ಸ್ಕೊಳ್ತಾ ಇನ್ನೂ ನೈವೇದ್ಯಕ್ಕೆ ಇಡ್ತಾ ಇರ್ತೀವಿ. ಅಷ್ಟು ಬೇಗ ಅವ್ರ ಕಣ್ಣು ಯಾವಾಗ ತಟ್ಟೆ ಮೇಲೆ ಹೋಗಿರುತ್ತೆ. ಬೆಳಗಿಂದ ನಾವು ಹೇಳಿರ್ತೀವಿ ಏ ಮುಟ್ಟಬಾರ್ದು ಇವತ್ತು ಗಣಪತಿ ಹಬ್ಬ, ಕೈ ಜೋಡಿಸಿ ಭಕ್ತಿಯಿಂದ ಬೇಡ್ಕೊಳ್ಳಿ ಕಣ್ಮುಚ್ಚಿ ಅಂತನ್ಬಿಟ್ಟು ಮಕ್ಳಿಗೆಲ್ಲ ಹೇಳಿರ್ತೀವಿ. ಆದ್ರೆ ಅವ್ರ ಮನಸ್ಸೆಲ್ಲ ಫುಲ್ ತಟ್ಟೆ ಮೇಲೆ ಇರುತ್ತೆ. ಒಂದೊಂದೇ ಮಮ್ಮಿ ತಗೊಳ್ಳ, ಆಂಟಿ ತಗೊಳ್ಳ ಅಂತ ಕೇಳ್ತಾ ಇರ್ತಾರೆ. ಆವಾಗ ಮನೇಲಿರೋ ಹಿರಿಯರು ಈ ಗಣಪತಿನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಕೊಡ್ತಾನೆ, ಅಲ್ಲಿವರೆಗೂ ನೀವು ಅದನ್ನ ಮುಟ್ಟಬಾರ್ದು ಹಾಗೆ ಅಂತ. ಪಾಪ ಅವರು ಹೆಂಗೆ ಅಂತಂದ್ರೆ ಆ ಮಕ್ಕಳಲ್ಲಿರೋ ಮುಗ್ಧತೆಯನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇರತ್ತೆ. ಪೂಜೆ ಮುಗಿಯೋ ತನಕ ಕೆಲವರು ಅಷ್ಟೇ ಭಕ್ತಿಯಿಂದ ಕಾಯ್ದು ಆಮೇಲೆ ಕೊಡ್ತಾರಲ್ಲ, ತಿನ್ನೋ ರೀತಿಯಲ್ಲಿದೆ, ತಿನ್ನೋ ರೀತಿಯಲ್ಲೇ ಆ ಗಣಪತಿ ಒಲ್ದು ಬಿಡ್ಬೇಕು ಮಕ್ಕಳಿಗೆ. ನಾವು ಇವತ್ತು ನನ್ನ ಪೂಜೆನ ಮಾಡಿದ್ದೀರಾ ತಥಾಸ್ತು ಅಂತ ಗಣಪತಿ ಅಲ್ಲಿಂದನೇ ವರ ಕೊಟ್ಟ ಅಂತ ಹೇಳಿ ಹಿರಿಯರು ಮಕ್ಕಳಿಗೇ ಸಮಜಾಯಿಸ್ತಾ ಇರ್ತಾರೆ. ಅಂದರೆ ಅಷ್ಟು ಹೇಳಿ ಬುದ್ಧಿವಾದ ಹೇಳಿ ಮಕ್ಕಳನ್ನ ಸುಧಾರಿಸೋದಿದೆಯಲ್ಲ, ಅದೊಂಥರ ಅದ್ಭುತ ಕಾರ್ಯಕ್ರಮ ಅಂತಲೇ ಹೇಳಬೇಕು ಮಕ್ಕಳನ್ನ ಸುಧಾರಿಸೋದು ಅಲ್ವಾ. ಏನೇ ಇರಲಿ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಕೇಳುಗರು, ಹಾಗೆ ನೀವು ಕೂಡ ಕರೆ ಮಾಡ್ಬೋದು. ಕರೆ ಮಾಡಬೇಕಾಗಿರೋ ಸಂಖ್ಯೆ 9620969729 ಅಂತ ಹೇಳ್ತಾ ಈಗ ನಮ್ಮ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
17: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
18: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
19: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
20: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
19: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಬಾಲ್ಯದಲ್ಲಿ ಆಚರಿಸಿದ ಗಣೇಶ ಹಾಗೂ ಗೌರಿ ಹಬ್ಬವನ್ನು ಹೇಗೆ ಆಚರಿಸಿದ್ರಿ ಅಂತ ನಮ್ಮ ಜೊತೆ ಹಂಚ್ಕೊಳ್ಬೋದು. ಹಾಗೆ ಇವತ್ತು ಬೆಳಗ್ಗೆಯಿಂದ ಯಾವೆಲ್ಲ ಕಾರ್ಯಕ್ರಮ ಅಂದರೆ ಗಣೇಶನ ಬಗ್ಗೆ ಗೌರಿ ಬಗ್ಗೆ ಹೇಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ, ಹಾಗೆ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಾ ಅಂತ ತಿಳಿಸ್ಬೋದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಕೇಳೋಣ. ಹಲೋ, ಓಕೆ, ಹಲೋ
21: ಹಲೋ,
0: ನಮಸ್ತೆ.
22: ನಮಸ್ತೆ ಮೇಡಮ್.
0: ನಮಸ್ತೆ ಅನಂತರಾಜವ್ರೆ.
22: ಗೌರಿ ಮೇಡಮ್, ಚಿತ್ರದುರ್ಗ ಜಿಲ್ಲೆ.
0: ಸೂಪರ್. ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
22: ನಿಮ್ಗೂ ಸಹ ಗೌರಿ ಗಣೇಶದ ಶುಭಾಶಯಗಳು ಮೇಡಮ್.
0: ಓಕೆ, ಬೆಳಗಿಂದ ಹೇಗೆ ಆಚರಣೆ ಮಾಡಿದ್ರಿ ಹಬ್ಬ
22: ಮೇಡಮ್? ನಮ್ಮೂರಲ್ಲಿ ಮೊದಲು ಗಲ್ಲಿ ಗಲ್ಲಿಗೂ ಒಂದೊಂದು ಕೂರಿಸ್ತಾ ಇದ್ರು ಮೇಡಮ್ ಗಣಪತಿನ. ಈಗ ಅದೇ ಈಗೆಲ್ಲ ಈಗೆಲ್ಲ ರೂಲ್ಸ್ ಆಗಿದೆಯಲ್ಲ, ಅದರಿಂದ ಊರಿಗೆ ಒಂದು ಇಡ್ತಾರೆ ಮೇಡಮ್. ಊರಿನ ಮಧ್ಯಭಾಗದಲ್ಲಿ ಒಂದು ಪೆಂಡಲ್ ಹಾಕ್ಬಿಟ್ಟು ಒಂದು ಎಲ್ಲರೂ ಸಾಮೂಹಿಕವಾಗಿ ಮಾಡ್ತಾರೆ ಮೇಡಮ್. ಮೊದ್ಲು ಆ ಕೆರೆಗೆ ಒಂದು ಈ ಕೆರೆಗೆ ಒಂದು ಇಡಾರ ಮೇಡಮ್. ಮೇಡಮ್ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಮೇಡಮ್. ವಿಸರ್ಜನೆ ದಿನ ಎಲ್ರಿಗೂ ಅನ್ನ ಸಂತರ್ಪಣೆ ಮಾಡಿ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಒಳ್ಳೆ ಬಾಯವೈಕ್ಯತೆಯಿಂದ ಮಾಡ್ತಾರೆ ಮೇಡಮ್. ಒಳ್ಳೆ ಖುಷಿ ಕುಣಿದು ಕುಪ್ಪಳಿಸಿ ಹುಡುಗರು ಡ್ಯಾನ್ಸ್ ನೋಡ್ಬೇಕು ಮೇಡಮ್. ಅವತ್ತಿನ ದಿನ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಮೇಡಮ್. ನನಗಂತೂ ಅದನ್ನ ನೋಡಕ್ಕೆ ಒಂದು ಕಣ್ಣಿಗೆ ಹಬ್ಬ ಮೇಡಮ್.
0: ನೀವು ಸಣ್ಣವರಿದ್ದಾಗ ಹೇಗೆ ಆಚರಣೆ ಮಾಡ್ತಾ ಇದ್ರಿ?
22: ಇಲ್ಲ ಮೇಡಮ್, ನಾ ಅವಾಗ ಎಲ್ಲ ಹಿಂಗೆಲ್ಲ ಡ್ಯಾನ್ಸ್ ಗಿನ್ಸ್ ಮಾಡ್ತಿರ್ಲಿಲ್ಲ
0: ಮೇಡಮ್.
22: ಈಗೆಲ್ಲ ಡಿಜೆಗಳು ಬಂದ್ಬಿಟ್ಟು ಎಷ್ಟು ಒಂದು ಸಣ್ಣ ಮಗು ಸಮೇತ ಎಷ್ಟು ಚೆನ್ನಾಗಿ ಸ್ಟೆಪ್ ಆಗ್ತೈತೆ ಮೇಡಮ್ ಡ್ಯಾನ್ಸ್ ಮಾಡೋದು. ಹೌದು ಮೇಡಮ್, ತುಂಬಾ ಖುಷಿ ಆಗುತ್ತೆ ಮೇಡಮ್ ಈಗ ನೋಡಕ್ಕೆ. ನಾವು ಸಣ್ಣ ಹುಡುಗಡೆ ಇರುವಾಗ ಇದೆಲ್ಲ ಇರ್ಲಿಲ್ಲ ಮೇಡಮ್. ಸುಮ್ನೆ ಕೂರಿಸ್ಬೇಕು, ಅದು ಶಾಲೆಯಲ್ಲಿ ಕೂರಿಸಿದ್ವಿ ಮೇಡಮ್. ಅದೇನು ಸಾಮ ಊರಿನ ಪರವಾಗಿ ಕೂರಿಸಿರ್ಲಿಲ್ಲ, ಶಾಲೆಯ ಪರವಾಗಿ ಕೂರಿಸ್ತಾ ಇದ್ವಿ ಅವಾಗ. ಹಾ ಮೇಡಮ್, ಅವಾಗ ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಿದ್ದಿಲ್ಲ ಮೇಡಮ್ ಗಣೇಶನ. ಈಗ ಚೆನ್ನಾಗಿ ಮಾಡ್ತಾರೆ ಮೇಡಮ್ ಡಿಜೆಗಳು ಬಂದ್ಮೇಲೆ.
0: ಇವಾಗ ನಿಮ್ಗೆ ಚೆನ್ನಾಗ್ ಅನಿಸ್ತಾ ಇದೆ?
22: ಹೌದೌದು.
0: ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
22: ಹಾ ಮೇಡಮ್.
0: ಓಕೆ, ನಮ್ಮ ಅನಂತರಾಜ್ ಅವರು ಅವರ ಒಂದು ಅನಿಸಿಕೆಯನ್ನು ತಿಳಿಸ್ತಾ ಇದ್ರು. ಆ ಹಬ್ಬವನ್ನ ಹೇಗೆ ಆಚರಣೆ ಮಾಡ್ತಿದ್ವಿ ಸಣ್ಣವರಿದ್ದಾಗ, ಅಥವಾ ಈಗ ಹೇಗೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡ್ಬೋದು, ಕರೆ ಮಾಡಿ ಇವತ್ತಿನ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಮ ಬಾಲ್ಯದಲ್ಲಿ ಗೌರಿ ಗಣೇಶ ಹಬ್ಬವನ್ನು ಹೇಗೆ ಆಚರಿಸಿದ್ರಿ ಅಂತ ನನ್ನ ಜೊತೆಗೆ ಹಂಚ್ಕೊಳ್ಬೋದು ಅಂತ ಹೇಳ್ತಾ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟದಾದಂತಹ ಹಾಡನ್ನು ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಕಾಫಿ ವಿತ್ ಆರ್ಚಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಒಂದೊಳ್ಳೆ ಗಣೇಶನ ಗೀತೆಯನ್ನು ಕೇಳಿದ್ರಿ. ಎಲ್ಲರ ಮನಸ್ಸಲ್ಲೂ ಇರತ್ತಲ್ವಾ ಗಣಪತಿ? ಗಣಪತಿ ಅಂತಂದರೆ ವಿಘ್ನ ನಿವಾರಕ ಅಂತ ಹೇಳಿ. ಆದರೆ ನಾವು ಬೇಡ್ಕೊಳ್ಳುವಾಗ ಗಣಪತಿಯನ್ನು ಭಕ್ತಿಯಿಂದ ಬೇಡ್ಕೊಳ್ತೀವಿ. ಆ ಕಾರ್ಯಸಿದ್ಧಿ ಆದ ಕೂಡಲೇ ಮತ್ತೊಮ್ಮೆ ಬೇಡ್ಕೊಳ್ತಾನೆ ಇರ್ತೀವಿ. ಸಿದ್ಧಿ ಏನೋ ವರಸಿದ್ಧಿ, ವಿನಾಯಕನನ್ನು ಭಕ್ತಿಯಿಂದ ಬೇಡ್ಕೊಂಡ್ರೆ ಎಲ್ಲ ಕಷ್ಟದ ಕೆಲಸಗಳು ಹಗುರವಾಗಿ ನಿವಾರಣೆ ಆಗತ್ತೆ ಅಂತ ನಂಬಿಕೆ ಇದೆ. ಸೊ ಹಾಗಾಗಿ ಗಣೇಶನನ್ನು ಬೇಡ್ಕೊಳ್ಳೋ ಪದ್ಧತಿ, ಬೇಡ್ಕೊಳ್ಳೋ ರೀತಿ ಕೂಡ ಕೆಲವರು ಮನೇಲಿ ತುಂಬ ಕಟ್ಟುನಿಟ್ಟಾಗಿ ಬೇಡ್ಕೊಳ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ ಹಲೋ, ನಮಸ್ತೆ.
1: ನಮಸ್ತೆ ಶ್ವೇತಾ.
0: ನಮಸ್ತೆ ಶಾಂತಾ ಮೇಡಮ್.
1: ಹಲೋ,
0: ಕೇಳಿಸ್ತಾ ಇದೆಯಾ? ಓಕೆ, ಸೂಪರ್. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ನಿಮಗೂ ಅಷ್ಟೇ, ಶುಭ ಸಂಜೆ ಎಲ್ಲರಿಗೂ, ಮತ್ತು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ನಮ್ಮ ಕೇಳಿದರಿಗೂ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಶ್ವೇತಾ,
0: ಬೆಳಗಿಂದ ಹೇಗೆ ಆಚರಣೆ ಮಾಡಿದ್ರಿ ಶಾಂತಾ ಮ್ಯಾಮ್?
1: ಬೆಳಗಿಂದ ಚೆನ್ನಾಗಿ ಆಯ್ತು. ಹಬ್ಬ ಎಲ್ಲ ಬಾಗ್ನ ಕೊಡ್ತೀವಿ ನಾವು, ಬಾಗ್ನ ಎಲ್ಲ ಕೊಟ್ವಿ. ಮತ್ತೆ ಬೇರೆ ಕದ್ದು ಗಣಪತಿ ಇವತ್ತೆ ಬಂದಿರೋದ್ರಿಂದ
0: ಹೌದು,
1: ಎಲ್ಲ ನೈವೇದ್ಯ ಎಲ್ಲ ಜಾಸ್ತಿ ಹಾಕಿ ಇವತ್ತು.
0: ಓಕೆ,
1: ಕಡುಬು ಮತ್ತೆ ಚಕ್ಲಿ ಕರ್ಜಿಕಾಯಿ,
0: ಓಕೆ,
1: ಮತ್ತೆ ಮೋದಕ ಎಲ್ಲ ಮಾಡಿದ್ವಿ, ಕಾಯಿ ಕರ್ಜಿಕಾಯಿ ಅದೆಲ್ಲ ಮಾಡಿ, ಮಾಮೂಲಿ ಒಬ್ಬಟ್ಟು, ಆಮೇಲೆ ಪಲ್ಯ ಕೋಸಂಬರಿ ಮಾಮೂಲಿ ಇರುತ್ತಲ್ಲ, ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ವಿ.
0: ಓಕೆ ಸೂಪರ್.
1: ಎಲ್ಲ ಮಾಡಿ ನೈವೇದ್ಯ ಮಾಡಿ ಲೇಟ್ ಆಯ್ತು, 1 ಗಂಟೆ ಆಯ್ತು ನಮ್ದು ಮಂಗಳಾರತಿ ಎಲ್ಲ ಆಗತ್ತೀವಿ. ಬಾಗಿನ ಎಲ್ಲ ಕೊಟ್ಟು ಮುತ್ತೈದರೆಲ್ಲ ಬರ್ಬೇಕಲ್ಲ.
0: ಹೌದು ಹೌದು,
1: ಎಲ್ಲ ಪೂಜೆ ಆಗಷ್ಟೊತ್ತಿಗೆ ಚೆನ್ನಾಗಾಯ್ತು. ಬಿಸಿಲು ಆಗ್ಬಿಡ್ತೀವಿ, ವರ್ಷ ಮಳೆ ಇರ್ತಿತ್ತು ನೋಡ್ರಿ, ಯಾವಾಗಲೇ ಗಣಪತಿ
0: ಇರ್ತಿತ್ತು. ಹೌದು,
1: ಈ ಸಲ ತುಂಬಾ ಬಿಸಿಲು ಇದೆ ಶ್ವೇತಾ.
0: ಹೌದು,
1: ನಿಮ್ದಾಯ್ತೇನೆ ಹಬ್ಬ ಎಲ್ಲ ಶ್ವೇತಾ?
0: ಆಯ್ತು ಮ್ಯಾಮ್. ಓಕೆ, ಇವಾಗ ನಿಮ್ ಬಾಲ್ಯದಲ್ಲಿ ಹೇಗ್ ನಡೀತಾ ಇತ್ತು ಅಂತ
1: ಅಂದ್ರೆ, 101 ಗಣಪತಿ ನೋಡ್ಬೇಕು ಅಂತ ಮನ್ ಮನೆಗೆ ಹೋಗ್ತಾ ಇದ್ವಿ ಗಣಪತಿ ನೋಡ್ಬೇಕು.
0: ಓ ಸೂಪರ್.
1: ದೂರ ಎಲ್ಲ ಇರ್ತಿತ್ತು, ಬ್ರಾಹ್ಮಿನ್ಸ್ ಜಾಸ್ತಿ ಎಲ್ಲ ಇದಾವೆಲ್ಲ ಇದು ಗಣಪತಿ. ಅದೇ ಅವ್ರ ಮನೆಗೆ ಎಲ್ಲ ನಮ್ಮ ಫ್ರೆಂಡ್ಸ್ ಗಳು ಇಲ್ಲ, ಅವ್ರ ಮನೆಗೆಲ್ಲ 1-1.5 ಕಿಲೋಮೀಟರ್ ಆಗತ್ತೆ. ಅಲ್ಲಿಂದ ತನಕ ಹೋಗ್ತಾ ಇದ್ವಿ, ನಮ್ ಶಾಲೆ ಹತ್ರ ಬ್ರಾಹ್ಮಣರು ಇರೋದು ಜಾಸ್ತಿ, ಹಂಗಾಗಿ ಅಲ್ಲಿಗೆಲ್ಲ ಹೋಗಿ ಸಂಜೆ ಒಳಗ್ ಬಂದ್ಬಿಡ್ತಿದ್ವಿ. ಒಟ್ಟು 101 ಗಣಪತಿ ಅವರೆಲ್ಲ ಅಕ್ಷತಕಾಯಿ ಕೊಟ್ಟು ಹಾಕಿ ಮತ್ತೆ ಪ್ರಸಾದ ಎಲ್ಲ ಕೊಡೋರು ನಮ್ಮ ಮನೇಲೆಲ್ಲ, ಎಲ್ಲ ತಿನ್ಕೊಂಡು ಆಯ್ತು ಇಷ್ಟು ಗಣಪತಿ ಆಯ್ತು ಅಷ್ಟಾಯ್ತು, ಇನ್ನೊಂದು 2-3 ನೋಡ್ಬೇಕು ಅನ್ಕೊಂಡು ಎಲ್ಲ ನೋಡ್ಕೊಂಡು ಮನೆಗೆ ಒಟ್ಟು ಸೂರ್ಯ ಮುಳುಗಾದ್ರಲ್ಲಿ ಬಂದು ಸೇರ್ಕೋತಿದ್ವಿ ಮನೆಯಲ್ಲ, ನೋಡ್ಬಾರ ಚಂದ್ರ ನೋಡ್ಬಾರ್ದು ಅಂತ ಹೇಳಿ. ಒಂದ್ಸಲ ನೋಡಿ ಕಡೆಗೆ ನೋಡ್ತೀವಿ, ಹೆಂಗಾರ ಅದು ಮಿಸ್ ಆಗಿ ನೋಡ್ಬೋದು, ಕಂಡೆ ಕಾಣ್ಬಿಡ್ತಾನೆ ಚಂದ್ರ ಇವತ್ತು ಅಕಸ್ಮಾತ್. ಆಮೇಲೆ ಎಲ್ಲ ಸಂಬಂಧ ಕಮ್ಮ ಇದೆಲ್ಲ ಕತೆ ಎಲ್ಲ ಕೇಳಿ ಮಾಡಿ ಒಂದ್ಸಲ ಕೇಳಿದ್ವಿ ನಾವು
0: ಸೂಪರ್ ಸೂಪರ್
1: ಚೆನ್ನಾಗಿತ್ತು ಅವಾಗಿನ ಬಾಲ್ಯದೆಲ್ಲ. ಈಗ ನಾವು ಹೋಗೋದೇ ಒಂದ್ ಕಷ್ಟ, ಹಬ್ಬ ಮಾಡತ್ತೀವಿ ಸಾಕಾಗತ್ತಾ? ಇದು ಆಮೇಲೆ ಹೋಗೋಣ ನೋಡ್ಲಿಕ್ಕೆ ಅಕ್ಕ ಪಕ್ಕ ಮನೇಲಿ ಇಟ್ಟಿವಿ, ಸ್ವಲ್ಪ ದೂರದಲ್ಲಿ ಇಟ್ಟಿದಾರೆ ಇಲ್ಲಿ ನಮ್ಮನೆ ಹತ್ರ, ಸಂಜೆ ಮೇಲೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಎಲ್ಲ ಇವತ್ತು 1 ದಿವಸಕ್ಕೆ ಜಾಸ್ತಿ ಎಲ್ಲ ಶ್ವೇತಾ ಕಳ್ಸೋದು,
0: ಹೌದು,
1: ಹಾಗಾಗಿ ನೋಡ್ಬೇಕು ಅಷ್ಟೇ. ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ ಇಲ್ಲೇ ನಮ್ಮನೆ ಹತ್ರ, ಅಲ್ಲೂ ನೋಡ್ಕೊಂಡ್ ಬರೋದು.
0: ಮೇಡಮ್ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
1: ಥ್ಯಾಂಕ್ ಯು, ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು.
0: ಓಕೆ ಓಕೆ, ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ ನಮ್ಮ ಶಾಂತಾ ಮೇಡಮ್ ಅವರು ಇವತ್ತಿನ ಹಬ್ಬವನ್ನು ಹೇಗೆಲ್ಲ ಆಚರಣೆ ಮಾಡಿದ್ರು ಅಂತ ತಿಳಿಸ್ತಾ ಇದ್ರು. ಹಾಗೆ ಇವತ್ತಿನ ಕಾಫಿ ವಿತ್ ಆರ್ ಜೇಸ್ ಕಾರ್ಯಕ್ರಮದಲ್ಲಿ ಎಲ್ಲ ಕೇಳುಗರು ಸಹ ಅವರ ಒಂದು ಸಂಭ್ರಮ, ಬಾಲ್ಯದಲ್ಲಿ ಗಣೇಶ ಹಬ್ಬವನ್ನು ಹೇಗೆ ಆಚರಿಸಿದ್ರು ಅಂತ ತಿಳಿಸ್ತಾ ಇದ್ರು. ಸೊ ಇವತ್ತು ನಾವು ಕೂಡ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿದ್ವಿ, ತುಂಬ ಚೆನ್ನಾಗಿ ಸೊಗಸಾಗಿ ಆಚರಣೆ ಮಾಡಿದ್ದಾಯಿತು. ಖುಷಿ ಆಗತ್ತೆ, ಯಾವ್ದಾರ ಹಬ್ಬ ಅಂತೂ ಅಂದರೆ ಅದ್ರದ್ದು ವೈಭವ ಬೇರೆ, ಅಂದರೆ ಅದ್ರದ್ದು ಸಂಭ್ರಮನೇ ಬೇರೆ. ಒಂಥರ ಎಷ್ಟೇ ಕಷ್ಟ ಇದ್ದರೂ ಜೋಡಿಸಿ ರಾತ್ರಿಯೆಲ್ಲ ಸಂಭ್ರಮ ಪಟ್ಟು ಅಲಂಕಾರ ಮಾಡುವಂತಹ ವಸ್ತುಗಳನ್ನು ಎಲ್ಲ ಜೋಡಿಸಿ ಬೆಳಗ್ಗೆ ಎದ್ದು ಬೇಗನೆ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಿ ನೈವೇದ್ಯ ಮಾಡಿ ಆ ಒಂದು ಏನು ನೈವೇದ್ಯ ಸ್ವೀಕರಿಸಿದ ಮೇಲೆ ಹಬ್ಬ ಏನು ಒಂಥರ ತೃಪ್ತಿ ಅಂತ ಹೇಳ್ಬೋದು. ದೇವರಿಗೆ ಪೂಜೆ ಮಾಡ್ತಾ ಬೇಡ್ಕೊಳ್ತಾ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಪ್ಪ ಅಂತೆಲ್ಲ ಭಕ್ತಿಯಿಂದ ಬೇಡ್ಕೊಂಡು ತುಂಬಾ ಚೆನ್ನಾಗಾಯ್ತು ಇವತ್ತಿನ ನಮ್ಮ ಮನೆಯಲ್ಲಿ ಹಬ್ಬದ ಸಂಭ್ರಮಾಚರಣೆ. ನಾನು ಸಣ್ಣೋಳಿದ್ದಾಗ ನನ್ನ ಒಂದು ಏನು ಮೆಮೊರೀಸ್ ಹೇಳಬೇಕು ಅಂತಂದರೆ, ನಮ್ಮ ಮನೇಲೇ ಇದ್ದಿದ್ದು ಎಸ್ ಪಿ ಎಂ ರೋಡಲ್ಲಿ. ಸೊ ಆ ಒಂದು ದಿನನೇ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಹತ್ರನೇ ನಮ್ಮ ಗಣಪತಿ ದೇವಸ್ಥಾನ ಹತ್ರನೇ ನಮ್ಮ ಮನೆ ಇದ್ದಿದ್ದು, ಹಾಗಾಗಿ ಎಂಥ ಎರೆ ಮಣ್ಣಿಂದ ಮಾಡ್ತಾಯಿದ್ರು ಅವಾಗ ಏನು ಗಣಪತಿಯನ್ನು. ಪುಟ್ಟ ಇಲಿ ಮಾಡಬೇಕಾದ್ರೂ ಕೂಡ ನಾವು ಹೋಗಿ ಹೇಗೆ ಮಾಡ್ತಾರೆ ಅವಾಗ ಕಣ್ಣಾರೆ ನೋಡ್ತಾ ಇದ್ವಿ. ಅಷ್ಟು ದೊಡ್ಡ ಜಾಗ ಅದು. ಆ ಒಂದು ದಿನದಲ್ಲಿ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು, ನಮ್ಮ ಟೀಚರ್ಸ್ ಎಲ್ಲ ಇರ್ತಿದ್ರು, ಅವರು ಕೂಡ ಅಲ್ಲಿ ಭಾಗವಹಿಸ್ತಾ ಇದ್ರು. ಕೆಲವರು ಅಲ್ಲಿ ಹೋಗಿ ಯಾರು ಬೇಕಾದ್ರೂ ಮಾಡ್ಬೋದಿತ್ತು ಸ್ನೇಹಿತರೆ. ಅವಾಗ ಎರೆಮಣ್ಣು ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಟರೆ ಸಾಕು, ಇಷ್ಟು ತುಂಬ ಜಾಸ್ತಿ ಕೊಡ್ತಾ ಇದ್ರು. ಅದನ್ನು ತಂದು ನಾವು ಮಕ್ಕಳೆಲ್ಲ ಸೇರಿ ಮಾಡಿದ್ದು ನಂಗೆ ನೆನಪಿದೆ. ಸೊ ಆವಾಗ ಸಂಭ್ರಮಿಸ್ತಾ ಇದ್ವಿ ಅಂದರೆ, ನನ್ನ ಗಣಪತಿ ನೋಡು ಹೆಂಗೆ ಬಂದಿದೆ, ನಿನ್ನ ಗಣಪತಿ ಸೊಂಡ್ಲೆ ಮುರಿದೋಗಿದೆ ಅಂತಂದ್ಬಿಟ್ಟು ಅಷ್ಟೆಲ್ಲ ಚೇಡಿಸ್ಕೊತಾ ಆಡ್ಕೊತಾ ಬೆಳೆದಿದ್ದಂತಹ ಒಂದು ದಿನ ನೆನಪು ಮಾಡಿಕೊಂಡ್ರೆ ಆ ಒಂದು ಖುಷಿ ಎಲ್ಲೋಯ್ತಪ್ಪ ಅಂತ ಅನಿಸ್ತಾ ಇರುತ್ತೆ ಇವತ್ತಿನ ಕಾಲದಲ್ಲಿ. ಸೊ ಎಸ್, ಸೊ ಆವಾಗ ಗಣಪತಿ ದೇವಸ್ಥಾನದಲ್ಲಿ ಹರಿಕಥೆ ಎಲ್ಲ ಮಾಡ್ತಾಯಿದ್ರು. ರಾತ್ರಿ ಒಂದು ಗಂಟೆ ಸುಮಾರು ತನಕ ಹರಿಕಥೆ, ಭರತನಾಟ್ಯ ಎಲ್ಲ ಇರ್ತಾಯಿತ್ತು. ಅದು ಶಬ್ದ ನಮ್ಮ ಮನೆಯವ್ರಿಗೂ ಕೇಳ್ತಾ ಇತ್ತು. ಸೊ ಇವಾಗ ಡಿ ಜೆ ಸೌಂಡ್ ಕೇಳಿಸ್ತಾ ಇತ್ತು, ಬಟ್ ಇವಾಗ ಶಿವಮೊಗ್ಗದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದ್ರಿಂದ ನಮ್ಮ ಪೊಲೀಸ್ ಇಲಾಖೆಯವರು ತಗೊಂಡಿರುವಂತಹ ಏನು ನಿರ್ಧಾರಗಳನ್ನು ನಾವು ಮೆಚ್ಚಲೇಬೇಕಾಗತ್ತೆ. ಯಾಕಂದರೆ ಸೌಂಡ್ ಪೊಲ್ಯೂಷನ್ ಆಗಿರ್ಬೋದು, ಏನು ಗದ್ದಲ ಅಂತ ಹೇಳ್ತೀವಿ, ಆ ಒಂದು ಗದ್ದಲ ಕಡಿಮೆ ಆಗಿದೆ ಅಂತಲೇ ನಾನು ಭಾವಿಸ್ತೀನಿ. ಸೊ ಇವತ್ತು ಬೆಳಗ್ಗೆಯಿಂದ ನಿಮ್ಮ ಮನೆಯಲ್ಲಿ ಸಂಭ್ರಮ ಹೇಗೆ ಆಚರಿಸಿದ್ರಿ ಅಂತ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾಯಿತು. ಖುಷಿ ಆಗ್ತಾ ಇದೆ, ಸಂಭ್ರಮ ಭಕ್ತಿ ಎಲ್ಲವೂ ಕೂಡ ಇರಲಿ. ಆದರೆ ಇದರ ಜೊತೆಗೆ ಸ್ನೇಹಿತರೆ, ನಮ್ಮ ಪ್ರಕೃತಿಯ ಮೇಲಿನ ಕಾಳಜಿ ಅಷ್ಟೇ ಮುಖ್ಯ ಅಲ್ವಾ? ಇಷ್ಟು ದಿನ ನಮ್ಮ ಮನೆಗೆ ಅತಿಥಿಯಾಗಿ ಬಂದು ನಮ್ಮ ಕಷ್ಟ ಸುಖಗಳನ್ನು ಕೇಳದೆ ನಮ್ಮ ನೆಚ್ಚಿನ ಬಪ್ಪ ಗಣಪತಿ ಬಪ್ಪವನ್ನು ವಿಸರ್ಜನೆ ಮಾಡೋ ಸಮಯದಲ್ಲಿ, ಇವತ್ತು ಕೆಲವರು ಒಂದಿನ ಕೂರಿಸ್ತಾರೆ, ಕೆಲವರು 5 ದಿನ ಕೂರಿಸ್ತಾರೆ, ಎಷ್ಟೇ ದಿನ ಕೂರಿಸಿದ್ರೂ ಪರವಾಗಿಲ್ಲ, ಬಟ್ ಜವಾಬ್ದಾರಿಯನ್ನು ತೋರಿಸ್ಬೇಕಾಗತ್ತೆ. ಅಂತ ಪಿ ಒ ಪಿ ಅಂತ ಹೇಳ್ತೀವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳನ್ನು ನಾವು ಕೆಮಿಕಲ್ಸ್ಗಳನ್ನು ಯೂಸ್ ಮಾಡಿ ತಂದಿರೋದ್ರಿಂದ ನಮ್ಮ ನದಿ ಕೆರೆ ಮತ್ತು ಜಲಮೂಲಗಳನ್ನು ಒಂಥರ ಏನು ಕಲುಷಿತಗೊಳಿಸ್ಬೇಡಿ ಅಂತಲೇ ನಾವು ಕೇಳ್ಕೊಳ್ತೀವಿ. ಎಲ್ಲರೂ ಸಾಮಾನ್ಯ ಇದನ್ನು ಅಭಿಯಾನವನ್ನು ನಡೆಸ್ತಾನೆ ಇರ್ತಾರೆ. ಪರಿಸರ ಸ್ನೇಹಿಯಾದ ಜೇಡಿ ಮಣ್ಣಿನ ಗಣಪನನ್ನೇ ಪೂಜಿಸೋದು ಒಳ್ಳೆಯದು. ಸೊ ಗಣಪತಿ ವಿಸರ್ಜನೆ ಮಾಡುವ ಸಮಯದಲ್ಲಿ ನೀರಿನಲ್ಲಿ ಅಥವಾ ಗಾಳಿಯಲ್ಲಿ ಯಾವುದೇ ರೀತಿಯ ಮಾಲಿನ್ಯ ಉಂಟಾಗದಂತೆ ಎಚ್ಚರಗೊಳಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಬ್ಬದ ಸಂಭ್ರಮದ ಜೊತೆಗೆ ಪ್ರಕೃತಿಯನ್ನು ರಕ್ಷಿಸೋದು ಕೂಡ ನಮ್ಮೆಲ್ಲರ ಪ್ರಮುಖ ಕರ್ತವ್ಯವಾಗಲಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾಫಿ ವಿತ್ ಆರ್ ಜೇಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
3: ಓಕೆ,
4: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ,
5: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
6: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
3: ಓಕೆ ಡ್ಯೂಡ್,
7: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನು ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
8: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ.
9: SSLC ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
8: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
9: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
8: ಕೋರ್ಸ್ ಮುಗಿದ ತಕ್ಷಣ ಕೈತುಂಬ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
9: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
8: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್, ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ರು. ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗ್ಬಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538987698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
13: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಕಲಿಕೆ ಮತ್ತು ಜ್ಞಾನದ ವಿಚಾರದಲ್ಲಿ ಮಾತೃಭಾಷೆ ಹಾಗೂ ನಮ್ಮ ಪರಿಸರದ ಭಾಷೆ ಎರಡೂ ಮಹತ್ವದ ಪಾತ್ರ ವಹಿಸುತ್ತದೆ. ಭಾಷೆಯನ್ನು ಬಳಸದೇ ಹೋದರೆ ನಾವು ಬೆಳೆಯಲು ಸಾಧ್ಯವಿಲ್ಲ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಿ ಮಂಜುನಾಥ್ ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮಂಗಳವಾರ ಸರಕಾರಿ ಪಿಯು ಕಾಲೇಜು ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪಿ ಗಣಪತಿ ರಾನಡೆ ಮತ್ತು ಕಮಲಾ ರಾನಡೆ ಸ್ಮಾರಕ ದತ್ತಿ ಮತ್ತು ದೇವಾಂಗಿ ಟಿ ಚಂದ್ರಶೇಖರ್ ಸ್ಮಾರಕ ದತ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕಲಿಕೆಯ ಗುಣಮಟ್ಟ ಹಾಳಾಗಿದೆ. ಸರಕಾರಿ ಶಾಲೆಗಳು ನೀತಿ ರೂಪಿಸುವ ಜನರ ಪ್ರಯೋಗ ಶಾಲೆಗಳಾಗಿವೆ. ಆತ್ಮಸ್ಥೈರ್ಯ ತುಂಬಬೇಕಾದ ನಮ್ಮ ಸರಕಾರಿ ಶಾಲೆಗಳು ಕೆಸರಲ್ಲಿ ನೆಟ್ಟ ಕಂಬದಂತೆ ಅಲುಗಾಡುತ್ತಿವೆ. ಪೋಷಕರು ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬುವ ಯಾವ ಪ್ರಾಮಾಣಿಕ ಪ್ರಯತ್ನ ನಡೆಯದೆ ಇತರರ ಮೇಲೆ ದೂರು ಹೇಳುವ ದುರಂತ ನೋಡುತ್ತಿದ್ದೇವೆ ಎಂದರು. ದತ್ತಿದಾನಿಗಳಾದ ಡಾಕ್ಟರ್ ಪಿ ಗಣಪತಿ ರಾನಡೆ ಅವರ ಆಶಯದಂತೆ ಡಿವಿಜಿ ಸಾಹಿತ್ಯದಲ್ಲಿ ಜೀವನ ಮೌಲ್ಯ ಕುರಿತು ಮಾತನಾಡಿದ ಡಾಕ್ಟರ್ ಶ್ರೀಪತಿ ಹಳಗುಂದ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ. ನಾವು ಬದಲಾದ ಕಾರಣ ಭಾಷೆ ಹಳೆಯದಾಗಿದೆ ಎನ್ನುವುದು ಕಾರಣವಲ್ಲ. ನಾವು ಬೆಳೆದಂತೆ ಬದುಕು, ಭಾಷೆ ಬದಲಾಗಿದೆ. ದೀಪ ಎಲ್ಲಿಂದ ಬಂತೋ ಅಲ್ಲಿಗೆ ಹೋಗಿದೆ ಎಂದರು. ಕಾಲೇಜಿನ ಪ್ರಾಂಶುಪಾಲರಾದ ಪಂಕಜಾ ಅಧ್ಯಕ್ಷತೆ ವಹಿಸಿದ್ದರು. ಉಪನ್ಯಾಸಕ ಸತೀಶ್ ಸ್ವಾಗತಿಸಿದರು. ಗಿರಿಧರ್ ಮೂರ್ತಿ ವಂದಿಸಿದರು. ನೀಲಪ್ಪ ಸೋಮಶೇಖರ್, ಹಾಬೆ ಸಿದ್ದಪ್ಪ, ಗೋಪಾಲಸ್ವಾಮಿ, ಶಿವಾನಂದಪ್ಪ, ಎಚ್ ತಿಮ್ಮಪ್ಪ, ಎಂಇ ಜಗದೀಶ್, ಬಾನು ಮತ್ತಿತರರು ಇದ್ದರು. ಮುಂದಿನ ವಿವರ. ಅಸ್ಸಾಂನ ಬಾಕ್ಸಾ ಜಿಲ್ಲೆಯಲ್ಲಿ ಆಗಸ್ಟ್ 27 ರಿಂದ 29 ರವರೆಗೆ ನಡೆದ ಜವಾಹರ್ ನವೋದಯ ವಿದ್ಯಾಲಯಗಳ ರಾಷ್ಟ್ರಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಚ್ಡಿ ಮನಮೋಹನ್ 14 ವರ್ಷದ ವಯೋಮಿತಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ಎಸ್ಜಿಎಫ್ಐ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಮನಮೋಹನ್ ಗಾಜನೂರು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 7ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕಿ ಬಿಎಂ ತ್ರಿವೇಣಿ ತರಬೇತಿ ನೀಡಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಆರ್ಯವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದಿಂದ 2026-27 ಸಾಲಿಗೆ ವಿವಿಧ ಯೋಜನೆಗಳಡಿ ಸೌಲಭ್ಯ ನೀಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ವೆಬ್ ಪೋರ್ಟಲ್ https://kacdc.karnataka.gov.in ಮೂಲಕ ಅಕ್ಟೋಬರ್ 15 ಅರ್ಜಿ ಸಲ್ಲಿಸಬಹುದು. ಮಾಹಿತಿಗೆ ಮೊಬೈಲ್ ಸಂಖ್ಯೆ 9448451111 ಅಥವಾ ಜಿಲ್ಲಾ ವ್ಯವಸ್ಥಾಪಕ ಕಚೇರಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ದೇವರಾಜ್ ಅರಸು ಭವನ ಬಾಲರಾಜ್ ಅರಸು ರಸ್ತೆ ಸರ್ವಜ್ಞ ವೃತ್ತದ ಹತ್ತಿರ ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818222296 ಇಲ್ಲಿಗೆ ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಆಯೋಜಿಸಿರುವ ಕಲಾ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರವು ದಿನಾಂಕ 25/9/2026 27/9/2026 ಕಲಾ ಸಂಗಮ ಕನ್ನಡ ಪುಸ್ತಕ ಮಾರಾಟ ಮೇಳ 2026 ರವೀಂದ್ರ ಕಲಾಕ್ಷೇತ್ರ ಆವರಣ, ಜೆಸಿ ರಸ್ತೆ, ಬೆಂಗಳೂರು ಇಲ್ಲಿ ಏರ್ಪಡಿಸಿದೆ. ಈ ಪುಸ್ತಕ ಮೇಳದಲ್ಲಿ ಕನ್ನಡ ಪ್ರಕಾಶಕರು ಅಥವಾ ಮಾರಾಟಗಾರರು ಭಾಗವಹಿಸಬಹುದಾಗಿದ್ದು, ಮಳಿಗೆಯೊಂದಕ್ಕೆ 1,000 ರೂಗಳ ಭದ್ರತಾ ಠೇವಣಿ ಡಿಡಿಯನ್ನು ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಅವರ ಹೆಸರಿನಲ್ಲಿ ಡಿಡಿ ಸಲ್ಲಿಸಬೇಕು. ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಪ್ರಕಾಶಕರು ಅಥವಾ ಮಾರಾಟಗಾರರು ನಿಗದಿತ ಅರ್ಜಿ ನಮೂನೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು ಕಚೇರಿ ಅಥವಾ ಪ್ರಾಧಿಕಾರದ ವೆಬ್ಸೈಟ್ https://kpp.karnataka.gov.in ಉಚಿತವಾಗಿ ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಡಿಡಿಯೊಂದಿಗೆ ದಿನಾಂಕ 22/9/2026 ಸಂಜೆ 5 ಗಂಟೆಯ ಒಳಗೆ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು ಇವರಿಗೆ ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಸಲ್ಲಿಸಲು ಕೋರಲಾಗಿದೆ. ಸೀಮಿತ ಮಳಿಗೆಗಳು ಲಭ್ಯವಿರುವುದರಿಂದ ಮೊದಲು ಪ್ರಾಧಿಕಾರದಲ್ಲಿ ಸ್ವೀಕೃತವಾದ ಅರ್ಜಿಗಳಿಗೆ ಆದ್ಯತೆಯ ಮೇರೆಗೆ ಹಂಚಿಕೆ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು ದೂರವಾಣಿ ಸಂಖ್ಯೆ 0802242845116 ಸಂಪರ್ಕಿಸಬಹುದಾಗಿದೆ ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯು 2026-27 ಜಿಲ್ಲಾ ವಲಯ ಮೀನುಗಾರಿಕೆ ಯೋಜನೆಯಡಿ ಮೀನುಮರಿ ಖರೀದಿಗೆ ಸಹಾಯಧನ ಪಡೆಯಲು ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಸ್ವಂತ ಕೊಳ ಅಥವಾ ಇಲಾಖೆಯಿಂದ ಗುತ್ತಿಗೆ ಹರಾಜಿನಲ್ಲಿ ಪಡೆದ ಕೆರೆಗಳಲ್ಲಿ ವೈಜ್ಞಾನಿಕವಾಗಿ ಮೀನುಮರಿ ಬಿತ್ತನೆ ಅಥವಾ ಸ್ವಂತ ಕೊಳ ನಿರ್ಮಿಸಿಕೊಂಡು ಮೀನುಮರಿ ಪಾಲನೆಗೆ ಬಳಸಲು ಖರೀದಿಸುವವರಿಗೆ ಮಾತ್ರ ಸಹಾಯಧನ ನೀಡಲಾಗುವುದು. ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲೆಗಳೊಂದಿಗೆ ಜಿಲ್ಲಾ ಪಂಚಾಯತ್ ಯೋಜನೆಗಳ ಅಧಿಕೃತ ಪೋರ್ಟಲ್ https://shimoga.nic.in ಮುಖಾಂತರ ಆನ್ಲೈನ್ನಲ್ಲಿ 30 ಸೆಪ್ಟೆಂಬರ್ ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಆಯಾ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ ಶಿವಮೊಗ್ಗ 9086040981, ಭದ್ರಾವತಿ 97433701, ಶಿಕಾರಿಪುರ 968693928, ಸಾಗರ 95380443465, ಸೊರಬ 95353864449, ತೀರ್ಥಹಳ್ಳಿ 86551324 ಇವರುಗಳನ್ನು ಸಂಪರ್ಕಿಸಬಹುದೆಂದು ಮೀನುಗಾರಿಕೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ.

ಅಸ್ಸಾಂನ ಬಾಕ್ಸಾ ಜಿಲ್ಲೆಯಲ್ಲಿ ಆಗಸ್ಟ್ 27 29 ನಡೆದ ಜವಾಹರ್ ನವೋದಯ ವಿದ್ಯಾಲಯಗಳ ರಾಷ್ಟ್ರಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ HD ಮನಮೋಹನ್ 14 ವಯೋಮಿತಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು SGFI ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಮನಮೋಹನ್ ಗಾಜನೂರು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 7 ತರಗತಿ ವ್ಯಾಸಂಗ ಮಾಡುತ್ತಿದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕಿ BM ತ್ರಿವೇಣಿ ತರಬೇತಿ ನೀಡಿದ್ದಾರೆ. ಮುಂದಿನ ವಿವರ. ವಿಶ್ವ ಕೌಶಲ್ಯ ಸ್ಪರ್ಧೆ 2026 ಹಾಗೂ ರಾಜ್ಯದಲ್ಲಿ ನಡೆಯುವ ಇಂಡಿಯಾ ಸ್ಕಿಲ್ ಕಾಂಪಿಟೇಷನ್ ಕರ್ನಾಟಕ 2026 ವಿವಿಧ ಕೌಶಲ್ಯ ಸ್ಪರ್ಧೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು www.skillindiadigital.gov.in ಜಾಲತಾಣದಲ್ಲಿ September 15 ಒಳಗೆ ನೋಂದಾಯಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ https://www.skillindiadigital.gov.in/home ಗೆ ಭೇಟಿ ನೀಡಬಹುದು ಅಥವಾ ಸಹಾಯವಾಣಿ ಸಂಖ್ಯೆ 9604929216 ಅಥವಾ 7204237333 ಸಂಪರ್ಕಿಸಬಹುದು ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ SAshok ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಅಕ್ಟೋಬರ್ 1, 2026 ವೇಳೆಗೆ 18 ವರ್ಷ ಪೂರೈಸುವ ಎಲ್ಲ ಅರ್ಹ ಯುವಕ ಯುವತಿಯರು ಮತದಾರರ ಪಟ್ಟಿಯಲ್ಲಿ ಕಡ್ಡಾಯವಾಗಿ ಹೆಸರು ಸೇರ್ಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸುಜಾತಾ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ವೀಪ್ ಸಮಿತಿ ಹಾಗೂ ಮಹಾನಗರ ಪಾಲಿಕೆಯಿಂದ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಬುಧವಾರ ಆಯೋಜಿಸಿದ್ದ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ಮತದಾರರ ಸಾಕ್ಷರತಾ ಸಂಘಗಳ ಸಂಚಾಲಕರ ಸಭೆಯಲ್ಲಿ ಅವರು ಮಾತನಾಡಿದರು. ತಮ್ಮ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ನಿಗದಿತ ಅರ್ಹತಾ ದಿನಾಂಕದ ವೇಳೆಗೆ 18 ವರ್ಷ ಪೂರೈಸುವ ಎಲ್ಲ ವಿದ್ಯಾರ್ಥಿಗಳನ್ನು ಮತದಾರರ ಪಟ್ಟಿಗೆ ನೋಂದಣಿ ಮಾಡಲು ಸಂಬಂಧಪಟ್ಟ ಸಂಸ್ಥೆಗಳ ಮುಖ್ಯಸ್ಥರು ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಹೊಸದಾಗಿ ಮತದಾರರ ಹೆಸರು ನೋಂದಣಿ ಮಾಡುವ ಫಾರಂ ನಂಬರ್ 6 ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಸರಳವಾಗಿ ಭರ್ತಿ ಮಾಡುವ ವಿಧಾನಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ರಾಜ್ಯ ಮಟ್ಟದ ಸ್ವೀಪ್ ತರಬೇತುದಾರರ ನವೀದ್ ಅಹಮದ್ ಪರ್ವೇಸ್, ಡಾಕ್ಟರ್ ಕಿರಣ್ ಸೇರಿದಂತೆ ಅಧಿಕಾರಿಗಳು ಹಾಗೂ ವಿವಿಧ ಕಾಲೇಜುಗಳ ಪ್ರತಿನಿಧಿಗಳು ಇದ್ದರು. ಮುಂದಿನ ವಿವರ. ತ್ಯಾಜ್ಯವನ್ನು ಕೇವಲ ವಿಲೇವಾರಿ ಮಾಡಬೇಕಾದ ವಸ್ತುವೆಂದು ಪರಿಗಣಿಸುವ ಬದಲು ಸೂಕ್ತ ರೀತಿಯಲ್ಲಿ ವಿಂಗಡಿಸಿ ಸಂಸ್ಕರಿಸಿದಾಗ ಅದನ್ನು ಸಂಪನ್ಮೂಲವಾಗಿ ಪರಿವರ್ತಿಸಬಹುದು ಎಂದು ಬೆಂಗಳೂರಿನ ಭೂಧ್ವನಿ ಸಂಸ್ಥೆಯ ಸಿಎಂ ಸಂಪತ್ ಹೇಳಿದರು. ರೋಟರಿ ರಿವರ್ಸ್ ಸೈಡ್ ಶಿವಮೊಗ್ಗ ಘಟಕದ 25ನೇ ವರ್ಷದ ಆಚರಣೆ ಅಂಗವಾಗಿ ನಗರದ ರೋಟರಿ ಸಮುದಾಯ ಭವನದಲ್ಲಿ ಪರಿಸರ ಸಂರಕ್ಷಣೆ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತು ಉಪನ್ಯಾಸ ಹಾಗೂ ಚರ್ಚಾಕೂಟದಲ್ಲಿ ಮಾತನಾಡಿದರು. ಸ್ವಚ್ಛ ಭಾರತ್ ಅಭಿಯಾನದ ಪ್ರಮುಖ ಮೈಲಿಗಲ್ಲುಗಳು, ತ್ಯಾಜ್ಯ ನಿರ್ವಹಣೆಯಲ್ಲಿ ಆಗಿರುವ ಬದಲಾವಣೆಗಳು ಹಾಗೂ ಪ್ರಸ್ತುತ ಜಾರಿಯಲ್ಲಿರುವ ಹೊಸ ನಿಯಮಗಳು ಮತ್ತು ಕಾನೂನುಗಳ ಕುರಿತು ಮಾಹಿತಿ ನೀಡಿದರು. ಸ್ಥಳೀಯ ಮಟ್ಟದಲ್ಲಿ ತ್ಯಾಜ್ಯ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ನಾಗರಿಕರು, ಸ್ಥಳೀಯ ಸಂಸ್ಥೆಗಳು, ಸರ್ಕಾರ ಹಾಗೂ ಸಾಮಾಜಿಕ ಸಂಸ್ಥೆಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ರೋಟರಿಯಂತಹ ಹಿರಿಯ ಹಾಗೂ ಸಮಾಜಮುಖಿ ಸಂಸ್ಥೆಗಳು ಪರಿಸರ ಸಂರಕ್ಷಣೆಯ ಕ್ಷೇತ್ರದಲ್ಲಿ, ಅದರಲ್ಲೂ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದ ಹೊಸ ಆವಿಷ್ಕಾರಗಳು ಮತ್ತು ಪರಿಹಾರಗಳೊಂದಿಗೆ ಮತ್ತಷ್ಟು ಕೈಜೋಡಿಸಿ ಸರ್ಕಾರದೊಂದಿಗೆ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸುವುದು ಅತ್ಯಂತ ಮಹತ್ವದ್ದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕ್ಲಬ್ನಲ್ಲಿ ನೀರಿನ ಶುದ್ಧೀಕರಣ ಘಟಕವನ್ನು ಉದ್ಘಾಟಿಸಲಾಯಿತು. ನೇಷಜು ಇನ್ವಿರೋ ಟೆಕ್ ಸಂಸ್ಥೆಯ ಮುಖ್ಯಸ್ಥ ಗಣೇಶ್ ಚಾರಿ ಮಾತನಾಡಿದರು. ರೋಟರಿ ರಿವರ್ಸೈಡ್ ಅಧ್ಯಕ್ಷ ಎಂಎಂ ರವಿ, ಕಾರ್ಯದರ್ಶಿ ನಟರಾಜ್, ಮಾಜಿ ಅಧ್ಯಕ್ಷ ಕೆಪಿ ಶೆಟ್ಟಿ, ಆನಂದಮೂರ್ತಿ ಸೇರಿದಂತೆ ಸದಸ್ಯರು, ತಂಡದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ರೋಟರಿ ಕ್ಲಬ್ ಶಿವಮೊಗ್ಗ ಮಲೆನಾಡು ವತಿಯಿಂದ ಅಧ್ಯಕ್ಷೆ ರೋಟರಿಯನ್ ರಶ್ಮಿ ಆರ್ಎಸ್ ಅವರ ನೇತೃತ್ವದಲ್ಲಿ ನಡೆದ ವಾರದ ಸಭೆಯಲ್ಲಿ ಮೂಲಭೂತ ಶಿಕ್ಷಣ ಮತ್ತು ಸಾಕ್ಷರತೆ ಕುರಿತು ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಗಿರೀಶ್ ಕೆವಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಕನ್ನಡ ಮತ್ತು ಸಾಕ್ಷರತೆಯ ಮಹತ್ವ ಹಾಗೂ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರದ ಕುರಿತು ಪ್ರೇರಣಾದಾಯಕವಾಗಿ ಮಾತನಾಡಿದರು. ಈ ವೇಳೆ ಮಾತನಾಡಿದ ಅಧ್ಯಕ್ಷೆ ರೋಟರಿಯನ್ ರಶ್ಮಿ ಆರ್ಎಸ್ ಅವರು, ಶಿಕ್ಷಣದ ಮೂಲಕ ಉತ್ತಮ ಸಮಾಜವನ್ನು ನಿರ್ಮಿಸಲು ಸಾಧ್ಯ. ಪ್ರತಿಯೊಬ್ಬರಿಗೂ ಗುಣಮಟ್ಟದ ಮೂಲಭೂತ ಶಿಕ್ಷಣ ಹಾಗೂ ಸಾಕ್ಷರತೆ ದೊರೆಯುವಂತೆ ಮಾಡುವ ನಿಟ್ಟಿನಲ್ಲಿ ರೋಟರಿ ಕ್ಲಬ್ ನಿರಂತರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಂಗವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರು, ಉಪನ್ಯಾಸಕರು ಹಾಗೂ ಪ್ರಾಧ್ಯಾಪಕರಾಗಿ ಸಲ್ಲಿಸುತ್ತಿರುವ ಸೇವೆಯನ್ನು ಗುರುತಿಸಿ ರೋಟರಿಯನ್ ಶ್ರೀಕಾಂತ್ ಕೆವಿ, ರೋಟರಿಯನ್ ಜಯಗೋಪಾಲ, ರೋಟರಿಯನ್ ಯೋಗೇಶ್ ಎಂ, ಧನಂಜಯ್ ಹಾಗೂ ಡಾಕ್ಟರ್ ಗಿರೀಶ್ ಕೆವಿ ಅವರನ್ನು ರೋಟರಿ ಕ್ಲಬ್ ಶಿವಮೊಗ್ಗ ಮಲೆನಾಡು ವತಿಯಿಂದ ಗೌರವಿಸಲಾಯಿತು. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
4: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
3: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
4: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ, ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
3: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
4: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
5: LIC ಹರ್ ಪಲ್ ಆಪ್ಕೆ ಸಾಥ್.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
8: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
7: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
9: ಬಳಸಿ ಪರಿಶುದ್ಧ ನಂದಿನಿ.
0: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಮನೆ ಮನೆಯಲ್ಲಿ ಹಬ್ಬದ ಹೂವಿನ ಘಮಲು, ಸಿಹಿ ತಿಂಡಿಗಳ ಪರಿಮಳ ಹಾಗೂ ಭಕ್ತಿಭಾವದ ವಾತಾವರಣವಿದೆ. ನಮ್ಮ ಕಾರ್ಯಕ್ರಮದ ವಿಶೇಷತೆಯೇ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಮತ್ತು ಸಮಾಜಕ್ಕೆ ಸರಿಯಾದ ದಿಕ್ಸೂಚಿ ನೀಡುವುದು. ಹಾಗಾಗಿ ಇವತ್ತಿನ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಆಚರಣೆಗಳು ಹೇಗಿರಬೇಕು, ಪರಿಸರ ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ತಾ ಹಬ್ಬವನ್ನು ಹೇಗೆ ಅರ್ಥಪೂರ್ಣವಾಗಿ ಆಚರಿಸಬಹುದು ಎಂಬುದರ ಕುರಿತು ಒಂದಿಷ್ಟು ಮಾಹಿತಿ ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮೊಟ್ಟ ಮೊದಲು ನಮ್ಮೆಲ್ಲರ ಪರವಾಗಿ ನಾಡಿನ ಸಮಸ್ತ ಜನತೆಗೆ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಅಂತಂದ್ರೆ ವಿಘ್ನ ನಿವಾರಕ, ಬುದ್ಧಿವಂತ. ಪ್ರಕೃತಿಯ ಮಡಿಲಲ್ಲಿ ಹುಟ್ಟಿ ಬಂದ ಆ ದೇವನನ್ನು ನಾವು ಪ್ರಕೃತಿಗೆ ಯಾವುದೇ ಧಕ್ಕೆ ಬಾರದಂತೆ ಆಚರಿಸುವುದೇ ನಿಜವಾದ ಭಕ್ತಿ ಅಲ್ವಾ? ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹಬ್ಬದ ಆಚರಣೆಯ ಹೆಸರಲ್ಲಿ ನಾವು ಪರಿಸರಕ್ಕೆ ಮಾಡ್ತಾ ಇರುವ ಹಾನಿ ಚಿಂತಿಸಬೇಕಾದ ವಿಷಯ. ಅದಕ್ಕಾಗಿ ಇವತ್ತು ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ನಾವು ಕೆಲವೊಂದು ಗಂಭೀರ ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಬೇಕಾಗಿದೆ. ಬನ್ನಿ ಸ್ನೇಹಿತರೆ, ಇವತ್ತು ನಮ್ಮ ಪ್ರೀತಿಯ ಗಣೇಶನ ಮೂರ್ತಿಗಳ ಆಯ್ಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ. ಮಾರ್ಕೆಟ್ನಲ್ಲಿ ಸುಂದರವಾಗಿ ಕಾಣಿಸ್ತವೆ, ಬಣ್ಣ ಬಣ್ಣವಾಗಿ ಆಕರ್ಷಕವಾಗಿರುತ್ತೆ ಅಂತ ನಾವು ತರುವ ಬಹುತೇಕ ಗಣೇಶನ ಮೂರ್ತಿಗಳು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ POP ಹಾಗೂ ಅಪಾಯಕಾರಿ ಕೆಮಿಕಲ್ಸ್ ಬಣ್ಣಗಳಿಂದ ಮಾಡಿರ್ತವೆ. ಈ ಮೂರ್ತಿಗಳನ್ನು ಹಬ್ಬದ ಮುಗಿದ ಮೇಲೆ ಹತ್ತಿರದ ಕೆರೆ, ಬಾವಿ ಅಥವಾ ನದಿಗಳಲ್ಲಿ ವಿಸರ್ಜನೆ ಮಾಡಿದಾಗ ಏನಾಗುತ್ತೆ ಗೊತ್ತಾ? POPಯಿಂದ ಮಾಡಿರುವಂತಹ ಗಣೇಶ ನೀರಿನಲ್ಲಿ ಸುಲಭವಾಗಿ ಕರಗೋದಿಲ್ಲ. ಇದು ನೀರಿನ ಅಡಿಯಲ್ಲಿ ಹಾಗೆ ಉಳಿದ ಜಲಚರಗಳ ಉಸಿರುಗಟ್ಟಿಸುತ್ತೆ. ಈ ಮೂರ್ತಿಗಳಿಗೆ ಬಳಸಿರುವ ಬಣ್ಣಗಳಲ್ಲಿ ಸೀಸ, ಪಾದರಸ, ಕ್ಯಾಡ್ಮಿಯಂನಂತಹ ವಿಷಕಾರಿ ಲೋಕಾಂಶಗಳಿರುತ್ತವೆ. ಇದು ನೀರನ್ನ ಸಂಪೂರ್ಣವಾಗಿ ಕಲುಷಿತಗೊಳಿಸುತ್ತೆ. ಸ್ನೇಹಿತರೆ, ಅದೇ ನೀರನ್ನು ನಾವು ಕುಡಿತೇವೆ, ಹಾಗೆ ಜೀವಿಗಳು, ದನ ಕರುಗಳು ಹಾಗೂ ಮನುಷ್ಯರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಆದ್ರೆ ಮಣ್ಣಿನ ಗಣಪತಿ ಹಾಗಲ್ಲ ಅಲ್ವಾ? ಇದಕ್ಕೆ ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿಯೇ ಅತ್ಯುತ್ತಮ ಪರಿಹಾರ. ಆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ POPಯಿಂದ ಮಾಡಿರುವಂತಹ ಗಣೇಶ ನದಿಗೋ ಅಥವಾ ಕೆರೆಗೆ ಬಿಟ್ಟಾಗ ಆಗುವಂತಹ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಹಾಗೆ ಈಗ ಮಣ್ಣಿನ ಗಣಪತಿಯ ಮಹತ್ವದ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ನೈಸರ್ಗಿಕ ಮಣ್ಣಿನಿಂದ ತಯಾರಿಸಿದ ಗಣಪತಿಯನ್ನ ಪೂಜಿಸೋದ್ರಿಂದ ಪ್ರಕೃತಿಗೆ ಯಾವುದೇ ಹಾನಿಯಾಗೋದಿಲ್ಲ. ಸ್ನೇಹಿತರೆ, ಹಬ್ಬ ಮುಗಿದ್ಮೇಲೆ ಈ ಮೂರ್ತಿಯನ್ನ ನಮ್ಮ ಮನೆಯ ತೋಟದ ಗಿಡಗಳ ಬುಡದಲ್ಲೋ ಅಥವಾ ಸಮೀಪದ ಜಲಮೂಲಗಳಲ್ಲೋ ವಿಸರ್ಜನೆ ಮಾಡಿದ್ರೆ ಆ ಮಣ್ಣಿನಲ್ಲೇ ಲೀನವಾಗುತ್ತೆ. ಈ ಬಾರಿ ನಿಮ್ಮ ಮನೆಯಲ್ಲಿ ಮಣ್ಣಿನ ಗಣಪತಿಯನ್ನೇ ಕೂರಿಸಿದ್ದೀರಾ ಅಂತ ಅನ್ಕೊಳ್ತೀನಿ. ಮುಂದಿನ ವರ್ಷಗಳಲ್ಲೂ ಪರಿಸರ ಸ್ನೇಹಿ ಗಣಪತಿಯನ್ನು ಮಾತ್ರವೇ ಆಯ್ಕೆ ಮಾಡೋಣ ಎಂಬ ಸಂಕಲ್ಪವನ್ನ ನಾವಿವತ್ತು ಮಾಡೋಣ. ಹಾಗೆ ಹಬ್ಬದ ಹೆಸರಲ್ಲಿ ಶಬ್ದ ಮಾಲಿನ್ಯ ಎಚ್ಚರಿಕೆಯ ಮಾತುಗಳು. ಏನಪ್ಪ ಅಂದ್ರೆ ಹಬ್ಬ ಅಂದ್ರೆ ಸಂಭ್ರಮ, ಖುಷಿ, ನೃತ್ಯ, ಸಂಗೀತ ಎಲ್ಲವೂ ಇರಬೇಕು ನಿಜ. ಆದ್ರೆ ಆ ಖುಷಿ ಮತ್ತೊಬ್ಬರಿಗೆ ತೊಂದರೆ ಆಗ್ಬಾರ್ದು ಅಲ್ವಾ? ಡಾಲ್ಬಿ ಸೌಂಡ್ ಸಿಸ್ಟಮ್ ಮತ್ತು ಹೈ ಡೆಸಿಬಲ್ ಸ್ಪೀಕರ್ಸ್ಗಳು ಬಳಸಬಾರ್ದು. ಗಣೇಶ ಸ್ಥಾಪನೆ ಮತ್ತು ವಿಸರ್ಜನೆಯ ಸಂದರ್ಭದಲ್ಲಿ ಅತಿ ಜೋರಾದ ಸೌಂಡ್ ಸಿಸ್ಟಮ್ಸ್ಗಳನ್ನ ಯೂಸ್ ಮಾಡೋದನ್ನ ನಾವು ನೋಡಿರ್ತೀವಿ. ಕಿವಿಗಳು ಬೆದರುವ ಹಾಗೆ ಹೈ ವಾಲ್ಯೂಮ್ನಲ್ಲಿ ಹಾಡುಗಳನ್ನ ಹಾಕೋದು, ಪಟಾಕಿಗಳನ್ನ ವಿಪರೀತವಾಗಿ ಸಿಡಿಸೋದು ಎಷ್ಟು ಸರಿ ಹೇಳಿ ಸ್ನೇಹಿತರೆ? ಹೀಗೆ ಮಾಡಿದರೆ ಯಾರಿಗೆಲ್ಲ ತೊಂದರೆ ಆಗುತ್ತೆ ಗೊತ್ತಾ? ಎಸ್, ನಮ್ಮ ಮನೆಯಲ್ಲೇ ಇರೋ ಹಿರಿಯ ಜೀವಿಗಳಿಗೆ, ಅಜ್ಜ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಹಾಗೆ ಅಧಿಕ ರಕ್ತದೊತ್ತಡ ಮತ್ತು ಹೃದಯದ ಸಮಸ್ಯೆಗಳಿದ್ದವರಿಗೆ ಈ ಶಬ್ದ ಮಾಲಿನ್ಯ ನೇರವಾಗಿ ಕಾರಣವಾಗುತ್ತೆ. ಹಾಗೆ ಓದುವ ಮಕ್ಕಳ ಏಕಾಗ್ರತೆಗೆ ಭಂಗ ಉಂಟಾಗುತ್ತೆ. ಶಾಲೆಗಳು, ಆಸ್ಪತ್ರೆಗಳ ಹತ್ತಿರವೂ ಈ ರೀತಿಯ ಅತಿಯಾದ ಶಬ್ದದಿಂದ ರೋಗಿಗಳು ಹಾಗೂ ವಿದ್ಯಾರ್ಥಿಗಳು ಅನುಭವಿಸುವ ನರಕಯಾತನೆ ಅಷ್ಟಿಷ್ಟಲ್ಲ, ಹಾಗೆ ಮೂಕ ಪ್ರಾಣಿಗಳು ಮತ್ತು ಪಕ್ಷಿಗಳು ಈ ತೀವ್ರ ಶಬ್ದಕ್ಕೆ ಬೆಚ್ಚಿ ಬಿದ್ದು ದಿಕ್ಸೂಜಿಯಾಗಿ ಓಡ್ತಾವೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಇರಲೇಬೇಕಲ್ವಾ? ಎಸ್, ಸಂಭ್ರಮ ನಮ್ಮದಾಗಿರ್ಲಿ, ಆದ್ರೆ ಅದು ಮಿತಿಯಲ್ಲಿರ್ಲಿ. ಸ್ನೇಹಿತರೆ, ರಾತ್ರಿ ವೇಳೆ ನಿಗದಿತ ಸಮಯದ ನಂತರ ಧ್ವನಿವರ್ಧಕಗಳ ಬಳಕೆಯನ್ನ ಕಡ್ಡಾಯವಾಗಿ ನಿಲ್ಲಿಸಬೇಕು. ಹಬ್ಬದ ಆಚರಣೆ ಬೇರೆಯವರಿಗೆ ಕಿರಿಕಿರಿ ಆಗ್ಬಾರ್ದು ಅಲ್ವಾ? ಬದಲಿಗೆ ಎಲ್ಲರೂ ಒಟ್ಟಿಗೆ ಆನಂದಿಸುವಂತಿರಬೇಕು. ಕಾನೂನಿನ ಚೌಕಟ್ಟಿನಲ್ಲಿ ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಹಬ್ಬವನ್ನು ಆಚರಿಸುವುದು ನಿಜವಾದ ನಾಗರಿಕನ ಲಕ್ಷಣ. ಹಾಗೆ ಸ್ನೇಹಿತರೆ, ಗಣಪತಿ ಹಬ್ಬದ ಸಮಯದಲ್ಲಿ ರಸ್ತೆ ಸುರಕ್ಷತೆ ಮತ್ತು ಅವಘಡಗಳ ತಡೆಯ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಆದ್ರೆ ಅದನ್ನ ತಿಳಿಯೋಕ್ಕೂ ಮುನ್ನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಮನೆಯಲ್ಲಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದ ಗಣಪತಿ ಮೂರ್ತಿಯನ್ನ ಮಾರ್ಕೆಟ್ನಿಂದ ತರುವಾಗ ಅಥವಾ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆ ಮಾಡುವಾಗ ಯುವಕರಲ್ಲಿ ಉತ್ಸಾಹ ಮುಗಿಲು ಮುಟ್ಟಿರುತ್ತೆ. ಆದ್ರೆ ಈ ಅತಿರೇಕದ ಉತ್ಸಾಹವೇ ಕೆಲವೊಂದ್ಸರಿ ದೊಡ್ಡ ದೊಡ್ಡ ಅವಘಡಗಳಿಗೆ ಆಹ್ವಾನ ನೀಡುತ್ತೆ. ಏನಪ್ಪ ಅಂದ್ರೆ ವಾಹನ ಮೇಲಿನ ಅಪಾಯಕಾರಿ ಪ್ರಯಾಣ ಮತ್ತು ಸಾಮೂಹಿಕ ನಡಿಗೆ. ಈ ಟ್ರ್ಯಾಮ್ಗಳು, ಟೆಂಪೋಗಳು ಅಥವಾ ಟ್ರ್ಯಾಕ್ಟರ್ಗಳ ಮೇಲ್ಛಾವಣಿಯ ಮೇಲೆ ಯುವಕರು ಗುಂಪು ಗುಂಪಾಗಿ ಕೂತ್ಕೊಂಡು ಡಿಜೆ ಸೌಂಡ್ಗೆ ಕುಣಿತ ಸಾಗೋದನ್ನ ನಾವೆಲ್ಲರೂ ನೋಡಿರ್ತೇವೆ. ವೆಹಿಕಲ್ ಡ್ರೈವ್ ಮಾಡುವಾಗ ಸ್ವಲ್ಪ ತೂಕಡಿಗೆ ಅಥವಾ ಚಕ್ರ ಹಳ್ಳಕ್ಕೆ ಬಿತ್ತು ಅಂತಂದ್ರೆ ಮೇಲಿದ್ದವರು ಕೆಳಕ್ಕೆ ಬಿದ್ದು ಪ್ರಾಣಾಪಾಯ ಸಂಭವಿಸುವ ಸಾಧ್ಯತೆ ಇರುತ್ತೆ. ಹಾಗೆ ಚಲಿಸುವ ವಾಹನಗಳಿಂದ ಜಾರಿ ಬಿದ್ದು ಕೈಕಾಲು ಮುರಿದುಕೊಂಡವರ ಹಾಗೆ ತಲೆಗೆ ಪೆಟ್ಟು ಬಿದ್ದವರ ನೂರಾರು ಉದಾಹರಣೆಗಳು ನಮ್ಮ ಕಣ್ಮುಂದೆನೆ ಬರುತ್ತವೆ. ಹಬ್ಬವನ್ನ ಖುಷಿಯಿಂದ ಆಚರಣೆ ಮಾಡಬೇಕೇ ಹೊರತು ಆಸ್ಪತ್ರೆಗೆ ಸೇರ್ಬಾರ್ದು ಅಲ್ವಾ? ನಂತರ ತೂಗಾಡುವ ವಿದ್ಯುತ್ ತಂತಿಗಳು ಹಾಗೂ ಮರದ ರೆಂಬೆಗಳ ಬಗ್ಗೆ ಜಾಗೃತರಾಗಿರಿ ಸ್ನೇಹಿತರೆ. ಹಲವು ಬಡಾವಣೆಗಳಲ್ಲಿ, ಒಳ ರಸ್ತೆಗಳಲ್ಲಿ ತೂಗಾಡುವ ವಿದ್ಯುತ್ ತಂತಿಗಳು ಅಂದ್ರೆ ಎಲೆಕ್ಟ್ರಿಕ್ ವೈರ್ಸ್ಗಳು ಹಾಗೆ ಮರದ ರೆಂಬೆಗಳಿರುತ್ತವೆ. ಎತ್ತರವಾದ ಮೂರ್ತಿಗಳನ್ನ ತಗೊಂಡು ಹೋಗುವಾಗ ಹೈಟೆನ್ಷನ್ ವೈರ್ಗಳು ತಗುಲಿ ಎಲೆಕ್ಟ್ರಿಕ್ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಎತ್ತರವಾದ ವಾಹನಗಳ ಬಗ್ಗೆ, ವಿದ್ಯುತ್ ತಂತಿಗಳ ಬಗ್ಗೆ ಕಡ್ಡಾಯವಾಗಿ ಚಾಲಕರು ಮತ್ತು ಯುವಕರ ತಂಡ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇನ್ನ ದ್ವಿಚಕ್ರ ವಾಹನಗಳಲ್ಲಿ ಸ್ಟಂಟ್ಗಳು ಮತ್ತು ಅತಿವೇಗ ಬೇಡ. ಗಣೇಶ ಬರ್ತಿದ್ದಾನೆ ಅಂತ ಸಂಭ್ರಮಾಚರಣೆಯಲ್ಲಿ ಹೆಲ್ಮೆಟ್ ಹಾಕೋದನ್ನ ಮರಿಬೇಡಿ. ಬೈಕ್ಗಳಲ್ಲಿ ಮೂರ್ನಾಲ್ಕು ಜನ ಕೂತ್ಕೊಂಡು ವೀಲಿಂಗ್ ಮಾಡೋದು ಮಹಾ ಅಪರಾಧ. ಕಿರ್ಚಾಡ್ತಾ ಸ್ಪೀಡ್ ಆಗಿ ವೆಹಿಕಲ್ ಡ್ರೈವ್ ಮಾಡೋದು ಮಹಾ ಅಪರಾಧ. ಇದು ಇತರ ಮುಗ್ಧ ಪಾದಾಚಾರಿಗಳ ಜೀವಕ್ಕೂ ಕುತ್ತು ತರುತ್ತೆ. ಸಂಚಾರ ನಿಯಮಗಳನ್ನ ಗಾಳಿಗೆ ತೂರದೆ ಜವಾಬ್ದಾರಿಯುತ ಯುವಕರಾಗಿ ಹಬ್ಬವನ್ನ ಆಚರಿಸೋಣ. ಸೊ ಸ್ನೇಹಿತರೆ, ದೇವರಿಗೆ ನಾವು ಅರ್ಪಿಸುವ ಭಕ್ತಿ ಮನಸ್ಸಿನಿಂದ ಇರಬೇಕೇ ಹೊರತು ಪ್ರಕೃತಿಯನ್ನ ಬಲಿಗೊಡುವ ಮೂಲಕ ಅಲ್ಲ. ಗಣಪತಿ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನ ತರಲಿ ಅನ್ನೋದು ಎಷ್ಟು ಸತ್ಯವೋ ಆ ದೇವರ ಹೆಸರಲ್ಲಿ ನಾವು ಪ್ರಕೃತಿಗೆ ದ್ರೋಹ ಬಗೆಯಬಾರದು ಅನ್ನುವುದು ಕೂಡ ಅಷ್ಟೇ ಕಟು ಸತ್ಯ. ಸೊ ಬಾವಿ ನೀರನ್ನ ನಾವೇ ಕುಡಿಬೇಕಾಗುತ್ತೆ. ಈ ಗಾಳಿಯನ್ನ ನಮ್ಮ ಮುಂದಿನ ಪೀಳಿಗೆಯು ಉಸಿರಾಡಬೇಕು. ಹಾಗಾಗಿ ಈ ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಯಾವುದೇ ಅವಘಡಗಳಿಗೆ ಅವಕಾಶ ನೀಡದೆ, ಪರಿಸರಕ್ಕೆ ಕಿಂಚಿತ್ತು ಹಾನಿ ಮಾಡದೆ, ಕಾನೂನನ್ನ ಗೌರವಿಸುತ್ತಾ ಅತ್ಯಂತ ಜವಾಬ್ದಾರಿಯಿಂದ ಹಬ್ಬವನ್ನ ಆಚರಿಸೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
2: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ?
2: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
3: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಕೊಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಅರ್ಜು ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680 9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನ್ ನಿಮ್ಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಏನಪ್ಪ ವಿಷಯ ಅಂತ ಕೇಳ್ತೀರಾ? ಹೇಳ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅಂಡ್ ಇವತ್ತು ಕೂಡ ನಾನು ಗಣಪತಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ನಾಗರ ಪಂಚಮಿ ಹಬ್ಬ ಬಂತು ಅಂತಂದ್ರೆ ನಾಗರ ಹಾವಿಗೆ ಹಾಲು ಎರೆಯೋದನ್ನು ನೋಡಿರ್ತೀವಿ. ಸೊ ಅಥವಾ ಹುತ್ತಗಳೆಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಹೋಗಿ ಹಾಲು ಎರೆಯೋದನ್ನು ನೋಡಿರ್ತೀವಿ. ಅಂಡ್ ದೇವಸ್ಥಾನಗಳಿಗೆ ಕೂಡ ಹೋಗಿ ಹಾಲನ್ನು ಹಾಕ್ತಾ ಇರ್ತೀವಿ. ಅದೇ ಥರ ಕೆಲವೊಂದು ಕಡೆಗಳಲ್ಲಿ, ಕೆಲವೊಂದು ದೇವಸ್ಥಾನಗಳಲ್ಲಿ ನೈವೇದ್ಯಕ್ಕೆ ಅಂತ ಹೇಳಿ ಆಹಾರಗಳನ್ನು ಇಡೋದ್ರ ಜೊತೆನಲ್ಲಿ ಹಾಲನ್ನು ಕೂಡ ಇಟ್ಟಿರ್ತಾರೆ. ಸೊ ನೀವು ಸಹ ನೋಡಿರ್ತೀರಾ, ಆ್ಯಂಡ್ ಆ ರೀತಿ ನೀವು ಕೂಡ ಮಾಡಿರಬಹುದು. ಏನಿವೆ ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಗಣಪತಿ ಹಾಲು ಕುಡಿದಿತ್ತು ಅನ್ನುವಂತಹ ಒಂದು ನಂಬಿಕೆ ಇದೆ. ಈ ಒಂದು ಅಚ್ಚರಿಯ ಕಥೆಯ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಗಣಪತಿ ಹಾಲು ಕುಡಿಯತ್ತಾ ನೀವೊಂದು ಸಿನಿಮಾದಲ್ಲಿ ಕೂಡ ನೋಡಿರ್ತೀರಾ ಗಣಪತಿ ಹಾಲು ಕುಡಿಯೋದನ್ನ. ಇವತ್ತು ಆ ರೀತಿಯ ಒಂದು ರಿಯಲ್ ಸ್ಟೋರಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಶೋನಾಗಿ ಕೇಳಿಸ್ಕೊಳ್ತಾ ರೀ. ಸಂಗನ್ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪೂರ್ಣ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: Sleepless nights.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಗಣಪತಿ ಹಾಲು ಕುಡಿದಂತಹ ಒಂದು ಆಶ್ಚರ್ಯ ಕಥೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿ. ಸೊ ಈ ಒಂದು ವಿಚಾರ ನಿಮಗೂ ಕೂಡ ಗೊತ್ತಿರಬಹುದು, ಗೊತ್ತಿಲ್ಲದರೆ ಇವತ್ತಿನ ಶೋನಲ್ಲಿ ಕೇಳಿಸ್ಕೊಳ್ತಾ ಎಂಜಾಯ್ ಮಾಡಿ. ಹಾಗೆ ಇವತ್ತಿನ ಶೋಗೆ ಬರೋದಾದರೆ, ಸೆಪ್ಟೆಂಬರ್ 21, 1995 ಬೆಳಗಿನ ಜಾವ, ದಕ್ಷಿಣ ದೆಹಲಿಯ ಭಕ್ತನೊಬ್ಬ ಒಂದು ಚಮಚದಲ್ಲಿ ಹಾಲನ್ನು ತುಂಬಿಸಿ ಅದನ್ನು ಗಣಪತಿಯ ಮೂರ್ತಿಯ ಸೊಂಡಲಿಗೆ ಹಿಡಿತಾನೆ. ನೋಡ್ತಾ ಇದ್ದಂತೆ ಚಮಚದಲ್ಲಿದ್ದಂತಹ ಹಾಲೆಲ್ಲ ಕೂಡ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಕೊನೆಗೆ ಇಡೀ ಚಮಚ ಖಾಲಿ ಆಗಿದ್ದನ್ನು ನೋಡಿಬಿಟ್ಟು ಆ ಭಕ್ತ ಗಣಪತಿ ಹಾಲನ್ನು ಕುಡಿತಾ ಇದ್ದಾನೆ ಅಂಥೇಳಿ ಜೋರಾಗಿ ಹೇಳ್ತಾನೆ. ಕೂಡಲೇ ಈ ಸುದ್ದಿ ಕಾಡ್ಗಿಚ್ಚಿನ ಥರ ಎಲ್ಲ ಕಡೆಗೆ ಹರಡಿಬಿಡುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಈ ಸುದ್ದಿ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಂಗ್ಲೆಂಡ್, ಕೆನಡಾ, ಅರಬ್ ದೇಶಗಳು, ನೇಪಾಳ ಮುಂತಾದ ದೇಶಗಳಿಗೂ ಕೂಡ ಹಬ್ಬಿಬಿಡುತ್ತೆ. ಆಗ ಎಲ್ಲರೂ ಕೂಡ

ಕುಡಿಸೋದಕ್ಕೆ ದೇವಾಲಯಕ್ಕೆ ಕೂಡ ಬರ್ತಾರೆ. ಚಮಚದಲ್ಲಿ ಹಾಲನ್ನು ತುಂಬಿರ್ತಾರೆ, ಆ ಹಾಲಿಗೆ ಸ್ವಲ್ಪ ಬಣ್ಣವನ್ನು ಬೆರೆಸ್ತಾರೆ. ಬಣ್ಣ ಬೆರೆಸಿದಂತಹ ಹಾಲನ್ನು ಗಣಪತಿ ಸೊಂಡಲಿಗೆ ಹಿಡಿತಾರೆ. ಹಾಲು ಗಣಪತಿಯ ಸೊಂಡಲಿನ ಸಂಪರ್ಕಕ್ಕೆ ಎಲ್ಲೆಲ್ಲಿ ಬಂದಿತ್ತೋ ಅಲ್ಲಿ ಬಣ್ಣ ಮಾಡೋದಕ್ಕೆ ಶುರುವಾಗುತ್ತೆ. ನೋಡ್ತಾ ಇರೋದಂತೆ ಹಾಲು ನಿಧಾನವಾಗಿ ಗಣಪತಿಯ ಸೊಂಡಲಿನಿಂದ ಕೆಳಗೆ ಹರಿಯೋದಕ್ಕೆ ಶುರುವಾಗುತ್ತೆ. ದೇಹದಾದ್ಯಂತ ಹರಿದು ಗುರುತ್ವಾಕರ್ಷಣೆಯ ಕಾರಣ ಪೀಠದ ಮೇಲೆ ಹರಿದು ಕೆಳಕ್ಕೆ ಬೀಳೋದಕ್ಕೆ ಶುರುವಾಗುತ್ತೆ. ಹಾಲಿಗೆ ಬಣ್ಣ ಬೆರೆಸಿದ ಕಾರಣ ಹಾಲು ಹರಿಯುವ ಪರಿಯನ್ನ ಯಾರು ಬೇಕಾದರೂ ನೋಡ್ಬೋದಾಗಿತ್ತು. ವಿಜ್ಞಾನಿಗಳು ಈ ಪ್ರಕ್ರಿಯೆಗೆ ಕಾರಣ ಲೋಮನಾಳ ಕಾರ್ಯ ಅಂದರೆ ಕೆಪಿಲರಿ ಆಕ್ಷನ್ ಮತ್ತು ಮೇಲ್ಮೈ ಸೆಳೆತ ಅಂದರೆ ಸರ್ಫೇಸ್ ಟೆನ್ಷನ್ ಅಂಥೇಳಿ ಹೇಳ್ತಾರೆ. ಲೋಮನಾಳ ಕಾರ್ಯ ಅಂತಂದರೆ ದ್ರವ ಪದಾರ್ಥಗಳು ಸೂಕ್ಷ್ಮನಾಳಗಳಲ್ಲಿ ಯಾವುದೇ ರೀತಿಯ ಶಕ್ತಿಯ ನೆರವಿಲ್ಲದೆ ಸ್ವಯಂ ಆಗಿ ಚಲಿಸಬಲ್ಲವು ಅಂಥೇಳಿ ಹೇಳ್ತಾರೆ. ನೀಲಗಿರಿ ಮರ 60-200 ಎತ್ತರದವರೆಗೆ ಬೆಳೆಯುತ್ತೆ. ಬೇರಿನಲ್ಲಿರುವಂತಹ ನೀರು ತುತ್ತ ತುದಿಯ ಕುಡಿಯವರೆಗೂ ಕೂಡ ಮುಟ್ಟಬೇಕಾದ್ರೆ ಅದಕ್ಕೆ ಈ ಲೋಮನಾಳ ಕಾರ್ಯವೇ ಮುಖ್ಯವಾದದ್ದು ಅನ್ನೋದು ವಿಜ್ಞಾನಿಗಳ ಅಭಿಮತ ಆಗಿದೆ. ಸೊ ಹೀಗೆ ಜನರು ಒಂದೊಂದನ್ನು ಯಾವುದಾದ್ರೂ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು ಫುಲ್ಲು ಅದನ್ನು ವೈರಲ್ ಮಾಡಿಬಿಡ್ತಾರೆ. ಆ ಟೈಮಲ್ಲೇ ಈ ರೇಂಜಿಗೆ ಗಣಪತಿ ಹಾಲು ಕುಡಿದಿದ್ದು ವೈರಲ್ ಆಗಿಬಿಟ್ಟಿದೆ ನೋಡಿ. ಸೊ ಈ ಥರ ನೀವು ಕೂಡ ಏನಾದ್ರು ವೈರಲ್ ಮಾಡಿರುವಂತಹ ವಿಷಯಗಳಿದ್ರೆ ಅದನ್ನು ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಹಾಗೆ ಈ ಒಂದು ವಿಚಾರಕ್ಕೆ ಇನ್ನೂ ಸೈಂಟಿಫಿಕ್ಕಾಗಿ ಏನೇನೆಲ್ಲ ಹೇಳ್ತಾರೆ, ಹಾಗೆಯೇ ನಾನು ಹೇಳಿದೆ ಅಲ್ಲ ಮೇಲ್ಮೈ ಸೆಳೆತ ಅಂಥೇಳಿ, ಇದು ದ್ರವಗಳಿಗಿರುವಂತಹ ಒಂದು ಮುಖ್ಯವಾದಂತಹ ಗುಣ ಆಗಿದೆ. ಹಾಲು ಕಲ್ಲು ಅಥವಾ ಲೋಹದ ವಿಗ್ರಹಗಳಿಗೆ ಅಂಟಿಕೊಂಡಾಗ ವಿಗ್ರಹ ಹಾಲನ್ನು ಕುಡಿದಂತೆ ನಮಗೆ ಭಾಸ ಆಗುತ್ತೆ. ಆದರೆ ಕ್ರಮೇಣ ಗುರುತ್ವಾಕರ್ಷಣೆಗೆ ಒಳಗಾಗುವಂತಹ ಹಾಲು ನಿಧಾನವಾಗಿ ವಿಗ್ರಹದಾದ್ಯಂತ ಹರಿಯುತ್ತಾ ಕೆಳಗಿಳಿಯುತ್ತೆ. ಇದನ್ನೇ ವಿಜ್ಞಾನಿಗಳು ಪ್ರಯೋಗದ ಮೂಲಕ ಮಾಡಿ ತೋರಿಸಿಕೊಡ್ತಾರೆ. ವಿಜ್ಞಾನಿಗಳ ಈ ನಿಲುವನ್ನು ವಿದ್ಯುನ್ಮಾನ ಮಾಧ್ಯಮಗಳು ಪ್ರಕಟಿಸ್ತವೆ. ಆದರೆ ಜನಸಾಮಾನ್ಯರು ವಿಜ್ಞಾನಿಗಳ ವಿವರಣೆಗೆ ಸೊಪ್ಪು ಕೂಡ ಹಾಕಲಿಲ್ಲ ಅಂತಲೇ ಹೇಳ್ಬೋದು. ಸೊ ಇದು ಯಾವಾಗಲೂ ಕೂಡ ಆಗ್ತಾನೆ ಇರುತ್ತೆ, ಜನ ಹೇಳಿದೆ ಸರಿ ಅಂತ ಹೇಳ್ತಾ ಇರ್ತಾರೆ. ಸೊ ಇನ್ನೂ ಏನೆಲ್ಲ ಈ ವಿಚಾರದ ಬಗ್ಗೆ ಮಾತಾಡಿದರೆ ವಿಜ್ಞಾನಿಗಳ ದೃಷ್ಟಿಕೋನದಲ್ಲಿ ಇನ್ನೂ ಏನೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಬೋದು ಅದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೇಳ್ತಾ ಇದ್ದೆ ನಿಮಗೆ ಗಣಪತಿಯ ಹಾಲು ಕುಡಿದಿರೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಯಾಕೆ ಈ ರೀತಿ ಹಾಲು ಕುಡಿದಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಸೈಂಟಿಸ್ಟ್ಗಳು ಕೂಡ ಒಂದಷ್ಟು ವಿಚಾರಗಳನ್ನ ಹೊರಗಡೆ ಹಾಕಿದ್ದಾರೆ. ಆ್ಯಂಡ್ ಅದರ ಪ್ರಕಾರವಾಗಿ ಸೊ ಅಲ್ಲಿ ಸೈಂಟಿಫಿಕ್ ಆಗಿ ನಡೆದಿರುವಂತಹ ವಿಚಾರಗಳು ನಾವಲ್ಲಿ ತಿಳ್ಕೊಬೇಕಾಗತ್ತೆ. ಆದರೆ ಜನರ ಬಾಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ವಿಚಾರಗಳೇನಿದೆ ದೊಡ್ಡ ಮಟ್ಟದಲ್ಲೇ ಸುದ್ದಿ ಮಾಡುತ್ತಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಜಾಗತಿಕ ಮಾಸ್ ಹಿಸ್ಟೀರಿಯಾ ಕಂಡುಬಂದಿದ್ದು ಕೂಡ ಇದೆ. CNN, BBC ಹಾಗೆ ದೂರದರ್ಶನ ಮುಂತಾದ ವಾಹಿನಿಗಳು ಕೂಡ ಈ ಸುದ್ದಿಯನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡಿರ್ತಾರೆ. ಭಾರತದ ಎಲ್ಲ ಪತ್ರಿಕೆಗಳು ಹಾಗೆ ಗಾರ್ಡಿಯನ್, ನ್ಯೂಯಾರ್ಕ್ ಟೈಮ್ಸ್ ಮುಂತಾದ ಪ್ರತಿಷ್ಠಿತ ಪತ್ರಿಕೆಗಳು ಕೂಡ ಲೇಖನಗಳನ್ನು ಪ್ರಕಟ ಮಾಡಿರ್ತವೆ. ಆಗಸ್ಟ್ 20 ಮತ್ತು 21 ಮತ್ತೊಂದು ಸಾರಿ ಗಣಪತಿ ಹಾಲನ್ನು ಕುಡಿಯುವಂತಹ ಸುದ್ದಿ ಉತ್ತರ ಪ್ರದೇಶದ ಬರೈಲಿ ನಗರದಿಂದ ಹರಡುತ್ತೆ. ಈ ಸಲ ಗಣಪತಿಯ ಜೊತೆಗೆ ಶಿವ ಹಾಗೆ ದುರ್ಗೆಯರು ಕೂಡ ಹಾಲನ್ನು ಕುಡಿತಾರೆ ಅಂಥೇಳಿ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಮತ್ತೊಂದು ಸಾರಿ ಗಣಪತಿಯು ಹಾಲನ್ನು ಕುಡಿಯುವಂತಹ ಸುದ್ದಿ September 22, 2010 ಟ್ರಿನಿಡಾಡ್ ಪ್ರಿನ್ಸಸ್ ಟೌನಿನ ಓಂ ಶಾಂತಿ ಮಂದಿರದಲ್ಲಿ ಪ್ರಕಟವಾಗುತ್ತೆ. ಮತ್ತೊಮ್ಮೆ ಸಮೂಹ ಸನ್ನಿಯು ಕೂಡ ಆರಂಭ ಆಯಿತು ಅಂತಲೇ ಹೇಳ್ಬೋದು. ಆದರೆ ಇದು ಮೊದಲಿನಷ್ಟು ಉಗ್ರವಾಗಿ ಹರಡೋಕ್ಕೆ ಆಗಲಿಲ್ಲ. ಯಾಕೆಂತಂದರೆ ಈಗಾಗಲೇ ಜನರಿಗೆ ಸುಮಾರು ವಿಷಯಗಳು ತಿಳಿದಿರುತ್ತೆ. ಏನೇ ಆಗಲಿ, ಗಣಪತಿ ಹಾಲು ಕುಡಿದಂತಹ ವಿಚಾರ ಜಾಗತಿಕ ಮಟ್ಟದಲ್ಲಿ ಕುಖ್ಯಾತವಾಗೋದಕ್ಕೆ ನಮ್ಮ ಮೀಡಿಯಾಗಳೇ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು. ವಿಚಾರ ಏನೇ ಆಗಿದ್ರೂ ಇದು ಒಂದು ರೀತಿ ಪರಮಸತ್ಯವಾಗಿದ್ದು ಅಂತಲೇ ಹೇಳ್ಬೋದು. ಒಂದು ವಿಚಾರ ಸತ್ಯನ ಅಥವಾ ಸುಳ್ಳ, ಅಥವಾ ಜನರಿಗೆ ಇದನ್ನು ತಿಳಿಸ್ಬಹುದಾ ತಿಳಿಸ್ಬಾರ್ದಾ, ಇದೆಲ್ಲದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಈ ರೀತಿ ಪ್ರಕಟ ಮಾಡೋದು ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಈಗೆಲ್ಲ ಏನಾಗ್ತದೆ, ಒಂದು TRP ಹಿನ್ನೆಲೆಯಲ್ಲಿ ಎಲ್ಲ ವಿಚಾರಗಳು ಕೂಡ ಇನ್ನಷ್ಟು ಚಿತ್ರ ವಿಚಿತ್ರವಾಗಿ ರಂಜಕವಾಗಿ ಹೊರಗಡೆ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಇಂತಹ ಕೆಲಸಗಳನ್ನು ಮಾಡೋದ್ರ ಜೊತೆಯಲ್ಲಿ ಮೀಡಿಯಾಗಳು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ರೀತಿ ಏನೇ ವಿಚಾರಗಳು ಬಂದಾಗ ಸೊ ಅದನ್ನು ಸೈಂಟಿಫಿಕ್ ಆಗಿ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಸುಮ್ಮನೆ ಒಂದು ವಿಷಯವನ್ನು ಹರಡೋದಕ್ಕಿಂತ ಸೈಂಟಿಫಿಕ್ ರೀಸನ್ಗಳನ್ನು ಹುಡುಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನ್ನಿಸ್ತು? ಆ್ಯಂಡ್ ನಿಮ್ಮ ಊರಲ್ಲೂ ಏನಾದರೂ ಗಣಪತಿ ಹಾಲು ಕುಡಿದಿದ್ದು ಅಥವಾ ನಾಗರಿಕಲ್ಲು ಹಾಲು ಕುಡಿದಿದ್ದು ಈ ಥರದ ಏನಾದರೂ ವಿಚಾರಗಳು ಇದ್ದರೆ ಅದನ್ನು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನಲ್ಲಿ ಮುಗಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಸಂಖ್ಯೆ 9686609 9627 ಈ ಸಂಖ್ಯೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಎಷ್ಟು ಸಂಖ್ಯೆ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ.

0: ಸಾಕು. ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.lsiindia.in ಗೆ ವಿಸಿಟ್ ಮಾಡಿ.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹೆಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮೈ ಡಿಯರ್ ಲಿಸನರ್ಸ್, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಚುರುಮುರಿ ತಿಂತಾ ಇದ್ದೀರಾ? ಏನ್ ಸಮಾಚಾರ? ಸೊ ಸಮಯ ಏನೋ 6:30 ಆಗಿದ್ಯಪ್ಪ. ಹಾಗಿದ್ವಲ್ಲೇ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಬ್ಬರಲ್ಲ ಒಬ್ರು ಬಿಸ್ನೆಸ್ ಮ್ಯಾನ್ಗಳು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಒಂದೊಂದು ಬಿಸ್ನೆಸ್ ಕೂಡ ವಿಭಿನ್ನವಾಗಿರುತ್ತೆ, ಹಾಗೆ ಒಬ್ಬೊಬ್ರು ಬಿಸ್ನೆಸ್ ಮ್ಯಾನ್ನ ಐಡಿಯಾಸ್ಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಹಾಗಿದ್ಮೇಲೆ ಇವತ್ತು ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಎಲ್ರಿಗೂ ಸ್ವೀಟ್ಸ್ ಅಂದ್ರೆ ಇಷ್ಟ ಆಯ್ತಾ? ಎಲ್ಲರೂ ಸ್ವೀಟ್ ಆಗಿರೋಕೆ ಇಷ್ಟಪಡ್ತಾರೆ, ಜೊತೆಗೆ ಸ್ವೀಟ್ ತಿನ್ನೋಕೆ ಇಷ್ಟಪಡ್ತಾರೆ. ಇನ್ನು ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ವರ್ಷಗಳಿಂದ ಒಂದು ಸ್ವೀಟ್ ಶಾಪ್ ಯಶಸ್ವಿಯಾಗಿ ರನ್ ಆಗ್ತಾ ಇದೆ, ಅದೇನೇ ಶ್ರೀ ಗಣೇಶ ಸ್ವೀಟ್ಸ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅದರ ಮಾಲೀಕರಾಗಿರುವಂತಹ ಶ್ರೀಯುತ ಯು ರತ್ನಾಕರ್ ಐತಾಳ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ? ರತ್ನಾಕರ್ ಸರ್, ನಮಸ್ತೆ.
6: ನಮಸ್ತೆ.
2: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ನಿಮಗೆ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ.
2: ಧನ್ಯವಾದಗಳು ಸರ್. ಸರ್, ಹೇಗಿದ್ದೀರಾ?
6: ಆರಾಮ್.
2: ಆರಾಮಿದ್ದೀರಾ? ಓಕೆ. ಕಾಫಿ ಟೀ ಆಯ್ತಾ? ತಿಂಡಿ ಕಾಫಿ ಟೀ ಎಲ್ಲ ಆಯ್ತು. ಹಾಗೆ ರತ್ನಾಕರ್ ಸರ್, ಮೊದಲನೇದಾಗಿ ನನಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
6: ನಾವು ಹುಟ್ಟಿದ್ದು ಕುಂದಾಪುರ ತಾಲೂಕು ಉಪ್ಪಿನ ಕುದುರು ಗ್ರಾಮದಲ್ಲಿ, ಆಯ್ತಲ್ಲ. ಈ ಗೊಂಬೆ ಮೇಳ ಉಂಟಲ್ಲ, ಅದೇ ಊರು. ಆಯ್ತಾ? 65 ಸ್ಕೂಲಿಗೆ ಹೊತ್ತು ನಾನು ಕುಂದಾಪುರ ಮತ್ತು ನಮ್ಮ ಉಪ್ಪಿನ ಕುದುರಲ್ಲಿ, ಆಯ್ತಾ ಇಲ್ಲ. 8ನೇ ಕ್ಲಾಸ್ ಆದ ಕತೆಗೆ ಶಿವಮೊಗ್ಗ ಬಂದುಬಿಟ್ವಿ. 65 ಇಸ್ವಿಯಲ್ಲಿ ಶಿವಮೊಗ್ಗ, 72ನೇ ಇಸ್ವಿಯಲ್ಲಿ ಅಂಗಡಿ ಓಪನ್. 53 ವರ್ಷ ಆಯ್ತು ಅಂಗಡಿ ಓಪನ್ ಮಾಡಿ.
2: ಸರ್, ಹೇಗೆ ಅಲ್ಲಿ ನಿಮ್ಮೂರಿಂದ ನಮ್ಮೂರಿಗೆ ಬಂದಿದ್ದು? ನೀವು ಶಿವಮೊಗ್ಗಕ್ಕೆ ಬಂದಿದ್ದು ಹೇಗೆ?
6: ಶಿವಮೊಗ್ಗ ಬಂದು ನಾನು ಇಲ್ಲಿ ಹೋಟ್ಲಿಗೆ ಕೆಲಸ ಸೇರಿದ್ದು ಮೊದಲು ಬಂದು. ಇಲ್ಲಿ ವಸಂತ ವಿಹಾರ ಅಂತ ಹೋಟ್ಲ್ ಇತ್ತು ನಮ್ಮವ್ರದೇ, ಅವರೇ ಕರ್ಕೊಂಬರೋದು ನಮ್ಮನ್ನ. ನಮ್ಮ ಅಣ್ಣ ತಮ್ಮನ ಕರ್ಕೊಂಬಂದು ನಾವು ಬಂದು ಅವರಲ್ಲೇ ಇದ್ದೀವಿ. ಅವರ ಅಲ್ಲೇ ಹೋಟ್ಲ್ ಆದ್ರ ಮೇಲೆ 72ನೇ ಇಸ್ವಿಯಲ್ಲಿ 12 ವರ್ಷ ಬಿಟ್ಟು ಅಂಗಡಿ 72ನೇ ಇಸ್ವಿಯಲ್ಲಿ ಮಾಡಿದ್ವಿ.
2: ನಿಮ್ಮೂರಿಂದ ಶಿವಮೊಗ್ಗಕ್ಕೆ ಬಂದ್ರಿ, ಹೋಟೆಲಿಗೆ ಕೆಲ್ಸಕ್ಕೆ ಸೇರ್ಕೊಂಡ್ರಿ, ನಂತರದಲ್ಲಿ 12 ವರ್ಷ ಆದ್ಮೇಲೆ ಬೇಕ್ರಿ ಅಂದ್ರೆ ಸ್ವೀಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ. ಯಾಕೆ ಸರಿ ಸ್ವೀಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ನಿಸ್ತು ನಿಮಗೆ?
6: ಹೋಟ್ಲಲ್ಲಿ ಜನಗಳ ತಾಪತ್ರ ಜಾಸ್ತಿ, ಸ್ವೀಟ್ ಅಂಗಡಿಯಲ್ಲಿ ಆದರೆ ನಾವೇ ಮಾಡಿಬಿಡ್ಬೋದು, ಜನಕ್ಕೊಂದು ನಾಕಿಟ್ಕೊಂಡ್ರೆ ಸೈ ಪರವಾಗಿಲ್ಲ. ನಾನಲ್ಲಿ ಹೋಟ್ಲಲ್ಲಿ ಇದ್ದಾವಾಗ 12 ವರ್ಷ ಕೆಲಸಗಾರದೆಲ್ಲ ನೋಡಿ ನೋಡಿ ನೋಡಿ ನೋಡಿ ಕಡೆ ಏನು ಮಾಡಿದ್ರು ನಾವು ಹೋಗಿ ಕೆಲಸ ಮಾಡೋದು ತಪ್ಪೋದಿಲ್ಲ.

0: ಥರ ಆಗ್ಬಿಡ್ತು. ಅದಕ್ಕೋಸ್ಕರ ಅದು ಬೇಡ ಅರಗಳೆ ಅಂತಲೇ ಇದನ್ನು ಮಾಡಿದ್ದು ನಾನು.
1: ಹಾಂ,
0: ನಾವು ಅಣ್ಣ ತಮ್ಮ ಮೂರು ಜನ ಇದ್ವಿ, ಮೂರು ಜನ ಸೇರಿ ಮಾಡಿದ್ವಿ.
1: ನಿಮ್ಮ ಅಣ್ಣ ತಮ್ಮನ ಹೆಸರನ್ನ ಹೇಳ್ಬೋದಾ?
0: ಇವು ನಾರಾಯಣ ಐತಾಳು, ಇವು ನರಸಿಂಹ ಐತಾಳು, ಇಬ್ರು ಎಲ್ಲ ಒಟ್ಟಿಗೆ ಇದ್ದಿತ್ತು ನಾವು.
1: ಸೊ ನೀವು ಅಣ್ಣ ತಮ್ಮ ಸೇರಿಕೊಂಡು ಈ ಸ್ವೀಟ್ ಹೌಸ್ನ ಪ್ರಾರಂಭ ಮಾಡಿದ್ರಿ. ಇದಕ್ಕೆ ಗಣೇಶ ಸ್ವೀಟ್ ಹೌಸ್ ಅಂತ ಹೆಸರಿಟ್ಟ ಕಾರಣ?
0: ಅಲ್ಲಿ ನಮ್ಮ ಸಹಕಾರರಿದ್ರೆ ನಾವು ವಸಂತ ಯಾರಿತಲ್ಲ, ಅವ್ರ ಹೆಸರು ಗಣೇಶ ರಾವ್ ಅಂತ. ಆಮೇಲೆ ನಾವು ಉಪ್ಪಿನಗೋದ್ರಲ್ಲಿ ಒಂದು ಗಣಪತಿ ಇದೆ ನಮ್ಮ ಮೂಲದೇವರು, ಅದು ಗಣಪತಿ, ಅದಕ್ಕೋಸ್ಕರ ಗಣೇಶ ಅಂತ ಇಟ್ವಿ.
1: ಆ ಹೆಸರಿನ ಮುಖಾಂತರ ಈ ಒಂದು ಸ್ವೀಟ್ ಹೌಸ್ನ ಪ್ರಾರಂಭ ಮಾಡಿದ್ರಿ. ಸರ್, ನಿಮಗೆ ಸ್ವೀಟ್ ಎಲ್ಲ ಮಾಡ್ಲಿಕ್ಕೆ ಬರ್ತಿತ್ತಾ?
0: ಇಲ್ಲ ಇಲ್ಲ ಇಲ್ಲ, ಸ್ವೀಟ್ ಎಲ್ಲ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ, ಒಂದು ಐಡಿಯಾ ಏನೋ ಒಂದು ಮಾಡಬೇಕಾದ್ರೆ ಏನು ಅಂತದ್ದು ಏನೋ. ನಾವಾಗಿ ಒಂದಿನ ಕುರ್ಫಿ ಇಡಲಿಲ್ಲ, ಕೆಲಸಕಾರ ಮಾಡ್ತಿದ್ದೆ, ನಮ್ಮ ತಣ್ಣ ತಮ್ಮ ಮಾಡ್ತಿದ್ದ.
1: ಹಾಂ,
0: ನಾವೇನೇನು ಮಾಡ್ತಿದ್ದಿಲ್ಲ ಅಂದರೆ ಏನು, ಒಂದು ಬಿಸ್ನೆಸ್ನಲ್ಲಿ ಏನು ಎಂಥದ್ದು ಅಂತೇಳಿ ಗೊತ್ತಾಗತ್ತಲ್ಲ,
1: ಈಗ
0: ಅದು ಅಷ್ಟೆಲ್ಲ ತಿಳುವಳಿಕೆ ಇತ್ತು ನಮಗೆ, ಆ ಥರ ಮಾಡಿದ್ವಿ. ಅದು
1: ಸೊ ನಿಮ್ಮ ಸಣ್ಣ ತಮ್ಮನವರು ಸ್ವೀಟ್ ಮಾಡ್ಲಿಕ್ಕೆ ಬರ್ತಿತ್ತು, ಹಾಗೆ ನೀವು ಕೆಲಸವನ್ನೆಲ್ಲ ಇಟ್ಕೊಂಡು
0: ಅವ್ರು ಯಾರು ಜನ ಗಿನ ಇಲ್ಲ ಅಂದರೆ ಏನಾದ್ರು ರಜೆ ಗಜೆ ಮಾಡಿದ್ರೆ ಅವನು ಹೋಗಿ ಎಲ್ಲ ಕೆಲಸ ಮಾಡ್ತಿದ್ದ, ಎಲ್ಲ ಒಟ್ಟಿಗೆ ಅಲ್ಲೇ ಮನೆ ಹಿಂದ್ಗಡೆ ಇದು ಎಲ್ಲ ಇದೆ.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಶ್ರೀ ಗಣೇಶ ಸ್ವೀಟ್ ಹೌಸ್ನ ಮಾಲೀಕರಾಗಿರುವಂತಹ ಇವ್ರು ರತ್ನಾಕರ್ ಐತಾಳವರು. ಈ ಗಣೇಶ ಸ್ವೀಟ್ ಹೌಸ್ ಹೇಗೆ ಪ್ರಾರಂಭ ಆಯಿತು, ಜೊತೆಗೆ ರತ್ನಾಕರ್ ಸರ್ ಹೇಗೆ ಶಿವಮೊಗ್ಗಕ್ಕೆ ಬಂದ್ರು, ಇಲ್ಲಿ ಸ್ವೀಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಚೆನ್ನಾಗಿ ವಿವರಣೆಯನ್ನ ನೀಡ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಸ್ವೀಟ್ ಫುಲ್ ಆಗಿರುತ್ತೆ. ಯಾಕಂದ್ರೆ ಸ್ವೀಟ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದೀವಿ. ಅದರಲ್ಲೂ ನಮ್ಮ ಶಿವಮೊಗ್ಗದಲ್ಲಿ 1972 ಪ್ರಾರಂಭ ಮಾಡಿದಂತಹ ಶ್ರೀ ಗಣೇಶ ಸ್ವೀಟ್ ಹೌಸ್. ಈ ಸ್ವೀಟ್ ಹೌಸ್ ನ ಮಾಲೀಕರಾಗಿರುವಂತಹ ಯು ರತ್ನಾಕರ್ ಐತಾಳ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವ್ರ ಜೊತೆ ಈ ಮಾತುಕತೆನ ಮುಂದುವರೆಸೋಣ. ರತ್ನಾಕರ್ ಸರ್, ಈಗೇನ್ ಗೊತ್ತಾ, ನಿಮ್ಮ ಸ್ವೀಟ್ ಶಾಪ್ ಪ್ರಾರಂಭ ಆಗಿ ಸುಮಾರು 53 ವರ್ಷ ಆಗಿದೆ ಆಯ್ತಾ. ಈ 53 ವರ್ಷದ ಹಿಂದೆ ಅಂದ್ರೆ ಗಣೇಶ ಸ್ವೀಟ್ ಹೌಸ್ ಪ್ರಾರಂಭ ಆದಾಗ ಯಾವೆಲ್ಲ ಸ್ವೀಟ್ ಗಳನ್ನ ತಯಾರು ಮಾಡ್ತಾ ಇದ್ರಿ, ಯಾವೆಲ್ಲ ಫೇಮಸ್ ಸ್ವೀಟ್ ಸಿಗ್ತಾ ಇತ್ತು, ಅದ್ರ ಬಗ್ಗೆ ಹೇಳ್ಬೋದಾ?
3: ಅವಾಗೆಲ್ಲ ನೀವು ನೋಡಿ, ಇವಾಗಲಿ ಕಂಡಾಗ ಮೈಸೂರು ಪಾಕು, ಬಾದಾಮಿ ಅಲ್ವಾ, ಎಲ್ಲ ಇಲ್ಲ. ಜಹಾಂಗೀರು, ಜಿಲೇಬಿ, ಸಾಟು, ಬಾದಶಾ, ಆ ಸೋನ್ ಪಾಪಡಿ ಹಿಂಗೆ ಉದ್ದ ಮಾಡಿ ನಿಲ್ಸೋದು, ಹಿಂದೆ ಎಲ್ಲ ಐಟಮ್ಗಳು, ಹಾಲಿನ ಐಟಮ್ಗಳೆಲ್ಲ ಭಾರಿ ಕಡಿಮೆ ಇತ್ತು ಅವಾಗ. ಅವಾಗೆಲ್ಲ ಅಂಥದ್ದೇನಿಲ್ಲ, ಹಾಲಿನ ಐಟಮ್ ಎಲ್ಲ ಇಲ್ಲ. ಅವಾಗೆಲ್ಲ ಬಾದಶಾ, ಸಾಟು ಅಂತ ಬರುತ್ತೆ, ಮೈಸೂರು ಪಾಕು. ಆವಾಗ ಸ್ಪೆಷಲ್ ಮೈಸೂರು ಪಾಕು ಕಡಿಮೆ, ಅವಾಗ ಸ್ಪೆಷಲ್ ಮೈಸೂರು ಪಾಕು ಇಲ್ಲ, ಎಲ್ಲ ರದ್ದ ಜೋಡಿಸ್ತಿತ್ತು, ಇಷ್ಟಿಷ್ಟು ಹತ್ರ ತೋರಿಸ್ತಿತ್ತು ಅವಾಗೆಲ್ಲ.
2: ಓಕೆ, ಇದೇ ಜಾಗದಲ್ಲೇ 53 ವರ್ಷದಿಂದ ಇರೋದಾ?
3: ಹೌದು, ಇದೇ ಜಾಗದಾಗೆ ಇರೋದು.
2: ಅವಾಗ ಈ ಒಂದು ಮಳಿಗೆ ಬಾಡಿಗೆ ಅಥವಾ ಸ್ವಂತ ಕೊಂಡ್ಕೊಂಡಿದ್ದ?
3: ಬಾಡಿಗೆ, ಬಾಡಿಗೆ, ತುಂಗಾ ರೈಸ್ ಮಿಲ್ ಬಾಡಿಗೆ.
2: ಈಗಲೂ ಕೂಡ ಬಾಡಿಗೆ? ಸರ್, ಆಗ ವ್ಯಾಪಾರ ಹೇಗಿತ್ತು, ಈಗ ವ್ಯಾಪಾರ ಹೇಗಿದೆ
3: ನೋಡಿ. ಅವಾಗಿನ ವ್ಯಾಪಾರದಲ್ಲಿ ಬರೀ 127 ರೂಪಾಯಿ ಇತ್ತು ಸಕ್ಕರೆ. 10 ಪೈಸೆಗೆ ಖಾರ ಕೊಡ್ತಿದ್ವಿ, 10 ಪೈಸೆಗೆ ಸ್ವೀಟು ಕೊಡ್ತಿದ್ವಿ. ನಮ್ಮಲ್ಲಿ ಖಾರ ಇದೆ, 10 ಪೈಸೆ ಪೇಪರು, 4 ಅಣ ಪೇಪರು, 2 ತುಂಡು ಪೇಪರ್. ಅವಾಗೆಲ್ಲ ಈ ಥರ ಬ್ಯಾಗು ಅದು ಅವೆಲ್ಲ ಎಂತ ಇಲ್ಲ, ಮತ್ತು ತೂಕ ಈಕ ಏನು ಮಾಡ್ತಿದ್ದಿಲ್ಲ, ಹಾಗೆ ಬಾಚರು ಕೊಡೋದು ಅತ್ತ ಆ ಥರ. ಈಗ ಹಂಗೆ ಬಾಚೆ ಕೊಟ್ಟರು ನಾವು ಸೀದ ರೋಡಿಗೆ ಹೋಗ್ಬಿಡ್ತೀವಿ.
2: ಮತ್ತೆ ಆಗಿನ ವ್ಯಾಪಾರನೇ ಬೇರೆ ಥರ ಇತ್ತು, ಈಗಿನ ವ್ಯಾಪಾರನೇ ಬೇರೆ ಥರ ಇತ್ತು.
3: ವ್ಯಾಪಾರನೇ ಬೇರೆ ಥರ. ಈಗ ರಸ್ತೆ ಎಲ್ಲ ಅಗಲೀಕರಣ ಆಯ್ತಲ್ಲ 2008, ಅವಾಗ ಮತ್ತೆ ಸ್ವಲ್ಪ ಇತ್ತು ಹಾಲಿನ ಐಟಮೇ ಜಾಸ್ತಿ. ಈಗೆಲ್ಲರಿಗೂ ಏನು ಗೊತ್ತಾ, ಆ ಬಾದಶಾ ಸಾಟ್ ಅವೆಲ್ಲ ಕೇಳೋರೇ ಇಲ್ಲ. ಈಗ ಏನು ಹಾಲಿನ ಐಟಮ್, ಬರ್ಫಿ, ಪೇಡ, ಮೈಸೂರು ಪಾಕು, ಅದ್ರಾಗೂ ಸ್ಪೆಷಲ್ ಮೈಸೂರು ಪಾಕು. ನಮ್ದು ಇಲ್ಲೊಂದು ಬಾದಾಮಿ ಹಲ್ವಾ ಅಂತಿದೆ, ಇದು ಭಾರಿ ಫೇವರೇಟ್ ನಮ್ದು.
2: ಹಾಂ, ಗಣೇಶ ಸ್ವೀಟ್ ಹೌಸ್ ಅಂದರೆ ಬಾದಾಮಿ ಹಲ್ವಾ ಫೇಮಸ್.
3: ಮೈಸೂರು ಪಾಕ್, ಬಾದಾಮಿ ಹಲ್ವಾ, ಮೈಸೂರು ಪಾಕ್.
2: ಓಕೆ ಸರ್, ಹಾಗೆ ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ವಯಸ್ಸನ್ನ ಕೇಳ್ಬೋದಾ?
3: ಅಯ್ಯೋ ಕೇಳಿ ಯಾರು ಬಿಡಂತ, ನನಗೆ 80 ಬಿತ್ತು.
2: ಈಗ ನಿಮಗೆ 80 ವರ್ಷ ಆಗಿದ್ರು ಕೂಡ ಈಗಲೂ ಈ ಸ್ವೀಟ್ ಹೌಸಿಗೆ ಬಂದು ವ್ಯಾಪಾರವನ್ನ ಮಾಡ್ತಿದ್ದೀರಾ, ಹೇಗನ್ಸುತ್ತೆ?
3: ಅದ್ರಲ್ಲಿ ನನಗೆ ಯಾಕೆ ಮನೆಯಲ್ಲೇ ಕೂತು ಕೂತು ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ಬೆಳಿಗ್ಗೆ ನನ್ನ ಮಕ್ಕಳೇ ಇವರಿಬ್ಬರು, ಇವನ ಹೆಸರು ಗಜಾನನ, ಅವನ ಹೆಸರು ನಾಗಭೂಷಣ, ಇಬ್ಬರು ಅವರೇ ನೋಡ್ಕೊಂತಾರೆ. ನಾನಾದರೂ ಬೆಳಿಗ್ಗೆ ಬರ್ತೀನಿ, ಅವರೆಲ್ಲರೂ ಊರಿಗೆ ಹೋದಾಗ ಮತ್ತೆ ಮಧ್ಯಾಹ್ನ ಊಟ ಬಿಡೋಕೆ ಎಲ್ಲದಕ್ಕೂ ಬರ್ತಿದ್ದೆ ನಾನು. ಹೌದೌದು, ಕೂತ್ಕೊಂಬಿಟ್ರೆ ಹೋಯ್ತು ನೋಡಿ, 80 ವರ್ಷ ಆಯ್ತಲ್ಲ, ಕೂತ್ರೆ ಮತ್ತೆ ಕೂತೆ ಹೋಗುತ್ತೆ.
2: ಹಾಗಾಗಿ ಈಗಲೂ ಕೂಡ ಈ ವಯಸ್ಸಲ್ಲಿ ಬರ್ತೀರಾ ಸರ್? 80 ವರ್ಷ ಆದರೂ ಇಷ್ಟು ಹೆಲ್ತಿ ಆಗಿ ಸ್ಟ್ರಾಂಗ್ ಆಗಿದ್ದಿರಲ್ಲ, ನಿಮ್ಮ ಆರೋಗ್ಯದ ಗುಟ್ಟೇನು?
3: ಅಲ್ಲ ಎಂತ, ಆರೋಗ್ಯದ ಗುಟ್ಟು ಅಂದರೆ ಮತ್ತೇನಿಲ್ಲಪ್ಪ, ಏನು ಮಾಮೂಲಿ ಆಹಾರ ತಗೊಳ್ತಾ ಮತ್ತೆ ಅದರಲ್ಲೇ ಈಗೆಲ್ಲ ಬರ್ತಾವಲ್ಲ, ಅತ್ತ ಕಂಡ್ರೆ ಹಿಂಗಾಗತ್ತೆ, ಇತ್ತ ಕಂಡ್ರೆ ಹಿಂಗಾಗತ್ತೆ, ಹಾರ್ಲಿಕ್ಸು, ಬೋರ್ಡ್ ಅವೆಲ್ಲ ನಮ್ದೇನಿಲ್ಲ. ನಮ್ಮದು ಮಾಮೂಲಿ ಮುಂಚಿಂದ ಏನಿದೆಯೋ ಕಾಫಿ ಹಾಲು ಅಷ್ಟೇ, ಮಾಮೂಲಿ ಮನೆಯಲ್ಲೇ ತಿಂಡಿ, ಮನೆಯಲ್ಲೇ ಊಟ ಹಂಗೆ.
2: ಸರ್, ಈ ಸ್ವೀಟ್ ಬಿಸ್ನೆಸ್ ನಡೆಸೋದಕ್ಕೆ ಮುಖ್ಯವಾಗಿ ಏನೆಲ್ಲ ಬೇಕಾಗತ್ತೆ?
3: ಯಾವ್ದು ಐಟಮ್ ಬೇಕತ್ತ ಅಥವಾ ನೀವು ಯಾವ ಥರ ಕೇಳ್ತಿದ್ದೀರಿ?
2: ಈಗ ನಾನು ಒಂದು ಹೊಸದಾಗಿ ಈ ರೀತಿ ಸ್ವೀಟ್ ಹೌಸ್ ಪ್ರಾರಂಭ ಮಾಡಬೇಕು ಅಂತಿರ್ತೀನಿ, ಮುಖ್ಯವಾಗಿ ನನಗೆ ಏನೆಲ್ಲ ಬೇಕಾಗತ್ತೆ ಸರ್?
3: ನನಗೆ ನೋಡಿ, ಈ ಥರ ಶೋಕಿ ಬೇಕು, ಎಲ್ಲ ಐಟಮ್ ಜೋಡಿಸಿದ್ದು ಮಾಡಿದ್ದು ಎಲ್ಲ ರ್ಯಾಕ್ ಎಲ್ಲ ಬರ್ತಿರ್ಬೇಕು ಎಲ್ಲ ಇರೋದು. ಆಮೇಲೆ ನಮ್ಮ ಐಟಮ್ ತರ್ತೀವಲ್ಲ ಅದನ್ನು ಕ್ಲೀನಾಗಿ ತಗೊಂಬರ್ಬೇಕು, ಅದು ಒಟ್ಟು ಕಚಪಚ ಆಗಬಾರ್ದು, ಎಲ್ಲೂ ಒಂಚೂರು ಗಲೀಜಾಗಬಾರ್ದು. ಒಂಚೂರು ಗಲೀಜಾದರೆ ಇದು ಬಂದ್ಬಿಡುತ್ತೆ, ಇರುವೆ ಬಂದ್ಬಿಡುತ್ತೆ, ಇರುವೆ ನೊಣ ಎಲ್ಲ ಬರುತ್ತೆ ನೋಡಿ, ನಮ್ಮಲ್ಲಿ ಏನಾದರೂ ಇರುವೆ ನೊಣ ಇದೆಯಾ ನೋಡಿ, ಹಾಗೆ ಅದೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡೋಕ್ಕು. ಆಮೇಲೆ ಅದಷ್ಟೇ, ಕೆಲಸಗಾರನ ಇಟ್ಕೊಳ್ಳೋದ್ರೊಳಗೆ ಆಮೇಲೆ ನಾವು ಏನು ಸಾಮಾನು ತಂದು ಕೊಡ್ತೀವಿ ಅದ್ರ ಮೇಲೆ ನೋಡಿ. ನಮ್ಮಲ್ಲಿ ಇವತ್ತಿಗೂ ನಾವು ಪಾಮ್ ಆಯಿಲ್ ಒಂದು ಕೂಡ ಉಪಯೋಗಿಸ್ತಿಲ್ಲ, ನಮ್ಮದೆಲ್ಲ ಏನಿದ್ರು SFA ಸನ್ಫ್ಲವರ್ ಆಯಿಲೇ ಮಾಡೋದು ನಾವು, ಬೇರೆ ಖಾರದ ತಿಂಡಿ ಎಲ್ಲ ಇದ್ರೆ ಎಲ್ಲದಕ್ಕಿಂತ ನಮ್ದು ರೇಟ್ ಜಾಸ್ತಿನೇ. ನಾನು ಹೇಳ್ತೀನಲ್ಲ, 90 ರೂಪಾಯಿ 1 ಕೆಜಿ ಖಾರಕ್ಕೆ ಕೊಡ್ತಾರೆ, ನಾನು 1/2 ಕೆಜಿ ಖಾರಕ್ಕೆ 95 ಅಲ್ಲಿ ಲೆಕ್ಕ ಹಾಕಿ ನೀವು ಐಟಮ್ ಆ ಥರ ಮಾಡಬೇಕು, ಮಾಡಿದ್ರೆ ಒಳ್ಳೇದು ಸಿಗುತ್ತೆ. ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಒಂದು ಸ್ವಲ್ಪ ಜನ ಇದು ಮಾಡ್ತಾರೆ, ಆದರೂ ಹೇಳೋದು ನಾವು ಅದನ್ನು ನೋಡಿ ಇದನ್ನು ನೋಡಿ ಗೊತ್ತಾಗುತ್ತೆ ನಿಮಗೆ.
2: ತಕ್ಕ ಕಜಾಯ
3: ಅಜ್ಜಾಯ
2: ಅಲ್ವಾ?
3: ಹೌದೌದು.
2: ಓಕೆ, ಈಗ ನಿಮ್ಮಲ್ಲಿ ಎಷ್ಟು ಜನ ಕೆಲಸಗಾರರು ಕೆಲಸವನ್ನು ಮಾಡೋಕ್ಕಿದ್ದಾರೆ?
3: ನಮ್ಮಲ್ಲಿ ಈಗ 4-5 6 ಜನ ಇದ್ದಾರೆ. ಹ್ಞೂ, 6 ಜನ ಇದ್ದಾರೆ. ಒಬ್ಬ ತಿಂಡಿ ಮಾಸ್ಟರ್, ಅವನಿಗೆ ಒಂದಷ್ಟು ಎಂಟು, ಖಾರದ ಮಾಸ್ಟರ್ ಅವನಿಗೆ ಒಂದಷ್ಟು ಎಂಟು, ಇಲ್ಲ ಅಂಗಡಿಯಲ್ಲಿ ಇಬ್ಬರು
4: ಇದ್ದಾರೆ
3: ಅಷ್ಟೇ. ಆರೈದು
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಗಣೇಶ ಸ್ವೀಟ್ ಹೌಸ್ನ ಮಾಲೀಕರಾಗಿರುವಂತಹ ರತ್ನಾಕರ್ ಐತಾಳ್ ಅವರು ಅವರ ಒಂದು ಸ್ವೀಟ್ ಹೌಸ್ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ 53 ವರ್ಷ ಇತಿಹಾಸವನ್ನ ಹೊಂದಿರುವಂತ ಶ್ರೀ ಗಣೇಶ ಸ್ವೀಟ್ ಹೌಸ್ ಬಗ್ಗೆ ಮಾತಾಡ್ತಿದ್ದೆ. ಸೊ ಇದರ ಮಾಲೀಕರಾಗಿರುವಂತ ಯು ರತ್ನಾಕರ್ ಐತಾಳ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವ್ರ ಜೊತೆ ಈ ಮಾತುಕತೆನ ಮುಂದುವರೆಸೋಣ. ರತ್ನಾಕರ್ ಸರ್, ಈಗ ನಿಮ್ಮಲ್ಲಿ ಸ್ವೀಟ್ಸ್ ಗಳನ್ನ ಹೇಗೆ ತಯಾರು ಮಾಡ್ತೀರಾ ಅಂದ್ರೆ ಡೈಲಿ ತಯಾರ್ ಮಾಡ್ತೀರಾ ಅಥವಾ ಹೇಗೆ ಸರ್, ನಿಮ್ಮ ಸ್ವೀಟ್ಸ್ ತಯಾರಿಕೆ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳ್ಬೋದಾ?
3: ಹೌದೌದು, ಎಲ್ಲ ದಿವಸ ಮಾಡ್ತೀವಿ. ದಿವಸ ಮಾಡೋದ್ರೆ ಇಲ್ಲಿ ಏನು ಸಂಜೆ ಖಾಲಿ ಆಗುತ್ತೆ, ಬೆಳಿಗ್ಗೆ 9 ಗಂಟೆ ಶುರು ಆದ ಕೆಲಸಕ್ಕೆ ಬರ್ತಾರೆ. ಅವಾಗ ನಾವೇ ಏನೇನು ಐಟಮ್ ಬೇಕಾ ತಕೊಂಡು ಬರ್ಕೊಡು, ಚೀಟಿ ಹಾಕ್ಬಿಡ್ತೀವಿ ಅವರಿಗೆ, ಈ ಥರ ಮಾಡಬೇಕು ಅಂತ. ಸರಿ, ಅವ್ರು ಅದೇ ಪ್ರಕಾರ ಮಾಡ್ತಾರೆ. ಮಾಲೆಲ್ಲ ಇರುತ್ತೆ, ಮೊದಲೇ ಎಲ್ಲ ಸ್ಟಾಕ್ ಇರುತ್ತೆ, ಮಾಡ್ತಾರೆ.
2: ಸರ್, ನಾನು ಕೇಳ್ಪಟ್ಟಿದ್ದೀನಿ ನಿಮ್ದು 53 ವರ್ಷದ ಅಂಗಡಿ ಆಗಿರೋದ್ರಿಂದ ಶಿವಮೊಗ್ಗದ ಸುತ್ತಮುತ್ತಲು ಹಳ್ಳಿಗೆ ಅಲ್ಲಿ ಬೇಕರಿ ಇಟ್ಟಿರೋರು ನಿಮ್ಮ ಹತ್ರ ಬಂದು ಸ್ವೀಟ್ ಅನ್ನ ಕೊಂಡ್ಕೊಂಡು ಅಲ್ಲಿಗೆ ಮಾರ್ತಾ ಇದ್ರು ಅಂತ ಕೇಳ್ಪಟ್ಟಿದ್ದೀನಿ, ಹೌದಾ ಸರ್?
3: ಹೌದು. ಯಾವಾಗ ಗೊತ್ತುಂಟ? ಅದು 1980 ಈಗ ಅಲ್ಲ, ಆವಾಗ ಒಂದಷ್ಟು ದುಡ್ಡು ಈಗ ಏನು ಕಳಿಸಿ ಕೊಟ್ಟರೆ ದುಡ್ಡು ಬರಲ್ಲ. ಆಮೇಲೆ ಈವಾಗ ಏನಂದ್ರೆ ಈ ನಮ್ಮ ರೇಟ್ ಯಾರು ಕೊಡಲ್ಲ. ಈಗ ನಾವೇನು ಈಗ 380 ರೂಪಾಯಿ 400 ರೂಪಾಯಿ ಖಾರ ಇದೆ, ಆ ರೇಟ್ ನಾವು ಯಾರು ಕೊಡ, ಎಲ್ಲ 90 ರೂಪಾಯಿ 100 ರೂಪಾಯಿ ಕೊಡಬೇಕಿದ್ರೆ ನಾವು 400 ಅಂದ್ರೆ ಯಾರು ತಗೊಂಡು ಹೋಗ್ತಾರೆ? ಅವ್ರಿಗೆ ಹೇಳ್ತೀವಿ, ನೋಡಿ ನೋಡಿಪ್ಪ, ನಮ್ದು ಖಾರ ಆಗೋದಿಲ್ಲ ನಿಮಗೆ, ಹಾಂ, ನಮ್ಮ ಖಾರ ಸ್ವೀಟು ನಿಮಗೆ ಬರೋದಿಲ್ಲ. ನಾವು ಕೋವ ಅಂದರೆ ಕೋವನೇ ಹಾಕಬೇಕು, ಮತ್ತು ಫ್ರೂಟ್ ಬರ್ಪಿ ಅಂದರೆ ಫ್ರೂಟೇ ಹಾಕಬೇಕು, ಖರ್ಜೂರ ಹಾಕಿ ಬರ್ಪಿ ಮಾಡಬೇಕು, ಎಸೆನ್ಸ್ ಹಾಕೋದಲ್ಲ, ಹಾಂ, ಎಲ್ಲ ಅಷ್ಟೇ, ಅದೇ ಥರ ಇರ್ತದೆ.
2: ಸೊ ಹೆಲ್ತಿಯಾಗಿ ಮಾಡಿಕೊಡ್ತೀರಾ?
3: ಅದ್ರ ಬಗ್ಗೆ ಗ್ಯಾರಂಟೆಡ್ ಬೇಕಾದ್ರೆ, ಹಾಂ, ನಾವೇ ಗೆರೆಕ್ಕೆ ಗ್ಯಾರಂಟಿ ಕೊಡ್ತೀವಿ. ಅದನ್ನು ಕೇಳೋರು ಇದ್ದಾರೆ, ಇಷ್ಟು ನಾವು ಇಷ್ಟು ಒಳ್ಳೇದು ಕೊಟ್ಟರು, ಹಾಂ, ಅದು ಯಾವ ಮಾಡಿದ್ದು ಏನು ಮಾಡಿದ್ವಿ ಎಲ್ಲ ಕೇಳ್ತಾರೆ, ಜನರ ವಾಡಿಕೆ, ಅದು ಏನು ಮಾಡೋಕ್ಕಾಗಲ್ಲ.
2: ಹಾಗೆ ರತ್ನಾಕರ್ ಸರ್, ನಿಮ್ಮ ಪ್ರಕಾರ ಒಬ್ಬ ವ್ಯಾಪಾರಿ ಅಥವಾ ಒಬ್ಬ ಬಿಸ್ನೆಸ್ ಮನಿಗೆ ಒಂದಿಷ್ಟು ಗುಣಲಕ್ಷಣಗಳು ಇರಬೇಕು ಅನ್ನೋದಾದರೆ ಏನಿರಬೇಕು ಸರ್?
3: ಎಲ್ಲದಕ್ಕಿಂತ ಯಾಕೆ ಸೈರಣ ಬೇಕು, ಸಮಾಧಾನ ಬೇಕು, ತಾಳ್ಮೆ ಇದ್ದಷ್ಟು. ಆದರೆ ಒಂದೊಂದು ತಾಳ್ಮೆ ತಪ್ಪಿ ಹೋಗೋದು ಇರುತ್ತೆ, ಆದರೆ ತಾಳ್ಮೆ ಅನ್ನೋದು ಮುಖ್ಯ. ಯಾಕೆಂದರೆ ನಾವು ನಮ್ಮದು ಇದೆಲ್ಲ ನೋಡ್ಕೋಬೇಕಲ್ಲ, ವ್ಯವಹಾರ ನಡೆಸಬೇಕಿದ್ರೆ ಭಾರಿ ತಾಳ್ಮೆ ಬೇಕು. ಅಷ್ಟೇ ಒಂದು ಚೂರು ಸಿಟ್ಟು, ಒಂದೊಂದು ಸಿಟ್ಟು ಬರ್ತದೆ, ಸಿಟ್ಟು ಬಂದರೆ ಒಂದ್ಸರ್ತಿ ಸಿಟ್ಟು ಆಗುತ್ತೆ, ಗಿರಕ್ಕೆ ಜಗಳನೂ ಆಗುತ್ತೆ ಹೊರದತ್ತಿಗೆ ಮಾಡಿ. ಅದಕ್ಕೆ ಇತ್ತೀಚಿನ ದಿನಗಳೆಲ್ಲ ಏನಿಲ್ಲ, ಮಾತೇ ಆಡಲ್ಲ, ನಮ್ದು ಹೇಳ್ತೀವಿ ಸುಮ್ಮನೆ ಇದ್ಬಿಡ್ತೀವಿ ಅಷ್ಟೇ.
2: ಹಾಂ, ಹಾಗೆ ಸರ್, ನೀವು ಗ್ರಾಹಕರ ಬಗ್ಗೆ ಹೇಳ್ತಿದ್ರೆ ನಿಮ್ಮಲ್ಲಿ ಈಗ 53 ವರ್ಷದಿಂದ ಈಗಲೂ ಬರ್ತಿರುವಂಥ ಗ್ರಾಹಕರು ಇದ್ದಾರಾ?
3: ಓ, ಗ್ರಾಹಕ ಎಲ್ಲ ಬೆಂಗಳೂರು, ಡೆಲ್ಲಿ, ನೀವು ಹೇಳ್ತೀವಿ ಕುವೈಟು, ಹೊರಗಡೆ ಅಮೆರಿಕ ಎಲ್ಲ ಹೋಗ್ತಾರಲ್ಲ, ಅವರೆಲ್ಲ ಇಲ್ಲಿ ಅವ್ರ ಅಪ್ಪನ ಅಮ್ಮನ ಇಲ್ಲಿ ಇರ್ತಾರೆ, ಇಲ್ಲಿಂದ ತಗೊಂಡು ಹೋಗ್ತಾರೆ, ಇಲ್ಲಿ ಬಂದಾಗ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ, ಈ ಕಡೆ ಬಂದಾಗ ತಗೊಂಡು ಹೋಗ್ತಾರೆ.
2: ನಮ್ಮ ಶಿವಮೊಗ್ಗದ ಗಣೇಶ ಸ್ವೀಟ್ ಹೌಸ್ ಏನಿದೆ, ಬರೀ ಶಿವಮೊಗ್ಗದಲ್ಲೇ ಬೇರೆ ಜಿಲ್ಲೆ, ಬೇರೆ ರಾಜ್ಯ, ಬೇರೆ ದೇಶಕ್ಕೆ ಕೂಡ ಹೋಗುತ್ತಲ್ಲ ಸರ್?
3: ತಗೊಂಡು ಹೋಗ್ತಾರೆ, ಎಲ್ಲರೂ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಯಾರೇ ಇಲ್ಲಿ ಊರಿನವ್ರು ಬೇರೆ ಕಡೆ ಇರ್ತಾರಲ್ಲ, ಈಗ ಅಮೆರಿಕ ಅಲ್ಲೆಲ್ಲ ಇರೋರು ಓದ್ತಾ ಇರ್ತಾರೆ, ಕೆಲವರು ಜಾಬಲ್ಲಿ ಇರ್ತಾರೆ, ಹಾಂ, ಅವರಿಗೆಲ್ಲ ಇಲ್ಲಿ ಇದು ಮಾಡ್ತಾರೆ.
2: ನಿಮಗೆ ಅದ್ರ ಬಗ್ಗೆ ಎಷ್ಟು ಖುಷಿ ಅನಿಸುತ್ತೆ?
3: ಭಾರಿ ಖುಷಿ ಆಗುತ್ತೆ. ಯಾರು ಬಂದು ಹೋಗಲಿ ಯಾರಿಗೆ ಖುಷಿ ಆಗೋದಿಲ್ಲ, ಎಲ್ಲಿಗಾರು ಹೋದ್ರೆ ಯಾರಿಗೆ ಖುಷಿ ಆಗೋದಿಲ್ಲ ಹೇಳಿ, ಎಲ್ಲರಿಗೂ ಖುಷಿ ಆಗುತ್ತಲ್ಲ,
2: ಖುಷಿ ಆಗುತ್ತೆ. ಹಾಗಾಗಿ ನಿಮ್ಮ ಸ್ವೀಟ್ಸ್ ಬೇರೆ ದೇಶಕ್ಕೆ ಹೋದಾಗ ಖುಷಿ ಆಗುತ್ತೆ, ಜೊತೆಗೆ ಒಬ್ಬ ಬಿಸ್ನೆಸ್ ಮನಿಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳ್ತಿದ್ರಿ. ಈಗ ಪ್ರೆಸೆಂಟ್ ಅಲ್ಲಿ ವ್ಯಾಪಾರ ಹೇಗಿದೆ ಸರ್?
3: ವ್ಯಾಪಾರ ಏನಂದ್ರೆ ಈಗ ಎಲ್ಲ ರೋಡ್ ಎಲ್ಲ ಡಿವೈಡರ್ ಆಯ್ತು, ಈಗ ನೋಡಿ ಆ ಕಡೆ ನಿಲ್ಲಿಸಿ ಈ ಕಡೆ ಬರೋದೆಲ್ಲ ಕಷ್ಟ. ಈಗ ರೋಡ್ ನಮಗೆ ಸರಿಯಾಗಿದ್ದವರಿಗೆ ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇನ್ನು ಪಾಪ ಅವ್ರು ಎಲ್ಲ ಯಾವುದೋ ಊರಿಗೆ ಮತ್ತೆ ಬಂದಿರ್ತಾರೆ, ಒಂದೊಂದ್ಸತಿ ಕಷ್ಟಪಟ್ಟು ತಗೊಂಡು ಹೋಗ್ತಾರೆ, ಒಂದೊಂದ್ಸತಿಗೆ ಬೇಡ ಬೇಡಿಗೆ ಇವತ್ತು ಇಲ್ಲೇ ತಗೊಂಡು ಹೋಗಲ ಅಂತ ಹೋಗೋರು ಇದ್ದಾರೆ. ಆ ವ್ಯಾಪಾರನೇ ಬೇರೆ, ಈಗಿನ ವ್ಯಾಪಾರನೇ ಬೇರೆ, ಎಲ್ಲ ರಸ್ತೆ ಎಲ್ಲ ಇದಾಯ್ತಲ್ಲ, ಆದ್ದರಿಂದ ಸ್ವಲ್ಪಗಳೆಲ್ಲ, ಆಮೇಲೆ ಸಿಕ್ಕಾಪಟ್ಟೆ ಅಂಗಡಿಗಳು ಅದು ಎಲ್ಲ ಆಗುತ್ತೆ, ವ್ಯಾಪಾರ ಸ್ವಲ್ಪ ಕಡಿಮೆ ಇರುತ್ತೆ.
2: ಕಾಂಪಿಟೇಷನ್ ಕೂಡ ಜಾಸ್ತಿ
3: ಇದೆ, ಕಾಂಪಿಟೇಷನ್ ಇರುತ್ತೆ, ಕಾಂಪಿಟೇಷನ್ ಇದೆ. ಹೇಳ್ತಾರೆ ಬಂದು ಅಲ್ಲ ಇಚ್ಛೆ ಕೊಡ್ತಾರೆ ಅಂತ, ನಾವು ಇಷ್ಟು ಕಮ್ಮಿ ಕೊಡಲ್ಲ ಅಂತ ಹೇಳ್ತೀವಿ ನಾವು.
2: ಓಕೆ, ಕೇಳ್ತಾ ಇದ್ರ ಸ್ನೇಹಿತರೆ, ಈ ಒಂದು ಸ್ವೀಟ್ ಹೌಸ್ ಹೇಗೆಲ್ಲ ಪ್ರಾರಂಭ ಮಾಡಬಹುದು, ಜೊತೆಗೆ ಹೇಗೆಲ್ಲ ಇರುತ್ತೆ ಈ ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಅನ್ನೋದ್ರ ಬಗ್ಗೆ ಎಲ್ಲ ನಮ್ಮ ರತ್ನಾಕರ್ ಅವರು ಒಂದು ಒಳ್ಳೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಹಾಗೆ ವಿಶೇಷ ಏನಪ್ಪಾ ಅಂದ್ರೆ 53 ವರ್ಷದಿಂದ ಒಂದೇ ಸ್ವೀಟ್ ಶಾಪ್ ನ ಯಶಸ್ವಿಯಾಗಿ ಮುಂದುವರೆಸೋದು ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಹಾಗೇನೆ ಇವ್ರ ಜೊತೆ ಈಗ ಇವ್ರ ಮಕ್ಕಳು ಕೂಡ ಈ ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ತಿದ್ದಾರೆ. ಇನ್ನು ಇವ್ರ ಮಕ್ಕಳು ಈ ಬಿಸ್ನೆಸ್ ಬಗ್ಗೆ ಏನ್ ಹೇಳ್ತಾರೆ, ಜೊತೆಗೆ ಈಗ ಅಟ್ ಪ್ರೆಸೆಂಟ್ ಅಲ್ಲಿ ಗಣೇಶ ಸ್ವೀಟ್ ಹೌಸ್ ಅಲ್ಲಿ ಯಾವೆಲ್ಲ ಸ್ವೀಟ್ ಫೇಮಸ್ ಆಗಿದೆ, ಇನ್ನು ಈ ಸ್ವೀಟ್ ಹೌಸ್ ಬಗ್ಗೆ ಹೆಚ್ಚು ಮಾಹಿತಿಯನ್ನ ತಿಳ್ಕೋಬೇಕು ಅಂದ್ರೆ ನಾಳಿನ ಕಾರ್ಯಕ್ರಮದವರೆಗೂ ಕಾಯಲೇಬೇಕು. ಸೊ ನಾಳೆ ಕೂಡ ಈ ಒಂದು ಕಾರ್ಯಕ್ರಮ ಮುಂದುವರಿತಾ ಇದೆ, ಮುಂದಿನ ಭಾಗ ಕೂಡ ಕೇಳಿ ಅಂತ ಹೇಳ್ತಾ, ಸೊ ಹಾಗಿದ್ಮೇಲೆ ಇವತ್ತು ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಮತ್ತೆ ನಾಳೆ ಸಿಗ್ತೀನಿ. ನೀವು ಇಷ್ಟು ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
5: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
6: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
7: ನಂದಿನಿ ಪರಿಶುದ್ಧತೆಯ ಪ್ರತೀಕ.
8: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
9: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
8: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
9: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
10: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686279680 9626209629. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಕೃಷಿನಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಬೆಳೀತಾ, ಸೊ ಕೃಷಿಯ ಒಂದಷ್ಟು ಅನುಭವಗಳನ್ನು ಕೂಡ ಪಡ್ಕೊಳ್ತಾ ಕೃಷಿನಲ್ಲಿ ಒಳ್ಳೆಯ ಒಂದು ಸಾಂಪ್ರದಾಯಿಕ ಬೆಳೆಗಳನ್ನು ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದೇ ರೀತಿಯಲ್ಲೇ ಈಗ ಕೃಷಿನಲ್ಲಿ ನಾವು ಬಹಳಷ್ಟು ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಬದುಗಳನ್ನು ಖಾಲಿ ಬಿಡದೇ ಬೇರೆ ಬೇರೆ ಬೆಳೆಗಳನ್ನು ಮಾಡ್ಬೋದು, ಹಾಗೆಯೇ ಆದಾಯ ತರುವಂತಹ ಬಹಳಷ್ಟು ಬೆಳೆಗಳಿದ್ದಾವೆ. ಆದರೆ ಸಾಂಪ್ರದಾಯಿಕ ಬೆಳೆಗಳು ಅಂತ ನಾವು ನೋಡೋದಾದರೆ ಹಣ್ಣಿನ ಬೆಳೆಗಳನ್ನಾಗಿರ್ಬೋದು, ತರಕಾರಿಗಳನ್ನಾಗಿರ್ಬೋದು ಬೆಳಿಬೋದು. ಅಂತಹದರಲ್ಲಿ ವಿಶೇಷವಾಗಿ ಇವರು ಬೇರೆ ಎಲ್ಲೋ ಸಿಗ್ತಾ ಇದ್ದಂತಹ ಹಣ್ಣನ್ನು ಈ ಒಂದು ನಮ್ಮ ಕರ್ನಾಟಕದ ಭಾಗದಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂಥೇಳಿ ಒಂದು ಪ್ರಯತ್ನವನ್ನು ಮಾಡಿ ಸಾಂಪ್ರದಾಯಿಕವಾಗಿರುವಂತಹ ಬೆಳೆಯುವಂತಹ ಒಂದು ಹಣ್ಣನ್ನು ಇವರು ಬೆಳೀತಾರೆ. ಸೊ ಈ ಒಂದು ಹಣ್ಣಿನ ಬೆಳೆ ಇವರಿಗೆ ಒಳ್ಳೆಯ ಆದಾಯವನ್ನು ತಂದುಕೊಡುತ್ತೆ, ಹಾಗೆ ಒಂದು ಯಶಸ್ಸನ್ನು ಕೂಡ ತಂದುಕೊಡುತ್ತೆ. ಹಾಗಾದರೆ ಈ ಒಂದು ಹಣ್ಣಿನ ಬೆಳೆಯನ್ನು ಮಾಡಬೇಕು ಅಂತಂದರೆ ನಾವು ಯಾವ ರೀತಿ ಭೂಮಿಯ ಸಿದ್ಧತೆಯನ್ನು ಮಾಡ್ಕೋಬೇಕು, ಮತ್ತು ಹಣ್ಣಿನ ಬೆಳೆಯನ್ನು ನಾವು ಪ್ರಾಪರಾಗಿ ಮಾಡಬೇಕು ಅಂತಂದರೆ ಅದರ ವೈಜ್ಞಾನಿಕ ಪದ್ಧತಿಯನ್ನು ತಿಳ್ಕೊಬೇಕಾಗತ್ತೆ. ಹಾಗೆ ಅವುಗಳನ್ನು ಬೆಳೆಸುವಂಥದ್ದು ಮತ್ತು ಯಾವ ರೀತಿಯಲ್ಲಿ ಅವುಗಳನ್ನು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಬೆಳೆದಿರುವಂತಹ ಹಣ್ಣು ಯಾವುದು ಅಂತಂದರೆ ಡ್ರ್ಯಾಗನ್ ಫ್ರೂಟ್. ಸೊ ಪಿಂಕ್ ಕಲರ್ ಇಲ್ಲಿ ಕಾಣ್ತಾ ಇದ್ದಂತಹ ಈ ಒಂದು ಡ್ರ್ಯಾಗನ್ ಫ್ರೂಟ್ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ, ಹಾಗೆ ಹೆಲ್ತ್ ಬೆನಿಫಿಟ್ಸ್ನ ಕೂಡ ಕೊಡುತ್ತೆ. ಸೊ ಹಾಗಾದರೆ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೀತಾ ಇರುವಂತಹ ಈ ರೈತರು ಯಾರು ಅಂತ ಕೇಳ್ತಾ ಇದ್ದೀರಾ? ಸೊ ಇವರು ಮಾಲ್ತೇಶ್ ಅವರು, ಮಂಡ್ಯದಿಂದ. ಸೊ ಬನ್ನಿ, ಹಾಗಿದ್ರೆ ಅವರು ಈ ಒಂದು ಡ್ರ್ಯಾಗನ್ ಫ್ರೂಟ್ ಕೃಷಿಯನ್ನು ಹೇಗೆ ಮಾಡ್ತಾ ಇದ್ದಾರೆ, ಡ್ರ್ಯಾಗನ್ ಫ್ರೂಟ್ ಕೃಷಿನಲ್ಲಿ ಏನೆಲ್ಲ ಚಾಲೆಂಜಸ್ ಬರ್ತವೆ, ಇದೆಲ್ಲದರ ಬಗ್ಗೆ ಅವರ ಜೊತೆನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಾವು ಕೂಡ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಕೃಷಿಯ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನೀವು ಡ್ರ್ಯಾಗನ್ ಫ್ರೂಟ್ ಬೆಳೆಯೋಕ್ಕಿಂತ ಮುಂಚೆ ಸೊ ಬೇರೆ ಯಾವೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರಿ, ಮತ್ತೆ ಈ ಡ್ರ್ಯಾಗನ್ ಫ್ರೂಟ್ ಆರಂಭ ಆಗಿದ್ದು ಹೇಗೆ, ಈ ಕೃಷಿನ ಮಾಡಬೇಕು ಅಂತ ನಿಮಗೆ ಯಾಕೆ ಅನಿಸ್ತು, ಇದರ ಬಗ್ಗೆ ಹೇಳ್ಬೋದು ಸರ್?
11: ನಾನು ಏನಪ್ಪ ಅಂದರೆ ರೇಷ್ಮೆ ಮತ್ತು ಕಬ್ಬು ಬೆಳೆಗಾರ, ಇದರಲ್ಲಿ ಖರ್ಚುಗಳು ಜಾಸ್ತಿ ಆದ್ದರಿಂದ ಒಂದು ಬೇರೆ ಏನಾದ್ರೂ ಒಂದು ಖರ್ಚು ಕಡಿಮೆ ಆಗಿ ಲಾಭ ಜಾಸ್ತಿ ಇರುವಂಥದ್ದಕ್ಕೆ ಒಂದು ಮಾಡಬೇಕು ಅಂತ ನೋಡಬೇಕಾದಾಗ ಒಂದು ಟಿ ವಿನಲ್ಲಿ ಒಂದು ಡ್ರ್ಯಾಗನ್ ಫ್ರೂಟ್ದು ಒಂದು ಇದು ಬಂತು, ಮತ್ತು ಯೂಟ್ಯೂಬಲ್ಲೂ ಬಂತು, ಅವೆಲ್ಲ ಸರ್ಚ್ ಮಾಡಿ ನೋಡಿದಾಗ ಇದು ಯಾಕೆ ಖರ್ಚು ಕಡಿಮೆ ಮಾಡಬಾರ್ದು ಅಂದರೆ ಮೊದಲನೇ ವರ್ಷ ಖರ್ಚು ಜಾಸ್ತಿ ತಗೋತದೆ, ಮಾಡಬೇಕಾದ ಖರ್ಚು ಜಾಸ್ತಿ, ಒಂದು ಎಕರೆಗೆ 5 ಲಕ್ಷ ಬೇಕು ಮಾಡಬೇಕು ಅಂದರೆ. ಏನು ತಪ್ಪ 5 ಲಕ್ಷ ಅಂದರೆ ಒಂದು ಕಲ್ ಕಂಬ ಬೇಕು, ಆಂಗ್ಲರ್ ಬೇಕು, ವಿತ್ ತಂತಿ ಬೇಕು, ತಂತಿಲಿ ಮಾಡೋರು ತಂತಿಲಿ ಮಾಡ್ಬೋದು, ಟೈರಲ್ ಮಾಡೋರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದು ಹಣ್ಣಲ್ಲಿ ಬೇರೆ ಬೇರೆ ವೆರೈಟಿ ಇದೆ, ಆ ಯಾವ ತಗೋಬೇಕು ಅಂದ್ಬಿಟ್ಟು 4 ಕಡೆ ತಿರುಗಿ, ದೊಡ್ಡಬಳ್ಳಾಪುರ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಮೈಸೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಮಾರ್ಕೆಟಿಂಗ್ ಮೇನ್ ಇಂಪಾರ್ಟೆಂಟು. ಧೈರ್ಯವಾಗಿ ಏನು ಮಾಡಿದೆ, ಮಾಡಲೇಬೇಕು ಅಂದ್ಬಿಟ್ಟು ಮಾಡಿದೆ ನಾನು.
10: ಓಕೆ, ಹೀಗೆ ನಿಮ್ಮ ಡ್ರ್ಯಾಗನ್ ಫ್ರೂಟು ಜರ್ನಿ ಸ್ಟಾರ್ಟ್ ಆಯಿತು ಹೋಗರೆ. ಸೊ ನೋಡಿ, ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬೆಳೆದು ಒಳ್ಳೆಯ ಆದಾಯವನ್ನು ಪಡ್ಕೊಳ್ತಾ ಇದ್ದಾರೆ, ಹಾಗೆ ಇದಕ್ಕೆ ಲೇಬರ್ ಕೂಡ ಕಡಿಮೆ ಅಂತ ಹೇಳಿದ್ರು, ಮತ್ತು ಇದನ್ನು ಯಾವ ರೀತಿ ಪ್ರಾಪರಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಾವು ಇವ್ರ ಜೊತೆಯಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಮಲ್ಲೇಶ್ ಅವರು, ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಹಾಗೆ ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ನಿಮ್ಮಷ್ಟ ಇನ್ನಷ್ಟು ಮಾತಾಡೋದಕ್ಕಿದೆ ಸರ್. ಸೊ ಅದಕ್ಕೂ ಮುಂಚೆ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ, ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
13: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
12: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
13: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
12: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
13: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟುಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
14: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
10: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM
14: ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
10: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಇವತ್ತು ಮಾಲದೇಶ್ ಅವರ ಜೊತೆ ಮಾತಾಡ್ತಾ ಇದ್ದೀವಿ. ಹಾಗೆ ಅವ್ರು ಮಾಡ್ತಿರುವಂತಹ ಈ ಒಂದು ಹಣ್ಣಿನ ಕೃಷಿ, ಅದರಲ್ಲೂ ಸ್ಪೆಷಲ್ ಆಗಿ ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬೆಳೀತಾ ಇದ್ದಾರೆ. ಸೊ ಇವರು ಬೆಳೀತಾ ಇರುವಂತಹ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ವಿಶೇಷತೆ ಬಗ್ಗೆ, ಹಾಗೆ ಅದನ್ನು ಯಾವ ರೀತಿಯಲ್ಲಿ ಪ್ರಾಪರಾಗಿ ಬೆಳೀಬೇಕು, ಮತ್ತು ಅದಕ್ಕೆ ವೈಜ್ಞಾನಿಕ ಪದ್ಧತಿಯಲ್ಲಿ ಹೇಗೆ ಅವುಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಅದನ್ನೆಲ್ಲದರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಯಲ್ಲಿ ಮಾತಾಡೋಣ. ಹಾಗೆ ನೀವು ಕೂಡ ಇದೇ ರೀತಿಯಲ್ಲಿ ಕೃಷಿಯಲ್ಲಿ ಹೊಸ ಹೊಸದನ್ನು ಅಳವಡಿಸ್ಕೊಂಡಿದ್ದೀರ ಅಂತಂದರೆ ನಿಮ್ಮ ಕೃಷಿಯ ಅನುಭವಗಳನ್ನು, ನಿಮ್ಮ ಕೃಷಿಯ ವಿಚಾರಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡೋದ್ರ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ನೀವು ಕೂಡ ನಮಗೆ ಮೆಸೇಜ್ ಮಾಡಿ. ನಮ್ಮ ಸಂಖ್ಯೆ 9686069999 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ, ನನ್ನ ಜೊತೆಯಲ್ಲಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಮಲ್ದೇಶ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಲ್ದೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಲ್ದೇಶ್ ಅವರೇ, ಈಗ ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದ್ದೀರಾ, ಸೊ ಇದರ ಮಾರ್ಕೆಟ್ ಎಲ್ಲ ಹೇಗೆ ನೋಡ್ಕೊಳ್ಬೇಕು ಅಂತೆಲ್ಲ ಹೇಳಿದ್ರಿ ನೀವು. ಸೊ ಈಗೆಲ್ಲ ಹೇಗಿದೆ, ಮತ್ತು ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೆಯನ್ನು ಹೇಗೆ ಮಾಡ್ತಾ ಇದ್ದೀರಾ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
11: ಇವತ್ತೇನಾಯ್ತದೆ ಅಂದರೆ 180 ರೂಪಾಯಿ 200 ರೂಪಾಯಿಗೆ ಹೋಗ್ತಾ ಇದೆ, ಏನು ತೊಂದರೆ ಇಲ್ಲ. ಈಗ ಹಣ್ಣು ಬರ್ತಾ ಇದೆ, ಈ ಸ್ಟಾರ್ಟಿಂಗಲ್ಲಿ ಒಂದು 25 ಕೆಜಿ ಕೊಟ್ಟಿದ್ದೀನಿ. ಅದರಿಂದ ಇದ್ರಲ್ಲಿ ಏನಪ್ಪಾ ಅಂದರೆ ಲೇಬರ್ ಖರ್ಚು ಕಡಿಮೆ, ಒಂದು ಇಂಪಾರ್ಟೆಂಟು. 1 ಎಕರೆಗೆ 500 ಗುಳಿ ಬರುತ್ತೆ, ಒಂದು 5 ಲಕ್ಷ ಅಂದರೆ ಒಂದು 6 ಲಕ್ಷ ರೂಪಾಯಿ ಅಷ್ಟಾಗುತ್ತೆ. ಗೊಬ್ಬರ ಇದೆಲ್ಲ ಲೆಕ್ಕ ಹಾಕಿದ್ರೆ ಒಂದು 6 ಲಕ್ಷ ರೂಪಾಯಿ ಆಗುತ್ತೆ, ಖರ್ಚು ವೆಚ್ಚ ಎಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು 10 ಕೆಜಿ ಬಂದರೂ ನಮ್ಮ ದುಡ್ಡು ಬಂದೈತದೆ 2ನೇ ವರ್ಷಕ್ಕೆ, ಅಂದರೆ 15 ತಿಂಗ್ಳಿಗೆ ಫಲ ಬರೋದು. ಆದ್ದರಿಂದ ಅದು ಮೊದಲನೇ 2ನೇ ವರ್ಷದಲ್ಲೇ ನಮ್ಮ ಅಮೌಂಟ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಆಚೆ ವರ್ಷದಿಂದ ಏನಪ್ಪ ಅಂದರೆ 6 ತಿಂಗ್ಳಿಗೆ ಒಂದು ಸಾರಿ ಗೊಬ್ಬರ ಕೊಟ್ಕೋಬೇಕು, ಮತ್ತು ಅದಕ್ಕೆ ಇರಿಗೆ ಒಂದು ಔಷಧಿ ಹೊಡ್ಕೋಬೇಕು, ಮತ್ತು ಬೇಸಿಗೆಯಲ್ಲಿ ಬಿಸಿಲಿಗೆ ಒಂದು ಸ್ವಲ್ಪ ಕಾಯಿಲಿನ ಪೌಡ್ರ್ ಆಗ್ಬೋದು, ಮತ್ತು ಗ್ರೀನ್ ಮಿರಾಕುಲ್ ಆಗ್ಬೋದು, ಔಷಧಿ ಮೇಂಟೈನ್ ಮಾಡ್ಕೊಂಡು. ಏನಪ್ಪ ಅಪ್ಪ ಮಕ್ಕಳಿದ್ರೆ ಸಾಕು, ಇದು 1 ಎಕರೆ ಮೇಂಟೈನ್ ಮಾಡ್ಕೋಬೋದು. ಲೇಬರ್ ಯಾರು ಇಲ್ದಂಗೆ ಅದ್ರ ಗುಳಿ ಸುತ್ತ ಕಳೆ ಕಿತ್ಕೊಂಡು ಅಲ್ಲಿಗೆ ಹಾಕೊಂಡು ಮೇಂಟೆನೆನ್ಸ್ ಮಾಡೋದು ತುಂಬ ಉಪಯೋಗ. ಏನಪ್ಪ ಅಂದ್ರೆ ಇದು ಮಾರ್ಕೆಟಿಂಗ್ ಜ್ಯೂಸ್ ಅಂಗಡಿ ಆಗ್ಬೋದು, ಮಾರ್ಕೆಟಿಂಗ್ ಎಲ್ಲ ನಾವೇ ತಿಳಿದು ಮಾಡ್ಕೊಂಡ್ರೆ ಸೌಲಭ್ಯ ಅದೇ. ಇದು ಎಲ್ಲ ಬೆಳೆಗಿಂತಲೂ ಇದು, ಯಾಕೆಪ್ಪ ಅಂದರೆ ಒಂದು 30-40 ವರ್ಷ ಇರೋದ್ರಿಂದ ಈ ಥರ ಬೆಳೆ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದರೆ ಇದರಲ್ಲಿ ಲಾಭ ಅದೇ. ಅಂದರೆ 1 ವರ್ಷಕ್ಕೆ ಅದರಲ್ಲಿ ನಮಗೆ 1,500 ರೂಪಾಯಿ ಕೊಟ್ಟರು ಒಂದು ಗುಳಿಗೆ, ಅಲ್ಲಿಗೆ 500 ಗುಳಿ ಅಂದರೆ 5.5 ಲಕ್ಷ 7 ಲಕ್ಷ ಗಂಟ ನಮಗೆ ಪ್ರಾಫಿಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ನಾವು ಇದಕ್ಕೆ ನಾವು 6 ತಿಂಗ್ಳಿಗೆ ಒಂದ್ಸರಿ ಒಂದೊಂದು ಮಂಕರಿ ಗೊಬ್ಬರ ಕೊಡ್ತೀವಿ, 15 ದಿನಕ್ಕೆ ಒಂದ್ಸರಿ ನೀರು ಕೊಡ್ತೀವಿ, ಒಂದು ಚೌರ್ಗೆ ನೀರು. ಅಂದರೆ ಪ್ರತಿ ಒಂದ್ಸರಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಪ್ರತಿ ಗಿಡನೂ ನಾವು ಪ್ರತಿ ದಿನವೇ ಒಂದು ದಿನಕ್ಕೆ ಒಂದ್ಸರಿ ಸರ್ಚ್ ಮಾಡಬೇಕು. ಅದಕ್ಕೆ ನೀರು ಜಾಸ್ತಿ ಆದರೆ ಕೊಳೆ ರೋಗ ಬರ್ತದೆ, ಕೊಳೆ ರೋಗಕ್ಕೆ ಏನು ಮಾಡಬೇಕು ಅನ್ನೋದು ಐಡಿಯಾ ಮಾಡಿ ಅದ ಕರೆಕ್ಟಾಗಿ ನಾವು ಮೇಂಟೆನೆನ್ಸ್ ಮಾಡಬೇಕು, ಮೇನ್ ಇಂಪಾರ್ಟೆಂಟ್ ಅದು. ಅದಕ್ಕೆ ಏನು ಕೊಡಬೇಕು ಮಾಡಿ, ನಾನು ಡ್ರ್ಯಾಗನ್ ಫ್ರೂಟ್ ಮಾಡಿದ್ದೀನಿ ಅಂದ್ಬಿಟ್ಟು ಎಲ್ಲೋ ನಿಂತ್ಕೊಂಡ್ರೆ ಡ್ರ್ಯಾಗನ್ ಫ್ರೂಟ್ ಬರಲ್ಲ. ಇದಂತೂ ಸುಳ್ಳು, ಸುಮ್ಮನೆ ನೆಟ್ ಬಿಟ್ರು ಬರಲ್ಲ ಇದು ಅಂತ ತಿಳ್ಕೊಬೇಡಿ, ನೆಟ್ ಬಿಟ್ಟ ಕ್ಷಣಕ್ಕೆ ಬರಲ್ಲ ಇದು. ಪ್ರತಿದಿನ ಈ ಗುಳಿ ಹೆಂಗಿದೋದು ಯಾವ ಥರ ಇದ್ದು ಅಂತ ಸರ್ಚ್ ಮಾಡಿದಾಗ ಮಾತ್ರ ಅದು ಬೆಳೆ ಬರೋದು. ನೀವು ನಾನು ಡ್ರ್ಯಾಗನ್ ಫ್ರೂಟ್ ಮಾಡೀನಿ ಅಂದ್ಬಿಟ್ಟು ಯಾವುದೋ ಹೋಟ್ಲ ಹತ್ರ ನಾನು ಎಕರೆಗಟ್ಟಲೆ ಮಾಡೀನಿ ಅದು ಸಾಧ್ಯ ಇಲ್ಲ, ಬೆಳಿಕ್ಕಾಗಲ್ಲ. ಇದೇನಪ್ಪ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟಿ ಅದಕ್ಕೆ ಇರುವೋ ಇಲ್ಲ ಏನಾಗದೆ ಆ ಸುಸಿಗೆ ಏನಾಗದೆ ಅಂತ ಸರ್ಚ್ ಒಂದು ಸಾರಿ ಒಂದು ಡಿಜಿಟ್ ಕೊಡಲೇಬೇಕು. ಅದಕ್ಕೆ ಆ ಥರ ಮಾಡಿ ಅಂದರೆ ಮಾರ್ಕೆಟಿಂಗ್ ನೀವೇ ನೋಡ್ಕೋಬೇಕಿದ್ದು. ಅಂದರೆ ಜ್ಯೂಸ್ ಅಂಗಡಿ ಆಗ್ಬೋದು, ಮಾರ್ಕೆಟ್ ಬೆಂಗಳೂರು ಮಾರ್ಕೆಟಿಂಗ್ ಇದೆ. ಇವತ್ತು ಬಜಾರ್ ಏನಪ್ಪ ಅಂದರೆ ಜಾಸ್ತಿ ಜನ ಬೆಳೆಯುವಾಗಾದಾಗ ಮಾರ್ಕೆಟಿಂಗ್ ಕಡಿಮೆ ಆಯ್ತಾ ಇರ್ತದೆ, ಈಗ ಕಡಿಮೆ ಇರೋದ್ರಿಂದ ಜಾಸ್ತಿ ಆಗದೆ, ಜಾಸ್ತಿ ಜನ ಹಾಕಿದ್ರೆ ಕಡಿಮೆ ಆಯ್ತಾ ಇರ್ತದೆ, ಅದು ಮೇನ್ ಇಂಪಾರ್ಟೆಂಟ್.
10: ಓಕೆ, ಹಾಗಿದ್ರೆ ಈಗ ಮಾರ್ಕೆಟ್ ಹೇಗಿರುತ್ತೆ ಸರ್, ಮಾರ್ಕೆಟ್ನ ಹೆಂಗೆ ಹಿಡಿದಿಟ್ಕೋಬೇಕಾಗುತ್ತೆ ನಾವು, ಅದ್ರ ಬಗ್ಗೆ ಹೇಳ್ಬೋದಾ
11: ಸರ್? ಇದೊಂದು ಮಾರ್ಕೆಟ್ ಏನಪ್ಪಾ ಒಂದು ಸಮಸ್ಯೆ ಅಂದರೆ ಈ ಮಾರ್ಕೆಟ್ನ ನಾವೇ ಕಂಡು ಹಿಡ್ಕೋಬೇಕಿದ್ದ. ಇವತ್ತಿನ ಒಂದು ವ್ಯವಹಾರದಲ್ಲಿ ಜ್ಯೂಸ್ ಅಂಗಡಿ ಆಗ್ಬೋದು ಮತ್ತೊಂದು ಅಂತ ಕೇಳಿದಾಗ ಈಗ ಹೋದ ವರ್ಷ 200 ರೂಪಾಯಿ ಇದ್ದದ್ದು ಈ ವರ್ಷ ಅಲ್ಲೇ ಕಡಿಮೆ ಆಗ್ತು, ಕಡಿಮೆ ಅಂದರೆ 180 ರೂಪಾಯಿ 150 ರೂಪಾಯಿಗೆ ಹೋಗ್ತು. ಈಗ ಮುಂದೆ ಅದು ಹೇಳೋಕ್ಕಾಗಲ್ಲ, 50 ರೂಪಾಯಿಗೆ ಬಂದರೂ ಬಂತು, 100 ರೂಪಾಯಿಗೆ ಬಂದರೂ ಬಂತು. ಯಾರೇ ಮಾಡಬೇಕು ಅನ್ನೋಂಗಿದ್ರೆ ಧೈರ್ಯ ಒಂದು, ಈ ಮಾಡ್ಕೊಳ್ಳುವಂಥವ್ರು ಅವರೇ ಕಂಡಿಡ್ಕೋಬೇಕು. ಮಾರ್ಕೆಟಿಂಗು ನಾವು ಜ್ಯೂಸ್ ಅಂಗಡಿಗಳಾಗ್ಬೋದು ಇಲ್ಲ ಸೇಲ್ಸ್ ಆಗ್ಬೋದು. ಈಗ ನಮಗೇನಂದ್ರು ಅಂದರೆ ನೀವು ಬಯಲಿ ಮಂಡ್ಯ ವಿಜ್ಞಾನಿ ಒಬ್ರು ಅಂದರು, ಕೆ ವಿ ಕೆರ್ ಏನಂದ್ರು ಜಯಶಂಕರ್, ನೀವು ಮಾಡ್ತೀನಿ ಅಂದರೆ ಹೈವೇಲಿ ಮಡಿಕೊಂಡ್ರು 150 ರೂಪಾಯಿ ಅಂತ ಬೋರ್ಡ್ ಹಾಕೊಂಡ್ರು ಮಾಡ್ಬೋದು ಕಣಪ್ಪ ಇದರಲ್ಲಿ ಅಂತ ಹೇಳಿದ್ರು. ಅಂದರೆ ಇದು ಮಾರ್ಕೂ ರೆಡಿ ಇರಬೇಕು, ಇದಕ್ಕೆ ಮೇನ್ ಇಂಪಾರ್ಟೆಂಟು.
10: ಹಾಂ ಹಾಂ, ಓಕೆ ಸರ್. ಹಾಗಾದರೆ ಈಗ ಈ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅಂತಂದರೆ ಆ ಭೂಮಿ ಹೇಗಿರಬೇಕಾಗತ್ತೆ? ಈಗ ನಾನು ಕೂಡ ಸುಮಾರು ವೀಡಿಯೋಗಳಲ್ಲೆಲ್ಲ ನೋಡಿದ್ದೀನಿ, ಅದು ಕಲ್ಲು ಭೂಮಿ ರೀತಿಯಲ್ಲಿ ಇರುತ್ತೆ. ಸೊ ಮುಖ್ಯವಾಗಿ ಭೂಮಿ ಎಲ್ಲ ಹೇಗಿರಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
11: ಇದೇನಪ್ಪ ಅಂದರೆ ಭೂಮಿ ಕಲ್ಲು ಭೂಮಿ ಆಗಬೇಕು, ಇದು ಆಸ್ತಿ ಭೂಮಿಲಿ ಬರಲ್ಲ. ಏನಕ್ಕೆ ಬರಲ್ಲ ಅಂತಂದರೆ ನೀರು ಫುಲ್ ಡ್ರೈ ಆಗಬೇಕು. ಡ್ರೈ ಆಗಬೇಕು ಅಂದರೆ ಕಲ್ಲು ಭೂಮಿನೇ ಆಗಬೇಕು. ನಾವು ಆ ಕೆಮ್ಮಣ್ಣಲ್ಲಿ ಮಾಡ್ತೋ ಅಂದರೆ ಅದು ಡ್ರೈ ಆಗಲ್ಲ. ಅದು ಯಾವಾಗ ನೀರು ಹಿಡಿದು ಹಿಡ್ಕತ್ತೋ ಅಂದರೆ ಈ ಗಿಡ ಕೊಳ್ತೋಗುತ್ತೆ. ಇಂಪಾರ್ಟೆಂಟಾಗಿ ಅಂದರೆ ಇಳಿಜಾರು ಪ್ರದೇಶ ಆಗಬೇಕು, ಕಲ್ಲು ಇಲ್ಲರೆ 2 ಅಡಿ ಬದು ಮಾಡಿಬಿಟ್ಟು

ಮಾತನ್ನ ಮುಂದುವರಿಸ್ತೇನೆ ಸರ್. ಅದಕ್ಕೂ ಮುಂಚೆ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ನೋಡಿ, ಡ್ರ್ಯಾಗನ್ ಫ್ರೂಟ್ ಮಾಡ್ತಿದ್ವಿ ಅಂತಂದಾಗ ಆ ಭೂಮಿ ಹೇಗಿರಬೇಕು ಅಂತಂದರೆ ಕಲ್ಲು ಭೂಮಿ ಆಗಿರಬೇಕು. ಅಂಥ ಕಡೆಗಳಲ್ಲಿ ಚೆನ್ನಾಗಿ ಡ್ರ್ಯಾಗನ್ ಫ್ರೂಟ್ ಬರುತ್ತೆ, ಮತ್ತು ಬಿಸಿಲು ಜಾಸ್ತಿ ಬೀಳುವಂತಹ ಜಾಗದಲ್ಲಿ ಈ ಒಂದು ಡ್ರ್ಯಾಗನ್ ಫ್ರೂಟ್ ಇದ್ದರೆ ಅದು ಒಳ್ಳೆಯ ಇಳುವರಿಯನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ರು ಸರ್. ಸೊ ಹಾಗಿದ್ರೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜು ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಡ್ರ್ಯಾಗನ್ ಫ್ರೂಟ್ನ ಬೆಳೆ ಯಾವ ರೀತಿಯಲ್ಲಿ ಮಾಡಬೇಕು ಮತ್ತು ಅವುಗಳ ಭೂಮಿಯ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಅನ್ನೋರ ಬಗ್ಗೆ ಕೂಡ ತಿಳ್ಕೊಳ್ಳೋದಿದೆ. ಸೊ ಹಾಗೆ ನೀವು ಕೂಡ ಡ್ರ್ಯಾಗನ್ ಫ್ರೂಟ್ನ ಏನಾದ್ರು ಮಾಡ್ತಿದ್ದೀರಾ ಅಂತಂದರೆ ಅವುಗಳ ಬಗ್ಗೆ ವೈಜ್ಞಾನಿಕವಾಗಿ ತಿಳ್ಕೊಂಡು ನಂತರದಲ್ಲಿ ಅದಕ್ಕೆ ಮುಂದುವರಿಬೇಕಾಗತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೀತಾ ಇರುವಂತಹ ಮಾಲತೇಶ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಲತೇಶ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ ಡ್ರ್ಯಾಗನ್ ಫ್ರೂಟ್ನ ಬಿಸಿಲಿರುವಂತಹ ಜಾಗದಲ್ಲಿ ಬೆಳಿಬೇಕು ಅಂತೇಳಿ. ಸೊ ಹಾಗಾದರೆ ಈಗ ಡ್ರ್ಯಾಗನ್ ಫ್ರೂಟು ನಾವು ಬೆಳೆ ಮಾಡೋದಕ್ಕಿಂತ ಮುಂಚೆ ಭೂಮಿ ಸಿದ್ಧತೆಯನ್ನ ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
3: ಇದಕ್ಕೆ ನಾವು ಇದು ಪ್ಲಾಟ್ಫಾರಂ ಮಾಡ್ಬೇಕಾದ್ರೆ ಏನಾಯ್ತದೆ ಅಂದ್ರೆ, ಒಂದೂವರೆ ಅಡಿ ತೆಗ್ದಿ ಅದಕ್ಕೆ ಮತ್ತೆ ಬೇವಿನ ಹಿಂಡಿ ಮತ್ತೆ ಕೊಟ್ಟಿಗೆ ಗೊಬ್ಬರ ಒಂದು ಅರ್ಧ ಬಾಣ್ಲಿ, ಒಂದು ಕೆಮ್ಮಣ್ಣು ಒಂದು ಬಾಣ್ಲಿ ಹಾಕಿ ನಾಲ್ಕು ಮೂಲೆಗೂ ನಾಲ್ಕು ಕಂದು ನೆಟ್ಟಿದ್ರೆ ಅದೊಂದು ಎರಡು ತಿಂಗಳಿಗೆ ಕಮೆಂಗ್ಸ್ ಆಗುತ್ತೆ. ಕಮೆಂಗ್ಸ್ ಆಗಿ ಇನ್ನೊಂದು ಆರು ಏಳು ತಿಂಗಳಿಗೆ ಒಂದು ನಾಲ್ಕು ಅಡಿ ಬರುತ್ತೆ. ನಾಲ್ಕು ಅಡಿ ಬಂದು ಆಚೆಗೆ ಇನ್ನೊಂದು ಒಂದು ಏಳೆಂಟು ತಿಂಗಳಲ್ಲಿ ಮತ್ತೆ ಹೂವು ಬಿಡುತ್ತೆ. ಒಟ್ಟಲ್ಲಿ ಒಂದು 15 ತಿಂಗಳಿಗೆ ಬರುತ್ತೆ, ಏನು ಇದಿಲ್ಲ. 15 ತಿಂಗಳಿಗೆ ಬರುತ್ತೆ ಅಂದರೆ ಇರಾ ಮೇನ್ ಇಂಪಾರ್ಟೆಂಟು. ನೀರು ಜಾಸ್ತಿ ಆದರೆ ಅಷ್ಟು ಕಲರ್ ಬರುತ್ತೆ, ಆ ಥರ ಆಗುತ್ತೆ. ಅಂದರೆ ಇದಕ್ಕೇನಪ್ಪ ಅಂದರೆ ಎಬಿ ಬಿಸಿಲು ಬೇಕು ಇಂಪಾರ್ಟೆಂಟು ಇದಕ್ಕೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ದಾರ ಹಾಕೊಂಡು ಕಟ್ಕೋಬೇಕು. ಇದು ಬಗ್ಗಿದ್ರೆ ಅದು ತಿರುಗಿ ಮೇಲ್ಗಡೆ ಬರಲ್ಲ. ಇದೇನಿದ್ರು ಬಾಗ್ದಾಗ ಮಾತ್ರ ಹಣ್ಣು ಬರೋದು, ಇದು ಬಗ್ಗದಾಗ ಮಾತ್ರ ಹಣ್ಣು ಬರೋದು. ನಮ್ಮ ಕೆಲಸ ಇಲ್ಲಿಂದ ಇಲ್ಲಿಗಂಡ್ ತಗೋಗೋದು ಮಾತ್ರ, ಇಲ್ಲಿಂದ ಆಚೆಗೆ ಅದ್ರ ಕೆಲಸ. ಆ ಥರ ಈ ಥರ 10 mm ತಂತಿ ಹಾಕಿ ನಾವು ನುಗ್ಗೆ ಗಿಡಕ್ಕೆ ಹಾಕಿದ್ದು, ಈ ಥರ 10 mm ತಂತಿ ಹಾಕಿ ಇದೊಂದು ಕಲ್ಲು ಹಾಕಿ, ಕಲ್ಲಿಗೆ 350 ರೂಪಾಯಿ, ಆಂಗ್ಲರ್ 200 ರೂಪಾಯಿ, ಈ ತಂತಿ 120 ರೂಪಾಯಿ ಒಂದು ಕೆ ಜಿ. ಅಂದರೆ ಕಲ್ಲಿಂದ ಕಲ್ಲಿಗೆ 3 kg ತಗೊಂಡೈತೆ, ಅದರಿಂದ ಅಷ್ಟು ಖರ್ಚು ಬೀಳ್ತು ನಮಗೆ. ಇದಕ್ಕೆ ನೀರು ತುಂಬ ಕಡಿಮೆ ಬೇಕು. ಒಂದು ಇಂಚ್ ಬಂದರೂ ಒಂದು 3 ಎಕರೆ 4 ಎಕರೆ ಡ್ರ್ಯಾಗನ್ ಫ್ರೂಟ್ ಮಾಡಬೇಕು, ಮಾಡ್ಬೋದು. ಏನಕ್ಕೆ ಅಂದರೆ ಇದು ತುಂಬ ನೀರು ಕಡಿಮೆ. ನಮ್ಮ ರೈತರುಗಳು ಕಬ್ಬಕ್ಕೆ ಹೋಲಿಕೆ ಮಾಡಿದ್ರೆ ಬರೀ 1% ನೀರಾದ್ರೆ ಸಾಕು ನಮಗಿದು. ಅದರಿಂದ ಇದು ಚಾಯ್ಸ್ ಮಾಡ್ಕೊಂಡು ಈಗ ಏನಪ್ಪ ಅಂದರೆ ಇದಕ್ಕೆ ಒಂದು 35 ರೂಪಾಯಿ 40 ರೂಪಾಯಿ ಕಂದು ಸಿಕ್ಕುತ್ತೆ, ಒಂದು ಗುಳಿಗೆ 4. ಆದರೆ ಒಂದು ನೆಟ್ಟದ 2 ತಿಂಗಳ ಗಂಟ ಅದೇನು ಮಾತಾಡಲ್ಲ. ಆಮೇಲೆ ಒಂದು ಕುಡಿಲಿ ಮೊಳಕೆ ಬರುತ್ತೆ, ಮೊಳಕೆಯಿಂದ ನಾವು ಆ ಕಂಬದ ಗಂಟು ಕಟ್ಕೊಂಡು ಹೋದರೆ ಅಲ್ಲಿ ಗಂಟು ಸಾಕಿದ್ರೆ ಸಾಕು, ನಾವು ಆಟೋಮೆಟಿಕ್ಕಾಗಿ ಒಂದು 15 ತಿಂಗಳಿಗೆ ಫಲ ಬರುತ್ತೆ. ಒಂದು ಗುಳಿಲಿ ಕನಿಷ್ಠ ಅಂದರೆ 9 ಬಾರಿ ಫಲ ಬರುತ್ತೆ, ಒಂದು 8 ತಿಂಗಳಲ್ಲಿ 9 ಬಾರಿ ಬರುತ್ತೆ. ಒಂದು ಮೊದಲನೇ ವರ್ಷ ಒಂದು 10-15 kg ಬರುತ್ತೆ ಸರ್. ಇದು ಒಂದು 15 ತಿಂಗಳಿಗೆ ಫಲ ಬರುತ್ತೆ. ಫಲ ಅಂದರೆ ಎಲ್ಲಿ ಬರುತ್ತೆ ಅಂದರೆ ಈ ಕಣ್ಗಳಲ್ಲಿ ಬರುತ್ತೆ, ಕಣ್ಕಣ್ಣಲ್ಲೆಲ್ಲ ಬಂದು ಇದರಲ್ಲಿ ಹೂವು ಬಂದು ಆಮೇಲೆ ಕಾಯಿ ಬರುತ್ತೆ. ಅಂದರೆ 45 ದಿನಕ್ಕೆ ಹಣ್ಣಾಗಿ ಹೋಗುತ್ತೆ. ಫಸ್ಟ್ ಟ್ರಿಪ್ಪು ಒಂದೊಂದು ಗಿಡದಲ್ಲಿ ಕನಿಷ್ಠ ಅಂದ್ರೂ ಒಂದೊಂದು 10 ಹೂವು ಬರುತ್ತೆ, 10-20. ಮೊದಲನೇ ವರ್ಷ ನಮ್ಗೆ 10 kg ಅಂತ ಹೇಳ್ತಾರೆ, ನಮಗೆ ಜಾಸ್ತಿ ಇಳುವರಿ ಬರುತ್ತೆ. ಈ 2ನೇ ವರ್ಷ ಒಂದು 25 kg 30 kg ಗಂಟು ಬರುತ್ತೆ ಅಂತ ನಮಗೆ ಮಾಹಿತಿ, ಯೂಟ್ಯೂಬಲ್ಲಿ ಬೆಳೆದಿರುವಂಥವ್ರು ನಮಗೆ ಮಾಹಿತಿ ತಗೊಂಡಿದ್ದೀವಿ. 3ನೇ ವರ್ಷ ಒಂದು 30-35 kg ಬರುತ್ತೆ ಅಂತ ಹೇಳವ್ರೆ.
2: ಓಕೆ ಸರ್, ಹಾಗಾದರೆ ಈಗ ಡ್ರ್ಯಾಗನ್ ಹಾಕಬೇಕು ಅಂತಂದರೆ ನಾವು 8 ಅಡಿಗಳ ಅಂತರ ಇರಬೇಕು ಮತ್ತು ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಸರ್, ನಾನು ಫಸ್ಟು ನುಗ್ಗೆ ಮಾಡಿದ್ದೆ, ನುಗ್ಗೆ 10x8 ಮಾಡಿದ್ದೆ. ಅಂದರೆ ಈಗ ಗಿಡದಿನ ಗಿಡಕ್ಕೆ 8 ಅಡಿ ಪೇಸದೆ. ನಾವು ಈಗ ಕಲ್ಕಂಬ ಹಾಕಿದೀವಲ್ಲ, ಅದು ಮಧ್ಯೆ ಒಂದು ಪೇಸು ಉಳ್ಕತ್ತು. ಮತ್ತು ಅಂದರೆ 8 ಅಡಿಯಿಂದ 8 ಅಡಿಗೆ ಹಾಕಿದ್ವಿ, ಮಧ್ಯೆ ಒಂದು 4 ಅಡಿಗೆ ಒಂದು ಕಲ್ಕಂಬನ ಇಟ್ಕೊಂಡಿದ್ವಿ, ಮತ್ತು ಅದಕ್ಕೂ ಮಾಡಿದ್ದೀವಿ. 4-4 ಅಡಿಗೂ ಏರ್ಸ್ಕೋಬೋದು ಯಾವ ಡ್ರ್ಯಾಗನ್ ಫ್ರೂಟ. 2 ಎಕರೆ ಮಾಡೋ ಬದಲು 1 ಎಕರೆ ಅಷ್ಟು ಬೆನಿಫಿಟ್ ತೆಗಿಬೋದು, ಏನು ತೊಂದರೆ ಇಲ್ಲ. ಯಾವಾಗ ತಂತಿ ಮತ್ತು ಆಂಗ್ಲರ್ ಹಾಕಿ, ಇದಕ್ಕೇನು ಟೈರ್ ಹಾಕುವ ಅವಶ್ಯಕತೆ ಏನಿಲ್ಲ. ಇದು 2 ಎಕರೆಲ್ಲಿ ಮಾಡೋ ಬದಲು 1 ಎಕರೆಲ್ಲಿ ಬೆನಿಫಿಟ್ ಆಯ್ತದೆ. ಈಗ ನಮಗೊಂದು 5 ಲಕ್ಷ ಆಗಿದೆ 1 ಎಕರೆಗೆ. ಒಂದು 1 ಎಕರೆ ಅದೇ 8-6 ತಿಂಗಳು ಸಸಿ, ಅದು ನೆಕ್ಸ್ಟ್ ಅದು ಮುಂದಿನ ವರ್ಷಕ್ಕೆ ಬರ್ತದೆ. ಒಂದು ಗುಳಿ ಸಾಕಬೇಕು ಅಂತಂದರೆ ನಮಗೆ ಗೊಬ್ಬರ ಆಗ್ಬೋದು, ಪ್ರತಿಯೊಂದು 1,300 ರೂಪಾಯಿ ಬೇಕು ಒಂದು ಗುಳಿಗೆ. ಮೊದಲನೇ ವರ್ಷ ನನಗೆ ಒಂದು 10 kg ಮೇಲೆ ಸಿಗುತ್ತೆ ಅಂತ ಒಂದು ಇದದೆ, ಒಂದು 100 ರೂಪಾಯಿ ಅಂತ ಅಂದ್ರೆ 1,000 ರೂಪಾಯಿ ಒಂದು ಗುಳಿಗೆ ಆಗುತ್ತೆ, ಏನು ತೊಂದರೆ ಇಲ್ಲ. 2ನೇ ವರ್ಷ ಒಂದು 25 kg ಕೊಡುತ್ತೆ ಅಂತ ನಿರೀಕ್ಷಿತೆ. ಅಂದರೆ ನಾನು ಈಗ ಯೂಟ್ಯೂಬಲ್ಲಿ ನೋಡಿ ಬೇರೆ ಬೆಳೆದ ಸೀನಿಯರ್ಸ್ಗಳಿಂದ ತಿಳ್ಕೊಂಡಿರುವಂಥದ್ದು, ಈಗ ನಾನೇನು ಹುಟ್ಟಾಕಂದು ಹೇಳ್ತಾ ಇಲ್ಲ. ಅದ 3ನೇ ವರ್ಷ ಒಂದು 35 kg ಮೇಲೆ ಬರುತ್ತೆ ಅಂತ ಹೇಳವ್ರೆ. ಭರವಸೆ ಇದೆ, ನಂಬಿಕೆ ಇದೆ. ಈಗ ಫಸ್ಲು ಬರ್ತಾ ಇರೋದ್ರಿಂದ ಈಗ ನಮ್ದು 2ನೇ ಬ್ಯಾಚು ಕ್ರಾಪಿಂಗ್ ಆಯ್ತದೆ, ಒಂದು 5 kg ಬರ್ತಾ ಇದೆ ಆವಾಗಲೇ. ಇನ್ನೂ ಅದು 7 ಬಾರಿ ಬರುತ್ತೆ, ಒಟ್ಟು 9 ಬಾರಿ ಬರುತ್ತೆ. ಒಂಬತ್ತು ಬಾರಿಗೆ ಒಂದೊಂದು ಮೂರು ಕೆ ಜಿ ಅಂದ್ರೂ ಒಂದು 15 ಕೆಜಿವರೆಗೂ ನಮ್ಗೆ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಒಂದು ಒಂದೂವರೆ ಸಾವಿರ ಅಂತ ಅಂದರೂ ಒಂದು 500 ಗುಳಿಗೆ ಅಂದರೆ 7 ಲಕ್ಷ ರೂಪಾಯಿ ಆಗುತ್ತೆ, ಏನು ತೊಂದರೆ ಇಲ್ಲ, ಮಾಡ್ಬೋದು ಧೈರ್ಯವಾಗಿ. ಆಮೇಲೆ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಧೈರ್ಯವಾಗಿ ಹಾಕುವಂಥದ್ದೇ ನಮ್ಮ ಕರ್ತವ್ಯ. ಅಡುಗೆ ಗೊಬ್ಬರ ಮತ್ತು ಕೆರೆ ಕೆಮ್ಮಣ್ಣು ಮತ್ತು ಇದಕ್ಕೆ ವೇಸ್ಟಿ ಕಾಂಪ್ರೈಸರು ಮತ್ತು ಜೀವಾಮೃತ ಈ ಥರದ್ದೇ ಕೊಡಬೇಕು ಸರ್. ಇದಕ್ಕೆ ಆರ್ಗ್ಯಾನಿಕ್ಕೆ ಉಪಯೋಗಿಸ್ಬೇಕು ಸರ್ ಇದು. ಎರಡನೇದಾಗಿ ನಮ್ಮ ಕೊಟ್ಟಿಗೆ ಗೊಬ್ಬರ ಒಂದು 6 ತಿಂಗಳಿಗೆ ಒಂದು ಸಾರಿ ಕೊಟ್ಟಿಗೆ ಗೊಬ್ಬರ ಕೊಟ್ಕೋಬೇಕು. ಆರ್ಗ್ಯಾನಿಕಲ್ಲೇ ಒಂದು ಇದು ಮಾಡೋದು, ನಾವೆಲ್ಲ ಆರ್ಗ್ಯಾನಿಕಲ್ಲೇ ಮಾಡ್ತಾ ಇರೋದು. ಆರ್ಗ್ಯಾನಿಕ್ಕೆ ಮಾಡಿದಾಗ ನಮಗೆ ಜಾಸ್ತಿ ಬಾಳಿಕೆ ಬರುತ್ತೆ ಅಂತ. ಅಂದರೆ ಹಣ್ಣಿನ ರುಚಿ ಚೆನ್ನಾಗಿದೆ. ಏನು ತಿಂದೋರು ಇವಾಗ ಏನಂತಾರೆ, ನಾನು ಮತ್ತೆ ಕೊಡೆಯ ಎಷ್ಟು ತಗೋಯ ದುಡ್ಡ ಅನ್ನೋ ಥರದಲ್ಲಿ ನಾವು ಫ್ರೆಂಡ್ಶಿಪ್ಪಲ್ಲೆಲ್ಲ ತಿನ್ನೋಗ್ಬಿಟ್ಟು 200ನೇ ತಗೊಳ್ಳೆ ಕೆ ಜಿಗೆ ಅಂತ ಪ್ರೆಜರ್ ಮಾಡ್ತಾವ್ರೆ.
2: ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಯಾವ ರೀತಿಯಲ್ಲಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕ್ಕಿದೆ. ಸೊ ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಡ್ರ್ಯಾಗನ್ ಫ್ರೂಟ್ನ ಬೆಳೆಯೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗೆ ಯಾವ ರೀತಿಯ ಭೂಮಿ ಇರಬೇಕಾಗತ್ತೆ, ಭೂಮಿ ಸಿದ್ಧತೆ ಹೇಗೆ ಮಾಡ್ಕೋಬೇಕಾಗತ್ತೆ, ಮತ್ತು ಅದಕ್ಕೆ ಸಾವಯವ ಗೊಬ್ಬರವನ್ನು ಹಾಕಿದಾಗ ಅದರ ರುಚಿ ಕೂಡ ಚೆನ್ನಾಗಿರುತ್ತೆ, ಮತ್ತು ಬೇಡಿಕೆ ಕೂಡ ಚೆನ್ನಾಗಿರುತ್ತೆ, ಒಳ್ಳೆಯ ಆದಾಯ ಕೂಡ ತಂದುಕೊಡುತ್ತೆ ಅಂತೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಲತೇಶ್ ಅವರು ಹೇಳ್ತಾ ಇದ್ರು. ಸೊ ಹಾಗಾದರೆ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೀತಾ ಇರುವಂತಹ ಮಾಲತೇಶ್ ಅವರು ಹೇಳಿದಾಗೆ, ಆ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳಗ್ಗಿಂತ ಮುಂಚೆ ಅವರು ಬೇರೆ ಬೇರೆ ಬೆಳೆಗಳನ್ನ ಮಾಡ್ತಾ ಇದ್ರು, ಆದರೆ ಇದರಲ್ಲಿ ಒಳ್ಳೆಯ ಆದಾಯ ಅವ್ರಿಗೆ ಬರ್ತಾ ಇದೆ ಅಂತೆ. ಸೊ ಹಾಗಾದರೆ ಅವರು ಬೆಳೀತಾ ಇರುವಂತಹ ಈ ಒಂದು ಡ್ರ್ಯಾಗನ್ ಫ್ರೂಟ್ಗೆ ಇನ್ನೂ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ, ಮತ್ತು ಅವುಗಳ ಮಾರ್ಕೆಟಿಂಗ್ ಎಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆಯಲ್ಲಿ ಇನ್ನಷ್ಟು ಮಾತಾಡೋಣ. ಮಲ್ಲೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಲ್ಲೇಶ್ ಅವರೇ, ನೀವಾಗಲೇ ಹೇಳಿದ್ರಿ ಒಂದು ಭೂಮಿಯ ಸಿದ್ಧತೆ ಬಗ್ಗೆ. ಸೊ ಹಾಗೆ ಇನ್ನೂ ಏನೆಲ್ಲ ವಿಚಾರಗಳನ್ನ ಇದರಲ್ಲಿ ಗಮನಿಸಬೇಕು, ಮತ್ತು ಮುಖ್ಯವಾಗಿ ರೈತರು ಈ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಡ್ರ್ಯಾಗನ್ ಫ್ರೂಟ್ನ ಮಾಡಬೇಕು ಅನ್ನೋದಾದ್ರೆ ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅದ್ರ ಬಗ್ಗೆ ಹೇಳ್ಬೋದಾ?
3: ಫಸ್ಟೇ ಒಂದು ಎರಡಾಗಿ ಟ್ರೆನ್ಸಿಂಗ್ ಮಾಡ್ಕೋಬೇಕು ಮೇಲೆ ದಿಬ್ಬನ, ಟ್ರೆನ್ಸಿಂಗ್ ಮಾಡ್ಕೊಂಡು ಆ ದಿಬ್ಬಕ್ಕೆ ನೆಡಬೇಕು. ಮೇನ್ ಇಂಪಾರ್ಟೆಂಟು ನೀರು, ಇದಕ್ಕೆ ರೋಗನೇ ನೀರು ಸಮಸ್ಯೆ. ನೀರೇನಾರ ಕಂಟಿನ್ಯೂಸ್ ಆಗಿ ಬಿಡ್ತು ಅಂದರೆ ಆ ಕೊಳ್ತೋಗಿ ಅದು ಲ್ಯಾಪ್ಸ್ ಆಗೋಯ್ತದೆ. ಈ ನೀರು ಮಳೆ ಹೋದ್ರೂ ಸುಧಾ ಉಂಟಾಗಬೇಕು. ಈಗ ಮೇಲೆ ಬೆಡ್ ಮಾಡೋದ್ರಿಂದ ಮಳೆ ನೀರು ನಿಲ್ಲಬಾರ್ದು, ಯಾವುದೇ ಥರದ ನೀರು ನಿಲ್ಲಬಾರ್ದು. ಒಂದು ಬಿಟ್ಟು ಒಂದು 5 ನಿಮಿಷಕ್ಕೆ ಕ್ಲೋಸ್ ಆಗೋಗ್ಬೇಕದು. ಒಂದು 15 ದಿನಕ್ಕೊಂದ್ಸರಿ ನಾವೆಲ್ಲ ಡ್ರಿಪ್ ಮಾಡಿದ್ದೀವಿ. ಈ ಆ ಡ್ರಿಪ್ಪಲ್ಲಿ ಮಾತ್ರ ಒಂದೊಂದು ಅವರ್ ಕೊಡ್ತೀವಿ. ಅದರಲ್ಲಿ ಈ ಭೂಮಿ ಹಿಂಗೆ ಎತ್ತಾಕಿ ಮಾಮೂಲಿ ಗೊಬ್ಬರ ಕೊಟ್ಕೊಂಡು ಮಾಮೂಲಿ ವೇಸ್ಟಿ ಕಾಂಪ್ರೇಸರು ಮತ್ತು ಈ ಥರದ್ದೆಲ್ಲ ಜೀವಾಮೃತ ಎಲ್ಲ ಆ ಥರ ನ್ಯಾಚುರಲ್ ಆಗೇ ಬೆಳೆದಿರೋದು. ಇದು ಒಂದು 30 ವರ್ಷ ಬರ್ತದೆ ಅಂದರೆ 30-40 ವರ್ಷ ನಾವು ಯಾವುದೇ ಥರದ ರಾಸಾಯನಿಕ ಬಳಸಲೇಬಾರ್ದು. ಇದಕ್ಕೆ ಅದು ಬಳಸಿದಷ್ಟು ವಯಸ್ಸು ಐಸ್ ಕಡಿಮೆ ಆಗ್ತಾ ಇದ್ದಂಗಿದ್ದು. ನಾನು ಏನಕ್ಕಪ್ಪ ಬದಲಾವಣೆ ಮಾಡಿದ್ದು ಅಂದರೆ, ಈಗಿನ ಆಳಿನ ಕರ್ಸಲ್ಲಿ ಇವತ್ತು ಏನೂ ಮಾಡ್ತಾ ಇಲ್ಲ. ಏನಕ್ಕೆ ಅಂದರೆ ಅವ್ರಿಗೂ ನಿಸಕ್ತಿ ಟೈಪ್ ಆಗದೆ ಗೆಯಕ್ಕೆ ಆಯ್ತಲ್ಲ ಅವ್ರ ಕೆಲವೇ. ಏನಾಗೈತೆ ಅಂದರೆ ಅವ್ರಿಗೆ ಗಂಡಾಳಿಗೆ 500 ರೂಪಾಯಿ ಕೊಡಬೇಕು, ಹೆಣ್ಣಾಳಿಗೆ 250 ರೂಪಾಯಿ ಕೊಡಬೇಕು. 200 ಇದಕ್ಕೇನು ಆಳ ಅವಶ್ಯಕತೆ ಇಲ್ಲ. ಮನೇಲಿ ಇಬ್ಬರು ಇತ್ತು ಅಂದರೆ ಅವರೇ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ಕಳೆ ಕಿತ್ಕೊಂಡು ಮಾಮೂಲಿ ಗೊಬ್ಬರ ಸುರ್ಕೊಂಡ್ರೆ ಅವರೇ ಮಾಡ್ಕೋಬೋದು. ಆಳನ್ನು ಖರ್ಚು ಕಡಿಮೆ ಇದರಲ್ಲಿ. ಈ ಬೇರೆ ಥರದಲ್ಲಿ ಅದು ಕೀಳ್ಬೇಕು ಇದು ಕೀಳ್ಬೇಕು ಅಂತ ಏನಿಲ್ಲ. ಕಳೆ ಬಂದರೂ ಸುತ್ತ ಅದನ್ನೇ ಕಳೆ ಕಿತ್ತು ಹಾಕ್ಬೋದು, ಏನು ತೊಂದರೆ ಏನಿಲ್ಲ ಇದರಲ್ಲಿ. ಆ ಥರ ಇದೆ. ಏನು ನಿವಾರಣೆ ಮಾಡೋಕೆ ತುಂಬ ಈಜಿ. ಒಂದು 1,000 ಗುಳಿ ಒಂದು ಅಪ್ಪ ಮಕ್ಕಳು ಇಬ್ಬರೇ ನೋಡ್ಕೋಬೋದು, ಏನು ತೊಂದರೆ ಇಲ್ಲ. ಇದೇನಂದರೆ 10x8 ಅಂತ ಇದೆ. 10x8ಗಾದರೂ ಮಾಡ್ಬೋದು. ಅದು ಜಾಸ್ತಿ ಜಮೀನು ಕೇಳ್ತದೆ, ಇದು ಕಡಿಮೆ. ಒಂದೇನಪ್ಪ ಅಂದರೆ 4x4 ಹಂಗೆ ಆ ಥರ ಮಾಡಿದ್ರು ನಡೀತದೆ, ಏನು ತೊಂದರೆ ಇಲ್ಲ. ಈ ಥರ ಕಲ್ ಕಂಬ ಹಾಕ್ಸಿ 10mm ತಂತಿ ಹಾಕೋಬಿಟ್ರೆ ಸಾಲ್ಗುಳಿ ಮಾಡ್ಕೊಂಡ್ರು ಇದು ತುಂಬ ಇಳುವರಿ ಬರುತ್ತೆ. ಅಂದರೆ 2ನೇ ವರ್ಷಕ್ಕೆ ದೊಡ್ಡ ಚೆನ್ನಾಗಿ ಇಳುವರಿ ಬರುತ್ತೆ. ಇದು ಆ ಥರ ನಾರದು ಮಾಡ್ಬೋದು. ಇಲ್ಲದ್ರೆ 10x8 ಒಂದು ಕಂಬ ನೆಡಬೇಕು, ಆಂಗ್ಲರ್ ಹಾಕಬೇಕು, ಟೈರ್ ಹಾಕಬೇಕು. ಆ ಥರ ಆದರೆ 2 ಎಕರೆ ಮಾಡೋ ಬದಲು ಇದು 1 ಎಕರೆಗೆ ಮಾಡ್ಕೋಬೋದು. ಈ ಥರ ತಂತಿ ಹಾಕಿ ಏಕ ಉಪ್ಸೋದಿದ್ರೆ ಇದು ಸಾಲ್ಗುಳಿ ಟೈಪ್ ಆಗುತ್ತೆ. ಈ ಥರ ಮಾಡೋದಿದ್ರೆ ಡ್ರ್ಯಾಗನ್ ಫ್ರೂಟ್ ಮಾಡ್ತೀನಿ ಅನ್ನೋರು ನೀವೇನೇ ಆದ್ರೂ ಎಲ್ಲೂ ಸೊಸಿ ತಗೋಬೇಕು ಅಂದರೆ ತೋಟ ನೋಡಿ, ಅದು ಹಣ್ಣು ರುಚಿ ನೋಡಿ, ನೀವು ಯಾವ ತಗೋಬೇಕು ಅನ್ನೋದ ಆಯ್ಕೆ ಮಾಡ್ಕೋಬೇಕು. ಮೊದ್ಲು ಇಂಪಾರ್ಟೆಂಟು ಈ ಥರ ಎಲ್ಸ್ಕೊಳ್ಳಲ್ಲನೇ ಕೆಲವತ್ತವೆಲ್ಲ ಇದು ಮಾಡ್ತಾರೆ. ನಾವೇನು ಅದು ಬೇಕು ಅಂತ ಏನು ಹೇಳ್ತಾ ಇಲ್ಲ. ನೀವು ಯಾವ್ದು ಬಂದದೆ ನೋಡಿ, ಈ ಥರ ಒಂದು ಗಿಡದಲ್ಲಿ 3-4 ಹಣ್ಣು ಅಂದರೆ ನೆಕ್ಸ್ಟ್ ಜನವರಿಗೆ ಈ ಥರ ಕಂದು ನಮ್ಮಲ್ಲೇ ಸಿಗುತ್ತೆ. ಇದ್ರು ಈ ಥರ ಬಲ್ತಿರೋ ಕಂಬನ್ನೇ ನೀವು ಚಾಯ್ಸ್ ಮಾಡಿ ಹಾಕಬೇಕು. ಏನಕ್ಕೆ ಹಾಕಬೇಕು ಅಂದರೆ ಇದು ಈ ವರ್ಷ ಮಾಡಿ ನೆಕ್ಸ್ಟ್ ವರ್ಷ ಕಿತ್ತಾಕೋದಲ್ಲ, ಇದು 30-40 ವರ್ಷ ಬರೋದು. ಒಳ್ಳೆ ಆಯ್ಕೆ ಮಾಡಿ ತಗೊಂಡಿಡಿ. ಇದು ಸುಮ್ಮನೆ ಹೋಗಿ ದಡೀರ್ನೇ ಅವನು ಬೆಳೆದಾನೆ ಡ್ರ್ಯಾಗನ್ ಫ್ರೂಟ್ ಕಂದು ಕೊಡೆ ಅಂದ್ಬಿಟ್ಟು ಎಳ್ಸ್ಕೊಟ್ಬಿಡ್ತಾನೆ. ಆಗ ನೀವು ತಿರ್ಗಾ ಮತ್ತೆ ಮತ್ತೆ ಇದು ಕಿತ್ತಾಕಿ ಅದು ಹಣ್ಣು ಇಳುವರಿ ಬರಲ್ಲ. ನೀವೇನಿದ್ರು ಈ ಥರ ಹಣ್ಣು ಬಂದಿರೋದು ಬಲ್ತಿರುವಂಥದ್ರಲ್ಲೇ ಕಟ್ ಮಾಡಿಸ್ಕೊಂಡು ನೀವು ಮಾಡೋದ್ರಿಂದ ಸೂಕ್ತ. ನೀವೇನಾದರೂ ನೆಡಬೇಕು ಅಂದರೆ ಈ ಥರ ಕಂದು ಸಿಗುತ್ತೆ ನಿಮ್ಮ ಹತ್ರ. ಈಗ ಒಂದು ಕಂದು 35-40 ರೂಪಾಯಿ ಇರುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ಇದು 2 ಕಂದು ಆಗುತ್ತೆ. ಇದು ಇದ ತಂದು ಒಂದು 3 ದಿನ ನೆಳ್ಳಲ್ಲಿ ನೀವು ಅದ ನೀಟಾಗಿ ಮಡಗಿ ಆಮೇಲೆ ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ನೀವು ಮಾಮೂಲಿ ಬೇವಿನೆಣ್ಣೆ ಇದೆಲ್ಲ ಹಾಕ ರೆಡಿ ಇರ್ತದಲ್ಲ, ಆವಾಗ ಇದ ನೆಟ್ಟರೆ ನೋಡಿ 1.5 ತಿಂಗಳು ಬೇಕು. ಅದು ಏನೂ ಮಾತಾಡಲ್ಲ. 1.5 ತಿಂಗಳು ಆದಮೇಲೆ ಈ ಥರ ಕಣ್ಣು ಬರುತ್ತೆ, ಆ ಕಣ್ಣಲ್ಲಿ ಮೊಗ್ಗು ಬರುತ್ತೆ 2 ತಿಂಗಳು ಆದಮೇಲೆ. ಏನಪ್ಪ ಅಂದರೆ ನಮ್ಮ ಮಂಡ್ಯದಲ್ಲಿ ಮಾಡಿರೋದು ಇಬ್ಬರು, ಅಕಸ್ಮಾತ್ ಇನ್ನೂ ಮಾಡ್ತೀನಿ ಅಂತವರು ಡೈರೆಕ್ಟಾಗಿ 1 ಎಕರೆ 2 ಎಕರೆ ಮಾಡ್ಕೋಬೇಡಿ. ಒಂದು 10 ಕುಂಟೆ ಈ ಮಾರ್ಕೆಟಿಂಗ್ ನೋಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟು ಅಕಸ್ಮಾತ್ ಚೆನ್ನಾಗಾಯ್ತು ಅಂದರೆ ಇನ್ನೊಂದು 10 ಕುಂಟೆ ನೆಟ್ಕೊಳ್ಳಿ. ಆ ತರದಲ್ಲಿ ಧೈರ್ಯವಾಗಿ ಮಾಡಿ, ಒಂದೇ ಸಾರಿ ಎರಡು ಎಕರೆ ಮೂರು ಎಕರೆ ಮಾಡಿ ನೀವು ಲಾಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇರೋದು, ಈಗ ನಾವೇನ್ ಮಾಡಿದ್ದೀವಿ ಅಂದ್ರೆ ಈ ವರ್ಷ ನೋಡ್ಕೊಂಡು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಮಾಡ್ಬಿಟ್ಟಿದ್ದೀವಿ, ಧೈರ್ಯವಾಗಿ ಮಾಡ್ಬಿಟ್ಟಿದ್ದೀವಿ. ಇವತ್ತೇನಪ್ಪ ಅಂದ್ರೆ ಒಂದು 150 ಕೇಳ್ತಾವ್ರೆ, ಒಂದಣ್ಣ 50 ರೂಪಾಯಿನಿಂದ ಆದ್ರೆ 150 ರೂಪಾಯಿ ಆಗುತ್ತೆ, 180 ಹೋಯ್ತದೆ. ನೋಡದ ನೆಕ್ಸ್ಟ್ ಕೆಲವೇ ದಿನದಲ್ಲಿ ಅಕಸ್ಮಾತ್ ಪ್ರಾಫಿಟ್ ಆದ್ರೂ ಆಗ್ಬೋದು, ನಷ್ಟ ಆದ್ರೂ ಆಗ್ಬೋದು, ಅದು ಅದ್ರ ಮೇಲೆ ನಮ್ ನಮ್ಗಳ ಮೇಲೆ ಡಿಪೆಂಡ್. ಮೇನ್ ಇಂಪಾರ್ಟೆಂಟ್ ಇವತ್ತೇನಾಗುತ್ತೆ, ನಮ್ಮ ಮಂಡ್ಯ ಜಿಲ್ಲೆ ಇಬ್ಬರು ಹಾಕವ್ರೆ ಅಂದಾಗ ಒಂದೇ ಸಾರ್ 100 ಜನ 500 ಜನ ಅಂದಾಗ ಇದು ಸಮಸ್ಯೆ. ಈ ಜನಗಳಿಗೆ ತಿನ್ಸಿ ಇದ್ರಲ್ಲಿ ಏನೇನದೆ, ಯಾವ ಕಾಯಿಲೆಗೆ ಉಪಯೋಗ ಇದು, ಇದೆಲ್ಲ ನೋಡ್ ಮಾಡ್ಬೇಕು. ಇದು ಡೆಂಗು ಜ್ವರ ಆಗ್ಬೋದು, ಈ ಜ್ವರ ಐಟಮ್ ಬಿಳಿ ರಕ್ತ ಕಣ ಹೆಚ್ಚಿಗೆ ಮಾಡ್ಕೊಳ್ಳುವಂಥದ್ದು, ಇದ್ರಲ್ಲಿ ಏನಪ್ಪ ಅಂದ್ರೆ ಒಂದು 25-30 ಕಾಯಿಲೆ ಗುಣ ಆಗುವಂಥದ್ದು ಇದ್ರಲ್ಲಿ ಅದೇ ಇದ್ರ ಈ ವೆರೈಟಿಲಿ. ಇದು ತಿಂದ್ರೆ ಇನ್ನೊಂದ್ಸಾರಿ ಮತ್ತೆ ತಿನ್ನೋಣ ಅನ್ನೋದು ಅನ್ಸುವಂತ ಇದೆ. ಇದು ಮಂಡ್ಯ ಜಿಲ್ಲೆಯಲ್ಲಿ ಜನಕ್ಕೆ ಗೊತ್ತಿಲ್ಲ ಈ ಡ್ರಾಗನ್ ಫ್ರೂಟ್ ಅಂದ್ರೆ, ಯೋ ಇದೇನಪ್ಪ ಇದೇನೋ ಕರೆ, ಹಿಂದೆ ನಾವು ಕಳ್ಳಿ ತಿಂತಿರ್ಲಿಲ್ಲ ಅದು ಕರಲ್ಲ ಅಂತ ಅಂತಾರೆ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಬೇಡಿ ದಯವಿಟ್ಟು. ನಮ್ಮ ಜನಗಳು ಇದ ತಿಂದು ನೋಡಿ, ತಿಂದು ನೋಡಿದಾಗ ಧೈರ್ಯ. ಇನ್ನೊಬ್ರು ಬೆಳಿಗ್ಗೆ ತುಂಬಾ ಇವರು ಎನ್ಕರೇಜ್ ಇರ್ತದೆ, ಇದೇನೋ ಗಿಡ ಇದೇನೋ ಹಣ್ಣು ಅಂತ ಅನ್ನೋಕೆ ಹೋಗ್ಬಿಡಿ. ನೀವು ತಿನ್ ನೋಡಿ ಜ್ಯೂಸು, ಹಣ್ಣು ನ್ಯಾಚುರಲ್ ಆಗೇ ತಿನ್ಬೋದು, ತುಂಬಾ ಚೆನ್ನಾಗದೆ, ರೆಡ್ ವೆರೈಟಿ ತುಂಬಾ ಚೆನ್ನಾಗದೆ, ಸ್ವೀಟು ಇದೆ ತಿನ್ನಿ. ಎರಡನೇದಾಗಿದ್ದು ಇಡೀ 3 ವರ್ಷ ಆದ್ಮೇಲೆ ವರ್ಷ ಪೂರ್ತಿ ಕಾಯಿ ಇರುತ್ತೆ. ಹೆಂಗೆ ಇರುತ್ತೆ ಅಂದ್ರೆ ಇದು 8 ಬರುತ್ತೆ, ಇನ್ನು 3 ಏನಕ್ಕೆ ಲೆಸ್ ಆಗುತ್ತೆ ಅಂತಂದ್ರೆ ಆಗ ಬೆಳಕು ಕಡಿಮೆ ಇರ್ತದೆ. 3 ಟೈಮ್ ಬೆಳಕು ಕೊಟ್ರೆ ಅಂದ್ರೆ ಲೈಟಿಂಗ್ಸ್ ಹಾಕ್ಸ್ಕೊಂಡ್ರೆ ಇಡೀ ವರ್ಷ ಪೂರ್ತಿ ನಮಗೆ ಕಾಯಿ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಟ್ರಿಪ್ ಏನು ಮಾಡ್ತಾವೆ, ಒಂದು 5 ಬರುತ್ತೆ, ಆಮೇಲೆ 10 ಬರುತ್ತೆ, ಆಮೇಲೆ ಒಂದು 15 ಬರುತ್ತೆ, 20 ಬರುತ್ತೆ. ಅಂದರೆ ಇದ್ರ ತಾಕತ್ ಮೇಲೆ, ಗಿಡದ ತಾಕತ್ ಮೇಲೆ ಹಣ್ಣು ಹೂವು ಜಾಸ್ತಿ ಬರುತ್ತೆ. ಅದು ಮೇನ್ ಇಂಪಾರ್ಟೆಂಟು. ನಾವು ಇದಕ್ಕೆ ಎಷ್ಟು ಪೋಷಕಣೆ ಮಾಡ್ತೀವಿ ಅಷ್ಟು ಜವಾಬ್ದಾರಿ ಜಾಸ್ತಿ ಕೊಡುತ್ತೆ ನಮಗೆ, ವರ್ಷಕ್ಕೆ ವರ್ಷಕ್ಕೆ ಜಾಸ್ತಿ ಆಯ್ತಾ ಇರ್ತದೆ.
2: ಓಕೆ ಸರ್, ತುಂಬ ಚೆನ್ನಾಗಿ ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ಮಾಹಿತಿಗಳನ್ನ ತಿಳಿಸಿರಿ. ಸೊ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅಂತ ಅಂದ್ಕೊಂಡವರು ಡ್ರ್ಯಾಗನ್ ಫ್ರೂಟ್ನ ಈ ರೀತಿಯಲ್ಲಿ ವೈಜ್ಞಾನಿಕ ಪದ್ಧತಿನಲ್ಲಿ ಬೆಳೆದಾಗ ಒಳ್ಳೆಯ ಒಂದು ಆದಾಯ, ಒಳ್ಳೆಯ ಒಂದು ಇಳುವರಿನ ಪಡ್ಕೊಂಡು ಒಂದು ರುಚಿಯಾದಂತಹ ಹಣ್ಣನ್ನು ನಾವು ಆರೋಗ್ಯಕರವಾಗಿ ತಿನ್ನೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಾಲತೇಶ್ವರು ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸ್ಕೊಟ್ರು. ಧನ್ಯವಾದಗಳು ಮಾಲತೇಶ್ವರ. ಆ್ಯಂಡ್ ನೀವು ಕೂಡ ಕೇಳ್ಕೊಂಡಿದ್ರೆ ಅಂತ ಅಂದ್ಕೊಡ್ತೀನಿ, ನೀವು ಕೂಡ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾಯಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೀವು ಕೂಡ ಬಾಬಾಯ್. ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ ನಾನು ಇಪ್ಪನ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದನು ನೆನಪಲಿ ಹುಡಿಯುವ ಬಿಸಿ.

ಮಾಡುವೆನು ಬಿಡದಲ್ಲ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲು ತಾನು ಹಿಂದೆ ಎಂದು ತಿಂದು ಎಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
9: ಮರೆಯಾಗದಿರಲಿ ಮೈಸೂರು ಸ್ಯಾಂಡಲ್ ಸಾಬೂನು.

ಭಾಷಾವಾರು ಪ್ರಾಂತಗಳು ರಚನೆಯಾಗುವ ಮೊದಲೇ ಕರ್ನಾಟಕಕ್ಕೆ ಮೈಸೂರು ಎಂದೇ ಹೆಸರಿತ್ತು. ಇಂದಿಗೂ ಮೈಸೂರು ರಾಷ್ಟ್ರದಲ್ಲಿಯೇ ತನ್ನ ಬ್ರ್ಯಾಂಡೆಡ್ ನೇಮನ್ನು ಉಳಿಸಿಕೊಂಡಿದೆ. ಮೈಸೂರು ದಸರಾ, ಮೈಸೂರು ಮಲ್ಲಿಗೆ, ಮೈಸೂರು ಪಾಕು ಮುಂತಾದ ಹೆಸರುಗಳು ಜನರ ನಾಲಿಗೆ ತುದಿಯಲ್ಲಿವೆ. ಇವುಗಳ ಜೊತೆಗೆ ಮೈಸೂರು ಸ್ಯಾಂಡಲ್ ಸೋಪಿನ ಹೆಸರನ್ನಂತೂ ಕೇಳದವರೇ ಇಲ್ಲ. 20ನೇ ಶತಮಾನದಲ್ಲಿ ಕನ್ನಡ ನಾಡನ್ನು ಗಂಧದ ಗುಡಿ ಎಂದೇ ಹೊಗಳುತ್ತಿದ್ದರು. ಪಶ್ಚಿಮಘಟ್ಟದ ಹಚ್ಚ ಹಸಿರು ಕಾಡುಗಳಲ್ಲಿ ಗಂಧದ ಮರಗಳಿಗೆ ವಿಶಿಷ್ಟ ಸ್ಥಾನವಿತ್ತು. ಜಗತ್ತಿನ ಯಾವ ದೇಶದಲ್ಲೂ ಬೆಳೆಯದ ಗಂಧದ ಮರಗಳು ಕರ್ನಾಟಕದಲ್ಲಿ ಮನೆ ಮಾಡಿಕೊಂಡಿದ್ದವು. ಯುರೋಪಿನಲ್ಲಿ ಕರ್ನಾಟಕದ ಗಂಧದ ಮರಗಳಿಗೆ ಅತ್ಯಂತ ಬೇಡಿಕೆಯಿತ್ತು. ಅಲ್ಲಿಗೆ ನಾವು ಗಂಧದ ಮರ ಮಟ್ಟುಗಳನ್ನು ರಫ್ತು ಮಾಡಿ ಸಾಕಷ್ಟು ಹಣ ಗಳಿಸುತ್ತಿದ್ದೆವು. ಮೊದಲ ಜಾಗತಿಕ ಮಹಾಯುದ್ಧ ಆರಂಭವಾದ ಕೂಡಲೇ ನಮ್ಮ ಗಂಧದ ರಫ್ತು ಕೂಡ ನಿಂತು ಹೋಯಿತು. ಒಂದೆರಡು ವರ್ಷಗಳಲ್ಲಿ ಕನ್ನಡ ನಾಡಿನ ಗಂಧದ ಮರಗಳ ಸ್ಟಾಕು ಹಾಗೇ ಉಳಿದುಕೊಂಡು ಬಿಟ್ಟಿತು. ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ್ ಒಡೆಯರವರಿಗೆ ಏನು ಮಾಡಬೇಕೆಂಬುದೇ ನಿರಂತರ ಚಿಂತನೆಯಾಯಿತು. ಆಗ ಕನ್ನಡ ನಾಡಿನ ಅತಿ ಬುದ್ಧಿವಂತ ಎಂಜಿನಿಯರ್ ಎಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಗಂಧದ ಮರಗಳ ಸಮಾಲೋಚನೆಯ ಬಗ್ಗೆ ಸರ್ ಎಂ ಇವರನ್ನು ಕೃಷ್ಣರಾಜ್ ಒಡೆಯರವರು ಸಂಪರ್ಕಿಸಿ ಮಾತನಾಡಿದರು. ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಎಂಬುದು ಸರ್ ಎಂ ಇವರ ಮೂಲ ಮಂತ್ರವಾಗಿತ್ತು. ನಾಲ್ವಡಿ ಕೃಷ್ಣರಾಜ್ ಒಡೆಯರ್, ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ದಿವಾನರಾಗಿದ್ದ ಕೆ ಶೇಷಾದ್ರಿ ಅಯ್ಯರ್ ಒಟ್ಟಿಗೆ ಸೇರಿ ಗಂಧದ ಮರಗಳಿಂದ ಎಣ್ಣೆ ತೆಗೆದು ಸೋಪ್ ತಯಾರಿಸುವ ದೊಡ್ಡ ಯೋಜನೆಯನ್ನು ರೂಪಿಸಿದರು. ಬಾಂಬೆಯಿಂದ ತಂತ್ರಜ್ಞರನ್ನು ಕರೆಸಿಕೊಂಡರು. ಹಾಗೆಯೇ ಬೆಂಗಳೂರಿನ ಭಾರತೀಯ ವಿಜ್ಞಾನ ಮಂದಿರದ ಸೋಸ್ಲೆ ಗರಳಪುರಿ ಶಾಸ್ತ್ರಿ ಎಂಬ ರಸಾಯನ ತಜ್ಞರನ್ನು ಚರ್ಚೆಗೆ ಕರೆದರು. ಅಂತಿಮವಾಗಿ ಸೋಸಲೆ ಶಾಸ್ತ್ರಿಯವರನ್ನು ಯುರೋಪಿಗೆ ಕಳುಹಿಸಿ ಸಾಬೂನು ತಯಾರಿಸುವ ರಾಸಾಯನಿಕ ತಂತ್ರವನ್ನು ಕಲಿತು ಬರಲು ಅವರನ್ನು ನಿಯೋಜಿಸಿದರು. ಎಸ್ ಜಿ ಶಾಸ್ತ್ರಿಯವರು ಇಂಗ್ಲೆಂಡಿನಿಂದ ಸಾಬೂನು ತಯಾರಿಸುವ ಕಲೆಯನ್ನು ಕಲಿತು ಬಂದರು. ಪ್ರಾಯೋಗಿಕವಾಗಿ ಶಾಸ್ತ್ರಿಯವರು ತಯಾರಿಸಿದ ಸಾಬೂನಿನ ಪರಿಮಳ ಘಮಲು ಅದ್ಭುತವಾಗಿತ್ತು. ಕರ್ನಾಟಕ ಸರ್ಕಾರದ ಒಡೆತನದಲ್ಲಿ ಕರ್ನಾಟಕ ಸೋಪ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ ಹೆಸರಿನಲ್ಲಿ ಮೈಸೂರು ಸ್ಯಾಂಡಲ್ ಸಾಬೂನು ಫ್ಯಾಕ್ಟರಿ ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಆರಂಭವಾಯಿತು. 1916 ಮೇ 10ರಂದು ಮೊದಲ ಮೈಸೂರು ಸ್ಯಾಂಡಲ್ ಸಾಬೂನು ಮಾರುಕಟ್ಟೆಗೆ ಬಿಡುಗಡೆ ಆಯಿತು. ಆ ಸಂದರ್ಭದಲ್ಲಿ ಮಾರುಕಟ್ಟೆಯ ಎಲ್ಲ ಸಾಬೂನುಗಳು ಆಯತಾಕಾರದಲ್ಲಿದ್ದು ಅವುಗಳ ಮೇಲೆ ಕಂಪನಿಯ ಹೆಸರುಗಳು ಬರೆದಿದ್ದವು. ಆದರೆ ಮೈಸೂರು ಸ್ಯಾಂಡಲ್ ಸಾಬೂನು ಮಾತ್ರ ಅಂಡಾಕಾರದಲ್ಲಿದ್ದು ವಿಶೇಷವಾಗಿತ್ತು. ಸಾಬೂನಿನ ಮೇಲೆ ಮುದ್ರಿಸಿದ ಪೌರಾಣಿಕ ಶರಭದ ಲಾಂಛನ ಎಲ್ಲರ ಗಮನ ಸೆಳೆಯುವಂತಿತ್ತು. ಸಿಂಹದ ಶರೀರ, ಆನೆಯ ತಲೆಯ ಲಾಂಛನದ ಶರಭ ಜ್ಞಾನ, ಶಕ್ತಿ, ಸಾಹಸ, ಧೈರ್ಯಗಳ ಸಮ್ಮಿಶ್ರಣವಾಗಿತ್ತು. ಕರ್ನಾಟಕ ಸೋಪ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ KSDL ಈ ಸಾಬೂನು ಕಂಪನಿ ಇಡೀ ದೇಶದಲ್ಲಿಯೇ ಹಳೆಯ ಬಹುದೊಡ್ಡ ಕಂಪನಿ. ಸಂಪೂರ್ಣ ಗಂಧದೆಣ್ಣೆಯಿಂದ ತಯಾರಾಗುವ ಜಗತ್ತಿನ ಏಕೈಕ ಸಾಬೂನೆಂದರೆ ಮೈಸೂರು ಸ್ಯಾಂಡಲ್ ಸಾಬೂನು. ಆಭರಣದ ಪೆಟ್ಟಿಗೆಯಂಥ ಪ್ಯಾಕೇಜ್ನಲ್ಲಿ ಮಾರಾಟವಾಗುವ ಈ ಸಾಬೂನು ಭಾರತದ 40% ಹಿರಿಯರ ಅಚ್ಚುಮೆಚ್ಚಿನ ಸಾಬೂನಾಗಿ ಬಳಕೆಯಾಗುತ್ತಿದೆ. ಸಾಬೂನು ತಯಾರಿಕೆಗಾಗಿಯೇ ಮೈಸೂರು ಮತ್ತು ಶಿವಮೊಗ್ಗದಲ್ಲಿ ಗಂಧದ ಎಣ್ಣೆ ಕಾರ್ಖಾನೆಗಳನ್ನು ಮಹಾರಾಜರು ಆರಂಭಿಸಿದ್ದರು. ಪ್ರತಿ ವರ್ಷ 26,000 ಟನ್ ತೂಕದ ಸಾಬೂನು ದೇಶದಲ್ಲಿಯೇ ತಯಾರಾಗುತ್ತದೆ. 2006 ಹೊತ್ತಿಗೆ ಸಾಬೂನು ಕೊಂಚ ಕುಸಿತ ಕಂಡಿತು. ಆಗ ಸಾಬೂನಿಗೆ ಹೆಚ್ಚು ಪ್ರಚಾರ ನೀಡಲು 2006 ಪ್ರಸಿದ್ಧ ಕ್ರಿಕೆಟ್ ಪಟು ಮಹೇಂದ್ರ ಸಿಂಗ್ ಧೋನಿಯವರನ್ನು ಸಾಬೂನಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸರ್ಕಾರ ನೇಮಿಸಿತು. ಆಗ ಸ್ವಲ್ಪ ಸಾಬೂನಿನ ವರ್ಚಸ್ಸು ಹೆಚ್ಚಿತು. ರೋಸ್ ಮಿಲ್ಕ್ ಕ್ರೀಮ್, ಜಾಸ್ಮಿನ್ ಮಿಲ್ಕ್ ಕ್ರೀಮ್, ಆರೆಂಜ್ ಲೈಮ್, ಕೊಲಗ್ನೆ ಲ್ಯಾವೆಂಡರ್, ಫ್ರೂಟಿ ಫ್ಲೋರಲ್ ಹೊಸ ಹೆಸರಿನ ಸಾಬೂನುಗಳು ಮಾರುಕಟ್ಟೆಗೆ ಬಿಡುಗಡೆಯಾದವು.

0: ಸೋಪಿನ ಜೊತೆಗೆ ಗಂಧದ ಕಡ್ಡಿ, ಗಂಧದ ಎಣ್ಣೆ, ಗಂಧದ ಪೌಡರ್ ಹಾಗೂ ಸುಗಂಧದ ದ್ರವ್ಯಗಳು ಕೂಡ ಮಾರಾಟವಾಗತೊಡಗಿದವು. ಒಂದು ಕಾಲಕ್ಕೆ ಎಲ್ಲರ ಮನೆ ಮಾತಾಗಿದ್ದ ಮೈಸೂರು ಸ್ಯಾಂಡಲ್ ಸಾಬೂನು ಈಗ ಮಾರುಕಟ್ಟೆಯ ಬಗೆ ಬಗೆಯ ಸಾಬೂನುಗಳೊಂದಿಗೆ ಪೈಪೋಟಿಗೆ ಇಳಿದಿದೆ. ಬಣ್ಣ, ಆಕಾರ, ಸುವಾಸನೆ, ಪ್ಯಾಕುಗಳಿಂದ ಅನೇಕ ಸಾಬೂನುಗಳು ಮಾರುಕಟ್ಟೆಯಲ್ಲಿ ಯುವಕರ ಮನಸ್ಸು ಗೆಲ್ಲುತ್ತಿವೆ. ಯುವಕರಿಗೆ ನಮ್ಮದೇ ಸ್ಥಳೀಯ ಸಾಬೂನು ಕಣ್ಣಿಗೆ ಕಾಣದಂತಾಗಿದೆ. ಶ್ರೀಗಂಧದ ಮರಗಳು ಕೂಡ ಕಣ್ಮರೆಯಾಗುತ್ತಿವೆ. ಸಾಬೂನು ಉತ್ಪಾದನೆ ಮೇಲೆ ಅದು ದೊಡ್ಡ ಹೊಡೆತ ಕೊಟ್ಟಿದೆ. ಒಂದು ಕಾಲಕ್ಕೆ ಅತ್ಯಧಿಕ ಶ್ರೀಗಂಧದ ಮರಗಳಿಂದ ತುಂಬಿದ ಮೈಸೂರು, ಮೈಸೂರು ಸ್ಯಾಂಡಲ್ ಸಾಬೂನು ಕರ್ನಾಟಕದ ಹೆಮ್ಮೆಯ ವಸ್ತುವಾಗಿತ್ತು. ಈಗ ಶ್ರೀಗಂಧದ ಮರಗಳೇ ಪ್ರಕೃತಿಯಲ್ಲಿ ಇಲ್ಲದಿರುವುದರಿಂದ ಸ್ಯಾಂಡಲ್ ಸಾಬೂನು ಮಾರುಕಟ್ಟೆಯಿಂದ ಕಣ್ಮರೆಯಾಗುವುದೇ ಎಂಬ ದಾರುಣ ಸ್ಥಿತಿ ಬಂದೊದಗಿದೆ. ಅದಕ್ಕೆ ಪರ್ಯಾಯವಾಗಿ ಮತ್ತೆ ಶ್ರೀಗಂಧದ ಮರಗಳನ್ನು ಬೆಳೆಸಿ ನಾವು ಸ್ಯಾಂಡಲ್ ಸೋಪನ್ನು ಮತ್ತೆ ತಯಾರಿಸುವ ದಿಕ್ಕಿನಲ್ಲಿ ಸಾಗೋಣ ಎಂಬುದು ನನ್ನ ಹಾರೈಕೆಗಳು.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ಕಣ್ಣನ್ನು ಕುಣಿಸು ಕುಣಿಸು, ಕಣ್ಣನ್ನು ತಣಿಸು ತಣಿಸು, ಅತ್ತ ಇತ್ತ ಸುತ್ತಾಡು ಬೇಗ ಬೇಗ ಬೇಗ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕ್ಷಣ ಕ್ಷಣದದು ನೀವ ಕೇಳುತ್ತ ಕೇಳುತ್ತ ಕಲಿಯಿರಿ.
1: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
2: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
1: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
2: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
5: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
3: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
4: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
3: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
6: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:00 ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
2: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಓ, ಯಾವ್ದೋ ಮೆಸೇಜ್ ಬಂತು.
6: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
5: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
6: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
5: ರೇಡಿಯೋನಾ?
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11:00 ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
4: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
6: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
5: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
7: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
8: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
1: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7:00 ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಮಗ, ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
10: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
11: ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
12: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
13: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: भरतवर्षे भरतखण्डे जम्बूद्वीपे प्रथमपादे जयनाम संवत्सरे वैवस्वत मन्वन्तरे कलियुगे क्वलयुगे जैलुयुगे रैलुयुगे डीलुयुगे पॉलिटिक्स युगे इलेक्शन गिलेक्शन शुभारंभं शुभतिथौ ನಿಮ್ಮ ಮತ ನಿಮಗೊಬ್ಬರಿಗೆ ಬಿಟ್ಟು ಎಲ್ರಿಗೂ ಹಿತ. ಕ್ರಾಂತ ಕ್ಲಿನ್ನ ಕ್ಲಾಂತ ಕ್ಲಿಷ್ಟ ಕ್ರುದ್ಧ ಕ್ರೂರ ಕ್ರೋಡ ಹಂದಿ ಕೌಂಚ ನೀರ್ಕೊಕ್ರೆ ಕ್ರೌರ್ಯ ಕ್ರಾಂತ ಕ್ಲೀಬ ಕ್ಲೇಶ ಕ್ಲೈಬ್ಧ ಕ್ಷಣಾತಿ ಕ್ಷಣ ಭಂಗುರ ಭರತ ಖಂಡ ರಾಜಕಾರಣ ಜೈ ಎಲೆಕ್ಷನ್ ಕ್ರಾಸ್ ಕಲೆಕ್ಷನ್ ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ
1: ಅಗಳ ದೇಶಕ್ಕೆಂಟು ಪಾರ್ಟಿ ಪಾರ್ಟಿಗೊಬ್ಬ ಲೀಡ್ರು

0: 세발.
1: 카디 카테 꿀찌 캐테 자티 캐티 가랑구 코타 캔마스 보타 아크레 벨멜링쿠 이크레 탈레멜망쿠 ಅಷ್ಟ ದಿಕ್ಪಾಲಕರುಗಳಿಗೆ ಗಂಟುಬೇನೆ ಮತದಾರರಿಗೆ ಮಂಡಿ ನೋವು ಭಕ್ತಿ ವರ್ಷಸ್ ಬಾರು ಬಾಳೆಹಣ್ಣು ವರ್ಷಸ್ ಮಂಗ್ಯಾನ ಬಾಯಿ ದೊಡ್ಡು ವರ್ಷಸ್ ದಡ್ರು ಜಾಣ ವರ್ಷಸ್ ಸ್ಮಶಾನ ಗ್ಲಾಮರ್ ವರ್ಷಸ್ ಗಮಾರ ಹೆಂಡತಿ ವರ್ಷಸ್ ಗಂಡ ಅಣ್ಣ ವರ್ಷಸ್ ತಮ್ಮ ಭ್ರಷ್ಟ ವರ್ಷಸ್ ಕುಷ್ಟ ಗಟಾರ ವರ್ಷಸ್ ಗಿಟಾರ ಗಂಜಿ ವರ್ಷಸ್ ಗಂಟ್ಲು ಗಂಗೋದಕ ವರ್ಷಸ್ ಕಾಲ್ಸೂಪು ಕಾಲ್ಸೂಪು ಕಾಲ್ಸೂಪು ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೆಯಲಿ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ.

0: ಕಲಶಕ್ಕೆ ಗಂಧ ಇಟ್ಟು ಅಕ್ಷತೆ ಗಂಧ ಕಾಣಿಸಿ ಚೊಂಬೆಗೆ ಕೈ ಮುಚ್ಕೊಳ್ಳಿ
1: ಮುಚ್ಕೊಂಡು
0: ವೋಟಿಂಗ್ ಮೆಷಿನ್ ನಲ್ಲಿ ಬಲಗೈಲಿ ಬಟನ್ ಒತ್ತಿ ಎಡಗೈಗೆ ಮಸಿ ಹಚ್ಚುತ್ತಾರೆ ಹಚ್ಕೊಳ್ಳಿ
1: ಹಚ್ಕೊಂಡು
0: ಇದ್ದ ಮೂರರಲ್ಲಿ ಕದ್ದವ್ರು ಯಾರು ಅಂತ ವೋಟ್ ಹಾಕಿದ ಮೇಲೆ ಬೇಜಾರಾಗುತ್ತೆ ಬೇಜಾರು ಮಾಡ್ಕೊಳ್ಳಿ
1: ಮಾಡ್ಕೊಂಡು
0: ಇನ್ನ 5 ವರ್ಷ ನಿಮ್ ತಂಟೆಗೆ ಯಾರು ಬರಲ್ಲ ನೆಮ್ಮದಿ ಮಲಿಕಳಿ
1: ಮಲೇಕೊಂಡು
0: ಇವನು ಒಳ್ಳೆಯವನ ಅವಳು ಒಳ್ಳೆಯವಳ ಅವನಪ್ಪ ಹೆಂಗೆ ಈ ಮಗ ಹಿಂಗೆ ಅವನು ಇವನ 3ನೇ ತಂಗಿ 6ನೇ ಮಗ ಇವನು ಬಿಡ್ರಿ ಅವನು ದೊಡ್ಡಪ್ಪನ ಪಕ್ಷೇತ್ರ 3ನೇ ಮಗ ತಗಳಿ ತಗಳಿ ತಗಳಿ ಇದು ಖಾನ್ದಾನುಗಳ ಕೌಟುಂಬಿಕ ಕೌಪೀನ ಕ್ರಾಂತಿ ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ
1: ಐಸಬಸ್ ಯಾರೋ ಒಬ್ಬ ಗೆದ್ದ ಇನ್ಯಾವನೋ ಬಿದ್ದ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡುದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನು ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ

0: ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
1: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
2: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೇಳ್ರಿ.
1: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
1: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
2: ಏನು ಏನು ವಿಷಯಮ್ಮ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೆಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು, ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ, ತಬಲ ಎಂ ಲಕ್ಷ್ಮೀನಾರಾಯಣ ಭಟ್ಟ, ತಂಬೂರಿ ಲಕ್ಷ್ಮಣ್ ದಾಸ್.

बहूनी भूतानि सर्वाणि इत्युपधारय अहम् कृष्णस्य जगतः प्रभवः प्रलयस्तथा मत्तः परतरं नान्यत् किञ्चिदस्ति धनञ्जय मयि सर्वमिदं प्रोतं सूत्रे मणिगणायव। श्रीमन्नारायणु ತನ್ನ ಸೃಷ್ಟಿ ರಚನೆಯ ಕುರಿತು ಹೇಳತಕ್ಕಂತಹ ಕಾಲ, ಪರಾ ಮತ್ತು ಅಪರಾನ್ ಎರಡು ಪ್ರಕೃತಿಗಳ ದ್ವಾರ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷವೆಂಬ ಅಷ್ಟ ಕಾರ್ಯವನ್ನು ತಾನೇ ನಡೆಸುವುದಾಗಿ ಭಗವಂತ ಭಗವದ್ಗೀತೆಯಲ್ಲಿ ಅಪ್ಪಣೆ ಕೊಟ್ಟಿದ್ದಾನೆ. ಅಂತಹ ಪರಾ ಪ್ರಕೃತಿ ಅಂತಕ್ಕಂಥವಳೇ ಲಕ್ಷ್ಮಿ, ಅಪರಾ ಅಂತ ಕರೆಯಿರ್ತಕ್ಕಂಥವಳೇ ತ್ರಿಗುಣಾತ್ಮಿಕಳಾಗಿರ್ತಕ್ಕಂಥ ದುರ್ಗಾದೇವಿ. ಆ ದುರ್ಗೆಯೇ ಸಮಸ್ತ ದುಷ್ಟಶಕ್ತಿಗಳನ್ನು ದಮನ ಮಾಡಲು ಭಗವಂತನ ಆಜ್ಞೆಯಂತೆ ಅವತರಿಸತಕ್ಕಂಥವಳು. ಕೆಲವೊಮ್ಮೆ ಶ್ರೀಹರಿಯ ಅನುಜ್ಞೆಯಂತೆ ಆಕೆಯು ಮೋಕ್ಷವನ್ನು ಕೊಡತಕ್ಕಂಥವಳು, ಅಮೃತತ್ವವನ್ನು ಅನುಗ್ರಹ ಮಾಡತಕ್ಕಂಥವಳು. ಅಂತಹ ಜಗದಂಬಿಕೆ ಜಗಜ್ಜನನಿ ದುಷ್ಟನಾದ ಕಂಹಾಸುರ ಅನ್ನತಕ್ಕಂಥ ದೈತ್ಯನ ನಾಶಕ್ಕಾಗಿ ಅವತಾರ ಮಾಡ್ತಾಳೆ. ಕೋಲ ನಾಮಕನಾದಂಥ ಋಷಿಯ ಮೇಲೆ ಅನುಗ್ರಹ ಮಾಡಲುಸ್ಕರವಾಗಿ ಅಂಥ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ, ಕೋಲಾಪುರ ಕ್ಷೇತ್ರ ಮಹಾತ್ಮೆಯನ್ನು ಕೇಳಿ ಆ ಅಪರಾಂಬ ತ್ರಿಗುಣಾತ್ಮಿಕ ದುರ್ಗಾದೇವಿಯ ಚರಣದಲ್ಲಿ ಭಕ್ತಿ ಪ್ರೇಮವನ್ನು ಜಾಗೃತ ಮಾಡಿಕೊಳ್ಳೋಣವಂತೆ.

ತ್ರೇತಾಯುಗದಲ್ಲಿ ರೋಮ ರೋಮಗಳಿಗೆ ಕೋಟಿ ಪರ್ವತಗಳ ಭಾರವುಳ್ಳ ಮರುತ್ಪುತ್ರ, ಸಪ್ತ ಕೋಟಿ ಮಂತ್ರಗಳನ್ನ ತನ್ನದಾಗಿಸಿಕೊಂಡ ಅಷ್ಟ ಸಿದ್ಧಿ ನವನಿಧಿಗಳಿಗೆ ಒಡೆಯನಾಗಿರತಕ್ಕಂಥ ಮುಖ್ಯ ಪ್ರಾಣ, ಶ್ರೀರಾಮನ ಅನುಜ್ಞೆಯಂತೆ, ಸುಷೇಣಾದಿಗಳ ಪ್ರಾರ್ಥನೆಯಂತೆ ಲಕ್ಷ್ಮಣದೇವನನ್ನ ಬದುಕಿಸಲೋಸ್ಕರ ಸಂಜೀವನ ಪರ್ವತವನ್ನು ಎತ್ತಿ ತರುವಾಗ ಅದರ ಒಂದು ಗಿರಿಯ ಖಂಡ, ಒಂದು ತುಂಡು ಪೃಥ್ವಿ ಮೇಲೆ ಬಿದ್ದುದಕ್ಕೆ ಸಕಲ ಗೈರಿಕ ಧಾತುಗಳಿಂದ ವನಸ್ಪತಿಗಳಿಂದ ಯುಕ್ತವಾದಂಥ ಆ ಗಿರಿ ಖಂಡಕ್ಕೆ ಕುಟಚಾದ್ರಿ ಅಂತ ಹೆಸರಾಯಿತಂತೆ. ಅನೇಕಾನೇಕ ವನಸ್ಪತಿಗಳು, ಅಪೂರ್ವವಾದ ಮೃಗ ಪಕ್ಷಿ ಸಂಕುಲಗಳು ಆ ಕುಟಚಾದ್ರಿಯಲ್ಲಿ ನೆಲೆ ನಿಂತು ದೇವತೆಗಳೆಲ್ಲ ಆ ಸ್ಥಳಕ್ಕೆ ಧಾವಿಸಿದರು. ಆ ಗಿರಿಖಂಡದಿಂದ ಕೆಳಗಿಳಿದು ಹರಿಯತಕ್ಕಂಥ ನದಿಗೆ ಸೌಪರ್ಣಿ ಎಂಬುದಾಗಿ ನಾಮ. ಯಾಕಂದ್ರೆ ಸುಪರ್ಣ ಅಂತ ಹೆಸರಿರುವುದು ಗರುಡನಿಗೆ. ಗರುಡನು ಆ ದಿವ್ಯವಾದ ಗಿರಿಖಂಡದಲ್ಲಿ ಬಹುಕಾಲ ತಪಸ್ಸು ಮಾಡಿದ್ದನಂತೆ. ಇನ್ನೊಂದು ಪಾವನ ಸ್ಥಳ ಚಿತ್ರಮೂಲ, ಇವೆಲ್ಲವೂ ಕೂಡ ಪರಮಾತ್ಮನ ಸೃಷ್ಟಿ ವೈಚಿತ್ರದ ಮಹಾನ್ ಪ್ರತಿಮೆಯಂತೆ ಋಷಿ ಮುನಿಗಳಿಗೆ ಗೋಚರಿಸುತ್ತಾ ಇತ್ತು. ಆ ಸೌಪರ್ಣಿ ನದಿ ತೀರದಲ್ಲಿ ಫಲಂ ಬಿಡುವ ಜಂಬು ಜಂಬೀರ ಪನಸ ಪಾಟಲಿ ಪೂಗ ಪುನ್ನಾಕ ಕದಳಿ ಕಂಕಲ್ಲಿ ನಾರೀಕೇಳ ಕಭಿತ್ತ ಅಶ್ವತ್ಥ ಮುಖಪಾದ ಪಂಗಳು ಕುಸುಮ ಪರಿಮಳವನ್ನು ದೆಸೆ ದೆಸೆಗೆ ಪಸರಿಸುವ ಪಾದರಿ ಪಾರಿಜಾತ ಚಂಪಕ ಮಲ್ಲಿಕಾ ನಂದಿಕಾ ಮೊದಲಾದ ಪುಷ್ಪಂಗಳು ಎಲ್ಲರ ಬಂಡರುಂಡು ಮಿಂಡೆದ್ದು ಮಂಡಳಿಪ ಬಂಡುಣಿಗಳ ತಂಡಗಳು ಕುಕಿಲ್ವ ಗೋಗಿಲೆಗಳು ಕೃಷ್ಣ ಕೀರ್ತಿಯನ್ನು ಘಟಿಸುವ ಕಪೋತಂಗಳು ಕಮನೀವಾಯ ಕಂಗೊಳಿಪ ಕಾಸಾರಗಳಿಂದ ಯುಕ್ತವಾಗಿರತಕ್ಕಂಥ ನಂದನ ವನವನ್ನು ಮೀರಿಸುವ ಆ ಸುಂದರ ವನದಲ್ಲಿ ಕೋಲ ನಾಮಕನಾಗಿರತಕ್ಕಂಥ ಉಚ್ಚ ವರ್ಣದಲ್ಲಿ ಜನಿಸಿದ ವೈದಿಕ ಶ್ರೇಷ್ಠ ತಪಸ್ಸಿಗೆ ಆ ಸ್ಥಳವನ್ನು ಆರಿಸಿಕೊಂಡಿದ್ದ.

ಪ್ರಶಾಂತವಾದ ಕುಟಚಾದ್ರಿ ಸೌಪರ್ಣಿ ನದಿ ತೀರದಲ್ಲಿ ಕೋಲನಾಮಕ ಆ ಬ್ರಾಹ್ಮಣ ಋಷಿ ಅನೇಕಾನೇಕ ಸಾಧು ಸಂತರನ್ನ ಸಾಧಕರನ್ನ ಸಿದ್ಧಪುರುಷರನ್ನ ಜೊತೆ ಸೇರಿಕೊಂಡು ಆ ಏಕಾಂತದಲ್ಲಿ ಮನೋತತ್ವಾಭಿಮಾನಿಯಾದ ಮಹಾದೇವನನ್ನ ನಿರಂತರ ಸ್ಮರಿಸುತ್ತಾ ಒಂದು ಪಾರ್ಥಿವ ಲಿಂಗವನ್ನು ಮಾಡಿ ಮಣ್ಣಿನಿಂದ ಆ ಲಿಂಗವನ್ನು ಮಾಡಿ ಅಲ್ಲಿ ಆ

ಲಿಂಗನನ್ನು ಚಿಂತನೆ ಮಾಡ್ತಾ ಇದ್ದ. ನಿಷ್ಕಾಮವಾದ ಅವನ ಭಕ್ತಿ ಪ್ರಾರ್ಥನೆಗೆ ಒಲಿದು ಆ ಶಿವನ ಸಾಕ್ಷಾತ್ಕಾರವಾಗ್ತದೆ. ಪರಮ ಮಂಗಳ ಮೂರ್ತಿಯನ್ನು ಕಂಡು, ನಿರ್ಮಲನಾದ ಶಿವನನ್ನು ಶಂಕರನನ್ನು ಕಂಡು, ಭಸ್ಮೋತ್ಹೂಳಿತನಾದ ಧವಳ ಗಂಗೆಯನ್ನು ಶಿರದಲ್ಲಿ ಹೊತ್ತಂತಹ ಸ್ವಾಮಿಯನ್ನು ಕಂಡು ತಾನು ಧನ್ಯನಾದೆ ಎಂದು ಕೈ ಮುಗಿಯುತ್ತಾರೆ. ಅನ್ಯಥಾ ಯಾವ ಅಪೇಕ್ಷೆಯೂ ಇಲ್ಲ. ಅವ ಬೀಳ್ತಾ ಇದ್ದಾನೆ, ಹೇ ಶಂಭೋ, ಸದಾಕಾಲ ನನ್ನ ಧ್ಯಾನ ಚಿಂತನ ಮನನ ಇದಕ್ಕೆ ನನಗೆ ಅವಕಾಶ ಕೊಡು. ನನ್ನ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕತಕ್ಕಂತಹ ಸ್ಥಳ ಕೊಡು. ಆಗ ಹೇಳಿದಂತೆ ಶಿವನು, ನೀನು ಯಾವ ಈ ಪಾರ್ಥಿವ ಲಿಂಗವನ್ನು ಮಾಡಿದ್ಯೋ ಇದರಲ್ಲಿ ನಿನ್ನಂತರಂಗದಲ್ಲಿ ಯಾರ ಉಪಾಸನೆ ಕುರಿತು ನನಗೆ ಪ್ರೀತಿ ಇದೆಯೋ ಆ ದೇವತೆಯ ಸನ್ನಿಧಾನ, ಆ ದೇವಿಯ ಸನ್ನಿಧಾನ ಈ ಪಾರ್ಥಿವ ಲಿಂಗದಲ್ಲೇ ಬರುತ್ತದೆ. ನೀನು ಕಾತ್ಯಾಯನಿಯ ಉಪಾಸನೆಯನ್ನು ಬಯಸಿದ್ದಿ, ಆ ಕಾತ್ಯಾಯನಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ಸನ್ನಿಧಾನವೇ ತುಂಬಿದೆಯಾದ್ರಿಂದ ಈ ಲಿಂಗದಲ್ಲೇ ಆ ದಿವ್ಯವಾದ ಸ್ವರ್ಣರೇಖೆಯಿಂದ ಯುಕ್ತವಾಗಿ ಶ್ರೀಲಕ್ಷ್ಮಿಯ ಸನ್ನಿಧಾನವಿದೆ. ಆದಿಲಕ್ಷ್ಮಿ ಅಂತವಳು ಕರೆಯಲ್ಪಡ್ತಾಳೆ. ನೀನಾಕೆ ಉಪಾಸನೆ ಮಾಡು, ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿಗಳಲ್ಲಿ ನಿನಗದರಿಂದ ಪ್ರಾಪ್ತಿಯಾಗ್ತಾವೆ. ಆಕೆಯ ಅನುಗ್ರಹದಿಂದಲೇ ಭಕ್ತಿ ಶ್ರದ್ಧಾ ಪ್ರೇಮಗಳು ನಿನಗೆ ಪ್ರಾಪ್ತಿಯಾಗ್ತಾವೆ. ಹೀಗೆ ಹೇಳ್ತಾ ಆ ದಿವ್ಯ ಲಿಂಗದಲ್ಲಿ ಸ್ವರ್ಣರೇಖಾ ವಿನ್ಯಾಸದಿಂದಿರತಕ್ಕಂಥ ಆ ದೇವಿಯ ಆದಿಮೂಲ ಶಕ್ತಿಯನ್ನು ಕಾಣಿಸ್ತಾನೆ. ಆ ಹಿರಣ್ಯವರ್ಣೆಯನ್ನು ತೋರಿಸ್ತಾನೆ. ಧ್ಯಾನಸ್ಥನಾಗಿ ಕುಳಿತು ಆ ಜಗದ್ಧಾತ್ರಿಯನ್ನು ಚಿಂತನೆ ಮಾಡ್ತಾನೆ.

ಸಂತೃಪ್ತನಾಗಿದ್ದಾನೆ ಕೋಲಾಮುನಿ. ಈಗ ಕೋಲಮುನಿಯು ನಿರಂತರ ಜಗದ್ಧಾತ್ರಿಯನ್ನ ಲಿಂಗಾಕಾರದಲ್ಲಿ ಉಪಾಸನೆ ಮಾಡ್ತಾ ಇರತಕ್ಕಂಥ ಕಾಲ. ಇತ್ತ ಕಂಹಾಸುರನಂತಕ್ಕಂಥ ದೈತ್ಯ ಶುಕ್ರಾಚಾರ್ಯರ ಶಿಷ್ಯ, ಬಹುಕಾಲದಿಂದ ಕಾಲಭೈರವಿಯನ್ನ ಕುರಿತು ತಪಸ್ಸು ಮಾಡಿ ತನಗೆ ಸಾವೇ ಬರಬಾರದು ಅಂತಕ್ಕಂಥ ವರ ಪಡೆದಿದ್ದನಂತೆ. ಸಾಯಬಾರದು ಅಂತ ಉದ್ದೇಶ ಅವರದ್ದು. ಎಲ್ಲ ರಾಕ್ಷಸರು ಅದನ್ನು ಬಿಡುತ್ತಾರೆ. ಮರಣ ಬರದ ತೆರ ವರವ ಕರುಣಿಸೋ, ಭೈರವಿಯಲ್ಲಿ ಬೇಡತಾರಂತೆ ಕೌಭಾಸುರ, ನಾನು ಸಾಯಬಾರದು ಅಂತ.

ಹೇ ಕಾಲ ಭೈರವಿ, ನನಗೆ ಯಾರಿಂದಲೂ ಸಾವು ಬರಬಾರ್ದು, ನನ್ನ ಸಮಾನರಾಗಿರ್ತಕ್ಕಂಥ ಪುರುಷರು ಯಾರೂ ನನ್ನ ಎದುರಿಸುವವರು ಇರಬಾರ್ದು. ತಥಾಸ್ತುಂದ್ರಂತೆಯ ಮಹಾಭೈರವಿ, ಪರಬಲೋತ್ಕಾರಿಯಾಗಿರತಕ್ಕಂಥ ಈ ದೈತ್ಯ ಸಜ್ಜನನ್ನ ದೇವತೆಗಳನ್ನು ಹಿಂಸಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಕಲ ದೇವತೆಗಳು ಒಂದೆಡೆ ಸೇರಿ ದುಷ್ಟರಾಗಿರುತ್ತ ಕಂಭಾಸುರನ ನಾಶಕ್ಕೆ ಏನು ಮಾರ್ಗ, ಆ ಚಿಂತನೆಯಲ್ಲಿ ತೊಡಗಿ ಮಹಾಕಾಲಿಯನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಆ ದೇವತೆಗಳಿಗೆ ಮಾತೆ ಒಲಿದಿದ್ದಾಳೆ, ಮಕ್ಕಳಂತೆ ಅವಳನ್ನು ಮನ್ನಿಸಿದ್ದಾಳೆ. ಹಿಂದೆ ಮಹಿಷ ಶುಂಭ ನಿಶುಂಭ ಎಲ್ಲ ರಕ್ಕಸರಿಂದ ಆ ದೇವತೆಗಳಿಗಾಗುವ ಹಿಂಸೆಯನ್ನ ದೂರ ಮಾಡಿ ಅಸುರರನ್ನು ಕೊಂದವಳಾಗಿ ಆ ನಾರಾಯಣೆಯ ಪರಮ ಮಂಗಲ ರೂಪವನ್ನು ಚಿಂತನೆ ಮಾಡುತ್ತಾರೆ. ಹೇ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಖಡ್ಗವು

ದಿವ್ಯವಾದ ಖಡ್ಗ ಚಕ್ರ ಗದಾದಿಗಳನ್ನು ಶೋಭಿಸುವ ಆ ರೂಪವನ್ನು ಕಂಡು ದುಷ್ಟನಿಂದ ನಮ್ಮನ್ನು ರಕ್ಷಣೆ ಮಾಡಬೇಕೆಂಬಾಗ ದೇವಿ ಆ ದೈತ್ಯನ ಬಳಿಗೆ ಧಾವಿಸುತ್ತಾಳೆ. ಶುಕ್ರಾಚಾರ್ಯನ್ನು ಕಂಡರು, ಹೇ ಮೂರ್ಖ ಕಂಹ, ಈ ದೇವಿ ನಿಶ್ಚಯವಾಗಿ ನಿನ್ನ ಕೊಲ್ತಾಳೆ, ಯಾಕಂದ್ರೆ ನಿನಗೆ ವರ ಇರತಕ್ಕಂಥದ್ದು ಪುರುಷರಿಂದ ಸಾವು ಬರಬಾರದು ಅಂತ, ಖಂಡಿತ ನೀ ಸಾಯಿತಿ, ಓಡು ಓಡು ಇಲ್ಲಿಂದ ಒಂದು ಕ್ಷಣ ನಿಲ್ಬೇಡ, ಯಾರಿಂದಲೂ ಸಾವು ಬರದಂತೆ ತಪಸ್ಸಿನಿಂದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊ ಹೋಗು ಅಂತ ಕಳಿಸ್ತಾರೆ.

ಅನಾತ್ಮ ಸಾವು ಯಾರಿಂದಲೂ ಬರಬಾರದು ಅಂಥ ಅಮರತ್ವ ಪಡೆದುಕೊಂಡು ಬಾ ಹೋಗು ಅಂತ ಕಳಿಸಿದರೆ ಕೌಹನು ಋಷ್ಯಮೂಖ ಮಹಾಪರ್ವತವನ್ನು ಸಾರಿ ಅಲ್ಲಿ ಉಗ್ರ ತಪದಲ್ಲಿ ತೊಡಗುತ್ತಾನೆ. ಆಗ ಎಲ್ಲ ದೇವತೆಗಳು ಒಂದೆಡೆ ಸೇರಿದರು, ಈಗ ಖಂಡಿತವಾಗಿ ಆತ ಭೀಕರವಾದ ವರಗಳನ್ನೇ ಪಡೆದು ಅಜೇಯನಾಗಿ ಬಂದು ನಮ್ಮನ್ನು ಕೊಲ್ತಾನೆ. ಹೀಗೆ ತಿಳಿದು ಎಲ್ಲ ಜೊತೆ ಸೇರಿದಂತಹ ಋಷಿ ಮುನಿಗಳು ಜ್ಞಾನಿಗಳು ಮಹಿಷಾಸುರಮರ್ದಿನಿಯಾದಂತಹ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರತಕ್ಕಂತಹ ಕಾಲ, ತ್ರಿಮೂರ್ತಿಗಳೇ ಅಂದರಂತೆ ನಿಮ್ಮ ಯಾರ ಪ್ರಾರ್ಥನೆಗೂ ಲಕ್ಷ್ಮಿ ಒಲಿಯೋದಿಲ್ಲ. ಆದಿಲಕ್ಷ್ಮಿ ಕಾತ್ಯಾಯನಲ್ಲಿ ಅಂತರ್ಯಾಮಿಯಾಗಿರುವ ದುರ್ಗಾ ತ್ರಿಗುಣಾತ್ಮಿಕ ಆ ಕೋಲಾನಾಮಕ ಋಷಿಗೆ ಮುನಿಗೆ ಮಾತ್ರ ಒಲಿದಿದ್ದಾಳೆ. ನೀವೀಗ ಆ ಕೋಲಾನ ಬಳಿಗೆ ಹೋಗಿ ಆ ಋಷಿಯಿಂದ ದೇವಿಯ ಪ್ರಾರ್ಥನೆಯನ್ನು ಮಾಡಿಸಿ ಆ ದುಷ್ಟನು ವರವನ್ನು ಕೇಳದಿದ್ದಾಗ ಮಾಡಬೇಕು. ಎಲ್ಲರೂ ಕೋಲಾ ಋಷಿ ಬಳಿಗೆ ಬರ್ತಾ ಇದ್ದಾರೆ. ಆಗ ಕೋಲ ಮಹಾಮುನಿಯು ಮಹಿಷಾಸುರ ಮರ್ದಿನಿಯ ಆ ಮಹಾಲಕ್ಷ್ಮಿಯ ದಿವ್ಯ ರೂಪವನ್ನು ಚಿಂತಿಸ್ತಾ ಆಕೆಯ ಸರ್ವಶ್ರೇಷ್ಠವಾದ

ಈ ಚಕ್ರದ ಬಿಂದುವಿನಲ್ಲಿ ನಿಲ್ಲಬೇಕು ಅಂತ ಆಕೆಯನ್ನು ಪ್ರಾರ್ಥನೆ ಮಾಡಿ ಚಕ್ರ ಶ್ರೀ ಚಕ್ರ ಶ್ರೀ ಇಂದು ಯುಕ್ತವಾಗಿರತಕ್ಕಂಥದ್ದು ದುಷ್ಟರ ನಾಶಕ್ಕೆ ಸಂಪತ್ ಪ್ರಾಪ್ತಿ ಮಾಡಲಿಕ್ಕೆ ಅನುಕೂಲವಾಗಿರತಕ್ಕಂಥದ್ದು.

ಸನ್ನಿಹಿತಳಾಗಿ ಆ ಲಿಂಗದಲ್ಲಿ, ಪಾರ್ಥಿವ ಲಿಂಗದಲ್ಲಿ ಸ್ವರ್ಣರೇಖೆಯಿಂದಿದ್ದು ಆ ಆದಿಲಕ್ಷ್ಮಿ ಕೋಲ ಮಹಾಮುನಿಗೆ ದರ್ಶನ ಕೊಟ್ಟಾಗ ಎಲ್ಲ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಾರೆ. ಹೇ ಲಕ್ಷ್ಮಿ, ನೀನೀಗ ದಯ ಮಾಡಬೇಕು ನಮಗೆ. ಆ ದುಷ್ಟನು ಇನ್ನೇನು ವರ ಕೇಳ್ತಾನೋ, ಅವನಿಗೆ ಆ ವರ ಸಿದ್ಧಿಸಿದಂತೆ ಮಾಡಿ ನಮ್ಮನ್ನು ಕಾಪಾಡಬೇಕು. ಆದಿಲಕ್ಷ್ಮಿ ಸಮಸ್ತ ದೇವತೆಗಳಿಗೆ ದರ್ಶನ ಕೊಟ್ಟಾಗ ಆಕೆಂದಲೂ ಭಯಪಡಬೇಕಾದಿಲ್ಲ. ಆ ಮೂಕದಾನವನ್ನು ಏನೇನು ವರ ಕೇಳ್ತಾನೋ, ಅದು ಯಾವ ವರಗಳವನಿಗೆ ಸಿಗದಂತೆ ಮಾಡುವ ಹೊಣೆ ನನ್ನದು, ಯಾಕೆ ಭಯಪಡ್ತೀರಿ? ಅವರೆಲ್ಲ ನನ್ನ ಸಮಾಧಾನ ಪಡಿಸುತ್ತಾಳೆ. ಯಾಕೆ? ಅವಳೇ ವಾಕ್ ಅಂಬರಣಿ. ಕಂಹಾಸುರನು ತನಗೆ ಶಂಕರನು ದರ್ಶನವಿತ್ತು, ತಪಸ್ಸಿಗೆ ಒಲಿದು ಬೇಕಾದನ್ನು ಕೇಳು ಅನ್ನುವಾಗ ಕೇಳಬೇಕು ಕೇಳಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಆ ವಾಗಂಭರಣಿ ಅವನ ವಾಕನ್ನು ಅಪಹರಿಸಿಬಿಡ್ತಾಳೆ. ಮೂಕನಾಗ್ಬಿಟ್ಟ, ಬಾಯೇ ಬರದು, ಶಬ್ದವೇ ಬಾಯಿಂದ ಹೊರಡೋದಿಲ್ಲ. ಏನನ್ನು ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಶಂಕರನಂದ ಬೇಕಾದವರ ಕೇಳು ಅಂದ್ರೆ ಬಾಯಿಂದ ಹೊರಹೊಮ್ಮುವುದಿಲ್ಲ ಯಾವ ಮಾತು ಕೂಡ. ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಚಿತ್ರಮೂಲವೆಂತಕ್ಕಂತಹ ಆಶ್ರಮದ ಬಳಿಯಲ್ಲಿ ಕುಳಿತಾ ದೇವಿಯ ಮಂಗಲ ರೂಪವನ್ನು ನೋಡ್ತಾ ಚಿಂತನೆ ಮಾಡ್ತಾ ಇದ್ದಾರೆ. ಹೇ ದೇವಿ, ದಯಮಾಡು, ನಮಗೆ ಕಾಪಾಡು. ನಿನ್ನ ಅನುಗ್ರಹದಿಂದಲೇ ಈ ದೈತ್ಯ ಶಕ್ತಿ ನಮಗೆ ನಾಶ ಆಗ್ಬೇಕು, ಬೇರೆ ಮಾರ್ಗವೂ ಇಲ್ಲ.

ಬ್ರಹ್ಮಾದಿಗಳನ್ನು ಬಂದಿತ್ತಲಾದವಳೆ ಆದಿಲಕ್ಷ್ಮಿ ಜಗನ್ಮಾತೆ ಕಾಪಾಡು. ದೇವಿ ಎಂದಳು ಭಯಬೇಡ, ಅವನನ್ನು ಮೂಕನಾಗಿಸಿಬಿಟ್ಟಿದ್ದೇನೆ, ಅವನಿನ್ನೇನನ್ನು ತಾನೇ ಬರ ಕೇಳುವಂತಿಲ್ಲ.

0: ನೀನೇ ಆದಿಲಕ್ಷ್ಮಿ, ಕಾಪಾಡ್ ನಮ್ಮನ್ನು.
1: ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ.

ಲಕ್ಷ್ಮೀರ್ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀರ್ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀರ್ ನಮೋಸ್ತುತೆ. ಪದ್ಮಾಸನಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರದರೆ ದೇವಿ ನಾನಾಲಂಕಾರ ಭೂಷಿತೆ ಜಗಸ್ಥಿತೆ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ಇವರೆಲ್ಲ ಪ್ರಾರ್ಥನೆ ಮಾಡುವಾಗ ಮೂಕದಾನ ಒದ್ದಾಡ್ತಾ ಇದ್ದಾನೆ, ಬಾಯಿಂದ ಮಾತೇ ಹೊರಹೊಮ್ಮುವುದಿಲ್ಲ. ಏನು ವರ ಕೇಳ್ತಾರೆ? ಇದಕ್ಕೆ ಯಾರ ಕಾರಣ? ಆ ವಾಗಂಭರಣಿ ನನ್ನ ಮಾತನ್ನ ಅಪಹಾರ ಮಾಡಿದ್ಲು, ಈಗಿಂದೀಗಲೇ ಆಕೆಯ ಸಂಹಾರ ಮಾಡ್ತೇನೆ ಎಂಬುದಾಗಿ ದೈತ್ಯರಿಗೆಲ್ಲ ತಾನೇ ಆಜ್ಞೆ ಕೊಡ್ತಾ ಇದ್ದಾನೆ. ಮಹಾನ್ ಸೇನೆಯೊಂದೊಡಗೂಡಿ ಧಾವಿಸಿದ ಆ ದೇವಿಯ ಬಳಿ ಯುದ್ಧಕ್ಕೆ ಜಗದ್ಧಾತ್ರಿ ನಿಂತಿದ್ದಾಳೆ. ದೈತ್ಯ ಮಹಾಸೇನೆಯನ್ನು ಕಂಡು ಭಯಗೊಂಡಂತ ದೇವತೆಗಳಿಗೆ ಸಮಾಧಾನ ಹೇಳ್ತಾ ಇದ್ದಾಳೆ. ಯಾಕೆ ಭಯಪಡ್ತಾ ಇದ್ದೀರಿ ನೀವು? ದೇವಿ ಇತ್ತಳ ಭಯ ಲಕ್ಷ್ಮೀ ದೇವಿಗೆ ತಳಭಯ. ಹೆದರಬೇಡಿ,

ಎಲ್ಲಾ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಆ ಮೂಕಾಂಬ ದಾನವನನ್ನ ಕರೆದಳು ಯುದ್ಧಕ್ಕೆ. ಈಗ ಕೌಹನನ್ನ ಮೂಕ ಅಂತಲೇ ಕರೆದಿದ್ದಾರೆ. ಯಾಕೆ ಬಾಯಿ ಬಾರದು, ಶಬ್ದವೇ ಇಲ್ಲ, ಮಾತೇ ಮಾತನಾಡಲಾರ. ಹೇ ಮೂಕನೇ, ಬಾಯುದ್ಧಕ್ಕೆಂಬುದಾಗಿ ಕೈ ವೀಸಿದಾಗ ಆ ದೇವಿಯ ಮಹಾಘೋಷ ಕೇಳ್ತಾರೆ. ಒಂದೆಡೆ ದೇವತೆಗಳ ಜಯಘೋಷ, ಋಷಿಮುನಿಗಳ ವೇದ ಘೋಷ, ದೇವಿಯ ವಾಹನದ ಸಿಂಹ ಗರ್ಜನೆ. ಇದನ್ನು ಕೇಳಿದ ರಾಕ್ಷಸ ಮೂಕಾಸುರನು ಖಡ್ಗವನ್ನು ಝಳಪಿಸಿ ಭೂಮಿ ನಡುಗುವಂತೆ ಸೈನ್ಯದೊಂದಿಗೆ ಹೊರಟಿದ್ದ. ಭೀಕರವಾದ ಸೇನೆಯನ್ನು ದೇವತೆಗಳು ನೋಡ್ತಾರೆ. ಹೊರಟಿತು ರಾಕ್ಷಸ ದಂಡು, ಮಹಾಸೈನ್ಯ ಮುಂಕೊಂಡು.

ಹಿಂದಿಮ ಢಕ್ಕೆಗಳು ಚೀರುವ ಶಂಖ ಶಂಖ ಗೋಮುಖವು ಖರ್ಗ ಕುಂತದೋ ಮರವು ಕೃಪಾಣ ಸಡಗರು ಬಚ್ಚ ಧನುಷಿನ ಬಾಣ ಸಿಡಿಯುವ ಸಿಡಿ ಮತ್ತುಗಳದೆ ಗುಡುಗು ಪಡುವಿ ನಡಗಲಿದು ಶೇಷನ ನಡುಗು ಕಡೆಗಾಲದ ಮರಳ ಮುನಿಧಿಯ ಫಲವೋ ಅಡಿಯಿಡ ಇಲ್ಲಡೆ ಅಸುರರ ಬಲವೋ ಹೊರಟಿತು ರಾಕ್ಷಸ ದಂಡು ಮಹಾಸೈನ್ಯ ಮುಂಕೊಂಡು ಏನ ನೆಂಬೆ ಪಶುಗಳನ್ನು ಹೋಲ್ವ ರೂಪೋಣ ಕೋತಿ ಕರಡಿಯ ಮೂತಿಗಳು ವಿಕಾರವಾದಂತಹ ಪಶುರೂಪದಿಂದ ಯುಕ್ತರಾದ ಅಸುರರ ದಂಡು ಸೇರಿತಂತೆ ಕ್ರೂರದಾಡೆ ತುಟಿ ಮೀರಿದ ಹಲ್ಲು ಗುರು ಹುರಿಸುವ ಸುರುಗಳು ಏಳು ನಾಸಿಕದ ಜೋಲು ತುಟಿಗಳು ಹೂನು ಬೆನ್ನಿನವನೊಬ್ಬ ಹಾಳು ಸುರಿವ ನಡು ನೆತ್ತಿ ಬಾಯಿ ಮಹತೋಳನ ಹೋಲುವನೊಬ್ಬ ವಕ್ರ ನಡೆಯ ಮಹಾವಕ್ರವದನದ ವಿಕ್ರಮ ಅಸುರ ಮತ್ತೊಬ್ಬ ಹೊರಟಿತು ರಾಕ್ಷಸ ದಂಡು ಮಹಾಸೈನ್ಯ ಮುಂಕೊಂಡು ಮಲಿತ ಮೂಕಾಸುರ ಧೈರ್ಯದ ಮೇರು ಪರ್ವತ ಕಾಯನು ಇದ್ರಿ ಪರ್ಯಾರು ಶೂಲ ಪರಿಗಗದ ಮುದ್ರ ಧರಿಸಿ

ರಾಕ್ಷಸರನ್ನು ಕಂಡು ದ್ಯಾವ ಪೃಥ್ವಿ ಸ್ವರೂಪದಲ್ಲಿ ತಾನು ಎದ್ದು ನಿಂತು ಬಿಟ್ಟಿದ್ದಾಳೆ. ಭೀಕರವಾದಂತಹ ಯುದ್ಧ ಪ್ರಾರಂಭವಾದರೆ ಆ ಮಹಾಕಾಳಿಯನ್ನು ಎದುರಿಸತಕ್ಕಂಥವ್ರು ಯಾರು? ಸಿಂಹದ ಕ್ರೂರವಾದಂಥ ನಖಕ್ಕೆ ಬಲಿಯಾದ ಅಸುರರು ಅಸಂಖ್ಯ. 18 ಭುಜಗಳಿಂದ ಎಡಬಿಡದೆ ಪರಿಹ, ಭುಸುಂಡಿ, ಖಡಗ, ಧನುಸ್ಸು, ಅನೇಕಾನೇಕ ಬಾಣಗಳಿಂದ ರಾಕ್ಷಸರನ್ನು ಎದುರಿಸ್ತಾಳೆ. ಏಕ ಪ್ರಕಾರ ಬ್ರಹ್ಮಾದಿ ದೇವತೆಗಳೇ ನೋಡ್ತಾ ಇದ್ದಾರೆ ಜಗದ್ಧಾತ್ರಿಯನ್ನ. ಆಕೆಯ ಗುಣಗಾನ ಮಾಡ್ತಾ ಇರತಕ್ಕಂಥ ಕಾಲ. ಮೂಕಾಸುರನು ದೇವಿಯ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹಿಂದೆ ಮುಂದೆ ಅನೇಕ ಕ್ರಮದಿಂದ ಪ್ರಯತ್ನ ಮಾಡ್ತಾನೆ. ನಾನಾ ರೂಪಗಳಿಂದ ಆಕೆಯನ್ನು ಇರಿಲಿಕ್ಕೆ ಬರ್ತಾನೆ. ಜಗದ್ಧಾತ್ರಿಗೆ ಜಗನ್ಮಾತೆಗೆ ಇದೊಂದು ಮಕ್ಕಳ ಆಟಿಕೆಯಂತೆ. ಕ್ಷಣ ಮಾತ್ರದಲ್ಲಿ ಮೂಕರನ್ನು ಸುಟ್ಟುರುಹಬಲ್ಲಳು, ಆ ಸಾಮರ್ಥ್ಯ ಇದೆ. ಆಕೆಯ ರಣಲೀಲೆಯನ್ನು ಜಗತ್ತಿಗೆ ತೋರಿಸಲೋಸ್ಕರವಾಗಿ ಅಟ್ಟಹಾಸಿನ ತನ್ನ ಕಡೆಗೆ ಬರತಕ್ಕಂತಹ ಆ ಧೂರ್ತನ ಕೇಶವನ್ನು ಗಟ್ಟಿಯಾಗಿ ಹಿಡಿದು ಆ ಮೂಕಾಸುರನನ್ನು ವಧಿಸಲೋಸ್ಕರ ತನ್ನ ಕೈಯಲ್ಲಿ ಎತ್ತಿದ್ದಾಳೆ ಖಡ್ಗವನ್ನು. ಆಗ ನೋಡ್ತಾನೆ ಒಬ್ಬಳೇ, ಇಡೀ ರಣರಂಗದಲ್ಲೆಲ್ಲ ದೇವಿಯರೇ ಕಾಣಿಸ್ತಾ ಇದ್ದಾರೆ ಆ ಮೂಕಾಸುರನಿಗೆ. ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ, ಎಲ್ಲಿ ನೋಡಿದ್ರು ಆಕೆ ಸೊಕ್ಕಿದ

ಈ ಭೀಕರವಾದಂತಹ ಸ್ವರೂಪವನ್ನು ಕಂಡು ಮೂಕಾಸುರನು ಯುದ್ಧ ಪ್ರಯತ್ನವನ್ನು ಬಿಟ್ಟುಕೊಟ್ಟ. ಈಕೆಯನ್ನು ಎದುರಿಸುವುದು ಸಾಧ್ಯವಲ್ಲ ಅಂತಕ್ಕಂಥ ಸ್ಪಷ್ಟವಾಯಿತು. ಆಗ ಮೂಕಾಸುರು ಕೇಳಿದಂತೆ, ಹೇ ತಾಯೇ, ನನಗೀಗ ಸಾವು ನಿಶ್ಚಯ. ನಾನಾದರೂ ಇಂಥ ಸಾವನ್ನೇ ಅಪೇಕ್ಷೆ ಮಾಡಿದ್ದೇನೆ. ಯಾತರಿಂದಾಗಿ ಮತ್ತೆ ಮತ್ತೆ ನನಗೆ ಜನ್ಮವಿಲ್ಲವೋ, ನಿನ್ನನ್ನು ಮತ್ತೆ ನಾನು ಯಾವ ಕಾರಣದಿಂದಲೂ ಯುದ್ಧದಲ್ಲಿ ಎದುರಿಸಬಾರದೋ, ಅಂತಹ ಒಂದು ಸಂದರ್ಭವನ್ನು ಕಾಯ್ತಾ ಇದ್ದೆ. ಆದರೆ ನನ್ನ ಮನಸ್ಸಲ್ಲಿ ಏನಿದೆ ನೀನು ತಿಳಿದಿದ್ದಿ. ನಿನ್ನಲ್ಲಿ ಹೇಳಬೇಕು ಅಂದರೆ ನನಗೆ ಮಾತು ಬರದು, ಶಬ್ದಗಳೇ ಬಾಯಿಂದ ಹೊರಡುತ್ತಾ ಇಲ್ಲ. ಹೇ ಅಂಬೃಣಿ, ಹೇ ವಾಕ್ರೂಪೆ, ನೀನು ಮಾತು ಕೊಟ್ಟರೆ ನನ್ನ ಮನಸ್ಸಿನ ಅಭಿಲಾಷೆ ಏನುಂಟು ಅದನ್ನು ಹೇಳುತ್ತೇನೆ ಅಂದ. ಕೈ ಸನ್ನೆಯಿಂದೇ ಎಲ್ಲವನ್ನು ಹೇಳ್ತಾ ಸ್ಪಷ್ಟಪಡಿಸಲಿಕ್ಕೆ ನನಗೆ ಮಾತು ಕೊಡು. ವಾಗೀಶ್ವರಿ, ನಿನ್ನನ್ನು ಗುಣಗಾನ ಮಾಡಬೇಕು. ಸಾಯುವ ಮೊದಲು, ಈ ದೇಹತ್ಯಾಗದ ಮೊದಲು ನಾನು ಕಣಿಯಾಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಆ ಕೊನೆಯ ಹಂತದಲ್ಲಿ ದೇವಿ ಅವನಿಗೆ ಅನುಗ್ರಹ ಮಾಡ್ತಾಳೆ. ಆ ಮೂಕಾಸುರ ಮಾತು ಪ್ರಾರಂಭ ಮಾಡ್ತಾನೆ. ಅಲ್ಲಿ ಅವನ ಪ್ರಾರ್ಥನೆ ಅದು, ತಾಯೇ ಅವಶ್ಯ ನಾನೀಗ ಸಾವಿಗಣಿಯಾಗಿದ್ದೆ, ಈ ಸಾವನ್ನು ನಾನು ಎದುರಿಸ್ತೇನೆ. ನೀನು ಹಿಂದೆ ಶುಂಭಾನಿಶುಂಭಾದಿಗಳನ್ನ, ಮಹಿಷಾದಿ ಅಸುರಾದಿಗಳನ್ನ ಕೊಂದು ಬಲವನ್ನು ಲೋಕದಲ್ಲಿ ವ್ಯಕ್ತಗೊಳಿಸಿದ್ದೆ. ನಿನ್ನ ಬಲವನ್ನು ಪರೀಕ್ಷೆ ಮಾಡಬೇಕು, ನಿನ್ನೊಡನೆ ಹೋರಾಡಬೇಕು, ನಿನ್ನ ಜೊತೆಗೂ ಕೂಡ ನನ್ನ ಕೀರ್ತಿ ಸ್ಥಿರವಾಗಿ ಉಳಿಯಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ನಿನ್ನಲ್ಲಿ ಯುದ್ಧ ಮಾಡಿದ್ದೇನೆ ಹೊರತು ನಿನ್ನನ್ನು ಗೆಲ್ಲುವುದು ಸಾಧ್ಯವಿಲ್ಲ ಅಂತ ನನಗೆ ಗೊತ್ತಿದೆ. ಆದ್ರಿಂದ ತಾಯಿ, ಒಂದೇ ಆಸೆ ಇದೆ ನನಗೆ, ಅದನ್ನು ಪೂರ್ಣ ಮಾಡುವ. ಈಗ ನಿನ್ನ ಕೈಯಲ್ಲಿ ನಾನು ಸಾಯ್ತೇನಲ್ಲ, ನಿನ್ನ ಜೊತೆಗೆ ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕಾದ್ರಿಂದ, ಹೇ ಅಂಬಾ, ಜಗದಂಬಾ, ನೀನು ಮುಂದೆ ನನ್ನ ವಧೆಯಾದ ಬಳಿಕ ಆ ಚಂದ್ರಾರ್ಕ ಪರ್ಯಂತ ನಿನ್ನ ಹೆಸರಿನ ಜೊತೆಗೆ ನನ್ನ ಹೆಸರು ಉಳಿದು ಮೂಕಾಸುರನನ್ನು ಕೊಂದಂಥ ನಿನಗೆ ಮೂಕಾಂಬಾ ಅಂತಕ್ಕಂಥ ಹೆಸರೇ ಇಟ್ಕೊಳ್ಬೇಕು ತಾಯಿನಿ. ನಿನ್ನೊಬ್ಬ ದುಷ್ಟ ಪುತ್ರ, ನಿನ್ನೊಬ್ಬ ಕೆಟ್ಟ ಮಗ ನಾನೆಂಬುದಾಗಿ ತಿಳಿದು ನನ್ನ ಆಸೆಯನ್ನು ಪೂರ್ಣ ಮಾಡು ಅಂತ ಕೇಳ್ತಾಳೆ. ನಿಜ, ಎಷ್ಟೇ ದುಷ್ಟರಾದರೂ ಕೂಡ ತಾಯಿಗೆ ಪ್ರೇಮ ಇದ್ದೇ ಇದೆ. ಆ ಮೂಕಾಸುರನ ಮೇಲೆ ಕರುಣೆ ತೋರ್ತಾಳಂತೆ ದೇವಿ. ಅಂತಃಕರಣ ಅದು. ಭಗವಂತ ಸಾವಿರ ಅಪರಾಧ ಮಾಡಿದವನು ಬೇಕಾದ್ರೆ ಇರಲಿ, ಒಮ್ಮೆ ಶರಣು ಬಂದರೆ ಅವನ ಅಪರಾಧ ಕಳೆಯುತ್ತಾನಂತೆ. ಅದನ್ನು ಹೇಳ್ತಾರೆ ಶ್ರೀಪಾದರಾಜ ಯತಿಗಳು, ಪ್ರಭೋ

ಮಕ್ಕಳು ಹುಚ್ಚರಾದ್ರೆ ತಾಯಿ ಎತ್ತಿ ಬಿಸಾಡ್ತಾಳೇನು? ಹುಚ್ಚು ಮಗು, ಏನೇನೋ ಲೀಲೆಗಳನ್ನು ಮಾಡುವಾಗ ತಾಯಿ ಸಂತೋಷ ಪಡ್ತಾಳೆ. ಆ ಹುಚ್ಚು ಮಗುವನ್ನು ಮೆಚ್ಚಿ ಅದಕ್ಕೆ ಬೆಚ್ಚಗಿನ ಹಾಲು ಕುಡಿಸಲಿಕ್ಕೆ ಹೋದರೆ ಅದು ಕಚ್ಚುತ್ತದೆ. ಕಚ್ಚಿದ್ರೂ ತಾಯಿ ಮೆಚ್ಚುತ್ತಾಳೆ, ಅಪರಾಧ ಎಣಿಸೋದಿಲ್ಲ. ಜಗನ್ ಮಾತೆಯಲ್ವೇ ಅವಳು, ತನ್ನ ಕುರಿತು ಇಷ್ಟು ಅಪರಾಧ ಮಾಡಿರತಕ್ಕಂಥ ಮೂಕಾಸುರನ ಮೇಲೆ ಸಿಟ್ಟು ಮಾಡಲಿಲ್ಲ. ನಿನ್ನ ಹೆಸರೇ ಇಟ್ಟುಕೊಳ್ತೇನೆಂದ್ರು, ಮೂಕಾಂಬಾಮ್ಮ ನಾಮದಿಂದಲೇ ಮುಂದೆ ನಾನು ಪ್ರಸಿದ್ಧಳಾಗುತ್ತೇನೆ ಎಂಬುದಾಗಿ ಹೇಳಿ ಅವರ ಶಿರಚ್ಛೇದ ಮಾಡಿದ್ದಾಳೆ. ಸಮಸ್ತ ದೇವತೆಗಳು ಗುಣಗಾನ ಮಾಡಿದರು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಆಕೆಯನ್ನು ವಿಧ ವಿಧವಾಗಿ ಸ್ತೋತ್ರ ಮಾಡಿದ್ದಾರೆ. ಮೂಕಾಂಬಾಮ್ಮ ನಾಮದಿಂದ ಪ್ರಸಿದ್ಧಳಾಗಿ ಶ್ರೀ ಪಾರ್ಥಿವ ಲಿಂಗದಲ್ಲೇ ಸ್ವರ್ಣರೇಖಾರೂಪದಿಂದಿದ್ದು ಮೂಕಾಸುರನ ವಧೆಯಾದಾಗ ಅಸಂಖ್ಯಾತ ದೇವತೆಗಳು ನೋಡುತ್ತಿರುವಂತೆ ಆ ಶ್ರೀಚಕ್ರದ ಬಿಂದುವಿನಲ್ಲಿ ಆ ಲಿಂಗದಲ್ಲಿರುವ ಸ್ವರ್ಣರೇಖೆಯಲ್ಲಿ ತಾನು ಲೀನವಾಗ್ತಾ ಇದ್ದಾಳೆ ಮೂಕಾಂಬ. ಕೋಲ ಮಹಾಮುನಿ ಸಮಸ್ತ ದೇವತೆಗಳನ್ನು ಯುಕ್ತಳಾಗಿದ್ದು ನೋಡಿ, ಹೇ ತಾಯೇ ಜಗದಂಬಿಕಾ, ನಿನ್ನ ಮೂಕಾಂಬ ಅಂತಕ್ಕಂತಹ ಈ ನಾಮ ನಿನ್ನ ಕೀರ್ತಿಯನ್ನು ಕೊಂಡಾಡ್ತಾ ಕೊಂಡಾಡ್ತಾ ಭಕ್ತಿ ಪ್ರೇಮದಿಂದ ಒಂದೇ ಒಂದು ಶಬ್ದ ಬಾಯಿಂದ ಬರದೆ ನಾವು ಕೂಡ ಮೂಕರಾಗಿಬಿಟ್ಟಿದ್ದೆ. ನಿನ್ನ ಲೀಲಾ ವಿಷಯ ಚಿಂತನೆ ಮಾಡಿದವರೆಲ್ಲ ಮೂಕರಾಗ್ತಾರೆ, ನಿನ್ನನ್ನು ಕೊಂಡಾಡುವುದಕ್ಕೆ ಶಬ್ದವೇ ಇರುವುದಿಲ್ಲ. ಸರ್ವ ಶಬ್ದಮಯೀ ಚರಾಚರಮಯೇ, ನೀನು ಸರ್ವ ಶಬ್ದಮಯಿ ಚರಾಚರಮಯಿ.

ನಿನ್ನನ್ನು ಕೊಂಡಾಡ್ತಾ ಕೊಂಡಾಡ್ತಾ ನಾವು ಮೂಕರಾಗ್ಬಿಡ್ತೀವಿ. ಆದ್ರಿಂದ ದೈತ್ಯನಿಗೆ ಹೇಗೆ ಮಾತು ಕೊಟ್ಟವಳು ಮತ್ತು ಪಡೆದವಳು, ಹಾಗೆ ನಿನ್ನನ್ನು ಕೊಂಡಾಡ್ಲಿಕ್ಕೆ ನಮಗೆ ಮಾತು ಕೊಡು, ವಚನ ಕೊಡು. ನಮ್ಮ ಬಾಯಲ್ಲಿ ಕೆಟ್ಟ ಮಾತು ಬರುವ, ಇತರನ್ನು ನೋಯಿಸುವ, ನಿಂದಿಸುವ ಮಾತು ಬರುವ ಸ್ಥಿತಿಯಲ್ಲಿ ನಮ್ಮನ್ನು ಮೂಕರನ್ನಾಗಿಸು. ನಿನ್ನನ್ನು ಕೊಂಡಾಡ್ತಾ ಮೈ ಬರೀಬೇಕು ನಾವು, ಮೂಕರಾಗಬೇಕು ನಾವು. ಇಂಥ ಮೂಕಾಂಬಿಕೆಯನ್ನ ಸ್ತೋತ್ರ ಮಾಡ್ತಾರೆ ವಾದಿರಾಜರು ತೀರ್ಥ ಪ್ರಬಂಧ.

0: ವಾದರಾಜರಿಗೆ ಪ್ರಸನ್ನಲಾಗಿದ್ದಲಂತೆ ಮೂಕಾಂಬಿಕಾ ಲಕ್ಷ್ಮಿ. ಅವರು ಪ್ರಾರ್ಥನೆ ಮಾಡ್ತಾರೆ,
1: ಮೂಕಾಂಬಿಕಾ ಕೃಪಾಲೋಕಾತ್ ಕಾಂಕ್ಷಿತ ಫಲಪ್ರದ ಮೂಕಾನ ಕೃತಮೇ ಶತ್ರುನ್ ಏಕಾಂತಿಕ ಜನಪ್ರಿಯ.
0: ಏಕಾಂತಿಕರು ಅಂದ್ರೆ ಶ್ರೀಹರಿಯ ಭಕ್ತರು, ಪರಮಾತ್ಮ ಏಕಾಂತ ಭಕ್ತರಿಗೆ ಸಹಾಯ ಮಾಡತಕ್ಕಂಥವಳು ನೀನು ಲಕ್ಷ್ಮಿ. ನನ್ನ ಶತ್ರುಗಳನ್ನು, ನನಗೆ ಹಿಂಸೆ ಕೊಡತಕ್ಕಂಥವರನ್ನು ಮೂಕರಾಗಿಸು. ಏಕಾಂತಿಕ ಪರಿಯಾದ ಭಕ್ತರಿಗೆ ಅನುಕೂಲ ಮಾಡು, ಕಾಂಕ್ಷಿತ ಫಲವನ್ನು ಕೊಡತಕ್ಕಂಥವಳಾಗು. ಹೀಗೆ ವಾದರಾಜರು ಬೇಡಲಿಕ್ಕೆ ಒಂದು ಮುಖ್ಯ ಕಾರಣವಿತ್ತಂತೆ. ಆ ಕೊಲ್ಲೂರು ಮಹಾಕ್ಷೇತ್ರಕ್ಕೆ 5 ಶತಮಾನಗಳ ಹಿಂದೆ ವಾದರಾಜ ಮಹಾಯತಿಗಳು ಯಾತ್ರಾರ್ಥಿಯಾಗಿ ಅಲ್ಲಿಗೆ ಬಂದಾಗ ದುಸ್ತರ್ಕ ಮಾಡತಕ್ಕಂತಹ ದುಷ್ಟರನ್ನ ಸಚ್ಚಾಸ್ತ್ರ ಸತ್ತರ್ಕಾದಿಗಳಿಂದ ತಾನೇ ಸೋಲಿಸಿದಾಗ ವಾದಿರಾಜರನ್ನು ಹೇಗಾದರೂ ಅಪವಾದ ಇಡಿಸಿ ಅವರ ನಾಶವನ್ನು ಮಾಡಬೇಕು ಅಂತ ಸಿದ್ಧಗೊಳಿಸಿದಂತಹ ಕೆಲವು ದುಷ್ಟರು ಒಬ್ಬ ಬ್ರಾಹ್ಮಣ ಬಾಲಕನನ್ನು ಅಪಹರಿಸಿ ದೇವಾಲಯದಲ್ಲಿ ಆ ಮೂಕಾಂಬಿಕೆಯ ಹಿಂದೆ ತಗೊಂಡು ಹೋಗಿ ಅಡಗಿಸಿಟ್ಟು ವಾದಿರಾಜರು ಇಂತಹ ಒಂದು ಬಾಲಕನನ್ನು ಕೊಂದು ದೊಡ್ಡ ಅಪರಾಧ ಮಾಡಿದ್ದಾರೆ, ಆದ್ದರಿಂದ ಇವರಿಗೆ ಶಿಕ್ಷೆಯಾಗಬೇಕು ಅಂತ ಎಲ್ಲರೂ ರೂಪಿಸಿದರಂತೆ ಈ ದುಷ್ಟವಾದ ಕಾರ್ಯಕ್ರಮವನ್ನು. ಆಗ ಭಗವತಿಯನ್ನೇ ಬೇಡಿದರು ವಾದರಾಜರು, ತಾಯೇ ಲಕ್ಷ್ಮಿ, ನೀನು ಎಲ್ಲ ತಿಳಿದಿರತಕ್ಕಂಥವಳು, ಈ ನಿಜವನ್ನು ಲೋಕಕ್ಕೆ ಹೇಳಲಿಕ್ಕೆ ನೀನೇ ಸಮರ್ಥಳು ಎಂಬುದಾಗಿ ವಾದರಾಜರು ಆ ಜಗದಂಬಿಕೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ತನ್ನ ಮರೆಯಲ್ಲಿ ಅಡಗಿ ಕುಳಿತಂಥ ಬಾಲಕನನ್ನು ಹೊಡೆದು ಬಡೆದು ಹಿಂಸಿಸಿ ದೇವಿ ಅಲ್ಲಿಂದ ಓಡಿಸ್ತಾಳೆ. ವಾದರಾಜರಿ ಹುಡುಗನನ್ನು ಕೊಂದರು ಕೊಂದರು ಅಂತ ಈ ಪ್ರಕಾರ ಏನು ಪ್ರಚಾರ ಮಾಡಿದ್ರು, ಆ ಹುಡುಗನೇ ಬಂದು ನಾನಿಲ್ಲಿ ಬದುಕಿದ್ದೇನೆ, ಆ ಮೂಕಾಂಬ ದೇವಿನನ್ನು ಹೊಡೆದಿಲ್ಲಿಗೆ ಓಡಿಸಿದ್ಲು. ಇದನ್ನು ಕೇಳಿ ಯಾರ್ಯಾರು ಅಪವಾದ ಹಾಕಿದ್ರು ಅವರೆಲ್ಲರೂ ಕೂಡ ಆ ಸಭೆಯಲ್ಲಿ ಮೂಕರಾದರು.

ಗಜನಪ್ರಿಯ, ನನ್ನ ಶತ್ರುಗಳನ್ನು ಮೂಕರಾಗಿಸಿಬಿಟ್ಟಿದ್ದಿ ತಾಯಿ ನೀನು. ಆದ್ರಿಂದಲೇ ಅವಳೇ ಮಹಾಸರಸ್ವತಿ, ಅವಳೇ ಮಹಾಕಾಳಿ, ಅವಳೇ ಮಹಾಲಕ್ಷ್ಮಿ, ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಳು. ಅದಕ್ಕಾಗಿ ದಾಸರು ಕೂಡ ಪ್ರಾರ್ಥನೆ ಮಾಡ್ತಾರೆ, ಇಂದಿರಾ ರಮಣನ ಹಿರಿಯ ಸೊಸೆ ನೀನು. ಆ ಸರಸ್ವತಿಯಲ್ಲೂ ಲಕ್ಷ್ಮೀ ಸನ್ನಿಧಾನವನ್ನೇ ಚಿಂತನೆ ಮಾಡಿ ವಾಗಂಭರಣಿಯನ್ನು

ವಾಚಾ ಶುದ್ಧಿಯಾಗಿ ಭಗವಂತನನ್ನು ಕೊಂಡಾಡತಕ್ಕಂತಹ ಭಾಗ್ಯ ಅವಳು ಕೊಡತಕ್ಕಂಥವಳು. ಅವಳ ಅನುಗ್ರಹವಾದರೆ ನಮಗೆ ಭಗವಂತನಲ್ಲಿ ಭಕ್ತಿ ಶ್ರದ್ಧಾ ಪ್ರೇಮ ಹೆಚ್ಚುತ್ತದೆ ಅಂತಹ ಕೋಲಾಪುರ ನಿವಾಸಿಯಾದ ಮೂಕಾಂಬಿಕೆಯ ಸನ್ನಿಧಾನ ವಿಶೇಷವುಳ್ಳ ಲಕ್ಷಾಂತರ ಭಕ್ತಾದಿಗಳ ಅಪೇಕ್ಷೆಯನ್ನು ಪೂರ್ಣ ಮಾಡುವ ಆ ಕಲಾ ಸರಸ್ವತಿ ಜಗನ್ಮಾತೆ ಜಗದ್ಧಾತ್ರಿ ಮೂಕಾಂಬಿಕೆಯ ಮುಂದೆ ಆ ಕೋಲ ಮಹಾಮುನಿ ಅವಳ ದಿವ್ಯ ದರ್ಶನವನ್ನು ಪಡೆದು ಆಕೆಯ ಮಂಗಳ ಸನ್ನಿಧಾನವನ್ನು ಸೇರುತ್ತಾರಂತೆ. ಆ ಪವಿತ್ರವಾದಂತಹ ಸ್ಥಳಕ್ಕೆ ಬಂದ ಭಕ್ತರು ಸೌಪರ್ಣಿಕಾ ನದಿಯ ಸ್ನಾನ ಮಾತ್ರದಿಂದ ಸಮಸ್ತ ಪಾಪವನ್ನು ಕಳೆದುಕೊಂಡು ಆ ದೇವಿಯ ದರ್ಶನ ವಿಶೇಷವನ್ನು ಪಡೆದು ಪುನೀತರಾಗ್ತಾರೆ ಅಂತ. ಕೊಲ್ಲೂರು ಮೂಕಾಂಬಿಕೆಯ ಮಹಾನ್ ಕ್ಷೇತ್ರದ ಈ ದಿವ್ಯ ಚರಿತ್ರೆಯ ಭಾಗವನ್ನು ಲೋಕಕ್ಕೆ ಆ ದೇವಿಯ ಮಹಿಮೆಯನ್ನು ವರ್ಣಿಸುವ ಈ ಪುಣ್ಯ ಕಾರ್ಯದ ಜಗದ್ಧಾತ್ರಿ ಉತ್ತರೋತ್ತರವಾದ ಅಭ್ಯುದಯವನ್ನು ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಆ ಕೊಲ್ಲೂರು ಮೂಕಾಂಬಿಕಾ ಮಹಾಮಾತೆಗೆ ಮಂಗಳವನ್ನು ಹೇಳಿ ಶುಭ ಸಾರೋಣ.

0: ಇದುವರೆಗೂ ನೀವು ಕೇಳಿದ್ದು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಹರಿಕತೆ. ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ, ತಬಲಾ ಎಂ ಲಕ್ಷ್ಮೀನಾರಾಯಣ್ ಭಟ್ಟ, ತಂಬೂರಿ ಲಕ್ಷ್ಮಣ್ ದಾಸ್. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
2: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
0: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
0: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂ ನ ಕೇಳೋಣ, ನಾವು ಟೂರ್ ಮಾಡೋಣ.
5: ಶಿವಮೊಗ್ಗದ ರವೀಂದ್ರನಗರ ಗಣಪತಿ ದೇವಾಲಯದ ಆವರಣದಲ್ಲಿ ಅಪ ರಾಮಭಟ್ಟರ ಸ್ಮರಣಾರ್ಥ ನಡೆದಂತಹ ರಾಮಸ್ಮರಣೆ ಕಾರ್ಯಕ್ರಮದಲ್ಲಿ ನಡೆದ ಗಮಕ ವಾಚನವನ್ನು ಈಗ ನೀವು ಕೇಳಲಿದ್ದೀರಿ. ರಾಷ್ಟ್ರಕವಿ

ಕುವೆಂಪು ವಿರಚಿತ ರಾಮಾಯಣ ದರ್ಶನಂನ ಆಯ್ದ ಭಾಗವಾದ ಶಬರಿಗಾಥನು ಅತಿಥಿ ದಾಶರಥಿ ಇದನ್ನು ಕೇಳಲಿದ್ದೀರಿ. ವಾಚನ ಶ್ರೀಮತಿ ಮಾನಸ ಶಿವರಾಮಕೃಷ್ಣ, ವ್ಯಾಖ್ಯಾನ ಶ್ರೀಮತಿ ಶ್ರೀಲಕ್ಷ್ಮೀ ಶಾಸ್ತ್ರಿ.

రామాయ రామభద్రాయ రామచంద్రాయ వేదసే రఘునాథాయ నాథాయ సీతాయ పతయే నమః. శ్రీరామ నామ రామేతి రమే రామే మనోరమే సహస్రనామతత్తుల్యం రామనామారాధనే. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಮ್ಮ ಸಾಹಿತ್ಯಕ ಆಧ್ಯಾತ್ಮಿಕ ಮತ್ತು ಈ ಪ್ರಪಂಚದಲ್ಲಿ ನಮ್ಮ ಒಂದು ರಾಮಾಯಣ ಮತ್ತು ಮಹಾಭಾರತಕ್ಕೆ ಒಂದು ವಿಶೇಷ ಸ್ಥಾನಮಾನ ಇದೆ. ಭಾರತೀಯರ ಜನಜೀವನವನ್ನು ರೂಪಿಸುವಲ್ಲಿ ಈ ಎರಡು ಮಹಾಕಾವ್ಯಗಳು ತುಂಬ ಸಹಾಯವನ್ನು ಮಾಡ್ತದೆ ಅಂತ ಹೇಳಿ ಮೊದಲಿಂದ ನಡೆದುಕೊಂಡು ಬಂದಿರುವಂತಹ ಒಂದು ರೀತಿ. ಅದರೊಳಗೂ ಕೂಡ ಈ ರಾಮಾಯಣವನ್ನು ಒಂದು ಆದರ್ಶ ಕಾವ್ಯ ಅಂತ ನಾವು ಭಾವಿಸ್ತೇವೆ. ಯಾಕೆಂದ್ರೆ ಇಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳು ಕೂಡ ಆದರ್ಶ ಎಂಬಂತೆ, ಅನನ್ಯ ಎಂಬಂತೆ, ಅಪೂರ್ವ ಎಂಬಂತೆ ಬಾಳಿ ಬರುತ್ತಿದ್ದವರು. ಒಬ್ಬೊಬ್ಬರವರು ತ್ಯಾಗಮೂರ್ತಿಗಳು, ಒಬ್ಬೊಬ್ಬರ ಕಥೆಯೂ ಪುಣ್ಯಕಥೆ. ಹಾಗಾಗಿ ಎಲ್ಲರಿಗೂ ಆದರ್ಶಪ್ರಾಯವಾಗಿದ್ದು ಈ ರಾಮಾಯಣ ಅಂತ ಹೇಳಿ ಅದನ್ನ ಭಾವಿಸ್ತೇವೆ. ಈ ರಾಮಾಯಣವನ್ನ ಆಧರಿಸಿ ಒಂದು ಸಾವಿರಾರು ಕೃತಿಗಳು ಬಂದಿರಬಹುದು. ಕುಮಾರವ್ಯಾಸ ಆ ಕಾಲದಲ್ಲೇ ಹೇಳಿದ್ದಾರೆ, ತಿಣುಕಿದನು ಪಣಿರಾಯ ರಾಮಾಯಣದ ಕಥೆಯ ಭಾರದಲ್ಲಿ ಅಂತ ಹೇಳಿ. ಹಾಗಾಗಿ ನಾನು ರಾಮಾಯಣ ಬರೀಲಿಲ್ಲ ಅಂತ ಆತ ಹೇಳ್ತಾನೆ. ಹಾಗಾಗಿ ಅವನು ಬರೀಲಿಲ್ಲ, ಮಹಾಭಾರತ ಬರದೆ ಅಂತ ಹೇಳ್ತಾನೆ. ಆದರೆ ನಮ್ಮ ಕನ್ನಡ ಕವಿಗಳು ಕೂಡ ಈ ರಾಮಾಯಣವನ್ನು ಆಧರಿಸಿ ಡಿ ವಿ ಜಿ ಅವರು ಬರೆದಿದ್ದಾರೆ, ಮತ್ತೆ ಮುದ್ದಣ್ಣ ಬರೆದಿದ್ದಾರೆ, ತೊರವೆಯ ನರಹರಿ ಬರೆದಿದ್ದಾರೆ. ಹೀಗೆ ಅನೇಕರು ಈ ಕಾವ್ಯವನ್ನು ಆಧರಿಸಿ ಬರೆದಿರುವಂತದ್ದನ್ನ ನಾವು ನೋಡ್ತೀವಿ. ಇವತ್ತು ನಾವು ಆರಿಸಿಕೊಂಡಿರುವಂತದ್ದು ರಾಮಾಯಣ ದರ್ಶನದಲ್ಲಿ ಬಂದಂತಹ ಶಬರಿಗಾಗನು ಅತಿಥಿ ದಾಶರಥಿ ಅಂತೇಳಿ. ರಾಮಾಯಣ ದರ್ಶನ ಕೂಡ ಒಂದು ವಾಲ್ಮೀಕಿಯನ್ನೇ

ಭಕ್ತರು ಭಕ್ತರು ಕೂಡ ಒಂದು ಹೊಸದಾದ ಕಾಣಿಕೆ ಅಂತ ಹೇಳಿದ್ರೆ ಕುವೆಂಪು ಅವರ ದರ್ಶನ ಅಂತ. ದರ್ಶನ ಅಂದ್ರೆ ಹೊಸದಾದ ರೀತಿಯಲ್ಲಿ ನೋಡುವಂತದ್ದು ಅಂತ. ಅಂತಹ ಒಂದು ಕಾಣಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ತಮ್ಮ ಮನುಜಪತ ವಿಶ್ವಪತ ಅಥವಾ ಮಾನವ ಮಾನವೀಯತೆ ಸರ್ವೋದಯ ಸಮಗ್ರತೆ ಇದರೆಲ್ಲರ ಒಂದು ದ್ಯೋತಕವಾಗಿ ಪಾಪಿ ಉದ್ಧಾರವೆಂಬುದು ಮಹದ್ಯೂಹ ರಂಗದಲ್ಲಿ ಅಂತ ಹೇಳಿ ಒಂದು ಇದನ್ನಿಟ್ಟುಕೊಂಡು ಬಿಟ್ಟು ಅದರ ಪ್ರಕಾರದ ಎಂತಹ ಒಬ್ಬ ಪಾಪ ಮಾಡಿದವನು ಅಥವಾ ಏನೋ ತಪ್ಪು ಕೆಲಸ ಮಾಡಿದವನು ತನ್ನ ವ್ಯಕ್ತಿತ್ವದಿಂದಾಗಿ ಮುಂದೆ ರೂಢಿಸಿಕೊಂಡು ಉದ್ಧಾರ ಆಗಬಹುದು ಅನ್ನೋ ಒಂದು ಸಾಂಕೇತಿಕವಾಗಿ ಈ ಒಂದು ರಾಮಾಯಣ ದರ್ಶನವನ್ನ ಇಲ್ಲಿ ಮಂತ್ರ ಇರ್ಬೋದು ಊರ್ಮಿಳೆ ಇರ್ಬೋದು ವಾಲಿ ಇರ್ಬೋದು ರಾವಣ ಪ್ರತಿಯೊಬ್ಬರಿಗೂ ಉದ್ಧಾರ ಆಗೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಒಂದು ಇದು ಮಾಡಿದ್ದಾರೆ. ಅಂತಹ ಒಂದು ಹೊತ್ತಿನಲ್ಲಿ ಇವತ್ತು ನಾವು ಆಸ್ಕೊಂಡಿರೋದು ಶಬರಿಗಾದನು ಅತಿಥಿ ದಾಶರಥಿಂದ. ಈ ಶಬರಿ ಅನ್ನೋಳು ಒಬ್ಬ ಬೇಡತಿ. ಬೇಡತಿ ಅಂದ್ರೆ ಬೇಡದ ಮಗಳು ಸಾಕು ಮಗಳು ಅಂತ ಹೇಳ್ತಾರೆ. ಬೇಟೆಗಾರಿಗೆ ಹೋದಾಗ ಸಿಕ್ಕಿದ್ದಂತಹ ಒಂದು ಶಿಶು ಅಂತ ಹೇಳ್ತಾಳೆ ಹೇಳ್ತಾರೆ. ಶಬರಿ ಅಂತ ಕರೀತಾರೆ ಅವಳನ್ನ. ಶಬರನ ಮಗಳು ಶಬರಿ ಅಂತ ಹೇಳಿದ. ಅಂತಹ ಒಬ್ಳು ಶಬರಿ ಅನ್ನೋಳು ಯಾವ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಯಾವುದರದ್ದು ಒಂದು ತಿಳುವಳಿಕೆಯೂ ಇಲ್ಲದೆ ತಾನು ಆಚಾರ್ಯರನ್ನೇ ಪರದೈವ ಅಂತ ಭಾವಿಸಿ ಅವನ ಹೇಳಿಕೆಯ ಪ್ರಕಾರ ಒಂದು ನಡೆದುಕೊಂಡು ಮುಕ್ತಿಯನ್ನು ಪಡೆದಂತಹ ಒಂದು ಪಾತ್ರ ಇದು. ತುಂಬಾ ಸುಂದರವಾಗಿ ರಾಮಾಯಣದಲ್ಲಿ ಕೇವಲ ಚಿಕ್ಕ ಪಾತ್ರದಲ್ಲಿ ಬರುವಂತಹ ವೃಂದ ಅಂತ ಹೇಳ್ತಾರೆ. ಸಣ್ಣದಾಗಿ ಚಿತ್ರಿಸಿದ್ದನ್ನ ಕುವೆಂಪು ಅವರು ವಿಶೇಷವಾಗಿ ಚಿತ್ರಿಸಿದ್ದಾರೆ. ಈಗ ಪೂರ್ವಕತೆ ಹೇಗಿದೆ ಅಂತಂದ್ರೆ ನಾನು ಪೂರ್ವಕತೆ ತುಂಬಾ ಲಂಬಿಸಿ ಯಾವುದನ್ನು ಹೇಳಿ ಹೋಗಲ್ಲ. ಯಾಕೆ ಅಂತಂದ್ರೆ ಎಲ್ಲರಿಗೂ ರಾಮಾಯಣ ಅಂತಂದ್ರೆ ಸೀತಾ ಅಪಹರಣ ಆಗಿ ಹೋಗಿದೆ. ಆ ಸೀತಾ ಅಪಹರಣ ಆದ್ಮೇಲೆ ರಾಮ ತುಂಬಾ ನೋಂದ್ಕೊಂಡು ಬಿಟ್ಟಿದ್ದಾನೆ. ಪತ್ನಿಯನ್ನು ಕಳೆದುಕೊಂಡು ಒಂದು ರೀತಿ ಮನೋರೋಗಕ್ಕೆ ಒಳಗಾಗುವಷ್ಟು ಆತಂಕದಲ್ಲಿದ್ದಾನೆ. ಹಾಗಿರುವಾಗ ಹಾಗೇ ಬರ್ತಾ ಇರುವಾಗ ಎಲ್ಲಿ ನನ್ನ ಸೀತೆ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕಬಂಧ ಸಿಗ್ತಾನೆ. ಕಬಂಧ ಅಂತಂದ್ರೆ ಅವನಿಗೆ ಹೊಟ್ಟೆಯಲ್ಲೇ ಮುಂದ ಇಲ್ಲಿದ್ದು ಹೊಟ್ಟೆಯಲ್ಲೇ ಮುಂದ ಇದ್ದಂತ ದೀರ್ಘ ಬಾಹು ಉಳ್ಳಂತವನು. ಒಂದು ಕೈಯಲ್ಲಿ ರಾಮನನ್ನು ಒಂದು ಕೈಯಲ್ಲಿ ಲಕ್ಷ್ಮಣನನ್ನು ಹಿಡ್ಕೊಳ್ತಾನೆ. ಅವನನ್ನ ಸಂಹಾರ ಮಾಡಿದಾಗ ಆತ ಗಂಧರ್ವ ಲೋಕಕ್ಕೆ ಗಂಧರ್ವ ಆಗಿರ್ತಾನೆ. ಅವನು ಗಂಧರ್ವ ಲೋಕಕ್ಕೆ ಹೋಗುವಾಗ ರಾವಣ ಅಪಹರಿಸಿದ್ದಾನೆ ಅನ್ನೋ ಒಂದು ಸುದ್ದಿಯನ್ನು ಕೊಟ್ಟಿದ್ದಾನೆ. ಇಷ್ಟರೊಳಗಾಗಲೇ ಜಟಾಯುವಿಂದ ಕೂಡ ರಾವಣದಿಂದ ಸೀತಾಪರ್ಣ ಆಗಿದೆ ಎಂದು ಗೊತ್ತಾಗಿದೆ. ಒಂದು ಮೊದಲನೇದಾಗಿ ಸೀತಾಪರ್ಣ ಎಲ್ಲಿ ಹೇಗಾಗಿದೆ ಎಲ್ಲಿದ್ದಾಳೆ ಸೀತೆ ಎನ್ನುವುದು ಮೊದಲಿನ ಆತಂಕ. ಆದ್ರೆ ಈಗ ರಾವಣ ಕರ್ತವ್ಯದಲ್ಲಿದ್ದಾನೆ ಎನ್ನುವುದು ಆ ರಾಕ್ಷಸನ ಕೈಯಲ್ಲಿ ನನ್ನ ಸೀತೆ ಹೇಗಿದ್ದಾಳೋ ಅನ್ನೋ ಒಂದು ಆತಂಕ. ಇಂತಹ ಹೊತ್ತಿನಲ್ಲಿ ಅವರು ಈ ಶಬರಿಯ ಆಶ್ರಮದ ಹತ್ರ ಬಂದಿದ್ದಾರೆ. ಅಲ್ಲಿ ಶಬರಿಯ ವ್ಯಕ್ತಿತ್ವದ ಒಂದು ರೂಪವನ್ನು ಕೊಡ್ತಾ ಹೋಗ್ತಾರೆ ಹೇಗೆ ಅನ್ನೋದನ್ನ ಮುಂದಿನ ಇಡೀ ಕಾವ್ಯದಲ್ಲಿ ನೋಡ್ತಾ ಹೋಗ್ತಾರೆ.

నడురాయి ముగుడు నగు తెద్దు కుడి తన్నా

ಶಬರಿ ನಡುಗಿ ನಡೆದಳು ಗುಡಿಯ ಬಾ.

ಕುವೆಂಪು ಅವರು ಮಾಡ್ತಾ ಹೋಗ್ತಾರೆ. ವಾಲ್ಮೀಕಿಯಲ್ಲಿ ಶಬರಿಯ ರೂಪ ವರ್ಣನೆ ಆಗಲಿ, ಅವರದ್ದು ಈ ರೀತಿಯ ಒಂದು ವರ್ಣನೆ ಬರಲ್ಲ. ಚಾರು ಭಾಷೆಯಲ್ಲಿ ಪರಿಚಾರಿ ಈ ತರದಲ್ಲಿ ಅವಳನ್ನ ಹೇಳ್ತಾರೆ, ಅವಳ ರೂಪ ವರ್ಣನೆ ಆಗ್ಲಿ ಅದ್ಯಾವುದೂ ಅಲ್ಲಿ ಬರಲ್ಲ. ಇಲ್ಲಿ ನೋಡಿ ಎಷ್ಟು ತಮಾಷೆ ಆಗಿದೆ ಅಂದ್ರೆ, ಆಕೆ ಮುಪ್ಪಿನ ಮುದುಕಿಯಂತೆ, ಆದ್ರೆ ಜೌವನಸ್ತ್ರು ಅಂದ್ರೆ ತರುಣರು ಹೇಗೆ ಈ ಬೆಳದಿಂಗಳ ರಾತ್ರಿಯೆಲ್ಲ ಅವರಿಗೆ ಉದ್ದೀಪನ ಆಗುವಂತಹ ಒಂದು ವಿಷಯ, ಬೆಳದಿಂಗಳ ರಾತ್ರಿ ಹೂ ಬಿಟ್ಟ ಉದ್ಯಾನವನ ಅಥವಾ ಪರಿಮಳಗಳು ಇವೆಲ್ಲ ಅವರಿಗೆ ಉದ್ದೀಪನ ಆಗುವಂತಹ ವಿಷಯಗಳು. ಅಂತಹ ಈ ಅಜ್ಜಿ ಯೌವನ ನೆನಸು ಕಾಣಬಹುದು ಮಾಡಿದ್ರೆ, ಯೌವನಸ್ತ್ರು ಹೇಗೆ ಈ ಬೆಳದಿಂಗಳ ರಾತ್ರಿಯಲ್ಲೆಲ್ಲ ಕನಸು ಕಾಣ್ತಿರ್ತಾರೋ ಆ ರೀತಿಯಲ್ಲಿ ಕಾಣ್ತಾ ಕನಸು ಕಾಣ್ತಾ ಇದ್ದಾಳಂತೆ ಕಂಗಳ ಕನಸನ್. ಆ ನಡುರಾತ್ರಿಯಲ್ಲಿ ಮುಗುಳು ನಗ್ತಾ ಇದ್ಲು ಅವಳಿಗೆ ಆ ಶ್ರೀಮೂರ್ತಿ ಅಂತ ಹೇಳ್ತಾರೆ. ಆ ರಾಮನ ಮೂರ್ತಿ ಅವಳಿಗೆ ಶ್ರೀಮೂರ್ತಿ ಅಂತೆ. ಅವಳಿಗೆ ನಿಜ ಗಗನ ನೀಲಾವನಂ ಕಣ್ಣಳು ಅಂತ ಹೇಳ್ತಾರೆ. ನೀಲ ಇದ್ದಾನೆ ಅಂತಾರೆ, ಯಾಕೆ ಹೇಳಿದ್ದು? ಅವರಿಗೆ ಮತ್ತಂಗ ಮುನಿಗಳು ಹೇಳಿದ್ಬಿಟ್ರೆ ಈಗಿನ ಹಂಗೆ ಗೂಗಲ್ ಅಲ್ಲಿ ಶ್ರೀರಾಮ ಅಂತ ಹುಡುದ್ಕೊಳ್ಳೆ ಫೋಟೋ ಬರೋದಾಗ್ಲಿ ಅಥವಾ ಯಾವ ಅವಳದ ರಾಮನ ವರ್ಣನೆ ಬರೋದಾಗ್ಲಿ ಯಾವುದೂ ಇರಲಿಲ್ಲ. ಗುರು ಹೇಳಿದ್ದಾರೆ ರಾಮನ ರೂಪ ಅಂದ್ರೆ ಹೀಗಿದೆ, ನೀಲಾಂಬನ ನೀಲಾಂಬನ ಅಂದ್ರೆ ಗಗನ ನೀಲಾಂಬ ಆಕಾಶದ ಮಟ್ಟದ ಒಂದು ನೀಲಿಯ ಅಂತ. ನೀಲಿ ಅನಂತತೆಯ ಸಂಕೇತ, ಹಾಗಾಗಿ ನೀಲಮೇಘ ಶ್ಯಾಮ ನೀಲ ವರ್ಣದ ರಾಮ ಅಂತ ಅದನ್ನ ಒಂದು ಅವತಾರ ಪ್ರಸ್ತುತಿಗೆಲ್ಲ ಸಾಧಾರಣವಾಗಿ ಹೇಳುವಂತ ಒಂದು ಅಂತಹ ಒಬ್ಬ ಗಗನ ನೀಲಾಂಬನ ಮರಳಿ ಚಿತ್ರ ಎತ್ತರ ಮಾಡ್ಕೊಂಡಿದ್ದಾಳೆ, ಎದ್ದು ಕೂತಿದ್ದಾಳೆ, ಮತ್ತೆ ಅವನನ್ನ ನೆನೆಸ್ಕೊಳ್ತಾ ಇದ್ದಾಳೆ. ಹೇಗೆ ಆ ಮೂರ್ತಿಯನ್ನ ತನ್ನ ಮನಸ್ಸಲ್ಲಿ ಮನನ ಮಾಡ್ಕೊಳ್ತಾ ಇದ್ದಾಳೆ. ತುಂಬು ತುಳುಕಿತ್ತುದು ಎದೆ ಅವಳ ಹೃದಯಗೆ ಅಂತ, ಅವಳಿಗೆ ಹೃದಯ ತುಂಬಿ ಬಂತಂತೆ. ಈಗ ನಮ್ಮ ಪ್ರಹ್ಲಾದ ನಾರದ ಹತ್ರ ಕೇಳ್ತಾನೆ, ಭಕ್ತಿ ಅಂದ್ರೆ ಏನು ಅಂತ. ದೇವರಲ್ಲಿರುವಂತಹ ಭಗವಂತನಲ್ಲಿ ಅತಿಯಾದ ಅನುರಾಗವನ್ನೇ ಭಕ್ತಿ ಅಂತ ಅವನು ನಾರದ ಹೇಳ್ತಾರೆ. ಅದನ್ನ ನವವಿಧದಲ್ಲಿ ಮಾಡಬಹುದು ಅಂತ ಹೇಳ್ತಾರೆ. ಹೆಂಗೆ ಅಂದ್ರೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ದಾಸ್ಯಂ ವಂದ್ಯಂ ಸತ್ಯ ಮಹಾತ್ಮ ನಿವೇದನಂ ಅಂತ. ಅಂದ್ರೆ ಅವನನ್ನೇ ಸದಾ ಧ್ಯಾನ ಮಾಡ್ತಾ ಅವನ ಮಾತುಗಳನ್ನ ಅಂದ್ರೆ ಮನನ ಮಾಡ್ಕೊಳ್ತಾ ಅವನನ್ನೇ ನೆನೆಸ್ಕೊಳ್ತಾ ಅವನನ್ನೇ ಹಾಡ್ತಾ ಅಥವಾ ಅವನ ಜೊತೆ ಸತ್ಯ ಮಾಡ್ತಾ ಅವನಿಗೆ ಒಂದಿಸ್ತಾ ಈ ರೀತಿ ನವವಿಧಗಳಲ್ಲಿ ಭಕ್ತಿ ಮಾಡ್ಬೋದು ಅಂತ. ಇವಳು ಕೂಡ ಆ ರೀತಿಯಲ್ಲಿ ಅವನನ್ನು ನೆನೆಸ್ಕೊಂಡು ಒಂದು ಭಕ್ತಿ ಪರ ಸದಾ ಅವಳಿಗೆ ಅದೇ ಧ್ಯಾನ, ಗುರುಗಳು ಹೇಳಿದ್ದಾರೆ ಅದನ್ನೇ ಮಾಡ್ಕೊಳ್ಳೋದಂತ. ಆದ್ರೆ ಮುಂದೆ ತುಂಬಿ ತುಳುಕಿತ್ತು ಎದ್ದೆ ಅಂದ ಮೇಲೆ ಅವಳಿಗೆ ಹೃದಯ ತುಂಬಿ ಬಂದಿದೆ ಅಂತೆ. ಅದು ಮುಖದಲ್ಲಿ ಒಂಥರ ಕಾಂತಿ ಕಾಣಿಸ್ತಾ ಇದೆ ಅಂತೆ. ಅದನ್ನ ಕವಿ ಎಷ್ಟು ಚೆನ್ನಾಗಿ ವರ್ಣ ಆ ಶಬರಜ್ಜೆಯ ವರ್ಣನೆ ಮಾಡ್ತಾರೆ ನೋಡಿ. ಹರಿಸುವ ಉಕ್ಕುವ ಮೊಗಕ್ಕೆ ತುಕ್ಕು ತೆರೆ ತೆರೆಯಾಗಿ ಆ ವಯಸ್ಸಾದ ಮುಖದಲ್ಲಿ ಒಂದು ಇದೆಲ್ಲ ಬರುತ್ತೆ ನೋಡಿ, ನೆರೆಗಳೆಲ್ಲ ಬರುತ್ತೆ ನೋಡಿ. ಅದ್ರೊಳಗೆ ಒಂದು ಸೌಂದರ್ಯ ಇರುತ್ತೆ, ಕಣ್ಣಿನಲ್ಲಿ ಒಂದು ಸೌಂದರ್ಯ ಇರುತ್ತೆ. ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರೊಂದು ಮಾತಾಡಿದ್ರು, ಪೂತಿನ ಅವರ ಒಂದು ಕವನದಲ್ಲಿ ಬರುತ್ತಂದ್ರೆ ಏನಂದ್ರೆ ಕಾಲ ಪುರುಷನೆಂಬ ಕಲಾವಿದನ ಎಸಕ ಅಂತ. ಅಂದ್ರೆ ಯಾವತ್ತೂ ವರ್ಷ ವರ್ಷ ಕಳೆದಂಗು ನಮ್ಗೆ ವಯಸ್ಸಾಗ್ತಾ ಹೋಗ್ತಾ ಬರುತ್ತಲ್ಲ, ಆವಾಗ ಮೆರುಗೆಗಳು ಬರ್ತಾ ಹೋಗುತ್ತಲ್ಲ, ಇದು ಕಾಲ ಪುರುಷನ ಕಸೂತಿ ಕೆಲಸ ಅಂತ. ಅದು ಆ ಮುಖದಲ್ಲಿ ಬಂದಿರೋ ಮೆರುಗೆಗಳು ಇದೆಲ್ಲ ಸುಕ್ಕು ತೆರೆ ತೆರೆಯಾಗೆ ಕುಂಡಿ ನಾರಿನ ತೆರೆನ ಬೆಳ್ಳರೆ ಕುಂಡಿ ನಾರು ಅಂದ್ರೆ ಸೆಣಬನ್ನ ಜಜ್ಜಿದಾಗ ಒಂಥರ ಬಿಳಿ ಬಿಳಿ ಬಿಳಿ ಬಿಳಿ ಇದು ಬರುತ್ತೆ, ನಾರು ನಾರು ನಾರು ಆತರ ಅವ್ರ ತಲೆಯಲ್ಲಿ ಬೆಳ್ಳಿಯಾದಂತದ್ದು. ಬಚ್ಚು ಪಲ್ಲಿ ವಾಯ್ ಅವರು ಸರಿಯಾಗೇ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಒಂದು ಹಲ್ಲಿನ ಮುದುಕಿ ತರ ಇರ್ಬೋದು, ಆದ್ರೆ ಅವ್ರು ಹೇಳ್ತಿದ್ದಾರೆ ಇಲಿಯ ತರ ಎರಡು ಹಲ್ಲಿ ಹೇಗಿದೆ ಅಂತ ಅವಳಿಗೆ ಅಂತ ಅವ್ರು ಕರೆಕ್ಟ್ ಸರಿಯಾಗಿ ಅದನ್ನು ಕೊಡ್ತಾ ಇದ್ದಾರೆ. ಕುಡು ಬೆನ್ನ ಹಣ್ಣು ಮುದುಕಿ ಅಂದ್ರೆ ಬೆನ್ನು ಬಾಗಿದೆ ಹಣ್ಣು ಮುದುಕಿ ಶಬರಜ್ಜಿ ನಡುಗಿ ನಡೆದಾಳಿ ನಡುಗಿ ನಡುಗಿ ನಡೀತಾ ಇದ್ದಾರೆ. ಆದ್ರೆ ಒಂದು ವಿಶೇಷ ನೀವು ಗಮನಿಸ್ಬೇಕು, ಈ ತರ ಅಜ್ಜರನ್ನು ಈಗ ನೀವು ನೋಡಕ್ಕಾಗಲ್ಲ, ಯಾಕೆಂದ್ರೆ ಡೈ ಮಾಡಿದ್ದು ತಲೆ ಕೊದ್ಲು ಆಮೇಲೆ ಕಡಿಸಿದ ಹಲ್ಲು ಬೆನ್ನಿಗೆ ಬೆಲ್ಟು ಎಲ್ಲಿದೆ. ಆದ್ರೆ ಒಬ್ಬ ವರ್ಣಚಿತ್ರಕಾರನಿಗೆ ಛಾಯಾಚಿತ್ರಕಾರನಿಗೆ ಇದ್ರಕ್ಕಿಂತ ಒಳ್ಳೆ ಚಿತ್ರ ಸಿಗೋದಿಲ್ಲ. ಯಾಕಂದ್ರೆ ಅದ್ರೊಳಗೆ ಒಂದು ನೀವು ಎಷ್ಟೋ ಜನ ಚಿತ್ರ ನೋಡಿರ್ಬೋದು ಆ ರೀತಿಯಾದಂತ ಚಿತ್ರನೇ ಬರ್ತಿರ್ತಾರೆ ಅಜ್ಜಿ ಅದು ಇವರು ಚಿತ್ರ ಬರೆಯದವರಿಗೆ ತುಂಬಾ ಪ್ರೀತಿ ಆಗತ್ತೆ ಅಂತ ಹೇಳಿದ್ದ. ಆಗ ನಡುಗಿ ನಡೆದರೆ ಗುಡಿಯ ಬಾಗಿಲನ್ನು ತೆರೆದು ನೋಡಿದಳು. ಅವಳು ಏನು ಅಂತ ಎಷ್ಟು ದಿನೋ ಅದೇ ಅಪ್ಪನ್ ಬರ್ತಾನೇನು ರಾಮ ಬರ್ತಾನೇನು ರಾಮ ಬರ್ತಾನೇನು ಅಂತ. ಆ ಚಂದ್ರ ಸುಂದರ ರಾತ್ರಿ ಆ ಚಂದ್ರನು

ಅಲ್ಲಿ ಅದು ಮುದುಕಿಯ ತಲೆಯಂತೆ ಕಾಣ್ತಾ ಇದೆ ಅಂತೆ. ಅಂದ್ರೆ ಈಗ ಹಗಲಲ್ಲಿ ಹಸಿರಾಗಿ ಕಂಡಿದ್ದು ರಾತ್ರಿಯಲ್ಲಿ ಆ ಒಂಥರ ಬ್ರೌನ್ ಕಲರ್ ಅಥವಾ ವೈಟ್ ಬೆಳಿ ವಯಸ್ಸಾದ ಆತರ ಕಾಣ್ತಾ ಇದ್ರೆ ಅವಳಿಗೋಸ್ಕರ ಮರುಗುತ್ತಾ ತಾನು ಅದೇ ಬಣ್ಣವನ್ನು ಹೊಂದಿದೆಯೋ ಅನ್ನೋ ರೀತಿಯಲ್ಲಿ ಶಬರಿಯ ಕನಿಕರದಿಂದ ಕರಗಿದ್ದೇನೆ ತಿಂಗಳ ಬೆಳಕು ಚೆಲ್ಲಿ ಹಸಿರು ಹಬ್ಬಿದ ಹಸಲೆ ರಾಗಿಸಿತು ಮುದುಕಿಯ ತಲೆಯ ಒಲೆ ತೃಣ ಮೌನಿ ತಾನಾಗಿ ಅವಳಿಗೆ ಒಂದು ಜೊತೆ ಕೊಡ್ತಿದೆಯೋ ಅನ್ನೋ ಹಾಗೆ ಮೌನವಾಗಿ ಗಾಳಿನೂ ಬಿಸ್ತಾ ಇಲ್ಲ ಇವಳ ಮನಸ್ಸಿನ ಹಾಗೆ ಆಗಿದೆ ಅಂತೆ. ತೃಷಿತ ದೃಷ್ಟಿಯ ನಟ್ಟಿ ನಿಸ್ಸೀಮ ದಾಸ ಅಂದ್ರೆ ಒಂಥರ ಆಸೆ ಕಣ್ಣಿಂದ ಅವಳು ನೋಡ್ತಾ ಇದ್ದಾಳೆ. ನಿಸ್ಸೀಮ ದಾಸ ಸೀಮಾನವಲ ವಿಸ್ತೀರ್ಣದವಳು ದಾಸ ಅಂದ್ರೆ ಹುಲ್ ಗ್ರಾಸ್ ಗ್ರಾಸ್ ಅನ್ನೋದನ್ನ ಈಗ ಹೆಂಗೆ ಸಂಸ್ಕೃತದಿಂದ ಹೋಗಿದೆ ಅಂದ್ರೆ ಗ್ರಾಸ್ ಅನ್ನೋದು ಹುಲ್ಲು ಅನ್ನೋದು ದಾಸ ಅಂದ್ರೆ ಸಂಸ್ಕೃತ ಶಬ್ದ. ಅದೇ ತರ ಪಿತ ಪಿತೃ ಅನ್ನೋದಕ್ಕೆ ಫಾದರ್ ಅನ್ನೋದು ಮಾತೃ ಅನ್ನೋದಕ್ಕೆ ಮದರ್ ಅನ್ನೋದು ಭ್ರಾತೃ ಅನ್ನೋದಕ್ಕೆ ಬ್ರದರ್ ಅನ್ನೋದು ಹೀಗಿದೆಲ್ಲ ಕೆಲವರು ಕೊಟ್ಟು ತಗೊಂಡು ಆಗಿದೆ ಅಂತ. ದಾಸ ಸೀಮಾನ ಎಲ್ಲೊಂದು ಹುಲ್ಲಿನ ಇದೆ ಅಂದ್ರೆ ಅಲ್ಲಿ ದೃಷ್ಟಿಯ ನಟ್ಟಿ ನಿಸ್ಸೀಮ ದಾಸ ಸೀಮಾಂಡವದ ವಿಸ್ತೀರ್ಣದೊಳ್ ಮನಂ ಲಯ ಅದೊಳಗೆ ಮುಳುಗಿಬಿಟ್ಟಿದ್ದಾಳೆ ನೋಡಿ ನಿಡುಸುರಿದು ತನ್ನೊಳಗೆ ತಾನು ಶಬರಿ. ಅಯ್ಯೋ ಯಾರು ಕಾಣಲಿಲ್ಲ ಅಂತ ಬಾಗಿಲು ತೆರೆದು ನೋಡಿದಾಳೆ ನಿರಾಸೆ ಹೊಂದಿ ಮತ್ತೆ ಹಿಂದಕ್ಕೆ ಮನೆ ಒಳಗೆ ಬಂದಿದ್ದಾಳೆ.

ಮುಖಿ ಅಜ್ಜಿ ಮುಪ್ಪು. ಹಾಗಾಗಿ ತನಗೆ ವಯಸ್ಸಾಗ್ತಿದೆ ಅಂತ ಅವಳಿಗೆ ಗೊತ್ತಿದೆ. ನಾನು ವಯಸ್ಸಾಗಿ ಸತ್ತು ಹೋಗುವ ಮೊದಲು ರಾಮನನ್ನ ನೋಡ್ಲಿಕ್ಕಾಗ್ತಂತ ಅವಳಿಗೆ. ಮತ್ತೆ ಇನ್ನೊಂದೇನು ಅಂದ್ರೆ, ನನ್ನ ಗುರುವಿನ ಒಂದು ಮಾತಿನ ಮೇಲೆ ಅಪಾರವಾದಂತ ನಂಬಿಕೆ. ಯಾಕೆಂದ್ರೆ ಗುರು ಹೇಳಿದ್ದಾನೆ ಅವಳಿಗೆ, ಈಗ 10 ವರ್ಷದ ಹಿಂದೆಯೇ ಹೇಳಿದ್ದಾನೆ, ಮುಂದೊಂದು ದಿನ ರಾಮ ಸೌಮಿತ್ರಿ ಜೊತೆಗೆ ಬರ್ತಾನೆ, ಅವನನ್ನ ಸೇವೆ ಮಾಡಿ ನೀನು ಮೋಕ್ಷವನ್ನು ಪಡೆ ಅಥವಾ ಉದ್ಧಾರ ಆಗು ಅಂತ ಅವನು ಗುರು ಹೇಳಿದ್ದಾನೆ. ಇಲ್ಲದಿದ್ರೆ ಗುರುವಿನ ಜೊತೆಗೆ ನಾ ಗುರು ಸಾಹಿತ್ಯವನ್ನು ಹೊಂದು ಬಿಡ್ತಿದ್ದೆ, ಆದ್ರೆ ಗುರು ಹೇಳಿದ ಮಾತು ಬೀ ತಪ್ಪದೆ ಅಂತ ಹೇಳ್ತಾಳೆ. ನೀನೆಂತಿಗೆ ಬರಬೇಕಯ್ಯ, ಓ ನನ್ನಯ್ಯ ಕಂದಯ್ಯ. ನೋಡಿ, ರಾಮಚಂದ್ರ ದೇವರನ್ನ ಅವನನ್ನು ನೋಡ್ಬೇಕು ಅನ್ನೋಳು ಕಂದಯ್ಯ ಅಂದಳೆ. ಒಂದು ವಯಸ್ಸಾದ ಮೇಲೆ ನೀವು ಯಾರನ್ನೇ ನೋಡಿ, ಮೊದಲು ನನ್ನ ಮಕ್ಕಳು ನನ್ನೇ ಗೊತ್ತಿದ್ದವರು, ಒಂದು ವಯಸ್ಸಾಗ್ತಿದ್ದ ಹಾಗೆ ಎಲ್ಲರ ಮಕ್ಕಳು ನಮ್ಮ ಮಕ್ಕಳು ಅಂತ ಕಂದ ಪುಟ್ಟ ಕೂಸು ಅಂತ ಪ್ರತಿಯೊಬ್ಬರು ಮಾತಾಡ್ತಾರಲ್ಲ, ಅದೇ ರೀತಿಯಲ್ಲಿ ರಾಮಚಂದ್ರಯ್ಯ ಕಂದಯ್ಯ ಅಂತ ಕರೀತಿದ್ದಾಳಂತೆ. ಗುರುದೇವನ ಮುನಿ ಮತನ ಮೇಲೆ ಮಾತು ಬೀತ ಸುಳ್ಳ. ಯಾಕಂದ್ರೆ ನನ್ಗೆ ನೋಡಿದ್ರೆ ಈಗ ದಿನಾ ದಿನ ವಯಸ್ಸಾಗ್ತಿದೆ, ಹಣ್ಣು ಮುದ್ದೆ ಆಗ್ತಿದ್ದೀನಿ, ಕಣ್ಣು ಕಾಣಿಸ್ತೇ ಹೋಗ್ತಾ ಇದೆ, ಆಮೇಲೆ ಕಿವಿ ಕೇಳಿಸೋದಿಲ್ಲ, ನನಗೆ ನಡೆಯಕ್ಕಾಗಲ್ಲ, ಈ ತರ ಅಂತ ಒಂದು ನಿಮಿಷ ಹೀಗೆ ಬಾಳು ಸೌತು ಹೋಗ್ಬಿಡತ್ತ ನನಗೆ. ಹಾಗಾಗಿ ತಾಳುವುದು ಬಾಳುವುದು ಬಾಳು ದೊಡೇನಿ ಕೊಡಲು. ಅಕಸ್ಮಾತ್ ನಾನು ಬದುಕಿದ್ರುವ ಕಣ್ಣಲ್ಲಿ ನೋಡಕ್ಕಾಗದಿದ್ದಾಗಿದ್ರೆ ಏನು ಪ್ರಯೋಜನ, ಅಥವಾ ನಾನು ಅವನನ್ನೊಂದು ಮುಟ್ಟಿ ನೇವರ್ಸಿ ಮಾತಾಡಿ ಅವನನ್ನ ಸೇವೆ ಮಾಡದೇ ಇದ್ರೆ ಏನ್ ಪ್ರಯೋಜನ ಅಲ್ಲ ಪ್ರಯೋಜನ. ಹಾಗಾಗಿ ಕಣ್ಣಾಗಿ ನಮ್ ನೀನಂತೇಳಿ ಅವ್ ನೋಡ್ ನಿನ್ನ ಹೇಗೆ ನೋಡಿ, ಕಣ್ಣು ಪೂರ್ತಿ ಹೋದ್ಮೇಲೆ ನಾನು ನಿನ್ನ ಹೇಗೆ ನೋಡ್ಲಿ ಅಂತ ಹೇಳ್ತಾಳೆ. ಕೈಯಿಂದ ಮೈ ಅಡಗಿ ತಂದ ಸಂಭವೇನಾದೊಡಮ್ಮೆಂದು ನಿನ್ನ ಮುಟ್ಟಬೇಕು ಅಂತ ಸ್ಪರ್ಶ ಮಾಡ್ಬೇಕು ಅಂತ ಏನೂ ಆಗಲ್ಲ ಅಂತಂದ್ರೆ ನಾ ಬದುಕಿದ್ದಾದ್ರೂ ಏನ್ ಪ್ರಯೋಜನ ಅಂತ ಹೇಳ್ಕೊಳ್ತಾ ಇದ್ದಾಳೆ. ತಣಿಸುವೆನೋ ಪೇಳಿ ಕಣ್ಗಳಿ ನೀರ, ಕಣ್ಣುಗಳು ಅವನ ನೋಡ್ಬೇಕು ಅಂತ ಕಣ್ಣೀರು ಸೂಸ್ತಾವಂತೆ. ಅವಕ್ಕೆ ಹೇಗೆ ಕಣಿವ ಹೇಳಿ ನಾನು, ನನ್ನ ಕಣ್ಣೀರು ಆತರ ಹೇಳ್ತಾ ಇದ್ದಾರೆ. ಬಾಬೋ ಬಾರ ಕಂದಯ್ಯ, ಕಣ್ಣು ಕೆಡುವ ಮೊದಲೇ, ಕಣ್ಣು ಹಾಳಾಗುವ ಮೊದಲೇ, ಬಾಳು ಕೆಡುವ ಇನ್ನೂ ವಯಸ್ಸಾಗಿ ನಾನು ಏನೂ ಆಗಲ್ಲ ಅನ್ನೋ ಕಾಲ ಬರೋದಕ್ಕಿಂತ ಮೊದಲೇ, ಮುನ್ನ ಹೆದ್ದೆಗೆ ತಾರಯ್ಯ ನಿನ್ನ ಶಾಂತಿಯ ರೇಪ್ಯಂ, ನಿಶಯ ನಿಶಬ್ದಕ್ಕೆ ಬಂದ ಬಾರದ ಬೆರಳಿ ಅಂತ ಹೇಳ್ತಾರೆ. ನಾವು ಶಬ್ದ ಮಾಲಿನ್ಯ ತುಂಬಾ ಮಾಡ್ತೇವೆ, ಆದ್ರೆ ಅವಳು ತನ್ನಲ್ಲೇ ತಾನು ಒಣಕೊಳ್ತಾಳಂತೆ. ಅಯ್ಯೋ ಕಂದಯ್ಯ ಯಾವ ಪ್ರತ್ಯಯ ಅಂತ ಶಬ್ದ ಮಾಡಲ್ಲ, ಒಳಗೊಳಗೆ ಅಂದ್ಕೊಳ್ತಾಳೆ ಅಂತ. ಕವಿ ತುಂಬಾ ಪ್ರಕೃತಿ ಪ್ರೇಮಿ, ರಾಮ ವನವಾಸಕ್ಕೆ ಹೋಗ್ತಿದ್ದಾನೆ ಅಂತಂದ್ರೆ ಅದನ್ನ ಹೊಗಳದು ನನಗೆ ಇನ್ನು ನಾನು ಇನ್ನೂ ಮುಂದೆ ಅಂತ ಹೇಳಿ ಅವ್ರಿಗೆ ಮಲೆನಾಡಿನಗೆ ಬೀಳು ಅದ ಪ್ರಕೃತಿ ವರ್ಣನೆ ಮಾಡ್ತೀನಿ ನಾನು ಅಂತ ಕವಿ ಹೇಳ್ತಾರೆ. ಹಾಗೆ ನಿಶಯ ನಿಶಬ್ದಕ್ಕಿಂತಗೆ ಬಂದ ಬಾರದ ತೆರೆದಿ ತನ್ನೊಳು ಆಳಾಪಿಸುತ್ತೆ, ಮತ್ತೆ ಗುಡಿಸಲೊಳಗಾದ ಶರದಜ್ಜಿ ಬೇಡಿತಿ ಮತಂಗ ಮುನಿ ಬೇಡಿತಿ ಅಂತ ಹೇಳಿ ಯಾಕೆ ಹೇಳ್ತಾರೆ ಅಂದ್ರೆ, ಬೇಡುವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಈಗ ಮಾಡಯ್ಯ ಬಾರಯ್ಯ ಅಂತ ಕೇಳ್ತಾ ಇದ್ದಾಳೆ. ಮತ್ತೆ ಹೊರಗೆ ಬಂದಿದ್ಲು, ಮತ್ತೀಗ ಮನೆಯೊಳಗೆ ಹೋಗಿದ್ದಾಳೆ ಅವಳು.

ಶಬರಿಗೆ ನಿರೀಕ್ಷೆಯ ನೋಪಿ ಅಂತಾರೆ. ವ್ರತ ಏನು ಅಂದ್ರೆ ರಾಮ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ. ಅವಳಿಗೆ ಮಾತ್ರ ಅದು ವ್ರತ ಅಲ್ಲ, ಅಲ್ಲಿರುವಂತ ಗಿಡ ಮರ ಬಳ್ಳಿ ಎಲ್ಲವಕ್ಕೂ ತಾವು ಯಾವಾಗ ರಾಮನಿಗೆ ಸೇವೆ ಒದಗಿಸಿ ನಾವು ಸಾರ್ಥಕ ಪಡಿತೀವ ಅಂತ ಇದನ್ನ ಸೂರಂ ಎಕ್ಕುಂಡಿಯವರು ಶಬರಿಗೆ ಬಂದಿದ್ದಾರೆ. ಅವರು ಕೂಡ ಹೇಳ್ತಾರೆ ಆ ಗಿಡ ಮರ ಬಳ್ಳಿಗಳಿಗೂ ಕೂಡ ಸದಾ ರಾಮ ಧ್ಯಾನ ಅಂತೆ, ತಾವು ಸಾರ್ಥಕ ಆಗ್ಬೇಕು ಅಂತ. ಇಲ್ಲೂ ಹಿಂದೆ ಒಂದು ಪದ್ಯದಲ್ಲಿ ಒಂದು ಶಬ್ದ ಬಂದಿದೆ, ಬೆಳೆದು ಬಿತ್ತಿ ಪಣ್ಣು ಫಲಗಳನ್ನೆಲ್ಲ ಬಿತ್ತಿ ಬೆಳೆದಣಿ ಮಾಡಿ ಕಾಯುತ್ತಿರುವುದು ಎನ್ನ ಆಶ್ರಮ ಅಂತ. ನನ್ನ ಆಶ್ರಮ ಇದೆಯಲ್ಲ, ಇವಳೆ ಕೆಲವು ಗಿಡಗಳನ್ನೆಲ್ಲ ಹಾಕಿದಾಳೆ ಎಲ್ಲ ಮಾಡಿದಾಳೆ, ಆ ಗಿಡ ಚೆನ್ನಾದ ಹೂ ಬಿಡ್ತಾವಂತೆ, ಚೆನ್ನಾದ ಹಣ್ಣುಗಳನ್ನು ಬಿಡ್ತಾವಂತೆ. ತಾವು ಆ ಅಜ್ಜಿಯ ಜೊತೆ ವ್ಯಷ್ಟಿಯ ಜೊತೆ ಸಮಷ್ಟಿ ನಮ್ಮ ಏನೋ ಹೇಳ್ತಾರಲ್ಲ ಹೂವಿನೊಡನೆ ನಾರು ಸ್ವರ್ಗಕ್ಕೆ ಹೋಯ್ತಲ್ಲ, ಹಾಗಾಗ್ಬೇಕು ಅಂತ ಅವು ಒಳ್ಳೆ ಫಲಗಳನ್ನು ಕೊಡ್ತಿದ್ದಾವೆ ಹೂಗಳನ್ನು ಕೊಡ್ತಿದ್ದಾವಂತೆ ಆ ಆಶ್ರಮದವರು. ಹಾಗಿರುವಾಗ ಈರುಳ್ಳು ಕಳೆಯಿತು, ಬೆಳಗಾಯಿತು, ಮೂಡಿತು, ಬೆಳಗಾಯಿತು. ಬೆಳಗಾಗಿದ್ರೆ ಆ ಬಿಲ್ವತ್ತರದ ಬಿಲ್ಲೆತ್ತರದ ಕರಡ ಹುಲ್ಲು ಆ ಎಲ್ಲ ಹುಲ್ಲಿನ ಇದೆಯಲ್ಲ ಅವು ಎಲ್ಲ ಇಬ್ಬನಿಯಿಂದ ನೆಂದಿರವಂತೆ. ಆ ಇಬ್ಬನಿಯ ನೆಂದಿದ್ದು ಹೇಗ್ ಕಾಣುತ್ತೆ ಅಂದ್ರೆ ಇವಳು ಕಣ್ಣಲ್ಲಿ ಕಣ್ಣೀರು ಸುಡ್ತಾ ಇದೆಯಲ್ಲ, ಆ ಈ ತುರಗ ಇರುತ್ತೆ ಕುದುರೆ ಕುದುರೆ ಮೇಲೆ ಕಣ್ಣು ಈ ಉದುದ್ದ ಕಣ್ಣಿನ ರೆಪ್ಪೆ ಇರುತ್ತಲ್ಲ ಅದೆಲ್ಲ ಮುಚ್ಕೊಂಡಿರುತ್ತೆ, ಅದ್ರ ಮೇಲೆ ನೀರಿದ್ರೆ ಹೇಗ್ ಕಾಣುತ್ತೆ ಆ ರೀತಿಯಲ್ಲಿ ಆ ಕರಡು ಹುಲ್ಲು ಕಾಣ್ತಿದೆ, ಮತ್ತೆ ಇವಳ ಕಣ್ಣು ಕಣ್ಣಿನ ನೀರು ಆ ರೀತಿಯಲ್ಲಿ ಕಾಣ್ತಾ ಇದೆ ಅಂತ. ಯಾವಾಗ ರಾಮನ ದರ್ಶನ ಆಗುತ್ತೆ ಅಂತ ಹೇಳಿ ಕಾಣ್ತಾ ಇದೆ ಅಂದ್ರೆ ಫಸಲ ಎಂ ಪಾಕದನ್ನ ನಿರ್ವಹಿಸಿ ಈರು ನಿಡಸು ಇವ ಆ ಪ್ರಕೃತಿ ಮತ್ತು ಓಹ್ ಇವತ್ತು ರಾಮನೇ ರಾಮ ಬರ್ಲಿಲ್ವಾ ಅಂತ, ಇವತ್ತು ನಮ್ಮ ಫಲಗಳು ಕೊಟ್ಟಿದ್ದು ಇದೆಲ್ಲ ಬೇರೆ ಇದಕ್ಕಾಯ್ತು ಅನ್ನೋ ಹಾಗೆ ಇಬ್ಬರೂ ನಿಡಸು ಇವ ಒಂದು ಕೂಡಿ ಇವತ್ತು. ಆದ್ರೆ ಒಂದು ಮುದುಕಿಗೆ ಏನಪ್ಪ ಅಂತಂದ್ರೆ ಮುದುಕಿಗೆ ಇವತ್ತು ಒಂದಿನ ಏನೋ ಒಂದು ಕಳವಳ ಆಗ್ತಾ ಇದೆ, ಆಮೇಲೆ ಏನೋ ಒಂದು ಕಲ್ಲಣ ಏನೋ ಹೊಸ್ತಾಗತ್ತೆ ಅನ್ನೋದು, ಮತ್ತೆ ಏನೋ ಒಂದು ಉಲ್ಲಾಸನೂ ಆಗ್ತಾ ಇದೆ ಅಂತ. ಏನಾಗ್ಬೋದು ಇವತ್ತು ಏನೋ ಒಂಥರ ಬೇರೆ ತರ ಇದೆಯಲ್ಲ ಅಂತ ಅನ್ಸತ್ತಂತೆ. ಹಾಗಾಗಿ ಅವಳು ಮತ್ತೆ ಹೊರಗೆ ಬರ್ತಾಳೆ, ನೋಡ್ತಾಳೆ ಅವಳ ನಿರೀಕ್ಷೆಯಂತೆಯ ಅವಳ ಹುಲ್ಲಿನ ದಾರಿ ಇದೆಯಲ್ಲ ಹುಲ್ಲು ಬಯಲಲ್ಲಿ ಅವಳ ದಾರಿ ಅವಳ ನಿರೀಕ್ಷೆಯಂತೆ ಆ ಮಧ್ಯದಲ್ಲಿ ಒಂದು ಕಿರುದಾರಿ ಆಗಿರುತ್ತೆ. ಈಗಾಗಲೇ ನೀವು ಬಿಸಿಯವರದ್ದು ಕೇಳಿದೆ ವನವನವ ಸುತ್ತಿ ಸುಳಿದು ತರು ತರುವ ಇವಳೇ ನಡೆದಿದ್ದಾಳೇನೋ, ಅದೆಷ್ಟು 10 ವರ್ಷದಿಂದ ಅದೆಷ್ಟು ದಾರಿ ಫಲ ನಡೆದಿದ್ದಾಳೋ, ಎಷ್ಟು ಹಣ್ಣುಗಳನ್ನು ತಂದಿದ್ದಾಳೋ, ಎಷ್ಟು ಬಿರು ಹೂಗಳನ್ನಾಯ್ತು ತಂದು ತನಿ ಮಣ್ಣುಗಳಾಯ್ತು ತಂದು ಅಂತ ಎಷ್ಟು ತಂದಿದ್ದಾಳ, ಅದು ಸೌದು ಹೋಗ್ಬಿಟ್ಟಿದೆಯಂತೆ ಬೈತಲೆಯ ಹೂವಿಯ ಬೈತಲೆಯ ತರ ಅದು ಹೋಗಿದೆಯಂತೆ. ಬಯಲ ನಡು ನಿಡು ಬರೆದು ಸಮೇತ ಕಾಲ್ದಾರಿ ಕೀಳುಪಟ್ಟೆ ಆ ದಾರಿಯನ್ನ ನೋಡ್ತಾಳಂತೆ. ತನ್ನೊಳಗೆ ಗೊಣಗುವಳು ಗುಣಿಸುವಳು ತನ್ನೊಳಗೊಳಗೇ ಗುಣುತ್ತಾಳೆ ಗುಣಿಸ್ತಾಳೆ ಎಂದು ಯಾವಾಗ ಬರ್ತಾನೆ ಏನು ಅಂದ್ರೆ ಮತ್ತೆ ಒಳಗೆ ಹೋಗ್ತಾಳೆ, ಒಂದ್ಸತಿ ಹೊರಗೆ ಬರ್ತಾಳೆ ಒಳಗೆ ಹೋಗ್ತಾಳೆ ಮತ್ತೆ ಹೊರಗೆ ಬಂದು ಅಲ್ಲಿ ಎಲ್ಲ ಕೊರಕೆಯನ್ನ ತಂದು ಅಲ್ಲಿಂದ ಗುಡಿಸಿ ಕರಗಲೆಗಳನ್ನೆಲ್ಲ ತೆಗೆದು ರಂಗೋಲಿ ಇದೆಲ್ಲ ಮಾಡ್ತಾಳೆ. ಮನೆ ಮುಂದೆ ಗೋಮಯ ಬಳಿದ ಜಗಲಿಯ ತರಗು ಸದೆ ಗುಡಿಸಿ ಸೊಂಟ ಮತ್ತೆ ವಯಸ್ಸಾಗಿದೆ ಅವನ್ ಸ್ವಲ್ಪ ಗುಡಿಸ್ತಾಳೆ ಮತ್ತೆ ಎತ್ಕೊಂತಾಳೆ ಸೊಂಟ ಕೈ ಹಾಕಿ ಮಾಡ್ತಾಳೆ ಮತ್ತೆ ನಿಡು ನೆಟ್ಟು ದೂರಕ್ಕೆ ದೃಷ್ಟಿ ನೆಟ್ಟು ನೋಡ್ತಾಳೆ ಏನೋ ಒಂಥರ ಆಗ್ತಿದೆಯಲ್ಲ ಇವತ್ತು ಯಾಕೆ ಅಂತ ನೋಡ್ತಾಳೆ. ಆದ್ರೆ ವನ ಸೀಮಾಂತ ಸೀಮಂತ ರೇಖೆಯನ್ನು ಆ ಬಟ್ಟ ಭಯ ಇವಾಗಂದ್ರೆ ಆ ಮನದ ಒಂಥರ ಉದ್ದಕ್ಕೆ ಆಗಿದೆಯಲ್ಲ ಆ ದಾರಿಯನ್ನ ದೂರದವರೆಗೆ ಸೀಮಾಂತ ಅಂದ್ರೆ ಸೀಮಂತ ಅಂದ್ರೆ ಬೈತಲೆ ಸೀಮಾಂತ ಅಂದ್ರೆ ಅಷ್ಟು ದೂರದವರೆಗೆ ಹೊರಳಿರುವಂತಹ ಕೂದಲು ಇದು ದಾರಿ ಅಂತ ಅದನ್ನ ನೋಡ್ತಾ ಇದ್ದಾರಂತೆ. ಇದೇ ನಿರೀಕ್ಷಣೆಯ ನೋಪಿ ದಿನ ಉಳಿದ ಅದೇ ವ್ರತ ಕತೆ ಹಾಗೆ ಮಾಡ್ತಾ ಇದ್ದಾಳಂತೆ. ಕೊಳುತ್ತೆ ಎಂದು ಪಗಲಾಯ್ತು ಹೀಗೆಲ್ಲ ಮಾಡ್ತಿರುವಾಗ ನಿತ್ಯ ಉಳಿದು ಅದೇ ಕರ್ಮ ಪರಿಚಾರಣಿ ಅಂತ ಕರೀತಾರೆ ವಾಲ್ಮೀಕಿ. ನಿತ್ಯ ಗುಡಿಸೋದು ಅವನು ರಾಮ ಬರ್ತಾನೆ ಅಂತ ಸಿದ್ಧತೆ ಮಾಡ್ಕೊಳ್ಳೋದು ಇದೇ ಕೆಲಸ ಅವಳಿಗೆ. ಈಗ ಪಗಲಾಯ್ತಂತೆ ಹಗಲಾಯ್ತು ಈಗ ರಾತ್ರಿ ಆಗಿತ್ತು ರಾತ್ರಿಯಿಂದ ಬೆಳಗಾಯಿತು ಬೆಳಕಾದಲ್ಲಿಂದ ಈಗ ಸೂರ್ಯ ಕಿರಣ ಬಂದಿದೆ ಆ ಪಗಲಾಯಿತು ಅಂತ.

ದೇಶ ದೇಹವ ನಮಗೆ ತನ್ನ ಸಂದೇಹವು ಕೊರೆದಳ್ ತಿರುಪ್ಪಿ ಕೊರೆದಳ್ ಮರಳಿ ಮರಳಿ ಹಾ.

ಈಗ ರಾತ್ರಿ ಆಯ್ತು, ಬೆಳದಿಂಗಳಾಯ್ತು, ಬೆಳಿಗ್ಗೆ ಉಷಾ ಕಾಲ ಆಯ್ತು, ಈಗ ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ ಅಂತೆ. ಹಾಗೆ ಆಗ್ತಾ ಇರುವಾಗ ಭರವಸೆಯ ಏನೋ ಮಧ್ಯ ಕಿರಣ ರಹಿತ ಬೆಳ್ಳಿ ಹನಿಯಾಗಿ ಅವನಿಗೆ ಏನೋ ಇವತ್ತು ಆಗತ್ತೆ, ಏನಾದ್ರೂ ಒಂದು ಒಳ್ಳೇದಾಗ್ಬೋದೇನೋ ಒಂದು ಭರವಸೆ ಒಂದು ಇದೆಯಂತೆ. ಆ ಕಣ್ಣಿಗಾರೋ ಬತ್ಕೋ ಭ್ರಾಂತಿ, ಅದು ಒಂಥರ ಯಾರನ್ನೋ ನಿರೀಕ್ಷೆ ಮಾಡಿದ್ರೆ ಒಂದು ನೀರು. ಈಗ ಕಾದಿಮೇಲೆ ಶಬರಿಲೆ ನೀರು ಸಪ್ಪಳೆ ಎಲೆ ಎಲುಗೆ ಗಾಳಿಯಲ್ಲಿ ನೀರು ಸಪ್ಪಳೆ, ನೀವು ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ, ಅಲ್ಲೇ ಶಬ್ದ ಕೇಳ್ತಾ ಇದ್ದಂಗಿದೆ ಅಂತ ಹೇಳ್ಕೊಂಡು ಹೋಗ್ತೀವಲ್ಲ ನಾವು ಯಾರನ್ನೋ ನಿರೀಕ್ಷೆ ಮಾಡ್ತಿದ್ದಾಗ. ಆ ರೀತಿಯಲ್ಲಿ ನೋಡ್ತಾರೆ, ಆಮೇಲೆ ಯಾರು ಇಲ್ಲ ಭ್ರಾಂತಿ ಅಂತ ಅನ್ಕೊಳ್ತಾಳಂತೆ. ನಿಂತ ಶಬರಿ ಡೊಂಕಾಗಿ ಮಟ್ಟಿಗೊಂಡು ಕೈಯಾಗಿ ವಯಸ್ಸಾದ ಮುಕ್ಕಿ ಹೇಗೆ ಎಷ್ಟೊತ್ತು ನಿಲ್ತಾಳೆ, ಪಾಪ ಸೊಂಟ ಕೈ ಇಟ್ಕೊಂಡಾಳೆ, ಮತ್ತೆ ಕೈಯನ್ನ ಹೀಗೆ ಆ ಈ ಚರ್ಮ ಎಲ್ಲ ವಯಸ್ಸಾದವರಿಗೆ ಹಿಡಿದ್ಬಿಟ್ಟಿರುತ್ತೆ, ಇದೆಲ್ಲ ಹುಬ್ಬಿನ ಕೂದಲೆಲ್ಲ ಮುಚ್ಚಿ ಬಿಟ್ಟಿರುತ್ತೆ, ಅದನ್ನ ಹೀಗ್ ಮಾಡಿ ಎತ್ತಿ ಯಾರು ಕಾಣ್ತಾ ಇದ್ದಾರ ಅಂತ ಅವಳು ನೋಡ್ತಾಳಂತೆ. ಹಾಗೆ ನೋಡಿದಳು ಕಣ್ಣೊಳಗೆ ಕ್ಲೀನ್ ಮಾಡಿ ಹಿಂಗ ನೋಡ್ತಾರಲ್ಲ ವಯಸ್ಸಾದವರು, ಅಥವಾ ನಾವು ಅಂತ ಯಾವ್ದನ್ನ ತುಂಬಾ ಇದ್ದಾರೆ ದೂರದಿಂದ ನೋಡ್ಬೇಕಾದ್ರೆ ಈಗ ನೋಡ್ತೀವಲ್ಲ, ಆ ತರದಲ್ಲಿ ನೋಡ್ತಾ ಇದ್ದಾಳಂತೆ. ದೇಹವನ್ನಂತೆ ಇಡೀ ದೇಶವಾಗಿದ್ದು ಖಂಡಿತ ಅವನು ಇಷ್ಟು ಚಿಕ್ಕ ರೂಪದಲ್ಲಿ ಕಾಣುತ್ತಲ್ಲ ಏನೋ ಒಂದು ಆ ರೀತಿ ಕಣ್ಣಿಗೆ ಏನೋ ಕಾಣ್ತದೆ. ತನ್ನ ಸಂದೇಹ ಇಲ್ಲ ಯಾರೋ ಕಾಣ್ತಾ ಇದ್ದಾರೆ ಅಂತ ತಿರುಪ್ಪಿ ಕೊರೆಗಳು ಮರಳು ಮರಳಿ ಕಂಡ ಅರಿವಳೆಯಲ್ಲಿ ಶಬರಿ ರಾಮ ಲಕ್ಷ್ಮಣರನ್ನ ಆ ದುಸ್ಥಿತಿಯ ವೇಷದಲ್ಲಿ ಕವಿಗೂ ಅಭಿಮಾನ, ಇಂತಹ ದುಸ್ಥಿತಿ ವೇಷ ಮಾಡ್ಕೊಂಡು ಬರ್ತಿದ್ದಾರೆ ರಾಮ ಲಕ್ಷ್ಮಣರು, ಅವರನ್ನ ಕಂಡಿಡಿತಾಳ ಈ ಶಬರಿ, ಎಷ್ಟು ದೃಷ್ಟಿಯಿಂದ ತಪಸ್ ಮಾಡ್ತಾ ಇದ್ದಾಳೆ ಯೋಚನೆ ಮಾಡ್ತಿದ್ದಾಳೆ ಆದ್ರೆ ಕಾಣ್ತಾಳ ಅಂತ ಕವಿಗೆ ಅಭಿಮಾನ. ಆಮೇಲೆ ಕವಿ ಒಂದು ಮಾತಾಡ್ತಾರೆ, ಭಗವದಾಗಮನವೇ ಭಕ್ತನ ನಿರೀಕ್ಷಿತ ರೂಪದಿಂದ ಬಂದೊಪ್ಪದೇ, ಭಗವಂತ ಬರ್ತಾನೆ ನಾವು ಹಿಂಗ್ ಬರ್ತಾನೆ ಅಂತ ಕಾಯ್ತಾ ಇರ್ತೀವಿ, ಆದ್ರೆ ನಾವು ನಿರೀಕ್ಷಿಸಿದ ರೂಪದಲ್ಲಿ ಬರ್ತಾನ. ಪರಮಾತ್ಮರದ್ದೇ ಒಂದು ಕಥೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದೆ. ಆ ಒಬ್ಬ ಭಕ್ತ ಇದ್ದಂತೆ, ಭಕ್ತ ಹಂಗೆ ಪರಮಾತ್ಮರು ಹೇಳಿದ್ರು, ದೇವರೆಲ್ಲ ನೋಡ್ಕಂತಾನಪ್ಪ ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳಿದ್ರು. ಇವನು ಅದನ್ನೇ ನಂಬ್ಕೊಂಡ, ಮರು ದಿವಸ ಒಂದು ಆನೆ ಮೇಲೆ ಮಾವುತ ಕೂತ್ಕೊಂಡು ಬರ್ತಾ ಇದ್ದ. ಆವಾಗ ಆನೆ ಮದುವೆಯಲ್ಲಿ ಪಕ್ಕಕ್ಕೆ ಸರಿ ಪಕ್ಕಕ್ಕೆ ಸರಿ ಅಂತ ಮಾವುತ ಹೇಳ್ತಾ ಇದ್ರೆ ಇವನು ಹೆಂಗು ಪರಮಾತ್ಮರು ಹೇಳಿದಾರೆ, ಇಲ್ಲ ಇಲ್ಲ ದೇವ್ರು ಕಾಪಾಡ್ತಾನೆ ಅಂತ ನಿಂತಿದ್ದ. ತೋಣ್ಣಲ್ಲಿ ಎತ್ತು ಹೊಡಿತೀವಿ. ಆಗ ಮರುದಿನ ಬಂದು, ಏನ್ ಸ್ವಾಮಿ ನೀವೇನು ಹೇಳಿದ್ರು ಈಗ ಆಗಿರೋದೇನು, ಅಲ್ಲಪ್ಪ ನೀನು ಆನೆ ಎದುರುಗಡೆ ಹೋಗೇ ಹೋದು, ಆದ್ರೆ ಅದ್ರ ಮೇಲೆ ಒಬ್ಬ ಒಂದು ಆನೆ ಇತ್ತಲ್ವ, ಆನೆ ಮೇಲೆ ಒಬ್ಬ ಮಾವುತ ಇದ್ದಿನಲ್ಲ, ಅವನೇನ ಹೇಳ್ದ ನಿನಗೆ ಪಕ್ಕಕ್ಕೆ ಸರಿ, ಮತ್ತೆ ಅವನೊಂದು ದೇವರಿಲ್ವಾ, ಅವನೇ ದೇವರು ನಿನಗೆ ಪಕ್ಕ ಸರಿ ಅಂತ ತಿದ್ದುತ್ತಾ ಇದ್ದ, ನೀನ್ ಕೇಳಿಲ್ಲ ಅಷ್ಟೇ ಅಂತ ಹೇಳಿದ್ದ. ಹಾಗೆ ಅದೊಂದು ಉದಾಹರಣೆ ಕೊಡ್ಬೋದು. ಇಲ್ಲಿ ಭಕ್ತನಲ್ಲಿ ತಂದು ಸುಲಿದು ನೈವೇದ್ಯ ಮಾಡ್ಕೊಳ್ಳದೆ, ಇದು ಒಂದ್ ಸ್ವಲ್ಪ ಕೊಡುಗು ಕೊಡುಗು ಸಿಂಕತೆ ನೆನಪಾದ ಹಾಗೆ ಆಗುತ್ತೆ. ಯಾಕೆಂದ್ರೆ ತಂದೆ ತಾಯಿ ಇಬ್ರು ಯಾತ್ರೆಗೆ ಹೋಗಿರ್ತಾರೆ, ಒಂದು ಆರೇಳು ದಿನ ಹೋಗಿರ್ತಾರೆ, ಕೊಡುಗು ಸಿಕ್ಕಿ ಹೇಳೋಗಿರ್ತಾರೆ ನೀನು ಇವರಿಗೆ ಶಿವಂಗೆ ಪೂಜೆ ಮಾಡಿ ಅರ್ಚಿಸಿ ಇದೆಲ್ಲ ಮಾಡು ಹಾಲಿನ ನೈವೇದ್ಯ ಮಾಡು ಅಂತ ಹೇಳಿ ಹೋಗಿರ್ತಾರೆ. ಆವಾಗ ಇವಳು ಹೋಗ್ತಾಳೆ ಅರ್ಚನೆ ಮಾಡ್ತಾಳೆ ಪೂಜೆ ಮಾಡ್ತಾಳೆ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಹೂಗಳ ಏರಿಸ್ತಾಳೆ ಎಲ್ಲ ಮಾಡ್ತಾಳೆ. ನಂತರದಲ್ಲಿ ಹಾಲನ್ನು ಇಟ್ಟರೆ ಏನು ಸೇವನೆ ಮಾಡೋದೇ ಇಲ್ಲ. ಇವಳು ಎಷ್ಟು ಮುಗ್ಧ ಭಕ್ತಿ ಅಂದ್ರೆ ನೈವೇದ್ಯಕ್ಕೆ ಇಟ್ಟ ಹಾಲು ಆ ಶಿವನೇ ದಿನ ಕುಡಿತಿದ್ದ ಅಂತ ತಿಳ್ಕೊಬಿಟ್ಟಿರ್ತಾಳೆ. ಈಗ ಇವನು ಮನೆಗೆ ಹೋದ್ರೆ ಮನೆ ಬೈತಾರೆ ಕುಷ್ಟಿಲ್ಲ ಅಂತ ಬೈತಾಳೆ ಅಂತ ಹೊಳ್ತಾಳೆ ಕರಿತಾಳೆ ಆ ಲಿಂಗದ ಮೇಲೆ ತಲೆ ಚಚ್ಕೊಂತಾಳೆ, ದೇವ ನೀವು ಕುಡಿದಿದ್ರೆ ಮನೇಲಿ ಬೈತಾರಪ್ಪ ದಯಮಾಡಿ ಕುಡಿದು ಬಿಡು ಕುಡ್ಕೊಂಡು. ಆ ಮಗುವಿನ ಮುಗ್ಧ ಭಕ್ತಿಗೆ ಶಿವ ಹಾಲು ಬಂದು ಹಾಲು ಕುಡಿತಾನೆ. ಅದೇ ರೀತಿಯಾಗಿ ಆ ಒಂದು ದಿನನೂ ಕಳೆದೇ ಬಿಡುತ್ತೆ, ಹಾಲು ಕುಡಿತಾನೆ ಇರ್ತಾನೆ ಅವನು. ನಂತರದಲ್ಲಿ ತಂದೆ ತಾಯಿಯರೆಲ್ಲ ಬರ್ತಾರೆ, ಬಂದವರು ಈಗಿನ ನಮ್ಗೆ ಸ್ವಲ್ಪ ಸುಸ್ತಾಗಿದೆ ನೀನೇ ಹೋಗಿ ದೇವರ ಪೂಜೆ ಮಾಡ್ಬಾ ಅಂತಾರೆ. ಇವಳು ಹೋಗ್ತಾಳೆ ಹೋಗಿ ಹಾಲಿಸ್ತಾಳೆ ಎಲ್ಲ ಮಾಡ್ತಾಳೆ ಕುಡಿತಾರೆ ಶಿವ ಇವಳಿಗೆ ದುಷ್ಟ ಏನ್ ಮಾಡ್ತಿರ್ಲಿಲ್ಲ. ಮನೆಗೆ ಬಂದು ಕೇಳಿ ಎಲ್ಲಿ ಹಾಲು ನೈವೇದ್ಯದ್ದು ಅಂತ ತಂದೆ ತಾಯಿ ಕೇಳ್ತಾರೆ, ಇಲ್ಲ ಶಿವ ಕುಡ್ದ ಅಂತ ಹೇಳ್ತಾರೆ. ಶಿವ ಕುಡ್ದ ನೀನೇ ಸುಳ್ಳು ಹೇಳ್ಬೇಕು ಬೇರೆ ಕಲ್ತ್ಬಿಟ್ಟಿಯಾ ಏನ್ ಮಾಡ್ತೀಯ ನೀನೇ ಕುಡ್ಕೊಂಡ್ಬಂದ್ಯ ಅಂತ ಬೈತಾರೆ. ಇಲ್ಲ ಇಲ್ಲ ನಿಜವಾಗ್ಲೂ ಶಿವ ಕುಡ್ದಿದ್ದ ಹೌದು ಅಂತ ಹೇಳ್ತಾರೆ. ಹಾಗಾದ್ರೆ ತೋರಿಸು ಅಂತ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದ್ರೆ ಅಲ್ಲಿ ಆ ತಂದೆ ತಾಯಿಯರಿಗೆ ಆ ಸೌಭಾಗ್ಯ ಇರ್ಬೇಕಲ್ಲ, ಏನ್ ಮಾಡಿದ್ರು ಆ ದೇವ್ರು ಬರಲ್ಲ ಲಿಂಗ ಪ್ರತ್ಯಕ್ಷ ಆಗೋದಿಲ್ಲ ಅಥವಾ ಶಿವ ಬರೋದಿಲ್ಲ. ಆಗ ಇವ್ರು ಮತ್ತೆ ಅದೇ ತಲೆ ಚಚ್ಕೊಂಡ್ರ ಇಲ್ಲ ಖಂಡಿತ ನಾನು ಸುಳ್ಳಿ ಅಂತ ಆಗತ್ತೆ ನೀನ್ ದಯಮಾಡಿ ಬರ್ಬೇಕು ಅಂತ ಹತ್ತು ಹತ್ತು ಇಡ್ತಾಳೆ. ಲಿಂಗದ ಮೇಲೆ ತಲೆಯನ್ನ ಚಚ್ಕೊಳ್ಳೋಕೆ ಶುರು ಮಾಡ್ತಾಳೆ ರಕ್ತ ಬರಕ್ ಶುರು ಅಂತ. ಶಿವ ಪ್ರತ್ಯಕ್ಷನಾಗೆ ಅವಳನ್ನು
ಒಳಗೊಳ್ಕೊಳ್ತಾನೆ. ಒಳಗೊಳ್ಕೊಂಡಾಗ ಆ ಲಿಂಗದ ಮೇಲೆ ಅವಳು ಕೂದು ಮಾಡ್ತಾರೆ. ಆ ನನ್ನ ಮಗನು ಓದು ಓದು ಓದು ಅಂದ್ರು ಮಗು ಹೋಗಿ ಆಗ್ಬಿಟ್ಟಿರುತ್ತೆ ಅಂತ. ಅಂದ್ರೆ ನೈವೇದ್ಯ ಏನಂದ್ರೆ ಭಕ್ತ ನಲಿತಂ ಸುರಿದು ನೈವೇದ್ಯ ಮುಕ್ಕೊಳ್ಳದೆ ಅಂದ್ರೆ ಅವನನ್ನ ಪರೀಕ್ಷೆ ಮಾಡಿ ನೋಡಿ, ಅವನನ್ನ ಇದ್ ಮಾಡಿ ನೋಡಿ, ಅವನಿಗೆ ಒಂದು ಉದ್ಧಾರವನ್ನ ಮಾಡ್ತಾರೆ ಅಂತ. ದ್ರೌಪದಿ ತನ್ನನ್ನು ಕಾಪಾಡ್ತಾನೆ, ನನ್ನ ನಾನೇ ಕಾಪಾಡ್ಕೊಳ್ತೀನಿ ಅಂತ ಎದೆ ಮುಚ್ಕೊಂಡ್ಳು, ಸೀರೆ ಹೇಳ್ಕೊಂಡ್ಳು, ಏನೇನ ಮಾಡಿದ್ಲು. ಕೊನೆಗೆ ಕೃಷ್ಣ ನನ್ನಿಂದ ಏನು ಇಲ್ಲ ಅಂತ ಯಾವಾಗ ಎರಡು ಕೈ ಬಿಟ್ಟು ನೀನೇ ರಕ್ಷಿಸು ಅಂದ್ಲು. ಆಗ ಶಿವ ಅಲ್ಲ ಕೃಷ್ಣ ವಸ್ತ್ರ ಇದನ್ನ ದಾನ ಮಾಡಿದ, ಅಕ್ಷಯಾಮರವನ್ನಿತ್ತ ಅನ್ನೋದು ಕತೆ ಬರುತ್ತೆ. ಹಾಗೆ ಅಹಂಕಾರ ಸಂಪೂರ್ಣ ಸಿದ್ಧಿ ಸಿಗ್ಬೇಕು ಅಂದ್ರೆ ನಮ್ಮ ಅಹಂಕಾರವನ್ನ ಬಿಡಬೇಕು, ನಾನು ಅನ್ನೋದನ್ನ ಬಿಡಬೇಕು ಅಂತ ಹೇಳಿ ಅವರು ಕವಿ ಹೇಳ್ತಾರೆ. ಹಾಗಾದಾಗ ಮಾತ್ರ ಆಗುತ್ತೆ. ಇಲ್ಲಿ ಇವಳದ ನೋವಿಗೆ ಮುಗಿತಾ ಬಂದಿದೆ, ಇವತ್ತು ಸಿದ್ಧಿ ಆಗ್ತಾ ಇದೆ ಇವಳಿಗೆ ಅಂತ ಹೇಳಿ ಹೇಳ್ತಾರೆ. ಹೇಗ್ ಬಂದಿದ್ದಾರೆ ಈ ವಾಲ್ಮೀಕಿಯಲ್ಲಿ ಎಲ್ಲೂ ರಾಮ ಲಕ್ಷ್ಮಣರ ರೂಪದ ವರ್ಣನೆ ಇಲ್ಲ. ಅಥವಾ ಬೇರೆ ಯಾರು ತುಂಬಾ ಜನ ಕವಿಗಳು ಬರೆದಿದ್ದಾರೆ, ಯಾರು ರಾಮ ಲಕ್ಷ್ಮಣರು ಹೇಗಿದ್ರು ಅಂತ ಬರ್ದಿಲ್ಲ. ಆದ್ರೆ ಕುವೆಂಪು ಅವರು ಮಾತ್ರ ರಾಮ ಲಕ್ಷ್ಮಣರ ಒಂದು ಹೇಗಿದ್ರು ಅನ್ನೋದಕ್ಕೆ ವರ್ಣನೆ ಮಾಡ್ತಾರೆ ಹೇಗೆ ಅಂತ ನೋಡಿ.

ಬೇರೆ ಕವಿಗಳೆಲ್ಲ ರಾಮ ಸುಂದರ ರೂಪದಲ್ಲೇ ಬಂದ ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ನೋಡ್ಬೇಕಂದ್ರೆ ಹೆಂಡತಿಯನ್ನ ಕಳ್ಕೊಂಡಂತ ಸತಿಯನ್ನ ಕಳ್ಕೊಂಡ ರಾಮನ ಅವಸ್ಥೆ ಹೇಗಿರ್ಬೋದು, ಅವನ ರೂಪ ಹೇಗಿರ್ಬೋದು, ಅದನ್ನ ತುಂಬಾ ಸುಂದರವಾಗಿ ಚಿತ್ರಣ ಮಾಡಿದ್ದಾರೆ. ಹೇಗಿರ್ಬಹುದು ರಾಮ ಪತ್ನಿಯನ್ನ ವಿಯೋಗದಿಂದ ಅಂತ ಹೊದೆ ಗೆದಂತ ತಲೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ಜಟೆ ಕಟ್ಕೊಂಡವರು ವಟಕ್ಷೀರದ ಹಾಲಂತಲ್ಲಿ, ವಟಕ್ಷೀರ ಅಂದ್ರೆ ಗೋಳಿ ಮರದ ಹಾಲು, ಅದಂತಂದು ಕೂದುಗಳೆಲ್ಲ ಹರಡದಿದ್ದ ರೀತಿಯಲ್ಲಿ ಅದನ್ನ ಜಟೆಯನ್ನ ಕಟ್ಕೊಳ್ತಾರಂತೆ. ಅದು ಹರಡ್ಲೇಬಾರದು. ಆದ್ರೆ ಇವನು ಸೀತಾ ವಿಯೋಗದಿಂದ ಊಟ ಮಾಡ್ತಿದ್ದ ಎಷ್ಟು ದಿವಸ ಆಯ್ತು, ಈ ಕಬಂಧನನ್ನ ಬೇರೆ ಎದುರಿಸಿದ್ದು ಜಟಾಯುಗಳ ಒಂದು ಸಂಸ್ಕಾರ ಸೀತಾ ವಿಯೋಗದಿಂದ ಅದು ಹೇಗೆ ಹೇಗಾಗಿದ್ದಾನೆ ಅಂದ್ರೆ ಹೊದೆ ಹೊದೆ ಗೆದರ್ದ ತಲೆ, ತಲೆ ಎಲ್ಲ ಕಿತ್ತೋಗಿದೆ ಅಂತ, ಅಷ್ಟು ಅಂಟು ಹಚ್ಕೊಂಡಿದ್ದು ಇದು ಸಹಿತ ಕಿತ್ತು ಕಿತ್ತು ಹೋಗಿದೆ, ಬೆವರಿಂದ ನೆನೆದೋಗಿದೆ, ಇದಾಗಿದೆ ಕೊಳೆ ಬೆವರ್ ಪತ್ತಿದ ಉಡೆ. ಆ ಬಟ್ಟೆ ನೋಡಿದ್ರೆ ಕೊಳಕ್ಕೂ ಮೆತ್ಕೊಂಡಿದೆ ಅಂತ ಅಂದ್ರೆ ಅದನ್ನೆಲ್ಲ ಒಂದು ಸಿದ್ಧತೆ ಮಾಡ್ಕೊಳಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲ. ಎಷ್ಟು ದೂರದಿಂದ ಹಿಡ್ಕೊಂಡ್ ಬಂದಿದಾರೋ, ಎಷ್ಟು ದೂರದಿಂದ ಅದನ್ನ ಇದ್ ಮಾಡ್ತಾ ಇದಾರೋ. ತೇಜಂ ಮಸುರದ ಮೊಗ ಮುಖ ಆಡಿ ಹೋಗಿದೆಯಂತೆ, ಖಿನ್ನತೆಯ ಕೋರೆಯುತ್ತಿದ ಕಪೋಲ ಪೋಲಂ. ಪೋಲಂ ಅಂತಂದ್ರೆ ಕೆನ್ನೆ. ಅವನ ಖಿನ್ನತೆಯಿಂದಾಗಿ ಪತ್ನಿಯ ವಿಯೋಗದಿಂದ ಕೆನ್ನೆ ಒಳಗೋಗ್ಬಿಟ್ಟಿದೆ ಅಂತೆ, ಉಳಿಬಿಟ್ಟು ಬಿಟ್ಟಿದೆ ಅಂತೆ. ದೈತ ವಿಯೋಗಾಮಿಯಿಂದ ಇಂದನ ಶರೀರ ನಮ್ ಅಂದ್ರೆ ದೈತ ಅಂದ್ರೆ ಪತ್ನಿ ವಿಯೋಗದಿಂದ ಅವನು ಇಡೀ ಶರೀರವೇ ಸುಟ್ಟು ಕರಗಲಾಗಲಿದೆ ಅನ್ನೋ ಹಾಗೆ ಬಾಡಿ ಬಸವಳೆದು ಹೋಗ್ಬಿಟ್ಟಿದ್ದಾರೆ. ಅಂತ ಶರೀರ ನಮ್ ರೂಕ್ಷ ರೂಪದ ರಾಮನ ಕಣ್ಣು ಮಂದಾಕ್ಷೆ. ಮೊದ್ಲೇ ಅವಳಿಗೆ ಕಣ್ಣು ಸರಿ ಕಾಣಲ್ಲ, ಆದ್ರೂ ಕೂಡ ಒಂದು ಸಾಧಾರಣವಾಗಿ ನೋಡಿದಾಗ ಇವನ ರೂಕ್ಷ ರೂಪ, ರೂಕ್ಷ ರೂಪ ಅಂದ್ರೆ ಒಂಥರ ಹೊರಟು ರೂಪ, ಒಂಥರ ಗುರುತು ಸಿಕ್ಕಿದ್ದಂತಹ ರೂಪವನ್ನ ನೋಡಿ ಮಂದಾಕ್ಷಿ ಶಬರಿ ಬೇಡ ಕೆತ್ತಡೆ. ಆ ನಮ್ಮ ಅಲ್ಲಿ ಬರೋರು ಯಾರು ಅಂದ್ರೆ ಇವರಂತ ಬೇಡವರೇ ಬೇಡಿ ಬೇಡ ಬೇಟೆಯಾಡೋರು ಇರ್ತಾರಲ್ಲ ಬೇಡರ ಜಾತಿಯವರು, ಅವರೆಲ್ಲ ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡು ಎಲ್ಲ ಬರ್ತಿರ್ತಾರೆ. ಹಾಗೆ ನಮ್ಮ ಜಾತಿಯವರು ಯಾರೋ ಬಂದಿದ್ದಾರೆ ಬೇಟೆಗಾಗ್ಲಿ, ಯಾರೋ ಊಟ ಮಂದಿ ಕೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಬೇಡ ಕೆತ್ತಳೆ ಮೈಥಿಲಿ ಪ್ರಿಯನ ದಾರುಣ ಸ್ಥಿತಿಗೆ ಏತಕ್ಕೆ ಇನ್ನು ಬೇರೆ ಸಾಕ್ಷಿ. ಅವನು ಹೇಗಿದ್ದ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಯಾಕೆಂದ್ರೆ ಸದಾ ರಾಮನನ್ನೇ ಧ್ಯಾನ ಮಾಡ್ತಾ ಇದ್ದಂತವನಿಗೆ ಅವನು ಸಿಗ್ಲಿಲ್ಲ ಅಂತಂದ್ರೆ ಅವಳ ಒಂದು ದಾರುಣ ಸ್ಥಿತಿಗೆ ಇನ್ನೇನು ಸಾಕ್ಷಿ ಬೇಕು? ಆ ಬಿಲ್ವಕ್ತರನ್ನು ತನ್ನ ಬಿಯದ ನೆಂಟರಿಗೆ ತಮ್ಮವರೇ ಯಾರು ಅಂತ ಹೇಳಿ ಅನ್ಕೊಂಡ್ಬಿಟ್ರು. ಹೋಗಲೆ ಮರಿ ಎಂದು ದುಡುಕಿದ್ರೆ ಕಾಕಿ ಕೂಗಿದ ಹೋಗಲೆ ಚೆನ್ನಾಗಿ ಕಾಣುತ್ತೆ ಅಂತ ಹಿಡಿಯಕ್ ಹೋದೆ, ಅಥವಾ ರಾಮನೇ ಬಂದ ಅಂತ ಹೇಳಿದ್ರು ಕಾಗೆ ಕೂಗಿದಲಾಯ್ತು ಅಂತ ಅನ್ಕೊಂಡ್ಬಿಟ್ಟು ಬಗೆಯ ಹುಡುಕಿ ಎಲ್ಲ ಆಸಕ್ತಿ ಕಳೆದೋಗ್ಬಿಡ್ತು. ಓ ಬಂದ ರಾಮ, ಯಾರೋ ಬಂದ್ಯಾರ ಅಂತ ತಿಳ್ಕೊಂಡ್ಬಿಟ್ಲು, ರಾಮ ಬಂದೇನು ಅಂತ ಅನ್ಕೊಂಡಿದ್ಲು. ಈಗ ಅವಳಿಗೆ ಆಸಕ್ತಿನೇ ಕಳೆದೋಯ್ತು. ಆಗ ಹುಕ್ಕಿ ಹುದುಕಿ ಆ ಬಂದರ ಭೀಕರ ಆಕಾರರನ್ನು ನೋಡುತ್ತೆ, ಸುಮ್ಮನೆ ನೋಡ್ತಿದ್ಲು, ಏನು ಹೇಳಲಿಲ್ಲ, ಏನು ಉಚ್ಚಾರ ಮಾಡಲಿಲ್ಲ, ಏನು ಇಲ್ಲ ನೋಡ್ತಿದ್ಲು. ಆವಾಗ ಲಕ್ಷ್ಮಣನೇ ಹೇಳ್ತಾನೆ, ದಣಿದು ಬಂದಿ ಹೇ ಬಜ್ಜಿ, ಬಿಸಿಲು ಉಳುತ್ತಿದೆ ಅಂದ್ರೆ ಬಿಸಿಲು ಹೆಚ್ಚಾಗ್ತಾ ಇದೆ, ದಣಿದು ಎಷ್ಟೋ ದೂರದಿಂದ ನಡ್ಕೊಂಡ್ ಬಂದಿದೀವಿ ಅಜ್ಜಿ. ಆ ಅಜ್ಜಿ ಅನ್ನೋದು ಒಂದ್ ಇರುತ್ತೆ ನೋಡಿ, ಅಜ್ಜಿ ಅಂದ್ರೆ ಸಾಕು, ಅದೊಂದು ಆಪ್ಯಾಯಮಾನವಾದಂತ ಶಕ್ತಿ ನಮ್ಮವರು ಅಂತ ಒಂದು ಭಾವನೆ ಬಂದ್ಬಿಡುತ್ತೆ. ಅವನು ಹೇಳ್ತಾ ಇದ್ದಾನೆ, ಅಜ್ಜಿ ಬಿಸಿಲು ಏರ್ತಿದೆ, ಗುಡಿಸಿಲೊಳಗೆ ಎಂತ ಒಂದ್ ಸ್ವಲ್ಪ ನೀರಕ್ಕೆ ಅಥವಾ ವಿಶ್ರಾಂತಿ ತೆಗೆದುಕೊಳ್ಳೋಕೆ ಒಂದ್ ಸ್ವಲ್ಪ ಜಾಗ, ಒಂಚೂರು ಊಟಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿದ್ರೆ ನಾ ಈ ಕಂದರು ಚಿರಋಣಿಗಳು ಅಂತ ಹೇಳ್ದ. ಹೇಳಿದ್ದೆ ತಡ, ಇವಳಿಗೆ ಸ್ವಲ್ಪ ಮಾನಸಿಕವಾಗಿ ಬೇಜಾರಾಗ್ಬಿಟ್ಟಿರುತ್ತೆ. ಅದಕ್ಕೆ ಹೇಳ್ದ, ಕಂಡ ಕಂಡವ್ರಿಗೆಲ್ಲ ಬರ್ಪ ಬೇಡರ್ಗೆಲ್ಲ ಉಳಿಸಿಟ್ಟು ಬೀಡಿತ್ತು ಅವ್ರಿಗೆ ಇದ್ ಮಾಡೋದಕ್ಕೆ ನಾನೇನು ಅಡ್ಕೊಳ್ಳೋದಿಲ್ಲ ಅಂತ ಬೈದ್ಬಿಡ್ತಾಳೆ. ಅಂದ್ರೆ ಇಲ್ಲಿ ಬೇಡರ್ಗೆಲ್ಲ ಅಂದ್ರೆ ಒಂದು ಬೇಡೋದು ಬೇಟೆ ಬಂದ ನಮ್ ಜಾತಿಯವರೆಲ್ಲ ಬರ್ತಿರ್ತಾರಲ್ಲ, ಎಲ್ಲರೂ ಊಟ ಕೊಡ್ತೀನಿ ಅಂತ ಏನ್ ನಾನು ಬರ್ತಿಟ್ಟಿದ್ದೀನ, ನಾನೇನು ಅಡ್ಕೊಳ್ಳೋದಿನ ಅಡುಗು ಅನ್ನೋದಕ್ಕೆ ಊಟ ಅನ್ನೋದು ಒಂದಿದೆ. ನಮ್ಮ ಹಿಂದಿನ ಕಥೆಗಳಲ್ಲೆಲ್ಲ ನಾವು ನೋಡ್ತೀವಿ, ಒಂದೂರಲ್ಲೊಂದು ಹೀಗೆ ಬೇಟೆ ಆಡ್ಕೊಂಡು ಹೋದ್ರಂತೆ, ಅಲ್ಲೊಂದು ಹೂದ ಒಂದು ಬೆಳಕು ಕಾಡ್ತಂತೆ, ಅಲ್ಲೊಂದು ಅಡುಗುಲಜ್ಜಿ ಇಲ್ಲಂತೆ, ಅವಳು ಇವರಿಂದ ಆಹಾರ ಎಲ್ಲ ಕೊಟ್ಲಂತೆ, ರಾತ್ರಿ ಮಲಗಿದ್ರಂತೆ, ರಾತ್ರಿ ಮಲಗಿದಾಗ ಇವಳು ಮಲಗಿದ್ದರಿಂದ ಯಾರು ಬಾಗಿಲು ಬಿಡದ್ರಂತೆ, ಇಲ್ಲಿಂದ ಕೈ ಅಶುದ್ಧ ಮಾಡಿದ್ರಂತೆ ಅಂತ ರಾಕ್ಷಸ ಇದು. ಮತ್ತೆ ಹೀಗೆ ಕತೆ ಎಷ್ಟು ಫ್ಯಾಂಟಸಿ ಕಥೆಗಳನ್ನು ನಾವು ಚಿತ್ರ ಚಿಕ್ಕಕ್ಕಿದ್ದಾಗ ಓದಿವಿ. ಹಂಗೆ ಅಡುಗುಲಜ್ಜಿ ಅಂತಂದ್ರೆ ತುಂಬಾ ದೂರದಿಂದ ಬಂದಾಗ ಅಲ್ಲೆಲ್ಲೋ ಯಾರೂ ಸಿಗದೆ ಇದ್ದಾಗ ಅಲ್ಲಿ ಊಟ ಉಣಿಸೋ ಅಂದ್ರೆ ತನ್ನ ಹತ್ರ ಇದ್ದಿದ್ದನ್ನೇನೋ ಒಂದು ಕೊಡುವಂತ ಒಂದು ಇರ್ತಾರಲ್ಲ ಅವರಿಗೆ ಅಡುಗುಲಜ್ಜೆ ಇದೆ. ಅವಳು ಹೇಳ್ಬಿಡ್ತಾಳೆ, ಏನು ಬಂದ್ ಬಂದವರಿಗೆಲ್ಲ ಕೊಡೋದಕ್ಕೆ ನಾನೇನು ಅಡುಗುಲಜ್ಜಿನ ನಿಮ್ಗೆ ಅಂತ ಹೇಳಿ ಮೇಲ್ವಾಸನೀಯೇ ಊಟ ಕೊಡಲಾಗ ಇರ ಜಾಗ ಕೊಡಕ್ಕೆ
ಹೇಳ್ಬಿಟ್ಟಾಳೆ, ಹೇಳಿದವರಿಗೆ ಆಮೇಲೆ ಮತ್ತೆ ಪಶ್ಚಾತ್ತಾಪ ಆಗುತ್ತೆ. ಎಷ್ಟಂದ್ರೂ ಅವಳದ್ದಲ್ಲ ಅದು ಸಂಸ್ಕಾರ, ಸಚ್ಚರಿತೆ ಸಚ್ಚೇತನ ಅವಳು, ಅತಿಥಿ ಸಂಸ್ಕಾರ ಗೊತ್ತಿರೋಳು ಅವಳು. ಅವಳು ಹಾಗೆ ಹೇಳಕ್ಕಾಗಲ್ಲ, ಆದ್ರೆ ಉಲ್ಲಾಸ ಇದಾಗ್ಬಿಡ್ತಲ್ಲ, ರಾಮ ಅಲ್ಲ ಅಂತ ಆಯ್ತಲ್ಲ ಸ್ವಲ್ಪ ಇದಾಗಿದೆಯೋ. ಆದ್ ಆಮೇಲೆ ಹೇಳ್ತಾಳೆ, ಬಡವಳು ಏನಿದೆಯೋ ಅದನ್ನೇ ಕೊಡ್ತೀನಿ ಬನ್ನಿ. ಮೇನದ ಅಜ್ಜಿ ನಡೆದು ಒಳಗ್ ಹೋದ್ಲು, ಅಣ್ಣನನ್ನ ನೋಡಿ ಇವನು ಲಕ್ಷ್ಮಣನ ಅಂತ ಅವಳನ್ನ ಅಜ್ಜಿಯನ್ನ ಮಾಡ್ಕೊಂಡು ಅನುಸರಿಸಿ ಒಳಗ್ ಹೋಗ್ತಾರೆ.

ಇಲ್ಲಿವರೆಗೆ ಹೊರಗಡೆನೆ ನಿಲ್ಲಿಸಿ ಮಾತಾಡ್ತಾ ಇದ್ದಾರೆ. ಉರಿ ಬಿಸಿಲು ನಾವು ಸಹಜವಾಗಿ ದಿನನಿತ್ಯ ನಾವು ನೋಡುವಂತದ್ದೆ, ಉರಿ ಬಿಸಿಲಿಂದ ಒಳಗೆ ಬಂದು ಸ್ವಲ್ಪ ಹೊತ್ತು ನಮ್ಗೆ ಕಣ್ಣೇ ಕಾಣಿಸಲ್ಲ. ಹಾಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವರು ಸರಿಯಾಗಿ ಅವರನ್ನ ರಾಮ ಲಕ್ಷ್ಮಣರನ್ನು ನೋಡ್ತಿದ್ದಾಳೆ ಆದ್ರೂ ಗೊತ್ತಾಗ್ಲಿಲ್ಲ. ಹಾಗಾಗಿ ಕೇಳ್ತಾ ಇದ್ದಾಳೆ ಶಂಕೆಯು ಏನೋ ಅಂತ ಅನುಮಾನ. ನೀವೆತ್ತ ನಿಮ್ ಬಂದು ಐ ಬಂದಿರಯ್ಯ, ಎಲ್ಲಿಂದ ಬಂದಿರೀ ಅಂತ ಕೇಳಿ. ನೀವು ಆರೋ ಕಂದರಿರ, ನನ್ನ ಕಣ್ಣು ನನ್ಗೆ ಗೊತ್ತಾಗಲ್ಲ, ಸ್ವಲ್ಪ ಕಣ್ಣು ಕಾಣಿಸಲ್ಲ ಅಥವಾ ಕಿವಿ ಕೇಳಿಸಲ್ಲ. ಬಗೆ ಮಂಜು ಅಂತಾಳೆ, ಬಗೆ ಮಂಜು ಅಂದ್ರೆ ಅರೆ ಮರಳು ತರ, ಅಥವಾ ಪೂರ್ತಿ ಗೊತ್ತಾಗೋದಿಲ್ಲ ಪೂರ್ತಿ ಇದು ಅಂತ ಹೇಳಿ ಒಂದು ವಯಸ್ಸಾಗಿದ್ದವರು ಇದಿರುತ್ತಲ್ಲ ಆ ರೀತಿ ಆಗಿದೆ. ನೀವ್ ಯಾರು ಅಂತ ನನ್ನ ಕಣ್ಣು ಹಿಡಿಯಕ್ಕಾಗಲಿಲ್ಲ, ಯಾರು ನೀವು ಅಂತ ಕೇಳಿದಾಗ ಅಜ್ಜಿ ಮನೆ ಇಲ್ಲ, ಇವನು ಲಕ್ಷ್ಮಣ ಹೇಳ್ತಾರೆ ಮನೆ ಇಲ್ಲ ಮಾರಿಲ್ಲ ಮನೆ ಬೆಟ್ಟು ನೆಲೆ ಬೆಟ್ಟು ಕಾಡು ಗಿಡ, ನಮ್ಗೆ ಮನೆಯೂ ಇಲ್ಲ ಮಠನೂ ಇಲ್ಲ ಕಾಡೇ ನಾಡಾದವರು ನಾವು ಅಂತ ಹೇಳ್ತಾನೆ. ಪೂರ್ತಿ ಹೇಳಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಎಲ್ಲ ಈಗ ಯಾರು ಹೊಸಬ್ರು ನೋಡಿದ ತಕ್ಷಣ ಎಲ್ಲೋ ಬಿಚ್ಕೊಂಡ್ಬಿಡ್ತಾರ ತಮ್ಮ ಕತ್ತೆ ಪುರಾಣಗಳನ್ನ. ಹೇಗೆ ಅವ್ರು ಸುಮ್ಮನೆ ಒಂದಷ್ಟು ಹೇಳ್ತಾರೆ, ಯಾರು ಇಲ್ಲ ನಮಗೆ ಹಂಗೆ ಬಂದಿದ್ದೀವಿ ಅಂತ. ಆಮೇಲೆ ತಕ್ಷಣ ಕೇಳ್ತಾನೆ ಮೀನಕ್ಕೆ ಕೊಡೋದು ಇಲ್ಲೇನೋ ಸ್ನಾನಕ್ಕೆ ಏನಾದ್ರು ವ್ಯವಸ್ಥೆ ಇದೆಯಾ ಅಂತ ಕೇಳ್ತಾನೆ. ಕೇಳುತ್ತೆ ತಡ ಇವ್ರಿಗೇನು ಅನುಮಾನ ಅಲ್ಲ, ಬೇಟೆಗಾರರು ಬಂದ್ರೆ ಅವ್ರು ಬರೋ ತರನೇ ಅವ್ರ ಶಿಷ್ಟಾಚಾರನೇ ತೀರ ಬಂದಿದ್ದೆ ಅಜ್ಜಿ ಏನಾದ್ರು ಊಟಕ್ಕಿದ್ಯಾ ಅಂತ ಕೇಳ್ತಾರೆ. ಊಟಕ್ಕಿದ್ದ ಅಥವಾ ತಮ್ಮ ಬೇಟೆ ಬಗ್ಗೆ ಅವ್ರು ಇಬ್ರು ಇದ್ದಾರೆ ಅಂದ್ರೆ ಓ ಅಲ್ಲಿ ನೋಡು ಆ ಮೊಲ ಹಿಂಗ್ ತಪ್ಸ್ಕೊಂಡ್ಬಿಡ್ತು ಈ ನರಿ ಹಿಂಗ ಓಡೋದು ಇದಂತ ಏನೋ ಮಾತಾಡ್ತಾರೆ. ಆ ತರದ್ದು ಯಾವ ಶಿಷ್ಟಾಚಾರನೂ ಇಲ್ಲ, ಯಾವ ಇದು ಇಲ್ಲ, ಇವ್ರದ್ದೇನು ಸ್ನಾನ ಮಾಡ್ತೀನಿ ಅಂತ ಹೇಳಿದಾರಲ್ಲ ಅದಕ್ಕೆ ಅವಳಿಗೆ ಅನುಮಾನ ಆಗ್ಬಿಡುತ್ತೆ. ಮೀನಕ್ಕೆ ಸ್ನಾನ ಮಾಡ್ಬೇಕಾ ಅಂತ ಬೇಡರಿಗೇಕೋ ಮಜ್ಜನ ಬೇಡರಾಗಿದ್ರೆ ಖಂಡಿತ ಇವರು ಸ್ನಾನ ಕೇಳ್ತಿರ್ಲಿಲ್ಲ ಅಂತ ಅನ್ಕೊಳ್ಳಿ. ಕೊಳಮಿರ್ಪುದಲ್ಲಿ ಆ ಪೇರಲೆ ಮರದ ಅಡಿಯಲ್ಲಿ ಒಂದು ಕೊಳ ಇದೆ, ನೀವು ಅಲ್ಲಿ ಸ್ನಾನ ಮಾಡ್ಬೋದು. ಆದ್ರೆ ನಿಮ್ಮ ಹಾಗೆ ಮನೆಗೆಟ್ಟು ನೆಲೆಗೆಟ್ಟು ತೊಳಲುವವರು ಈ ನಾಡಿನಲ್ಲಿ ಎಷ್ಟೋ ಜನರಿದ್ದಾರೆ ಅಂತ ಅವಳು ಕಥೆಯನ್ನ ಹೇಳ್ತಾಳೆ. ಅಂದ್ರೆ ಪೂರ್ತಿ ಕಥೆ ಹೇಳಲ್ಲ, ಅಷ್ಟೇ ಹೇಳ್ತಾಳೆ. ಕೆಟ್ಟ ಕಾಲ ಬಂದ್ಬಿಟ್ಟಿದೇನೋ, ಯಾರಗುಲಿಗಳು ಓರ್ವನ ಸತ್ತಿಗೆ ಮತ್ತೋರ್ವ ಅಂತ ಅಳೆಯುವ ಅರಗುಲಿಗಳು ಅಂದ್ರೆ ನಿಷ್ಕರ್ಣಿಗಳು, ಕ್ರೂರಿಗಳು. ಒಬ್ಬರ ಹೆಂಡತಿಗೆ ಒಬ್ರು ಇಷ್ಟಪಡ್ತಾರಪ್ಪ, ಹಾಸ್ಕೊಂಡು ಹೋಗ್ತಾರೆ, ಏನೋ ಮಾಡ್ತಾರಪ್ಪ ಅಂತ ಅವಳು ಹೇಳ್ತಿರೋದು. ಸುಗ್ರೀವ ಬಾಲಿ ಕತೆ ಅವಳಿಗೆ ಗೊತ್ತು, ಅಲ್ಲೇ ಪಕ್ಕದ ಮದನಾಶ್ರಮದಲ್ಲಿ ಅವರಿದ್ದಾರೆ ಆ ಕತೆ. ಆದ್ರೆ ರಾಮ ಏನ್ ಮಾಡ್ತಾನೆ, ಒಬ್ಬರ ಸತ್ತಿಗೆ ಒಬ್ಬರ ಅಳುಕು ಅಂದ್ಕೊಳ್ಳಿ, ಯಾರ ಸತ್ತಿಗೆ ಯಾರು ಅಳುಕ್ತಾ ಇದಾರೆ, ನನ್ನ ಏನಾದ್ರು ನನ್ನ ಸೀತೆ ಬಗ್ಗೆ ಏನಾದ್ರು ಹೇಳ್ತಾ ಇದಾರೋ ಅಂತ ಅವ್ರಿಗೆ ಅನುಮಾನ ಆಗಿದೆ. ಯಾರ ಆರ ಸತ್ತಿಗೆ ಆರು ಅಳುತ್ತಿದ್ದಾರೆ ಅಜ್ಜಿ ಅಂತ ಕೇಳ್ತಾರೆ. ಹೋಗೋ ಮಗು ಮಿಂದು ಬಾ, ಕಥೆ ಬೇಡ್ಬೇನು ಉಂಡ ಮೇಲೆ ಆ ಬಲಸು ಕತೆ ಅದು ಒಳ್ಳೆ ಕತೆ ಏನಲ್ಲ, ಹೋಗಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾನೆ. ಹೇಳಿದ ಮೇಲೆ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಇವಳಿಗೆ ಎಲ್ಲ ರೀತಿ ಕುತೂಹಲ ಆಗ್ಬಿಟ್ಟಿದೆ. ಆ ಯಾರು ಈ ಥರ ಎಲ್ಲ ಮಾತಾಡ್ತಾರೆ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ ಅವ್ರು ಸ್ನಾನಕ್ಕೆ ಹೋದಾಗ ಅವರೊಂದು ಪೆಟ್ಟಿಗೆ ಇದೆ. ಅಂದ್ರೆ ಪೆಟ್ಟಿಗೆ ಅಂದ್ರೆ ಜೋಳಿಗೆ ಇರಬೇಕು, ಮತ್ತಿನ್ನೇನಲ್ಲ, ಅದರೊಳಗೆ ನಾರುಣಿಕೆಗಳಿದೆ ಅಂತೆ, ಬಿಲ್ಗಳನ್ನು ಬತ್ತಳಿಕೆಯನ್ನು ಮತ್ತೆ ಮತ್ತೆ ಅದನ್ನೆಲ್ಲ ತೆಗೆದು ನೋಡ್ತಾ ಇದ್ದಾಳಂತೆ ಕುತೂಹಲದಿಂದ. ಆಮೇಲೆ ಒಂದೊಂದು ವಸ್ತುವನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಗ್ತಿದೆ ಅಂದ್ರೆ ಪೆಚ್ಚುತ ಅಚ್ಚರಿ ಒಟ್ಟಣ್ಣು ಆಗಣ್ಣು ತನ್ನೋಕೆ ರಚಿಸಿದ್ದ ರಾಮನನ್ನು ಕಂಡಳಿಲ್ಲ ಬಂದ ಕೈರಾತ ರೂಕ್ಷ ಅವತಾರ. ಅವಳು ಮತ್ತು ಮತ್ತು ರಾಮನ ಅವತಾರ ಏನಾದ್ರು ಕಾಣ್ತಾ ಇದೆಯಾ ನೋಡ್ತಾಳೆ, ರಾಮ ತರ ಕಾಣ್ತಾನ ಅಂದ್ರೆ ಆ ರೂಪದಲ್ಲಿ ಅವಳಿಗೆ ರಾಮ ಎಲ್ಲೂ ಕಾಣ್ಬರ್ಲಿಲ್ಲಂತೆ, ಕಾಣ್ಲಿಲ್ಲ. ಹಾಗಿರುವಾಗ ಇವರು ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನಕ್ಕೆ ಹೋದವರು ಅನಿತ ರೋಡ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈಗಿನ ಹಾಗೆ ವಾಟ್ಸಪ್ ಇದು ಎಲ್ಲ ಇದ್ರೆ ರಾಮ ಅಂದ್ರೆ ಹಿಂಗಿರ್ತಾರೆ ಹಾಕಿರ್ತಾರೆ ಅಂತ ಎಲ್ಲ ನೋಡ್ಕೊಂಡ್ಬಿಟ್ಟಿರ್ತಾರೆ. ಆ ತರದಲ್ಲಿ ಇಲ್ಲ ಯಾವುದೇ ಇಲ್ಲಿದ್ದಾಗ ಒಂದು ಊಹೆ ಮೇಲೆ ಅವಳು ಒಂದು ರಾಮನನ್ನ ಅವಳ ಊಹೆ ಮೇಲೆ ಗುರುಗಳ ಹೇಳಿದ ಮೇಲೆ ಅಂದುಕೊಂಡಿದ್ದಾಳೆ. ಇಲ್ಲಿ ಈ ರೂಪದಲ್ಲಂತೂ ಅವಳಿಗೆ ಕಾಣಲಿಲ್ಲ. ಹಾಗಾಗಿ ಕೈರಾತ ಕಿರಾತ ರೂಪದಲ್ಲಿ ಕಾಣಲಿಲ್ಲ. ಅನಿತರು ಸ್ನಾನ ಮುಗಿಸಿ ಅವ್ರು ಬಂದರು.

ದೊಡ್ಡ ಕನಕವನ್ನು ಮೂರ್ಛಿಸಿದ ಹೊಲ ಆಗಿ ಅಂತ ಕಪ್ಪು ಹಿಡಿದು ಎಲ್ಲ ಮೂಲೆಯಲ್ಲಿ ಹಾಕಿದಂತ ಒಂದು ಕನಕ ಇರುತ್ತೆ, ಅಥವಾ ಬೆಳ್ಳಿ ತಟ್ಟೆ ಆದ್ರೂ ಬೆಳಗ್ಗೆ ಉಣ್ಬೇಕು ಅಂತ ಹೇಳ್ತಾರೆ. ಬೆಳ್ಳಿ ತಟ್ಟೆ ನಾಲ್ಕು ದಿವಸ ಬರೋದಕ್ಕೆ ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಟರೆ ಸಾಕು, ಕಪ್ಪ ಬಿಡುತ್ತೆ, ಅದನ್ನು ಬೆಳ್ಳಿ ಅಂತಲೇ ಗೊತ್ತಾಗಲ್ಲ. ಅದೇ ರೀತಿಯಲ್ಲಿ ಈಗ ಕನಕವನ್ನು ಮೂರ್ಛಿಸಿದ ಹೊಲ ಆಗಿ ಮೊನ್ನೆ ಸ್ವಲ್ಪ ನಳಗಳಿಸ್ತಾ ಇದ್ದಾರೆ. ಸೋಜಿಕದ ಸೂಜಿ ಮನೆ ಏರಿದ ಈ ಕೌಳಿಗೆ ಸೂಜಿ ಮನೆ ಅಂದ್ರೆ ದೊಡ್ಡದು ಸೋಜಿಕ ಅನ್ನೋದು ಕುತೂಹಲ ಅನ್ನೋದು ಸೂಜಿ ಮನೆ ಏರ್ತಂತೆ. ಇನ್ನು ದೊಡ್ಡ ತುದಿ ಗುರುತು ಕುತೂಹಲ ಬೇಡಿಕೆ ಅದೆತ್ತಣಿಂದ ತೇಜಿಂತ ತೇಜನು ಆಳ್ತನ ಈ ರೀತಿಯ ರೂಪ ಈ ರೀತಿ ಇದೆಲ್ಲ ಇರುತ್ತ ಇಲ್ಲೋ ದೊರೆ ಮಕ್ಕಳು ಇರ್ಬೇಕು ಅಂತ ಅನ್ಕೊಳ್ತಾಳೆ. ಆಮೇಲೆ ಇಲ್ಲ ಇಲ್ಲ ಇಲ್ಲ ಸೀತೆಯ ಉಳಿದು ಬಂದವರು ಇವ್ರು ರಾಮ ಲಕ್ಷ್ಮಣರ ಅಲ್ವೇ ಅಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಅಲ್ಲ ಅಂತಾಳೆ. ಆಮೇಲೆ ಬನ್ನಿ ಊಟ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಅವಳು ಉಪಚಾರ ಮಾಡ್ತಾಳೆ ಏನಂದ್ರೆ ಈಗ ಹೋಗಿ ಈಗ ಮಾಡಿದ್ರು ಅಂತ ಇಲ್ಲೆಲ್ಲೂ ಅಡುಗೆ ಮಾಡಿದ್ರು ಅಂತ ಬಂದಿಲ್ಲ. ಇವರಿಬ್ರು ಬಂದು ನೋಡಿ ಅಡುಗೆ ಮಾಡಿದ್ರು ಅಂತ ಏನು ಬಂದಿಲ್ಲ. ಯಾಕೆ ಅಂದ್ರೆ ಅವಳು ನಿತ್ಯ ಕರ್ಮನೇ ಅದು ಬರ್ತಾರೆ ರಾಮ ಬರ್ತಾರೆ ಅಂತ ದಿನ ಗುಡಿಸೋದು ರಂಗೋಲಿ ಹಾಕೋದು ಇದು ಮಾಡೋದು ಅಡುಗೆ ಮಾಡೋದು ಅಂತ ಇಟ್ಕೊಳ್ಳೋದು ಎಲ್ಲದೂ ನಿತ್ಯ ಕರ್ಮ. ಅವಳು ವ್ರತದ ತರ 10 ವರ್ಷದಿಂದ ಯಾವತ್ ಬರ್ತಾನೆ ಅಂತ ಹೇಳಿಲ್ಲ ಪತಂಗಮುನಿ. ರಾಮ ಯಾವಾಗ ಬರ್ತಾನೆ ಲಕ್ಷ್ಮಣ ಯಾವಾಗ ಬರ್ತಾನೆ ಇವಳು ಅದೇ ಕಾಯಕ ಮಾಡ್ಕೊಂಡಿದ್ದಾಳೆ. ಏನು ಒಂದು ಮಾಡ್ತಾಳೆ ಅಂತ ನೋಡಿ ಉಪಚಾರನ ನಲ ನಳಿಪ ಸುಳಿದಳಿರ ಕುಡಿ ಬಾಳೆ ಎಂಬಾಗಿ ಒಳ್ಳೆ ಸುಳಿ ಎಳೆ ಬಾಳೆಯನ್ನು ಕುಡಿ ಬಾಳೆಯನ್ನ ಹಾಕಿದಾಳಂತೆ. ಗೀಕು ಚಾಪೆಯ ಮಳೆಗಳು ಗೀಕು ಚಾಪೆ ಅಂದ್ರೆ ತೆಂಗಿನ ಮರದ್ದು ಅಥವಾ ಇದರದ್ದು ಈಚಲ ಮರದ ಚಾಪೆ ಇರುತ್ತಲ್ಲ ಅಂತಹ ಚಾಪೆಯನ್ನ ಕುಳಿತುಕೊಳ್ಳಕ್ಕೆ ಹಾಕಿದಾಳಂತೆ. ಪಶು ದೊನ್ನೆಗಳಲ್ಲಿ ತಿಳಿ ನೀರುಗಳ ದೊನ್ನೆ ಮಾಡ್ತಾರೆ ಬಾಳೆಯನ್ನ ಸುಟ್ಟು ಅದ್ರಲ್ಲಿ ದೊನ್ನೆ ಮಾಡಿ ಅದರೊಳಗೆ ಹಾಲು ತುಪ್ಪ ಜೇನುತುಪ್ಪ ಅಂತ ಇಲ್ಲ ಹಾಗೆ ಒಂದೊಂದೊಳಗೆ ಒಂದೊಂದು ಇಟ್ಟಿಯಾಳೆ ಹಾಲಿಟ್ಟಿಯಾಳೆ ಜೇನುತುಪ್ಪ ಇಟ್ಟಿದ್ದಾಳೆ ತುಪ್ಪ ಇಟ್ಟಿದ್ದಾಳೆ ಎಲ್ಲ ಇಟ್ಟು ಕೆನೆ ಬಾಲ್ಗಳನ್ನು ಜೇನುತುಪ್ಪ ಇದು ಮಾಡಿದಾರೆ. ಸಸಿ ಅಡಕೆ ಹೊಂಬಾಳೆಗಳಲ್ಲಿ ಸಸಿ ಅಡಕೆ ಅಂತಂದ್ರೆ ಈ ಇನ್ನೂ ಕಾಯಿ ಬಿಡ್ತಾ ಇರೋ ಅಡಿಕೆದು ಆ ಹೊಂಬಾಳೆ ಇಟ್ಕೊಳ್ಳುತ್ತೆ ಶೃಂಗಾರದಿಂದ ಅದು ಒಂಥರ ಮೆದುವಾಗಿರುತ್ತೆ. ಅದರೊಳಗೆ ಊಟ ಹಾಕೋದಕ್ಕೆ ಒಳ್ಳೆ ದೋಣಿ ತರ ಇರುತ್ತೆ ಊಟ ಹಾಕೋದಕ್ಕೆ ತುಂಬಾ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಪ್ರಕೃತಿ ಅವರಿಗೆ ಗೊತ್ತಿರೋದ್ರಿಂದ ತಂದಿಟ್ಟು ಹೊಂಬಾಳೆಗಳಲ್ಲಿ ಕೆರೆವಾಳಗಳನ್ನು ಜೇನುತುಪ್ಪ ತಂದಿಟ್ಟು ನೂಲೆ ಗೆಣಸು ನಮ್ಮಲ್ಲೆಲ್ಲ ಕೋಲ್ ಗೆಣಸು ಅಂತ ಹೇಳ್ತೀವಿ ಆ ಉದ್ದದ್ದು ಗೆಣಸು ಅದನ್ನು ಬೇಯಿಸಿದಂತೆ ಬಾಳೆ ಹಣ್ಣುಗಳಂ ಕಂದ ಮೂಲಂಗಳಂ ಹಣ್ಣು ಹಂಪಲ್ಗಳಂ ಸೌತೆ ಪಚ್ಚಡಿಗಳಂ ಸೌತೆಕಾಯಿ ಕೋಸಂಬರಿ ಮಾಡಿಟ್ಟಿದ್ದಾಳಂತೆ ಸೌತೆ ಪಚ್ಚಡಿಗಳನ್ನು ಮಾಡಿದಾಳಂತೆ ಮಣಿ ಹೆಂಬೆಯ ನಿಜವಾಗ್ಲೂ ಇದೇನು ಅಂತ ನಂಗೆ ಗೊತ್ತಿಲ್ಲ. ಮಣಿ ಅಂತ ಬಂದಿರೋದು ನೋಡಿದ್ರೆ ದಾಳಿಂಬೆ ಇರ್ಬೋದೇನೋ ಅಂತ ನಾನು ಅನ್ಕೊಳ್ತೀನಿ. ನಿಜವಾಗ್ಲೂ ಯಾರಿಗಾರು ಗೊತ್ತಿದ್ರೆ ಹೇಳಿದ್ರೆ ನಾನು ತಿಳ್ಕೊಂತೀನಿ. ಮಣಿ ಹೆಂಬೆ ಎಂ ಅಂತ ಒಂದು ಪದವನ್ನ ಉಪಯೋಗಿಸಿದ್ದಾರೆ. ಇದೇನು ಅಂತ ಯಾರಿಗಾರು ಗೊತ್ತಿದ್ರೆ ಹಳ್ಳಿ ಕಡೆ ಯಾರು ಗೊತ್ತಿದ್ರೆ ಹೇಳಿದ್ರೆ ನಾನು ತಿಳ್ಕೊಳ್ತೇನೆ. ಮತ್ತೆ ಹಚ್ಚನಕ್ಕಿಯ ಬೆಚ್ಚನನ್ನ ಹಚ್ಚನಕ್ಕಿಯಲ್ಲಿ ಒಳ್ಳೆ ಸೊಗಸಾಗಿ ಅನ್ನ ಮಾಡಿ ಅದನ್ನ ಬಡಿಸಿದಾಳೆ. ಮೊಸರಂ ಬೆಲ್ಲಮಂ ಬೆಣ್ಣೆ ಎಂ ಬಡಿಸಿ ಜೊತೆಗೆ ಅಡಿಗೆಯ ಸವಿಯ ಜೊತೆಗೆ ತನ್ನ ನುಡಿಯ ಸವಿ ಬೆಳೆಸ್ತಾ ಇದ್ದಾಳಂತೆ. ಉಚ್ಚಾರ ಮಾಡ್ತಾಳೆ ಇನ್ನೊಂಚೂರು ತಿನ್ನಿ ಪರವಾಗಿಲ್ಲ ಅಂತ. ಮೊದ್ಲಿಗೆ ಅವಳಿಗೆ ಬೇಜಾರಾಗಿತ್ತು ರಾಮ ಲಕ್ಷ್ಮಣರೆಲ್ಲ ಇವ್ರಿಗೆ ಏನ್ ಬಡಿಸೋದು ಅಂತ. ಆದ್ರೆ ಈಗ ಉಪಚಾರ ಮಾಡಿ ಬಡಿಸ್ತಾ ಇದ್ದಾಳಂತೆ. ಆಮೇಲೆ ಮುಂದೆ ಹೇಳ್ತಾ ಇದ್ದಾಳೆ ಆ ಸಂಪದ ಮಾಗೋ ಅಂದ್ರೆ ಯಾರಿಗೋ ಒಂದಿರುತ್ತೆ ಅನ್ನ ಅನ್ನ ಅನ್ನದ ಮೇಲೆ ಅಕ್ಕಿ ಅಕ್ಕಿ ಮೇಲೆ ಅವ್ರದ್ದು ಹೆಸರು ಬರ್ತಿರುತ್ತೆ ಅಂತ ಹೇಳ್ತಾರೆ. ನಾನು ಯಾರಿಗೋ ಅಂತ ಮಾಡಿಟ್ಟಿದ್ರು ಇವ್ರಿಗೆ ಸಿಗ್ಬಾರ್ದು ಅವರಿಗೆ ಸಿಗ್ಬೇಕು ಅಂತ ನಾನು ಯೋಚನೆ ಮಾಡಿದ್ರೆ ಆ ರೀತಿ ಏನಾದ್ರು ನಡೆಯುತ್ತಾ ಯಾರು ಸಂಪದ ಯಾರಿಗೋ ನಿಮ್ಮ ಸೈಫ್ ಇದನ್ನ ಅವರಿಗೆ ಬಡಿಸಿಲ್ಲ ನಿಮ್ಗೆ ಅಂತ ಹೆಸರು ಬರ್ತಿದೆ ಇದನ್ನ ನಾನು ಬದಲಾಯಿಸಕ್ ಬರುತ್ತ. ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಬರುತ್ತೆ ಗ್ರಹಗತಿಯಲ್ಲಿದ್ದುವನೇ ಜೋಯಿಸನು ಜಾತಕದಲ್ಲಿ ವಿಹಿತವಾಗಿ ಅದರ ಗತಿಶಕ್ತಿ ವಿದೆ ಅಂತ. ಅಂದ್ರೆ ಅದು ಬರೆದು ಬಿಟ್ಟಿರುತ್ತೆ ಹೀಗೆ ಅಂತ ವಿಧಿ ಬರ್ತಿದ್ದನ್ನ ನೀವೇನೋ ಜಾತಕದಲ್ಲಿ ಹಾಕ್ತಿರ್ತೀನಿ ಇದು ಮೂಲ ನಕ್ಷತ್ರ ಇದು ಗುಜರಾವು ಇದು ಏನೇನು ಯೋಚನೆ ಮಾಡಿ ಬದಲಾಯಿಸಿ ಏನಾದ್ರೂ ಮಾಡಿದ್ರೆ ಅದೇನಾದ್ರೂ ಬದಲಾಗುತ್ತ ಇಲ್ಲ ಅಲ್ವಾ. ಯಾರಂದ್ರೆ ಇದು ಅಂತ ವಿಧಿ ಬರಹ ಇರುತ್ತೆ ಅವರಿಗೆ ತಣಿಯುಂಡು ತಣಿಯರೈ ಮಗುಗಳಿರ ಬಂದತೆ ಬಂದ ಅತಿಥಿಗಳಿರ ತಣಿಯರಿ ಯಾರಾದ್ರೂ ಏನಂತೆ ಅತಿಥಿಗಳಲ್ವಾದೇಮೋ ಊಟ ಮಾಡಿ ಅಂತ ಹೇಳಿ ಆರ ಸಂಪದ ಮಾರ್ಗ ಆನ ಸಂಪದ.

ಆಗ ಹುಡುಕಿ ಶಬರಿ ಹೇಳ್ತಿದ್ದಾರೆ, ಆನಕಂಪದನ್ನು ಯಾರಿಗೋ ಕೊಡ್ತೀನಿ ಅಂತಂದ್ರೆ ಅದಾಗತ್ತಾ? ಇಲ್ಲ ಅಲ್ವ, ಅವ್ರವ್ರ ಹೆಸರು ಅದ್ರದ್ದು ಮೇಲೆ ಬರ್ತಿರುತ್ತೆ, ಅವ್ರವರಿಗೆ ಸಲ್ಲಬೇಕು ಅದು ಅಂತ. ಯಾರಾದ್ರೆ ಏನಂತೆ, ನೀವು ಬಂದಿದ್ರಲ್ಲ ಊಟ ಮಾಡಿ ತಣ್ಣೀರು ಇಲ್ಲಿ ಅಂತ ಹೇಳ್ತಾರೆ. ಆಗ ಕೇಳ್ತಾ ಇದ್ದಾರೆ, ಲಕ್ಷ್ಮಣ ಕೇಳ್ತಾನೆ, ಆನ ಸಂಪದಮ್ಮ ಆಕೆ ಹೇಳಿದ್ರಿ, ಯಾರಿಗೆ ಇಟ್ಕೊಂಡಿದ್ರಿ ಇದನ್ನ ಅಂತ ಕೇಳಿದಾಗ, ನಾವು ಉಣ್ಣುತ್ತಿರುವ ಈ ಸೈಪು ಆಕೆ ಮೀಸಲಾಗಿತ್ತು, ಯಾರಿಗೆ ಅಂತ ಮಾಡಿಟ್ಟಿದ್ರಿ ನೀವು ಅಂತ ಕೇಳ್ತಾನೆ. ಪುಣ್ಯವಂತನೇ ಮಲಮ್ಮ, ನಿನ್ನ ಯಾರಿಗೆ ಅಂತ ಮಾಡಿದ್ಯೋ ಅವರು ನಿನ್ನ ಸೇವೆಯನ್ನು ಮಾಡಿಸ್ಕೊಳ್ಳೋಕೆ ಅವ್ನು ಪುಣ್ಯ ಮಾಡಿದ್ದ, ಯಾರು ಅಂತ ಪುಣ್ಯವಂತರು ಅಂತ ಕೇಳಿದಾಗ, ದಶರಥ ಕುಮಾರನೇ, ದಶರಥ ಕುಮಾರ ಇದ್ದಾರಲ್ಲ ಅವರಿಗೆ ಅಂತ ಮಾಡಿದೆ ಅಂತ. ಆಗ ರಾಮ ಲಕ್ಷ್ಮಣರು ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾರೆ, ಗುರುತೈತೆ ಮುದುಕಿಯನ್ನು ನೋಡ್ತೀರಿ. ಲಕ್ಷ್ಮಣ ಅಗ್ರಜನೋ ಅವ್ರು ಮತ್ತೆ ಹೇಳ್ತಾರೆ, ಅವನು ಲಕ್ಷ್ಮಣಗೆ ಅಗ್ರಜ, ನೆಲೆವೆಣ್ಣ ಮಗಳಿಗೆ ಹಿರಿಯನೇ. ನೆಲೆವೆಣ್ಣ ಅಂತಂದ್ರೆ ಭೂಮಿ ಜಾತೆ, ಭೂ ಜಾತೆ ಅವಳು ಸೀತೆ ಇದ್ದಾಳಲ್ಲ ಅವಳಿಗೆ ಹಿರಿಯನೇ, ಅವಳಿಗೆ ವಲ್ಲಭನಾಗಿರುವಂತ ರಮಣನಾಗಿರುವಂತ ಲಕ್ಷ್ಮಣನ ಅಗ್ರಜನಾಗಿರುವಂತ ರಾಮ ಲಕ್ಷ್ಮಣರನ್ನ ನಾನು ಕಾಯ್ತಾ ಇದ್ದೆ ಅಂತ. ನೆಲೆವೆಣ್ಣ ಮಗಳು ಅಂತಂದ್ರೆ ಭೂಮಿ ಜಾತೆ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಪುತ್ರ ಕಾಮೇಷ್ಠಿ ಯಾಗ ಮಾಡ್ಬೇಕು ಅಂತ ಮಕ್ಳು ಇರ್ಲಿಲ್ಲ ಅಂತ ಜನಕ ಮಹಾರಾಜ ಭೂಮಿಯನ್ನ ಉಳುವಾಗ ಅವಳು ಅಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಸೀತೆ ಸಿಕ್ಕಿರುವಂತ, ಆ ನೇಗಿಲಿನ ತುದಿಗೆ ಸೀತಾ ಅಂತ ಹೇಳ್ತಾರೆ, ಸೀತಾ ಅನ್ನೋದ್ರಿಂದ ಅವಳಿಗೆ ಸೀತೆ ಅನ್ನೋ ಹೆಸರು ಬಂತು ಅಂತ ಹೇಳಿ ಅಂತ. ಹಾಗೆ ನೆಲೆವಣ್ಣ ಮಗಳಿಗೆ ಇನಿಯನೈ ಅಂತ ಹೇಳಿ ಅತ್ತಳಾಶಬರಿ ಅದನ್ನು ಹೇಳ್ತಿದ್ದ ಹಾಗೆ, ಅವರಿಬ್ರು ಹೆಸರು ಹೇಳ್ತಿದ್ದ ಹಾಗೆ ಅವಳ ಕಣ್ಣಲ್ಲಿ ನೀರು ಬರಕ್ಕೆ ಶುರುವಾಯ್ತಂತೆ. ಉಮ್ಮಳ ದುಃಖ ಒಕ್ಕಿ ಬಂತಂತೆ. ಅವಳು ತನ್ನ ಕತೆ ಹೇಳ್ತಾನೆ, ತಾಯುಕಿ ಹೇಳು ನೀರೈದು ವರ್ಷದ್ದು 10 ವರ್ಷದಿಂದ ಕಾಯ್ತಾ ಇದ್ದೀನಪ್ಪ, ಇನ್ನೂ ಬರಲಿಲ್ಲ ಕಂದಗಳಿರ ರಾಮ ಲಕ್ಷ್ಮಣ ಸೀತೆಯರಿಗಾಗಿ, ನಿಚ್ಚ ನಿತ್ಯ ಇದೇ ಕಾಯಕ ಆಗ್ಬಿಟ್ಟಿದೆ. ನಿಮಗಿದ ಉಣಿಸನ್ನು ಅಣಿ ಮಾಡಿ, ಇವತ್ತು ಅಂತಲ್ಲ 10 ವರ್ಷದಿಂದ ಇದೇ ತರ ಉಣಿಸನ್ನು ಅಣಿ ಮಾಡಿ ನಿಮ್ಗೆ ಕಾಯ್ತಾ ಅಂದ್ರೆ ಕಾಯ್ತಾ ಇದ್ದೆ, ನಾನು ಕಾಯ್ತಾ ಇದ್ದೀನಿ ಅವರಿಗೆ. ಗುರುವಾಣಿಯ ಖುಷಿ ಆಗ್ತದೆ, ನಮ್ಮ ಗುರುಗಳು ಹೇಳಿದ್ ಯಾವತ್ತಾದ್ರೂ ಖುಷಿ ಆಗುತ್ತಾ? ಇಲ್ಲ, ಅವರಿಗೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ತನ್ನ ಗುರುವಿನ ಮೇಲೆ ಅತಿಯಾದ ನಿಷ್ಠೆ, ಬೇರೆ ಏನ್ ಹೇಳಿದ್ರು ಗುರು ಇಲ್ಲಿಂದ ಒತ್ತೆ ಹೋಗ್ಬಿಡ್ತಿದ್ಲು ಅವಳು. ಗುರುವಿನ ಮಾತು ಮುಂದೆ ರಾಮ ಲಕ್ಷ್ಮಣರು ಬರ್ತಾರೆ, ಆಗ ನೀನು ಅವರ ಸೇವೆ ಮಾಡು ಅನ್ನೋದನ್ನ ಅವಳು ಅಷ್ಟು ಭಕ್ತಿಯಿಂದ ಅದನ್ನೇ ಒಂದು ಪವಿತ್ರತೆಯಿಂದ ಕಾಯ್ತಾ ಇದ್ದಾಳೆ. ಖುಷಿ ಹಕ್ಕುದೆ ಹೇಳಿದ್ರು ಮತ್ತೆ ಮಾತಂಗಿ ಮುತಿ ಮುನಿ ಮತಂಗನ ಬೇಡ ರಾಮ ಮನದ ಪುಣ್ಯಮಂ ಪಾತ ಭವಿಷ್ಯಮ ಅಂದ್ರೆ, ಈ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಪಾತ್ರಗಳ ಅಂತರಾಮಂಗಲಿ ಸೂತ್ರಗಳನ್ನು ಆಡಿಪ ವಿಲಾಸ ತಮ್ಮ ಅಂತ ಅಂತ. ಇದೆಲ್ಲ ಒಂದು ನಿರ್ದೇಶನದ ಹಾಗೆ ನಡೆದುಕೊಂಡು ಹೋಗ್ತಾ ಇದೆ ಅಂತ. 10 ವರ್ಷದ ಹಿಂದೆ ಒಂದು ರಾಮ ಲಕ್ಷ್ಮಣ ಬರ್ತಾರೆ ಅಂದ್ರೆ ಇದು ಮತ್ತೆ ನಿರ್ಧಾರ ಆಗಿತ್ತು ಭವಿಷ್ಯ ಅಂತಲ್ವಾ? ದಿಟವಾಗ್ ನೋಡ್ಬೇಕು ಅಂದ್ರೆ ಅವತ್ತು ಕೈಕೇಯಿ ಅರಮನೆಯನ್ನ ಮಂತ್ರ ಹತ್ತಿದ್ಲು. ವಾಲ್ಮೀಕಿಯ ಒಂದು ಶಬ್ದವನ್ನ ಹೇಳ್ತಾರೆ, ಯತೃಚ್ಛಯ ಅಂತ, ಅಂದ್ರೆ ಯಾರಿಗೂ ನಿರ್ದೇಶನಕ್ಕೆ ಒಳಪಟ್ಟ ಹಾಗೆ ಮಂತ್ರ ಕೈಕೇಯಿ ಅರಮನೆಯನ್ನು ಹತ್ತಿದ್ಲು. ಅವಳ ಮನಸ್ಸಿನಲ್ಲಿ ಬೇಡದ್ದೆಲ್ಲ ತುಂಬಿತ್ತು ಅಂತ ಅಂದ್ರೆ ಅಲ್ಲಿಂದಲೇ ಕಥೆ ಆಗುತ್ತೆ. ಏನಾಗತ್ತೆ ಅಂದ್ರೆ ರಾಮ ಶ್ರೀರಾಮನಾಗಲು ಶ್ರೀರಾಮಚಂದ್ರ ದೇವ ಆಗಲು ಇವೆಲ್ಲ ಪೂರ್ವವಾದಂತಹ ಒಂದು ವಿಚಾರಗಳಾಗ್ತಾ ಬರುತ್ತೆ. ಹಾಗಾಗಿ ಮುನಿ ಮತಂಗನ ಬೆಳೆದ ಭಾರತ ಭವಿಷ್ಯ ಅವತ್ತೇ ಹೇಳ್ಬಿಟ್ಟಿದ್ದಾರೆ ಬರ್ತಾನೆ ಅಂತ ಹೇಳಿದ್ದಾರೆ ಅಂದ್ರೆ ಮೊದ್ಲೇ ಗೊತ್ತಿತ್ತು ಅಂತ ಆಯ್ತಲ್ಲ ಕೇಳಿದಳು. ಆದ್ರೆ ನನ್ನ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಇದೆ, ಏನಂದ್ರೆ ನೀವ್ಯಾರು ಬಡಗರಂಗದಲ್ಲಿ, ಬಡಗರಂಗದಲ್ಲಿ ಅಂದ್ರೆ ಉಗ್ರಗಳಿಂದ ಬಂದವ್ರ ರೀತಿ ಕಾಣ್ತಿದ್ದೀರಿ, ಅಲ್ಲೆಲ್ಲಾರು ನಮ್ಮ ರಾಮನನ್ನ ನೋಡಿದ್ರ, ಲಕ್ಷ್ಮಣನನ್ನ ನೋಡಿದ್ರ, ಸೀತೆಯನ್ನು ನೋಡಿದ್ರ, ಅವ್ರು ಯಾವಾಗ ಬರ್ತಾರೆ ಅನ್ನೋ ಒಂದು ಸುದ್ದಿ ನಿಮ್ಗೇನಾದ್ರು ಗೊತ್ತಿದ್ಯಾ? ನನ್ನಲ್ಲಿ ಒಂದೇ ಒಂದು ನನ್ನ ಒಂದು ಗುರಿ ಅಥವಾ ಅಪೇಕ್ಷೆ ಏನು ಅಂತಂದ್ರೆ, ಈ ಬಾಳ್ ಪಯಣ ಮುಗಿಸುವ ಮೊದಲು ಅವನನ್ನ ಮುನ್ನ ಒಮ್ಮೆಯಾದರೂ ಅವನ ದರ್ಶನ ಮಾಡಬೇಕು ಅನ್ನೋದು ನನ್ನೊಂದು ಅಂತಹ ಸಿರಿಮಗದ ದರ್ಶನ ಸಂದರ್ಶನಂ ಶಾಂತಿ ನಿಧಿ ಆತನ ಕಾಣುವುದೇ ನನಗೆ ಪರಮ ಶಾಂತಿ, ಅದೇ ನನಗೆ ಇನ್ನೇನು ಇಲ್ಲ ಅಂತ ಹೇಳಿ ಅವಳು ಹೇಳ್ತಾಳೆ. ಸಜಲ ನಯನಂ ರಾಮನ ಆಲಿಸಿದನ ಅಜ್ಜಿಯಂ ನುಡಿದನ್ ಸ ಅವನಿಗೂ ಕಂಠ ತುಂಬಿ ಬಂದ್ಬಿಡಿದೆ. ಯಾಕೆಂದ್ರೆ ಒಂದು ಇದಿರುತ್ತೆ, ಎಲ್ಲದರೆಡೆ ನಾವು ನಮ್ಮ ಅನಿಸಿಕೆಗಳನ್ನೆಲ್ಲ ಹೇಳ್ಕೊಳಕಾಗಲ್ಲ. ಯಾರೋ ಒಬ್ಬ ಅಂತಃಕರಣ ಆತ್ಮೀಯರಾದವ್ರು ಮಾತ್ರ ಅಂತಃಕರಣ ಅಥವಾ ನಮ್ಮಂತ ತುಂಬಾ ವಯಸ್ಸಾದವ್ರ ಹತ್ರ ನಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ಬಹುದು. ತುಂಬಾ ಜವಾಬ್ದಾರಿ ಹೊತ್ತಾಗ ಇದೆಲ್ಲ ಮಾಡಿದಾಗ ನಮ್ಗೆ ನಮ್ಮಕ್ಕಿಂತ ಕೆಳಗಿರೋದ್ರ ನಮ್ಮ ಅನಿಸಿಕೆಗಳನ್ನ ಹೇಳ್ಕೊಳಕಾಲ. ಈಗ ಅಜ್ಜಿಯ ಬಳಿಯಲ್ಲಿ ಬಂದು ಇವಳು ಆತ್ಮೀಯ ಮಾತಾಡಿದಾಗ ಅವನಿಗೂ ಗಂಟು ಕಟ್ಟಿ ಬಂದ್ಬಿಟ್ಟಿದೆಯಂತೆ. ಸಗದ್ಗದ
ನೆಂಟು ಕಟ್ಟಿ ಆಗ ಏನ್ ಹೇಳ್ತಾರೆ ಅಂದ್ರೆ

ರಾಮ ಹೇಳ್ತಾ ಇದ್ದಾನೆ ಶಾಂತಿ ನಿಧಿ ಅಂತ ಅವನನ್ನು ಕರಿತೇವೆ, ಆದ್ರೆ ಅವನಿಗೆ ಶಾಂತಿ ಇಲ್ಲದೆ ತೊಳಗುತ್ತಿದ್ದಾನೆ ಅಜ್ಜಿ. ಮನೆಗೆಟ್ಟು ಹೇರಡವಿ ಮನೆಯಾದ, ಇವತ್ತು ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ, ಅವನು ಹೇರಡವಿ ಗೊಂಡಾರಣ್ಯದಲ್ಲಿ ಅದೇ ಅದನ್ನೇ ಮನೆಯಾಗಿದ್ದಾನೆ. ಶಾಂತಿ ನಿಧಿಯನ್ನು ಬಂದೆ ಬಂಡಿಸಿ ಯಾಕೆ ಅವನ ಶಾಂತಿ ನಿಧಿ ಅಂತ ಹೇಳ್ತೀ ಯಾಕೆ ತಾಯಿ? ಸಾಮಾನ್ಯ ನಮ್ ದೇವಮಾನ್ಯಂಗೆತ್ತದಜ್ಜಿ, ಒಬ್ಬ ಸಾಧಾರಣ ಮನುಷ್ಯ ಅವನನ್ನ ದಯ

ದುರ್ಯೋಧನ ಅಕ್ಷೌಹಿಣಿ ಸೈನ್ಯಗಳನ್ನೇ ಯಾದವ ಸೈನ್ಯವನ್ನೇ ಬೇಕು ಅಂತ ಹೇಳ್ತಾರೆ. ಆದ್ರೆ ಅರ್ಜುನ ನೀನೇ ಸಾಕು, ನನಗೆ ಏನು ಬೇಡ ಅಂತ ಹೇಳ್ತಾನೆ. ಆಗ ಇವನು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ನೀ ಮಾಡಿದ ಹೇಗಿದೆ ಅಂತಂದ್ರೆ, ಈಗ ಒಂದು ಕತ್ತಿ ಇರುತ್ತೆ, ಕತ್ತಿಯಲ್ಲಿನ ಹೊರ ಕವಚವನ್ನು ಮಾತ್ರ ಇಟ್ಕೊಂಡು ಒಳಗಿನ ಹೊರೆಯನ್ನು ತೆಗೆದು ಯಾರಿಗೋ ಕೊಟ್ರೆ ಹೇಗಾಗುತ್ತೆ? ಆ ತರ ಮಾಡ್ದೆ ಧರ್ಮಜ ಎಲ್ಲ ನಕ್ತರಷ್ಟೇ ಅಂತ ಹೇಳಿದ್ರೆ ದೇವರ ಅಂಕೆ ಹೇಳ್ತಾನೆ, ನೀನೇ ಸಾಕು ಕೃಷ್ಣ, ನೀನು ದೇವ ಅಂತಾನೆ. ದೇವರೆಂದೇ ನೀವು ಬಗೆಬೇರಿ, ದೇವತನ ಲವವಿಲ್ಲ ಅಂತಾನೆ. ನನ್ನಲ್ಲಿ ದೇವತನ ಏನೂ ಇಲ್ಲ, ನಾನು ಕತ್ತಿಯತ್ತೂ ಇಲ್ಲ, ಯುದ್ಧನೂ ಮಾಡಲಿಲ್ಲ, ಏನು ಮಾಡಲ್ಲ, ನನ್ನಂತರೂ ಆಸ್ಕೊಂಡಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅದೇ ರೀತಿಯಲ್ಲಿ ಶಾಂತಿ ನಿನೆಯನ್ನು ಬರೀದೆ ಬಣ್ಣಿ ಪೈಯಲ್ಲಿ ತಾಯಿ ಸಾಮಾನ್ಯ ನಮ್ಮ ದೈವ ಮಾನ್ಯತೆಗೆತ್ತದು ಅಂದ್ರೆ, ನೀವು ನನ್ನನ್ನ ದೈವತ್ವಕ್ಕೆ ಏರ್ತಾ ಇದ್ರಿ ತೆಗೆ ತೆಗೆ ಅಂತ ಹೇಳಿ, ನೀವು ಅವೆಲ್ಲ ನಿಮ್ ಊಹೆ ಅಷ್ಟೇ ಅಂತ ಇಲ್ಲ, ಹಾಗೆ ಅವ್ರಿಗೆ ಸಿಕ್ಕ ಬಂದ್ಬಿಡುತ್ತೆ. ರಾಮನನ್ನು ಈ ತರ ಬೈಯದ ಹೇಳದ ಅಂತ ತೆಗೆ ತೆಗೆ ಮಹಾತ್ಮನನ್ನು ತೆಗಳಲಿ, ಅವನನ್ನು ಹಾಗೆಲ್ಲ ಹೇಳ್ಬೇಡ ಅಂತ ಹೇಳ್ತಾರೆ. ಬಲ್ಲೆ ನಾವು ರಾಮನ, ರಾಮನ ಹೇಳ್ತಾನೆ, ನನ್ ಗೊತ್ತು ರಾಮ ಅಂತ ಹೇಳ್ತಾನೆ. ನೀನರಿಗೆ ಆತನು ನಿಮ್ ಗೊತ್ತಿಲ್ಲ ಅಂತ ಇವಳು ಅಂತಾಳೆ. ನಾನರಿಯನೇ ನನ್ನ ನಾನರಿಯನೇ ಅಂತ ಹೇಳ್ತಾರೆ. ಅಂದ್ರೆ ಏನು, ನಾನರಿಯಲಿಲ್ವಾ, ನನ್ನನ್ನು ನಾನು ಅರ್ತಿಲ್ವಾ ಅಂತ ಹೇಳ್ತಾನೆ. ನೋಡಿ ಈ ಒಂದು ಸಂಭಾಷಣೆಯನ್ನ ಇದು ಮಹಾಚಂದಸ್ಸು ಅಂತ ಹೇಳ್ತಾರೆ, ಐದೈದು ಮಾತ್ರ ಗಣಗಳು ಇದ್ರೊಳಗೆ ಬರುತ್ತೆ. ಆ ಸಂಭಾಷಣೆಯನ್ನ ಐದು ಮಾತ್ರ ಗಣಕ್ಕೆ ಎಷ್ಟು ಚೆನ್ನಾಗಿ ಒಂದು ಸಂಭಾಷಣೆಯನ್ನ ಇದು ಮಾಡಿದ್ದಾರೆ ಅಂತಂದ್ರೆ, ಅವರು ಕುವೆಂಪು ಅವರ ಪ್ರತಿಭೆಗೆ ನಮೋ ನಮೋ ಅನ್ಬೇಕು. ನಿನ್ನ ನನ್ನ ನಾನರಿಯನೆಂದ ಆಡುತ್ತೀಯ ಅಜ್ಜಿ ಅಂದಾಗ ಶಬರಜ್ಜಿ ಬೆರಕು ಹೊಡೆದಂತೆ ಅವಾಗ ಅವಳಿಗೆ ಒಂದ್ ಸ್ವಲ್ಪ ಏನು ಹೇಳ್ತಾ ಇದ್ದಾರೆ ಇವರು, ಆರು ಪೂರ್ತಿ ನಮಕ್ ಆಗ್ತಾ ಇಲ್ಲ ಅವಳಿಗೆ. ರಾಮನನ್ನು ಕಣ್ಗೆ ಕಣ್ಣಿಟ್ಟು ಹಿಂಗ ನೋಡ್ತಾ ಇದ್ದಾಳಂತೆ, ಏನ್ ಹೇಳ್ತಿದ್ದಾನೆ ಅಂತ. ರಾಮ ತಕ್ಷಣ ತಲೆ ತರಿಸ್ಕೊಂಡ್ಬಿಟ್ಟಂತೆ, ತಲೆ ತರಿಸಿ ಊಟ ಮಾಡ್ತಾ ಇದ್ದಾನಂತೆ. ಆಗ ಅವನ ಕಣ್ಣಿಂದ ಕಣ್ಣೀರ್ ಹನಿಗಿಂತ ಅಂತ ಕವಿ ಹೇಳ್ತಿದ್ದಾನೆ. ಆ ತುತ್ತಿನ ಜೊತೆ ಅವನ ಕಣ್ಣೀರ್ ಹನಿ ಸೇರ್ಕಂತ ಕಾಣ್ಕೆಯ ಅವನಿಗೆ ಅನಿಸ್ತಿದೆ, ಇದು ಕಾಣ್ಕೆಯೋ ಕಲ್ಪನೆಯೋ ನನ್ ಭ್ರಾಂತಿಯ. ಈಗ ನಿಮ್ಗೆ ಗೊತ್ತಾಗ ತನಗರಿಯದ ಅರ್ಥದಿಂದ ಕಾಣುವುದೆ ಇದಂತೂ ನನಗಂತೂ ಬಗೆಹರಿಸಿಲ್ವಾ, ಬಗೆಹರಿಸಿಲ್ಲ. ರಾಮನೋ ಲಕ್ಷ್ಮಣನೋ ಒಂದು ಗೊತ್ತಾಗ್ತಿಲ್ಲ, ಇದನ್ನು ಹೇಗೆ ಇತ್ಯರ್ಥ ಮಾಡ್ಕೊಳ್ಳೋದು ಅಂತ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಆದ್ರೂ ಪೂರ್ತಿ ಇತ್ಯರ್ಥ ಆಗಿಲ್ಲ, ನಂಬಲಾಗ್ತಿಲ್ಲ ಅವಳಿಗೆ. ಆಗ ಏನಾಯ್ತು ಅಂತ ಹೇಳಿದ್ರೆ, ದಣಿದನಂತ

ಇಬ್ರು ಮಲ್ಕೊಂಡಿದ್ದಾರೆ. ಹಾಗೆ ಮಲಗಿದಾಗಂತಹ ಹೊತ್ತಿನಲ್ಲಿ ಲಕ್ಷ್ಮಣ ಎದ್ದು ಹೊರಗಡೆ ಹೋಗಿದ್ದಾನೆ. ಬಿಳಿ ಮೈ ಅವನು ಎಚ್ಚತ್ತು ಹೊರಗೆ ಹೋಗಿರೆ ಅಂತ, ಇವನು ನೀಲಿ ಮೈ ಅವನು ಬಿಳಿ ಮೈ ಹೊರಗೆ ಹೋಗಿದ್ದಾಗ ಈ ನೀಲಿ ಮೈ ಇದ್ದವನು ಮಲಗಿದ್ದಾರೆ.

ಮಾಡಿಸ್ತಾ ಇದ್ದಾನಂತೆ. ಸೀತೆ ಬಾ ಇಲ್ಲಿ ಬಾ ಪ್ರಿಯೆ ಜನಕ ಜಾತೆ ಅಂತ ಕನಸಲ್ಲಿ ಹೇಳ್ತಾ ಇದ್ದಾನೆ. ಆ ಅಜ್ಜಿ ಒಳಗೆ ಬೇರೆ ಕಣ್ಣಿನ ಪಾನಕ ಮಾಡ್ತಾಳೆ. ಮಲ್ಲಿಗೆ ಎದ್ದ ತಕ್ಷಣ ಇವರೇ ರಾಮಲಕ್ಷ್ಮಣರಿಗೆ ಕೊಡ್ಬೇಕು ಅಂತ. ಏನ್ ಸೀತೆ ಸೀತೆ ಅಂದಾಗಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಬಂದು ಸೀದ ಬಂದು ಅವನನ್ನ ಅವತರಿಸಿದಳಂತ. ಮನಸ್ಸಿಟ್ಟು ಕೇಳ್ತಾ ಇದ್ದಾಳೆ, ಮನಸ್ಸಿಟ್ಟು ನೋಡ್ತಾ ಇದ್ದಾಳಂತೆ. ಕನಸಿನಲ್ಲೇ ಅವನು ಸೀತೆಯನ್ನ ನೆನೆಸ್ಕೊಂಡು ಮುಗುಳ್ತಾ ಇದ್ದಂತೆ. ಅದನ್ನ ನೋಡಿ ಇವಳಿಗೆ ಸ್ವಲ್ಪ ಗೊತ್ತಾಯ್ತು, ಇವಳು ರಾಮ ಅಂತ ಹೇಳಿ ತನ್ನ ಸೌಮ್ಯ ನಮ್ಮ ಕಣ್ಣಲ್ಲಿದ್ದಾಳು. ಆಗ ಕಾರಣ ಅವಳಿಗೆ ಗೊತ್ತಾಗಿದೆ ಮೃಗ ಕಮಲದವಳು. ಆದ್ರೆ ಇನ್ನೂ ಅಮ್ಮ ಅಂತ ಸೌಮ್ಯ ನಮ್ಮ ರಾಮ ಅಂದ್ರೆ ಬಹಳ ಸೌಮ್ಯ ಅಂತ ಅಂದ್ಕೊಂಡಿದ್ದು, ಶಾಂತಿ ನಿಧಿ ಅಂದ್ಕೊಂಡಿದ್ದು. ಆದ್ರೆ ಈಗ ಆ ಕನಸಿನಲ್ಲೇ ಅವನು ಇದ್ದಕ್ಕಿದ್ದ ಹಾಗೆ ಭತ್ತ ಪ್ರಕೃತಿಯಾಗಿ ಬಾಯನ್ನ ಹಲ್ಲು ಕಚ್ಚಿ ರಾಕ್ಷಸಾಮ ನಿಲ್ ನಿಲ್ ಎಲ್ಲಿಗೆ ನನ್ನ ಪತ್ನಿಯನ್ನು ಕರೆದೊಯ್ತಿರುವೆ, ಸೀತೆಯನ್ನು ಎಲ್ಲೋ ನೀಚ ಅಂತ ಹೇಳಿ ಖಡಕ್ ಅಂತ ಎದ್ದು ಭತ್ತ ಪ್ರಕೃತಿಯಾಗಿ ಉಪ್ಪು ಗಟ್ಟಿ ಅವಳು ಕಚ್ಚಿ ಎದ್ದು ಕುಳಿತುಕೊಂಡು ಬಿಟ್ಟಿಯಾನಂತೆ. ಕೂತ್ಕೊಂಡಿದ್ದನ್ನು ನೋಡಿ ಇವಳಿಗೆ ಎರಡೂ ರೂಪವನ್ನ ನೋಡ್ತಾ ಇದ್ದಾಳೆ, ಹೆದರು ಬಿಟ್ಟಿದ್ದಾಳಂತೆ ಶಬರಿ. ಹಾಗೆ ಶಬರಿ ಹೆದರಿದಾಗ ಇವನು ಎದ್ದು ಕೂತನಲ್ಲ, ಕೂತನು ಶಬರಿ ನೋಡ್ತಾನೆ, ಓ ಹೆದರಿಸಿ ಬಿಟ್ಟೆ ಕನಸು ಇದು ಅಂತ ಗೊತ್ತಾಯ್ತು. ನಾಣಜಿ ನಮ್ಮ ಒಂಥರ ನಾಚಿಕೆ ಆಗ್ಬೇಕು, ಹೀಗಾಯ್ತು ಅಂತ ಹೇಳಿ ನಾಣಜಿ ತಪ್ಪಿದೆ ನಜ್ಜಿ

ಶಬರಿಗೆ ಹೇಳ್ತಾ ಇದ್ದಾನೆ, ರಾಮ ಅಜ್ಜಿ ತಪ್ಪಿದೇನಜ್ಜಿ, ಕಂಡ ಕನಸನ್ನ ನಿಜ ಅಂತ ಭಾವಿಸಿ ನಾನು ನಿನ್ನನ್ನು ಹೆದರಿಸಿ ಬಿಟ್ಟೆ, ತಪ್ಪಾಯ್ತು ತಪ್ಪಾಯ್ತು ಅಂತಿದ್ದಾನೆ, ಕೆಮ್ಮನೆ ನಿಂದ ನಂಬಿಸಿದೆ ಅಂತ ಹೇಳಿದ್ದಡ ಅಜ್ಜಿ. ಅವನು ಮಲ ಕೂತ್ಕೊಂಡಿದ್ದಾನೆ ಹಾಸ್ಯ ಮೇಲೆ, ತಪ್ಪು ಅಂತ ಕೆಡಕ್ಕೆ ಅಂದ್ರೆ ಅವನ ಪಕ್ಕ ಕುಳಿತು ಅವನನ್ನು ತಪ್ಪಿಕೊಂಡು ಬಿಟ್ಟಿದ್ದಾಳಂತೆ. ಇದು ಎಲ್ಲೂ ಬರಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ರಾಮನ ಆಲಿಂಗನ ಸೌಭಾಗ್ಯ ಅಂದ್ರೆ ಕೆಲವರಿಗೆ ಮಾತ್ರ ದೊರಕಿರೋದು. ಒಂದೇನೆಂದ್ರೆ ಸೀತೆಗೆ ಆಲಿಂಗನ ಸೌಭಾಗ್ಯ ದಾಂಪತ್ಯ ಭಾವದಿಂದ ಸಿಕ್ಕಿರುವಂತದ್ದು, ಇನ್ನೊಂದು ಆಂಜನೇಯನಿಗೆ ಸಿಕ್ಕಿರುವಂತದ್ದು, ಇನ್ನೊಂದು ಭರತನಿಗೆ ಸಿಕ್ಕಿತ್ತು. ಆದ್ರೆ ಇವತ್ತು ಶಬರಿಯು ಕುವೆಂಪು ಅವರ ಒಂದು ಕಾಣಿಕೆ ಅಂತ ಹೇಳ್ಬೇಕು, ಅವಳು ತಪ್ಪಿಕೊಂಡು ದರ್ಶನ ಸ್ಪರ್ಶನ ಸಂಭಾಷಣ ಆಲಿಂಗನ ಸೌಭಾಗ್ಯ ಸಿಕ್ಕಿತ್ತು ಈ ಮುದುಕಿ ಶಬರಿಗೆ ಅಂತ ಹೇಳಿ. ದಮ್ಮಯ್ಯ ಸಾಕಿನ್ನು ಮರೆ ಮಾಡಬೇಡ, ತಪ್ಪಿಕೊಂಡು ಬಿಟ್ಟಿಯಾಳಂತೆ, ಕಣ್ಣ ನೀರು ಸುಸ್ತಾ ಇದ್ದಾಳಂತೆ, ಇನ್ನು ಮರೆ ಮಾಡಿಸ್ಬೇಡಯ್ಯ, ನನ್ನ ನೋಡ್ಲಿಕ್ಕೆ ಅಂತ ನಾನು ಎಷ್ಟು ದೃಷ್ಟಿಯಿಂದ ಕಾದಿದ್ದೆ, ನೀನೇ ರಾಮಚಂದ್ರ ಅಲ್ವಾ, ನನ್ ಗೊತ್ತಾಯ್ತು ಅಂತ ಅಷ್ಟು ಹೇಳ್ತಿದ್ದ ಹಾಗೆ ಅವಳಿಗೆ ಇನ್ಯಾವುದೋ ಒಂದು ನೆನಪಾಗ್ತಾ ಇದೆ. ಹಾಗಾದ್ರೆ ಸೀತೆಯಲ್ಲಿ ಸೀತೆಯ ನೆನಪಾಗಿ ಅವಳ ಕ್ಷೇಮ ಸಮಾಚಾರದ ಬಗ್ಗೆ ಅವಳಿಗೆ ಯೋಚನೆ ಆಗಿ, ಹಾಗಾದ್ರೆ ಓ ನನ್ನ ತಂದೆಯ ರಾಮ ಏನಾಯ್ತು, ಸೀತೆ ಎಲ್ಲಿ ಹಳೆಯ, ನನ್ನ ಮಗಳಿಗೆ ಏನಾಯ್ತು, ಕೇಳಾಯ್ತೇನಾಯ್ಯ, ಅಯ್ಯಯ್ಯೋ ನನ್ನ ಈ ಪಾಳುಗಣ್ಣರೇನಾದ್ರೆ. ಆ ಪಿಟಕವನ್ನು ತೆಗೆದು ನೋಡಿದಾಗ ಅದರೊಳಗೊಂದು ಸೀರೆ ಕಾಣ್ತಾ ಇತ್ತು. ಆಗ್ಲಾದ್ರೂ ಇದು ಸೀತೆಯ ಅಂದ್ರೆ ನೀವು ರಾಮ ಲಕ್ಷ್ಮಣ ಅಂತ ನಾನು ಅರ್ಥಕೋಬೇಕಾಯ್ತು, ಅದು ನನ್ಗೆ ಗೊತ್ತಾಗಲಿಲ್ಲ. ಏನೂ ಗೊತ್ತಾಗದೆ ನನಗೆ ಮುಪ್ಪು ಬೆಪ್ಪು ಈ ವಯಸ್ಸಾದ್ರೆ ಆಗಿ ನನ್ಗೆ ಏನು ಹೊಡೆಯದೇ ಇಲ್ಲ ನೋಡಿ, ಇಷ್ಟೆಲ್ಲ ಹೊತ್ತು ಬೇಕಾಯ್ತು ನಿನ್ನನ್ನು ಅರ್ಥಕೊಳ್ಳೋದಕ್ಕೆ ಅಂತ ಹೇಳಿ ತಾಯಿ ಅಂತ ಹೇಳಿದಾಗ ತಾಯಪ್ಪಿಗೆ ತೊಟ್ಟಿಲವಳು ಶಿಶು ಆಗುತ್ತ ರಾಮನೆಂದು ತಾಯಿ ಕೌಸಲ್ಯ ಮಡಿಲಲ್ಲಿ ಮಲಗಿದ ರೀತಿಯಲ್ಲಿ ಆಗ್ಬಿಡ್ತು ಅವನಿಗೆ. ಅವನು ಶಬರಿಗೆ ಒಂದು ಮಾತು ಹೇಳ್ತಾನೆ, ನನಗೆ ಮೂರು ತಾಯಿಗಳು, ಒಂದು ಕೌಸಲ್ಯ, ಒಂದು ಕೈಕೇಯ ಸುಮಿತ್ರ, ಮತ್ತೊಬ್ಳು ಕೈಕೇಯ ಇದ್ದ, ಆದ್ರೆ ನೀನು ಅವರೆಲ್ಲರ ಪ್ರೀತಿಯನ್ನು ನನಗೆ ಕೊಟ್ಬಿಟ್ಟೆ ಅಜ್ಜಿ ಅಂತ ಹೇಳಿ ಶಬರಿಗೆ ಹೇಳ್ತಾನೆ. ಹಾಗೆ ತಾಯಪ್ಪಿಗೆ ತೊಟ್ಟಿಲವಳು ಶಿಶು ಆಗುತ್ತ ರಾಮನಿಂದು ನಿರ್ಭಾಗ್ಯ, ನಾನು ತುಂಬಾ ನಿರ್ಭಾಗ್ಯ, ನಾನು ಸೀತೆಯನ್ನು ಹಸುರ ಒಯ್ದು ಬಿಟ್ಟಿದ್ದಾನೆ, ಹುಡುಕಲೆಂದು ಅಲೆಯುತ್ತೇನಜ್ಜಿ, ಹುಡ್ತಾ ಇದ್ದೀನಿ ಲಕ್ಷ್ಮಣನೊಡನೆ ತೊಳಲಿ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅಳ್ತಾನಂತೆ. ಈ ರಾಮನನ್ನ ನೋಡೋದು ತುಂಬಾ ಕಡಿಮೆ, ಆದ್ರೆ ಆತ್ಮೀಯರಾದ ಅವರು ಅಂತರಂಗವನ್ನು ಮೆಚ್ಚುತ್ತಾರೆ, ಮತ್ತೆ ಅಂತಸ್ತ್ರೋತವಾಗಿರುವಂತಹ ಒಂದು ದುಃಖ ಇರುತ್ತಲ್ಲ ಅದು ಹೊರಗೆ ಬಂದಿದೆ. ಈಗ ಕುವೆಂಪು ಅವರ ಒಂದು ಕಾಣಿಕೆ ಏನು ಅಂದ್ರೆ, ಇವನಾಗ್ಲೇ ಸೀತೆಯನ್ನು ಕಳೆದುಕೊಂಡು ಬಳಲಿ ಬಿಟ್ಟಿದ್ದಾನೆ, ಅವನಿಗೊಂದು ಈ ಮತ್ತಂಗ ಮುನಿ ಆಶ್ರಮದಲ್ಲಿ ಅಥವಾ ಈ ಶಬರಿಯ ಆಶ್ರಮದಲ್ಲಿ ಅವನಿಗೆ ಮನಸ್ಸಿನ ಮನೋರೋಗಕ್ಕೆ ಒಂದು ಇದನ್ನ ಮಾಡ್ಬೇಕಾಗಿದೆ, ಸಾಂತ್ವನ ಹೇಳ್ಬೇಕಾಗಿದೆ. ಆ ದೃಷ್ಟಿಯಲ್ಲಿ ಮಾಡ್ತಾರೆ, ತಾಯಿ ಮಡಿಲವಳು ಆರಾದವಡೆ ತಾವ್ ಶಿಶುಗಳಂತೆ, ಆ ಅಜ್ಜಿಯ ಮಡಿಲಲ್ಲಿ ತಾವ್ ಶಿಶುವಾಗಿ ಬಿಟ್ಟಿದ್ದಾನಂತೆ. ಮುಂದೆ ಏನಾಯ್ತು ಅಂದ್ರೆ,

ಈ ರಾಮ ಸೀತೆಯನ್ನು ಕಳೆದುಕೊಂಡು ಅದೆಷ್ಟು ಒಂದು ದಯನೀಯ ಸ್ಥಿತಿಗೆ ಮುಟ್ಟಿಬಿಟ್ಟಿದ್ದ ಅಂತಂದ್ರೆ ಒಂದ್ಸಲ ಹೇಳ್ತಾನೆ ಲಕ್ಷ್ಮಣ, ನೀನ್ ಹಿಂದಕ್ಕೆ ಹೋಗ್ಬಿಡು, ಯಾಕೆಂದ್ರೆ ಸೀತೆಯನ್ನು ಬಿಟ್ಟು ನನಗೆ ಅಯೋಧ್ಯೆ ಏನು ಸಾವೇನು, ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ, ನೀನ್ ಹಿಂದಿರುಗಿ ಹೋಗು ಅಂತ ಒಂದ್ ಮಾತು ಹೇಳಿರ್ತಾನೆ. ಲಕ್ಷ್ಮಣ ಸಾಕಷ್ಟು ಅವನನ್ನ ಒಂದು ಸಮಾಧಾನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿರ್ತಾನೆ, ಆದ್ರೆ ಅದಾಗಿರಲ್ಲ. ಈಗ ಅಜ್ಜಿಯನ್ನ ಅಂದ್ರೆ ಅವನು ಮನೋರೋಗ ಅಂತ, ಇಲ್ಲೆಲ್ಲ ಮನೋವೈದ್ಯರೆಲ್ಲ ಇದಾರೆ ಎಲ್ಲ, ಮನೋರೋಗಕ್ಕೆ ಯಾವ ವೈದ್ಯ ಇದು ಅಂತಂದ್ರೆ ಒಂದು ಶುಶ್ರೂಷೆ ಅಥವಾ ಒಂದು ಪ್ರೀತಿಪೂರ್ವಕವಾದಂತಹ ಮಾತು ಅಂತ ಹೇಳಿದ್ದ. ಸಿ ಆರ್ ಚಂದ್ರಶೇಖರ್ ಹೇಳಿದಂತ ಒಂದು ಮಾತು ನೆನಪಾಗ ಬರುತ್ತೆ ಏನಂದ್ರೆ, ವಾಕಿಂಗ್ ಹೋದಂತ ಮಹಿಳೆಯರು ಬರೀ ಹರಟೆ ಹೊಡಿತಾ ಹೋಗ್ತಾರೆ, ಏನು ವಾಕಿಂಗ್ ಮಾಡ್ತಾರಂತ ಮನೇಲಿ ಗಂಡಸರೆಲ್ಲ ಬೈತಾರಂತೆ. ಆದ್ರೆ ನಿಜವಾಗ್ಲೂ ಅದರಿಂದ ಅದೊಂಥರ ಕೆಥಾರ್ಸಿಸ್ ಅಂತ, ಕೆಥಾರ್ಸಿಸ್ ಅಂದ್ರೆ ವಿರೇಚನ, ಅಲ್ಲಿ ಗಂಡನ್ ಬೈಕೊಳ್ಳೋದು, ಮಕ್ಕಳನ್ನ ಬೈಕೊಳ್ಳೋದು, ಅತ್ತೆ ಬಗ್ಗೆ ಹೇಳ್ಕೊಳ್ಳೋದು ಎಲ್ಲ ಮಾಡ್ಕೊಂಡು ಮನಸ್ಸನ್ನು ನಿರಾಳ ಮಾಡ್ಕೊಂಡು ಬಂದ್ಬಿಡ್ತಾರಂತೆ ಮಹಿಳೆಯರು, ಆದ್ರೆ ಗಂಡಸರು ಆಗಲ್ಲ. ಹಾಗೆ ಮನೋರೋಗಕ್ಕೆ ಯಾವ ಚಿಕಿತ್ಸೆ ಅಂದ್ರೆ ಪ್ರೀತಿಪೂರ್ವಕವಾದ ಮಾತು, ಆತ್ಮೀಯರೊಡನೆ ಜೊತೆ ಮಾತಾಡುವಂತದ್ದು ಇದು ಇದು ಅಂತ ಅಂತ. ಹಾಗೆ ಓ ಭ್ರಾಂತಿ ಎಂಬಿನ ಬೇರೆ ಯಾವುದೂ ಇಲ್ಲ, ಪ್ರೀತಿಯಲ್ಲದೆ ಬೇರ ಕೇಳ ಆರೈಕೆ ಮಾಡಿದವಳು ತನ್ನಿಷ್ಠತಾ ದೇವತಾ ಮೂರ್ತಿಗೆ ತಪಸ್ವಿನಿ ಶಬರಿ. ಹಗಲು ರಾತ್ರಿ ಏನು ಯೋಚನೆ ಮಾಡಲಿಲ್ಲ ಅವನಿಗೆ, ಹಗಲು ಇರುಳೆನ್ನದೇ ಎಚ್ಚರನ್ನದೇ ನಿದ್ದೆ ಎನ್ನದೆ ರಾತ್ರಿ ಹಗಲು ಯಾವನು ನೋಡದೆ ರಾಮ ಸೇವಾ ಸಾಧನೆಗೆ ತನ್ನನ್ನೇ ತಾನು ಸವಿಸಿದಳು. ಮುದುಕಿ ತನ್ನ ಆಯುವನು ತನ್ನ ಆಯುವನ್ನೇ ಅವನಿಗೆ ಕೊಟ್ಟಲೇನು ಅನ್ನೋ ಹಾಗೆ ಹಾಸಿಗೆಯ ಬಳಿ ಕುಳಿತು ಇವನನ್ನ ಮೈಯನ್ನ ನೇವರಿಸ್ತಾಳಂತೆ, ಅವನಿಗೆ ಅವನ ಕಥೆಯನ್ನ ಕೇಳ್ತಾಳಂತೆ, ಆಮೇಲೆ ಅವನಿಗೆ ಧೈರ್ಯವನ್ನು ಹೇಳ್ತಾಳಂತೆ, ಧೈರ್ಯ ಸರ್ವತ್ರ ಸಾಧನ ಮುಂದೆಲ್ಲ ಒಳ್ಳೇದಾಗುತ್ತೆ ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾಳಂತೆ. ಮತ್ತಿನ್ನೊಂದು ಮಾಡ್ತಾಳಂತೆ, ತನ್ನ ಕಥೆಯನ್ನು ಹೇಳ್ತಾಳಂತೆ, ತಾನು ಏನಾಗಿ ಬಂದೆ ಇಲ್ಲಿ ಮಗಂದ ಮುಂದೆ ಆಶ್ರಮಕ್ಕೆ. ಒಬ್ರು ಯಾರೋ ಒಬ್ರು ಒಂದು ಕವಿ ಹೇಳ್ತಾನೆ ಸೂರಮ್ಮ ಎಕ್ಕುಂಡಿಯವರ ಇದ್ರೊಳಗೆ ಬರೋದು ಅಂದ್ರೆ, ಬೇರೆ ಬೇರೆ ಕವಿಗಳು ಬೇರೆ ಬೇರೆ ತರ ಕಂಡು ಇವಳಿಗೆ ಮದುವೆ ಗೊತ್ತಾಗಿತ್ತಂತೆ ಶಬರಿಗೆ. ಹಿಂದಿನ ದಿನ ಮನೆ ಇದ್ರೊಳಗೆ ಅಂಗಳದಲ್ಲಿ ಕುರಿಗಳನ್ನ ಮೇಕೆಗಳನ್ನ ಕೋಳಿಗಳನ್ನೆಲ್ಲ ಕಟ್ಟಿದ್ರಂತೆ, ಯಾಕೆ ಅಂದ್ರೆ ನಾಳೆಯ ಊಟದ ಇದಕ್ಕೆ ಬಲಿ ಕೊಡೋದಕ್ಕೆ. ಆಗ ಅವಳು ಏನು ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ಮದುವೆ ಆದ್ರಲ್ವ ಇದನ್ನೆಲ್ಲ ಬಲಿ ಕೊಡೋದು, ನಾನು ಮದುವೆನೆ ಮಾಡ್ಕೊಳ್ಳಲ್ಲ ಅಂತ. ಅವತ್ತು ಓಡಿ ಹೋದವಳು ಮತ್ತ ಮುನಿಯ ಸಂಪರ್ಕಕ್ಕೆ ಬಂದು ಧಾರ್ಮಿಕ ಭಾವನೆ ಬೆಳೆಸ್ಕೊಂಡು ಅವಳ ಅವ್ರ ಹತ್ರ ಆಧ್ಯಾತ್ಮ ದೃಷ್ಟಿಯನ್ನ ಬೆಳೆಸ್ಕೊಂಡ್ಳು ಅಂತ ಒಂದು ಆ ಕಥೆ ಹೇಳಿರ್ಬೋದು. ಅದು ಕವಿಯ ಕಲ್ಪನೆ, ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಇದೇ ರೀತಿ ಕೆಲವೊಂದು ಬೇರೆ ಬೇರೆ ಒಂದಿರುತ್ತೆ. ಕುತೂಹಲ ಕೇಳಿಸಂತೆ ಸಂತೈಸುವಳ್ಳಿ ಮಾಡ್ತಾಳಂತೆ. ಆಗ ಹಿಂಗಲ್ಲೊಲ್ಲದು ಹೋಯಿತು ರಾಮನ ವಿಚಿತ್ರ ರುಜೆ,

ಇವಳು ಇಷ್ಟು ಸೇವೆ ಮಾಡಿದ್ರು ಅವನದ್ದು ಕಾಯಿಲೆ ವಾಸೆ ಆಗ್ಲಿಲ್ಲಂತೆ. ಏನಕ್ಕೆ ಹೀಗಾಗ್ತಾ ಇದೆ ಅಂತ ತೇಜ ಮೊಸಳಿದತ್ತು ಭೀಮ ಕೃಶವಾಗಿ ಹೋಯ್ತಂತೆ ಇದಾಯ್ತಂತೆ. ಆಮೇಲೆ ಕವಿ ಯೋಚನೆ ಮಾಡ್ತಾ ಇದ್ದಾನೆ, ದಿನ ದಿನಕ್ಕೆ ರಾವಣನ ರಾಜತಂತ್ರದ ಬಯಕೆ ಕೈಗೂಡಿತ್ತು ಅಂತ. ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಹೋಗಿದ್ದಾನೆ, ರಾಮ ಎಂದು ಬಿಟ್ಬಿಟ್ರೆ ಸೀತೆ ತನಗೆ ಆಗ್ತಾಳೆ ಅನ್ನೋದು ಅವನು ಒಳ ಮನಸ್ಸಿನ ಇದು. ಅದು ಕೂಡ್ತು ಅನ್ನೋ ರೀತಿಯಲ್ಲಿ ಅವನು ಪೂರ್ತಿ ಮೊಗಂಬಾಡಿ ಬೀಳ್ತದ್ದು ನೆಚ್ಚು ಎಲ್ಲ ಇದನ್ನು ಕಳ್ಕೊಂಡ್ಬಿಟ್ಟ. ಹಾಗಿರುವಾಗ ಗಂದಿನ ಕತ್ತಿಂಗಳಿನಲ್ಲಿ ಲಕ್ಷ್ಮಣ ಹೊರಗಡೆ ಹೋಗಿ ಒಂದು ಬಂಡೆಯ ಮೇಲೆ ಕುಳಿತು ಆಕಾಶವನ್ನ ನೋಡ್ತಾ ಅಳ್ತಾ ಇದ್ದಾನಂತೆ. ಆಗ ಪಕ್ಕದಲ್ಲಿ ಶಬರಂಜಿ ಬಂದಿದ್ದಾಳೆ. ಯಾಕಪ್ಪ ಅಳ್ತಾ ಇದೆಯಾ, ಏನಾಯ್ತು ಅಂತ. ಆಗ ಅವನಿಗೆ ಪೂರ್ತಿ ಮಾತನ್ನ ಹೇಳಕ್ ಆಗುತ್ತಿಲ್ಲ, ಗದ್ಗದಿಸುತ್ತ ಅಂತ ಹೇಳ್ತಾ ಇದ್ದಾನೆ. ಅಜ್ಜಿ ಅತ್ತಿಗರಂತೂ ಇಂಥ ಪಾಡಾಯ್ತು, ಆದ್ರೆ ಅಣ್ಣನ್ಗೆ ಅಣ್ಣನನ್ನು ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಅನ್ನೋ ಅಂತ ನನಗೆ ಯೋಚನೆ ಆಗಿದೆ ಅಂತ ಹೇಳಿ ಅವನು ಹೇಳಿದಾಗ ಬಾ ಒಳಗೆ ಬಾ ಬಿಳು ಉತ್ತಮಮ್ಮ ಅಂತ ಹೇಳಿ ಅವನು ಹೇಳ್ತಾ ಇದ್ದಾಳೆ.

ರೋಗಿಸ್ತಿದ್ದಂತಹ ಲಕ್ಷ್ಮಣನನ್ನ ಒಳಗ್ ಕರ್ಕೊಂಡು ಹೋಗ್ತಾರಂತೆ. ಬಾ ಒಳಗೆ ಬಿಡು ದುಃಖ, ನಿನ್ನ ಅಣ್ಣನ ಉಸಿರಿಗೆ ನಾನು ಹೊಣೆಗಾರ್ತಿ, ನಾನು ಅದನ್ನ ಏನಾದ್ರೂ ಸರಿ ಮಾಡ್ತೇನೆ. ನನ್ನ ಗುರು ಕೃಪೆಯಿಂದ ರಾಮನ ಹೃದಯನೆಲ್ಲ ಒಮ್ಮೆ ಹೀರಿ ಬಿಡುವೆ, ಅವನ ಆರೋಗ್ಯ ಸರಿ ಇಲ್ಲದಿದ್ದೆಲ್ಲ ರೋಗವನ್ನೆಲ್ಲ ನಾನು ಹೀರಿ ಬಿಡ್ತೇನೆ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹಾಸಿಗೆ ಮೇಲೆ ಎಲುಬು ಚರ್ಮ ಒಳ್ಳೆ ಹಾಸಿಗೆ ಹತ್ತಿದ ಹಾಗೆ ರಾಮ ಮಲಗಿ ಬಿಟ್ಟಿದ್ದಾನೆ. ಹುಷಾರಿಲ್ಲೆ ಹಾಗಿರುವಾಗ ಬಲ ಕೊಂಡಾಳು ಆ ಹಾಸಿಗೆಯನ್ನ ಸುತ್ತು ಬಂದಿದ್ದಾಳೆ ಹುಡುಗಿ. ಧ್ಯಾನಿಸುತ್ತೆ ತನ್ನ ಗುರು, ತನ್ನ ಗುರುವನ್ನೇ ಮತಂಗ ಮುನಿಗಳನ್ನ ಧ್ಯಾನಿಸಿ ತನ್ನ ಮೋಕ್ಷಕ್ಕೆ ತನ್ನ ದೇವತೆಯನ್ನು ಪ್ರದಕ್ಷಿಣಾಪೂರ್ವಕ ಅಂದ್ರೆ ನನಗೆ ಮೋಕ್ಷ ಕೊಡುವಂತ ಆ ರಾಮನನ್ನೇ ಕೇಳ್ಕೊಳ್ತಿದ್ದಾಳು ಅನ್ನೋ ರೀತಿಯಲ್ಲಿ ಮಂತ್ರ ಘೋಷಂ ತೆಗೆದು ಕೈ ಮುಗಿದು ಅಡ್ಡ ಬಿದ್ದಳು ರಾಮನ ಇಂದ್ರಿಗೆ, ಕೈ ಅಡ್ಡ ಬಿದ್ದಿದ್ದಾಳಂತೆ. ಆಮೇಲೆ ಲಕ್ಷ್ಮಣನ ಕಡೆ ತಿರುಗಿದಳು, ಬೆರಗಾಗಿ ನೋಡುತ್ತಿದ್ದ ಆ ತಂಗೆ ನುಡಿದಳು ನಗುತ್ತೆ, ಇನ್ನು ನೀನು ರಾಮನ ಬಗ್ಗೆ ಯಾವೂ ಆಲೋಚನೆ ಮಾಡಬೇಡ, ರಾಮ ಸುಕ್ಷೇಮನೈ ಅವನು ಸುಕ್ಷೇಮವಾಗಿರ್ತೇನೆ ಇರ್ತಾನೆ ಅಂತ ಹೇಳಿ ಯಾವ ಆರೋಗ್ಯ ಮಾಡಬೇಡ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಏನಾಗುತ್ತೆ ನೋಡ್ತಾನೆ. ಮರು ದಿವಸ ಬೆಳಗಾಗ್ತಾ ಇದೆ, ಬೆಳಗಾದ್ರೆ ಇಷ್ಟು ದಿವಸ ರಾಮನಿಗೆ ರೋಗ ಬಂದಿದ್ದ ಹೌದಾ ಅಲ್ವಾ ಅನ್ನೋ ರೀತಿಯಲ್ಲಿ ಅವಳ ಒಂದು ಸದೃಢ ಕಾಯದಿಂದ ಆರೋಗ್ಯದಿಂದ ಉಜ್ವಲ ಪ್ರಸನ್ನ ನೇತ್ರ ಮತ್ತೆ ಹೊಳೆ ಹೊಳೆಯ ನೇತ್ರದಿಂದ ಸುಪ್ರಸನ್ನ ಆನಂದದಿಂದ ಕಂಗೊಳಿಸ್ತಾ ಇದ್ದಂತೆ ರಾಮ ಅಮಲ ಗಾತ್ರನನ್ನು ಕಂಡು ಸೌಮಿತ್ರಿ ಕೃತಜ್ಞತಾ ಭಾವದಿಂದ ಶಬರಿಯ ಕಾಲಿಗೆ ಉದ್ದಂಡ ನಮಸ್ಕಾರ ಮಾಡಿಬಿಟ್ಟಿದ್ದಂತೆ. ಅಣ್ಣನನ್ನು ಉಳಿಸ್ಕೊಟ್ಟೆ ಅಜ್ಜಿ, ಎಂತಹ ಕೆಲಸ ಮಾಡಿದೆ ಅಂತ ಹೇಳಿ ಹೇಳಿದಾಗ ಆ ದಿವಸವೇ ಹಾಸಿಗೆ ಹಿಡಿದಳ ದಿನನೇ ಶಬರಿ. ಇದು ಇವರೊಂದು ಕಲ್ಪನೆ.

ಶಬರಿ ಆಸ್ಕೆ ಹೇಳ್ತಿದ್ದಾನಂತೆ, ತನ್ನ ಶುಶ್ರೂಷೆಯು ನಿದ್ದೆಗೆಟ್ಟ ಅಷ್ಟು ದಿವಸವೂ ರಾಮನ ಸೇವೆ ಮಾಡಿ ನಿದ್ದೆಗೆಟ್ಟು ಅವನಿಗೆ ಉಪಚಾರವನ್ನ ಮಾಡಿ ಬಡಲಿ ಬೆಂಡಾಗಿ ಬಿಟ್ಟಿದ್ದಾಳಂತೆ. ಈಗ ತನ್ನ ಆಯುಷ್ಯವನ್ನು ಕೂಡ ಅವನಿಗೆ ಎಂದು ಬಿಟ್ಟಿದ್ದಾಳೆ. ಆ ಶಬರಿ ಮರೆತು ತಂದಾಳೆಲ್ಲ, ತನ್ನ ದುಃಖವನ್ನೆಲ್ಲ ಮರೆತು ಬಿಟ್ಟಿದ್ದಾಳೆ. ಮಗುವೆ ಮಲುಕದಿ, ನನಗೋಸ್ಕರ ಮಲಗಬೇಡ. ಹಸುವೆಲ್ಲೆಗೆ ಬೆಳಿಬೇಕಾದಂತ ಮರಕ್ಕೆ ಅದಕ್ಕೆ ಉಪಚಾರ ಬೇಕು. ನನ್ನಂತ ಮುದಿಯಳಿಗೆ ಅಥವಾ ಹಣ್ಣೆಲೆಗೆ ಏಕೆ ಉಪಚಾರ? ನನ್ನ ಇದು ಮುಗಿದಿದೆ, ಸಂತ ಬಿಟ್ಟಳು. ಆದ್ರೆ ದನ್ಯ ರಾಮಚಂದ್ರ, ನೀನು ಪ್ರೀತಿ ಪರಿಚಯ ದೈಯುತ್ತಿರಲ್ ಆಮ್ ಶಾಂತಿ ಸೇರಿದವೇನು ಆಧ್ಯಾತ್ಮ. ಅವನೇ ಸೇವೆ ಮಾಡ್ತಾನೆ ರಾಮ, ಶಬರಿಯ ಸೇವೆಯನ್ನ ಮಾಡ್ತಾನೆ ಅವನಿಗೆ. ನೀನಿಷ್ಟು ಸೇವೆ ಮಾಡ್ತಾ ಇರೋದನ್ನು ನಾನು ಆಧ್ಯಾತ್ಮ ಮೋಕ್ಷವನ್ನ ಪಡಿತೀನಿ, ಶಾಂತಿಯನ್ನ ಪಡಿತೇನೆ, ನಿನ್ನ ಸೇವೆ ಕೈಗೊಳ್ಳುವ ಭಾಗ್ಯ ಸಿಗ್ತಲ್ಲ ನನ್ಗೆ, ಅಷ್ಟೇ ಸಾಕು ಅಂತ ಹೇಳ್ತಕ್ಕಂತೆ ಮುಂದುವರಿಸಿ ಹೇಳ್ತೇನೆ. ನಿನ್ನ ಕಾರ್ಯ ಮುಂದೆ ತುಂಬಾ ಇದೆ ಮಾಡ್ಬೇಕಾದ್ದು, ಹಾಗಾಗಿ ನನಗೂ ಒಂದು ಕನಸು ಬಿದ್ದಿದೆ. ಏನ್ ಕನಸು ಇದೆ? ವಿದ್ದೇಶನ ಅವರಜನ ದಶಕಂಠ ರಾವಣನ ಲಂಕಾದೊಳಗೆ ಸೀತೆ ಇದ್ದಾಳೆ, ಅಲ್ಲಿ ಮರುಗುತ್ತಿದ್ದಾಳೆ, ತೊಡಗಿರುತ್ತಿದ್ದಾಳೆ ಸೀತೆ ಅಲ್ಲಿದ್ದಾಳೆ. ವಿದ್ದೇಶ ಅಂತಂದ್ರೆ ಕುಬೇರನ ತಮ್ಮನಾದಂತಹ ರಾವಣ ಇದ್ದಾನಲ್ಲ, ಅವನ ಇದ್ರೊಳಗೆ ಅಲ್ಲಿ ಇದ್ದಾಳೆ. ಬೇಳ್ದೇನಾ ನಿನ್ನಂತೆ ಮನೆ ಮಡದಿಗೆಟ್ಟು, ಆ ಹೇಳಿದ್ನಲ್ಲ ನಿನ್ನಂತೆ ಮಡದಿಗೆಟ್ಟು ಮನೆಗೆಟ್ಟು ಎಷ್ಟೋ ಜನ ಇದ್ದಾರೆ ಅಂತ. ಅವನು ಸುಗ್ರೀವ ಇಲ್ಲೇ ಮಾತಂಗ ಮುನಿ ಆಶ್ರಮದಲ್ಲಿ ಇದ್ದಾನೆ, ಯಾಕೆ ಅಂತಂದ್ರೆ ವಾಲಿ ಅಲ್ಲಿ ಬರಲ್ಲ ಅಂತ. ಈಗ ಕತೆ ಹೇಳಲಿಕ್ಕೆ ಅದು ಸಮಯ ಇಲ್ಲ ಅಂತ ಕಾಣಿಸುತ್ತೆ. ಆದ್ರಿಂದ ಅದು ಹಾಗೆ ವಾಲಿ ಆ ಕತೆ ಹೇಗೆ ಅಂತಂದ್ರೆ, ವಾಲಿ ಒಮ್ಮೆ ದುಂದುಮೀನ ಒಂದು ರಾಕ್ಷಸನನ್ನ ಕೊಂದಾಗ ಅದನ್ನ ಆ ಅಟ್ಟೆಯನ್ನ ತೆಗೆದು ಬಿಸಾಕಿದಾಗ ಅದು ಮತ್ತ ಮಾತಂಗ ಮುನಿ ಆಶ್ರಮದಲ್ಲಿ ಬಂದು ಅಲ್ಲೇ ಅಮೃತ ಇದೆಲ್ಲ ಆಯ್ತು ಅಂತ ಹೇಳಿ. ಆಗ ಇದನ್ನ ಯಾರು ಮಾಡಿದಾರೋ ಅವರು ಈ ಆಶ್ರಮದ ಸುತ್ತಿನಲ್ಲಿ ಬಂದ್ರೆ ಅವನಿಗೆ ಮರಣವನ್ನ ಕೊಡ್ಲೇ ಬರ್ಲಿ ಅಂತ ಹೇಳಿ ಮತಂಗ ಮುನಿಗಳು ಶಾಪವನ್ನು ಕೊಟ್ಟಿರ್ತಾರೆ. ಈಗ ವಾಲಿ ಸುಗ್ರೀವನಿಂದ ವೈಮನಸ್ಯ ಬಂದು ದೂರ ಆಗಿದ್ದಾನೆ. ಅದು ಒಂದು ನಿಮ್ಗೆಲ್ಲ ಗೊತ್ತಿರೋ ಕತೆ, ನಾನು ಹೇಳಕ್ ಹೋಗೋದಿಲ್ಲ. ಹೇಳುತ್ತಾ ಹೋದ್ರೆ ಸುಮಾರು ರಾಮಾಯಣ ಆಗ್ಬಿಡುತ್ತೆ, ರಾತ್ರಿ ಎಲ್ಲ ರಾಮಾಯಣ ಆತರ ಆಗುತ್ತೆ. ಹಾಗೆ ಸುಗ್ರೀವ ಅಲ್ಲಿ ಮತಂಗ ಆಶ್ರಮದಲ್ಲಿದ್ದಾನೆ. ಅವನನ್ನು ಹೋಗಿ ನೀವು ನೋಡಿ ಎಲ್ಲಿ ಅಂತಂದ್ರೆ ದಿಗ್ಮೇಖಲ ಆ ಸಹ್ಯಾದ್ರಿ ಪರ್ವತದ ಸಾಲಿನಲ್ಲಿ ಇದ್ದಾನೆ. ಭವ್ಯವಾಗಿದೆ ಕೃಷ್ಯಮುಖಂ ದಿವ್ಯಮ ಆ ಪರ್ವತಂ, ಅದರ ತಳಕ್ಕೆ ಒಂದು ಮತಂಗ ಮುನಿ ಆಶ್ರಮದಲ್ಲಿದೆ, ಅಲ್ಲಿದ್ದಾನೆ ಆ ಸುಗ್ರೀವ. ದುಃಖಿಯ ದುಃಖಿ ನೆರಂ, ಅವನು ತುಂಬಾ ನೋಂದ್ಕೊಂಡ್ಬಿಟ್ಟಿದ್ದಾನೆ. ಆದ್ರಿಂದ ಅವನು ಯಾರಾದ್ರೂ ನನ್ನ ಸಹಾಯ ಮಾಡ್ತಾರಾ ಅಂತ ಒಂದು ನಿರೀಕ್ಷೆಯಲ್ಲಿದ್ದಾನೆ. ಹಾಗಾಗಿ ನೀನು ಹೋಗಿ ಅವರನ್ನ ಭೇಟಿ ಮಾಡು ಅಂತ ಹೇಳಿ ಋಷ್ಯಮುಖದಲ್ಲಿ ಭೇಟಿ ಮಾಡಿದ್ರು. ಮತಂಗನ ಶಾಪದ ರಕ್ಷೆಯ ಆ ವಾಲಿ ದುರ್ಗಮ ಋಷ್ಯಮುಖದಲ್ಲಿ ಬರಲ್ಲ ಅಂತ ಅಲ್ಲಿದ್ದಾನೆ. ಹೋಗಿ ನೀ ಪಡೆಯ ಅವನ ಸತ್ಯಮಂ ದುಃಖಿಗೆ ನೆರಮಂ ದುಃಖಿ, ಹಸಿದವರೇ ಬಲ್ಲರು ಹಸಿವೆಯ ಶೂಲ ಅಂದರೆ ಸಮಾನ ದುಃಖಿಗಳಲ್ಲಿ ಸ್ನೇಹ, ಸಮಾನ ವಿಚಾರವರ್ಗದಲ್ಲಿ ಸ್ನೇಹ ಇರುವ ಹಾಗೆ ನೀನು ಅವನಿಗೆ ಸಹಾಯ ಮಾಡು, ಅವನು ನಿನಗೆ ಸಹಾಯ ಮಾಡ್ತಾನೆ ಅಂತ. ನಿನ್ನೆಚ್ಚೆಯ ಸಲಿಗೆ ಕೇಳಿ ನುಡಿ ನುಡಿಯುತ್ತಿರ್ತ ಹರ್ಷ ಮುಖ್ಯ ಹಾಗೆ ಹೇಳ್ತಾನೆ. ರಾಮ ಲಕ್ಷ್ಮಣರನ್ನ ನೋಡ್ತಾ ನೋಡ್ತಾ ಹಾಗೇ ಕಣ್ಣು ಮುಚ್ಚಿದಳು. ಆ ಅಮರ ಸನ್ಮಾನೆ ದೇವ ಸೀತಾನಾಥ ದಿವ್ಯಾಶು ತೀರ್ಥದಲ್ಲೇ ಸನ್ಮಾನ. ವಾಲ್ಮೀಕಿ ರಾಮಾಯಣದಲ್ಲೇ ಅವಳು ಅಗ್ನಿ ಪ್ರವೇಶ ಮಾಡಿದ್ಲು ಅಂತ ಬರುತ್ತೆ, ಇಲ್ಲಿ ಹಾಗಲ್ಲ. ಹಾಗೇ ರಾಮ ಲಕ್ಷ್ಮಣರನ್ನ ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ಆಕೆ ಶಿವ ಕಡೆ ಬರೆಯಲು, ಶಿವ ಅಂದ್ರೆ ಶಾಂತ ಮಂಗಳ ಅಂತ, ಅವಳ ಕಡೆ ಬರ ಶಾಂತವಾಯಿತು ಧನ್ಯೆ ಅಂತ ಒಂದು ಮರಣವನ್ನ ಪಡೆದ್ಲು ಅಂತ. ಅಂದ್ರೆ ಶಬರಿ ಅನ್ನೋ ಒಂದು ವ್ಯಕ್ತಿತ್ವ ಹೇಗೆ ಅಂತಂದ್ರೆ, ಅವಳ ಮೊದಲ ಭಕ್ತಿ, ಅವಳ ಗುರುವಿನ ಮೇಲಿದ್ದಂತಹ ಭಕ್ತಿ. ಕೊನೆಗೂ ಅವಳು ಒಂದು ಮಾತಾಡ್ತಾಳೆ, ನಾನು ಗುರುವಿನ ಸಾಯಂಕರನ್ನ ಸೇರ್ತೇನೆ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ಅಂದ್ರೆ ಭಗವಂತನ ಇದು ಮಾಡ್ತೀನಿ ಅನ್ನೋದಕ್ಕಿಂತ ಅವಳಿಗೆ ಗುರುವಿನ ಮೇಲೆ ನಮ್ಗೆ ಆಚಾರ್ಯ ಮೇಲೆ ತುಂಬಾ ನಂಬಿಕೆ, ಅಲ್ಲಿಗೆ ಹೋಗಿ ಅವಳು ಸೇರ್ಕೊಳ್ತಾಳೆ ಅನ್ನೋರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಸ್ವಲ್ಪ ದೀರ್ಘ ಆಯ್ತು ಅಂತ ಕಾಣಿಸುತ್ತೆ, ಹಾಗಾಗಿ ಮುಕ್ತಾಯ ಮಕ್ಕಳಾಗಿರ್ತಕ್ಕಂತ ಹೇಳ್ತೀನಿ.

0: ವಿಚಾರವನ್ನ ಹೇಳಿದ ಮತ್ತೆ ಜಂಬೂ ಫಲದ ಒಂದು ಉಚ್ಚಿಷ್ಟದ ಜಂಬೂ ಫಲವನ್ನ ಕೊಟ್ಟಳು ಅಂತ ಯಾವಾಗಲೂ ಒಂದು ಬರವಣಿಗೆ ಉಂಟು. ಆದ್ರೆ ಅದು ವಾಲ್ಮೀಕಿ ರಾಮಾಯಣದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಯಾವುದೋ ಒಬ್ಬ ಕವಿ ಪದ್ಮಪುರಾಣದಲ್ಲಿ ಬರುತ್ತೆ ಉಚ್ಚಿಷ್ಟದ ಜಂಬು ನೇರಳೆ ಹಣ್ಣನ್ನ ಕೊಟ್ಟರು ಅಂತ, ಅದೇನೋ ಚೆನ್ನಾಗಿದೆ ಭಕ್ತಿಗೆ ತುಂಬಾ ಇಷ್ಟವಾದಂತ ಕೊಟ್ಟಳು ಅನ್ನೋದು ಒಂದು ಬರುತ್ತೆ ಅನ್ನೋ ಒಂದು ಇದನ್ನ ಇಟ್ಟುಕೊಂಡು ಬೇರೆ ಕವಿಗಳು ಎಲ್ಲ ಹೇಳಿದ್ದಾರೆ. ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಾಗ್ಲಿ ಈ ಕುವೆಂಪು ರಾಮಾಯಣದಲ್ಲಾಗ್ಲಿ ಆ ಉಚ್ಚಿಷ್ಟದ ಜಂಬು ಎಂಜಲಿನ ಇದನ್ನು ಕೊಟ್ಟಳು ಅಂತ ಎಲ್ಲೂ ಬರಲ್ಲ. ಅದನ್ನ ಆವಾಗಲೇ ಹೇಳ್ಬೇಕಾಯ್ತು, ಅದನ್ನ ಮಾಡ್ತೆ. ಧನ್ಯವಾದ.
1: ನಮ್ಮ ಕಲಾವಿದರಿಗೆ ಒಂದು ಗೌರವಿಸಿದ ಮದನಾರ್ಪಣೆಯಿಂದ ನಮ್ಮ ರಾಮಸ್ಮರಣೆ ನಿರಂತರ ಈ ಕಲ್ಪನೆಗೆ ಪ್ರಾರಂಭದಿಂದಲೂ ಜೊತೆಯಾಗಿ ನಮ್ಮ ವಿನೇಶ್ ಮೋಹನ್ ಅವರು ನಡೆಸಿಕೊಡಬೇಕು.
2: ಇದುವರೆಗೂ ಗಮಕ ವಾಚನವನ್ನು ಕೇಳಿದಿರಿ. ರಾಷ್ಟ್ರಕವಿ ಕುವೆಂಪು ವಿರಚಿತ ರಾಮಾಯಣ ದರ್ಶನಂನ ಆಯ್ದ ಭಾಗವಾದಂತಹ ಶಬರಿಗಾದನು ಅತಿಥಿ ದಾಶರಥಿ ಇದನ್ನು ಕೇಳಿದಿರಿ. ವಾಚನ ಮಾನಸ ಶಿವರಾಮಕೃಷ್ಣ ಇವರದ್ದಾಗಿತ್ತು. ವ್ಯಾಖ್ಯಾನವನ್ನು ಶ್ರೀಲಕ್ಷ್ಮೀ ಶಾಸ್ತ್ರಿಯವರು ನಡೆಸಿಕೊಟ್ಟರು. ಇವರಿಗೂ ಹಾಗೂ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
4: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
5: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
4: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
6: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಂಧನು ಬಂಧನು ಎನ್ನುವಂತ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಮಯೂರ ಅಂಚೆ ಅಂಬೆ ಕಲ್ಲು ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ರಾಮ್ ಎಲ್ಲಂಗಳ ಅವರ ಒಂದು ಸಾಹಿತ್ಯದ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭಟ್ಟರ ಬಯಲು ದೇವರ ಗುಡ್ಡದಿ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಪುತ್ತೂರು ಜಗದೀಶ ಆಚಾರ್ಯ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳೋಣ. ಈ ಒಂದು ಗೀತೆಯ ರಚನೆಕಾರರಾಗಿ ರಕ್ಷಿತ್ ಮಂಚಿಕಟ್ಟೆ, ಈ ಒಂದು ಗೀತೆಯ ಸಂಗೀತ ನಿರ್ದೇಶಕರಾಗಿಯೂ ಕೂಡ ನಮ್ಮ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪುರಂದರದಾಸರ ಒಂದು ಕೃತಿಯನ್ನು, ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಬಲವು ಬಲವೇ ನಿನ್ನ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಅರುಣೋದಯ ಕಾರ್ಯಕ್ರಮವನ್ನು ಶ್ವೇತ್ ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಈ ಒಂದು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ ಎನ್ನುತ್ತಾ ಈ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮುದಾಕರತ್ತ ಮೋದಕಂ ಎನ್ನುವಂತಹ ಒಂದು ಗಣಪತಿಯ ಮೇಲಿನ ಸ್ತೋತ್ರವನ್ನ ಜಗದೀಶ ಪುತ್ತೂರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬೃಂದಾವನ ನೋಡಿರೋ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಪುತ್ತೂರು ಜಗದೀಶ ಆಚಾರ್ಯ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಅವರದೇ ಆದಂಥ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಈ ಒಂದು ಗೀತೆಯ ರಚನೆಕಾರರಾಗಿ ವೆಂಕಟ ವಿಠಲ ದಾಸರ ಒಂದು ರಚನೆಯ ಈ ಗೀತೆಯನ್ನ ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.